ಮೃತ್ಯುಹನಾಶಕಮಗಣ್ಯ ಶುಭಪ್ರದಾತಂ ಕಾಮ್ಯಾರ್ಥದಂ ಸಕಲ ಸಿದ್ಧಿಕರಂ ಮಹೇಶಂ ಕೃಪಾಶೀಲ ಶಂಭೋ ಶುಭ ಸುಪ್ರಭಾತಂ ದುರ್ವಾರ ದುಃಖ ಶಮನಾಚ

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು ಹಾಗೂ ಮುಂಜಾನೆಯ ನಮಸ್ಕಾರಗಳು. ಪ್ರಿಯ ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ಇಂದು 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 7ನೇ ತಾರೀಕು. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿಯೋಣ. ಬೆಳಗ್ಗೆ 6:54 ಕರುನಾಳು ಬಾ ಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸೌಧ ಕಾರ್ಯಕ್ರಮ, 7:35 ವಾರ್ತೆಗಳು, 7:45 ಮನೋಚಿಂತನ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾಸುನಾದ ಕಾರ್ಯಕ್ರಮ, 8:45 ರೈತ ಧ್ವನಿ ಕಾರ್ಯಕ್ರಮ, 9:20 ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮ, 9:50 ಮುಸ್ಸಂಜೆ ಕಾರ್ಯಕ್ರಮ, 10:20 ಗಾನಗಂಧರ್ವ ಕಾರ್ಯಕ್ರಮ, 11:30 ಹಾಡುವಾಸೆ ಕಾರ್ಯಕ್ರಮ ಹಾಗೂ 11:40 ಈ ದಿನದ ವಿಶೇಷ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೆಳಗಿರಿ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ತಾವು ಅನ್ನುವಂಥದ್ದು ಚೀನಾ ದೇಶದಲ್ಲಿ ಕೆಲವು ದಾರ್ಶನಿಕರು ಕಂಡರಿಸಿದಂಥ ಒಂದು ದರ್ಶನದ ಪಥ, ಒಂದು ಪರಂಪರೆ ಅದು. ಆ ಪಥದ ಮೂಲ ಪುರುಷ ಲಾವೋತ್ಸೆ ಅನ್ನೋದನ್ನು ಕೆಲವರು ಒಪ್ತಾರೆ. ಈ ತಾವು ಅಂದ್ರೆ ಏನು ಅಂತ ಹೇಳೋದು ಕಷ್ಟ, ಆದರೆ ಅದರ ಕಥೆಗಳ ಮೂಲಕ, ಚಾಟು ಮಾತುಗಳ ಮೂಲಕ ಅದರ ಸೌಂದರ್ಯವನ್ನು ಅನುಭವಿಸ್ಬೋದು ನಾವು. ಇಲ್ಲಿ ಒಂದು ಅದ್ಭುತವಾದ ಕಥೆ ಬರ್ತದೆ. ಈ ತಾವು ಪಂಥದಲ್ಲಿ ಬರುವಂಥವನು ಜುವಾಂಗ್ ಸೆ ಅಂತ ಮಹಾಪುರುಷ. ಅವನ ಮಾತು ಬಹಳ ಹರಿತ, ಅಂದ್ರೆ ಅಷ್ಟೇ ಸ್ಪಷ್ಟ, ಯಾವಾಗಲೂ ಹಾಡ್ಕೊಂಡು ಸಂತೋಷವಾಗಿ ಇರ್ತಿದ್ದಂತೆ ಅವನು. ಆದ್ರೆ ಅವ್ನ ಮಾತು ಕೇಳಬೇಕು ಅಂತ, ಧ್ಯಾನ ಪಡ್ಕೊಳ್ಬೇಕು ಅಂತ ಸಾಕಷ್ಟು ಜನ ತರುಣರು ಅವನ ಜೊತೆಗೆ ಇರ್ತಿದ್ರು. ಒಂದು ದಿವಸ ಎಲ್ಲ ಶಿಷ್ಯರಿಗೆ ಗಾಬರಿ ಮಾಡಿಬಿಟ್ಟ ಜುವಾಂಗ್ ಸೆ, ನಾನು ಸತ್ರೆ ನನ್ನ ದೇಹಕ್ಕೆ ಯಾವ ರೀತಿ ಸಂಸ್ಕಾರ ಮಾಡ್ತೀರಿ ಅಂತ ಕೇಳ್ಬಿಟ್ಟ. ಅವ್ರು ಮಾತಾಡೋಕ್ಕಾಗುತ್ತಾ ಗುರುಗಳ ಬಗ್ಗೆ ಹೇಗೆ? ಅಲ್ಲ ಹೇಳಿ, ನಾನು ಸತ್ರೆ ಸಾಯ್ಬೇಕಲ್ಲ ಒಂದು ದಿವಸ, ನನ್ನ ದೇಹಕ್ಕೆ ಯಾವ ರೀತಿ ಸಂಸ್ಕಾರ ಮಾಡ್ತೀರಿ ಅಂತ ಕೇಳಿದ. ಅವ್ರು ಚಿಂತೆ ಮಾಡಿ ಮಾಡಿ ಹೇಳಿದ್ರಂತೆ, ಸ್ವಾಮಿ ನಮ್ಮ ಗುರುಗಳು ಇದುವರೆಗೂ ಯಾವ ದೇಹನೂ ಕಂಡಿರದಂಥ ಸಂಭ್ರಮದ ಅಲಂಕಾರ ಮಾಡ್ತೇವೆ, ತುಂಬ ಅಲಂಕಾರ ಮಾಡಿದಂತಹ ಬೆಳ್ಳಿ ಬಂಗಾರಗಳಲ್ಲಿ ಮಾಡಿದಂಥ ಚಿತ್ರಗಳನ್ನು ಹಾಕಿದಂಥ ಒಂದು ಮರದ ಪೆಟ್ಟಿಗೆಯಲ್ಲಿ ಇಡ್ತೇವೆ, ನಿಮ್ಮ ಶವವನ್ನು ಇಡ್ತೇವೆ, ನೆಲವನ್ನು ಅಗದು ಆ ನೆಲದ ಮೇಲೆ ಮುತ್ತುಗಳನ್ನು ಹಾಕ್ತೇವೆ, ಹೂಗಳ ರಾಶಿ ರಾಶಿ ಹಾಕ್ತೇವೆ, ಅದ್ರ ಮೇಲೆ ನಿಮ್ಮ ಶವ ಪೆಟ್ಟಿಗೆಯನ್ನು ಇಡ್ತೇವೆ, ಅದ್ರ ಮೇಲೆ ಮತ್ತೆ ಮುತ್ತುಗಳನ್ನು ಹಾಕಿ, ಅದ್ರ ಮೇಲೆ ಹೂಗಳನ್ನು ಹಾಕಿ, ಅಮೃತ ಶಿಲೆಯಿಂದ ಸಮಾಧಿ ಕಟ್ತೇವೆ ಅಂತ ಹೇಳಿದ್ರಂತೆ ಶಿಷ್ಯರು. ಆ ಜುವಾಂಗ್ಸ್ ಹೇಳಿದಂತೆ, ಇದೆಲ್ಲ ನನಗೆ ಬೇಡಪ್ಪ,

ಆಕಾಶದ ಮೇಲೂ ಬೇಡ, ಭೂಮಿ ಕೆಳಗೂ ಬೇಡ. ಈ ಆಕಾಶ ಮತ್ತು ಭೂಮಿ ನಡುವೆ ಇರುವಂತಹ ಜಾಗನೇ ನನ್ನ ಶವಪೆಟ್ಟಿಗೆ ಇದ್ದ ಹಾಗೆ. ಸೂರ್ಯ ಚಂದ್ರ ಇದ್ದಾರಲ್ಲ, ಥಳ ಥಳ ಹೊಳೆಯುತ್ತೆ ನಕ್ಷತ್ರ ಇದ್ದಾವಲ್ಲ, ಅವೇ ನನ್ನ ಶವಪೆಟ್ಟಿಗೆ ಮೇಲೆ ಇರುವಂತಹ ಅಲಂಕಾರಗಳು. ಈಗ ನನ್ನ ಅನುಭವ ಸಂಸ್ಕಾರ ಮಾಡಿ ಅಂತ ಹೇಳಿದಂತೆ ಶಿಷ್ಯ ಹೇಳಿದಂತೆ, ಅದು ಹೆಂಗ್ ಮಾಡೋಕ್ ಸಾಧ್ಯ? ಈ ಹದ್ದುಗಳು ನಿಮ್ ದೇಹನ ಹಾಗೆ ಭೂಮಿ ಮೇಲೆ ಎಸೆದು ಬಿಟ್ರೆ ಹದ್ದುಗಳು ಪ್ರಾಣಿಗಳು ಬಂದು ನಿಮ್ ದೇಹ ಕುಕ್ಕಿ ಕುಕ್ಕಿ ತಿಂತಾವಲ್ಲ, ಸರಿನಾ ಅಂತ ಕೇಳಿದ್ರಂತೆ. ಜುವಾಂಗ್ಸೆ ಹೇಳಿದ, ಅಲ್ಲಪ್ಪ ನನ್ನ ಹೆಣ ಭೂಮಿ ಮೇಲಿದ್ರೆ ಪ್ರಾಣಿ ಪಕ್ಷಿ ತಿಂತವೆ, ನೆಲದ ಒಳಗಿದ್ರೆ ಇರುವೆ ಗೆದ್ಲಿ ತಿಂತವೆ, ನೀವ್ಯಾಕೆ ಇರುವೆ ಗೆದ್ಲಿಗಳ ಪರವಾಗಿ ನಿಂತ್ಕೊಂಡು ಪ್ರಾಣಿ ಪಕ್ಷಿಗಳಿಗೆ ಆಹಾರ ತಪ್ಪಿಸ್ತೀರಿ ಅಂತ ಕೇಳಿದ್ನಂತೆ. ಅವನು ಎಷ್ಟು ಜ್ಞಾನಿ ಅಂದ್ರೆ, ಚೌ ದೇಶದ ರಾಜ ಜುವಾಂಗ್ಸೆ ಬಂದು ಅವನ ಜ್ಞಾನ ಮೆಚ್ಚಿಕೊಂಡು ನನ್ನ ದೇಶದ ಪ್ರಧಾನ ಮಂತ್ರಿ ಆಗು ಅಂತ ಕೇಳಿದ್ದಂತೆ. ಇವನು ಕೇಳ್ತಾ ಇದ್ದ ಜುವಾಂಗ್ಸೆ, 1000 ಬಂಗಾರದ ನಾಣ್ಯಗಳನ್ನು ತಕ್ಷಣ ಕೊಡ್ತೇನೆ, ಅದಲ್ಲದೆ ಪ್ರತಿ ತಿಂಗಳು ನಿನಗೆ 100 ಬಂಗಾರದ ನಾಣ್ಯಗಳನ್ನು ಸಂಬಳ ಕೊಡ್ತೇನೆ ಅಂತ ರಾಜ ಹೇಳ್ದ. ಅದಕ್ಕೆ ಜುವಾಂಗ್ಸೆ ನಕ್ಕ ಹೇಳಿದಂತೆ, ರಾಜರೇ ನನಗೆ ಬಂಗಾರದ ನಾಣ್ಯದ ಬೆಲೆನೂ ಗೊತ್ತಿದೆ, ಪ್ರಧಾನಮಂತ್ರಿ ಸ್ಥಾನ ಮರ್ಯಾದೆನೂ ಗೊತ್ತಿದೆ ಅಂತ ಹೇಳಿದಂತೆ. ನಿಮ್ಗೊಂದಿದು ಗೊತ್ತಾ, ಒಂದು ಗೂಳಿನ ಬಲಿ ಕೊಡ್ತಾರೆ. ಹೌದು ಕೊಡ್ತಾರೆ. ಕೊಡುವಾಗ ಅದಕ್ಕೆ ಅಲಂಕಾರ ಮಾಡ್ತಾರೆ ನೋಡಿದ್ದೀರಾ? ಹೌದೌದು. ಅದಕ್ಕೆಲ್ಲ ಚೆನ್ನಾಗಿ ಆಹಾರ ಕೊಟ್ಟು ಚೆನ್ನಾಗಿ ಮಾಡ್ತಾರೆ. ಅದು ಕೊಡುವಂಥ ಆಹಾರ ಬಲಿ ಕೊಡುವ ಮೊದಲಿರುವಂಥ ಗೌರವ ಸಂಭ್ರಮ ಅದ್ಭುತವಾದದ್ದು. ಆದರೆ ಅಕಸ್ಮಾತ್ ಆ ಗೂಳಿಗೆ ತಾನು ಗೊತ್ತಾಗಿದ್ದು ಈ ಅಲಂಕಾರ ಮಾಡ್ತಿರೋದು ಬಲಿ ಕೊಡೋದಕ್ಕೆ ಅಂತ ಗೊತ್ತಾಗಿದ್ರೆ ಅದು ದೇವರನ್ನು ಬೇಡ್ಕೊಳ್ತಾ ಇತ್ತು. ಭಗವಂತ ನಾನು ಯಾಕಪ್ಪ ಗೂಳಿ ಮಾಡಿದೆ, ಯಾರಿಗೂ ಕಣ್ಣಿಗೆ ಬೀಳದಂಥ ಒಂದು ಪುಟ್ಟ ಹಂದಿಯಾಗಿ ಹುಟ್ಟಿದ್ರು ಸಾಕಾಗಿತ್ತಲ್ಲ, ಬದುಕೊಳ್ತಿದ್ದೆ ಅಂತ ಬಯಸುತ್ತಂತೆ. ಮಹಾರಾಜ ನಾನು ಬಲಿಗೆ ಕೊಡುವಂತಹ ಗೂಳಿ ಆಗಲಾರೆ, ದಯವಿಟ್ಟು ನಾನು ಬಿಟ್ಬಿಡಿ, ರಾಜಾಶ್ರಯ ಬೇಡ ಅಂದ್ಬಿಟ್ಟ. ಇಂಥ ಮಹಾತ್ಮ ಜುವಾಂಗ್ಸೆ. ರಾಜಾಶ್ರಯವನ್ನ ಹಣವನ್ನ ಪ್ರತಿಷ್ಠೆಯನ್ನು ನಿರಾಕರಿಸಿದಂತಹ ಜುವಾಂಗ್ಸೆ ಅಮರನಾಗಿ ಹೋದ. ಅವನಿಗೆ ಮಂತ್ರಿ ಪದವಿ ಕೊಡಬಂದಂತಹ ರಾಜ ಜನರ ಮನಸ್ಸಿಂದ ಮರೆಯಾಗಿ ಹೋದ. ಸ್ನೇಹಿತರೆ ಇದನ್ನು ಸ್ಪಷ್ಟವಾಗಿ ನೆನಪಿಡಬೇಕು ಅನಿಸುತ್ತೆ. ಮನುಷ್ಯ ಶಾಶ್ವತತೆಯನ್ನು ಪಡೆಯುವುದು ಅಧಿಕಾರದಿಂದ ಅಲ್ಲ, ದರ್ಪದಿಂದ ಅಲ್ಲ, ಹಣದಿಂದ ಅಲ್ಲ, ಕೇವಲ ಜ್ಞಾನದಿಂದ ಮತ್ತು ಪ್ರೀತಿಯಿಂದ. ಈ ಶಾಶ್ವತ ಸತ್ಯವನ್ನು ಮೇಲಿನ ಮೇಲೆ ನಮಗೆ ನೆನಪಿಸೋದಕ್ಕೆ ಜುವಾಂಗ್ ಸೇನ್ ಅಂಥವ್ರು ಆಗಾಗ ಬರಬೇಕು. ಅವ್ರು ಬರದೇ ಹೋದರೂ ಅಂಥವ್ರು ನಾವು ನೆನೆಸ್ಕೊಳ್ಬೇಕು. ಇಲ್ಲಿದ್ರೆ ಜೀವನ ಸಣ್ಣದಾಗಿ ಹೋಗುತ್ತೆ, ಹಾಗಾಗೋಕೆ ಅವಕಾಶ ಕೊಡಬಾರ್ದು. ಬಹು ದೊಡ್ಡ ಜೀವನ ಭಗವಂತನ ಕಾಣಿಕೆ ಇದು, ಸಣ್ಣ ಸಣ್ಣದ ಕಳೆದು ಹೋಗೋದು ಬೇಡ. ಶಾಶ್ವತ ದೊರಕುವಂತಹ ಧ್ಯಾನ ಪ್ರೀತಿಯನ್ನ ಬೆನ್ನಟ್ಟಿ ಹೋಗೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು. ರಾಜ್ಯದ 1642 ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕೌಶಲ್ಯ ಶಿಕ್ಷಣ ಪ್ರಕಲ್ಪ ಶೀಘ್ರ ಜಾರಿಗೆ. ಬೆಳಗಾವಿಯಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ಸಭೆ ಫಲಪ್ರದ. ಬೀದರ್ ತಾಲೂಕು ಅಂತಿಮ ರೂಪ. ಮೈಸೂರಿನಲ್ಲಿ ದೇಸಿ ಸೊಪ್ಪುಗಳ ಮೇಳ ಯಶಸ್ವಿ. 200ಕ್ಕೂ ಹೆಚ್ಚು ಸೊಪ್ಪುಗಳ ಪ್ರದರ್ಶನ. ಈಗ ವಾರ್ತೆಗಳ ವಿವರ. ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಷನ್ಸ್ ಫ್ರೇಮ್ವರ್ಕ್ ಅಡಿ ಎಐ ಇನ್ ಸ್ಕಿಲ್ ಎಜುಕೇಷನ್ ಎಂಬ ಪ್ರಕಲ್ಪವನ್ನು ರಾಜ್ಯ ಸರ್ಕಾರ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅನುಷ್ಠಾನಗೊಳಿಸುತ್ತಿದೆ. ಪ್ರಸ್ತುತ ರಾಜ್ಯದ 1642 ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಬೋಧನೆ ಮತ್ತು ಕಲಿಕೆ ಸದ್ಯದಲ್ಲೇ ಜಾರಿಗೊಳ್ಳಲಿದೆ. ಈ ಕುರಿತು ಒಂದು ವರದಿ.
1: 2024-25 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 380 ಶಾಲೆಗಳನ್ನು ಕೌಶಲ್ಯ ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಕಲ್ಪವನ್ನು ಅನುಷ್ಠಾನಗೊಳಿಸಲಾಗಿದೆ. ಪ್ರಸ್ತುತ 81 ಸಿಂಗಲ್ ಸೆಕ್ಟರ್ ಶಾಲೆಗಳಲ್ಲಿ ಬ್ಯೂಟಿ ಅಂಡ್ ವೆಲ್ನೆಸ್, ರಿಟೇಲ್ ಹಾಗೂ ಅಪಾರಲ್ ಸೆಕ್ಟರ್ ಚಾಲ್ತಿಯಲ್ಲಿದ್ದು, ಅವುಗಳ ಬದಲಿಗೆ

0: ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಎಐ ಅನುಷ್ಠಾನಗೊಳ್ಳುತ್ತಿದೆ. ಒಟ್ಟು 1642 ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕೌಶಲ್ಯ ಶಿಕ್ಷಣ ಜಾರಿಗೊಳ್ಳುತ್ತಿದ್ದು, ಕೃತಕ ಬುದ್ಧಿಮತ್ತೆ ತಜ್ಞತೆಯುಳ್ಳ ನುರಿತ ಅತಿಥಿ ಶಿಕ್ಷಕರನ್ನು 20,000 ರೂಪಾಯಿ ಮಾಸಿಕ ಗೌರವ ಧನದೊಂದಿಗೆ ಶಾಲಾ ಸುಧಾರಣೆ ಹಾಗೂ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರ ನೇತೃತ್ವದ ಸಮಿತಿ ನೇಮಕ ಮಾಡಿಕೊಳ್ಳಲಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನ್ಯಾಸಕ ನಾರಾಯಣ್ ಭಾಗವತ್.
1: ಜ್ಞಾನದ ಹರಿವು ನಿರಂತರವಾಗಿ ವಿಸ್ತರಿಸುತ್ತಿರುವ ಈ ಕಾಲಘಟ್ಟದಲ್ಲಿ ಶಿಕ್ಷಣ ಕ್ಷೇತ್ರವು ಕೇವಲ ಸಾಂಪ್ರದಾಯಿಕ ಬೋಧನಾ ಚೌಕಟ್ಟಿಗೆ ಸೀಮಿತವಾಗಿರದೆ ನವೀನತೆಯ ಹೊಸ ಮಜಲನ್ನು ತಲುಪಿದೆ. ತಂತ್ರಜ್ಞಾನ ಆಧಾರಿತ ಬೋಧನೆ ಹಾಗೂ ಕೃತಕ ಬುದ್ಧಿಮತ್ತೆ ಎಐ ಇಂದಿನ ವಿದ್ಯಾರ್ಥಿ ಸಮೂಹಕ್ಕೆ ಜ್ಞಾನಾರ್ಜನೆಯ ಅಮೂಲ್ಯ ರಹದಾರಿಯನ್ನು ಮುಕ್ತಗೊಳಿಸಿವೆ. ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಯು ವಿದ್ಯಾರ್ಥಿಗಳಿಗೆ ಕೇವಲ ಮಾಹಿತಿ ಒದಗಿಸುವ ಸಾಧನಗಳಾಗದೆ ಅವರ ಬೌದ್ಧಿಕ ಬೆಳವಣಿಗೆಯ ಪ್ರೇರಕ ಶಕ್ತಿಗಳಾಗಿ ರೂಪುಗೊಂಡಿವೆ. ವ್ಯಕ್ತಿಗತ ಕಲಿಕಾ ಸಾಮರ್ಥ್ಯವನ್ನು ವೃದ್ಧಿಸಿ ವಿದ್ಯಾರ್ಥಿಯ ಗ್ರಹಣ ಶಕ್ತಿ ಭಿನ್ನವಾಗಿದ್ದರೂ ಸಹ ಕೃತಕ ಬುದ್ಧಿಮತ್ತೆಯು ಪ್ರತಿಯೊಬ್ಬರ ಆಸಕ್ತಿ ಮತ್ತು ಕಲಿಕಾ ವೇಗಕ್ಕೆ ಅನುಗುಣವಾಗಿ ವಿಷಯವನ್ನು ವಿಶ್ಲೇಷಿಸಿ ವೈಯಕ್ತೀಕರಿಸಿದ ಕಲಿಕೆಯನ್ನು ಸಾಧ್ಯವಾಗಿಸುತ್ತೆ. ಸಂಕೀರ್ಣ ವೈಜ್ಞಾನಿಕ ಸಿದ್ಧಾಂತಗಳು ಮತ್ತು ಗಣಿತದ ಜಟಿಲ ಸೂತ್ರಗಳು, ದೃಶ್ಯ ಶ್ರಾವ್ಯ ಮಾಧ್ಯಮಗಳು ಹಾಗೂ 3D ತಂತ್ರಜ್ಞಾನದ ನೆರವಿನಿಂದ ಕಣ್ಣಿಗೆ ಕಟ್ಟುವಂತೆ ಅರ್ಥವಾಗುತ್ತದೆ. ದೂರವಾಗಿ ಆಳವಾದ ವಿದ್ಯಾರ್ಥಿಗಳು ಕೇವಲ ವಿಮರ್ಶಾತ್ಮಕ ಮನೋಭಾವವನ್ನ ಬೆಳೆಸಿಕೊಳ್ಳುತ್ತಿದ್ದಾರೆ. ಈ ತಾಂತ್ರಿಕ ಕ್ರಾಂತಿಯನ್ನ ವಿವೇಕದಿಂದ ಸದ್ಬಳಕೆ ಮಾಡಿಕೊಂಡಾಗ ನಮ್ಮ ವಿದ್ಯಾರ್ಥಿ ಸಮೂಹವು ಸ್ವಾವಲಂಬಿ, ಜ್ಞಾನಶೀಲ ಹಾಗೂ ಸೃಜನಶೀಲ ನಾಯಕರಾಗಿ ಹೊರಹೊಮ್ಮುವುದರಲ್ಲಿ ಯಾವ ಸಂದೇಹವೂ ಇಲ್ಲ.
2: ರಾಷ್ಟ್ರೀಯ ಸಾಂಪ್ರದಾಯಿಕ ಔಷಧ ಸಂಸ್ಥೆ ಹಾಗೂ ಆಯುಷ್ ಇಲಾಖೆ ಆಧುನಿಕ ಔಷಧೀಯ ಸಂಯೋಗದ ಅನುಷ್ಠಾನ, ವೈಜ್ಞಾನಿಕ ಕ್ರಮ ಹಾಗೂ ಸಂಶೋಧನಾ ನೀತಿಗಳ ಬಲವರ್ಧನೆ ಕುರಿತು ಬೆಳಗಾವಿಯಲ್ಲಿ ಉನ್ನತ ಮಟ್ಟದ ಸಭೆ ಆಯೋಜಿಸಿದ್ದವು. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ಮಹಾನಿರ್ದೇಶಕ ಡಾ ರಾಜೀವ್ ಬೆಹಲ್ ಮತ್ತು ಆಯುಷ್ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಕೊಟೇಚಾ ಸೇರಿದಂತೆ ದಿಲ್ಲಿ, ಚೆನ್ನೈ, ಪುಣೆ, ಗೋವಾದ ಉನ್ನತ ಅಧಿಕಾರಿಗಳು ಹಾಗೂ ಸ್ಥಳೀಯ ತಜ್ಞ ವೈದ್ಯರು ರಾಷ್ಟ್ರೀಯ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಆಯುಷ್ ಮತ್ತು ಆಧುನಿಕ ಔಷಧೀಯ ಸಂಯೋಗ, ಪ್ರಾಯೋಗಿಕ ಬೆಳವಣಿಗೆ ಹಾಗೂ ಸಮಗ್ರ ಔಷಧ ಮಾದರಿಗಳನ್ನು ಅಭಿವೃದ್ಧಿಪಡಿಸಲು ಎರಡು ಆಪ್ಗಳ ಬಿಡುಗಡೆ ಮತ್ತು ಒಡಂಬಡಿಕೆಗಳಿಗೆ ಗಣ್ಯರು ಸಹಿ ಹಾಕಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೀದರ್ ತಾಲೂಕು ನಾಗೂರ ಗ್ರಾಮದ ಕಾಮಧೇನು ಗೋಶಾಲೆಯಲ್ಲಿ ಪರಿಸರ ಸ್ನೇಹಿ ಗೋಮಯ ಗಣೇಶ ಮೂರ್ತಿಗಳಿಗೆ ಅಂತಿಮ ರೂಪ ನೀಡಲಾಗುತ್ತಿದೆ. ಗಣೇಶ ಮೂರ್ತಿಗಳ ವಿಸರ್ಜನೆ ಸಂದರ್ಭದಲ್ಲಿ ಹಿತಮಿತ ನೀರಿನ ಬಳಕೆ ಉದ್ದೇಶದಿಂದ ವಿಶೇಷ ವಿಸರ್ಜನಾ ಕಿಟ್ ಸಹ ವ್ಯವಸ್ಥೆ ಮಾಡಲಾಗಿದೆ. ಗೋಮಯ ಗಣೇಶ ವಿಗ್ರಹದೊಂದಿಗೆ ಒಂದು ಕುಂಡ ಹಾಗೂ ಎರೆಹುಳು ಗೊಬ್ಬರವನ್ನು ನೀಡಲಾಗುತ್ತದೆ. ಕುಂಡದಲ್ಲಿಯೇ ಗಣೇಶ ಮೂರ್ತಿಯನ್ನು ವಿಸರ್ಜಿಸಿ ಅದೇ ಮಣ್ಣಿನಲ್ಲಿ ಗಿಡ ಬೆಳೆಸಬಹುದಾಗಿದೆ. ಗೋಮಯ ಮತ್ತು ಗೋಮೂತ್ರದಿಂದ ದೈನಂದಿನ ಬಳಕೆಯ 50 ವಿವಿಧ ಉತ್ಪನ್ನಗಳನ್ನು ಕಾಮಧೇನು ಗೋಶಾಲೆಯಲ್ಲಿ ತಯಾರಿಸಲಾಗುತ್ತಿದೆ. ಗೋವುಗಳು ಹಾಗೂ ಪರಿಸರ ಸಂರಕ್ಷಣೆಯನ್ನು ಒಟ್ಟಿಗೆ ಬೆಸೆಯುವ ಗೋಮಯ ಗಣೇಶ ಪರಿಕಲ್ಪನೆ ಗಮನ ಸೆಳೆಯುತ್ತಿದೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಆಯೋಜಿಸಲಾಗಿದ್ದ ಎರಡು ದಿನಗಳ ದೇಸಿ ಸೊಪ್ಪುಗಳ ಮೇಳದಲ್ಲಿ 200 ಹೆಚ್ಚು ಬಗೆಯ ಅಪರೂಪದ ಸೊಪ್ಪುಗಳನ್ನು ವೀಕ್ಷಿಸಿ ಜನ ನಿತ್ಯ ಬಳಸುವ ಮನಸ್ಸು ಮಾಡಿದರು. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಸಂಚಾಲಿತ ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ, ಹುಲಿಕಾಡು ರೈತ ಉತ್ಪಾದಕರ ಕಂಪನಿ,

0: ಸಹಜ ಸಮೃದ್ಧ ಹಾಗೂ ಯೂಸಿಂಗ್ ಡೈವರ್ಸಿಟಿ ಸಂಸ್ಥೆಗಳ ಸಹಯೋಗದಲ್ಲಿ ಸೊಪ್ಪು ಮೇಳ ಜರುಗಿತು. ಮೇಳದ ಆಯೋಜಕರಾದ ಮೈಸೂರು ಕಿಸಾನ್ ಮಾಲ್ ನಿರ್ವಾಹಕ ಎಸ್ಆರ್ ಶ್ರೀನಿವಾಸ ಮೂರ್ತಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಎರಡು ದಿನಗಳ ಕಾಲ ನಡೆದ ದೇಸಿ ಸೊಪ್ಪು ಮೇಳ ಸಾರ್ವಜನಿಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಮೇಳದಲ್ಲಿ 200 ಹೆಚ್ಚು ಬಗೆಯ ಅಪರೂಪದ ಸೊಪ್ಪುಗಳನ್ನು ಪ್ರದರ್ಶಿಸಲಾಗಿದ್ದು ಹೆಗ್ಗಡದೇವನಕೋಟೆ, ಕನಕಪುರ, ನಾಗರಹೊಳೆ, ಕುಂದಗೋಳ, ಕೇರಳದ ವಯನಾಡಿನ ಕೃಷಿಕ ಗುಂಪುಗಳು ಔಷಧೀಯ ಹಾಗೂ ಕಾಡು ಸೊಪ್ಪುಗಳನ್ನು ತಂದಿದ್ದರು. ಮಳೆಯ ಅಭಾವದ ನಡುವೆಯೂ ತಲೆ ಎತ್ತಿ ನಿಂತ ಬಗೆ ಬಗೆಯ ಸೊಪ್ಪುಗಳ ವೈವಿಧ್ಯವನ್ನು ನೋಡಿ ಗ್ರಾಹಕರು ಬೆರಗಾದರು. ಮೇಳದ ಕೊನೆಯ ದಿನವಾದ ಭಾನುವಾರ ಮೈಸೂರಿನ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಧ್ಯಾಹ್ನದ ಹೊತ್ತಿಗೆ ರೈತರು ತಂದಿದ್ದ ತರಹವಾರಿ ಸೊಪ್ಪುಗಳು ಖಾಲಿಯಾದವು. ಎರಡನೇ ದಿನ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ತುಂಬಾ ಖುಷಿ ಪಟ್ಟರು. ಸೀಗೆ ಸೊಪ್ಪಿಗೆ ವಿಶೇಷ ಬೇಡಿಕೆ ಇದ್ದು ನಮ್ಮ ಊರಿನ ಬೇಲಿಯಲ್ಲಿ ತಾನಾಗೆ ಬೆಳೆಯುವ ಸೀಗೆ ಸೊಪ್ಪು ಕಂತೆಗೆ 100 ಮಾರಾಟವಾಯಿತು ಎಂದು ನೀಲಮ್ಮನವರು ಖುಷಿ ಪಟ್ಟರು. ಹುಲಿಕಾಡಿ ರೈತ ಕಂಪನಿಯು ತಂದಿದ್ದ 2 ಮೂಟೆ ಬೆರಕೆ ಸೊಪ್ಪು ಬೇಗನೆ ಖಾಲಿಯಾಗಿ ಅವರು ಸಹ ಸಂಭ್ರಮಿಸಿದರು. ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ಖ್ಯಾತಿಯ ಮುರಳೀಧರ ಗುಂಗರಮಳೆ ಅವರು ವಿವಿಧ ಬಗೆಯ ಸೊಪ್ಪುಗಳ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು ಹಾಗೂ ಇಕೋಸ್ಪೇಸ್ ನ ಶ್ರೀವತ್ಸರ್ ಅವರು ಕೆಲವು ಔಷಧೀಯ ಸೊಪ್ಪುಗಳ ಬಗ್ಗೆ ಮಾಹಿತಿ ನೀಡಿದರು. ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿದ್ದಂತ ಆಸಕ್ತರು ತಮ್ಮಲ್ಲೂ ಸೊಪ್ಪಿನ ಮೇಳ ನಡೆಸುವಂತೆ ಕೋರಿಕೆ ಸಲ್ಲಿಸಿದ್ದು ವಿಶೇಷವಾಗಿತ್ತು.
0: ಬಾಹಿರ ಔಷಧ ಸಂಗ್ರಹಣೆ ಮತ್ತು ವಿತರಣೆ ಹಿನ್ನೆಲೆ ರಾಜ್ಯ ಆಹಾರ ಸುರಕ್ಷತೆ ಹಾಗೂ ಔಷಧ ನಿಯಂತ್ರಣ ಇಲಾಖೆಯ ಅಧಿಕಾರಿಗಳು ಪರವಾನಗಿ ಇಲ್ಲದ ಬೆಂಗಳೂರಿನ ಇಕಾಮರ್ಸ್ ಸಂಸ್ಥೆಗಳ ಗೋದಾಮುಗಳ ಮೇಲೆ ದಾಳಿ ನಡೆಸಿ ಭಾರೀ ಪ್ರಮಾಣದ ಔಷಧಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆನೇಕಲ್ನಲ್ಲಿ 245,352 ರೂಪಾಯಿ ಮೌಲ್ಯದ ಔಷಧಗಳನ್ನು ತಂಡ ವಶಪಡಿಸಿಕೊಂಡಿದೆ. ದೇವನಹಳ್ಳಿಯಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದ 157,000 ರೂಪಾಯಿ ಮೌಲ್ಯದ ಔಷಧಗಳನ್ನು ತಂಡ ಜಪ್ತಿ ಮಾಡಿದೆ. 2029 ವೇಳೆಗೆ ನಶೆ ಮುಕ್ತ ಭಾರತ ನಿರ್ಮಾಣದ ಗುರಿ ಹೊಂದಲಾಗಿದ್ದು ಮಾದಕ ದ್ರವ್ಯಗಳ ಕಳ್ಳ ಸಾಗಣೆ ಬಳಕೆ ಮೇಲೆ ನಿಗಾ ವಹಿಸಲು ಉನ್ನತ ಕಾರ್ಯಪಡೆ ರಚಿಸಲಾಗಿದೆ ಎಂದು ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಗೋವಾದಲ್ಲಿ ತಿಳಿಸಿದ್ದಾರೆ. ನಿಧಾನ್ ಪೋರ್ಟಲ್ ಮೂಲಕ ಮಾದಕ ವಸ್ತು ಜಾಲದ ಆರೋಪಿಗಳ ಡೇಟಾಬೇಸ್ ತಯಾರಿಸಲಾಗುತ್ತಿದೆ. 10,000 ಹೆಚ್ಚು ಸ್ವಯಂ ಸೇವಕರು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಶಾಮುಕ್ತಿ ಕೇಂದ್ರಗಳನ್ನು ದೇಶಾದ್ಯಂತ ಹೆಚ್ಚಿಸಲಾಗುತ್ತಿದ್ದು 100,000 ನಶಾಮುಕ್ತಿ ಮಿತ್ರರನ್ನು ರೂಪಿಸಲಾಗುತ್ತಿದೆ ಎಂದರು. 7ನೇ ಅಂತಾರಾಷ್ಟೀಯ ನೀಲಿ ಆಗಸಕ್ಕಾಗಿ ಶುದ್ಧ ಗಾಳಿಯ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಸ್ವಚ್ಛ ಮತ್ತು ಹಸಿರು ಇಂಧನ ಬಳಕೆ, ಆರ್ಥಿಕ ಮತ್ತು ಆರೋಗ್ಯ ಲಾಭಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ವಿಶ್ವ ಕರಾವಳಿ ಪಕ್ಷಿಗಳ ದಿನಾಚರಣೆ ಹಿನ್ನೆಲೆ ವಿವಿಧೆಡೆ ಮಕ್ಕಳಿಗಾಗಿ ಪಕ್ಷಿ ವೀಕ್ಷಣೆ ಕಾರ್ಯಕ್ರಮಗಳು ಜರುಗಿದವು. ಕನ್ನಡದ ಪ್ರಥಮ ರಾಷ್ಟ್ರಕವಿ ಮಂಜೇಶ್ವರದ ಎಂ ಗೋವಿಂದಪೈ ಅವರ ಪುಣ್ಯತಿಥಿ ಹಿನ್ನೆಲೆ ಸಾಹಿತ್ಯಾಸಕ್ತರು ಅವರ ಕೊಡುಗೆಗಳನ್ನು ಸ್ಮರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 1642 ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕೌಶಲ್ಯ ಶಿಕ್ಷಣ ಪ್ರಕಲ್ಪ ಶೀಘ್ರ ಜಾರಿಗೆ. ಬೆಳಗಾವಿಯಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ಸಭೆ ಫಲಪ್ರದ. ಬೀದರ್ ತಾಲೂಕು ನಾಗೂರಾದ ಕಾಮಧೇನು ಗೋಶಾಲೆಯಲ್ಲಿ ಗೋಮಯ ಗಣೇಶ ಮೂರ್ತಿಗಳಿಗೆ ಅಂತಿಮ ರೂಪ. ಮೈಸೂರಿನಲ್ಲಿ ದೇಸಿ ಸೊಪ್ಪುಗಳ ಮೇಳ ಯಶಸ್ವಿ. 200 ಹೆಚ್ಚು ಸೊಪ್ಪುಗಳ.
2: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 130 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ದಿನನಿತ್ಯದ ಬದುಕಿನ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮ

0: ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ವಾಯುವಂ ಕಾಣ್ಬನಾರ್,
1: ವಾಯುವಂ ಕಾಣ್ಬನಾರ್,
0: ತತ್ ಕ್ರಿಯೆಯ ಕಾಣನಾರ್,
1: ತತ್ ಕ್ರಿಯೆಯ ಕಾಣನಾರ್,
0: ಮಾಯೆಯಂತ ಪರೀಕ್ಷ್ಯ,
1: ಮಾಯೆಯಂತ ಪರೀಕ್ಷ್ಯ,
0: ಸತ್ವದೀಕ್ಷ್ಯ ಕೃತಿ,
1: ಸತ್ವದೀಕ್ಷ್ಯ ಕೃತಿ,
0: ರಾಯನಂ ಕಾಣಲಾಗದೆ,
1: ರಾಯನಂ ಕಾಣಲಾಗದೆ,
0: ಮಂತ್ರಿ ಎಡೆಗೆ ಸಾರ್ವ,
1: ಮಂತ್ರಿ ಎಡೆಗೆ ಸಾರ್ವ,
0: ದೇಯಾರ್ಥಿ ಒಲು ನೀನು ಮಂಕುತಿಮ್ಮ,
1: ದೇಯಾರ್ಥಿ ಒಲು ನೀನು ಮಂಕುತಿಮ್ಮ.
0: ಇದು 144ನೆಯ ಮುಕ್ತಕದಲ್ಲಿದ್ದೀವಿ. ನಾವು ಮಾಯೆ ವಿಚಾರವನ್ನು ಮಾತಾಡ್ತಾ ಇದ್ವಿ. ಹೀಗೆಲ್ಲ ಮಾಯೆ ಪ್ರಪಂಚವನ್ನು ಸಿಂಗರಿಸ್ತಾ ಇದ್ದಾಳೆ ಅನ್ನೋಂಥ ಒಂದು ವಿಚಾರ ನಮ್ಮ ಮುಂದೆ ಬಂತು. ಸೊ ಹಾಗಾದರೆ ಮಾಯೆ ಎಲ್ಲಿದ್ದಾಳೆ ಅಂತ ಪ್ರಶ್ನೆ ಬರುತ್ತೆ. ನಮಗೆ ಕಾಣಿಸ್ತಾ ಇಲ್ವಲ್ಲ. ಈಗ ಯಾವುದೋ ಮದುವೆ ಮಂಟಪ ಸಿಂಗಾರ ಮಾಡಬೇಕು ಅಂತಂದರೆ ನಮ್ಮಲ್ಲೇ ಯಾರೋ ಒಬ್ಬರು ಹೋಗ್ತೀವಿ, ಮಂಟಪ ಕಟ್ತೀವಿ, ಏನೋ ಒಂದು ಮಾಡ್ತೀವಿ. ಇದು ಸೊ ನಮಗೆ ಯಾರು ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಆದರೆ ಈ ಮಾಯೆ ಏನೋ ಮಾಡ್ತಾ ಇದ್ದಾಳೆ ಅಂತಂದರೆ ಎಲ್ಲಿದ್ದಾಳೆ ಮಾಯೆ ಅಂತ ಪ್ರಶ್ನೆ ಬರುತ್ತೆ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ. ಸೊ ಹಾಗೆ ಕಣ್ಣಿಗೆ ಕಾಣಿಸದೇ ಇರುವಂತಹ ವಸ್ತು ನಮಗೆ ಗೋಚರವಾಗಬೇಕಾದ್ರೆ ಹೇಗೆ? ಅದಕ್ಕೆ ಡಿ ವಿ ಜಿ ಅವರು ಗಾಳಿಯ ಉದಾಹರಣೆಯನ್ನು ಕೊಡ್ತಾರೆ. ಗಾಳಿ ನಮ್ಮ ಕಣ್ಣಿಗೆ ಕಾಣಲ್ಲ. ಗಾಳಿ ಇದೆಯಾ ಅಂತಂದರೆ ನಮಗೆ ಹೇಗೆ ಗೊತ್ತಾಗುತ್ತೆ? ಕಣ್ಣಿಗೆ ಕಾಣಲ್ಲ, ಆದರೆ ತತ್ ಕ್ರಿಯೆ ಅದು ಜೋರಾಗಿ ಬೀಸಿದಾಗ ಏನೇನೋ ಆಗುತ್ತೆ. ಈಗ ನಮ್ಮ ಮುಖಕ್ಕೆ ಅದು ಬಂದು ಅಪ್ಪಳಿಸ್ಬೋದು, ಅವಾಗ ಓ ಎಷ್ಟು ಗಾಳಿ ಬರ್ತಾ ಇದೆಯಪ್ಪ ಅಂತ. ಕಣ್ಣಿಗೇನೋ ಒಂದು ಧೂಳು ಸೇರಿಕೊಳ್ಳುತ್ತೆ, ಅವಾಗ ನಮಗೆ ಖಾತ್ರಿ ಆಯಿತು ಗಾಳಿ ಇದೆ. ಗಾಳಿಯಿಂದಾಗಿ ಧೂಳು ನನ್ನ ಕಣ್ಣೊಳಗೆ ಸೇರಿಕೊಳ್ತು. ಅದು ತೆಗೆಯೋವರೆಗೂ ಒಂದು ಸಣ್ಣ ಕಣವಾದರೂ ಕೂಡ ಅದು ತೆಗೆಯೋವರೆಗೂ ನಮಗೆ ತೃಪ್ತಿ ಇಲ್ಲ, ತೆಗಿಲೇಬೇಕು. ಇನ್ನೆಲ್ಲೋ ದೂರದಲ್ಲಿ ನೋಡ್ತೀವಿ ಒಂದು ಸುಂಟ್ರ ಗಾಳಿ ಹೋಗ್ತಾ ಇದೆ, ಓ ಗಾಳಿ ಇದೆ. ಸೊ ಅದರ ಕ್ರಿಯೆಯಿಂದ ನಾವು ಗಾಳಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಹಾಗೆ ಕಣ್ಣಿಗೆ ಕಾಣಿಸ್ಲೇಬೇಕು, ಕಿವಿಗೆ ಕೇಳಿಸ್ಲೇಬೇಕು ಅಂತ ಇಂದ್ರಿಯ ಜನ್ಯವಾದ ಜ್ಞಾನವನ್ನು ಮೀರಿ ಯಾವುದೋ ಒಂದು ವಸ್ತು ಇದೆ ಅನ್ನೋದನ್ನು ನಾವು ಬೇರೆ ರೀತಿಯಲ್ಲಿ ಅದರ ಕ್ರಿಯೆಯಿಂದ ಅರ್ಥ ಮಾಡಿಕೊಳ್ಬೋದು. ಹಾಗೆ ಮಾಯೆಯ ಕ್ರಿಯೆಗಳನ್ನು ನಾವು ಅದರ ಅನುಭವದಿಂದ ಅರ್ಥ ಮಾಡಿಕೊಳ್ಬೇಕು. ಮಾಯೆಯ ಕ್ರಿಯೆ ಹಿಂಗೆ ಮಾಡ್ತಾ ಇದ್ದಾಳೆ ಮಾಯೆ, ಅಥವಾ ಭಗವಂತ ಹಿಂಗೆ ಮಾಡ್ತಾ ಇದ್ದಾನೆ ನನ್ನ ಕಣ್ಣು ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಅಲ್ಲ. ಸೊ ಕಣ್ಣಿಗೆ ಕಾಣದ ಯಾವುದೋ ಶಕ್ತಿಗಳು ನಮ್ಮಲ್ಲಿ ನಡೀತಾ ಇದೆ, ಅದು ಕ್ರಿಯೆಗಳ ಮೂಲಕ ನಮಗೆ ಗೋಚರವಾಗ್ತಾ ಇವೆ. ಸೊ ಆ ಗೋಚರವಾಗುವಾಗ ನಮಗೆ ಕೆಲವು ಸರ್ತಿ ಅನಿಸುತ್ತೆ, ಅಯ್ಯೋ ಈ ರೀತಿ ಆಗಬಾರ್ದಲ್ವಾ, ಈ ಥರ ಯಾಕೆ ಆಗಬೇಕು, ಈ ಗಾಳಿನೇ ತಗೊಳ್ಳೋಣ, ಅಷ್ಟೆಲ್ಲ ಧೂಳನ್ನ ಯಾಕೆ ಅದು ಇದು ಮಾಡಬೇಕು, ಬಿರುಗಾಳಿ ಯಾಕೆ ಬರಬೇಕು, ಬಿರುಗಾಳಿ ಬರೋದು ಬೇಡ ಸುಮ್ಮನೆ ಅದೆಲ್ಲ ಧ್ವಂಸ ಮಾಡುತ್ತೆ, ಪ್ರವಾಹ ಯಾಕೆ ಬರಬೇಕು ಬೇಡ, ಜೋರು ಗಾಳಿ ಬಂದಾಗ ಅಲೆಗಳು ಬರುತ್ತೆ ಸಮುದ್ರದಲ್ಲಿ ಅದು ಬೇಡ ಅಂತ ಅನಿಸುತ್ತೆ. ಅದು ಬೇಡ ಅಂತ ಅನ್ನಿಸ್ದಾಗ ನಾವು ಯಾರನ್ನು ಕೇಳೋಣ, ಬೇಡಪ್ಪ ನೀನು ನಿಲ್ಲಿಸ್ಬಿಡು ಅಂತ ಯಾರನ್ನು ಕೇಳೋಣ? ಸೊ ನಮಗೇನಾಯಿತು, ಇವಾಗ ಇದನ್ನೆಲ್ಲ ಮಾಡ್ತಾ ಇರುವಂಥದ್ದು ಭಗವಂತ ಅಂತ ಬಂತು. ಸೊ ಆ ಭಗವಂತನನ್ನು ನಾವು ದೇವರೇ ನೋಡಪ್ಪ ನೀವು ಈ ರೀತಿ ಮಾಡೋದು ಸರಿಯಲ್ಲ, ನೀನು ನಿಲ್ಲಿಸು ಅಂತ ನಾವು ಕೇಳಿದ್ರು ಕೂಡ ನಮ್ಮ ಕಣ್ಣಿಗೆ ಕಾಣದ ಭಗವಂತ ಅವನು ಅಲ್ವಾ. ಸೊ ಹಾಗಾಗಿ ಅವನನ್ನು ನಾವು ಕೇಳಿದರೂ ಕೂಡ ರೆಸ್ಪಾಂಡ್ ಮಾಡ್ತಾನ ಅಂತ ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾವು ಏನೋ ಬೇರೆ ಮಾಡ್ತೀವಂತೆ. ಈಗ ಒಂದು ಉದಾಹರಣೆಯಾಗಿ ತಗೊಂಡ್ರೆ ಎಷ್ಟೋ ಮನೆಗಳಲ್ಲಿ ಅಪ್ಪ ಅಮ್ಮ ಇರ್ತಾರೆ. ಅಪ್ಪ ಸಾಧಾರಣವಾಗಿ ಸ್ವಲ್ಪ ಖಡಕ್, ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ, ಯಾವಾಗಲೋ ಕೆಲಸಕ್ಕೆ ಕೊಟ್ಟೋಗಿರ್ತಾರೆ, ಯಾವಾಗಲೋ ಬರ್ತಾರೆ, ಈ ರೀತಿ ಸಂದರ್ಭ ಇರುತ್ತೆ. ಮಕ್ಕಳಿಗೆ ಅಮ್ಮನ ಹತ್ರ ಸ್ವಲ್ಪ ಸಲಿಗೆ ಜಾಸ್ತಿ, ಸ್ವಲ್ಪ ಕೇಳಿದರು ಇದು ಮಾಡಿದರು ಕೂಡ ಅಮ್ಮನ ಹತ್ರ ಸುಲಭ. ಸೊ ಹಾಗೆ ಅಪ್ಪನ ಕೇಳೋದ್ರ ಬದಲು ಮಕ್ಕಳು ಏನು ಮಾಡ್ತಾರೆ, ಎಷ್ಟೋ ಸತಿ ತಮಗೆ ಬೇಕಾದ್ದನ್ನು ಅಮ್ಮನ ಕೇಳ್ಕೊತಾರೆ, ಅಮ್ಮ ಹೇಳಲಿ ಅಪ್ಪನಿಗೆ ನನಗೆ ಸಿಕ್ಕತ್ತೇನೋ ನೋಡೋಣ ಅಂತ. ಸೊ ಅಪ್ಪನ ನೇರವಾಗಿ ನಮ್ಗೆ ಸಿಕ್ಕಲ್ಲ, ನಮಗೆ ಕೈಗೆ ಸಿಕ್ಕಲ್ಲ ಅವರು, ಹಾಗಾಗಿ ನಮ್ಮ ಕೈಗೆ ಸಿಕ್ಕುವಂಥವ್ರು ಯಾರು, ಅಮ್ಮ, ಅವ್ರನ್ನ ಕೇಳೋಣ. ಹಾಗೆ ಈಗ ಸರ್ಕಾರ ಅಂತ ಹೇಳ್ತೀವಿ, ಇವಾಗ ಸರ್ಕಾರ ಏನೋ ಮಾಡಬೇಕಪ್ಪ, ಸರ್ಕಾರ ಅಂದರೆ ಯಾರು, ನಮ್ಗೆ ಯಾರು ಬೇರೆ ಯಾರು ಸಿಕ್ಕಲ್ಲ. ಸೊ ಸರ್ಕಾರದ ಪ್ರತಿನಿಧಿಗಳಾಗಿರೋಂಥವ್ರನ್ನ ನಾವು ಅಪ್ರೋಚ್ ಮಾಡಿ, ನೋಡಪ್ಪ ನನಗೆ ಏನೋ ಒಂದು ರಸ್ತೆ ಬೇಕಾ, ಒಂದು ನಲ್ಲಿ ಬೇಕಾ, ನೀರಿನ ಕನೆಕ್ಷನ್ ತಪ್ಪೋಗಿದೆಯಾ, ಏನೋ ಒಂದಿದೆ, ಅದನ್ನು ನಾನು ಅರ್ಜಿ ಕೊಡ್ತೀನಿ ಅಲ್ವಾ. ಹಾಗೆ ನಾವು ದೇವರು ಅನ್ನೋವಂಥ ಶಕ್ತಿ ಅಥವಾ ಮಾಯೆ ಅನ್ನೋವಂಥ

0: ಚೈತನ್ಯ ಅದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸೊ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದೇನೋ ಅದರ ಕ್ರಿಯೆ ಮಾತ್ರ. ಸೊ ಹಾಗಾಗಿ ಆ ಕ್ರಿಯೆಗಳಿಗೆ ನಾವು ಒಂದು ರೀತಿಯ ಶಕ್ತಿಯ ಆಕಾರವನ್ನು ಕೊಟ್ಟು ಆ ಶಕ್ತಿಯನ್ನು ನಾವು ಅರ್ಜಿ ಹಾಕ್ತೀವಿ ಅಂತ, ಆ ಶಕ್ತಿಗೆ ನಾವು ಅರ್ಜಿ ಹಾಕಕ್ಕೆ ಹೋಗ್ತೀವಿ. ಈಗ ಉದಾಹರಣೆಗೆ ಗಾಳಿ ಬೀಸ್ತಾ ಇದೆ ಅಂತಂದಾಗ ಅದು ಮೂಲ ಸತ್ವವಾದ ಭಗವಂತನ ಕೃತಿ ಆದರೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು ಅದರ ಕೃತಿಯಾಗಿ ಬಿರುಗಾಳಿ ಅಂತ. ಸೊ ಅದಕ್ಕೆ ಗಾಳಿಗೆ ನಾವು ಒಂದು ವಸ್ತು ಅಥವಾ ಒಂದು ಶಕ್ತಿ ಅಂತ ನಾವು ಅದಕ್ಕೆ ಅಲಾಟ್ ಮಾಡ್ತೀವಿ, ಅದು ವಾಯು. ಸೊ ವಾಯು ಅನ್ನುವಂಥ ದೇವ ಭಗವಂತನ ಒಂದು ಭಾಗ, ಅವನು ಈ ಬಿರುಗಾಳಿಯನ್ನು ನಮಗೆ ತಂದೊಡ್ಡುತ್ತಾ ಇದ್ದಾನೆ. ಸೊ ನಮಗೆ ಆ ಮೂಲ ಸತ್ವ ಪರಬ್ರಹ್ಮ ನಮಗೆ ಸಿಕ್ಕದೆ ಹೋದರೂ ಕೂಡ ಇಲ್ಲಿ ಮಂತ್ರಿಯಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ವಾಯು ಇದಾನಲ್ಲ, ವಾಯುವಿಗೆ ನಾವು ಪೂಜೆ ಮಾಡೋಣ, ವಾಯುವನ್ನು ಕೇಳ್ಕೊಳ್ಳೋಣ. ರಾಯ ರಾಜನ್ನ ನಾವು ನಮಗೆ ಕೈಗೆ ಸಿಗ್ತಾ ಇಲ್ಲ ರಾಜ, ಹಾಗಾಗಿ ಮಂತ್ರಿಯ ಕಡೆಗೆ ನಾವು ಸಾಗೋಣ, ಇವನನ್ನು ನಾವು ಕೇಳೋಣಪ್ಪ, ನೋಡೋ ನೀನು ಕಡಿಮೆ ಮಾಡ್ಕೋ, ನಿನ್ನ ಫೋರ್ಸ್ ಸ್ವಲ್ಪ ಕಡಿಮೆ ಮಾಡು ಅಂತ. ಹಾಗೆ ಪ್ರವಾಹ ಬರ್ತಾ ಇದೆ ಅಂತಂದರೆ, ಮಳೆ ಜೋರು ಬರ್ತಾ ಇದೆ ಅಂತಂದರೆ ವರುಣನನ್ನು ನಾವು ಕೇಳ್ತೀವಿ, ವರುಣ ದೇವರೇ ನೀವು ಸ್ವಲ್ಪ ನಿನ್ನ ಕೋಪವನ್ನು ಕಡಿಮೆ ಮಾಡಿಕೊಂಡು ನಮ್ಮ ಮೇಲೆ ಕೃಪೆ ತೋರಪ್ಪ, ಇಷ್ಟೆಲ್ಲ ಪ್ರವಾಹ ಬೇಡ. ಯಾಕೆ ರಾಯ ನಮಗೆ ಸಿಗ್ತಾ ಇಲ್ಲ, ಹಾಗಾಗಿ ಅವನ ಕ್ರಿಯೆ ತತ್ ಕ್ರಿಯೆ ನಮಗೆ ಕಣ್ಣಿಗೆ ಕಾಣ್ತಾ ಇರೋದ್ರಿಂದ ಈ ಒಂದು ರೀತಿಯಲ್ಲಿ ನಾವು ಓಲೈಸಿ ಅದರ ಮೂಲಕ ನಮ್ಮ ಒಂದು ಅವಶ್ಯಕತೆಗಳನ್ನು ನಾವು ಬೇಡಿಕೆಗಳನ್ನು ನಾವು ಮುಂದೆ ಇಡ್ತಾ ಇದ್ದೀವಿ. ನಿತ್ಯ ಜೀವನದಲ್ಲೂ ಹೀಗೆ ಆಗುತ್ತೆ, ನಮಗೆ ಎಷ್ಟೋ ಸರ್ತಿ ಆ ಮೂಲ ಶಕ್ತಿ ಯಾವುದಿರುತ್ತೋ, ಡಿಸಿಷನ್ ಮೇಕಿಂಗ್ ಪವರ್ ಅಂತ ಏನು ಹೇಳ್ತೀವೋ, ಆ ಡಿಸಿಷನ್ ಮೇಕರ್ಸ್ ನಮ್ಮ ಕೈಗೆ ಸಿಕ್ಕಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಬಳಸಾದರೂ ಸರಿ, ನಮ್ಮ ಕಣ್ಣಿಗೆ ನಮ್ಮ ಕೈಗೆ ಯಾರು ಸಿಗ್ತಾರೋ ಅವ್ರ ಮೂಲಕ ನಾವು ನಮ್ಮ ಕೆಲಸವನ್ನು ಸಾಧಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಅರ್ಜಿಯನ್ನು ಇವ್ರ ಮೂಲಕ ಅಂತ ಟು ಅಂಥೇಳಿ ಪತ್ರಗಳನ್ನು ಬರಿತಾ ಇದ್ವಿ ಮುಂಚೆ, ಫ್ರಮ್ ಟು. ಈಗ ಪತ್ರಲೇಖನ ಅಂತ ನಮ್ಮ ಪಾಠದಲ್ಲಿ ಇರ್ತಿತ್ತಲ್ಲ, ಫ್ರಮ್ ಟು ಅಂತೆಲ್ಲ ಬರೆದು ಆಮೇಲಿಂದ ಈಗ ಇಲಾಖೆಯ ಮುಖ್ಯಸ್ಥರಿಗೆ ನಾವು ಬರೀಬೇಕು ಅಂತಂದರೆ ಥ್ರೂ ಅಂತ, ಇವರ ಮೂಲಕ ಅಂತ ಬರಿತಾ ಇದ್ವಿ. ಯಾರ ಮೂಲಕ? ನಮ್ಮ ಇಮ್ಮಿಡಿಯೇಟ್ ಸೂಪರ್ವೈಸರ್ ಮೂಲಕ ನಮ್ಮ ಅರ್ಜಿಯನ್ನು ಮೇಲಧಿಕಾರಿಗೆ ನಾವು ತಲುಪಿಸ್ತಾ ಇದ್ದೀವಿ ಅಂತ. ಸೊ ಹಾಗೆ ಜೀವನದಲ್ಲೂ ಕೂಡ ನಾವು ಎಷ್ಟೋ ಸರ್ತಿ ರಾಯನಂ ಕಾಣದೆ ನಮ್ಗೆ ಸಿಕ್ಕಲ್ಲ, ಹಾಗಾಗಿ ದೇಯಾರ್ಥಿಯಾಗಿ ನಾವು ಮಂತ್ರಿಯ ಮೂಲಕ ನಮ್ಮ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಒಟ್ಟಲ್ಲಿ ಡಿಸಿಷನ್ ಮೇಕಿಂಗ್ ಅನ್ನೋದೇನಿರುತ್ತೋ ಅದು ಒಂದು ರೀತಿಯಲ್ಲಿ ಬಹಳ ಮುಖ್ಯವಾದಂಥ ಕ್ರಿಯೆ. ಅದು ನಮಗೆ ಅನುಕೂಲಕರವಾಗಿರಲಿ ಅನುಕೂಲಕರವಾಗದೇ ಇರಲಿ ಅದನ್ನು ನಿರಂತರವಾಗಿ ಮುಂದೆ ನಡೆಸ್ಕೊಂಡು ಹೋಗ್ತಾ ಇರುವಂಥ ಒಂದು ಶಕ್ತಿ ಇದೆ. ನಾವು ನೋಡುವಂಥ ದೃಷ್ಟಿಯಲ್ಲಿ ಅದು ಸರಿ ಅಥವಾ ತಪ್ಪು ಅಂತ ನಮಗೆ ಅನ್ವಯ ಆಗೋ ರೀತಿಯಲ್ಲಿ ನಾವು ಭಾವಿಸ್ತೀವಿ, ಬದಲಾಯಿಸ್ಕೊಳ್ಳೋದಕ್ಕೂ ಕೂಡ ನಾವು ಪ್ರಯತ್ನ ಪಡ್ತೀವಿ. ಆ ಒಂದು ಸಾಮ್ಯತೆಯನ್ನು ನಾವು ಗಳಿಸ್ಕೊಳ್ಬೇಕಾದ್ರೆ ನಮಗೆ ಭಗವಂತನೂ ಬೇಕು, ಮಧ್ಯದಲ್ಲಿರುವಂಥ ಪೂಜಾರಿಯು ನಮಗೆ ಅನುಕೂಲಕ್ಕೆ ಬರ್ತಾನೆ. ಕೆಲವು ಸರ್ತಿ ಹೇಳೋದುಂಟು, ದೇವರ ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡಲ್ಲ ಅಂತ. ಹಾಗೆ ಅಂದ್ಬಿಟ್ಟು ನಾವು ಪೂಜಾರಿನ ಬಿಟ್ಬಿಟ್ರೆ ದೇವ್ರ ಹತ್ರ ನಮಗೆ ಹೋಗೋಕ್ಕೆ ಆಗಲ್ಲ. ಸೊ ಹಾಗಾಗಿ ರಾಯನಂ ಕಾಣಲಾಗದೆ ಮಂತ್ರಿಯ ಕಡೆಗೆ ನಾವು ಸಾಗುವಂಥ ಅನಿವಾರ್ಯತೆ ನಮಗೆ ಬರುತ್ತೆ. ನಮ್ಮ ಜೀವನದಲ್ಲೂ ಕೂಡ ಆ ರೀತಿಯಲ್ಲಿ ನಾವು ಮಾಡ್ಕೊಳ್ತಾ ಇದ್ದಾಗ ಸಾಮ್ಯತೆಯನ್ನು ತಂದುಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 130 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸಮೃದ್ಧಿಯ ಸಾಕಾರ ಮೂರ್ತಿ ಶ್ರೀ ಲಕ್ಷ್ಮಿಯ 18 ಸದ್ಗುಣ ತತ್ವಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾಗಿಲು ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ

ನಿಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಮೃದ್ಧಿಯ ಸಾಕಾರ ಮೂರ್ತಿ ಶ್ರೀ ಲಕ್ಷ್ಮಿಯ 18 ಸದ್ಗುಣ ತತ್ವಗಳು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮನುಷ್ಯನ ಬದುಕು ಸಾರ್ಥಕವಾಗಲು ಕೇವಲ ಭೌತಿಕ ಧನವಷ್ಟೇ ಸಾಲದು, ಅದರೊಂದಿಗೆ ಮಾನಸಿಕ ನೆಮ್ಮದಿ ಮತ್ತು ದೈವಿಕ ಸದ್ಗುಣಗಳ ಸಂಗಮವೂ ಇರಬೇಕು. ಭಾರತೀಯ ಸನಾತನ ಚಿಂತನೆಯಲ್ಲಿ ಮಹಾಲಕ್ಷ್ಮಿಯನ್ನು ಕೇವಲ ಸಂಪತ್ತಿನ ದೇವತೆಯನ್ನಾಗಿ ಮಾತ್ರ ಪರಿಗಣಿಸಿಲ್ಲ. ಆಕೆಯನ್ನು ಸಮೃದ್ಧಿ, ಸೌಂದರ್ಯ, ಜ್ಞಾನ ಮತ್ತು ಸತ್ವಗುಣಗಳ ಸಾಕಾರ ಮೂರ್ತಿಯಾಗಿ ಆರಾಧಿಸಲಾಗಿದೆ. ಶಾಸ್ತ್ರಗಳು ಮತ್ತು ವೇದ ಪರಂಪರೆಯಲ್ಲಿ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆಯಲು ಆಕೆಯ ದಿವ್ಯ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದು ವಿವರಿಸಲಾಗಿದೆ. ಋಗ್ವೇದದ ಅತ್ಯಂತ ಪವಿತ್ರ ಭಾಗವಾದ ಶ್ರೀ ಸೂಕ್ತದಲ್ಲಿ ಲಕ್ಷ್ಮೀದೇವಿಯ 4 ಪ್ರಮುಖ ಪುತ್ರರ ಅಥವಾ ಋಷಿಗಳ ಉಲ್ಲೇಖ ಬರುತ್ತದೆ. ಆನಂದಂ ಕರ್ದ ಮೈಷವ ಚಿಕ್ಷಿತ ಇತಿ ವಿಶ್ರುತಂ ಋಷಯ ಶ್ರೀಯಂ ಪುರುಷ ಶಾತಮಹಿ ಶ್ರೀದೇವಿ ದೇವತಾ. ಈ ಮಂತ್ರದಲ್ಲಿ ಉಲ್ಲೇಖಿಸಲಾದ ಆನಂದ, ಕರ್ದಮ, ಚಿಕ್ಲಿತ ಮತ್ತು ಶ್ರೀದ ಕೇವಲ ಪೌರಾಣಿಕ ವ್ಯಕ್ತಿಗಳಲ್ಲ. ಇವರು ಬದುಕಿನಲ್ಲಿ ಸಮೃದ್ಧಿಯನ್ನು ತರುವ 4 ಮೂಲಭೂತ ಪ್ರೇರಕ ಶಕ್ತಿಗಳು. ಕರ್ದಮ ಎಂದರೆ ಫಲವತ್ತಾದ ಮಣ್ಣು ಮತ್ತು ನಿರಂತರ ಪರಿಶ್ರಮ. ಚಿಕ್ಲಿತ ಎಂದರೆ ಆರ್ದ್ರತೆ, ಪ್ರೀತಿ ಮತ್ತು ಪರಸ್ಪರ ಸಂಬಂಧಗಳಲ್ಲಿನ ತೇವಾಂಶ. ಆನಂದ ಎಂದರೆ ಆಂತರಿಕ ತೃಪ್ತಿ ಹಾಗೂ ಶ್ರೀದ ಎಂದರೆ ಸಕಲ ಮಂಗಳವನ್ನು ಕರುಣಿಸುವ ಔದಾರ್ಯ. ಶಮ, ಸ್ನೇಹ ಮತ್ತು ತೃಪ್ತಿ ಇರುವಲ್ಲಿ ಮಾತ್ರ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಿಸುತ್ತಾಳೆ ಎಂಬುದು ಇದರ ಸಂದೇಶ. ಕಾಲಕ್ರಮೇಣ ಆಗಮ ಶಾಸ್ತ್ರಗಳು ಮತ್ತು ಲಕ್ಷ್ಮಿ ಉಪಾಸನ ಕಲ್ಪಗಳಲ್ಲಿ ಈ ತತ್ವಗಳು 18 ದಿವ್ಯ ಆಯಾಮಗಳಾಗಿ ವಿಸ್ತಾರಗೊಂಡವು. ಪ್ರತಿಯೊಂದು ಹೆಸರು ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಮತ್ತು ಆರ್ಥಿಕ ಸುಭಿಕ್ಷೆಗೆ ಬೇಕಾದ ಒಂದೊಂದು ಅಡಿಪಾಯವನ್ನು ಪ್ರತಿಬಿಂಬಿಸುತ್ತದೆ. ದೇವಸಖ ಅಂದರೆ ದೈವಿಕ ಮೈತ್ರಿ, ಚಿಕ್ಸಿತ ಸ್ನೇಹ ಪರತೆ, ಆನಂದ ಸದಾ ಪ್ರಸನ್ನತೆ, ಕರ್ದಮ ಸ್ಥಿರ ಪರಿಶ್ರಮ, ಶ್ರೀಪ್ರದ ಉದಾರತೆ, ಜಾತವೇದ ಜ್ಞಾನಂಗಿಯ ವಿವೇಕ, ಅನುರಾಗ ಪ್ರೀತಿ ಮತ್ತು ಭಕ್ತಿ, ಸಂವಾದ ಅರ್ಥಪೂರ್ಣ ಮಾತುಗಾರಿಕೆ, ವಿಜಯ ಸತ್ಕಾರ್ಯದ ಜಯ, ವಲ್ಲಭ ಗೌರವಯುತ ನಾಯಕತ್ವ, ಮದ ಆತ್ಮವಿಶ್ವಾಸದ ಉಲ್ಲಾಸ, ಹರ್ಷ ಸದಾ ನಗುಮುಖ, ಬಲ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ, ತೇಜಸ್ಸು ಆಕರ್ಷಕ ಮುಖ ವರ್ಚಸ್ಸು, ದಮಕ ಆತ್ಮನಿಯಂತ್ರಣ, ಸಲೀಲ ಶುದ್ಧ ಹರಿವು, ಗಲ್ಗುಲ ಪಾವಿತ್ರತೆ ಹಾಗೂ ಕುರುಂತಕ ಸೌಂದರ್ಯ ಪ್ರಜ್ಞೆ. ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣಗಳು ಮಹಾವಿಷ್ಣು ಮತ್ತು ಲಕ್ಷ್ಮಿಯ ಪುತ್ರನಾಗಿ ಕಾಮ ಅಥವಾ ಪ್ರೇಮ ತತ್ವವನ್ನು ಗುರುತಿಸುತ್ತವೆ. ಅಂದರೆ ಯಾವುದೇ ಸತ್ಕಾರಕ್ಕೆ ಶುದ್ಧ ಇಚ್ಛಾಶಕ್ತಿಯೇ ಮೂಲ. ಅದೇ ರೀತಿ ಈ 18 ಹೆಸರುಗಳು ಯಾವುದೇ ಪುರಾಣದ ಪಾತ್ರಗಳಲ್ಲ. ಬದಲಿಗೆ ನಮ್ಮ ಜೀವನದಲ್ಲಿ ಸಂಪತ್ತನ್ನು ಸೃಷ್ಟಿಸಲು ಮತ್ತು ಉಳಿಸಿಕೊಳ್ಳಲು ಅಗತ್ಯವಿರುವ ನೈತಿಕ ಹಾಗೂ ಮಾನಸಿಕ ಶಕ್ತಿಗಳು. ಮನುಷ್ಯನಲ್ಲಿ ಜ್ಞಾನ, ಒಳ್ಳೆಯ ಮಾತು, ಇಂದ್ರಿಯ ನಿಗ್ರಹ, ಉತ್ಸಾಹ ಮತ್ತು ಪ್ರೀತಿ ನೆಲೆಸಿದಾಗ ದಾರಿದ್ರ್ಯ ತಾನಾಗಿಯೇ ದೂರವಾಗುತ್ತದೆ. ಪೂಜೆ ಎಂದರೆ ಕೇವಲ ಮಂತ್ರ ಪಠಣವಲ್ಲ, ಆ ಮಂತ್ರಗಳ ಹಿಂದಿರುವ ಸದ್ಗುಣಗಳನ್ನು ನಿತ್ಯ ಜೀವನದಲ್ಲಿ ಆಚರಣೆಗೆ ತರುವುದು. ಸಕಲ ಸದ್ಗುಣಗಳ ಸಮನ್ವಯವೇ ಸಾಕ್ಷಾತ್ ಮಹಾಲಕ್ಷ್ಮಿ. ಅಂತಹ ಸದ್ಗುಣಗಳನ್ನು ಬೆಳೆಸಿಕೊಂಡಾಗ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಶಾಶ್ವತವಾಗಿ ನೆಲೆಸುತ್ತವೆ. ಲಕ್ಷ್ಮಿಯ 18 ತತ್ವಗಳು ಕೇವಲ ಮಂತ್ರಗಳಾಗಿ ಉಳಿಯದೆ ನಮ್ಮ ನಿತ್ಯದ ಆಲೋಚನೆ, ಮಾತು ಮತ್ತು ಕೃತಿಗಳಲ್ಲಿ ಅಳವಡಿಸಿಕೊಂಡಾಗ ನಿಜವಾದ ವ್ಯಕ್ತಿತ್ವ ವಿಕಸನವಾಗಿ ಬದುಕಿನಲ್ಲಿ ನಿಜ ಅರ್ಥದಲ್ಲಿ ಮೌಲ್ಯವರ್ಧನೆಯಾಗುತ್ತದೆ. ಬದುಕಿನಲ್ಲಿ ಕೇವಲ ಹಣ, ಅಂತಸ್ತು, ಅಧಿಕಾರವನ್ನು ಬೆನ್ನಟ್ಟುವ ಬದಲು ಈ ನೈತಿಕ ಹಾಗೂ ಮಾನಸಿಕ ಮೌಲ್ಯಗಳನ್ನು ನಮ್ಮ ನಡವಳಿಕೆಯಲ್ಲಿ ರೂಢಿಸಿಕೊಂಡಾಗ ನಮ್ಮ ವ್ಯಕ್ತಿತ್ವವು ಪ್ರಕಾಶಿಸುತ್ತದೆ. ಆರ್ಥಿಕ ಹಾಗೂ ಕೌಟುಂಬಿಕ ಸುಭಿಕ್ಷೆಯು ಜೀವನದಲ್ಲಿ ಸಹಜವಾಗಿಯೇ ನೆಲೆಸುತ್ತದೆ. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಸಮೃದ್ಧಿಯ ಸಾಕಾರ ಮೂರ್ತಿ ಶ್ರೀ ಲಕ್ಷ್ಮಿಯ 18 ಸದ್ಗುಣ ತತ್ವಗಳು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ.
ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ

ಹುಟ್ಟಿಯಾಗ್ತೀನಿ, ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸಮೃದ್ಧಿಯ ಸಾಕಾರ ಮೂರ್ತಿ ಶ್ರೀ ಲಕ್ಷ್ಮಿಯ 18 ಸದ್ಗುಣ ತತ್ವಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.

ಸಿ ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನೂತನ ಚೈತನ್ಯದೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಯತ್ತ ಭಾರತ ಫ್ರಾನ್ಸ್ ಮುನ್ನಡೆ, ಪ್ರಧಾನಿ ನರೇಂದ್ರ ಮೋದಿ. ದೆಹಲಿ ಕಟ್ಟಡ ದುರಂತ, ಮ್ಯಾಜಿಸ್ಟ್ರೇಟ್ ತನಿಖೆಗೆ ಮುಖ್ಯಮಂತ್ರಿ ರೇಖಾ ಗುಪ್ತಾ ಆದೇಶ, ಮೃತರ ಸಂಖ್ಯೆ 6 ಏರಿಕೆ. ಖಾಸಗೀಕರಣ ವರದಿಗಳನ್ನು ತಳ್ಳಿಹಾಕಿದ ಇಸ್ರೋ, ಖಾಸಗಿ ವಲಯದ ಭಾಗವಹಿಸುವಿಕೆಯಿಂದ ಸಾಮರ್ಥ್ಯ ವೃದ್ಧಿ ಎಂದು ಬಣ್ಣನೆ. ಹೊರ್ಮೋಜ್ ಜಲಸಂಧಿ ಬಳಿ ಹೊಸ ನಿರ್ಬಂಧಿತ ವಲಯ ಘೋಷಣೆಗೆ ಇರಾನ್ ತೀರ್ಮಾನ. ಐಎಫ್ಸಿ 20 ವರ್ಷದೊಳಗಿದವರ ಏಷ್ಯನ್ ಕಪ್ ಫುಟ್ಬಾಲ್, 20 ವರ್ಷಗಳ ಬಳಿಕ ಅರ್ಹತೆ ಗಿಟ್ಟಿಸಿಕೊಂಡ ಭಾರತ. ವಾರ್ತೆಗಳ ವಿವರ. ಭಾರತ ಮತ್ತು ಫ್ರಾನ್ಸ್ ನಡುವಿನ ಬಾಂಧವ್ಯವು ಹೊಸ ಎತ್ತರಕ್ಕೆ ತಲುಪಿದ್ದು ಉಭಯ ದೇಶಗಳು ವಿಶೇಷ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನೂತನವಾಗಿ ನಿರ್ಮಿಸಲಾದ ಬಿಎಪಿಎಸ್ ಸ್ವಾಮಿನಾರಾಯಣ್ ಹಿಂದೂ ಮಂದಿರದ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮಾತನಾಡಿದ ಅವರು, ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ರಕ್ಷಣೆ, ಬಾಹ್ಯಾಕಾಶ ಹಾಗೂ ಹವಾಮಾನ ವೈಪರೀತ್ಯ ನಿಯಂತ್ರಣ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ನೂತನ ಶಕ್ತಿಯೊಂದಿಗೆ ಮುನ್ನಡೆಯುತ್ತಿವೆ ಎಂದು ಹೇಳಿದರು. 2026 ವರ್ಷವನ್ನು ಭಾರತ ಫ್ರಾನ್ಸ್ ನಾವೀನ್ಯತಾ ವರ್ಷವಾಗಿ ಆಚರಿಸಲಾಗುತ್ತಿದ್ದು, ಉಭಯ ದೇಶಗಳ ಈ ಐತಿಹಾಸಿಕ ನಂಟು ಸುದೀರ್ಘ ಸಾಂಸ್ಕೃತಿಕ ಹಾಗೂ ರಾಜಕೀಯ ಅಡಿಪಾಯದ ಮೇಲೆ ನಿಂತಿದೆ ಎಂದರು.

0: ಫ್ರೆಂಚ್ ವಿದ್ವಾಂಸರಿಂದ ಸಂಸ್ಕೃತ ಪ್ರಸಾರ, ರೋಮ್ಯಾನ್ ರೋಲ್ಯಾಂಡ್ ಅವರ ಸಾಹಿತ್ಯ ಹಾಗೂ ಐಫೆಲ್ ಟವರ್ ಎದುರು ನಡೆಯುವ ಯೋಗ ದಿನಾಚರಣೆಗಳು ಭಾರತ ಫ್ರಾನ್ಸ್ ನಡುವಿನ ನಿಕಟ ಸಾಂಸ್ಕೃತಿಕ ಬೆಸುಗೆಗೆ ಸಾಕ್ಷಿಯಾಗಿವೆ ಎಂದು ಪ್ರಧಾನಿ ಸ್ಮರಿಸಿದರು. ಮೇಡ್ ಇನ್ ಇಂಡಿಯಾ ಹಾಗೂ ಬಿಲ್ಟ್ ಇನ್ ಫ್ರಾನ್ಸ್ ಮಾದರಿಯಲ್ಲಿ ಭಾರತದ ಸಾಂಪ್ರದಾಯಿಕ ಶಿಲ್ಪಕಲೆ ಮತ್ತು ಫ್ರಾನ್ಸ್ನ ಆಧುನಿಕ ಎಂಜಿನಿಯರಿಂಗ್ ತಂತ್ರಜ್ಞಾನದ ಸಮ್ಮಿಲನವಾಗಿ ಈ ಮಂದಿರ ನಿರ್ಮಾಣಗೊಂಡಿದೆ. ದೆಹಲಿಯ ಸತ್ಯನಿಕೇತನ ಪ್ರದೇಶದಲ್ಲಿ ಸಂಭವಿಸಿದ ಬಹುಮಟಡಿ ಕಟ್ಟಡ ಕುಸಿದ ದುರಂತಕ್ಕೆ ಸಂಬಂಧಿಸಿದಂತೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ್ದು ಕಟ್ಟಡದ ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲಿಸಲು ನಿರ್ದೇಶಿಸಿದ್ದಾರೆ. ಸ್ಥಳ ಪರಿಶೀಲನೆ ಹಾಗೂ ಪ್ರಾಥಮಿಕ ವರದಿ ಪಡೆದ ನಂತರ ಮುಖ್ಯಮಂತ್ರಿಗಳ ಕಾರ್ಯಾಲಯ ಈ ನಿರ್ಧಾರ ಪ್ರಕಟಿಸಿದ್ದು ಈ ಗಂಭೀರ ದುರಂತಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದೆ. ನಿನ್ನೆ ತಡರಾತ್ರಿ ಮತ್ತೊಂದು ಮೃತದೇಹ ಪತ್ತೆಯಾಗುವುದರೊಂದಿಗೆ ಈ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 6 ಏರಿಕೆಯಾಗಿದೆ. ಎನ್ಡಿಆರ್ಎಫ್ ಅಗ್ನಿಶಾಮಕ ದಳ ಹಾಗೂ ದೆಹಲಿ ಪೊಲೀಸರು ಸ್ಥಳದಲ್ಲಿ ಬಿದ್ದಿರುವ ಅವಶೇಷಗಳನ್ನು ತೆರವುಗೊಳಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿ ಮುಖ್ಯಮಂತ್ರಿ, ಪೊಲೀಸ್ ಆಯುಕ್ತರು ಹಾಗೂ ಎನ್ಡಿಆರ್ಎಫ್ ಮಹಾನಿರ್ದೇಶಕರೊಂದಿಗೆ ಮಾತನಾಡಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿದ್ದು ಗಾಯಾಳುಗಳಿಗೆ ಸೂಕ್ತ ವೈದ್ಯಕೀಯ ನೆರವು ನೀಡಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪೇಯಿಂಗ್ ಗೆಸ್ಟ್ ನಿಲಯವಾಗಿ ಬಳಕೆಯಾಗುತ್ತಿದ್ದ ಈ ಕಟ್ಟಡದ ತಾಳಮಹಡಿಯಲ್ಲಿ ನಿನ್ನೆ ಮಧ್ಯಾಹ್ನ ದುರಸ್ತಿ ಕಾಮಗಾರಿ ನಡೆಯುತ್ತಿದ್ದಾಗ ಕಟ್ಟಡ ಕುಸಿದು ಬಿದ್ದಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಘಟನೆಯ ಬೆನ್ನಲ್ಲೇ 4 ಹೆಚ್ಚು ಮಹಡಿಗಳನ್ನು ಹೊಂದಿರುವ ಎಲ್ಲ ಅಕ್ರಮವಾಗಿ ನಿರ್ಮಿತ ಕಟ್ಟಡಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೀಲ್ ಮಾಡಲು ದೆಹಲಿ ಮೇಯರ್ ಪ್ರವೇಶ್ ವಾಹಿ ಆದೇಶಿಸಿದ್ದು ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆ ನೀಡಿದ್ದಾರೆ. ಈ ದುರಂತದ ಹಿನ್ನೆಲೆಯಲ್ಲಿ ಹಾಗೂ ಪ್ರದೇಶದಲ್ಲಿ ಹೆಚ್ಚಿದ ಆತಂಕದಿಂದಾಗಿ ದೆಹಲಿ ವಿಶ್ವವಿದ್ಯಾಲಯದ ವೆಂಕಟೇಶ್ವರ ಕಾಲೇಜಿಗೆ ಇಂದು ರಜೆ ಘೋಷಿಸಲಾಗಿದ್ದು ಸಂತ್ರಸ್ತ ವಿದ್ಯಾರ್ಥಿಗಳಿಗೆ ತನ್ನ ತರಗತಿ ಕೊಠಡಿಗಳಲ್ಲಿ ತಾತ್ಕಾಲಿಕ ವಸತಿ ಕಲ್ಪಿಸಿದೆ. ಜೊತೆಗೆ ಆರ್ಯಭಟ್ಟ ಕಾಲೇಜು ಕೂಡ ಇಂದು ಬೋಧನಾ ಚಟುವಟಿಕೆಗಳನ್ನು ಅಮಾನತುಗೊಳಿಸಿದ್ದು ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ಕಾಲೇಜನ್ನು ತಾತ್ಕಾಲಿಕ ವಸತಿ ನಿಲಯವಾಗಿ ಪರಿವರ್ತಿಸಿ ನೆರವು ಹಸ್ತ ಚಾಚಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಅಥವಾ ಅದರ ಪ್ರಾಮುಖ್ಯತೆಯನ್ನು ಕುಗ್ಗಿಸಲಾಗುತ್ತಿದೆ ಎಂಬ ಮಾಧ್ಯಮ ವರದಿಗಳು ಹಾಗೂ ವದಂತಿಗಳಿಗೆ ಇಸ್ರೋ ಸ್ಪಷ್ಟನೆ ನೀಡಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿಕ್ರಿಯಿಸುವ ಇಸ್ರೋ ಸಂಸ್ಥೆಯನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣಗೊಳಿಸುವುದಿಲ್ಲ ಹಾಗೂ ಅದರ ಮಹತ್ವವೇನೂ ಕಡಿಮೆಯಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆಯು ಭಾರತದ ಮುಂದಿನ ತಲೆಮಾರಿನ ಬಾಹ್ಯಾಕಾಶ ಯೋಜನೆಗಳ ಮೇಲೆ ಇಸ್ರೋ ಇನ್ನಷ್ಟು ತೀವ್ರವಾಗಿ ಗಮನಹರಿಸಲು ನೆರವಾಗಲಿದೆ ಎಂದು ತಿಳಿಸಿದೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳನ್ನು ಖಾಸಗೀಕರಣ ಎಂದು ನೋಡದೆ ಬಾಹ್ಯಾಕಾಶ ವ್ಯವಸ್ಥೆಯ ವಿಸ್ತರಣೆ ಮತ್ತು ಸಾಮರ್ಥ್ಯ ವೃದ್ಧಿ ಎಂದು ಗ್ರಹಿಸಬೇಕು ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಭಾರತೀಯ ಉದ್ಯಮಗಳು ಬೆಳೆದಂತೆ ಪಕ್ವವಾದ ಹಾಗೂ ವಿಸ್ತರಿಸಬಹುದಾದ ತಂತ್ರಜ್ಞಾನ ಚಟುವಟಿಕೆಗಳನ್ನು ಕೈಗಾರಿಕೆಗಳೇ ಕೈಗೆತ್ತಿಕೊಳ್ಳಲಿವೆ. ಇದರಿಂದ ಬೃಹತ್ ಪ್ರಮಾಣದ ಉತ್ಪಾದನೆ, ವಾಣಿಜ್ಯೀಕರಣ ಹಾಗೂ ಜಾಗತಿಕ ಮಾರುಕಟ್ಟೆಗೆ ಪ್ರವೇಶ ಸಾಧ್ಯವಾಗಲಿದೆ. ಈ ಮೂಲಕ ಇಸ್ರೋದ ಅತ್ಯುತ್ತಮ ವಿಜ್ಞಾನಿಗಳು ಹಾಗೂ ತಾಂತ್ರಿಕ ಸಿಬ್ಬಂದಿ ಮುಂದುವರೆದ ಸಂಶೋಧನೆಗಳು, ನೂತನ ತಂತ್ರಜ್ಞಾನಗಳ ಅಭಿವೃದ್ಧಿ ಮತ್ತು ರಾಷ್ಟೀಯ ಯೋಜನೆಗಳತ್ತ ಪೂರ್ಣ ಗಮನ ಹರಿಸಲು ಸಾಧ್ಯವಾಗುತ್ತದೆ ಎಂದು ಇಸ್ರೋ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ 3 ಅಧಿಕೃತ ಪ್ರವಾಸಕ್ಕಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ UAEಗೆ ತಲುಪಿದ್ದು ದುಬೈನಲ್ಲಿ ನಡೆಯುತ್ತಿರುವ ವಾರ್ಷಿಕ ಹೂಡಿಕೆ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯವನ್ನು ಪ್ರಮುಖ ಹೂಡಿಕೆ ತಾಣವನ್ನಾಗಿ ಬಿಂಬಿಸುವ ಉದ್ದೇಶದಿಂದ ಜಾಗತಿಕ ಹೂಡಿಕೆದಾರರೊಂದಿಗೆ ಅವರು ಸಂವಾದ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಜವಳಿ, ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ ಸಂಸ್ಕರಣೆ, ಗಣಿಗಾರಿಕೆ ಹಾಗೂ ಸರಕು ಸೇರಿದಂತೆ ವಿವಿಧ ವಲಯಗಳಲ್ಲಿ ಹೂಡಿಕೆ ಆಕರ್ಷಿಸಿ ಯುವಜನತೆಗೆ ವ್ಯಾಪಕ ಉದ್ಯೋಗಾವಕಾಶ ಸೃಷ್ಟಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ತಮ್ಮ ಪ್ರವಾಸದ ಭಾಗವಾಗಿ ಅವರು ಅರಬ್ ಸಂಸತ್ತಿನ ಅಧ್ಯಕ್ಷ ಮೊಹಮ್ಮದ್ ಅಹಮದ್ ಅಲ್ ಯಮ್ಮಾಹಿ ಅವರನ್ನು ಭೇಟಿಯಾಗಿ ಮುಂಬರುವ ಮಧ್ಯಪ್ರದೇಶದಲ್ಲಿ ಆಯೋಜನೆಗೊಳ್ಳುತ್ತಿರುವ ಜಾಗತಿಕ ಹೂಡಿಕೆದಾರರ ಶೃಂಗಸಭೆಗೆ ಆಗಮಿಸುವಂತೆ ಆಹ್ವಾನ ನೀಡಿದರು. ಮುಂಬರುವ ದಿನಗಳಲ್ಲಿ ಹೊರ್ಮುಜ್ ಜಲಸಂಧಿಯ ಹೊರಭಾಗದಲ್ಲಿ ಹೊಸ ನಿರ್ಬಂಧಿತ ವಲಯವನ್ನು ಘೋಷಿಸುವುದಾಗಿ ಇರಾನ್ನ ಉನ್ನತ

ಅಧಿಕೃತ ಅಧಿಕಾರಿ ಪ್ರಕಟಿಸಿದ್ದು, ತಮ್ಮ ದೇಶದ ಸಮನ್ವಯವಿಲ್ಲದೆ ಈ ಪ್ರದೇಶವನ್ನು ಪ್ರವೇಶಿಸುವ ಯಾವುದೇ ಹಡಗುಗಳನ್ನು ಇರಾನ್ ನಿಷೇಧಿತ ಪಟ್ಟಿಗೆ ಸೇರಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಅಮೆರಿಕ ನೌಕಾಪಡೆಯ ತಡೆಗೋಡೆ ರೇಖೆಯಿಂದ ಪ್ರಾರಂಭವಾಗುವ ಈ ವಲಯ ಪರ್ಷಿಯನ್ ಕೊಲ್ಲಿಯ ಕೆಲವು ಭಾಗಗಳವರೆಗೆ ವಿಸ್ತರಿಸಲಿದೆ. ಜಲಸಂಧಿಯ ಕಡೆಗೆ ಎರಡು ಕಡೆಯಿಂದ ಚಲಿಸುವ ಮತ್ತು ಈ ವಲಯವನ್ನು ಪ್ರವೇಶಿಸುವ ಹಡಗುಗಳು ನಿರ್ಬಂಧವನ್ನು ಎದುರಿಸಬೇಕಾಗುತ್ತದೆ ಎಂದು ಇರಾನ್ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ.

0: ಬಿಹಾರ ಹಾಗೂ ಉತ್ತರ ಪ್ರದೇಶದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ತೀವ್ರಗೊಂಡಿದ್ದು ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬಿಹಾರದಲ್ಲಿ ಗಂಗಾ, ಗಂಡಕಿ ಮತ್ತು ಕೋಸಿ ಸೇರಿದಂತೆ ಪ್ರಮುಖ ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ. ಗಂಗಾ ನದಿಯ ನೀರಿನ ಮಟ್ಟ ನಿರಂತರವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆ ನದಿಯ ಕೆಳಪಾತ್ರದ ಪ್ರದೇಶಗಳಲ್ಲಿ ಹೆಚ್ಚು ಜಾಗರೂಕತೆ ವಹಿಸಲಾಗಿದೆ. ಇತ್ತ ಉತ್ತರ ಪ್ರದೇಶದಲ್ಲೂ ಪ್ರವಾಹ ಪರಿಸ್ಥಿತಿ ಇದ್ದು ರಾಜ್ಯದ 24 ಜಿಲ್ಲೆಗಳು ಜಲಾವೃತಗೊಂಡಿವೆ. ಮಳೆ ಸಂಬಂಧಿತ ಅವಘಡಗಳಿಂದ 5 ಮಂದಿ ಮೃತಪಟ್ಟಿದ್ದಾರೆ. ಈ ನಡುವೆ ಮುಂಬರುವ 2 ದಿನಗಳಲ್ಲಿ ಬಿಹಾರ, ಪೂರ್ವ ಉತ್ತರ ಪ್ರದೇಶ, ಪೂರ್ವ ಮಧ್ಯಪ್ರದೇಶ, ಉತ್ತರಾಖಂಡ, ಪಶ್ಚಿಮ ಬಂಗಾಳ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಟಾಸ್ಕೆಂಟ್ನಲ್ಲಿ ನಿನ್ನೆ ನಡೆದ ತಮ್ಮ ಅಂತಿಮ ಅರ್ಹತಾ ಪಂದ್ಯದಲ್ಲಿ ಭಾರತ ಫುಟ್ಬಾಲ್ ತಂಡ ಬಾಂಗ್ಲಾದೇಶ ವಿರುದ್ದ 3-0 ಗೋಲುಗಳ ಭರ್ಜರಿ ಸಾಧಿಸುವ ಮೂಲಕ 20 ವರ್ಷಗಳ ನಂತರ ಎಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಫುಟ್ಬಾಲ್ ಟೂರ್ನಿಗೆ ಅರ್ಹತೆ ಪಡೆದುಕೊಂಡಿದೆ. ಬಿ ಗುಂಪಿನ ರೋಚಕ ಪಂದ್ಯದಲ್ಲಿ ಭಾರತದ ಡ್ಯಾನಿ ಮೈತೇಯ್, ಲೈಶ್ರಾಮ್, ಮಿಶೆಲ್ ಯಾದವ್ ಹಾಗೂ ಎಂಡಿ ಅರ್ಬಾಶ್ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ 3 ಪಂದ್ಯಗಳಿಂದ ಭಾರತ ಒಟ್ಟು 6 ಅಂಕಗಳನ್ನು ಕಲೆ ಹಾಕಿದೆ. ಭಾರತ ತಂಡ ಕೊನೆಯ ಬಾರಿ 2006 ಈ ಪಂದ್ಯಾವಳಿಯಲ್ಲಿ ಆಡಿತ್ತು. ಎಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಟೂರ್ನಿ 2027 ಮಾರ್ಚ್ 24 ಏಪ್ರಿಲ್ 10 ಚೀನಾದಲ್ಲಿ ನಡೆಯಲಿದೆ. ಚೀನಾದ ಶೆನ್ಜೆನ್ನಲ್ಲಿ ನಡೆದ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತದ ಜೋಡಿ ಚೀನಾದ ಹೆ ಜಿ ಟಿಂಗ್ ಮತ್ತು ರೆನ್ಕ್ಸಿಯಾಂಗ್ ಯು ಜೋಡಿಯನ್ನು 11-21, 21-13, 21-17 ಅಂತರದಲ್ಲಿ ಪರಾಭವಗೊಳಿಸಿತು. ಈ ಗೆಲುವಿನೊಂದಿಗೆ ಚೀನಾ ಮಾಸ್ಟರ್ಸ್ ಇತಿಹಾಸದಲ್ಲಿ ಭಾರತಕ್ಕೆ ಚೊಚ್ಚಲ ಸ್ವರ್ಣ ಪದಕ ತಂದುಕೊಟ್ಟ ಕೀರ್ತಿಗೆ ಸಾತ್ವಿಕ್ ಚಿರಾಗ್ ಜೋಡಿ ಭಾಜನವಾಗಿದೆ. ಇದು ಈ ಇಬ್ಬರು ಆಟಗಾರರ ವೃತ್ತಿ ಜೀವನದ 10 DWF ವಿಶ್ವ ಟೂರ್ ಪ್ರಶಸ್ತಿಯಾಗಿದೆ. ಈ ಭಾರತೀಯ ಜೋಡಿ ಇದಕ್ಕೂ ಮುನ್ನ 2023 ಹಾಗೂ 2025 ಚೀನಾ ಮಾಸ್ಟರ್ಸ್ನಲ್ಲಿ ರನ್ನರ್ ಅಪ್ ಆಗಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಚೈತನ್ಯದೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಯತ್ತ ಭಾರತ ಫ್ರಾನ್ಸ್ ಮುನ್ನಡೆ, ಪ್ರಧಾನಿ ನರೇಂದ್ರ ಮೋದಿ. ದೆಹಲಿ ಕಟ್ಟಡ ದುರಂತ, ಮ್ಯಾಜಿಸ್ಟ್ರೇಟ್ ತನಿಖೆಗೆ ಮುಖ್ಯಮಂತ್ರಿ ರೇಖಾ ಗುಪ್ತಾ ಆದೇಶ, ಮೃತರ ಸಂಖ್ಯೆ 6 ಏರಿಕೆ. ಖಾಸಗೀಕರಣ ವರದಿಗಳನ್ನು ತಳ್ಳಿಹಾಕಿದ ಇಸ್ರೋ, ಖಾಸಗಿ ವಲಯದ ಭಾಗವಹಿಸುವಿಕೆಯಿಂದ ಸಾಮರ್ಥ್ಯ ವೃದ್ಧಿ ಎಂದು ಬಣ್ಣನೆ. ಹೊರ್ಮುಜ್ ಜಲಸಂಧಿ ಬಳಿ ಹೊಸ ನಿರ್ಬಂಧಿತ ವಲಯ ಘೋಷಣೆಗೆ ಇರಾನ್ ತೀರ್ಮಾನ. ಐಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಫುಟ್ಬಾಲ್, 20 ವರ್ಷಗಳ ಬಳಿಕ ಅರ್ಹತೆ ಗಿಟ್ಟಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಮಾನಸಿಕ ಆರೋಗ್ಯ ಎಂಬ ವಿಷಯವನ್ನು ಕುರಿತು ಬೆಂಗಳೂರಿನ ನಿಮನ್ಸ್ ಆಸ್ಪತ್ರೆಯ ಮನೋವೈದ್ಯಕೀಯ ಶುಶ್ರೂಷಕರಾದ ಶ್ರೀ ಮೋಹನ್ ಕೃಷ್ಣ ಹಾಗೂ ಬೆಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೈದ್ಯಕೀಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗೋಕುಲ್ ಎನ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

ನಮಸ್ಕಾರ. ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಸ್ತುತಪಡಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ನನಗೆ ಬೇಕಾದುದು ಕಬ್ಬಿಣದ ಸ್ನಾಯುಗಳು, ಉಕ್ಕಿನ ನರಗಳು ಮತ್ತು ಸಿಡಿಲಿನಂತಹ ಮನಸ್ಸುಗಳು. ಅಂತಹ ಕೆಲವೇ ಯುವ ಜನರಿಂದ ದೇಶದ ಭವಿಷ್ಯವನ್ನೇ ಬದಲಾಯಿಸಬಲ್ಲೆ. ಹೀಗೆಂದವರು ಯಾರು ಗೊತ್ತಾ? ವೀರ ಸನ್ಯಾಸಿ, ಅಪ್ರತಿಮ ದೇಶಭಕ್ತರಾದಂತಹ ಸ್ವಾಮಿ ವಿವೇಕಾನಂದರು. ನಿಜ, ಯುವಶಕ್ತಿ ಎನ್ನುವಂಥದ್ದು ಯಾವುದೇ ದೇಶದ ಅತ್ಯಪೂರ್ವವಾದಂತಹ ಸಂಪನ್ಮೂಲ. ಏಕೆಂದರೆ ದೇಶದ ಭವಿಷ್ಯವನ್ನು ರೂಪಿಸುವವರು ಯುವಜನರು. ಈ ಸಂದರ್ಭದಲ್ಲಿ ಯುವಜನರು ಮತ್ತು ಮಾನಸಿಕ ಆರೋಗ್ಯ ಕುರಿತಂತೆ ಒಂದಿಷ್ಟು ಚರ್ಚೆ ನಮ್ಮ ಇಂದಿನ ಸಂಚಿಕೆಯಲ್ಲಿ. ನಮ್ಮೊಂದಿಗಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ನಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗದಲ್ಲಿ

0: ಮನೋವೈದ್ಯಕೀಯ ಶುಶ್ರೂಷಕರಾಗಿರುವಂತಹ ಶ್ರೀ ಮೋಹನ್ ಕೃಷ್ಣ ಪಿವಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಅಪಾರವಾದ ನಂಬಿಕೆಯನ್ನು ದೇಶದ ಯುವಶಕ್ತಿಯ ಮೇಲೆ ವಿವೇಕಾನಂದರು ಇಟ್ಟಿದ್ರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಹಾಗಾಗಿಯೇ ಅವರು ಸದೃಢವಾದಂತಹ ದೇಹ ಮತ್ತು ಮನಸ್ಸನ್ನ ಹೊಂದಿರುವ ಯುವ ಜನರು ಬರಬೇಕು ಅನ್ನುವಂತಹ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ವಿವೇಕಾನಂದರಿಗೂ ಮತ್ತು ಮಾನಸಿಕ ಆರೋಗ್ಯಕ್ಕೂ ಏನು ಸಂಬಂಧ?
1: ನೀವೇ ಹೇಳಿದಾಗೆ ಉಕ್ಕಿನ ಸ್ನಾಯುಗಳು, ಧೈರ್ಯವಾದಂಥ ಮನಸ್ಥಿತಿ ಇರುವಂಥ ಯುವಜನರು ನನಗೆ ಬೇಕು ಅಂತ ಅವ್ರು ಹೇಳಿದರು. ಧೈರ್ಯವಾದ ಮನಸ್ಥಿತಿ ಇರುವಂಥ ಯುವಜನರು ಅಂದರೆ ಆರೋಗ್ಯವಾಗಿ ಇರುವಂಥ ಯುವಜನರು. ಅದರ ಬಗ್ಗೆ ಅವರು ಅವಾಗಲೇ 150 ವರ್ಷಗಳ ಹಿಂದೆಯೇ ಅವರು ಹೇಳಿದರು, ಈ ರೀತಿಯಾದ ಯುವಜನರಿಂದ ಮಾತ್ರ ದೇಶದ ಪ್ರಗತಿ ಸಾಧ್ಯ ಅಂಥೇಳಿ. ಹಾಗಾಗಿ ವಿವೇಕಾನಂದರಿಗೂ ಮತ್ತು ಯುವಜನರಿಗೂ ಮತ್ತು ಮಾನಸಿಕ ಆರೋಗ್ಯ ಬಹಳ ನಿಕಟವಾದ ಸಂಬಂಧ ಇದೆ.
0: ಈಗ ಆರೋಗ್ಯ ಅಂತಂದ್ರೆ ಕೇವಲ ದೇಹಕ್ಕೆ ಸಂಬಂಧಪಟ್ಟಿದ್ದು ಎನ್ನುವ ಸೀಮಿತವಾದ ಜ್ಞಾನ ನಮ್ಮಲ್ಲಿತ್ತು ಮುಂಚೆ. ಆದರೆ ಇತ್ತೀಚೆಗೆ ಅದು ಪೂರ್ತಿ ಬದಲಾಗಿದೆ. ಆರೋಗ್ಯ ಅಂತಂದ್ರೆ ಅದು ಹಲವು ಆಯಾಮಗಳನ್ನ ಒಳಗೊಂಡಿದೆ. ಸಮಗ್ರ ಆರೋಗ್ಯದಲ್ಲಿ ಅದೆಲ್ಲದೂ ಇರಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನಪ್ರಿಯವಾಗಿದೆ. ಆದರೆ ಅಧ್ಯಾತ್ಮ ವಿಚಾರಗಳಿಂದ ಮಾನಸಿಕ ಆರೋಗ್ಯಕ್ಕೆ ಏನಾದರೂ ಪ್ರಯೋಜನ ಇದೆಯಾ?
1: ಬಹಳ ಪ್ರಯೋಜನ ಇದೆ. ಈಗ WHO ಅವರು ಆರೋಗ್ಯದ ಡೆಫಿನೇಷನ್ ಚೇಂಜ್ ಮಾಡಿದ್ದಾರೆ. ನೀವು ಹೇಳಿದಾಗೆ ಬರೀ ಫಿಸಿಕಲ್ ದೈಹಿಕವಾದ ಆರೋಗ್ಯದ ಮಾತ್ರ ಪ್ರಾಮುಖ್ಯ ಮೊದಲಿತ್ತು. ಈಗ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ಅಂತ ಈ ಎಲ್ಲದನ್ನು ಆ್ಯಡ್ ಮಾಡಿದ್ದಾರೆ. ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮ. ಹಾಗಾಗಿ ಇದೆಲ್ಲವೂ ಸರಿಯಾಗಿದ್ದರೆ ಮಾತ್ರ, ಒಂದು ಬ್ಯಾಲೆನ್ಸ್ಡ್ ಆಗಿದ್ದರೆ ಮಾತ್ರ ಒಂದು ದೃಢವಾದ ದೇಹ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯವನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯ.
0: ಏನು ಮಾಡುತ್ತೆ ಈ ಅಧ್ಯಾತ್ಮ ಅನ್ನುವಂಥದ್ದು? ಯಾವ ರೀತಿಯಲ್ಲಿ ಒಂದು ಮನಸ್ಸಿನ ಆರೋಗ್ಯಕ್ಕೆ ಸಹಕಾರಿ?
1: ಸ್ಪಿರಿಚುಯಾಲಿಟಿಯಿಂದ, ಧ್ಯಾನದಿಂದ ಮನಸ್ಸನ್ನು ನಾವು ಕೇಂದ್ರೀಕರಿಸ್ಕೋಬೋದು, ಫೋಕಸ್ಡ್ ಆಗಿರ್ಬೋದು. ಈಗಿನ ಯುವಜನದ ಪ್ರಾಬ್ಲಮ್ ಏನಂದರೆ ಬಹಳ ಡಿಸ್ಟ್ರಾಕ್ಷನ್ಸ್ ಇದೆ. ಮೊಬೈಲ್ ಡಿಸ್ಟ್ರಾಕ್ಷನ್ ಇದೆ, ಅಲ್ಲದೆ ಹಲವಾರು ರೀತಿಯಾದ ಡಿಸ್ಟ್ರಾಕ್ಷನ್ ಇರೋದರಿಂದ ಅವ್ರಿಗೆ ಆ ಸ್ಟ್ರೆಂತ್ ಸಿಗ್ತಾ ಇಲ್ಲ. ಮೊದಲಿನ ಹಾಗೆ ಇದ್ದ ಹಾಗೆ ಈಗ ಆಗ್ತಾ ಇಲ್ಲ. ಅದರಿಂದ ಈಗ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ, ಅಡಿಕ್ಷನ್ಸ್ ಆಗ್ತಾ ಇದೆ. ಆಮೇಲೆ ಮದ್ಯಪಾನ, ಧೂಮಪಾನ, ಹಾಗೇನೆ ಇಂಟರ್ನೆಟ್ ಅಡಿಕ್ಷನ್ನು, ಆ ರೀತಿಯಾದ ಬೇರೆ ಬೇರೆಯಾದ ಅಡಿಕ್ಷನ್ಸ್ಗೆ ಹೋಗ್ತಾ ಇದ್ದಾರೆ. ಆ ಸ್ಪಿರಿಚುಯಾಲಿಟಿ ಇದ್ರೆ ಇದೆಲ್ಲನೂ ನಾವು ತಪ್ಪಿಸ್ಬೋದು ಅಂತ ನಂಬೋದು ನಾವು.
0: ಸ್ವಾಮಿ ವಿವೇಕಾನಂದರು ಧ್ಯಾನ ಮತ್ತು ಆತ್ಮಾವಲೋಕನ ಎನ್ನುವುದರ ಬಗ್ಗೆ ಸಾಕಷ್ಟು ಮಾತುಗಳನ್ನು ಹೇಳಿದ್ದಾರೆ. ಅದು ಯುವ ಜನರಿಗೆ ಮಾತ್ರವಲ್ಲ, ಎಲ್ಲರಿಗೂ ದಾರಿ ದೀಪವಾಗುವಂಥದ್ದು. ಅದರ ಬಗ್ಗೆ ಏನು ಹೇಳ್ತೀರಿ?
1: ಧ್ಯಾನ ಮತ್ತು ಆತ್ಮಾವಲೋಕನದಿಂದ ನಾವು ನಮ್ಮ ಮನಸ್ಸಿನಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಧ್ಯಾನದಲ್ಲಿ ಕೂತ್ಕೊಳ್ಳುವಾಗ ಏನೇನು ಚಿಂತನೆಗಳು ನಮ್ಮ ಮನಸ್ಸಿನಲ್ಲಿ ಹೋಗುತ್ತೆ, ಅದನ್ನು ಹೇಗೆ, ಅದರಲ್ಲಿ ಸಕಾರಾತ್ಮಕ ಚಿಂತನೆಗಳು ಇರುತ್ತೆ, ನಕಾರಾತ್ಮಕ ಚಿಂತೆಗಳು ಇರುತ್ತೆ. ಆದಷ್ಟು ನಾವು ಸಕಾರಾತ್ಮಕ ಚಿಂತೆಗಳನ್ನು ಜಾಸ್ತಿ ಬೆಳೆಸ್ಕೊಳ್ಳಿಕ್ಕೆ ಧ್ಯಾನದಿಂದ ಮತ್ತು ನೀವು ಹೇಳಿದಾಗೆ ಆತ್ಮಾವಲೋಕನದಿಂದ ಬಹಳ ನಮಗೆ ಹೆಲ್ಪ್ ಆಗುತ್ತೆ.
0: ಈ ಯುವ ಜನರಲ್ಲಿ ಭಾವನೆಗಳ ಮೇಲೆ ಯಾವುದೇ ರೀತಿಯ ಒಂದು ನಿಯಂತ್ರಣ ಇರೋದಿಲ್ಲ, ಹಾಗಾಗಿ ಭಾವನಾತ್ಮಕ ನಿಯಂತ್ರಣಕ್ಕೆ ಇದು ಸಹಾಯ ಮಾಡುತ್ತಾ?
1: ಹೌದು ಹೌದು ಹೌದು. ಯಾಕಂದರೆ ಅವ್ರಿಗೆ ಹಲವಾರು ಡಿಸ್ಟ್ರಾಕ್ಷನ್, ನಾನು ಮೊದಲೇ ಹೇಳಿದ್ದಂದ್ರೆ ಏನೇನೋ ಇವಾಗ ಇಂಟರ್ನೆಟ್ನಲ್ಲಿ ಏನೇನೋ ನೋಡಿರ್ತಾರೆ, ಅದಕ್ಕೆ ರಿಲೇಟೆಡ್ ಭಾವನೆಗಳು ಬರ್ತಾ ಇರುತ್ತೆ. ಅದು ಕಡಿಮೆ ಮಾಡಬೇಕಾದ್ರೆ ನಾವು ಧ್ಯಾನ ಮತ್ತು ಆತ್ಮಾವಲೋಕನ ಬಹಳ ಮುಖ್ಯ.
0: ಮಾನಸಿಕ ಆರೋಗ್ಯ ಆರೈಕೆ ಕಾಯ್ದೆ 2017 ಅನ್ನುವಂಥದ್ದು ಇಡೀ ಈ ಒಂದು ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ತುಂಬಾ ಪ್ರಮುಖವಾದಂತಹ ಕಾಯ್ದೆ ಆಗಿದೆ. ಅದರಲ್ಲಿ ಸಾಕಷ್ಟು ಮಾರ್ಗಸೂಚಿಗಳನ್ನ ನೀಡಲಾಗಿದೆ, ಅದನ್ನ ಅನುಸರಿಸಿಕೊಂಡೇ ಇದೆಲ್ಲವನ್ನ ಮಾಡಲಾಗ್ತಾ ಇದೆ. ಅದರಲ್ಲಿ ಯುವ ಜನರ ಮಾನಸಿಕ ಆರೋಗ್ಯದ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಲಾಗಿದೆಯಾ? ಹೇಗೆ?
1: ಬಹಳನೇ ಪ್ರಸ್ತಾಪ ಮಾಡಲಾಗಿದೆ. ಮೊದಲು ಯುವ ಜನರಾಗ್ಲಿ ಯಾರೇ ಆಗ್ಲಿ ಒಂದು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಅಪರಾಧವಾಗಿ ನೋಡ್ತಾ ಇದ್ರು. ಎಲ್ಲರಿಗೂ ಜೀವನದ ಬಗ್ಗೆ ಆಸೆ ಇರುತ್ತೆ, ಜೀವನ ಎಲ್ಲರೂ ಮಾಡಬೇಕು ಅಂತಾನೆ ಆಸೆಯಲ್ಲಿರ್ತಾರೆ. ಆದರೆ ಕೆಲವು ಸಂದರ್ಭಗಳಿಂದ ಮಾನಸಿಕ ಒತ್ತಡಗಳಿಂದ, ತೊಂದರೆಗಳಿಂದ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ಈಗ ಅದನ್ನ ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಅದು ಒಂದು ಅಪರಾಧ ಅಲ್ಲ, ಅವರಿಗೆ ಬೇಕಾಗಿರೋದು ಚಿಕಿತ್ಸೆ ಮತ್ತು ಸಪೋರ್ಟ್. ಆದ್ದರಿಂದ ನಾವು ಅವ್ರನ್ನ ಮತ್ತೆ ವಾಪಸ್ ನಾರ್ಮಲೈಸ್ ಮಾಡ್ಬೋದು ಅನ್ನೋದು ಈಗ ಹೊಸ ಕಾಯ್ದೆಯ ಪ್ರಕಾರ ಅದನ್ನು ಕ್ರಿಮಿನಲೈಸೇಷನ್ ತೆಗೆದು ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಆಮೇಲೆ ಎಲ್ಲರಿಗೂ ಮಾನಸಿಕ ಆರೋಗ್ಯಕ್ಕೆ ಆಕ್ಸೆಸ್ ಇಂಪ್ರೂವ್ ಮಾಡಿದ್ದಾರೆ.
2: ಇವಾಗ ಯುವ ಜನರಾಗ್ಲಿ, ಇವಾಗ ತುಂಬಾ ಸ್ಟಿಗ್ಮಾ ಇರ್ತಾ ಇತ್ತು ನಮ್ಮ ನಿಮ್ಹ್ಯಾನ್ಸ್ಗೆ ಆಗ್ಲಿ, ಮೊದಲು ಯಾರು ಜಾಸ್ತಿ ಬರ್ತಾ ಇರ್ಲಿಲ್ಲ. ಯಾಕಂದ್ರೆ ನಿಮ್ಹ್ಯಾನ್ಸ್ಗೆ ಒಂದ್ಸಲ ಬಂದ್ಬಿಟ್ರೆ ಒಂದು ಲೇಬಲ್ ತರ ಬಂದ್ಬಿಡ್ತಾ ಇತ್ತು ಅವ್ರ ಮಾನಸಿಕ.

0: ರೋಗಿ, ಅವರಿಂದ ಏನು ಪ್ರಯೋಜನ ಇಲ್ಲ, ಅವ್ರಿಗೊಂದು ಕೆಲಸ ಕೊಡೋದಕ್ಕಾಗ್ಲಿ, ಅವರ ಮದುವೆ ವಿಷಯಕ್ಕಾಗ್ಲಿ, ಇದೆಲ್ಲ ಒಂದು ಅಡಚಣೆಗಳಾಗ್ತಾ ಇತ್ತು. ಈಗ ಅದನ್ನ ನಾರ್ಮಲೈಸ್ ಮಾಡಿದ್ದಾರೆ. ಯಾರಿಗೆ ಬೇಕಿದ್ರು ಮೆಂಟಲ್ ಹೆಲ್ತ್ ಆಕ್ಸೆಸ್, ಆರೋಗ್ಯಕ್ಕೋಸ್ಕರ, ಮಾನಸಿಕ ಆರೋಗ್ಯಕ್ಕೋಸ್ಕರ ಅವರು ನಿಮ್ಹ್ಯಾನ್ಸ್ ಆಗಲಿ, ಅದೇ ರೀತಿಯಾದ ಹಲವಾರು ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಆಕ್ಸೆಸ್ ಆಗಲಿ, ಎಲ್ಲದನ್ನು ತಗೊಂಡು ಅವರ ಮನಸ್ಸನ್ನು ಸರಿಪಡಿಸ್ಕೊಳ್ಬೇಕು.
1: ಹಾಗಾಗಿ ಮುಖ್ಯವಾಗಿ ಎಲ್ಲರಿಗೂ ಮಾನಸಿಕ ಆರೋಗ್ಯದ ಒಂದು ಚಿಕಿತ್ಸೆಯ ಹಕ್ಕನ್ನು ನೀಡಲಾಗಿದೆ.
0: ಹೌದು,
1: ಹಾಗೆಯೇ ನೀವು ಹೇಳಿದ ಹಾಗೆ ಆತ್ಮಹತ್ಯೆ ಏನಿತ್ತು, ಇದೊಂದು ಶಿಕ್ಷಾರ್ಹ ಅಪರಾಧ ಅನ್ನೋ ಹಾಗೆ ನೋಡಲಾಗ್ತಿತ್ತು. ಅದನ್ನ ತೆಗೆದು ಅದಕ್ಕೆ ಒಂದು ಚಿಕಿತ್ಸೆಯನ್ನ ಕೊಡಬೇಕು ಎನ್ನುವ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಒಂದು
0: ಹಾಗೆ ಎಲ್ಲಾ ಕಡೆನೂ ಮಾನಸಿಕ ಆರೋಗ್ಯಕ್ಕೆ ಬೇಕಾದ ವ್ಯವಸ್ಥೆಗಳಾಗಬೇಕು ಅನ್ನೋದನ್ನು ಆ ಕಾಯ್ದೆನಲ್ಲಿ ಮಾಡಿದ್ದಾರೆ.
1: ಈಗ ಮಾನಸಿಕ ರೋಗಿಗಳ ಆರೈಕೆಯಲ್ಲಿ ಶುಶ್ರೂಷೆಯನ್ನ ಮಾಡ್ತಾ ಅನೇಕ ದಶಕಗಳ ಕಾಲ ತಾವು ಸೇವೆಯನ್ನ ಸಲ್ಲಿಸಿದ್ದೀವಿ. ಹಾಗಾಗಿ ಈ ಶುಶ್ರೂಷಕರ ಪಾತ್ರ ಎಷ್ಟರ ಮಟ್ಟಿನ
0: ಬಹಳನೇ ಇದೆ. ಯಾಕಂದ್ರೆ ಇವಾಗ ಮನೋವೈದ್ಯಕೀಯ ಡಾಕ್ಟರ್ಗಳು ಅವ್ರನ್ನ ಪೇಷಂಟ್ಸ್ನ ಅಸೆಸ್ ಮಾಡ್ತಾರೆ, ಡಯಾಗ್ನೋಸ್ ಮಾಡ್ತಾರೆ, ಆಮೇಲೆ ಬೇಕಿದ್ದ ಚಿಕಿತ್ಸೆನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆದರೆ ಅವ್ರನ್ನ 24 ಗಂಟೆ ನಾವು ವಾರ್ಡಲ್ಲಿ ಇಟ್ಕೊಂಡು ಬೆಳಗಿನ ಟೈಮ್ನಲ್ಲಾಗಲಿ ರಾತ್ರಿ ಟೈಮಲ್ಲಾಗಲಿ ಪೇಷಂಟ್ನ ಟೋಟಲ್ ಆಗಿ ಕಸ್ಟಡಿಗೆ ತೊಗೊಂಡ್ಬಿಟ್ಟು ನಾವು ಅವ್ರನ್ನ ಆರೈಕೆ ಮಾಡ್ತೀವಿ. ಇವ್ರು ಹೇಳಿದ್ದ ವೈದ್ಯಕೀಯ ಅಡ್ವೈಸ್ ಏನಿದೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಸಪೋರ್ಟ್, ಎಮೋಷ್ನಲ್ ಸಪೋರ್ಟು, ಆಮೇಲೆ ಅವ್ರಿಗೆ ಬೇಕಾದ ಆಹಾರ ರೆಕ್ರಿಯೇಷನ್ನು ಎಲ್ಲನೂ ನಾವು ಟೈಮ್ ಟು ಟೈಮ್ ಕೊಟ್ಟು ಅವ್ರನ್ನ ಮನಸ್ಸನ್ನು ಒಂದು ನಿಯಂತ್ರಣಕ್ಕೆ ತರೋದಕ್ಕೆ ನಾವು ಬಹಳ ಇಂಪಾರ್ಟೆಂಟ್ ಇದು ಮಾಡ್ತೀವಿ. ಅದಲ್ಲದೆ ಸಮಾಜದಲ್ಲಿ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ, ಈ ವಿಷಯದ ಬಗ್ಗೆ ಹಲವಾರು ಅಪನಂಬಿಕೆಗಳು ಈಗಲೂ ಇದೆ.
1: ಹೌದು,
0: ಈಗಲೂ ಜನ ದೇವಾಭೂತದ ಬಗ್ಗೆ ನಂಬ್ತಾರೆ, ಇಲ್ಲಾಂದ್ರೆ ದೇವಸ್ಥಾನಗಳಿಗೆ ಹೋದ್ರೆ ಸರಿ ಹೋಗುತ್ತೆ ಅಂತ ಅನ್ಕೊಳ್ತಾರೆ. ಈ ಅಪನಂಬಿಕೆಗಳನ್ನೆಲ್ಲ ಸರಿ ಮಾಡ್ಕೊಳ್ಲಿಕ್ಕೂ ಸಹ ನಾವು ಅರಿವು ಮೂಡಿಸ್ಲಿಕ್ಕೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ, ಕುಟುಂಬದವ್ರಿಗೆಲ್ಲರಿಗೂ ಇದು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನಾವು ಅವರಿಗೆ ಅರಿವು ಮೂಡಿಸ್ತೇವೆ.
1: ನೀವು ಹೇಳಿದ್ರಿ ಇಂದಿಗೂ ಕೂಡ ಸಮಾಜದಲ್ಲಿ ಅನೇಕ ತಪ್ಪು ನಂಬಿಕೆಗಳು ಇದೆ ಅಂತ ಹೇಳಿ. ಅದರಲ್ಲಿ ಒಂದು ಅಂತಂದ್ರೆ ಮಾನಸಿಕ ಸಮಸ್ಯೆಗಳು ಇರುವಂತವರು ತೀರ ಹಿಂಸಾತ್ಮಕವಾದಂತಹ ಒಂದು ವರ್ತನೆಯನ್ನ ಹೊಂದಿರ್ತಾರೆ. ಅಂದ್ರೆ ಹೊಡೆಯುವಂಥದ್ದು, ಬಡಿಯುವಂಥದ್ದು, ಕಿರ್ಚುವಂಥದ್ದು, ಈ ರೀತಿಯಾಗಿ ಅಂತ ಮಾಧ್ಯಮಗಳಲ್ಲಿಯೂ ಕೂಡ ಎಲ್ಲೋ ಅವರನ್ನು ತೋರಿಸುವಂತಹ ಚಿತ್ರಗಳು ಮತ್ತು ದೃಶ್ಯಗಳು ಏನಿದೆ, ಈ ಒಂದು ತಪ್ಪು ಕಲ್ಪನೆಗೆ ಇನ್ನಷ್ಟು ಪುಷ್ಟಿಯನ್ನ ಕೊಡುತ್ತೆ. ಶುಶ್ರೂಷಕರಾಗಿ ತಾವು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀರಿ, ಇದರ ಬಗ್ಗೆ ಏನ್ ಹೇಳ್ತೀರಿ?
0: ಇದು ಒಂದು ತಪ್ಪು ನಂಬಿಕೆ ಮಾಧ್ಯಮಗಳಿಂದ ಅಲ್ಲ ಸಿನಿಮಾಗಳಲ್ಲಾಗಲಿ ಆ ರೀತಿ ಪ್ರೊಜೆಕ್ಟ್ ಮಾಡಿರೋದು ಒಂದು ತಪ್ಪು ಅಂತಾನೆ ಆಗುತ್ತೆ. ಓ ಇವಾಗ 200 ಡಿಫ್ರೆಂಟ್ ಟೈಪ್ ಆಫ್ ಡಿಸಾರ್ಡರ್ಸ್ ಇದೆ, ಅದರಲ್ಲಿ ಯಾವುದೋ ಒಂದರಲ್ಲಿ ಎರಡರಲ್ಲಿ ಆ ರೀತಿ ವೈಲೆಂಟ್ ಟೆಂಡೆನ್ಸೀಸ್ ಇರುವವರು, ತುಂಬಾ ಜಿಗುಪ್ಸೆ ಇರೋರು, ಡಿಪ್ರೆಷನ್ ಇರೋರು, ಆಕ್ಚುಲಿ ಅವ್ರಿಗೆ ಯಾವುದೋ ರೀತಿ ಬೇರೆಯವರು ಅವ್ರ ಮೇಲೆ ವೈಲೆನ್ಸ್ ಮಾಡ್ತಾರೆ ಹೊತ್ತು ಅವ್ರಿಗೆ ವೈಲೆಂಟ್ ಆಗೋದೇ ಇಲ್ಲ. ಕೆಲವು ಸಿಚುಯೇಷನ್ಸ್ ಅಲ್ಲಿ, ಕೆಲವು ಡಿಸಾರ್ಡರ್ಸ್ ಅಲ್ಲಿ ಮಾತ್ರ ವೈಲೆನ್ಸ್ ಇರುತ್ತೆ, ಎಲ್ಲಾದ್ರಲ್ಲೂ ಇರೋದಿಲ್ಲ. ಆಮೇಲೆ ಅದಕ್ಕೆ ಈಗ ಔಷಧಿಗಳು ಬಹಳ ಸಿಗುತ್ತೆ, 1-2 doses ಔಷಧಿ ದೇಹಕ್ಕೆ ಹೋಗ್ತಾ ಇದ್ದಾಗೇನೆ ಆ ವೈಲೆಂಟ್ ಟೆಂಡೆನ್ಸಿ ಅದೆಲ್ಲನೂ ಕಡಿಮೆ ಆಗ್ಬಿಡುತ್ತೆ. ಅವರು ಅದೆಲ್ಲ ಕಡಿಮೆ ಮಾಡ್ಕೊಂಡು ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾರೆ ನಾವು ನೋಡಿರೋ ಹಾಗೆ. ಅದರಿಂದ ಅದರ ಬಗ್ಗೆ ಯಾವುದೇ ರೀತಿಯಾದ ಆತಂಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ.
1: ಮಾನಸಿಕ ರೋಗಿಗಳ ಆರೈಕೆಯಲ್ಲಿ ಕುಟುಂಬದವರ ಪಾತ್ರ ಎಷ್ಟರ ಮಟ್ಟಿಗೆ
0: ಬಹಳ? ನಾವು ಕ್ಯಾನ್ಸರ್ ಬಂದರೆ ಅಥವಾ ಒಂದು ಹೃದಯದ ತೊಂದರೆ ಬಂದರೆ ಎಲ್ಲರೂ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಅವ್ರಿಗೆ ಆರೈಕೆ ಮಾಡ್ತಾರೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಬಹಳ ಕಾಸ್ಟ್ಲಿ ಆದರೂ ಸಹ ಇದೆಲ್ಲ ಖರ್ಚು ಮಾಡಿ ಟ್ರೀಟ್ ಮಾಡಿಸ್ತಾರೆ. ಅದೇ ಒಂದು ಮಾನಸಿಕ ಕಾಯಿಲೆ ಬಂದರೆ ನೀವು ಹೇಳ್ದಂಗೆ ಸ್ವಲ್ಪ ವೈಲೆಂಟ್ ಟೆಂಡೆನ್ಸಿ ಸ್ಟಾರ್ಟಿಂಗ್ನಲ್ಲಿ ತೋರಿಸ್ತಾರೆ, ಯಾಕಂದರೆ ಅದ್ರದ ನೇಚರ್ ಆಫ್ ಇಲ್ನೆಸ್ ಆ ರೀತಿ. ಆವಾಗ ಇವರು ಆಸ್ಪತ್ರೆಗೆ ಕರ್ಕೊಂಡು ಬರೋ ಬದಲು ಮನೆಯಿಂದ ಹೊರಗಾಕ್ಬಿಡೋದು, ಅವ್ರನ್ನ ಆರೈಕೆ ಮಾಡಿಸದೇ ಇರೋದು, ಹಾಗೆ ಮಾಡೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ತೊಂದರೆ. ಆಮೇಲೆ ಇದಕ್ಕೆ ಏನು ಕ್ಯಾನ್ಸರ್ ಅಷ್ಟಾಗಲಿ ಹಾರ್ಟ್ ಡಿಸೀಸ್ ಅಷ್ಟಾಗಲಿ ನಮಗೆ ಖರ್ಚು ಅಷ್ಟಿಲ್ಲ, ಔಷಧಿಗಳು ಕೊಡ್ತಾ ಬಂದರೆ ಬಹಳ ಬೇಗನೆ ಗುಣ ಆಗ್ತಾರೆ. ಅದರಿಂದ ನಾವು ಕುಟುಂಬದವರು ಸಹ ಸ್ಟಿಗ್ಮಾ ಎಲ್ಲ ಬಿಟ್ಬಿಟ್ಟು ಇವರು ಬಹಳ ಸಪೋರ್ಟಿವ್ ಆಗಿ ಇರಬೇಕು ಅಂತ ನನ್ನ ಅನಿಸಿಕೆ.
1: ಕಡೆಯದಾಗಿ ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ?
0: ಏನು ಹೇಳ್ತೀರಿ ಅಂದರೆ ಈಗ ಮಾನಸಿಕ ರೋಗಗಳು ಸಮಾಜದಲ್ಲಿ ಜಾಸ್ತಿ ಕಾಣ್ತಾ ಇದೆ, ಒತ್ತಡಗಳು ಜಾಸ್ತಿ ಆಗಿದೆ, ಹಾಗಾಗಿ ಜನಗಳಲ್ಲಿ ತೊಂದರೆಗಳು ಜಾಸ್ತಿ ಆಗಿದೆ, ಆಮೇಲೆ ಸ್ಟಿಗ್ಮಾನು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಆದರೆ ಆಸ್ಪತ್ರೆ ವ್ಯವಸ್ಥೆಗಳೆಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲರೂ ಮುಂದೆ ಬಂದು ಅವರು ಟ್ರೀಟ್ಮೆಂಟ್ ಅವೈಲ್ ಮಾಡ್ಕೊಳ್ಬೇಕು. ಟ್ರೀಟ್ಮೆಂಟ್ ಅವೈಲ್ ಮಾಡಿಕೊಂಡ್ರೆ ನಾರ್ಮಲ್ ಆಗಿ ಇವರು ಬೇರೆ ಯಾವುದೇ ರೀತಿಯಾದ ಜನ ಹೇಗೆ ಆಗಿದ್ದಾರೆ ಅದೇ ರೀತಿಯಾಗಿ ಅವರು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು, ಎಲ್ಲರಂತೆ ಅವರು ಜೀವನ ನಡೆಸ್ಬೋದು. ಅದರಿಂದ ಸ್ಟಿಗ್ಮಾ

0: ಅವ್ರ ಕಡೆ ತೋರಿಸೋದು ತಪ್ಪು, ಆಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಯೂಟಿಲೈಸ್ ಮಾಡದೇ ಇರೋದು ತಪ್ಪು, ಅದೆಲ್ಲನೂ ಸರಿಪಡಿಸಬೇಕು ಅಂತ ನನ್ನ.
1: ಇಲ್ಲಿಯವರೆಗೆ ವಿವೇಕಾನಂದರ ಒಂದು ಆದರ್ಶಗಳು, ಅವರು ಹೇಳಿದಂತಹ ಮಾತುಗಳು ಹೇಗೆ ನಮ್ಮ ಜೀವನಕ್ಕೆ ಅನ್ವಯ ಆಗುತ್ತೆ, ವಿಶೇಷವಾಗಿ ಯುವ ಜನರು ಹೇಗೆ ಅದನ್ನು ಅಳವಡಿಸಿಕೊಳ್ಬೇಕು ಮತ್ತು ಮಾನಸಿಕ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎನ್ನುವುದರ ಕುರಿತಾಗಿ ಅನೇಕ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಂದನೆಗಳು. ಮಾನಸಿಕ ಅನಾರೋಗ್ಯದ ಕುರಿತು ಇಂದಿಗೂ ನಮ್ಮ ಸಮಾಜದಲ್ಲಿ ಕಳಂಕ ಅನ್ನುವಂತಹ ಒಂದು ಭಾವನೆ ಇದೆ. ಹಾಗಾಗಬಾರದು. ಯುವ ಜನರ ಮಾನಸಿಕ ಆರೋಗ್ಯದ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನ ವಹಿಸಬೇಕು ನಿಜ. ಆದರೆ ಇದೆ ಅಂತ ಗೊತ್ತಾಗೋದು ಹೇಗೆ? ಅದನ್ನು ಗುರುತಿಸುವ ರೀತಿ ಯಾವುದು? ಗುರುತಿಸಿದ್ವಿ ಅಂತಾನೆ ಇಟ್ಕೊಳ್ಳೋಣ, ಅದಕ್ಕೆ ಚಿಕಿತ್ಸೆ ಇದೆಯಾ, ಎಲ್ಲಿ ಸಿಗುತ್ತೆ, ಈ ಎಲ್ಲ ವಿಷಯಗಳ ಕುರಿತಾಗಿ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೈದ್ಯಕೀಯ ಕಾಲೇಜಿನ ಮನೋವೈದ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಗೋಕುಲ್ಯನ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅನ್ನುವುದರ ಜೊತೆಗೆ ಪ್ರಸಕ್ತ ಸನ್ನಿವೇಶದಲ್ಲಿ ಯುವ ಜನರು ಸಾಕಷ್ಟು ರೀತಿಯ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ, ಅವುಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂತ ಹೇಳಬಹುದಾ?
2: ಇಂದಿನ ಸನ್ನಿವೇಶದಲ್ಲಿ ಯುವಜನತೆ ಎದುರಿಸುತ್ತಿರುವ ಮುಖ್ಯವಾದ ಸನ್ನಿವೇಶ ಸಮಸ್ಯೆಗಳು ಏನಂತಂದ್ರೆ, ಈ ಕಾಮನ್ ಆಗಿ ಯೂತ್ ಅನ್ನೋರು ಡ್ರಗ್ ಅಡಿಕ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇರುವಂಥದ್ದು. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಬಹುಮುಖ್ಯ ಅನ್ನೋದನ್ನು ನಮಗೆಲ್ಲರಿಗೂ ಗೊತ್ತು. ಅದರಿಂದ ಒಳ್ಳೆ ಉಪಯೋಗಗಳು ಕೂಡ ಇದೆ, ಅದನ್ನ ದುರ್ಬಳಕೆ ಕೂಡ ಜನ ಮಾಡಬಹುದು. ಸೊ ಅದರಿಂದಾಗಿ ಉಂಟಾಗುವಂತಹ ಒಂದು ಇಂಟರ್ನೆಟ್ ವ್ಯಸನ ಕೂಡ ನಾವು ಯುವ ಜನತೆಯಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಇದೆಲ್ಲವೂ ಅಲ್ದೇನೆ ಅಕಾಡೆಮಿಕ್ ರಿಲೇಟೆಡ್ ಅಥವಾ ಕರಿಯರ್ ರಿಲೇಟೆಡ್ ಅಥವಾ ರಿಲೇಶನ್ಶಿಪ್ ರಿಲೇಟೆಡ್ ಅಥವಾ ಫೈನಾನ್ಸ್ ರಿಲೇಟೆಡ್ ಇಶ್ಯೂಸ್ನಿಂದಾಗಿ ಉಂಟಾಗುವಂತಹ ಸ್ಟ್ರೆಸ್ ಲೆವೆಲ್ಸ್ ಅಥವಾ ಒತ್ತಡದ ಮಟ್ಟಗಳು ಯುವ ಜನತೆಯಲ್ಲಿ ಹೆಚ್ಚುತ್ತಿರುವುದನ್ನು ನಾವು ಗಮನಿಸಬಹುದು. ಇವೆಲ್ಲವೂ ಕಾರಣ ಎಲ್ಲಿಗೆ ಹೋಗಿ ಮುಗಿಯುತ್ತೆ ಅಂತಂದ್ರೆ, ಹೆಚ್ಚಾಗುತ್ತಿರುವ ಆತ್ಮಹತ್ಯೆ ಸಂಖ್ಯೆಗಳು. ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇರುವಂತದ್ದು ಏನಂತಂದ್ರೆ ಇನ್ಕ್ರೀಸ್ಡ್ ನಂಬರ್ ಆಫ್ ಸೂಸೈಡ್ಸ್ ಅಂತನ್ನೋದು, ಅದನ್ನು ಕೂಡ ನಾವು ಅಡ್ರೆಸ್ ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ.
1: ಈಗ ಯುವ ಜನರಲ್ಲಿ ಏನೇನು ಸವಾಲುಗಳನ್ನು ಅವರು ಎದುರಿಸ್ತಿದ್ದಾರೆ ಅಂತ ನೀವು ಹೇಳಿದ್ರಿ, ಇದೆಲ್ಲವೂ ಅವರ ಒಂದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರಿ ಯಾವೆಲ್ಲ ರೀತಿಯ ಮಾನಸಿಕ ಸಮಸ್ಯೆಗಳನ್ನ ಉಂಟು ಮಾಡಬಹುದು?
2: ಮೊದಲಿಗೆ ನಾವು ಹೇಳಿದಂತೆ ಡ್ರಗ್ ಅಡಿಕ್ಷನ್ ಅಥವಾ ಮಾದಕ ದ್ರವ್ಯಗಳ ವ್ಯಸನ, ಅದರ ಬಗ್ಗೆ ತಿಳ್ಕೊಳ್ಳೋಣಂತೆ. ಸೊ ಏನಕ್ಕೆ ಇದನ್ನ ತಿಳ್ಕೊಬೇಕು ಅಂತಂದಾಗ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈ ವ್ಯಸನಗಳಿಗೆ ಆಹುತಿ ಆಗ್ತಾ ಇದ್ದು ಅವರ ಜೀವನ ಶೈಲಿಯಾಗಲಿ ಅಥವಾ ವ್ಯಕ್ತಿತ್ವ ಆಗಲಿ ಹಾಳಾಗ್ತಾ ಇದೆ. ಸೊ ಅದರಿಂದಾಗಿ ಈ ಆಲ್ಕೋಹಾಲ್ ಅಥವಾ ಡ್ರಗ್ ರಿಲೇಟೆಡ್ ಸಂಬಂಧಿ ಸಮಸ್ಯೆಗಳನ್ನು ಮೊದಲು ನಾವು ತಿಳ್ಕೊಳ್ಳೋಣಂತೆ. ಸೊ ಮೊದಲಿಗೆ ಮದ್ಯಪಾನ ಅಥವಾ ಆಲ್ಕೋಹಾಲ್ ಸೇವನೆ. ಕಳೆದ 11 ವರ್ಷಗಳಲ್ಲಿ ನಾವು ಕಂಡಂತೆ ಅಂಕಿಅಂಶಗಳ ಪ್ರಕಾರ ಮದ್ಯವ್ಯಸನಕ್ಕೆ ಒಳಗಾಗುತ್ತಿರುವವರು ಅಥವಾ ಆಲ್ಕೋಹಾಲ್ನ ಉಪಯೋಗಿಸ್ತಾ ಇರೋರು ಸಂಖ್ಯೆ ದ್ವಿಗುಣ ಅಥವಾ ತ್ರಿಗುಣಗೊಂಡಿದೆ ಅಂತನ್ನೋದು. ಅದಲ್ಲದೆ ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರೋದು ಆಲ್ಕೋಹಾಲ್ನ ಮಾರುಕಟ್ಟೆ ಅಂತ ಹೇಳ್ಬೋದು. ಇವೆಲ್ಲವೂ ಅಲ್ದೇನೆ ಇತ್ತೀಚಿನ ದಿನಗಳಲ್ಲಿ ಹದಿಹರೆಯದ ಹುಡುಗ ಹುಡುಗಿಯರು ಹೆಚ್ಚು ಹೆಚ್ಚಾಗಿ ಆಲ್ಕೋಹಾಲ್ ಬಳಕೆಗೆ ತುತ್ತಾಗ್ತಾ ಇದ್ದಾರೆ ಅಂತನ್ನೋದನ್ನ ನಾವು ಗಮನಿಸ್ತೀವಿ. ಕಾರಣಗಳೇನಿರ್ಬೋದು ಅಂತಂದಾಗ, ಕಡಿಮೆಯಾದ ನಿಷೇಧ, ಇವೆಲ್ಲವೂ ಅಲ್ಲದೆ ಸುಲಭವಾದ ಲಭ್ಯತೆ, ಅಲ್ಲದೆ ಕುತೂಹಲ ಮತ್ತು ಸಮಾನ ಮನಸ್ಕರ ಒತ್ತಡ, ಅದಲ್ಲದೆ ಹೆಡೋನಿಕ್ ಜೀವನ ಶೈಲಿ ಅಥವಾ ಸ್ವೇಚ್ಛಾಚಾರದ ಜೀವನ ಶೈಲಿ ಅಂತ ಹೇಳ್ಬೋದು. ಸೊ ಈ ಕಾರಣಗಳಿಂದ ಇದು ಜಾಸ್ತಿ ಆಗ್ತಾ ಇರೋದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸಬಹುದು. ಬರೀ ಮದ್ಯಪಾನವೇ ಅಲ್ಲದೆ ಇತ್ಯಾದಿ ಅನ್ನುವಂಥ ಮಾದಕ ದ್ರವ್ಯಗಳು ಅಂದರೆ ತಂಬಾಕು ವ್ಯಸನ ಆಗಿರ್ಬೋದು, ಧೂಮಪಾನವಾಗಿರ್ಬೋದು, ಗಾಂಜಾ ಸೇವನೆ ಅನ್ನೋದು ಆಗ್ಬೋದು, ಅಥವಾ ಓಪಿಯಾಯ್ಡ್ಸ್ ಬ್ರೌನ್ ಶುಗರ್ ಮಾರ್ಫಿನ್ ಹೆರೋಯಿನ್ ಇಂಥ ದ್ರವ್ಯಗಳಾಗಿರ್ಬೋದು. ಸೊ ಇವೆಲ್ಲವನ್ನು ಕೂಡ ಜನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಳಸ್ತಾ ಇರೋದು, ಜೊತೆಗೆ ಅದಕ್ಕೆ ಅವಲಂಬಿತರಾಗ್ತಾ ಇರೋದು ಅಂದರೆ ವ್ಯಸನಿಗಳಾಗ್ತಾ ಇರೋದನ್ನು ನಾವು ಇಲ್ಲಿ ಗಮನಿಸಬಹುದು ಇತ್ತೀಚಿನ ದಿನಗಳಲ್ಲಿ.
1: ಸಂಖ್ಯೆ ಅಂಕಿಅಂಶಗಳನ್ನ ನೋಡ್ತಾ ಇದ್ರೆ ಕೋಟಿಗಳಲ್ಲಿದೆ, ಸಾವಿರ ಅಲ್ಲ ಲಕ್ಷ ಅಲ್ಲ, ಕೋಟಿಗಳಲ್ಲಿ ಈ ರೀತಿಯ ಒಂದು ವ್ಯಸನಗಳಿಗೆ ತುತ್ತಾಗ್ತಾ ಇರುವುದು ಅಂದ್ರೆ ಅದು ಮದ್ಯಪಾನ ಇರಬಹುದು, ಧೂಮಪಾನ ಇರಬಹುದು, ಅಥವಾ ತಂಬಾಕು ಸೇವನೆ ಇರಬಹುದು. ನಮ್ಮ ಭವಿಷ್ಯವಾದಂತಹ ಯುವ ಜನರು ಈ ರೀತಿಯಾಗಿ ವ್ಯಸನಗಳಿಗೆ ತುತ್ತಾಗ್ತಿರೋದನ್ನ ನೋಡಿದ್ರೆ ನಿಜಕ್ಕೂ ಹೆದರಿಕೆ ಆಗುತ್ತೆ ಅಲ್ವಾ? ಹೌದು. ಈಗ ಈ ರೀತಿಯ ಸಮಸ್ಯೆಗಳು ಇದೆ ಅನ್ನೋದು ನಿಜ, ಆದ್ರೆ ಇದನ್ನ ಗುರುತಿಸುವುದು ಹೇಗೆ? ತುಂಬಾ ಜನ ಪೋಷಕರಲ್ಲಿ ಇರುವಂತಹ ಒಂದು ದೊಡ್ಡ ಸಮಸ್ಯೆ ಇದು, ಮಾನಸಿಕ ಆರೋಗ್ಯ ಸರಿ ಇಲ್ಲ ಅನ್ನೋದು ಗುರುತಿಸೋದು ಹೇಗೆ?
2: ಈಗ ಮಾದಕ ದ್ರವ್ಯಗಳಿಗೆ ಅವಲಂಬಿತರಾಗುವುದು ಅಥವಾ ವ್ಯಸನಿಗಳಾಗುವುದರಲ್ಲಿ ಆಗುವವರಲ್ಲಿ ಕೆಲವೊಂದು ಲಕ್ಷಣಗಳು, ರೋಗ ಲಕ್ಷಣಗಳನ್ನು ಕೂಡ ನಾವು ಗುರುತು ಪತ್ತೆ ಹಚ್ಚಬಹುದು. ಅವ್ಯಾವುವು ಅಂತಂದ್ರೆ ಇಂಟೆನ್ಸ್ ಕ್ರೇವಿಂಗ್ ಅಥವಾ ಕಡುಬಯಕೆ ಅಥವಾ

0: ಮಾದಕ ದ್ರವ್ಯದ ಕಡೆಗೆ ಅತಿಯಾದ ಸೆಳೆತ ಮೊದಲಿಗೆ ಕಂಡು ಬರುವಂತದ್ದು. ಸಹಿಷ್ಣುತಿ ಅಥವಾ ಟಾಲರೆನ್ಸ್ ಅಂತ ಏನು ಹೇಳ್ತೀವಿ. ಸೊ ಯಾರೊಬ್ಬರಿಗೆ ಮೊದಲಿಗೆ ಕಮ್ಮಿ ಕ್ವಾಂಟಿಟಿನಲ್ಲಿ ಆಲ್ಕೋಹಾಲ್ನ ತಗೊಂಡ್ರೆ ನಶೆ ಅಂತ ಅನ್ನೋದು ಬರ್ತಿತ್ತು, ಈ ದಿನ ಕಳೆದಂತೆ ವರ್ಷಗಳು ಉರುಳದಂತೆ ಅದು ಎರಡು ಪಟ್ಟು ಮೂರು ಪಟ್ಟು ತಗೊಂಡ್ರು ಕೂಡ ಅವರಿಗೆ ಸಾಕಾಗ್ತಾ ಇಲ್ಲ, ಆ ನಶೆ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಭ್ರಮೆಗೆ ಅವರು ಅಂದ್ರೆ ಫೀಲಿಂಗ್ ಅವರಲ್ಲಿ ಬರುವಂತದ್ದು. ಅದಲ್ಲದೇ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ಏನ್ ಹೇಳ್ತೀವಿ. ಸೊ ಯಾವೊಬ್ಬ ವ್ಯಕ್ತಿ ಪ್ರತಿನಿತ್ಯವೂ ವರ್ಷಗಳ ಮಟ್ಟಿಗೆ ಅದನ್ನ ಮದ್ಯಪಾನ ಅಥವಾ ಧೂಮಪಾನಕ್ಕೆ ತೊಡಗಿರದ್ದು ಇದ್ದಕ್ಕಿದ್ದಂತೆ ಅದನ್ನ ಬಿಟ್ಟಾಗ ಸೊ ದೇಹದಲ್ಲಿ ಉಂಟಾಗುವಂತ ವಿಚಲಿತತೆ ಅಂತ ಏನ್ ಹೇಳ್ತೀವಿ ಅದನ್ನ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ನಾವು ಕರಿಬಹುದು. ಸೊ ಇದೆಲ್ಲವೂ ಅಲ್ಲದೇ ನ್ಯಾರೋಯಿಂಗ್ ಆಫ್ ರಿಪರ್ಟೋಯರ್ ಅಥವಾ ಸಂಗ್ರಹವನ್ನು ಸಂಕುಚಿತಗೊಳಿಸೋದು. ಇದಂದ್ರೆ ದಿನನಿತ್ಯದ ಬೇರೆಲ್ಲ ಚಟುವಟಿಕೆಗಳ ಕಡೆ ಚಟುವಟಿಕೆಗಳನ್ನು ಬದಿಗೊದ್ದು ಬರೀ ಆಲ್ಕೋಹಾಲ್ ಅಥವಾ ಮಾದಕ ದ್ರವ್ಯವನ್ನ ಸೇವನೆ ಮಾಡುವುದು ಅಥವಾ ಅದರಿಂದ ನಶೆಯಲ್ಲಿ ಉಳ್ಕೊಳ್ಳುವಂತ ಪ್ರಯತ್ನ ಏನ್ ಮಾಡ್ತಾರೆ. ಸೊ ಆಗ ಇದನ್ನ ನ್ಯಾರೋಯಿಂಗ್ ಆಫ್ ರಿಪರ್ಟೋಯರ್ ಅಂತ ಗುರುತಿಸ್ತೀವಿ. ಇದೆಲ್ಲವೂ ಅಲ್ದೇನೆ ಆರೋಗ್ಯದಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ ತೊಂದರೆಗಳು ಉಂಟಾದರೂ ಸಹ ಅವರು ಈ ಮಾದಕ ದ್ರವ್ಯ ಸೇವನೆಯನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು. ಸೊ ಈ ರೀತಿಯಾಗಿ ಯಾವಾಗ ಅದನ್ನ ಕಂಡು ಬರ್ತದೆ ಅದನ್ನ ಹಾರ್ಮ್ಫುಲ್ ಯೂಸ್ ಅನ್ನೋದು ಒಂದು ಹೆಸರಿನಿಂದ ನಾವು ಗುರುತಿಸ್ತೀವಿ. ಸೊ ಈ ಎಲ್ಲ ಲಕ್ಷಣಗಳು ಕಂಡಾಗ ಅದನ್ನ ವ್ಯಸನಿಗಳು ಅನ್ನೋದನ್ನ ನಾವು ಪದನ ಬಳಕೆ ಮಾಡಬಹುದು.
1: ಈಗ ಈ ರೀತಿ ವ್ಯಸನಕ್ಕೆ ಯುವ ಜನರು ತುತ್ತಾಗಿದ್ದಾರೆ ಅಂತ ಹೇಳಿ ಪೋಷಕರಿಗೆ ಅಥವಾ ಅವರ ಸ್ನೇಹಿತರಿಗೆ ಯಾರಿಗೆ ಆಗಿರ್ಲಿ ಅನುಮಾನ ಬಂತು ಅಂತ ಇಟ್ಕೊಳ್ಳೋಣ, ಇದಕ್ಕೆ ಚಿಕಿತ್ಸೆ ಅನ್ನೋದು ಇದೆಯಾ? ಯಾಕಂದ್ರೆ ಒಮ್ಮೆ ಈ ರೀತಿಯಾಗಿ ಮದ್ಯ ವ್ಯಸನಕ್ಕೋ ಅಥವಾ ಇನ್ಯಾವುದೇ ರೀತಿಯ ಮಾದಕ ದ್ರವ್ಯ ಸೇವನೆಗೋ ಒಳಗಾದ್ರೆ ಅದನ್ನ ಬಿಡಿಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ನಂಬಿಕೆ ಕೂಡ ನಮ್ಮಲ್ಲಿದೆ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಯಶಸ್ವಿಯಾದಂತಹ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಲಭ್ಯ ಇದೆಯಾ?
0: ಲಭ್ಯವಿದೆ. ಮೊದಲಿಗೆ ನಾವು ಪತ್ತೆ ಹಚ್ಚಬೇಕಾಗಿರೋದು ಈ ವ್ಯಸನ ಅನ್ನೋದು ಯಾರಲ್ಲಿ ಇರುತ್ತೆ ಅವರಲ್ಲಿ ಕಾಣುವಂತ ರೋಗ ಲಕ್ಷಣಗಳು ಅಂತ ಏನು ಹೇಳಿದ್ವಿ, ವಿತ್ಡ್ರಾವಲ್ ಸಿಂಪ್ಟಮ್ಸ್ ನ ಗುರುತಿಸುವಂತದ್ದು. ಅವು ಯಾವುವು ಅಂತಂದ್ರೆ ಅತಿಯಾಗಿ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇರೋರಲ್ಲಿ ಕಂಡು ಬರುವಂತದ್ದು, ಹೆಚ್ಚಾಗಿ ಆತಂಕ ಅಥವಾ ಭಯ ಅನ್ನೋ ಒಂದು ಸನ್ನಿವೇಶ ಆಗಿರ್ಬೋದು, ಚಿಕ್ಕ ಚಿಕ್ಕ ವಿಚಾರಗಳಿಗೂ ಕೂಡ ಕೋಪ ಬರುವಂತಹದ್ದು, ಅದಲ್ಲದೆ ಭಾವೋದ್ವೇಗಕ್ಕೆ ಒಳಗಾಗುವುದು, ಅಲ್ಲದೆ ಕೈಕಾಲು ನಡ್ಕ ಬರುವಂತದ್ದು, ಇದೆಲ್ಲವೂ ಅಲ್ಲದೆ ಅತಿಯಾಗಿ ಸುಸ್ತಾಗುವುದು ಅಥವಾ ಖಿನ್ನತೆಯ ಲಕ್ಷಣಗಳು ಕಂಡು ಬಂತು ಅಂತಂದ್ರೆ ಅವರು ಆಲ್ಕೋಹಾಲ್ ನ ವಿಡ್ರಾವಲ್ ಸಿಂಪ್ಟಮ್ಸ್ ತೋರಿಸ್ತಾ ಇದ್ದಾರೆ ಅಂತಂದ್ರೆ. ಸೊ ಯಾವಾಗ ಈ ರೀತಿಯಾದ ವಿಡ್ರಾವಲ್ ಸಿಂಪ್ಟಮ್ಸ್ ಕಾಣ್ತಾ ಇದೆ ಅವರನ್ನ ಮನೋಚಿಕಿತ್ಸಕರ ಕಡೆಗೆ ಅವರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಸಿಗುವಂತ ಔಷಧಿಗಳಿಂದ ಆಗಿರ್ಬೋದು ಅಥವಾ ಥೆರಪಿ ಮೂಲಕ ಇದನ್ನ ಗುಣಪಡಿಸಬಹುದಾಗಿದೆ. ನಾವು
1: ಚಿಕಿತ್ಸೆ ಅನ್ನುವಂಥದ್ದು ಲಭ್ಯವಿದೆ ಅಂತ ನೀವು ಹೇಳಿದ್ರಿ, ಆದ್ರೆ ಚಿಕಿತ್ಸೆ ಎಲ್ಲಿ ಸಿಗುತ್ತೆ ಅನ್ನುವಂಥದ್ದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಇಲ್ಲಿ ಸಿಗುತ್ತೆ ಅಂತ ಗೊತ್ತಾದ್ರೆ ಅಲ್ಲಿಗೆ ಕರ್ಕೊಂಡು ಹೋಗಿ ಕೊಡಿಸುವಂತದ್ದು ಸುಲಭ. ಹಾಗೇನೆ ಎಷ್ಟೋ ಜನರಿಗೆ ಖಾಸಗಿ ಆಸ್ಪತ್ರೆಗಳಿಗೆ ಅಥವಾ ಎಲ್ಲರಿಗೂ ನಿಮಾನ್ಸಿಗೆ ಬಂದು ಒಂದು ಚಿಕಿತ್ಸೆನ ತೆಗೆದುಕೊಳ್ಳುವಂತಹ ಅನುಕೂಲ ಇರೋದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಲಭ್ಯವಿದೆ
0: ಈ ರೀತಿಯಾದ ವ್ಯಸನಗಳಿಗೆ ಒಳಗಾದವರಿಗೆ ಚಿಕಿತ್ಸೆ ಅನ್ನೋದು ಎಲ್ಲಿ ಸಿಗುತ್ತೆ ಅಂತ ಅನ್ನೋದಾದ್ರೆ, ಸೊ ಯಾವ ಒಂದು ವೈದ್ಯಕೀಯ ಮೆಡಿಕಲ್ ವೈದ್ಯಕೀಯ ಕಾಲೇಜು ಅಥವಾ ಮೆಡಿಕಲ್ ಕಾಲೇಜಿನಲ್ಲಿ ಇರುವಂತಹ ಡಿಪಾರ್ಟ್ಮೆಂಟ್ ಸೈಕಿಯಾಟ್ರಿ ಮನಃಶಾಸ್ತ್ರ ಮನೋರೋಗ ವಿಭಾಗ ಅಂತ ಏನು ಹೇಳ್ತೀವಿ, ಸೊ ಇಲ್ಲಿ ಇದಕ್ಕೆ ಕುರಿತಾದಂತಹ ಸರಿಯಾದಂತಹ ಚಿಕಿತ್ಸೆ ಲಭ್ಯವಿರುತ್ತದೆ. ಅದು ಅಡ್ಮಿಟ್ ಮಾಡಿ ಇನ್ ಪೇಷಂಟ್ ಕೇರ್ ನಲ್ಲಿ ಕೂಡ ನಾವು ಅದನ್ನ ಕೊಡಬಹುದು, ಅಥವಾ ತೀವ್ರತೆ ಕಡಿಮೆ ಇದ್ದ ಕಾರಣದಲ್ಲಿ ಅದನ್ನ ಓಪಿಡಿ ಬೇಸಿಸ್ ಅಥವಾ ಓಪಿಡಿ ಬೇಸಿಸ್ ನಲ್ಲಿ ಕೂಡ ನಾವು ಟ್ರೀಟ್ಮೆಂಟ್ ನ ಶುರು ಮಾಡಬಹುದು.
1: ಈಗ ನೀವು ವ್ಯಸನಗಳ ಬಗ್ಗೆ ಹೇಳಬೇಕಾದ್ರೆ ಮದ್ಯಪಾನವನ್ನ ಹೇಳಿದ್ರಿ, ಮಾದಕ ದ್ರವ್ಯ ವಸ್ತುಗಳ ಸೇವನೆ ಹೇಳಿದ್ರಿ, ಇದೆಲ್ಲವೂ ಸರಿ. ಅದ್ರ ಜೊತೆಗೆ ಒಂದು ತುಂಬಾ ಮುಖ್ಯವಾದದ್ದು ಅಂತಂದ್ರೆ ಈ ಒಂದು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳು ಅಂತ ಏನ್ ಹೇಳ್ತೀವಿ ಅದು ಕೂಡ ಒಂದು ಅಡಿಕ್ಷನ್ ಆಗ್ಬಿಟ್ಟಿದೆ, ವ್ಯಸನವಾಗ್ಬಿಟ್ಟಿದೆ. ಹಾಗಾಗಿ ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ?
0: ಸೊ ಆಗ್ಲಿ ತಿಳಿಸಿದಂತೆ ನಾವು ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ನ ಉಪಯೋಗ ಪ್ರತಿಯೊಬ್ಬರು ಮಾಡ್ತಾ ಇದೀವಿ ಅಂತ ಅನ್ನೋದು, ಅಂತಂದ್ರೆ ಅದು ಅದರಿಂದಾಗಿ ಒಂದು ಕನ್ಸ್ಟ್ರಕ್ಷನಲ್ ಪರ್ಪಸಸ್ ಗೆ ಅದನ್ನ ಯೂಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಅದನ್ನ ಬಳಸಬೇಕಾಗಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇರೋದು ಅಂದ್ರೆ ಓಪಿಡಿಗಳಲ್ಲಾಗಿರ್ಬೋದು ಪೇಷಂಟ್ಸ್ಗಳು ಯಾವ ರೀತಿಯಾಗಿ ನಮ್ಮ ಹತ್ರ ಬರ್ತಾರೆ ಅನ್ನೋದನ್ನ ಗಮನಿಸ್ತಾ ಇದ್ರೆ ಹೆಚ್ಚು ಹೆಚ್ಚಿನ ಜನಗಳು ಸೊ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ಇಂಟರ್ನೆಟ್ ನಲ್ಲಿ ತೊಡಗಿದ್ದು ಅಂದ್ರೆ ಸಾಮಾಜಿಕ ಜಾಲತಾಣಗಳಾಗಿರ್ಬಹುದು ಅಥವಾ ಆಪ್ಗಳಾಗಿರ್ಬಹುದು, ಉದಾಹರಣೆಗೆ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಮತ್ತಷ್ಟು ಹಲವಾರು ಬಗೆಯ ಆಪ್ಗಳು ಲಭ್ಯವಿರುತ್ತವೆ. ಇವೆಲ್ಲವೂ ಅಲ್ದೇನೆ ಆನ್ಲೈನ್ ಗ್ಯಾಂಬ್ಲಿಂಗ್, ಸೊ ಆನ್ಲೈನ್ ನಲ್ಲಿ ಜೂಜಾಟ ಆಡುವುದು ಅಥವಾ ಹಲವಾರು ಬಗೆಯ ಮನರಂಜನೆ ವಿಡಿಯೋಗಳು ಅಥವಾ ಕೆಲವೊಮ್ಮೆ ಅಶ್ಲೀಲವಾದ ವಿಡಿಯೋಗಳನ್ನ ನೋಡ್ತಾ ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ ಇತ್ತೀಚೆಗೆ. ಸೊ ಇದನ್ನ ನಾವು ಇಂಟರ್ನೆಟ್ ವ್ಯಸನ ಅಥವಾ ಇಂಟರ್ನೆಟ್ ಅಡಿಕ್ಷನ್ ಅನ್ನೋ ಒಂದು ಹೆಸರಿನಿಂದ ಗುರುತಿಸ್ತೀವಿ. ಸೊ ಕೆಲವೊಂದು ಅಂಶಗಳ ಅಂಕಿಅಂಶಗಳ ಪ್ರಕಾರ ನಾವು ನೋಡೋದಾದ್ರೆ ಸೊ ಸುಮಾರು

0: 24% ಅಷ್ಟು ಭಾರತೀಯ ಯುವಕರು ತರಗತಿಯನ್ನು ತಪ್ಪಿಸಿ ವಿಡಿಯೋ ಗೇಮ್ ಆಡೋದರಲ್ಲಿ ತೊಡಗಿದ್ರು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಅದಲ್ದೇನೆ ಅರೌಂಡ್ 50% ಅಂಡ್ ಅಬೋವ್ ಅಷ್ಟು ಕಂಪನಿ ವರ್ಕರ್ಸ್ ಅನ್ನ ಏನ್ ಹೇಳ್ತೀವಿ ಅವರು ಕೆಲಸದ ಸಮಯದಲ್ಲೂ ಕೂಡ ತಮ್ಮನ್ನು ತಾವು ವಿಡಿಯೋ ಗೇಮ್ ಆಡೋದ್ರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದನ್ನ ಸರ್ವೆಯಿಂದ ಪತ್ತೆ ಹಚ್ಚಿದ್ದಾರೆ.
1: ಬಹಳ ಗಂಭೀರವಾದಂತಹ ಸಮಸ್ಯೆ ಅಂತಾಯ್ತು. ಈಗ ಯುವ ಜನರು ಮಾನಸಿಕ ಸಮಸ್ಯೆಗೆ ತುತ್ತಾಗದಂತೆ ಯಾವೆಲ್ಲ ರೀತಿಯ ಎಚ್ಚರಿಕೆಯನ್ನ ವಹಿಸಬಹುದು ಅಥವಾ ಏನ್ ಸಲಹೆಗಳನ್ನ ಪಾಲಿಸಬಹುದು?
0: ನಾ ಆಗ್ಲೇ ಹೇಳ್ದಂಗೆ ಅತಿ ಹೆಚ್ಚಾದ ಸ್ಟ್ರೆಸ್ ಲೆವೆಲ್ಸ್ ಅಥವಾ ಒತ್ತಡದ ಮಟ್ಟಗಳು ಜಾಸ್ತಿ ಆಗಿರೋ ಕಾರಣದಿಂದ ಈ ರೀತಿಯಾದ ಮಾನಸಿಕ ಸಮಸ್ಯೆಗಳು ಉದ್ಭವಗೊಳ್ಳುವುದು ಅಂತ ತಿಳಿಸಿದ್ವಿ. ಸೊ ಯಾವಾಗ ನಾವು ಈ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋದನ್ನ ಕಲಿತೀವಿ ಆಗ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ನಾವು ಕಂಡುಕೊಬಹುದು ಅಂತನ್ನೋದು. ಸೊ ಈ ಒತ್ತಡನ ಮ್ಯಾನೇಜ್ ಮಾಡೋ ಒಂದು ಪ್ರೋಸೆಸ್ನ ನಾವೇನಂತ ಹೇಳ್ತೀವಿ, ಕೋಪಿಂಗ್ ಸ್ಟ್ರಾಟಜೀಸ್ ಅಥವಾ ಕೋಪಿಂಗ್ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಅದು ಯಾವ ರೀತಿ ನಾವು ಮಾಡಬಹುದು ಅಂತನ್ನೋದಾದ್ರೆ, ಸೊ ತಮ್ಮನ್ನು ತಾವು ಹೆಲ್ದಿ ಹ್ಯಾಬಿಟ್ಸ್ ನಲ್ಲಿ ತೊಡಗಿಸಿಕೊಳ್ಳುವುದು. ಅದು ಯಾವ್ಯಾವ ಅಂತಂತಂದ್ರೆ ಎಕ್ಸಸೈಸ್ ಕೈಗೊಳ್ಳುವುದು ಅಥವಾ ರೆಸ್ಟ್ ತೆಗೆದುಕೊಳ್ಳುವಂಥದ್ದು, ಸಮಯ ಸಿಕ್ಕಾಗ ಧ್ಯಾನ ಅಥವಾ ಪ್ರಾಣಾಯಾಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು, ಅವೆಲ್ಲವೂ ಅಲ್ಲದೇನೆ ಸಂಗೀತ ಹಾಗೂ ಮನಸ್ಸಿಗೆ ಮುದ ನೀಡುವಂಥ ಚಟುವಟಿಕೆಗಳಲ್ಲಿ ಕಡೆಗೆ ಗಮನ ಕೊಡುವಂಥದ್ದು, ಇದೆಲ್ಲವೂ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗ್ತದೆ ಅಂತ ಅನ್ಬೋದು. ಸೊ ಈ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಯಿತು ಅಂತಂದ್ರೆ ಆಟೋಮ್ಯಾಟಿಕ್ ಆಗಿ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಅನ್ನೋದ್ರಿಂದ ನಾವು ದೂರ ದೂರ ಉಳಿತೀವಿ.
1: ಕಡೆಯದಾಗಿ ಏನು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ?
0: ಇವೆಲ್ಲವೂ ಹೇಗೆ ನಾವು ಮಾಡಬಹುದು ಅಂತಂದ್ರೆ, ಇದನ್ನ ಮೂರು ರೀತಿಯಾಗಿ ನಮ್ಮ ಕರ್ತವ್ಯಗಳನ್ನ ನಾವು ಗುರುತಿಸ್ಕೊಂಡ್ರೆ ಸಾಕಾಗ್ತದೆ. ಅದು ಯಾವ್ದು ಅಂತಂದ್ರೆ, ಮೊದಲಿಗೆ ನಮ್ಮ ಕಡೆಗಿನ ಒಂದು ಕರ್ತವ್ಯ, ಅದು ಯಾವ್ದು ಅಂತಂದ್ರೆ ತಮ್ಮ ಮೇಲೆ ತಾವು ನಿಗಾ ಇಟ್ಕೊಳ್ಳೋದು. ಯಾವುದೇ ರೀತಿಯಾದಂತ ಮದ್ಯ ಅಥವಾ ಮಾದಕ ವಸ್ತುಗಳ ವ್ಯಸನಕ್ಕೆ ಸ್ವಯಂ ಪ್ರತಿಜ್ಞೆ ಮಾಡುವುದು, ಇದು ಬೇಡ ನನಗೆ ಅನ್ನೋ ಒಂದು ರೀತಿಯಲ್ಲಿ. ಸೊ ಯಾವುದೇ ಕಾರಣಕ್ಕೆ ಯಾವುದೇ ತೊಂದರೆ ಇದ್ರಲ್ಲಿ ಹಿರಿಯರು ಮತ್ತು ಮಾರ್ಗದರ್ಶಕರಲ್ಲಿ ಹೋಗಿ ಅದನ್ನ ಹೇಳಿ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂಥದ್ದು. ಯಾವುದೇ ರೀತಿಯಾದಂತಹ ಸ್ಟ್ರೆಸ್ ಅಥವಾ ಸಮಸ್ಯೆ ಇತ್ತು ಅಂತಂದ್ರು ಕೂಡ ಅದನ್ನ ಸ್ನೇಹಿತರೊಂದಿಗೆ ಆಗಿರ್ಬೋದು ಅಥವಾ ಕುಟುಂಬ ವರ್ಗದವರೊಂದಿಗೆ ಆಗಿರ್ಬೋದು ಅದನ್ನ ಡಿಸ್ಕಸ್ ಮಾಡಿ ಆ ಸ್ಟ್ರೆಸ್ ಲೆವೆಲ್ಸ್ನ ಕಡಿಮೆ ಮಾಡಿಕೊಳ್ಳುವಂಥದ್ದು. ಇದೆಲ್ಲವಲ್ಲದೇನೆ ನಮಗೆ ಮತ್ತಷ್ಟು ಕರ್ತವ್ಯಗಳು ಅಂತ ಹೇಳ್ಕೊಳ್ಳೋದಾದ್ರೆ, ನಮ್ಮ ಸುತ್ತಮುತ್ತಲಿನವರ ಮಾನಸಿಕ ಆರೋಗ್ಯ ಕೂಡ ಮುಖ್ಯ ಆಗ್ತದೆ. ಸೊ ಅವರು ಸಹಪಾಠಿಗಳಾಗಿರ್ಬೋದು ಅಥವಾ ಸಹಕುಟುಂಬದವರಾಗಿರ್ಬೋದು. ಸೊ ಇವರಲ್ಲಿ ಕಂಡು ಈ ರೀತಿ ಕೆಳಗಂಡಂತ ಯಾವುದಾದರೂ ಬದಲಾವಣೆಗಳನ್ನ ಗಮನಿಸ್ತಾ ಇದ್ದೀರಿ ಅಂತಂದಾಗ ಅದನ್ನ ಅವ್ರಿಗೆ ತಿಳಿ ಹೇಳಿ ಅವರನ್ನು ಲಭ್ಯವಿರುವ ಮಾನಸಿಕ ಚಿಕಿತ್ಸೆ ಕಡೆಗೆ ಅವ್ರನ್ನ ಹೆಜ್ಜೆ ಇಡೋದಕ್ಕೆ ಪ್ರೇರೇಪಿಸೋದು. ಸೊ ಅವ್ಯಾವುವು ಅಂತಂದ್ರೆ ಡಿಕ್ರೀಸ್ಡ್ ಸೋಷಿಯಲೈಸೇಷನ್ ಅಥವಾ ಐಸೋಲೇಷನ್ ಅಂತ ಏನ್ ಹೇಳ್ತೀವಿ. ಸೊ ಇದುವರೆಗೂ ಕೂಡ ಎಲ್ಲರ ಹತ್ರ ಬೆರೆತು ಮಾತಾಡ್ತಾ ಇದ್ದಂತ ಖುಷಿಯಿಂದ ಇರ್ತಾ ಇದ್ದಂತ ವ್ಯಕ್ತಿ ಒಬ್ಬಂಡಿ ಆಗಿರ್ತಾ ಇದ್ದಾನೆ ಅನ್ನೋದನ್ನ ಗಮನಿಸೋದು, ಅಥವಾ ತರಗತಿಗಳಿಗೆ ಅಟೆಂಡ್ ಆಗ್ತಾ ಇಲ್ಲ ಅನ್ನೋದಾಗ್ಲಿ. ಸೊ ಅಥವಾ ಅತಿಯಾಗಿ ಕಿರಿಕಿರಿ ಅಥವಾ ದುಃಖ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ ಅಂತನ್ನೋದಾದ್ರೆ, ಸೊ ಅದನ್ನ ತಿಳಿಸಿ ಅವ್ರಿಗೆ ಮನೋರೋಗ ಚಿಕಿತ್ಸೆ ಕಡೆಗೆ ಅವ್ರನ್ನ ನಡೆಸೋದು. ಇದೆಲ್ಲವೂ ಅಲ್ಲದೇ ಸಮಾಜದ ಕಡೆಗೂ ಕೂಡ ತಮ್ಮ ಕರ್ತವ್ಯಗಳಿರ್ತವೆ. ಅದೇನಂತಂದ್ರೆ ಯಾವ್ದಾದ್ರು ಮಾದಕ ವಸ್ತುಗಳನ್ನು ಬಳಕೆ ಆಗ್ತಾ ಇದೆ ಅನ್ನೋದು ಕಂಡು ಬಂತು ಅಂತಂದ್ರೆ ತಕ್ಷಣವೇ ವರದಿ ಮಾಡುವಂಥದ್ದು. ಇದೆಲ್ಲವೂ ಅಲ್ಲದೆ ಈ ರೀತಿಯಾದ ಯಾವ್ದಾದ ಮಾದಕ ವಸ್ತುಗಳನ್ನು ವ್ಯಾಪಾರ ಮಾಡ್ತಿದ್ದಾರೆ, ಸಾಗಾಟ ಮಾಡ್ತಿದ್ದಾರೆ ಅಂತ ಅಲ್ಲಿಗೆ ಸಹಾಯ ಮಾಡದೇ ಇರುವಂತದ್ದು.
1: ಹೀಗೆ ಈ ರೀತಿಯ ಒಂದಷ್ಟು ಸಲಹೆಗಳನ್ನ ಪಾಲಿಸಿ ತಮ್ಮ ಬಗ್ಗೆ, ಇತರರ ಬಗ್ಗೆ ಮತ್ತು ಇಡೀ ಸಮಾಜದ ಬಗ್ಗೆ ಒಂದು ಕಾಳಜಿಯನ್ನ ಹೊಂದಿದ್ರೆ ಖಂಡಿತವಾಗಿ ಯುವ ಜನರು ತಮ್ಮ ಮಾನಸಿಕ ಆರೋಗ್ಯವನ್ನ ಕೂಡ ಕಾಪಾಡ್ಕೊಳ್ಬಹುದು ಅಂತೇಳಿ ಹೇಳ್ತಾ ಇದ್ದೀರಿ. ಇದುವರೆಗೆ ಯುವ ಜನರ ಮಾನಸಿಕ ಸಮಸ್ಯೆಗಳು ಮತ್ತು ಸವಾಲುಗಳು ಏನೇನು, ಅದಕ್ಕೆ ಎಲ್ಲಿ ಚಿಕಿತ್ಸೆ ದೊರಕುತ್ತೆ, ಹಾಗೆಯೇ ಇವುಗಳಿಂದ ದೂರವಿರಲು ಪಾಲಿಸಬಹುದಾದಂತಹ ಸಲಹೆಗಳು, ಇದರ ಕುರಿತಾಗಿ ಸಾಕಷ್ಟು ವಿವರಣೆಯನ್ನು ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಂದನೆಗಳು. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವಂತಹ ಸ್ವಾಮಿ ವಿವೇಕಾನಂದರ ಕರೆಯನ್ನ ಯುವಜನರು ಇಂದು ಖಂಡಿತವಾಗಿ ನೆನಪಿಸಿಕೊಂಡು ಸರಿಯಾದ ದಾರಿಯಲ್ಲಿ ನಡೆಯಬೇಕಿದೆ. ಹಾಗೆ ಈ ಯುವಜನರನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವ ಜವಾಬ್ದಾರಿ ಇಡೀ ಸಮಾಜಕ್ಕಿದೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

0: ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಮಾನಸಿಕ ಆರೋಗ್ಯ ಎಂಬ ವಿಷಯವನ್ನು ಕುರಿತು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯ ಮನೋವೈದ್ಯಕೀಯ ಶುಶ್ರೂಷಕರಾದ ಮೋಹನ್ ಕೃಷ್ಣ ಹಾಗೂ ಬೆಂಗಳೂರಿನ ಡಾ ಬಿಆರ್ ಅಂಬೇಡ್ಕರ್ ವೈದ್ಯಕೀಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಗೋಕುಲ್ ಎನ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನೀರ್ಜ ಭಾನುಟ್ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ನೀರ್ಜ ಬಾನೆಟ್ ರವರು ಒಬ್ಬ ಭಾರತೀಯ ವಿಮಾನ ಪರ್ಸ್. ಸೆಪ್ಟೆಂಬರ್ 5, 1889 ಪಾಕಿಸ್ತಾನದ ಕಾರಂಜಿಯಲ್ಲಿರುವ ಜಿನ್ನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿಲುಗಡೆ ಮಾಡಿದ ನಂತರ ಅಬು ನಿಡಲ್ ಸಂಘಟನೆಯ ನಾಲ್ವರು ಭಯೋತ್ಪಾದಕರು ಐಜಾಕ್ ಮಾಡಿ ಫ್ಯಾನ್ ಆಫ್ ಫ್ಲೈಟ್ 73 ಹೆಚ್ಚಿನ ಸಂಖ್ಯಾ ಪ್ರಯಾಣಿಕರನ್ನು ರಕ್ಷಿಸಿದರು. ಸುಮಾರು 18 ಕಾಲ ನಿಲುಗಡೆ ಅವರು ತುರ್ತು ನಿಗಮದ ಬಾಗಿಲನ್ನು ತೆರೆದು ನಂತರ ಮತ್ತು ವಿಮಾನದಿಂದ ಪ್ರಯಾಣಿಕರಿಗೆ ತಪ್ಪಿಸಿಕೊಳ್ಳಲು ಸಹಾಯ ಮಾಡಲು ಆರಂಭಿಸಿದ ನಂತರ ನೀರಜವನ್ನು ಅಪಹರಣಕಾರರು ಗುಂಡಿಕ್ಕಿ ಕೊಂದರು. ಸ್ವಲ್ಪ ಸಮಯದ ನಂತರ ಪಾಕಿಸ್ತಾನದ ವಿಶೇಷ ಸೇವಾ ಗುಂಪು ವಿಮಾನದ ಮೇಲೆ ದಾಳಿ ಮಾಡಿ ಎಲ್ಲ ಅಪಹರಣಕಾರರನ್ನು ಸೆರೆ ಹಿಡಿಯಿತು. ಮರಣ ನಂತರ ಬಾನೆಟ್ ಮೊದಲ ಮಹಿಳಾ ಪುರಸ್ಕೃತರಾದರು ಮತ್ತು 2003 ಭಾರತದ ಅತ್ಯುನ್ನತ ಶಾಂತಿಕಾಲದ ಶೌರ್ಯ ಪ್ರಶಸ್ತಿಯಾದ ಅಶೋಕ ಚಕ್ರದ ಅತ್ಯಂತ ಕಿರಿಯ ಪುರಸ್ಕೃತರಾದರು. ಅವರು ಯುನಿಟೆಡ್ ಹಲವಾರು ಪ್ರಶಸ್ತಿ ಪುರಸ್ಕೃತಗಳ ಜೊತೆಗೆ ಪಾಕಿಸ್ತಾನದ 4 ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ತಮ್ಟಿ ಪಾಕಿಸ್ತಾನ ಪ್ರಶಸ್ತಿಯನ್ನು ಸಹ ಪಡೆದರು. ಆಕೆಯ ಜೀವನ ಮತ್ತು ಮಾನವೀಯ ಕ್ರಮಗಳು 2016 ಭಾರತೀಯ ಹಿಂದಿ ಭಾಷೆಯ ಜೀವನ ಚರಿತ್ರೆಯ ಚಲನಚಿತ್ರ ನಿರ್ಜಾವನ್ನು ರಾಮ್ ಮಾಧ್ವನಿ ನಿರ್ದೇಶಿಸಿ ಮತ್ತು ನಟಿ ಸೋನಂ ಕಪೂರ್ ರವರು ನಟಿಸಲು ಸ್ಫೂರ್ತಿ ನೀಡಿತು. ನಿರ್ಜಾ ಭಾನುಟ್ರವರು ಸೆಪ್ಟೆಂಬರ್ 7, 1963 ಭಾರತದ ಚಂಡೀಗಢದಲ್ಲಿ ಭಾನುಟ್ ಕುಲದ ಪಂಜಾಬಿ ಹಿಂದೂ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಅವರು ಬಾಂಬೆ ಮೂಲದ ಪತ್ರಕರ್ತ ಹರೀಶ್ ಭಾನುಟ್ ಮತ್ತು ರಮಾ ಭಾನುಟ್ರವರ ಪುತ್ರಿ. ಆಕೆಗೆ ಅಖಿಲ ಮತ್ತು ಅನೀಶ್ ಭಾನುಟ್ ಎಂಬ ಇಬ್ಬರು ಸಹೋದರರಿದ್ದರು. ಅವರು ಚಂಡೀಗಢದ ಸೇಕ್ರೆಡ್ ಹಾರ್ಟ್ ಸೀನಿಯರ್ ಸೆಕೆಂಡರಿ ಶಾಲೆಯಲ್ಲಿ ತನ್ನ ಆರಂಭಿಕ ಶಾಲಾ ಶಿಕ್ಷಣವನ್ನು ಪಡೆದರು. ಕುಟುಂಬವು ಬಾಂಬೆಗೆ ಸ್ಥಳಾಂತರಗೊಂಡಾಗ ಅವರು ಬಾಂಬೆ ಸ್ಕಾಟಿಶ್ ಶಾಲೆಯಲ್ಲಿ ತಮ್ಮ ಅಧ್ಯಯನವನ್ನು ಮುಂದುವರೆಸಿದರು. ನಂತರ ಬಾಂಬೆಯ ಸೆಂಟ್ ಸೇವಿಯರ್ಸ್ ಕಾಲೇಜಿನಲ್ಲಿ ಪದವಿ ಪಡೆದರು. ಆಕೆಯ ಮಾಡಲಿಂಗ್ ವೃತ್ತಿ ಜೀವನವನ್ನು ಆರಂಭಿಸಿದರು. ಮಾಡಲಿಂಗ್ ಹುದ್ದೆಗಾಗಿ ಅವಳು ಮೊದಲು ಗುರುತಿಸಲ್ಪಟ್ಟ ಬಾಂಬೆಯಲ್ಲಿ ಅವರು ನಟ ರಾಜೇಶ್ ಖನ್ನಾರವರ ದೊಡ್ಡ ಅಭಿಮಾನಿಯಾಗಿದ್ದು ಮತ್ತು ಅವರ ಜೀವನದುದ್ದಕ್ಕೂ ಅವರ ಚಲನಚಿತ್ರಗಳ ಉಲ್ಲೇಖಿಸುತ್ತಿದ್ದರು. ಬಾನುಟ್ರವರ ಸಹೋದರ ಅನೀಶ್ ಅವರು 2005 ವಾಷಿಂಗ್ಟನ್ ಡಿಸಿಗೆ ಹೋದರು. ಕೊಲಂಬಿಯಾ ಜಿಲ್ಲೆಯಲ್ಲಿ ಯುನೈಟೆಡ್ ಸ್ಟೇಟ್ ಅಟಾರ್ನಿ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ವಾರ್ಷಿಕ ಅಪರಾಧ ಹಕ್ಕುಗಳ ವಾರದ ಅಂಗವಾಗಿ ಅವರಿಗೆ ಮರಣೋತ್ತರವಾಗಿ ನೀಡಲಾದ ಅಪರಾಧಿಗಳಿಗಾಗಿ ಪ್ರಶಸ್ತಿ ಸ್ವೀಕರಿಸಲು ಹೋದರು. 2006 ಅವಳು ಮತ್ತು ಇತರೆ ಪ್ಯಾನ್ ಆಫ್ ಫ್ಲೈಟ್ನ 73 ಫ್ಲೈಟ್ ಅಟೆಂಡ್ಗಳನ್ನು ಮತ್ತು ಪಾಕಿಸ್ತಾನಕ್ಕೆ ಪ್ಯಾನ್ ಆಮ್ನ ಫ್ಲೈಟ್ ಡೈರೆಕ್ಟರ್ ಆಗಿ ಯುನೈಟೆಡ್ ಸ್ಟೇಟ್ನ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ನಿಂದ ವಿಶೇಷ ಧೈರ್ಯ ಪ್ರಶಸ್ತಿಯನ್ನು ನೀಡಲಾಯಿತು. ಅವಳ ಗೌರವಾರ್ಥವಾಗಿ ಆಸ್ಟ್ರೇಲಿಯಾ ಶಾಲೆಯ ಬಾನುಟ್ ಹೌಸ್ ಅನ್ನು ಹೆಸರಿಸಲಾಯಿತು. ಜುಲೈ 2, 2016 ಇಂಗ್ಲೆಂಡ್ನ ಲಂಡನ್ನಲ್ಲಿರುವ ಯುಕೆ ಸಂಸತ್ತಿನ ಹೌಸ್ ಆಫ್ ಕಾಮನ್ಸ್ನಲ್ಲಿ ನಡೆದ ಸಮಾರಂಭದಲ್ಲಿ ಭಾರತ ಗೌರವ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಯಿತು. 30 May 2018 ಪಂಜಾಬ್ ವಿಶ್ವವಿದ್ಯಾನಿಲಯವು ಚಂಡೀಗಢದ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ನಲ್ಲಿ ನೀರಜ ಭಾನುಟ್ ಹಾಸ್ಟೆಲ್ ನಿಲಯವನ್ನು ಉದ್ಘಾಟಿಸಿತು. ಹಾಸ್ಟೆಲ್ 350 ಹೆಚ್ಚು ವಿದ್ಯಾರ್ಥಿನಿಯರಿಗೆ ವಸತಿ ಸೌಕರ್ಯಗಳನ್ನು ಒದಗಿಸುತ್ತದೆ. ಕೇಳುಗರೆ, ಕೇಳಿದ್ರಲ್ಲ, ಇಷ್ಟೊತ್ತು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಿರ್ಜಾ ಭಾನುಟ್ರವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

ಇಂದ್ರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರಿ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸುದೀಪ್ ಕೇರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲಿದ್ದಾರೆ. ಇವರಿಗೆ ದೇವರು ಆಯುರ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 7/9/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶೀರ್ ಅವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಹೈನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಜ್ಜಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಬಾನುಲಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 43 ರೂಪಾಯಿ, ಪೆನ್ಸಿಲ್ ಬೀನಿಸ್ 43 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 11 ರೂಪಾಯಿ, ಕುಂಬಳಕಾಯಿ 3 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 14 ರೂಪಾಯಿ, ಹಾಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 24 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆಕ್ಟೋಪಸ್ಗಳ ಬಗ್ಗೆ 8 ವಿಚಿತ್ರ ಮತ್ತು ಅದ್ಭುತ ಸಂಗತಿಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಕುಮಾರಿ ಸ್ಫೂರ್ತಿರವರು.
2: ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆಕ್ಟೋಪಸ್ಗಳ ಬಗ್ಗೆ 8 ವಿಚಿತ್ರ ಮತ್ತು ಅದ್ಭುತ ಸಂಗತಿಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಆಕ್ಟೋಪಸ್ಗಳು ವೈಜ್ಞಾನಿಕ ಕಾದಂಬರಿಯ ಜೀವಿಗಳಿಗೆ ಪ್ರತಿಸ್ಪರ್ಧಿಯಾಗಬಲ್ಲವು. ದೊಡ್ಡ ಕಣ್ಣುಗಳು, ಬಹು ತೋಳುಗಳು, ಮೃದು ದೇಹ, ಆಕಾರ ಬದಲಿಸುವ ಮತ್ತು ವಿಷಕಾರಿ, ನಂಬಲಾಗದ ಬುದ್ಧಿವಂತಿಕೆಯೊಂದಿಗೆ ಅನ್ಯಲೋಕದ, ಆದರೆ ಸುಮಾರು 140 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಕೊನೆ ಜುರಾಸಿಕ್ ಅವಧಿಯಲ್ಲಿ ಮನೆಯಲ್ಲಿ ಬೆಳೆದವು. ಇಂದು ಸುಮಾರು 300 ಪ್ರಭೇದಗಳು ಜಗತ್ತಿನಾದ್ಯಂತ ಸಮಶೀತೋಷ್ಣ, ಉಷ್ಣವಲಯ ಮತ್ತು ಉಪೋಷ್ಣವಲಯದ ನೀರಿನಲ್ಲಿ ತಯಾರಿಸಲ್ಪಟ್ಟಿವೆ ಮತ್ತು ಹವಳದ ದಿಬ್ಬಗಳಿಂದ ಸಾಗರದ ತಳದವರೆಗೆ ಆವಾಸ ಸ್ಥಾನಗಳನ್ನು ಆಕ್ರಮಿಸಿಕೊಂಡಿವೆ. ಶೆಡ್ನಲ್ಲಿರುವ ಸಾಗರಗಳ ಗ್ಯಾಲರಿಯಲ್ಲಿ ನೀವು ವಿಶ್ವದ ಅತಿ ದೊಡ್ಡ ಆಕ್ಟೋಪಸ್ ಪ್ರಭೇದಗಳನ್ನು ಕಾಣಬಹುದು. ದೈತ್ಯ ಪೆಸಿಫಿಕ್ ಆಕ್ಟೋಪಸ್ಗಳು ಇಂದಿಗೂ ಜೀವಂತವಾಗಿದ್ದಾವೆ. ಹಾಗಾದರೆ ಈ ಆಕ್ಟೋಪಸ್ಗಳ ಬಗ್ಗೆ 8 ವಿಶೇಷ ಸಂಗತಿಗಳನ್ನು

ನೋಡುವುದಾದರೆ ಬ್ಲೂ ಬ್ಲಡ್ ಆಕ್ಟೋಪಸ್ಗಳು ನೀಲಿ ರಕ್ತವನ್ನು ಹೊಂದಿವೆ. ರಾಜವಂಶವಾಹಿಗಳಲ್ಲದ ಆದರೆ ತಾಮ್ರದಿಂದ ಇತರೆ ಅನೇಕ ಸಮುದ್ರ ಅಕಶೇರುಕಗಳಿಗಿಂತ ಭಿನ್ನವಾಗಿ ಆಕ್ಟೋಪಸ್ಗಳು ಹೆಚ್ಚಿನ ಚಯಾಪಚಯ ದರವನ್ನು ಹೊಂದಿವೆ ಮತ್ತು ಅದರಿಂದ ಆಮ್ಲಜನಕಕ್ಕೆ ಹೆಚ್ಚಿನ ಬೇಡಿಕೆಯನ್ನು ಹೊಂದಿವೆ. ತಾಮ್ರ ಆಧಾರಿತ ಹಿಮೋನಿಯಸಸ್ ನಮ್ಮ ರಕ್ತವನ್ನು ಕೆಂಪು ಬಣ್ಣಕ್ಕೆ ತರುವ ಕಬ್ಬಿಣ ಆಧಾರಿತ ಹಿಮೋಗ್ಲೋಬಿನ್ಗಿಂತ ಕಡಿಮೆ ತಾಪಮಾನ ಮತ್ತು ಕಡಿಮೆ ಆಮ್ಲಜನಕ ಸಾಂದ್ರತೆಗಳಲ್ಲಿ ಆಮ್ಲಜನಕವನ್ನು ಸಾಗಿಸಲು ಹೆಚ್ಚು ಪರಿಣಾಮಕಾರಿಯಾಗಿದೆ. ಎರಡನೆಯದಾಗಿ ಮೂರು ಹೃದಯಗಳು. ಆಕ್ಟೋಪಸ್ಗಳು ಮೂರು ಹೃದಯಗಳನ್ನು ಹೊಂದಿವೆ. ಎರಡು ಕಿವಿರುಗಳ ಮೂಲಕ ರಕ್ತವನ್ನು ಪಂಪ್ ಮಾಡಲು ಮತ್ತು ಇನ್ನೊಂದು ಅಂಗಗಳಿಗೆ ಅದನ್ನು ಪರಿಚಲನೆ ಮಾಡಲು. ಆಕ್ಟೋಪಸ್ ಈಜುವಾಗ ರಕ್ತ ಪರಿಚಲನೆಯ ಹೃದಯ ಬಡಿತವನ್ನು ನಿಲ್ಲಿಸುತ್ತದೆ. ಇದು ಈ ಸೆಫೆಲೋಫಾಡ್ಗಳು ತೆವಳಲು ಏಕೆ ಬಯಸುತ್ತವೆ ಎಂಬುದನ್ನು ವಿವರಿಸುತ್ತದೆ. ಈಜುವುದರಿಂದ ಇವು ಬಳಕೆಯಾಗುತ್ತವೆ. ಹಾಗೆ ಮೂರನೆಯದಾಗಿ ಇಂಕ್ಜೆಟ್. ಅನೇಕ ಆಕ್ಟೋಪಸ್ಗಳು ನೀರಿನ ಜೆಟ್ಟನ್ನು ಜೂಮ್ ಮಾಡುವಾಗ ಮರೆಮಾಚುವ ಶಾಹಿಯ ಚಿಮ್ಮುವಿಕೆಯನ್ನು ಬಿಡುಗಡೆ ಮಾಡುವ ಮೂಲಕ ಅಪಾಯದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅವುಗಳ ಶಾಹಿ ಚೀಲಗಳಲ್ಲಿ ಇವು ಮೆಲನಿನ್ನ ಉತ್ಪಾದಿಸುತ್ತವೆ. ಇದು ನಮ್ಮ ಕೂದಲು ಮತ್ತು ಚರ್ಮದಲ್ಲಿರುವ ಅದೇ ಕಪ್ಪು ವರ್ಣದ್ರವ್ಯವಾಗಿದೆ. ಶಾಹಿಯು ಟೈರೋಸಿಸ್ನ ಸಹ ಹೊಂದಿರುತ್ತದೆ. ಇದು ಪರಭಕ್ಷಕಗಳ ಕಣ್ಣುಗಳನ್ನು ಸುಡುವ ಮತ್ತು ಅವುಗಳ ವಾಸನೆ ಮತ್ತು ರುಚಿಯ ಇಂದ್ರಿಯಗಳನ್ನು ತಾತ್ಕಾಲಿಕವಾಗಿ ಪಾರ್ಶ್ವವಾಯುವಿಗೆ ಒಳಪಡಿಸುವ ಸಂಯುಕ್ತವಾಗಿದೆ. ಒಟ್ಟಾರೆಯಾಗಿ ಆಕ್ಟೋಪಸ್ ಶಾಹಿ ರಕ್ಷಣೆಯ ಮೂರು ಪಟ್ಟು ಪ್ರಬಲವಾಗಿದೆ, ಆದರೆ ಅದು ವಿಷಕಾರಿಯಲ್ಲ. ನಾಲ್ಕನೆಯದಾಗಿ ವಿಷ. ಮತ್ತೊಂದೆಡೆ ಎಲ್ಲ ಆಕ್ಟೋಪಸ್ಗಳು ಅಂದರೆ ಜೊತೆಗೆ ಎಲ್ಲ ಕಟ್ ಫಿಶ್ಗಳು ಮತ್ತು ಕೆಲವು ಸ್ಕ್ವಿಡ್ಗಳು ವಿಷಕಾರಿ. ಆದಾಗ್ಯೂ ಆಸ್ಟ್ರೇಲಿಯಾದ ನೀಲಿ ಉಂಗುರದ ಆಕ್ಟೋಪಸ್ ಮಾತ್ರ ಮನುಷ್ಯರಿಗೆ ಅಪಾಯಕಾರಿ. ಆಕ್ಟೋಪಸ್ ತನ್ನ ಕೊಕ್ಕಿನಿಂದ ತನ್ನ ಬೇಟೆಯೊಳಗೆ ಕೊರೆಯುವಾಗ ಚುಚ್ಚಿದಾಗ ವಿಷವು ಮೆತ್ತಗಿನ ಅಕಶೇರುಕವನ್ನ ಹೋರಾಟದಲ್ಲಿ ಗಾಯಗೊಳಿಸಬಹುದಾದ ಪ್ರಾಣಿಯನ್ನ ಮಾರಕವಾಗಿ ಪಾರ್ಶ್ವವಾಯುವಿಗೆ ತಳ್ಳುತ್ತದೆ. ಇದು ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ಸಹ ಪ್ರಾರಂಭಿಸುತ್ತದೆ. ಆಕ್ಟೋಪಸ್ ವಿಷವು ಪಪ್ಪರ್ ಫಿಶ್ ಮತ್ತು ಮುಳ್ಳುಹಂದಿ ಮೀನುಗಳು ಹಾಗೂ ಕೆಲವು ವಿಷಕಾರಿ ಹಾವುಗಳಿಂದ ಉತ್ಪತ್ತಿಯಾಗುವ ಪ್ರೋಟೀನ್ಗಳನ್ನು ಹೋಲುತ್ತದೆ ಎಂದು ಸಂಶೋಧಕರು ಕಂಡುಹಿಡಿದಿದ್ದಾರೆ. ಐದನೆಯದಾಗಿ ಬಣ್ಣ ಸಮನ್ವಯ. ಸ್ಕ್ವಿಡ್ಗಳು ಮತ್ತು ಕಟ್ ಫಿಶ್ಗಳ ಜೊತೆಗೆ ಆಕ್ಟೋಪಸ್ಗಳು ಮರೆಮಾಚುವಿಕೆಯಲ್ಲಿ ನಿಪುಣರು. ಅಕ್ಷರಶಃ ಬಣ್ಣ, ಹೊಳಪು, ಮಾದರಿ ಮತ್ತು ವಿನ್ಯಾಸವನ್ನು ಕ್ಷಣಾರ್ಧದಲ್ಲಿ ಬದಲಾಯಿಸುವುದರಿಂದ ಸರಳ ದೃಷ್ಟಿಯಲ್ಲಿ ಮರೆಮಾಡಲು ಅಥವಾ ಸಂಗಾತಿಗಾಗಿ ಜಾಹೀರಾತು ನೀಡಲು ಈ ವರ್ಣೀಯ ಕೌಶಲ್ಯವು ವಿಜ್ಞಾನಿಗಳನ್ನು ಗೊಂದಲಕ್ಕೆ ಈಡು ಮಾಡಿತು. ಏಕೆಂದರೆ ಸೆಲೋಫಾಡ್ಗಳ ಕಣ್ಣುಗಳನ್ನು ನಮ್ಮ ಕಣ್ಣುಗಳಿಗೆ ಹೋಲಿಸಿದರೆ ಅವು ಬಣ್ಣ ಕುರುಡಾಗಿರಬೇಕು. ಕೆಂಪು, ನೀಲಿ ಮತ್ತು ಹಸಿರು ಸಂಯೋಜನೆಗಳನ್ನು ನೋಡಲು ಮೂರು ರೀತಿಯ ಬಣ್ಣ ಗ್ರಾಹಕಗಳನ್ನು ಹೊಂದಿರುವ ಮಾನವರಿಗಿಂತ ಭಿನ್ನವಾಗಿವೆ. ಸೆಲೋಫಾಡ್ಗಳು ಒಂದೇ ರೀತಿಯದ್ದನ್ನು ಹೊಂದಿವೆ. ಆದಾಗ್ಯೂ ಆಕ್ಟೋಪಸ್ಗಳ ಡಂಬಲ್ಸ್ ಆಕಾರದ ಶಿಷ್ಯರನ್ನು ಹೆಚ್ಚು ಹತ್ತಿರದಿಂದ ನೋಡಿದಾಗ ಶಿಷ್ಯರು ಬಿಳಿ ಬೆಳಕನ್ನು ಮಳೆಬಿಲಿನ ಪ್ರತೀಕ ಬಣ್ಣಗಳಾಗಿ ವಿಭಜಿಸುವ ಫ್ರಿಶ್ಮಗಳಂತೆ ಸಂಶೋಧಕರು ಊಹಿಸಿದ್ದಾರೆ. ಅದರ ಕಣ್ಣುಗುಡ್ಡೆಗಳ ಆಕಾರವನ್ನು ಬದಲಿಸುವ ಮೂಲಕ ಆಕ್ಟೋಪಸ್ ವಿಭಿನ್ನ ತರಂಗಾಂತರಗಳನ್ನು ಅಥವಾ ಬಣ್ಣಗಳನ್ನು ಗಮನಕ್ಕೆ ತರಬಹುದು. ಆರನೆಯದಾಗಿ ಬಹುಕಾರ್ಯಕ ತೋಳುಗಳು. ಆಕ್ಟೋಪಸ್ನ ಎಂಟು ತೋಳುಗಳು ಏಕಕಾಲದಲ್ಲಿ ಪ್ರತ್ಯೇಕ ಕಾರ್ಯಗಳನ್ನು ನಿರ್ವಹಿಸಬಲ್ಲವು. ಏಕೆಂದರೆ ಪ್ರತಿಯೊಂದರ ತಳದಲ್ಲಿ ಅದರ ಚಲನೆಯನ್ನು ನಿಯಂತ್ರಿಸುವ ಮಿನಿ ಮಿದುಳಿನಂತಹ ದೊಡ್ಡ ನರಗಳ ಸಮೂಹವಿದೆ. 2000 ಹೆಚ್ಚು ಪ್ರತ್ಯೇಕವಾಗಿ ಚಲಿಸುವ ಹೀರುವ ಕಪ್ಗಳಿಂದ ಹಿಡಿದು ಸುರುಳಿಯಾಕಾರದ ಮತ್ತು ಬೆಚ್ಚುವ ತೋಳುಗಳು ಪ್ರಾಣಿಗಳ ನರಕೋಶಗಳಲ್ಲಿ ಮೂರನೇ ಎರಡರಷ್ಟು ಭಾಗವನ್ನು ಹೊಂದಿರುತ್ತವೆ. ಹೀರುವ ತೋಳುಗಳು ಅನುಭವಿಸುವುದಲ್ಲದೆ ರುಚಿ ಮತ್ತು ವಾಸನೆಯನ್ನು ಸಹ ನೀಡುವ ರಾಸಾಯನಿಕ ಸಂವೇದಗಳನ್ನು ಹೊಂದಿವೆ. ಆದ್ದರಿಂದ ಆಕ್ಟೋಪಸ್ ಭೇಟಿಯಾಡುವುದರ ಮೇಲೆ ಕೇಂದ್ರೀಕರಿಸುವಾಗ ಅದರ ತೋಳುಗಳು ಅದನ್ನು ಮುಂದಕ್ಕೆ ಚಲಿಸುತ್ತವೆ. ನೀರು ಮತ್ತು ಸಾಗರ ತಳವನ್ನು ಪರೀಕ್ಷಿಸುತ್ತವೆ. ಹವಳದ ಬಿರುಕುಗಳನ್ನು ಪರೀಕ್ಷಿಸುತ್ತವೆ ಮತ್ತು ಬಹುಶಃ ಈಗಾಗಲೇ ಹಿಡಿದಿರುವ ಕ್ಲಾಮನ್ನು ನೀವು ತೆರೆಯಬಹುದು. ಏಳನೆಯದಾಗಿ ಸ್ಮಾರ್ಟ್ಗಳು. ಸೆಲೋಫಾಡ್ಗಳಲ್ಲಿ ಮತ್ತು ಎಲ್ಲ ಅಕಶೇರುಕಗಳಲ್ಲಿ ಆಕ್ಟೋಪಸ್ಗಳು ಅವುಗಳ ದೊಡ್ಡ ಮೆದುಳುಗಳಿಗಾಗಿ ಎದ್ದು ಕಾಣುತ್ತವೆ. ಅವು ಚಕ್ರವ್ಯೂಹಗಳನ್ನು ನಾವಿಗೇಟ್ ಮಾಡಬಹುದು, ಸಮಸ್ಯೆಗಳನ್ನು ಪರಿಹರಿಸಬಹುದು ಮತ್ತು ನೆನಪಿಸಿಕೊಳ್ಳಬಹುದು ಹಾಗೆ ಊಹಿಸಿಕೊಳ್ಳಬಹುದು. ಉಪಕರಣಗಳನ್ನು ಬಳಸುವುದು ಮತ್ತು ಏಡಿಯಿಂದ ಬೀಗದವರೆಗೆ ಯಾವುದಾದರನ್ನ ಬೇರ್ಪಡಿಸಬಹುದು. ಕೊನೆಯದಂತಹ ಹೊರತುಪಡಿಸಿ ಅತ್ಯಾಧುನಿಕ ಬೇಟೆಯ ನಡವಳಿಕೆಗಳು ಶಡ್ನ ಅಕ್ವೇರಿಯಸ್ಟ್ಗಳು ಮತ್ತು ನಿಭಾ

0: ಸಿ ದೈತ್ಯ ಪೆಸಿಫಿಕ್ ಆಕ್ಟೋಪಸ್ಗಳಿಗೆ ಸಮುದ್ರ ಸಸ್ತನಿಗಳೊಂದಿಗೆ ಬಳಸುವ ಅದೇ ಧನಾತ್ಮಕ ಬಲವರ್ಧನೆ ತಂತ್ರಗಳನ್ನು ಅನ್ವಯಿಸುವ ನಿಯಮಿತ ತರಬೇತಿ ಅವಧಿಗಳ ಮೂಲಕ ಉತ್ತೇಜಕ ಚಟುವಟಿಕೆಗಳನ್ನು ಒದಗಿಸುತ್ತಾರೆ ಮತ್ತು ಅದು ತನ್ನದೇ ಆದ ಕ್ಷೇಮ ಆರೈಕೆಯಲ್ಲಿ ಭಾಗವಹಿಸಲು ಅನುವು ಮಾಡಿಕೊಡುತ್ತದೆ. ಅವರು ಆಕ್ಟೋಪಸ್ ಪುಷ್ಟೀಕರಣವನ್ನು ಸಹ ನೀಡುತ್ತಾರೆ. ಇದರಲ್ಲಿ ವಿವಿಧ ಆಟಿಕೆಗಳು ಮತ್ತು ನೆಚ್ಚಿನ ಟ್ರೀಟ್ಗಳು ಸೇರಿವೆ. ಎರಡನೆಯದನ್ನು ಕೆಲವೊಮ್ಮೆ ಸ್ಕ್ರೂ ಡ್ರಾಪ್ ಜಾಡಿಗಳಲ್ಲಿ ಬೇಟೆಯ ಒಗಟುಗಳು ಎಂದು ನೀಡಲಾಗುತ್ತದೆ. ಎಂಟನೆಯದಾಗಿ ಅದು ಟೈಡ್ ಪೂಲ್ನಿಂದ ಬಂದಿತು, ಅಂದರೆ ಆಕ್ಟೋಪಸ್ಗಳು ತೀರಕ್ಕೆ ಬರಬಹುದು. ಕಡಿಮೆ ಉಬ್ಬರವಿಳಿತಗಳಲ್ಲಿ ರಾತ್ರಿ ಪ್ರಯಾಣದ ಸಮಯದಲ್ಲಿ ಕೆಲವು ಕರಾವಳಿಯಲ್ಲಿ ವಾಸಿಸುವ ಪ್ರಭೇದಗಳು ಏಡಿಗಳು ಮತ್ತು ಚಿಪ್ಪು ಮೀನುಗಳಂತಹ ಸುಲಭವಾಗಿ ಆರಿಸುವ ಆಹಾರವನ್ನು ಬೇಟೆಯಾಡುತ್ತವೆ. ಆದರೆ ಅವುಗಳ ಹೆಚ್ಚಿನ ಆಮ್ಲಜನಕದ ಅಗತ್ಯತೆಗಳು ಮತ್ತು ಗುರುತ್ವಾಕರ್ಷಣೆಯ ಎಳೆತದ ವಿರುದ್ಧ ತಮ್ಮ ಮೂಳೆಗಳಿಲ್ಲದ ದೇಹವನ್ನು ಚಲಿಸುವ ತೀವ್ರ ಪರಿಶ್ರಮದಿಂದ ಅವು ಸಮುದ್ರಕ್ಕೆ ತೆವಳಲು ಮೊದಲು ಕೆಲವು ನಿಮಿಷಗಳ ಕಾಲ ತಮ್ಮ ತೇವಾಂಶವುಳ್ಳ ಚರ್ಮದ ಮೂಲಕ ಸೀಮಿತ ಅನಿಲ ವಿನಿಮಯದ ಮೂಲಕ ಮಾತ್ರ ಬದುಕಬಲ್ಲವು. ಕೇಳಿದರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆಕ್ಟೋಪಸ್ಗಳ ಬಗ್ಗೆ ಎಂಟು ವಿಚಿತ್ರ ಮತ್ತು ಅದ್ಭುತ ಸಂಗತಿಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆಕ್ಟೋಪಸ್ಗಳ ಬಗ್ಗೆ ಎಂಟು ವಿಚಿತ್ರ ಮತ್ತು ಅದ್ಭುತ ಸಂಗತಿಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ತಡೆಗಟ್ಟುವುದರ ಕುರಿತು ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿಎಸ್ ರವಿಶಂಕರ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಕಾರಣ ವನ್ಯಜೀವಿಗಳು ಕಾಡಿನಿಂದ ನಾಡಿಗೆ ಬಂದಾಗ ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳು, ಹುಲಿ ಮತ್ತು ಆನೆಗಳ ಚಲನವಲನ ಕುರಿತು ಅನುಭವಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅಸಕ್ತಂ ತೇಷು ಕರ್ಮಸು. ಧನಂಜಯ, ಈ ಕರ್ಮಗಳು ನನ್ನನ್ನು ಬಂಧಿಸವು, ಏಕೆಂದರೆ ನಾನು ಅವುಗಳಲ್ಲಿ ಉದಾಸೀನನಾಗಿ ಆಸಕ್ತಿರಹಿತನಾಗಿ ವರ್ತಿಸುತ್ತೇನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ನಾವು ಕೂಡ ಹೇಗೆ ಈ ಜಗತ್ತಿನಲ್ಲಿ ಬದುಕಬೇಕು ಎಂಬ ಅಂಶವನ್ನು ಕೂಡ ಕೃಷ್ಣ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾನೆ. ಈ ಸೃಷ್ಟಿಯನ್ನೆಲ್ಲ ದೇವರು ಮಾಡುತ್ತಿರುವುದರಿಂದ ಅವನಿಗೂ ಒಂದು ಉದ್ದೇಶವಿದೆ ಎಂದಂತಾಯಿತು. ಅವನಿಗೆ ಸಾಧಿಸುವುದಕ್ಕೆ ಏನೋ ಇದೆ ಎಂದರೆ ಅವನು ಅಪೂರ್ಣನಾಗುತ್ತಾನೆ. ಪೂರ್ಣ ಕಾಮನಾದವನು ಏನನ್ನು ಪಡೆಯಲು ಇದನ್ನೆಲ್ಲ ಮಾಡಬೇಕು? ನಮಗೆ ಒಂದು ಸಣ್ಣ ಬಯಕೆ ಇದೆ, ಅದಕ್ಕೆ ಪ್ರಪಂಚಕ್ಕೆ ಬಂದು ಹೋಗ್ತಾ ಇರುವಂಥದ್ದು. ಆದರೆ ಆ ಭಗವಂತನಿಗೆ ಒಂದು ದೊಡ್ಡ ಬಯಕೆ ಇದೆ. ಅದಕ್ಕಾಗಿಯೇ ಈ ಸೃಷ್ಟಿ ಸಂಹಾರ ಕಾರ್ಯದಲ್ಲಿ ಮಗ್ನನಾಗಿರುವುದು ಅಂಥೇಳಿ ನಾವು ಭಾವಿಸಬಹುದು. ಅವನಿಗೆ ಪಡೆಯದೇ ಇರುವುದು ಯಾವುದು ಇಲ್ಲ, ಇದನ್ನು ಸುಮ್ಮನೆ ಮಾಡುತ್ತಾನೆ ಎನ್ನಬಹುದು. ಸುಮ್ಮನೆ ಮಾಡುವವನು ಹುಚ್ಚನೊಬ್ಬನೇ. ಅವನು ಕುಳಿತಿರಲಾರದೆ ಏನನ್ನಾದರೂ ಮಾಡ್ತಾನೆ ಇರ್ತಾನೆ. ಹಾಗೆಯೇ ದೇವರು ಸುಮ್ಮನೆ ಏನೇನೋ ಮಾಡುವನು, ಅದರಿಂದ ನರಳುವವರು ಜೀವರಾಶಿಗಳು. ಅಂತೂ ದೇವರು ಉದ್ದೇಶವನ್ನಿಟ್ಟುಕೊಂಡವನೆಂದರೆ ಅಪೂರ್ಣನಾಗುವನು. ಉದ್ದೇಶವಿಲ್ಲ ಎಂದರೆ ಹುಚ್ಚನೋ ಮರುಳನೋ ಯಾರೋ ಆಗಿರ್ತಾನೆ ಅಂತ ಹೇಳ್ಬೋದು. ಆದರೆ ದೇವರು ಈ ಸೃಷ್ಟಿಯನ್ನೆಲ್ಲ ಮಾಡಿದರೂ ಕೂಡ ಅವನು ಆಸಕ್ತಿಯಿಂದ ಮಾಡುತ್ತಿಲ್ಲ, ಅದರಿಂದ ಬರುವ ಫಲವನ್ನು ಉಣ್ಣಲು ಮಾಡುತ್ತಿಲ್ಲ. ಆದರೆ ಅವನು ಉದಾಸೀನನಾಗಿ ಸೃಷ್ಟಿ ಮಾಡದೇ ಇದ್ದರೆ ಬದ್ಧ ಜೀವಿಗಳು ಮುಕ್ತರಾಗುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಜೀವರಾಶಿಗಳ ಮೇಲಿನ ಕಾರುಣ್ಯದಿಂದಲೇ ಅವರ ಉದ್ಧಾರಕ್ಕಾಗಿ ಮತ್ತೊಂದು ಸೃಷ್ಟಿಯ ಅವಕಾಶವನ್ನು ಕೊಡುತ್ತಾನೆ. ಇಷ್ಟೊಂದು ಕರುಣೆ ಇದ್ದರೆ ಸುಮ್ಮನೆ ಅವನು ಏತಕ್ಕೆ ಒಂದೇ ಸಲ ಮುಕ್ತಿಯನ್ನು ಕೊಡಬಾರದು ಅಂತ ನಾವು ಅನ್ನಿಸ್ಕೊಳ್ಬಹುದಲ್ವಾ? ಕೊಟ್ಟು ಅವರನ್ನು ಪ್ರಕೃತಿಯ ಜೈಲಿನಿಂದ ಪಾರು ಮಾಡಬಾರದೇಕೆ? ಕಷ್ಟಪಟ್ಟು ಸಾಧನೆ ಮಾಡುವವನಿಗೂ ಮುಕ್ತಿ, ಏನೂ ಮಾಡದೆ ಸುಮ್ಮನೆ ಇಂದ್ರಿಯ ಪ್ರಪಂಚದಲ್ಲಿ ವಿಹರಿಸುವವನಿಗೂ ಕೂಡ ಮುಕ್ತಿ ಕೊಟ್ಟ ಅಂತಂದ್ರೆ, ನಾವು ಕಷ್ಟಪಟ್ಟು ಓದುವವನೂ ಪಾಸಾಗ್ತಾನೆ, ಸುಮ್ಮನೆ ಓದದೆ ಹರಟೆ ಹೊಡೆಯುತ್ತಿರುವವನು ಪಾಸಾಗ್ತಾನೆ ಅಂತಂದ್ರೆ ಯಾರು ಓದುವುದಕ್ಕೆ ಹೋಗೋದಿಲ್ಲ. ಆದರೆ ದೇವರನ್ನ ಹೇಗೆ ಮಾಡಿದ್ರೂ ದೂರುವುದನ್ನು ಮಾತ್ರ ನಾವು ಬಿಡೋದಿಲ್ಲ, ಆಗ ದೇವರನ್ನ ಪಕ್ಷಪಾತಿ ಎನ್ನುತ್ತೇವೆ. ಒಟ್ಟಿನಲ್ಲಿ ದೇವರಿಗೂ ಮತ್ತು ಸೃಷ್ಟಿಗೂ ಇರುವ ಸಂಬಂಧವನ್ನು ನಾವು ಹೇಗೆ ನೋಡಿದರೂ ಕೂಡ ಯಾವುದಾದ್ರೂ ಒಂದು ದೋಷ ಕಂಡೇ ಕಾಣ್ತೇವೆ. ಈ ದೋಷಗಳೆಲ್ಲ ಕಡಿಮೆ ಅನ್ನಬಹುದು. ಶ್ರೀಕೃಷ್ಣ ಕೊಡುವ ಕಾರಣದಲ್ಲಿ ತನಗಾಗಿ ಸೃಷ್ಟಿ ಮಾಡ್ತಾ ಇಲ್ಲ, ಜೀವರಾಶಿಗಳಿಗಾಗಿ ಸೃಷ್ಟಿ ಮಾಡ್ತಾ ಇದ್ದಾನೆ. ಅದರಿಂದ ಅವನು ಕೊನೆಗೆ ಯಾವ ಫಲಕ್ಕೂ ಕೈಯೊಡ್ಡುವುದಿಲ್ಲ, ಅಥವಾ ಅದನ್ನು ಮಾಡುತ್ತಿರುವಾಗಲೂ ಆ ಕೆಲಸದಲ್ಲಿ ಆಸಕ್ತಿ ಇಲ್ಲ, ಉದಾಸೀನವಾಗಿ ಆ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಹಾಗಾಗಿ ವ್ಯಷ್ಟಿ ಅಂಥ ದೃಷ್ಟಿಯಿಂದ ನಾವು ನೋಡೋದಾದರೆ ಜೀವನು ಮಾಯೆಯ ಹಿಡಿತದ ಒಳಗಿರೋದ್ರಿಂದ ಅವನಿಗೆ ಕರ್ತೃತ್ವ ಮತ್ತು ಭೋಕ್ತೃತ್ವಗಳು ಅದರ ಅಭಿಮಾನವಿದೆ. ಆದುದರಿಂದ ಅವನು ಸಂಸಾರಕ್ಕೊಳಗಾಗಿದ್ದಾನೆ. ಅವನು ಮಾಡುವ ಕರ್ಮಗಳು ಅವನ ಮನಸ್ಸಿನಲ್ಲಿ ಒಂದು ವಾಸನೆಗಳ ರೂಪದಲ್ಲಿ ಉಳಿಯೋದ್ರಿಂದ ಅವನು ಕರ್ಮ ಮಾಡಿದ್ದಷ್ಟಕ್ಕೆ ಅವನ ವಾಸನಾರಾಶಿಯೂ ಕೂಡ ಹೆಚ್ಚುತ್ತದೆ. ಉದಾಹರಣೆಗೆ, ಒಂದು ಸಣ್ಣ ಮಗುವು ಕೈಕಾಲಾಡಿಸ್ತಾ ಇರುವಾಗ ತನ್ನ ತಂದೆಯನ್ನೇ ಒದೆಯುತ್ತಿದೆ ಎಂದಿಟ್ಕೊಳ್ಳೋಣ. ಅದೇ ಸಮಯ ಒಬ್ಬ ಬೆಳೆದ ಯುವಕ ತನ್ನ ತಂದೆಯನ್ನ ಒದೆಯುತ್ತಿದ್ದಾನೆ ಎಂದಿಟ್ಕೊಳ್ಳೋಣ. ಇವೆರಡೂ ಕೂಡ ಕರ್ಮಗಳೇ. ಆದರೆ ಒಂದು ಸಣ್ಣ ಮಗು ತಂದೆಯನ್ನ ಆಟ ಆಡುವಾಗ ಒದೆಯುವಂಥದ್ದು ಒಂದು ಅಹಂಕಾರ ರಹಿತವಾದ ಮನಸ್ಸಿನಿಂದ ನಡೆದ ಕರ್ಮ. ಇನ್ನು ಬೆಳೆದ ಯುವಕ ತಂದೆಯನ್ನ ಒದಿತಾ ಇದ್ದಾನೆ ಅಂತಂದ್ರೆ ಅದು ಅಹಂಕಾರಪೂರಿತ ಮನಸ್ಸಿನಿಂದ ಮಾಡಿದ ಕರ್ಮ. ಹಾಗಾಗಿ ಮಗು ಮಾಡಿದ ಕರ್ಮಕ್ಕೆ ಕರ್ಮಫಲವಿಲ್ಲ, ಆದರೆ ಯುವಕನು ಮಾತ್ರ ತಾನು ಮಾಡಿದ ಕರ್ಮಕ್ಕೆ ತಕ್ಕ ಫಲವನ್ನು ಅನುಭವಿಸಿಯೇ ತೀರ್ತಾನೆ. ಹಾಗಾಗಿ ಪರಮಾತ್ಮನು ತನ್ನ ಮಾಯಾ

ಶಕ್ತಿಯನ್ನ ಆಧಾರವಾಗಿಟ್ಟುಕೊಂಡು ಜೀವರಾಶಿಗಳನ್ನ ಮತ್ತೆ ಮತ್ತೆ ಹುಟ್ಟಿಸುವ ಈ ಕ್ರಮದಿಂದ ಯಾವ ರೀತಿಯಲ್ಲಿಯೂ ಬಂಧನಕ್ಕೊಳಗಾಗುವುದಿಲ್ಲ. ಏಕೆಂದರೆ ಪರಮಾತ್ಮನಲ್ಲಿ ಯಾವುದೇ ರೀತಿಯ ಅಹಂಕಾರಕ್ಕೆ, ರಾಗದ್ವೇಷಗಳಿಗೆ ಎಡೆಯಿಲ್ಲ. ಸಿನಿಮಾದಲ್ಲಿ ಎಷ್ಟೇ ದುಃಖಕರವಾದ ಘಟನೆ ನಡೆದಿರಲಿ, ಅಲ್ಲಿರುವ ಬಿಳಿಯ ಪರದೆಗೆ ಯಾವುದೇ ರೀತಿಯ ಹಾನಿಯಾಗಿರುವುದಿಲ್ಲ.

ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಪರಮಾತ್ಮನು ಅಧಿಷ್ಠಾನ ಶಕ್ತಿ ಮಾತ್ರ. ಎಲ್ಲ ಜೀವರಾಶಿಗಳು ಅವರವರ ವಾಸನೆಗಳಿಗೆ ಅವರಾಗಿ ಸಿಕ್ಕಿಬಿದ್ದಂತಹ ಪಾತ್ರಧಾರಿಗಳು. ಉಗಿ ಬಂಡಿಯಲ್ಲಿರುವ ಉಗಿಯನ್ನು ಯಾರೂ ಕೂಡ ಶ್ಲಾಘಿಸುವುದೂ ಇಲ್ಲ, ಬಯ್ಯುವುದೂ ಇಲ್ಲ. ಈ ಉಗಿಯು ಬಂಡಿಗೆ ಶಕ್ತಿಯನ್ನು ಕೊಡುತ್ತದೆ. ಬಂಡಿಯು ಒಂದು ವೇಳೆ ಅಪಘಾತಕ್ಕೀಡಾದರೆ ಆಗ ಉಗಿಯನ್ನು ಬಯ್ಯುವಂತಿಲ್ಲ. ಬಂಡಿಯು ಸಕಾಲಕ್ಕೆ ಗುರಿಯನ್ನ ಸೇರಿದರೆ ಆಗ ಉಗಿಯನ್ನ ಶ್ಲಾಘಿಸುವಂತೆಯೂ ಇಲ್ಲ. ಹಾಗೆಂದು ಉಗಿ ಇಲ್ಲದೆ ಬಂಡಿ ಚಲಿಸಲಾರದು. ಈ ಉಗಿಗೆ ಮಾತ್ರ ಬಂಡಿಯು ಚಲಿಸುವ ಬಗ್ಗೆಗಾಗಲಿ ಅಥವಾ ಬಂಡಿಯನ್ನ ಅಪಘಾತಕ್ಕೊಳಿಪಡಿಸುವುದಾಗಲಿ ಯಾವುದೇ ರೀತಿಯ ಆಸಕ್ತಿ ಇಲ್ಲ. ಅದೇ ರೀತಿ ಪರಮಾತ್ಮ ಕೂಡ. ಹಾಗಾಗಿ ಕ್ರಿಯಾಶಕ್ತಿಯ ಒಂದು ಮೂಲವೇ ಆ ಪರಮಾತ್ಮ. ಮನಸ್ಸು ಬುದ್ಧಿಯನ್ನ ಪ್ರಚೋದಿಸುವವನು ಅವನೇ. ಹಾಗಾಗಿ ಈ ಜಗತ್ತನ್ನ ಸೃಷ್ಟಿಸುವುದು ನನ್ನ ಕಾರ್ಯ ಕರ್ತವ್ಯ. ಆದರೆ ಅದರ ಬಗ್ಗೆ ಯಾವುದೇ ಆಸಕ್ತಿಯನ್ನ ತಳೆಯದೇ ಇರುವಂಥದ್ದು ನನ್ನ ನಿರ್ಧಾರ ಅಂತ ಹೇಳಿ ಭಗವಂತ ಹೇಳ್ತಿರುವಂಥದ್ದು. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ರೆಂಬೆ ಮೂಲೆಯಲೊಂದು ಹಕ್ಕಿ ಹಾಡುವುದೊಲಿದು, ರೆಂಬೆ ಮೂಲೆಯಲೊಂದು ಹಕ್ಕಿ ಹಾಡುವುದೊಲಿದು,

ರೆಂಬೆಯ ಮೂಲೆಯಲ್ಲಿ ಒಂದು ಹಕ್ಕಿ ಹಾಡ್ತಾ ಇದೆ. ಅದರ ಇಂಚರೆಯ ಅದಕ್ಕೆ 101 ಪದಕ ಕೊಟ್ಟಂತೆ. ಯಾರಾದರೂ ಕೇಳಲಿ, ಯಾರಾದರೂ ಕೇಳದೇ ಇರಲಿ, ಅದರಿಂದ ಅದು ಬೇಜಾರು ಆಗೋದಿಲ್ಲ, ಸಂತೋಷನೂ ಪಡೋದಿಲ್ಲ. ಆದರೆ ಹಕ್ಕಿ ತನ್ನ ಪಾಡಿಗೆ ತಾನು ಹಾಡಿಕೊಂಡು ತೃಪ್ತಿಯನ್ನು ಪಡೆಯುತ್ತೆ. ಭಗವಂತ ಕೂಡ ಅಷ್ಟೇ. ಈ ಇಡೀ ಸೃಷ್ಟಿಯನ್ನು ಆತ ನಿರ್ಮಿಸಿದ್ರೂ ಕೂಡ ಅದರ ಮೇಲೆ ಯಾವುದೇ ಆಸಕ್ತಿ ಇಲ್ಲದೆ ತನ್ನ ಪಾಡಿಗೆ ತಾನು ಆ ಸೃಷ್ಟಿಯ ಜೀವಿಗಳು ನಲಿಯಲಿ ಅಂತ ಹೇಳಿ ಬಿಟ್ಟಿದ್ದಾನೆ. ಅದರ ಸೂಕ್ಷ್ಮತೆಯನ್ನು ಅರಿಯಬೇಕಾಗಿರುವಂಥದ್ದೇ ನಮ್ಮ ಕಾರ್ಯ ಕರ್ತವ್ಯ, ನಮ್ಮ ಕಾರ್ಯಕರ್ಮಗಳೂ ಕೂಡ ಅದೇ ಹೌದು. ಹಾಗಾಗಿ ಅತ್ತ ಸೂಕ್ಷ್ಮವಾದ ಏನು ಬಂಧನದಿಂದ ನಾವು ಸೇರಿದ್ದೇವೆ ಭಗವಂತನ ಮೂಲಕ, ಆ ಸೂಕ್ಷ್ಮ ದಾರದ ಕಡೆಗೆ ನಮ್ಮ ಚಿತ್ತ ಹರಿದರೆ ನಮ್ಮ ಜೀವನವನ್ನು ಸಾಕ್ಷಾತ್ ಸಾರ್ಥಕತೆಯ ರೂಪಕ್ಕೆ ನಾವು ಸಾಗಿಸ್ಕೊಂಡು ಹೋಗ್ಬೋದು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮಿಶ್ರ ಹಾಗೂ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕ್ರಮಗಳ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಮಾಳದಹಾಡಿಯ ಆದಿವಾಸಿ ಕೃಷಿಕರಾದ ಶ್ರೀಯುತ ಸಂಜಯ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧ್ವನಿಯಾದ ವೇದಿಕೆ
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
2: ತಪ್ಪದೆ ಕೇಳಿ. ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೇ, ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದರೆ ಯಶರಿಕೋಟೆ ತಾಲೂಕಿನ ಮಾಳದಹಾಡಿಯ ಜೇನುಕುರುಬ ಆದಿವಾಸಿ ಕೃಷಿಕರಾದಂತಹ ಶ್ರೀಯುತ

0: ಸಂಜಯ್ ಅವರು. ಇವರು ಕಳೆದ 8 ವರ್ಷಗಳಿಂದ ಸ್ವತಂತ್ರವಾಗಿ ತಮ್ಮ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಬರ್ತಾ ಇದ್ದು ಇರುವಂತಹ ಕಡಿಮೆ ಭೂಪ್ರದೇಶದಲ್ಲೇ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಪ್ರಸ್ತುತ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ರೀತಿಯ ಕೃಷಿಗೆ ಸಂಬಂಧಪಟ್ಟಂತಹ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಸಿರಿಧಾನ್ಯಗಳನ್ನು ಕೂಡ ಬೆಳೀತಾ ಸಿರಿಧಾನ್ಯದ ಬೆಳೆಯನ್ನು ಬೆಳೆಯೋದರಲ್ಲಿ ಸೇವಾ ಸೌಲಭ್ಯವನ್ನು ಪಡ್ಕೊಂಡು ಈ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಹಾಗೂ ಈ ಸಿರಿಧಾನ್ಯ ಬೆಳೆ ಪದ್ಧತಿಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸಂಜಯ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಿಮ್ಮ ಒಂದು ಪರಿಚಯ ನಿಮ್ಮ ಕೇಳೋಕರಿಗೆ.
1: ನನ್ನ ಹೆಸರು ಸಂಜಯ್, ಮಾಡದಲ್ಲಿ ವಾಸ ಮಾಡ್ತಿದ್ದೀನಿ. ನಾವು ಜಮೀನು ಕೆಲಸ ಮಾಡ್ತಿದ್ದೀವಿ. ಕೃಷಿದ ಮಾಮಲೆ ರಾಗಿ, ಜೋಳ, ಹತ್ತಿ, ನವಣ, ಆಮೇಲೆ ನಾವು ಮೆಣಸಿ ಒಂದು ಸ್ವಲ್ಪ ಹಾಕ್ತೀವಿ. ಅವ್ರು ಏನು ಕೊಟ್ಟದು ನಮ್ಮ ಸಂಘದವ್ರು ಕೊಟ್ಟದ್ದು ಅದನ್ನ ಹೊಲಕ್ಕೆ ಹಾಕೊಂಡು ಜೀವನ ಮಾಡ್ತೀವಿ. ಯಾಕಂದ್ರೆ ಅವರು ನಮಗೆ ತಿಳುವಳಿಕೆ ಕೊಡ್ತಾರೆ, ನಾವು ಮಾಡ್ತಿದ್ದೀವಿ ಅಷ್ಟೇ.
0: ತಾವು ಕಳೆದ 8 ವರ್ಷಗಳಿಂದ ಸ್ವತಂತ್ರವಾಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳೋದು ಬರ್ತಾ ಇದ್ದೀರಾ?
1: ಹಾಂ ಸರ್.
0: ಆರಂಭದಲ್ಲೆಲ್ಲ ಏನು ಬೆಳೀತಾ ಇದ್ರಿ, ಹೇಗಿತ್ತು ಆಗಿನ ಕೃಷಿ ಪದ್ಧತಿ?
1: ಆಗಿತ್ತು, ಈಗವ್ರಿಗೂ ಹೇಳೋ ತೊಟ್ಟಿಂದ ಪರವಾಗಿಲ್ಲ ಸುಮಾರಾಗಿ. ಹಿಂಗೆ ಹಿಂಗೆ ಮಾಡಿ ಅಂತ ಅವ್ರು ಹೇಳಾರೆ. ನಮ್ಮ ಕೈಲಿ ಆದಷ್ಟು ನಾವು ಮಾಡ್ತಿದ್ದೀವಿ. ಅವ್ರನ್ನ ಹೇಳಿ ಬಂದು ಬಂದು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ತಾರೆ ಬಂದು.
0: ಮೊದಲೆಲ್ಲ ಏನೇನು ಬೆಳೀತಿದ್ರಿ ಆಗಿನ ಕೃಷಿ?
1: ಆಗ ಆಗಿನ ಕೃಷಿ ಅಂದರೆ ನಾವು ಹತ್ತಿ ರಾಗಿ ಬೆಳೀತಿದ್ವು. ಅಷ್ಟೇನೂ ಬರ್ತಿತ್ತಿಲ್ಲೇನೋ. ನಮ್ಮ ಅಪ್ಪವ್ರು ಇದ್ದಾಗ ನಾವು ಬಂದಾಗನೂ ನಾವು ಬೆಳೆ ತೊಟ್ಟಿಂದನೂ ರಾಗಿ ಹತ್ತಿನೇ ಬೆಳೀತಿದ್ದು, ಜೋಳ. ಅದು ಮಾಮೂಲಿ ಹತ್ತಿ ರಾಗಿ.
0: ಯಾವ ಥರ ತಮ್ಮ ತಂದೆ ಬೇಸಾಯ ಮಾಡ್ತಿದ್ರು, ನೀವು ಬಾಲ್ಯದಲ್ಲೇ ಯಾವ ರೀತಿ ನೋಡಿ ಕಲ್ತ್ರಿ?
1: ಅವ್ರು ನಮ್ಮ ಅಪ್ಪವ್ರು ಮಾಡೋದು ನೋಡ್ಕೊಂಡು ಮಾಡ್ತಿದ್ವಿ. ಅವರು ಹೆಂಗೆ ಇದು ವ್ಯವಸಾಯ ಮಾಡ್ತಿದ್ರು, ಅವರು ಇದು ಮಾಡ್ಕೊಂಡು ನಾವು ಮಾಡ್ತಿದ್ದೀವಿ.
0: ಏನೇನು ಪ್ರಮುಖವಾಗಿ ಬೆಳೆಗಳನ್ನು ಬೆಳೀತಾ ಇದ್ರು ನಿಮ್ಮ ತಂದೆ ಆಗಿನ ಕೃಷಿ ಪದ್ಧತಿ?
1: ಆಗಿನಗಿಂತ ಈಗ ಸ್ವಲ್ಪ ಪರವಾಗಿಲ್ಲ. ಹಾಗಾಗ ಅಷ್ಟರಲ್ಲೇ ಈಗ ಪರವಾಗಿಲ್ಲ ಸುಮಾರಾಗ. ಆಗ ರೈಟ್ ಕಮ್ಮಿ, ಈಗ ಸ್ವಲ್ಪ ರೈಟ್ ಇದೆ. ತೀರ ಆಗಿ ಮಾಮೂಲಿ ಅವರು ಬೆಳೀತಿದ್ದು. ಆಮೇಲೆ ಹುಳ್ಳಿ ಬೇಸಿಗೆಯಲ್ಲಿ ಹುಳಿ ರಾಗಿ ತೆಗೆದ್ಮೇಲೆ ಹುಳ್ಳಿ ಬರ್ತಿದ್ರು.
0: ನೀರಾವರಿ ವ್ಯವಸ್ಥೆ ಹೇಗಿರುತ್ತೆ
1: ಈಗ? ಸರ್, ನಾವು ಸ್ವಲ್ಪ ದಿನದಿಂದ ಈಗ ನಾ ಹೇಳಿದ್ರೆ ನಮ್ಮ ಅಪ್ಪರು ತೀರೋಗಿ ಆಗ ಬೋರೆ ಹಾಕಿ ಈಗ ಬೇಸಿಗೆಯಲ್ಲಿ ರಾಗಿ ಗೇಲು ಎಲ್ಲ ಹಾಕತ್ತೀವಿ. ಆಮೇಲೆ ಜೊತೆ ನವಣ.
0: ಈಗ ನಿಮ್ಮ ತಂದೆಯವ್ರ ಕಾಲದಲ್ಲೆಲ್ಲ ಮಳೆಯಾಶ್ರಿತವಾಗಿ ಬೆಳೆ ಬೆಳೀತಿದ್ವಿ.
1: ಬೆಳೀತಿತ್ತು ಸರ್ ಮಳೆಯಲ್ಲಿ.
0: ಅವಾಗೆಲ್ಲ ಅಂದ್ರೆ ವರ್ಷಕ್ಕೆ ಒಂದೇ ಬೆಳೆ?
1: ಒಂದೇ ಬೆಳೆ ಸರ್. ಬೇಸಿಗೆಯಲ್ಲಿ ಮಾವು ರಾಗಿ ತೆಗೆದಾಕ್ಬಿಟ್ಟು ಉಳ್ಳಿ ಹಾಕ್ತಿದ್ವಿ ಸರ್.
0: ಇನ್ನು ಮಿಕ್ಕಿದ ಸಮಯದಲ್ಲಿ ಏನು ಮಾಡ್ತಾ ಇದ್ರಿ?
1: ಇನ್ನೇನು ಮಾಡ್ತಿದ್ರಿ ಸರ್?
0: ಈಗ ಮಳೆಯಾಶ್ರಿತವಾಗಿ ಮಳೆಯಲ್ಲಿ ಮಳೆ ಸಂದರ್ಭದಲ್ಲಿ ಬೆಳೆ ಬೆಳೀತಿದ್ವಿ.
1: ಬೆಳೀತಿದ್ವಿ ಸರ್.
0: ಇನ್ನು ಮಿಕ್ಕಿದ ಸಂದರ್ಭದಲ್ಲಿ
1: ಇಲ್ಲ.
0: ಅವಾಗೆಲ್ಲ ಜೀವನಕ್ಕೆ ಏನು
1: ಕೂಲಿಗೆ ಹೋಗ್ತಿದ್ವಿ ಸರ್, ರೈತರಲ್ಲಿ ಕೂಲಿಗೆ ಹೋಗ್ತಿದ್ವಿ.
0: ಈಗ ತಾವು ಸ್ವತಂತ್ರವಾಗಿ ಕೃಷಿ ಶುರು ಮಾಡಿದಂಥ ಆರಂಭ ದಿನಗಳು ಹೇಗಿತ್ತು? ಅವಾಗೆಲ್ಲ ಏನೇನು ಬೆಳೆಗಳನ್ನು ಶುರು ಮಾಡಕ್ಕೆ?
1: ಆಗಿನಗಿಂತ ಈಗ ಸುಮಾರು ಪರವಾಗಿಲ್ಲ. ಆಗಿನದಕ್ಕೆ ಇದಕ್ಕಿಂತ ಈಗಿನದು ಪರವಾಗಿಲ್ಲ. ಹಾಗೇನೋ ನಮ್ಮ ಈ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಹಾಕ್ತಿತ್ತಿಲ್ಲ, ಆಗ ನನ್ನ ಗೊಬ್ಬರ ಹಾಕ್ತಿದ್ದು. ಈ ಸಿಸಿಗೆ ಗೌರ್ಮೆಂಟ್ ಗೊಬ್ಬರ ಹಾಕ್ತಿರೋದು ಜಮೀನುಗಳಿಗೆ.
0: ಗೌರ್ಮೆಂಟ್ ಗೊಬ್ಬರ ಅಂದರೆ ಎಲ್ಲಿಂದ ತಂದಾಕ್ತಿರ?
1: ನನಗೆ ಒಬ್ಬ ಅನ್ಪೋಸ್ಟ್ ಇಲ್ಲ, ಬಿದಿರಳ್ಳಿ ಅಂಗಡಿಗಳೇ ತಗೊಬಂದು ಹಾಕ್ತಿದ್ದೆ ಗೊಬ್ಬರ ಅಲ್ಲಿ ಅಂಗಡಿಗೆ.
0: ಈಗ ತಮ್ಮ ಬಳಿ ಪ್ರಸ್ತುತ 2 ಜಮೀನು ಇದೆ?
1: 2 ಸರ್.
0: ಈಗ ಇರುವಂತ 2 ಜಮೀನಿಗೆ ಯಾವ್ಯಾವ ರೀತಿ ಭಾಗ ಮಾಡ್ಕೊಂಡು
1: ಬೇರೆ ಬೇರೆ ಬೆಳೆನ ಹಾಕ್ತಿದ್ದೀವಿ ಸರ್. ಇದೊಂದು ಸ್ವಲ್ಪ, ಅದೊಂದು ಸ್ವಲ್ಪ, ಅದೇ ನೀವದಾಗಿ ಒಂದು ಜೋಳ, ಹತ್ತಿ, ನೀವದಾಗಿ ಬೇಸಿಗೆಯಲ್ಲಿ ರಾಗಿ, ಇವ್ರು ಕೊಟ್ಟ ನವಣ ಎಲ್ಲ ಹಾಕ್ತಿದ್ದೀವಿ ಸರ್. ಮೆಣಸಿನ ಹಾಕ್ತಿದ್ದೀವಿ.
0: ಈಗ ನೀರಾವರಿ ವ್ಯವಸ್ಥೆ
1: ಮಾಡ್ಕೊಂಡಿವಿ ಸರ್.
0: ಎಷ್ಟು ವರ್ಷ ಆಗಿದೆ ನೀರಾವರಿ ವ್ಯವಸ್ಥೆ?
1: ಅದೇ ಒಂದು ನಮ್ಮ ಅಪ್ಪ ತಿರೋದು 8 ಹಿಂದೆ ಮಾಡ್ತಿದ್ದೀವಿ.
0: ಈಗ ಮಳೆಯಾಶ್ರಿತವಾಗಿ ತಾವು ಕೃಷಿ ಮಾಡ್ತಿದ್ದಕ್ಕೂ ಈಗ ಪ್ರಸ್ತುತ ನೀರಾವರಿ ವ್ಯವಸ್ಥೆ ಇರೋದಕ್ಕೂ
1: ಪರವಾಗಿಲ್ಲ ಸರ್.
0: ವರ್ಷದಲ್ಲಿ ಯಾವ ರೀತಿ ಇರುತ್ತೆ ನಿಮ್ಮದು ಕೃಷಿ ಚಟುವಟಿಕೆ?
1: ಈಗ ಕೃಷಿ ಚಟುವಟಿಕೆ ಪರವಾಗಿಲ್ಲ ಸರ್. ಈಗ ನೀರಿಂದ ಮಳೆ ಇಲ್ದಾಗ ನೀರು ಹೊಡ್ಕೋಬೋದು, ಹಂಗೆ ಮಾಡಿ ಏನು ತೊಂದರೆ ಇಲ್ಲ ಸರ್, ಮಾಡ್ತೀವಿ.
0: ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ರೀತಿ ಬೆಳೆಗಳನ್ನು ಹಾಕಿ ಬೆಳೀತಾ ಇದ್ರ?
1: ಅದೇ ಈಗ ಜೋಳ ಕಟ್ಟಿಂಗ್ ಆದರೆ ರಾಗಿ ನವಣ ಹಾಕತ್ತೀವಿ. ನಿಮ್ಗೆ ಬೇಕಾದಾಗ ನಾವು ಸಿಗ್ಗೆಲ್ಲ ಹಾಕತ್ತೀವಿ ಸರ್.
0: ಈಗ ಈ ಬೆಳೆಗಳಿಗೆ ಬೇಕಾದಂಥ ಗೊಬ್ಬರ ಆಗಿರ್ಬೋದು, ಒಂದು ಉಳುಮೆ ವ್ಯವಸ್ಥೆ ಎಲ್ಲ ಆಗಿರ್ಬೋದು, ಇದೆಲ್ಲ ಯಾವ ರೀತಿ ಮಾಡ್ತಾ ಬರ್ತಾ ಇದ್ರ?
1: ನೀವದ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಈಗ ಬೇಸಿಗೆ ಆದಾಗ. ಅದರ ಟೈಮ್ಗೆ ಮಾಡ್ತೀವಿ ಸರ್. ಯಾಕಂದ್ರೆ ಈ ಕಟ್ಟಿಂಗ್ ಆದಮೇಲೆ ಇನ್ನೊಂದು ಕಟ್ಟಿಂಗ್, ಈ ಕಟ್ಟಿಂಗ್ ಆದಮೇಲೆ ಇನ್ನೊಂದು ಫಸಲು ಹಾಕತ್ತೀವಿ ಹುಳ ಹೊಡಿಸ್ಬಿಟ್ಟು. ನಮ್ಗೆ ಯಾವ ಫಸಲು ಬೇಕಂತ ಅಂದ್ಬಿಟ್ಟು ಇವರು ರಾಗಿ ಕೊಟ್ಟಿರ್ತಾರೆ, ರಾಗಿ ಹಾಕತ್ತೀವಿ. ನವಣ ಕೊಟ್ಟಿರೋ ಸಾಲು ಮೇಲೆ ಬಿಡ್ತೀವಿ. ಹಾಗಾಗಿ ಇಲ್ಲಿ ಗೇಲು ಸ್ವಲ್ಪ ಹಾಕತ್ತೀವಿ. ಅದೆಲ್ಲ ಹಾಕೋಕ್ಕಾಗಲ್ಲ, ನಮ್ಮ ಎಷ್ಟು ಬೇಕು ಅಷ್ಟು ಹಾಕೊಂಡು ಜೀವನ ಮಾಡ್ಕೊತೀವಿ.
0: ಪ್ರಮುಖ ಬೆಳೆಗಳಾಗಿ ಏನೇನು ಬೆಳೆಗಳನ್ನು ಬೆಳೀತೀರ ಇರುವಂಥ 2
1: ಅಂದರೆ ಮಾಮೂಲಿ ಜೋಳ, ಹತ್ತಿ, ಎರಡು ಫಸಲು. ಈಗ ಬೇಸಿಗೆಗ ರಾಗಿ, ನವಣೆ ಬಾಳಗ, ಗೇಲು ಸ್ವಲ್ಪ ಹಾಕತ್ತೀವಿ. ಒಂದು ಸ್ವಲ್ಪ ಮಳೆಗಾಲದಲ್ಲಿ ಮೆಣಸಿ ಒಂದು 5,000 ಅಷ್ಟು ಹಾಕತ್ತೀವಿ.
0: ಈಗ ನಿಮ್ಮ ಆದಿವಾಸಿಗಳಲ್ಲಿ ಮೊದಲೆಲ್ಲ ಅರಣ್ಯದಲ್ಲಿದ್ದಾಗಲೇ ಆಗಿರ್ಬೋದು, ನಮ್ಮ ಹಿರಿಕರಲ್ಲಿ ಆಗಿರ್ಬೋದು, ಆಗಿನ ಕ್ರಮ, ಆಗಿನ ವ್ಯವಸ್ಥೆ ಪದ್ಧತಿ ಹೇಗಿರ್ತಿದ್ದಾಗಿದ್ರೆ?
1: ಆಗಿನಗಿಂತ ಈಗ ವಾಸ ಸರ್, ನಮ್ಗೆ ಆಗಕ್ಕೆ ಗೊತ್ತಿಲ್ಲ.

0: ಅದು ಈಗಿನ ನಾವು ನಾವು ಇಷ್ಟು ಬುದ್ಧಿ ಗೊತ್ತಿರೋದು ಈಗ ಮಾಡ್ತಿದ್ದೀವಿ. ಹಿಂಗಾರ ಹೆಂಗೆ ಗೊತ್ತ, ನೀವು ಆರಾಮ ಇದು ಮಾ ಟೈಮ್ ಮಾಡ್ಕೊಳ್ಳಿ, ಆ ಟೈಮ್ ಟೈಮ್ ಟೈಮ್ಗೆ ಇದು ಟೈಮ್ ತಪ್ಪಾದ್ರೆ ಆಗಲ್ಲ ಅಂತಿದ್ರು.
1: ಈಗ ಕೃಷಿಗೆ ಉಳುಮೆ ಮಾಡೋದಾಗಿರ್ಬೋದು ಅದಕ್ಕೆಲ್ಲ ಈಗಲೂ ಕೂಡ ಅಂತ ಈಗಲೂ ಅದನ್ನೆಲ್ಲ ಬೆಳೆಸ್ತೀವಿ,
0: ನೇಗಿಲು ಬೆಳೆಸ್ತಿದ್ದೀವಿ ಸರ್, ಟ್ರ್ಯಾಕ್ಟರ್ ಓಡಿಸ್ಬಿಟ್ಟು ನೇಗಿಲು ಹೊಡಿತೀವಿ ಸರ್.
1: ಪ್ರತಿಯೊಂದು ತಮ್ಮ ಹತ್ರನೇ ಇದೆ?
0: ಇದೆ ಸರ್, ಎತ್ತು ಇದೆ, ಆಮೇಲೆ ಈ ನೇಗಿಲು ಇದೆ.
1: ಈಗ ಪ್ರಸ್ತುತ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಯುವತ್ಮಂಡ ಸಂಸ್ಥೆಗೆ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ರೀತಿಯ ಕೃಷಿ ಸೌಲಭ್ಯಗಳು
0: ಸಿಗ್ತಿದೆ ಸರ್.
1: ಇದು ಸೌಲಭ್ಯಗಳು ಸಿಗೋಕ್ಕೂ ಮುಂಚೆ ಕೃಷಿ ಹೇಗಿತ್ತು ತಮಗೆ?
0: ಆಗ ಅಷ್ಟಲ್ಲೇ, ಈಗ ಕೊಟ್ಟದಷ್ಟಿಂದ ಪರವಾಗಿಲ್ಲ ಸರ್, ಟೈಮ್ ಟೈಮ್ಗೆ ಆಗ್ತಿದ್ದಾನೆ. ಯಾಕಂದ್ರೆ ಅವ್ರು ಬಂದು ಬಂದು ಬಂದು ಫೀಲ್ಡಲ್ಲಿ ಬಂದು ನೋಡ್ತಾರೆ, ಹಿಂಗೆ ಮಾಡಿ ಅಂದ್ರೆ ಹಂಗೆ ಮಾಡಿ ಅಂತ ಹೇಳ್ತಾರೆ, ಆಗ ಅವ್ರು ಹೇಳೋ ರೀತಿ ನಾವು ಮಾಡ್ಕೊತಿದ್ದೀವಿ. ಆಮೇಲೆ ಇದು ನಮ್ಮ ಈ ಗಿರವಳ ಗೊಬ್ಬರ ಅದು ಮಾಡ್ಕೊತೀವಿ.
1: ಯಾವ್ಯಾವ ರೀತಿ ಬಿತ್ತನೆ ಬೀಜಗಳನ್ನು ಪಡ್ಕೊಂಡು ಬೆಳೀತಾ ಇದ್ದೀರಾ?
0: ಜೋಳ ಕೊಡ್ತಾರೆ, ರಾಗಿ ಕೊಡ್ತಾರೆ, ನವಣ ಕೊಡ್ತಾರೆ, ಅವ್ರೇನು ಕೊಟ್ಟಿರು, ತೊಗರಿ ಕೊಟ್ಟಿರು, ಅವ್ರು ಕೊಟ್ಟ ಪದಾರ್ಥ ನಾವು ಬೀಸಕ್ಕಾಗಲ್ಲ, ಜಮೀನಿಗೆ ಹಾಕಿ ಬೆಳಿತಿದ್ದೀವಿ ಸರ್.
1: ಮೊದಲೆಲ್ಲ ಬಿತ್ತನೆಗೆಲ್ಲ ಏನು ಮಾಡ್ತಾ ಇದ್ರಿ?
0: ಆಗ ಒಬ್ಬ ರೈತರು ತಪ್ಪು ಎಸ್ತಿದ್ದು ಸಾಲ, ಆಗ ನಾವು ಹೊಲದಲ್ಲಿ ಬೆಳೆದು ಅವರು ಸಾಲ ಕೊಡ್ತಿದ್ದು, ಅವ್ರು ಸಾಲದನ್ನು ತೀರ್ತಿದ್ದು.
1: ಮೊದಲೆಲ್ಲ ಕಾಸು ಕೊಂಡು
0: ತಗೊಂಡಿದ್ದು.
1: ಈಗ ಮೊದಲು ತಾವು ಹೊರಗಡೆಯಿಂದ ಕೊಂಡ್ಕೊಳ್ತಿದ್ದಂಥ ಬಿತ್ತನೆಗು ಈಗ ಸಂಸ್ಥೆ ಕಡೆಯಿಂದ ಬಿತ್ತನೆಗು
0: ಪರವಾಗಿಲ್ಲ ಸರ್, ಈಗ
1: ಎಷ್ಟು ಅನುಕೂಲ ಆಗಿದೆ?
0: ಅನುಕೂಲ ಆಗಿದೆ ಸರ್, ಈಗ ಆಗ್ಲಿಗಿಂತ ಈಗಿನ ಅನುಕೂಲ ಪರವಾಗಿಲ್ಲ. ಈಗ ನಮ್ಮ ಸಂಸ್ಥೆ ಅವ್ರು ಬಂದು ಬೀಜ ಕೊಟ್ಟಾಗೆಲ್ಲ ಪರವಾಗಿಲ್ಲ. ಈಗ ಯಾರು ಯಾರೇನ ಜಾಸ್ತಿ ತಗೊಳ್ಳಲ್ಲ, ಒಂದು ಕಮ್ಮಿ ಇದು ಡಿಸ್ಕೌಂಟ್ ಮಾಡಿ ಕೊಡ್ತಿದ್ದಾರ ಸರ್, ಈ ರೈತರಲ್ಲಿ ಬಡ್ಡಿ ತ ಸೇರಿಸಿ ಕೊಡ್ತಾರೆ, ಹಂಗಾಗಿ ಇದು ಮಾಡ್ತೀವಿ.
1: ಈಗ ತಾವು ಪ್ರಮುಖವಾಗಿ ಸಿರಿಧಾನ್ಯಗಳನ್ನ ಬೆಳೆದಿರಿ, ನವಣೆ ಮತ್ತೆ ರಾಗಿ ಆಗಿರ್ಬೋದು, ಈ ತರ ಸಿರಿಧಾನ್ಯ ಪ್ರಮುಖ ಸಿರಿಧಾನ್ಯಗಳನ್ನ ಬೆಳೆದಿರಿ. ಈ ಸಿರಿಧಾನ್ಯಗಳನ್ನ ಬೆಳೆಯುವಂಥದ್ದು ಕೂಡ ಬಹಳ ವಿರಳ ಈ ಭಾಗದಲ್ಲಿ, ಮತ್ತೆ ಇದಕ್ಕೆ ಬೇಡಿಕೆನೂ ಇದೆ, ಅದಕ್ಕೆ ತಕ್ಕಂತ ಬೆಲೆನೂ ಇದೆ. ಈ ಸಿರಿಧಾನ್ಯ ಬೇಸಾಯ ಮಾಡಿದಾಗಿರ್ಬೋದು, ಆ ಬೆಳೆ ಬೆಳೆದಿದ್ದು ಅದ್ರದ್ದು ಫಲ ಸಿಕ್ಕಿದ್ದು, ಇದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳಿ.
0: ಹಾಗೇನೋ ಒಂದು ನವಣೆ ಅಂದ್ರೆ ಒಂದು ಒಂದು ಆನೆ ಮೇದ್ಬಿಟ್ಟು ಒಂದು ಕ್ವಿಂಟಲ್ ಅಷ್ಟು ಸಿಕ್ಕಿತ್ತು. ಆನೆ ಮೇದ್ಬಿಟ್ಟು ಸಿ ಆನೆ ಬಂದು ಬೇಸಿಗೆಯಲ್ಲಿ ಬಂದು ಇಲ್ಲೇ ಬಂದು ಮೇದಿತ್ತು, ಅದರಲ್ಲಿ ಒಂದು ಕ್ವಿಂಟಲ್ ಅಷ್ಟು ಸಿಕ್ಕಿತ್ತು. ರಾಗಿ ಒಂದು ಒಂದು 5-6 ಪ್ಲಾಸ್ಟಿಕ್ ಸಿಕ್ಕಿತ್ತು ರಾಗಿ ಉಕ್ಕಣ ಮಾಡಿದಾಗ.
1: ಸಿರಿಧಾನ್ಯ ಈ ನವಣೆ ಏನಾದರೂ ಮೊದಲೆಲ್ಲ ಬೆಳೆದಿದ್ರು?
0: ಇಲ್ಲ ಇಲ್ಲ ಇಲ್ಲ, ಇದೆ ಇವ್ರು ಕೊಟ್ಟಿಂದ ಬೆಳೀತಿರೋದು.
1: ಎಷ್ಟು ವರ್ಷ ಆಯಿತು ಈ ಬೆಳೆದು?
0: 2 ವರ್ಷ ಕೊಟ್ಟರೆ
1: 2 ವರ್ಷದಿಂದ
0: ನವಣೆ ಬೆಳಿತೀವಿ.
1: ಇದ್ರದ್ದು ಬೇಸಾಯ ಕ್ರಮ ಆಗಿರ್ಬೋದು, ಈ ಖರ್ಚು ಆಗಿರ್ಬೋದು, ಈ ಸಿರಿಧಾನ್ಯ ಬೆಳೆಗೆ
0: ಅಷ್ಟು ಖರ್ಚಿಲ್ಲ ಸರ್, ಇದರಲ್ಲಿ ಖರ್ಚಿಲ್ಲ ಅಷ್ಟು.
1: ವ್ಯವಸಾಯ ಕ್ರಮ?
0: ವ್ಯವಸಾಯ ನಾವು ಮಾಮೂಲಿ ಕುಂಟೆ ಹೊಡ್ಕೊತೀವಿ, ಸೆತ್ತ ಕೆತ್ಕೊತೀವಿ, ಸ್ವಲ್ಪ ಗೊಬ್ಬರ ಇಟ್ಕೊತೀವಿ ಅಷ್ಟೇ.
1: ಅದು ಬಿಟ್ಟರೆ ಏನು ಸಿರಿಧಾನ್ಯ ಬೆಳೆಯಂಥದ್ದು ಏನು ಕಷ್ಟ?
0: ಕಷ್ಟ ಇದೆ, ಕಷ್ಟ ಅಂತ ತಿನ್ಸಿಲ್ಲ ಸರ್.
1: ಇದಕ್ಕೆ ನೀರಾವರಿ ಏನಾದ್ರು
0: ಬೇಸಿಗೆಯಲ್ಲಿ ನೀರು ಇಲ್ದಿರ ಟೈಮ್ ನೀರು ಹೊಡಿಬೇಕು ಸರ್, ಅಂದರೆ ಹೆವಿ ಜಾಸ್ತಿ ಹೊಡೆಯೋಕ್ಕಾಗಲ್ಲ, ನೀವು ಮಳೆ ಇಲ್ದಾಗ ಹೊಡ್ಕೋಬೇಕು ಸರ್ ನೀರು.
1: ಈ ಸಿರಿಧಾನ್ಯ ಬೆಳೆದಿದ್ದು ಇದರಿಂದ ಒಂದು ಇಳುವರಿ ಸಿಕ್ಕಿದ್ದು ತಮಗೆ ಖುಷಿ ಇದೆಯಾ?
0: ಖುಷಿ ಇದೆ ಸರ್.
1: ಬೆಳೆದಿರ್ತಕ್ಕಂಗೆ ಅದಕ್ಕೆ ಸರಿಯಾದ ಬೆಲೆ ಸಿಗ್ತಾ?
0: ಅದು 70 ರೂಪಾಯಿ ಸರ್ ಕೆಜಿ. ಆಗ ಅದು ನಿಮ್ಮ ಇವರಿಗೆ ಕೊಟ್ಟು ಆಗ ಅವರೇ ದುಡ್ಡು ಹಾಕೊಂಡು ಹಾಕ್ಕೊಟ್ರು.
1: ಎಷ್ಟು ತಿಂಗಳಿಗೆ ಆಯಿತು ಇದು ಬೆಳೆ ಸಿಗೋದು?
0: 2-3 ತಿಂಗಳಿಗೆಲ್ಲ ಬಂದ್ಬಿಡ್ತೇವೆ ಸರ್.

0: ಈ ಸಿರಿಧಾನ್ಯ ಬೆಳೆದಂತದ್ದು ಅದರಿಂದ ಒಂದು ಇಳುವರಿ ಪಡೆದು ಅದರಿಂದ ಅದಕ್ಕೆ ತಕ್ಕಂತ ನೀವು ಒಂದು ಬೆಲೆ ಪಡ್ಕೊಂಡಿದ್ದು ತಮಗೆ ತೃಪ್ತಿ ಇತ್ತ?
1: ತೃಪ್ತಿ ಇತ್ತು ಸರ್. ಪರವಾಗಿಲ್ಲ ಅಂತ ಬೇಸಿಗೆ ಫಸಲ್ಗ ವ್ಯವಸಾಯ ಬೇಸಿಗೆಗ ಬೆಳೆದು ಜೀವನ ಮಾಡ್ತಿದ್ದೆ ಸರ್. ಯಾಕಂದ್ರೆ ಮಾರಾಟ ಮಾಡಿ ನಮ್ಮ ಇದು ಮಾಡ್ಬೇಕಲ್ಲ ಸರ್.
0: ಮತ್ತೆ ಸಂಸ್ಥೆಗೇನೆ ಅದನ್ನ ಮಾರಿದ್ರ?
1: ಹ್ಞೂ, ಸಂಸ್ಥೆಗೆ ಕೊಟ್ಬಿಟ್ಟ ಸರ್. ಅವರೇ ಬಂದು ತಕ್ಕೋದ್ರು.
0: ಈಗ ನಿಮ್ಗೆ ಬಿತ್ತನೆಗೂ ಸಂಸ್ಥೆ ಕಡೆಯಿಂದನೆ ಕೊಟ್ಟಿದ್ದು?
1: ಹಾಂ, ನಾವು ಮಾರಾಟ ಮಾಡೋಕ್ಕೆಲ್ಲ ಅವ್ರಿಗೆ ಕೊಟ್ಟ ಸರ್. ಅದೇ ನಾವಣ ರಾಗಿ ರಾಗ್ಯಾರ ಇಲ್ಲೇ ತಗೋದ್ರಲ್ಲ ಸರ್, ಇಲ್ಲೇ ತಿಂಡಿ ಮಾಡೋಕೆ.
0: ಜೊತೆಗೆ ಗೃಹ ಉಪಯೋಗಕ್ಕೆ ಅಂದರೆ ತಮ್ಮ ಮನೆ ಬೆಳಗ್ಗೆಗೆ ಏನೇನೆಲ್ಲ ಬೆಳೆಗಳನ್ನು ಬೆಳ್ಕೋದಿರ ನೀವೇ?
1: ಆಮೇಲೆ ನಾವು ರಾಗಿ ಏನೇ ಅದೇ ನಾವು ಸ್ವಲ್ಪ ಮಾಡ್ಕೋತೀವಿ, ಯಾಕಂದ್ರೆ ಇದು ಮಾಡ್ಬೇಕಲ್ಲ ಗಂಜಿಗ. ಆಮೇಲೆ ನೀವು ಅದಕ್ಕೆ ತೊಗರಿಗಿನ ಹಾಕಿದಾಗ ಅದು ಸ್ವಲ್ಪ ಸಾಂಬಾರು ತಗೋತೀವಿ, ಕಾಳು ಅವ್ರು ಹಾಕಿದಾಗ ಅದು ಸ್ವಲ್ಪ ತಗೋತೀವಿ, ಹಸಿ ಮಾರ ಹಾಕ್ಬಿಡ್ತೀವಿ ಸರ್.
0: ಈಗ ಮಾರಾಟ ಮಾಡಿ ಅದರಿಂದ ಒಂದು ಹಣ ಗಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೀತೀರಾ?
1: ಜೋಳ, ಹತ್ತಿ, ಗೇಲು, ಆಮೇಲೆ ರಾಗಿ, ಮೆಣಸಿ. ಸ್ವಲ್ಪ
0: ಎಲ್ಲಿ ಮಾರಾಟ ಮಾಡ್ಕೋತೀರಿ ಈ ಬೆಳೆಗಳನ್ನೆಲ್ಲ?
1: ಇಲ್ಲ, ಇಲ್ಲಿ ಮಾರ್ಕೆಟ್ಗೆ ಹಾಕ್ತೀವಿ ಇದು ಮೆಣಸಿನೆಲ್ಲ.
0: ಯಾವ ಮಾರ್ಕೆಟು?
1: ಅದೇ ಗುಂಡ್ಲಪಟ್ಟಿ ಮಾರ್ಕೆಟ್.
0: ಇಲ್ಲಿಗೆ ಬರ್ತಾ ಗಾಡಿ?
1: ಹ್ಞೂ ಸರ್.
0: ನಿಮ್ಮಲ್ಲಿಗೆ ಬಂದು ಈ ಬೆಳೆಗಳು ತಗೊಳ್ತಾರೆ?
1: ತಗೊಳ್ತಾರೆ ಸರ್.
0: ಈ ಬೆಳೆಗಳ ಬೆಳೆದ ತಕ್ಕಂಗೆ ಅದರದ್ದು ನಿಗದಿತ ಬೆಲೆ ಸಿಗ್ತಾ ಇದೆ?
1: ಇಲ್ಲ ಸರ್.

0: ಈ ವರ್ಷ ರೈಟ್ ಕಮ್ಮಿ, ರಾಗಿಗೆ ಏನಾರು 30 ರೂಪಾಯಿ ಕೊಡ್ತಾರೆ ಅಂಗಡಿಯಲ್ಲ.
1: ಇನ್ನೇನು ಸೌಲಭ್ಯಗಳನ್ನ ಸಂಸ್ಥೆಗಳಿಂದ ತಾವು ಪಡ್ಕೊಂಡು ಕೃಷಿ ಮಾಡ್ತಾ ಇದ್ರ?
0: ಇದು ಅವ್ರು ಕೊಟ್ಟದಾರ ಇದ್ರದು ಎರವಳದ ಅದು ಗೊಬ್ಬರ ಅದು ಕೊಟ್ಟಾರ, ಟಾರ್ಪಲ್ ಕೊಟ್ಟಾರ, ಟಾರ್ಪಲ್ ಬಾಂಡ್ಲಿ ಕುಡುಗ್ಲು ಗುದ್ಲಿ ಎಲ್ಲ ಕೊಟ್ಟಾರ ಸರ್.
1: ಇದೆಲ್ಲ ಪಡ್ಕೊಂಡಿದ್ದೀರ?
0: ಹಾಂ ಸರ್.
1: ಈ ಎರವಳ ಗೊಬ್ಬರ ತಯಾರಿಗೆ ಮಾಡಾಗ ತರಬೇತಿ ಯಾವಾಗ ಎಲ್ಲಿ ಪಡ್ಕೊಂಡ್ರಿ?
0: ಅದೇ ಇವರೇ ಬಂದು ಹೇಳಿದಾಗ, ಇವ್ರು ಬಂದು ಹೇಳಿದ್ರಲ್ಲ ಆಗ ಈ ಥರ ಹತ್ರ ಮಾಡಿ ಅಂತಾನೆ ಅಂತ ಬಂದು ಮಾಡಿದ್ದು. ಅವರೇ ಬಂದು ನಿಲ್ಸ್ಕೊಂಡು ಎರವಳನ್ನದು ತೊಟ್ಟಿ ತೊಟ್ಟಿ ಮಾಡಿ ಅಂತಾನೆ ಅಂತ ಹಂಗೆ ಮಾಡಿ ಇದು ಮಾಡಿದ್ರು ಸರ್.
1: ನಿಮ್ಮ ಜಾಗಕ್ಕೆ ಬಂದು ತರಬೇತಿ
0: ಕೊಟ್ಟದ?
1: ಯಾವ ರೀತಿ ಮಾಡ್ಕೊತಾರೆ ಈ ಎರವಳ ಗೊಬ್ಬರನ?
0: ಅದೇ ಕಸಾಗಿನ ಹಾಕಿ ಗೊಬ್ಬರಗಿನ ಸ್ವಲ್ಪ ಲೇಸ್ಟ್ನದೆಲ್ಲ ಹಾಕಿ ಇದು ಮಾಡಿ ಗೊಬ್ಬರ ಮಾಡಿ ಎರವಳ ತಗೊಬಂದ್ಬಿಟ್ರು. ಅದೇ ಇದು ಈಗ ಬಿಟ್ಟರೆ ಅದು ಅದಿನ್ನು ಅದ್ರ ಟೈಮ್ ನೋಡ್ಬೇಕು ಸರ್.
1: ಎಷ್ಟು ತಿಂಗಳು ಆಯ್ತು ಇದನ್ನ ರೆಡಿ ಮಾಡಿ?
0: ಹೋದ ವರ್ಷ ಹಾಕಿದ್ದು.
1: ಹೋದ ವರ್ಷ ಎಷ್ಟು ಬಾರಿ ಗೊಬ್ಬರ ತಗೊಂಡಿದ್ದೀರಿ ಈಗ?
0: ಇಲ್ಲ ತಗೊಂಡಿದ್ದೆ ಸರ್, ಕೊಂಟ್ರಿಪು ಅಂದ್ರೆ ಇದೇ ಫಸ್ಟ್ ಕೊಡ್ತಿದ್ದು, ಇದೇ ಫಸ್ಟ್ ಹಾಕಿರೋದು. ಅದೇ ಏರ ಆಗ ಫಸ್ಟ್ ಹಾಕಿದ್ದು ಎರವಳು ಬಿಟ್ಟಿತ್ತಿಲ್ಲ, ಈ ವರ್ಷ ಬಿಟ್ಟಿರೋದು ಸರ್ ಎರವಳು. ಅದೇ ಬೇಸಿಗೆ ತೆಗಿಬೇಕು.
1: ಈಗ ನೀವು ಹೊರಗಡೆ ಇದೇ ಗೊಬ್ಬರನ ಹೊರಗಡೆಯಿಂದ ಕೊಂಡ್ಕೋಬೇಕಾಗಿದ್ರೆ ಎಷ್ಟಾಗ್ತಿತ್ತು?
0: ದುಡ್ಡಾಯ್ತು ಸರ್, ಎರವಳು ಗೊಬ್ಬರ ದುಡ್ಡು ಜಾಸ್ತಿ ಆಯ್ತು.
1: ಹೊರಗಡೆ ಎಲ್ಲ ಮೊದ್ಲೇನಾದ್ರೂ
0: ಕೊಂಡ್ಕೊಂಡು? ಇಲ್ಲ ಸರ್, ನಾವು ಕೊಡುಗೆ ಗೊಬ್ಬರ ಹಾಕ್ತಿದ್ದು, ಅದು ಬಿಟ್ಟರೆ ಹಿರಿಯ 20-20 ಆಗ್ತಿದ್ದು ಅದು ಗೊಬ್ಬರ ಅಂಗಡಿಯಿಂದ ತಗೊಂಡು.
1: ಅವಾಗಲಿಂದನೂ ಕೂಡ ನೀವು ಸಾವಯವ ಗೊಬ್ಬರವನ್ನ ಪ್ರಮುಖವಾಗಿ ಕೊಟ್ಟಿಗೆ ಗೊಬ್ಬರವನ್ನ
0: ಕೊಟ್ಟಿಗೆ ಗೊಬ್ಬರ ಸರ್?
1: ಹೆಚ್ಚಿನದಾಗಿ ರಾಸಾಯನಿಕ ಏನು ಬಳಸಿಲ್ಲ?
0: ಇಲ್ಲ ಸರ್, ಮಾಮೂಲಿ ಕೊಟ್ಟಿಗೆ ಗೊಬ್ಬರ ಮಾ ವರ್ಷಕ್ಕೆ ಹಾಕ್ತಿದ್ವಿ ಜಮೀನಲ್ಲಿ.
1: ಹಾಗೆ ಈಗ ಈ ಕೃಷಿ ಚಟುವಟಿಕೆಯಲ್ಲಿ ಈ ಥರ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಸಂಸ್ಥೆಯ ಒಂದು ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಇನ್ನೇನೆಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರ?
0: ಇದು ಮಾಮೂಲಿ ಒಂದು 5-6 ರಸ ಆಡದ ಅಷ್ಟೇ ಸರ್.
1: ಇದನ್ನೆಲ್ಲ ಮಾರಾಟಕ್ಕೋಸ್ಕರ ಇದು ಮಾಡ್ತಿರ್ತೀರ?
0: ಇಲ್ಲ, ನಮ್ಮ ಏನೋ ತೊಂದರೆ ಬಂದಾಗ ಮಾತ್ರ ಕೊಡ್ತಿದ್ವಿ ಅಷ್ಟೇ.
1: ಹಸು ಸಾಕಾಣಿಕೆ ಏನಾದರೂ ಮಾಡ್ತಾ ಇದ್ರ
0: ಸರ್? ಈ ವರ್ಷ ಬರ್ಸಿರೋದಿಲ್ಲ, ಈಗ ಟ್ರೈನಿಂಗ್ ಕೊಟ್ಟು ಸಿಕ್ಕಿಲ್ಲ, ಸಿಕ್ಕಮೇಲೆ ಆಗ ನೋಡ್ಬೇಕು, ಹಾಲು ಹಾಕಿ ಇದು ಮಾಡ್ಬೇಕಲ್ಲ ಸರ್, ಆಗ ಇದು ಮಾಡ್ಬೇಕು. ಇಲಾತಿಗೆ ಬರ್ಕೊಂಡು ಎಲ್ಲ ಇದು ಮಾಡಾರ, ಆಗ ಬಂದಮೇಲೆ ಅದ್ರ ಇದು ನೋಡ್ಕೋಬೇಕಲ್ಲ ಸರ್, ಹಾಲು ಹೆಂಗೆ ಕರೆದು ಮಾರಾಟ ಮಾಡ್ತಿದ್ದೀವಿ ಅಂತ, ಅದ್ರ ಲಾಭ ಹೆಂಗೆ ಎಷ್ಟಿದೆ ಅಂತ ನಾವು ತಿಳ್ಕೊಬೇಕಲ್ಲ.
1: ಅದ್ರ ತರಬೇತಿ ಏನಾದರೂ ಪಡ್ಕೋಬೇಕು ಅಂತ ಹೇಳಿದಿರ?
0: ಇರಲಿಲ್ಲ, ಟ್ರೈನಿಂಗ್ ಮುಗಿಸಿವಿ.
1: ಯಾವಾಗ ಮುಗಿಸಿದ್ದು?
0: ಒಂದು ತಿಂಗಳಾಗದ.
1: ಯಾವ್ಯಾದ್ರೂ ತರಬೇತಿ ಪಡ್ಕೊಂಡ್ರಿ?
0: ಅದು ಇಲತ್ತಿದೆ ಸರ್ ಮಾತ್ರ.
1: ಹೈನುಗಾರಿಕೆ ಬಗ್ಗೆ ಎಷ್ಟು ದಿನ ನಡೀತು ತರಬೇತಿ?
0: 3 ದಿನ ಸರ್. ನಾವು ಹೋಗಿತ್ತ ನಮ್ಮ ಹೆಂಗಸರು ಹೋಗಿದ್ದು, ಅವ್ರಿಗೆ ಅವರು ಹೇಳಿದ್ದೆಲ್ಲ ತಿಳ್ಕೊಂಬಂದ್ರ ಸರ್, ಈ ಥರ ಹತ್ರ ಇಲತ್ತು ಈಗ ಸಂಗಿ ಮಾಡ್ಬೇಕು.
1: ಈಗ ಪ್ರಸ್ತುತ ಏನೋ ಸಂಸ್ಥೆಯ ವಿವಿಧ ರೀತಿಯ ಕಾರ್ಯಕ್ರಮಗಳ ಮತ್ತು ಯೋಜನೆ ಅಡಿಯಲ್ಲಿ ಈ ಥರ ಸೇವಾ ಸೌಲಭ್ಯ ಪಡ್ಕೋತಾ ಇದ್ದೀರಾ, ನಿಮ್ಮ ಕೃಷಿ ಚಟುವಟಿಕೆ ಒಂದು ಅನುಕೂಲ ಆಗ್ತಿದೆ. ಮೊದಲು ಕೃಷಿಗೆ ಹೋಲಿಸ್ಕೊತು ಅಂದರೆ ಈಗಿನ ಕೃಷಿನಲ್ಲಿ ಈ ಥರ ಸಂಸ್ಥೆ ಕಡೆಯಿಂದ ಸೌಲಭ್ಯಗಳು ಸಿಗ್ತಾ ಇರೋಂಥದ್ದು ತಮ್ಮ ಒಂದು ಕೃಷಿ ಚಟುವಟಿಕೆ ಆದಾಯ ಹೆಚ್ಚು ನಿಟ್ಟಿನಲ್ಲಿ ತಮ್ಮ ಒಂದು ವೈಯಕ್ತಿಕ ಜೀವನದ ಒಂದು ಕೃಷಿ ಬೆಳವಣಿಗೆಯಲ್ಲಿ ಎಷ್ಟು ಸಹಕಾರಿಯಾಗಿದೆ?
0: ಪರವಾಗಿಲ್ಲ ಸರ್, ಈಗ ಯಾಕಂದ್ರೆ ಆಗ್ಲಿಂದಿಗೆ ಈಗಿನದು ಆಸೆ. ಈಗ ಯಾಕಂದ್ರೆ ವ್ಯವಸಾಯಿಗ ಇವರು ಬಂದು ಇತ್ತಿದ್ರ ಟೈಮ್ ಮಾಡಿ ಅಂತ ಹೇಳಾರ, ಆ ಟೈಮ್ ಮಾಡ್ತಿದ್ದೀವಿ. ಆಗಿನದಕ್ಕೆ ಈಗಿನದು ಪರವಾಗಿಲ್ಲ ಸರ್.
1: ಒಂದು ಆದಾಯ ಕಾಣ್ತಾ ಇದ್ದೀರಾ ಕೃಷಿನಲ್ಲಿ?
0: ಹಾಂ, ಕಾಣ್ತದೆ ಸರ್.
1: ಮುಂದೆ ಇನ್ನೇನೆಲ್ಲ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಸಂಸ್ಥೆಯೊಂದಿಗೆ ಅಥವಾ ಈ ಥರ ಸಂಸ್ಥೆ ಕಾರ್ಯಕರ್ತರೊಂದಿಗೆ ಮಾತಾಡಿದ್ರೆ?
0: ಅವರು ಏನು ಟ್ರೈನಿಂಗ್ ಹೇಳ್ತಾರೆ ಆ ಟ್ರೈನಿಂಗ್ ಹೋಯ್ತಿದ್ದೀವಿ, ಆಗ ಅದರಿಂದ ಏನಾರು ಪಡೆಯಬೇಕು ಅಷ್ಟೇ. ಈಗ ಹೊಸ ಟ್ರೈನಿಂಗ್ ಹೇಳಿದ್ರೆ ಹೊಸ ಟ್ರೈನಿಂಗ್ ಹೋಗಿ ಬಂದೀವಿ. ಈಗ ವ್ಯವಸಾಯ ಇಂಥ ರೀತಿ ಮಾಡಿ ಅಂತ ಅದಕ್ಕೂ ಟ್ರೈನಿಂಗ್ ಹೋಗಿವಿ.
1: ಅಂದರೆ ಯಾವುದೇ ರೀತಿಯ ತರಬೇತಿಗಳು ಸಭೆ ಕಾರ್ಯಕ್ರಮಗಳಿಗೆಲ್ಲ ತಾವು ಭಾಗವಹಿಸಿರ್ತೀವಿ?
0: ಹಾಂ ಸರ್, ಅವ್ರು ಹೇಳಿದಾಗೆಲ್ಲ ನಾವು ಹೋಗ್ತಿದ್ದೀವಿ.
1: ಈ ಹೊರಗಡೆ ಕ್ಷೇತ್ರ ಭೇಟಿಗಾಗಿರ್ಬೋದು ಅಥವಾ ಇನ್ನಿತರ ಕೃಷಿ ಮೇಳ ಅಲ್ಲೆಲ್ಲ ಹೋಗಿ ಭಾಗವಹಿಸಿ ಅಲ್ಲಿ ಯಾವ ರೀತಿ ಕೃಷಿ ಮಾಡ್ತಾ ಇದ್ರೆ ಅದನ್ನ ತಾವು ನೋಡ್ಕೊಂಡು ಬಂದು ಕೃಷಿ
0: ಮಾಡ್ತಿದ್ದೆ ಸರ್?
1: ಎಲ್ಲೆಲ್ಲ ಹೋಗಿದ್ರಿ?
0: ನಾವು ಮಾಮೂಲಿ ಮೈಸೂರು, ಆಮೇಲೆ ಕೋಟೆ ಎಲ್ಲ ಹೋಯ್ತಿದ್ದು, ಮೀಟಿಂಗ್ ಕರೆದಾಗೆಲ್ಲ ಹೋಯ್ತಿದ್ದು. ಅದಕ್ಕೆ ಹೋಯ್ತಿದ್ದೆ ಸರ್, ಟ್ರೈನ್ ಮೀಟಿಂಗ್ ಕರೆದಾಗೆಲ್ಲ ಹೋಯ್ತಿದ್ದು.
1: ಅಲ್ಲಿ ಭಾಗವಹಿಸ್ತಿದ್ದು ಒಂದು ಅನುಕೂಲ ಆಯ್ತಿತ್ತ ನಿಮ್ಮ ಕೃಷಿ ಚಟುವಟಿಕೆ?
0: ಹಾಂ, ಅನುಕೂಲ ಆಯ್ತಿತ್ತು. ಅವರು ಅವ್ರಿಗೆ ಮಾತಾಡಿದ್ರೆ ತಗೊಬಂದು ನಾವು ಇಲ್ಲಿ ನಾವು ತಿಳ್ಕೊಂಡು ಮಾಡ್ತಿದ್ದು.
1: ಮೊದಲು ಹೋಲ್ಸ್ಕೊತು ಅಂದ್ರೆ ಈಗ ಹೋಲ್ಸ್ಕೊತು ಅಂದ್ರೆ ಈ ಒಂದು ಕೃಷಿ ಒಂದು ಚಟುವಟಿಕೆಯಲ್ಲಿರುವಂತ ಒಂದಷ್ಟು ಜ್ಞಾನ ತಮ್ಮ
0: ಇದೆ ಸರ್. ಯಾಕಂದ್ರೆ ಅದಕ್ಕಿಂತ ಈಗಿನ ಸುಮಾರು ತಿಳ್ಕೊಡ್ತಾರಲ್ಲ ಅಲ್ಲಿ ದಿವಸ ಪರವಾಗಿಲ್ಲ ಮಾಡ.
1: ಈಗ ಪ್ರಸ್ತುತವಾಗಿ ನೋಡ್ತು ಅಂದ್ರೆ ಬಹಳಷ್ಟು ತಾಲೂಕಿನ ಹಾಡಿಗಳಲ್ಲಿ ಸ್ವಂತವಾಗಿ ಆದಿವಾಸಿಗಳು ತಮ್ಮದೇ ಆದಂತ ಒಂದು ಜಮೀನನ್ನ ಹೊಂದಿರ್ತಾರೆ. ಆದ್ರೂ ಕೂಡ ಈ ತರ ಸಂಸ್ಥೆಗಳಿಂದ ಆಗಿರ್ಬೋದು ಇಲಾಖೆ ಕಡೆಯಿಂದ ಸೇವಾ ಸೌಲಭ್ಯಗಳು ಸಿಗ್ತಾ ಇದ್ರು, ಅದನ್ನ ಪಡ್ಕೊಂಡು ಒಂದು ಕೃಷಿ ಚಟುವಟಿಕೆ ಮಾಡೋದ್ ಬದಲು ಅದ ಜಮೀನು ಇತ್ತೋ ಇನ್ನೊಬ್ಬರಿಗೆ ಗುತ್ತಿಗೆ ಕೊಟ್ಬಿಡೋದಾಗಿರ್ಬೋದು, ಅವ್ರು ಇನ್ನೊಂದ್ ಕಡೆ ಹೋಗಿ ಕೂಲಿ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಗಮನಿಸ್ತಾ ಇರ್ತೀವಿ. ಈ ನಿಟ್ಟಿನಲ್ಲಿ ತಾವು ಕೂಡ ಈ ತರ ಸಂಸ್ಥೆ ಕಡೆಯಿಂದ ಇಲಾಖೆಗಳ ಕಡೆಯಿಂದ ಸೇವಾ ಸೌಲಭ್ಯ ಪಡ್ಕೊಂಡು ಕೃಷಿ ಮಾಡ್ತಾ ಇದ್ರು, ಅವರು ಕೂಡ ಈ ತರ ಸೌಲಭ್ಯ ಪಡ್ಕೊಂಡು ತಮ್ಮ ಜಮೀನು

0: ಅವ್ರಿಗೆ ಎಷ್ಟು ಅನುಕೂಲ
1: ಅನುಕೂಲ ಐತೆ ಸರ್, ಅವ್ರು ಮಾಡಲ್ವಲ್ಲ ಈಗ ಎಲ್ಲ ಮಾಡ್ತಾರ ಸರ್, ಈಗ ಏನಂತಂದ್ರೆ ಇಲ್ಲ ಈಗ ನಮ್ಮ ಈಗಿನ ಈಗ ಎಲ್ಲ ಮಾಡ್ತಿದ್ದಾರೆ, ಆಗ್ನವ್ರೇನು ಗುತ್ತಿಗೆ ಕೊಡ್ತಿದ್ರು, ಈಗೇನ ನಮ್ಮ ಅವ್ರವ್ರೆ ತಿಳ್ಕೊಂಡು ಅವ್ರವ್ರ ಜಮೀನುಗಳು ಮಾಡ್ತಾರೆ ಸರ್. ಈಗ ಆರಾಮ ಮಾಡಿದ್ರು ಕೆಲ್ಸಕ್ಕೆ ಕರೆದ್ರೆ ಹೋಗ್ತೀವಿ, ಇದೇ ರೈತರಲ್ಲಿ ಕೆಲಸ ಮಾಡಕ್ಕೆ ಹೋಗ್ತೀವಿ.
0: ಸ್ವಂತ ಜಮೀನು ಇಟ್ಕೊಂಡು ಅವರೇ ಸ್ವತಃ ದುಡಿಯೋದ್ರಿಂದ ಅದರಲ್ಲೂ ಕೂಡ ಒಂದು ಆದಾಯ
1: ಕಾಣುತ್ತೆ ಸರ್. ಈಗ ಕೆಲಸ ಇಲ್ಲದಾಗ ಟೈಮಲ್ಲಿ ಕೆಲಸ ಮಾಡ್ತಿದ್ದೀವಿ.
0: ಈಗ ಕೆಲವರು ಮನಸ್ಥಿತಿ ಅಂದ್ರೆ ಇರೋದೇ ಕಡಿಮೆ ಜಾಗ, ಕಡಿಮೆ ಜಾಗದಲ್ಲಿ ನಾನು ಏನ್ ಬೆಳೆಯಕಾಗುತ್ತೆ ಅನ್ನೋದೊಂದು ಮನಸ್ಥಿತಿ ಇರುತ್ತೆ. ಆ ನಿಟ್ಟಿನಲ್ಲಿ ತಾವು ಕೂಡ ಇರುವಂತ ಕಡಿಮೆ ಭೂ ಪ್ರದೇಶದಲ್ಲೇ ಒಂದು ಉತ್ತಮ ಕೃಷಿ ಮಾಡ್ತಾ
1: ಇದ್ದಾರೆ.
0: ಕಡಿಮೆ ಭೂಮಿನಲ್ಲೇ ಒಂದು ಒಳ್ಳೆ ಕೃಷಿ ಮಾಡೋ ನಿಟ್ಟಲ್ಲಿ ತಾವೇನು ಸಲಹೆ ಕೊಡಕ್ ಇಷ್ಟಪಡ್ತೀರಾ
1: ಸರ್? ಇನ್ನು ನಿಮಗೆ ನಾವು ಮಾಡಂತ ಮಾಡ್ತಿದ್ದೀವಿ, ಯಾರು ಈ ಟೈಮ್ ತಕ್ಕಾಗೆ ಈಗ ಮುಂಗಾರ ಟೈಮ್ಗೆ ಏನು ಬೆಳೆಯಬೇಕು, ಹಿಂಗಾರ ಟೈಮಲ್ಲಿ ಏನು ಬೆಳೆಯಬೇಕು ಅಂತ ಅಂದ್ಬಿಟ್ಟು ಮಾಡ್ತಿದ್ದೀವಿ ಸರ್. ಇವರು ನಾವು ಈಗ ಇವರು ರಾಗಿ ಕೊಟ್ಟಾಗ ರಾಗಿ ಬೆಳೀತಿದ್ದೀವಿ, ನವಣೆ ಕೊಟ್ಟಾಗ ನವಣೆ ಬೆಳೀತಿದ್ದೀವಿ, ಅವರೇ ಕೊಟ್ಟಾಗ ಅವರೇ ಬೆಳೀತಿದ್ದೀವಿ, ತೊಗರಿ ಕೊಟ್ಟಾಗ ತೊಗರಿ ಬೆಳೀತಿದ್ದೀವಿ ಸರ್. ಏನೋ ಸ್ವಲ್ಪ ಸ್ವಲ್ಪ ಹಾಕತ್ತೀವಿ.
0: ಇರೋ ಜಾಗ ಪೂರ್ತಿ ಒಂದೇ ಬೆಳೆ ಬೆಳೆದೇ ಉತ್ತಮ ಅಥವಾ ಬೇರೆ ಬೇರೆ ಬೆಳೆ?
1: ಬೇರೆ ಬೇರೆ ಬೆಳೆ ಹಾಕೋಬೋದು ಸರ್.
0: ಬೇರೆ ಬೇರೆ ಬೆಳೆದಿಂದ ಏನೆಲ್ಲ ಅನುಕೂಲ?
1: ನಮಗೂ ಒಂದು ಅನುಕೂಲ ಆಯ್ತು ಸರ್, ಮಾರಾಟ ಮಾಡೋಕ್ಕೂ ನಮ್ಮ ಮನೆಗೂ ಆಯ್ತು.
0: ಒಂದೇ ಬೆಳೆ ನೆಚ್ಕೊಂಡ್ರೆ ಅದ್ರದ್ದು
1: ಆಗಲ್ಲ.
0: ಮುಂದೆ ಇನ್ನೇನೆಲ್ಲ ತರಬೇತಿಯನ್ನು ಪಡ್ಕೊಂಡು ತಮ್ಮ ಕೃಷಿನಲ್ಲಿ ಅಳವಡಿಸ್ಕೋಬೇಕು ಅಂತ
1: ಅವ್ರು ಏನು ಟ್ರೈನಿಂಗ್ ಹೇಳ್ತಾರೆ ಆಗ ಮಾಡಿ ಇದು ಅವ್ರು ಟ್ರೈನಿಂಗ್ ಹೇಳಿದಾಗ ಹೋಗಿ ತಿಳ್ಕೊಂಡು ಬಂದು ಮಾಡ್ತಿದ್ದೀವಿ ಸರ್. ಅವ್ರು ಇನ್ನು ಕರೆದಾಗ ಟ್ರೈನಿಂಗ್ ಏನೇನು ಮಾಡಬೇಕು ಅಂತ ಹೇಳ್ಕೊಟ್ರೆ ನಾವು ಇಂತಿಂತ ಮಾಡ್ತೀವಿ ಬಂದು. ಅವ್ರಿಗೆ ಗೊತ್ತಿರೋ ನಮ್ಗೆ ಹೇಳ್ಕೊಡ್ತಾರೆ, ಆಗ ನಾವು ಹೋಗಿ ತಿಳ್ಕೊಂಡು ಬಂದು ಏನೇನು ಮಾಡಬೇಕು ಅಂತ ಮಾಡ್ತಿದ್ದೀವಿ.
0: ತಾವು ವೈಯಕ್ತಿಕವಾಗಿ ಈ ಥರ ತರಬೇತಿ ಬೇಕು ಅಂತ ಏನು
1: ಕೇಳಿಲ್ಲ ಸರ್. ಅವ್ರು ಬಂದು ಹೇಳಿದಾಗ ನಾವು ತರಬೇತಿ ತಗೋತೀವಿ.
0: ಸಿಗುವಂತ ಪ್ರತಿಯೊಂದು ತರಬೇತಿಯನ್ನು ಪಡ್ಕೊಂಡು ತಮ್ಮ ಕೃಷಿನೆಲ್ಲ
1: ಮಾಡ್ತಿದ್ದೀವಿ.
0: ಬಹಳ ಸಂತೋಷ ಸಂಜೆಯವರೇ, ಇಷ್ಟೊತ್ತು ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೇನು ಕಳೆದ 8-10 ವರ್ಷಗಳಿಂದ ಸ್ವತಂತ್ರವಾಗಿ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಅದರಲ್ಲಿ ವಿವಿಧ ರೀತಿಯ ಆಹಾರ ಬೆಳೆಗಳು ಹಾಗೂ ಧಾನ್ಯ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಸಾವಯವ ಒಂದು ಕೃಷಿ ಪದ್ಧತಿನಲ್ಲಿ ತಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನು ನಡೆಸ್ತಾ ಸಂಸ್ಥೆ ಕಡೆಯಿಂದ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಒಂದು ಸುಸ್ಥಿರ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಅದರಲ್ಲಿ ತಾವು ಒಂದು ಆದಾಯನ ಕಾಣ್ತಿರೋ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಂತ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಮಾಳದಹಳ್ಳಿಯ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ಸಂಜಯ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ರೈತಧ್ವನಿ ಕಾರ್ಯಕ್ರಮ ಮತ್ತು ಮತ್ತೊಂದು ರೈತಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 9.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ,
2: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
3: ತಪ್ಪದೆ ಕೇಳಿ. ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮಿಶ್ರ ಹಾಗೂ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕ್ರಮಗಳ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಮಾಳದಹಾಡಿಯ ಆದಿವಾಸಿ ಕೃಷಿಕರಾದ ಶ್ರೀಯುತ ಸಂಜಯ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ ಸಿದ್ದಣ್ಣ ಅಂದ್ರೆ ನಮ್ ಸಿದ್ದಣ್ಣ ತರಾನೇ ಎಲ್ರು ಶಪಥ.

0: ಸಂಪೂರ್ಣವಾಗಿ ನಾಶ ಮಾಡಿಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ.
2: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
3: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ತಡೆಗಟ್ಟುವುದರ ಕುರಿತು ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿಎಸ್ ರವಿಶಂಕರ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಕಾರಣ ವನ್ಯಜೀವಿಗಳು ಕಾಡಿನಿಂದ ನಾಡಿಗೆ ಬಂದಾಗ ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳು, ಹುಲಿ ಮತ್ತು ಆನೆಗಳ ಚಲನವಲನ ಕುರಿತು ಅನುಭವಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900531119. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿ

ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಖುದಿರಾಮ್ ಬೋಸ್ ಹಾಗೂ ಉಯ್ಯಾಲವಾಡಿ ನರಸಿಂಹರೆಡ್ಡಿ ಹೋರಾಟದ ಕುರಿತು ಪಾಂಡವಪುರ ವಿಜಯ ಶಿಕ್ಷಣ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೋಮಶೇಖರ್ ಕೇರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಜನಧ್ವನಿ ರೇಡಿಯೋ ವಾಹಿನಿ 90.8 FM ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದ ಕೇಳುಗ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಕೆ ಸೋಮಶೇಖರ, ಸಹ ಪ್ರಾಧ್ಯಾಪಕ, ವಿಜಯ ಶಿಕ್ಷಣ ಮಹಾವಿದ್ಯಾಲಯ, ಪಾಂಡವಪುರ. ಇಂದಿನ ಸಂಚಿಕೆಯಲ್ಲಿ ಕುಧಿರಾಮ್ ಬೋಸ್ ಮತ್ತು ಉಯ್ಯಾಲವಾಡ ನರಸಿಂಹರೆಡ್ಡಿ ಎಂಬ ಇಬ್ಬರು

ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಡಲಿದ್ದೇನೆ. ಖುದಿರಾಮ್ ಬೋಸ್ 18ರ ಹರೆಯದಲ್ಲಿ ನೇಣುಗಂಬದತ್ತ ನಗುತ್ತಾ ನಡೆದ ಭಾರತದ ಕ್ರಾಂತಿಯ ಕಂದ. ವಯಸ್ಸು ಕೇವಲ 18 ವರ್ಷ, ಆದರೆ ಕನಸು ಮಾತ್ರ ತನ್ನ ಜೀವನಕ್ಕಲ್ಲ ಇಡೀ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಂಬ ಧೋರಣೆಯನ್ನು ಹೊಂದಿದಂಥ ವೀರ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಓದಿದಾಗ ನಮಗೆ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸರ್ದಾರ್ ಪಟೇಲ್, ಬಾಲ ಗಂಗಾಧರ ತಿಲಕ್ ಸೇರಿದಂತೆ ಅನೇಕ ಮಹನೀಯರುಗಳ ಹೆಸರುಗಳು ನಮಗೆ ನೆನಪಾಗ್ತವೆ. ಆದರೆ ಆ ಸ್ವಾತಂತ್ರ್ಯ ಹೋರಾಟದ ಬೆಲೆ ಕಟ್ಟಿದವರ ಪಟ್ಟಿಯಲ್ಲಿ ತನ್ನ ಬಾಲ್ಯವನ್ನೇ ದೇಶಕ್ಕಾಗಿ ಅರ್ಪಿಸಿದ ಕ್ರಾಂತಿಕಾರಿ ಖುದಿರಾಮ್ ಬೋಸ್. ಖುದಿರಾಮ್ ಬೋಸ್ ಅವರು 1889 ಡಿಸೆಂಬರ್ 3ರಂದು ಅಂದಿನ ಬೆಂಗಾಲ್ ಪ್ರೆಸಿಡೆನ್ಸಿಯ ಮಿಡ್ನಾಪುರ ಪ್ರದೇಶದಲ್ಲಿ ಜನಿಸಿದರು. ಕೆಲವು ಮೂಲಗಳು ಅವರ ಜನ್ಮಸ್ಥಳವನ್ನು ಮೆಹೋಬನಿ ಗ್ರಾಮ ಎಂದು ದಾಖಲಿಸಿದರೆ ಇತರ ಜೀವನ ಚರಿತ್ರಾ ಮೂಲಗಳು ಹಬೀಬ್ಪುರ ಪ್ರದೇಶವನ್ನು ಉಲ್ಲೇಖಿಸುತ್ತವೆ. ಆದ್ದರಿಂದ ನಿಖರ ಸ್ಥಳದ ಕುರಿತು ಮೂಲಗಳಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ, ಆದರೆ ಮಿಡ್ನಾಪುರ ಬೆಂಗಾಲ್ ಎಂಬ ಸಂಗತಿ ಸ್ಪಷ್ಟವಾಗಿದೆ. ಅವರ ತಂದೆ ತ್ರೈಲೋಕ್ಯನಾಥ್ ಬೋಸ್ ಮತ್ತು ತಾಯಿ ಲಕ್ಷ್ಮೀಪ್ರಿಯಾ ದೇವಿ. ಕುಟುಂಬದಲ್ಲಿ ಖುದಿರಾಮ್ಗಿಂತ ಮೊದಲು ಹುಟ್ಟಿದ್ದ ಇಬ್ಬರು ಗಂಡು ಮಕ್ಕಳು ಬಾಲ್ಯದಲ್ಲಿಯೇ ಮೃತಪಟ್ಟಿರ್ತಾರೆ. ಮತ್ತೊಂದು ಗಂಡು ಮಗು ಅದೇ ದುರಂತವಾಗಬಾರದು ಎಂಬ ನಂಬಿಕೆಯಿಂದ ಆ ಕಾಲದ ಸ್ಥಳೀಯ ಸಂಪ್ರದಾಯದಂತೆ ಮಗುವನ್ನ ಹಿರಿಯ ಮಗಳಿಗೆ 3 ಹಿಡಿ ಖುದ್ ಅಥವಾ ಧಾನ್ಯಕ್ಕೆ ಸಾಂಕೇತಿಕವಾಗಿ ನೀಡಲಾಯಿತು ಎಂಬ ಪ್ರಸಿದ್ಧ ಕಥೆ ಇದೆ. ಆದ್ದರಿಂದಲೇ ಖುದಿರಾಮ್ ಎಂಬ ಹೆಸರು ಬಂದಿತು ಎಂದು ಹೇಳಲಾಗಿದೆ. 6 ವರ್ಷದ ಮುನ್ನವೇ ಅನಾಥನಾದ ಬಾಲಕ ಖುದಿರಾಮ್ ಬೋಸ್. ಖುದಿರಾಮ್ ಬಾಲ್ಯವೇ ದುಃಖದಿಂದ ಕೂಡಿತ್ತು. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡರು. ಕೆಲ ಮೂಲಗಳು 5 ವರ್ಷ ಅಂತ ಹೇಳ್ತವೆ, ಇನ್ನು ಕೆಲವರು 6 ವರ್ಷ ಎಂದು ಹೇಳುತ್ತವೆ. ನಂತರ ತಂದೆಯನ್ನು ಕಳೆದುಕೊಂಡರು. ಅವರ ಹಿರಿಯ ಸಹೋದರಿ ಅಪರೂಪಾದೇವಿ ಅವರನ್ನು ತಮ್ಮ ಬಳಿಗೆ ಕರೆದುಕೊಂಡು ಬಂದು ಸಾಕಿ ಬೆಳೆಸಿದರು. ಅವರ ಭಾವ ಅಮೃತ್ಲಾಲ್ ರಾಯ್ ಅವರ ಶಿಕ್ಷಣಕ್ಕೆ ಸಹಾಯ ಮಾಡಿದರು ಮತ್ತು ಅವರು ತಾಮ್ಲೂಕ್ನ ಹ್ಯಾಮಿಲ್ಟನ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ಮಾಡಿದರು. ಇದೇ ಬಾಲಕ ಮುಂದೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸವಾಲೊಡ್ಡುವ ಕ್ರಾಂತಿಕಾರಿ ಆಗುತ್ತಾನೆ ಎಂದು ಆಗ ಯಾರೂ ಕೂಡ ತಿಳಿದಿರಲಿಲ್ಲ. ಶಾಲಾ ಬಾಲಕನ ಮನಸ್ಸಿನಲ್ಲಿ ಹೊತ್ತಿದ ಸ್ವಾತಂತ್ರ್ಯದ ಕಿಡಿ 1902-1903 ಅವಧಿಯಲ್ಲಿ ಶ್ರೀ ಅರವಿಂದೋ ಘೋಷ್ ಮತ್ತು ಸಿಸ್ಟರ್ ನಿವೇದಿತಾ ಮಿಡ್ನಾಪುರಕ್ಕೆ ಭೇಟಿ ನೀಡಿ ರಾಷ್ಟ್ರೀಯತೆ ಮತ್ತು ಸ್ವಾತಂತ್ರ್ಯದ ಕುರಿತು ಭಾಷಣಗಳನ್ನು ಮಾಡಿದರು ಎಂಬ ದಾಖಲೆಗಳಿವೆ. ಅವರ ವಿಚಾರಗಳು ಯುವ ಖುದಿರಾಮ್ ಮೇಲೆ ಪ್ರಭಾವ ಬೀರಿದವು. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರ ಆನಂದ ಮಠ ಮತ್ತು ಆನಂದ ಧಾತ ಕಾದಂಬರಿ ಹಾಗೂ ಅದರಲ್ಲಿದ್ದಂಥ ವಂದೇ ಮಾತರಂ ರಾಷ್ಟ್ರೀಯ ಭಾವನೆಯು ಕೂಡ ಆ ಕಾಲದ ಕ್ರಾಂತಿಕಾರಿಗಳ ಮೇಲೆ ಆಳವಾದ ಪ್ರಭಾವ ಬೀರಿತ್ತು. ಖುದಿರಾಮ್ ಕೂಡ ನಿಧಾನವಾಗಿ ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳತ್ತ ಸೆಳೆಯಲ್ಪಟ್ಟರು. 15ನೇ ವಯಸ್ಸಿನಲ್ಲಿ ಅನುಶೀಲನ ಸಮಿತಿಯಂತಹ ಕ್ರಾಂತಿಕಾರಿ ಜಾಲದೊಂದಿಗೆ ಸಂಪರ್ಕ ಹೊಂದಿದ್ರು ಎಂದು ಹಲವು ಇತಿಹಾಸ ಮೂಲಗಳು ದಾಖಲಿಸುತ್ತವೆ. ಬ್ರಿಟಿಷ್ ವಿರೋಧಿ ಕರಪತ್ರಗಳನ್ನು ಹಂಚಿದ್ದಕ್ಕಾಗಿ ಬಂಧನಕ್ಕೂ ಕೂಡ ಅವರು ಒಳಗಾಗಿರ್ತಾರೆ. ಸುಶೀಲ್ ಸೇನ್ಗೆ ನೀಡಿದಂಥ 15 ಚಿಡಿ ಶಿಕ್ಷೆ ಇವರ ಮೇಲೆ ಒಂದು ಕ್ರಾಂತಿಕಾರಿ ಮನೋಭಾವನೆ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಕಾಳ್ಗಿಚ್ಚಾಗಿ ಬುಗಿಲೆಬ್ಬಿಸುವ ಕಾರ್ಯದಲ್ಲಿ ಅನೇಕ ಪತ್ರಿಕೆಗಳು ಉಗ್ರ ಲೇಖನಗಳ ಮೂಲಕ ದೇಶದ ನಾಗರಿಕರನ್ನು ಬಡಿದೆಬ್ಬಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ಕುಮ್ಮಕ್ಕು ನೀಡುತ್ತಿದ್ದವು. ಹೀಗಾಗಿ ಬ್ರಿಟಿಷರ ವಿರುದ್ಧವಾಗಿ ಬರೆದ ಪತ್ರಿಕೆಗಳ ವಿರುದ್ಧ ಮೊಕದ್ದಮೆ ಹೂಡಲಾಗ್ತಿತ್ತು. ಇದೇ ಕಾರಣಕ್ಕಾಗಿಯೇ ಅರವಿಂದ್ ಘೋಷರ ಪ್ರಕಾಶನದಲ್ಲಿ ಹೊರಬರುತ್ತಿದ್ದ ವಂದೇ ಮಾತರಂ ಪತ್ರಿಕೆಯು ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಆ ಮೊಕದ್ದಮೆಯ ವಿಚಾರಣೆಯನ್ನು ವಿರೋಧಿಸಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ನಿರಾಯುಧ ಗುಂಪಿನ ಮೇಲೆ ಬ್ರಿಟಿಷರು ಅನವಶ್ಯಕವಾಗಿ ಏಕಾಏಕಿ ಲಾಠಿ ಪ್ರಹಾರ ಮಾಡಿದರು. ಇದರಿಂದ ಕೆರಳಿದ 15 ವರ್ಷದ ಸುಶೀಲ್ ಸೇನ್ ಎಂಬ ಪೋರ ಬ್ರಿಟಿಷ್ ಅಧಿಕಾರಿಗೆ ತಿರುಗಿಸಿ ಒಡೆದೇ ಬಿಟ್ಟ. ಇದರಿಂದ ರೊಚ್ಚಿಗಿದ್ದಂಥ ಬ್ರಿಟಿಷ್ ಅಧಿಕಾರಿ ಕಿಂಗ್ಫೋರ್ಡ್ ಆ ಕಿಶೋರನನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಿ ಆತನ ವಯಸ್ಸನ್ನೂ ಕೂಡ ಲೆಕ್ಕಿಸದೆ 15 ಚಡಿ ಏಟಿನ ಶಿಕ್ಷೆ ವಿಧಿಸಿ ವಿಕೃತಿಯನ್ನು ಮೆರೆದ. ಸುಶೀಲ್ ಕುಮಾರ್ನೇನು ಆ ಶಿಕ್ಷೆಯನ್ನು ಸಂತೋಷದಿಂದಲೇ ಸ್ವೀಕರಿಸಿದರಾದರೂ ಆ ಅಪ್ರಾಪ್ತ ಬಾಲಕನ ಮೇಲೆ ಲಾಠಿ ಬೀಸಿದ್ದಲ್ಲದೆ ಉಗ್ರ ಶಿಕ್ಷೆಗಳನ್ನು ನೀಡುತ್ತಿದ್ದ ಬ್ರಿಟಿಷರ ದಬ್ಬಾಳಿಕೆಗಳನ್ನು ಸಹಿಸದ ಅನೇಕ ಕ್ರಾಂತಿಕಾರಿಗಳು ಕಿಂಗ್ಸ್ಫೋರ್ಡ್ ಅನ್ನು ಮುಗಿಸಲು ತೀರ್ಮಾನಿಸಿತು. ಸುಳಿವು ಬ್ರಿಟಿಷ್ ಸರ್ಕಾರಕ್ಕೆ ಗುಪ್ತಚರ ಮೂಲಕ ತಿಳಿದು ಬಂದ ಕಾರಣ ಕಿಂಗ್ಸ್ಫೋರ್ಡ್ನನ್ನ ಮುಜಾಫರಪುರಕ್ಕೆ ವರ್ಗಾವಣೆ ಮಾಡಿತು. ಆದರೂ ಕೂಡ ಕಿಂಗ್ಸ್ಫೋರ್ಡ್ನನ್ನ ಗುರಿಯಾಗಿಸಿದ ಕ್ರಾಂತಿಕಾರಿಗಳು ಏನು ಮಾಡ್ತಾರೆ ಅಂದರೆ ಕಿಂಗ್ಸ್ಫೋರ್ಡ್ ನಂತರ ಮುಜಾಫರದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿ ವರ್ಗಾವಣೆ ಆದರು.
ಅವರ ವಿರುದ್ಧದ ದಾಳಿಯ ಜವಾಬ್ದಾರಿಯನ್ನು ಕ್ರಾಂತಿಕಾರಿ

ಈ ಜಾಲ ಕುದಿರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಾಕಿ ಅವರಿಗೆ ನೀಡಿತು. ಇಬ್ಬರು ಮುಜಾಫರಕ್ಕೆ ತೆರಳಿ ಕಿಂಗ್ ಫೋರ್ಡ್ನ ಅವನ ಚಲನವಲನಗಳನ್ನು ಗಮನಿಸಲಾರಂಭಿಸಿದರು. ಅವರ ಉದ್ದೇಶ ಸ್ಪಷ್ಟವಾಗಿತ್ತು, ಬ್ರಿಟಿಷ್ ದಮನಕ್ಕೆ ಪ್ರತೀಕಾರ ಎಂಬುದು. 1908 ಏಪ್ರಿಲ್ 30 ಸಂಜೆಯ ಸಮಯ, ಕಿಂಗ್ಸ್ ಫೋರ್ಡ್ ನಿಯಮಿತವಾಗಿ ಕ್ಲಬ್ಗೆ ತೆರಳಿ ನಂತರ ಮನೆಗೆ ಮರಳುತ್ತಿದ್ದ. ಅವರ ವಾಹನವನ್ನು ಉರುಗಿಸಿಕೊಂಡು ಕುದಿರಾಮ್ ಮತ್ತು ಪ್ರಫುಲ್ಲ ಚಾಕಿ ಬಾಂಬೆಸಿದರು. ಆದರೆ ವಿಧಿ ಬೇರೆಯೇ ಇತ್ತು. ಅವರು ಕಿಂಗ್ಸ್ ಫೋರ್ಡ್ ಅವರ ಕಾರು ಎಂದು ಭಾವಿಸಿ ದಾಳಿ ಮಾಡಿದ ವಾಹನದಲ್ಲಿ ಮಿಸ್ಸಸ್ ಕೆನಡಿ ಮತ್ತು ಅವರ ಪುತ್ರಿ ಪ್ರಯಾಣಿಸ್ತಾ ಇದ್ರು. ಇಬ್ಬರೂ ಕೂಡ ಅದರಲ್ಲಿ ಆ ಒಂದು ದಾಳಿನಲ್ಲಿ ಸಾವನ್ನಪ್ಪುತ್ತಾರೆ. ಕಿಂಗ್ಸ್ ಫೋರ್ಡ್ ಬದುಕುಳಿತಾರೆ. ಕಾರಿನ ಮೇಲೆ ಬಾಂಬ್ ಸಿಡಿಯುತ್ತಿದ್ದಂತೆ ಕಿಂಗ್ಸ್ ಫೋರ್ಡ್ನ ಕೊಂದೆವು ಎಂದು ಆ ತರುಣರು ಇಬ್ಬರು ಕೂಡ ಒಂದೊಂದು ದಿಕ್ಕಿಗೆ ಓಡ್ತಾರೆ. ಕ್ರಾಂತಿಕಾರಿಗಳು ಎಸೆದ ಬಾಂಬು ಕಿಂಗ್ಸ್ ಫೋರ್ಡ್ನ ಕೊಲ್ಲಲಿಲ್ಲವಾದರೂ ಆ ಘಟನೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಮೊದಲ ನಡುಕವನ್ನು ಹುಟ್ಟಿಸುತ್ತೆ. ಆ ತರುಣರು ಎಸೆದ ಬಾಂಬು ಕೇವಲ ಕಿಂಗ್ಸ್ ಫೋರ್ಡ್ನ ವಾಹನ ಚೂರು ಚೂರು ಮಾಡಿದ್ದಲ್ಲದೆ ಬ್ರಿಟಿಷ್ ಸಾಮ್ರಾಜ್ಯದ ಅಹಂಕಾರ ಮತ್ತು ದರ್ಪವನ್ನ ಸಹ ನುಚ್ಚುನೂರು ಮಾಡಿ ಹಾಕಿತು. ಇದು ಕುದಿರಾಮ್ ಮತ್ತು ಪ್ರಫುಲ್ಲರ ಉದ್ದೇಶಿತ ಗುರಿಯಲ್ಲದವರ ಸಾವಿಗೆ ಕಾರಣವಾದ ದುರಂತದ ತಪ್ಪು. ಇತಿಹಾಸದಲ್ಲಿ ಈ ಘಟನೆಗೆ ಇದೇ ಕಾರಣದಿಂದ ಅತ್ಯಂತ ಸಂಕೀರ್ಣವಾದ ಸ್ಥಾನವಿದೆ. ಒಂದೆಡೆ ಬ್ರಿಟಿಷ್ ಆಡಳಿತದ ವಿರುದ್ಧದ ಕ್ರಾಂತಿಕಾರಿ ಪ್ರತಿರೋಧ, ಮತ್ತೊಂದೆಡೆ ನಿರಪರಾಧಿಗಳ ದುರಂತ ಸಾವು. ಈ ದಾಳಿಯ ನಂತರ ಇಬ್ಬರು ಬೇರೆ ಬೇರೆ ದಿಕ್ಕಿನಲ್ಲಿ ತಪ್ಪಿಸಿಕೊಂಡರು. ಪ್ರಫುಲ್ಲ ಚಾಕಿ ಪೊಲೀಸರ ಕೈಗೆ ಸಿಕ್ಕಿ ಬೀಳುವ ಪರಿಸ್ಥಿತಿ ಎದುರಾದಾಗ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಡ್ತಾನೆ. ಕುದಿರಾಮ್ ಮಾತ್ರ ಮುಂದೆ ಸಾಕ್ತಾರೆ. ಈ ಘಟನೆಯನ್ನು ಸುಮ್ಮನೆ ಬಿಟ್ಟರೆ ಇದರಿಂದ ಇಂತಹ 16 ಘಟನೆಗಳು ಮರುಕಳಿಸಬಹುದು ಎಂಬುದನ್ನು ಮನಗಂಡ ಬ್ರಿಟಿಷರು ಆ ಕ್ರಾಂತಿಕಾರಿಗಳನ್ನು ತೀವ್ರವಾಗಿ ಹುಡುಕುತ್ತಿದ್ದ ಪರಿಣಾಮ ಮುಜಾಫರ್ದಿಂದ ಸುಮಾರು 25 ಮೈಲುಗಳ ಆಚೆ ಅವರು ವೈನಿ ರೈಲು ನಿಲ್ದಾಣದ ಬಳಿ ಪೊಲೀಸರಿಂದ ಬಂಧಿಸಲ್ಪಟ್ಟರು. ಭಾರತ ಸರ್ಕಾರದ DDR ಪತ್ರಿಕೆ ಕೂಡ ಅವರ ಬಂಧನ ಮತ್ತು ಆ ನಂತರದ ಗಲ್ಲು ಶಿಕ್ಷೆಯನ್ನು ಈ ಒಂದು ಪತ್ರಿಕೆಯಲ್ಲಿ ದಾಖಲಿಸುತ್ತದೆ. ಕುದಿರಾಮ್ ವಿರುದ್ಧ ವಿಚಾರಣೆ ನಡೆಯಿತು. ಮರಣದಂಡನೆ ವಿಧಿಸಲಾಯಿತು. ಅವರ ವಯಸ್ಸು ಕೇವಲ 18, ಆದರೆ ಅವರ ಧೈರ್ಯ ಮಾತ್ರ ಕುಸಿಯಲಿಲ್ಲ. ನ್ಯಾಯಾಲಯದಲ್ಲಿ ಅವರು ತೋರಿದ ಸ್ಥೈರ್ಯವು ಅವರನ್ನ ಸಾಮಾನ್ಯ ಆರೋಪಿಯಿಂದ ರಾಷ್ಟ್ರೀಯ ಪ್ರತೀಕವಾಗಿ ಪರಿವರ್ತಿಸಿತು. ಅವರ ಪ್ರಕರಣದ ವಿರುದ್ಧ ಮೇಲ್ಮನವಿಯೂ ನಡೆಯಿತು. ಆದರೆ ಕೊನೆಗೆ ಮರಣದಂಡನೆ ಜಾರಿಗೊಳಿಸುವುದು ಖಚಿತವಾಯಿತು. August 11, 1908 ಇತಿಹಾಸದ ಅತ್ಯಂತ ಕಿರಿಯ ಹುತಾತ್ಮರಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು ಕುದಿರಾಮ್ ಬೋಸ್ ಅವರು.

1908 ಎಂಟರ ಆಗಸ್ಟ್ 11 ಮುಜಾಫರ್ಪುರ ಜೈಲಿನಲ್ಲಿ ಖುದಿರಾಮ್ ಬೋಸ್ ಅವರನ್ನು ಗಲ್ಲಿಗೇರಿಸಲಾಯಿತು. ಅವರ ಜನನ December 3, 1889, ಹುತಾತ್ಮರಾದ ದಿನ August 11, 1908. ಅವರ ವಯಸ್ಸು 18 ವರ್ಷ 8 ತಿಂಗಳು ಮತ್ತು 8 ದಿನಗಳು. ಒಂದು ಯುವಕನ ಮರಣ ಒಂದು ರಾಷ್ಟ್ರದ ನೆನಪು. ಖುದಿರಾಮ್ ಬೋಸ್ ಅವರ ಮರಣದ ನಂತರ ಅವರು ಬಂಗಾಳದ ಯುವಕರಿಗೆ ದೊಡ್ಡ ಪ್ರೇರಣೆಯಾದರು. ಅವರ ಹೆಸರಿನಲ್ಲಿ ರಸ್ತೆಗಳು, ರೈಲು ನಿಲ್ದಾಣಗಳು, ಶಾಲೆಗಳು, ಕಾಲೇಜುಗಳು ಮತ್ತು ವಿವಿಧ ಸಾರ್ವಜನಿಕ ಸಂಸ್ಥೆಗಳಿಗೆ ಹೆಸರಿಡಲಾಯಿತು. ಅವರ ಜೀವನದ ಕುರಿತಾಗಿ ಸಾಹಿತ್ಯ, ನಾಟಕ, ಚಲನಚಿತ್ರಗಳು ಮತ್ತು ದೇಶಭಕ್ತಿ ಗೀತೆಗಳು ಕೂಡ ರೂಪುಗೊಂಡವು. ಇತ್ತೀಚಿನ ಕಾಲದಲ್ಲಿ ಅವರ ಕಥೆಯನ್ನು ಹೊಸ ಪೀಳಿಗೆಗೆ ಪರಿಚಯಿಸುವ ಪ್ರಯತ್ನಗಳು ಮುಂದುವರೆದಿವೆ. ಭಾರತ ಸರ್ಕಾರದ ಆಜಾದಿ ಕಾ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಕೂಡ ಖುದಿರಾಮ್ ಬೋಸ್ ಅವರ ಕಥೆಯನ್ನ ಒಳಗೊಂಡಿದೆ. ಖುದಿರಾಮ್ ಅವರ ಬಲಿದಾನದ ನಂತರ ಬಂಗಾಳದಲ್ಲಿ ಅವರ ಹೆಸರನ್ನು ಹೊತ್ತ ದೋತಿಗಳ ಬಗ್ಗೆ ಜನಪ್ರಿಯ ಐತಿಹಾಸಿಕ ದಾಖಲೆಗಳಿವೆ. ಹಂಚಿನಲ್ಲಿ ಖುದಿರಾಮ್ ಎಂಬ ಹೆಸರು ನೇಯ್ದ ದೋತಿಗಳನ್ನು ಯುವಕರು ಧರಿಸುತ್ತಿದ್ದರು ಎಂಬ ಕಥೆ ಪ್ರಸಿದ್ಧವಾಗಿದೆ. ಇದು ಕೇವಲ ಉಡುಪಲ್ಲ, ಅದು ಬ್ರಿಟಿಷರಿಗೆ ಹೇಳಿದ ಒಂದು ಮೌನ ಸಂದೇಶ. ಈ ಹೆಸರನ್ನು ನೀವು ನೇಣಿಗೆ ಹಾಕಬಹುದು, ಆದರೆ ಜನರ ಮನಸ್ಸಿನಿಂದ ಅಳಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಖುದಿರಾಮ್ ನಂತರ ಬಂದ ಕ್ರಾಂತಿಯ ಅಲೆ, ಮುಜಾಫರ್ ಬಾಂಬ್ ಪ್ರಕರಣ ಬ್ರಿಟಿಷ್ ಸರ್ಕಾರಕ್ಕೆ ಗಂಭೀರ ಎಚ್ಚರಿಕೆಯಾಯಿತು. ಬಂಗಾಳದ ಕ್ರಾಂತಿಕಾರಿ ಸಂಘಟನೆಗಳ ಮೇಲೆ ವ್ಯಾಪಕ ಕ್ರಮ ಕೈಗೊಳ್ಳಲಾಯಿತು. ನಂತರದ ಅಲಿಪುರ ಬಾಂಬ್ ಪ್ರಕರಣ ಸೇರಿದಂತೆ ಅನೇಕ ಪ್ರಕರಣಗಳು ಇದೇ ಕ್ರಾಂತಿಕಾರಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ನಡೆದವು. ಖುದಿರಾಮ್ ಅವರಂತಹ ಯುವ ಕ್ರಾಂತಿಕಾರಿಗಳ ಕಥೆಗಳು ಮುಂದಿನ ತಲೆಮಾರುಗಳ ದೇಶಭಕ್ತ ಯುವಕರ

ಮನಸ್ಸಿನ ಮೇಲೆ ಪರಿಣಾಮ ಬೀರಿತು. ಕೇಂದ್ರ ಕಾರಾಗೃಹಕ್ಕೆ ಕುದಿರಾಮ್ ಬೋಸ್ ಅವರ ಹೆಸರನ್ನು ಇಡಲಾಗ್ತದೆ. ಈ ಮಹಾನ್ ಕ್ರಾಂತಿಕಾರಿಯನ್ನ ಸೆಂಟ್ರಲ್ ಜೈಲ್ನಲ್ಲಿ ಬ್ರಿಟಿಷರು ಇಟ್ಟಿದ್ದಾಗಿನ ಸೆಲ್ಲನ್ನು ಇಂದು ಮುಜಾಫರಪುರದಲ್ಲಿ ಸಂರಕ್ಷಿಸಲಾಗಿದೆ. ಮುಜಾಫರ ಕೇಂದ್ರ ಕಾರಾಗೃಹಕ್ಕೆ ಶಹೀದ್ ಕುದಿರಾಮ್ ಬೋಸ್ ಕೇಂದ್ರ ಕಾರಾಗೃಹ ಎಂದು ಹೆಸರಿಡಲಾಗಿದೆ. ಹುತಾತ್ಮ ಬೋಸ್ ಅವರಿಗೆ ಗೌರವ ನಮನ ಸಲ್ಲಿಸಲು ಇಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ, ಆದರೆ ಇಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ. ಸ್ವಾತಂತ್ರ್ಯ ಹೋರಾಟದ ಕಥೆಯನ್ನು ಹೇಳುವ ಈ ಸ್ಥಳಕ್ಕೆ ಜನಸಾಮಾನ್ಯರಿಗೆ ನಿಷೇಧ ಹೇರಿರುವುದು ಬಹಳ ದುಃಖದ ಸಂಗತಿ. ಮುಜಾಫರದಿಂದ ಕುದಿರಾಮ್ ಬೋಸ್ ಬ್ರಿಟಿಷರ ಆಡಳಿತವನ್ನು ಬುಡಮೇಲು ಮಾಡಿದರು. ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ ಮತ್ತು ಹುತಾತ್ಮರಾದ ಸ್ಥಳದಲ್ಲಿ ಅವರ ಹೋರಾಟದ ನೆನಪುಗಳನ್ನು ಇಂದಿಗೂ ಕೂಡ ಸಂರಕ್ಷಿಸಲಾಗಿದೆ. ಆದಾಗ್ಯೂ ಸರ್ಕಾರ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದಾಗಿ ಅವು ಕ್ರಮೇಣ ನಾಶವಾಗುತ್ತಿವೆ. ಹಿರಿಯ ಇತಿಹಾಸಕಾರ ಡಾಕ್ಟರ್ ಸಂಜಯ್ ಪಂಕಜ್ ಅವರ ಪ್ರಕಾರ ಬೋಸ್ಗೆ ಮುಜಾಫರ್ಪುರದೊಂದಿಗೆ ಆಳವಾದ ಸಂಬಂಧ ಇತ್ತು, ಆದರೆ ಸರ್ಕಾರವು ಈ ಮಹಾನ್ ಸ್ವಾತಂತ್ರ್ಯ ಹೋರಾಟಗಳ ಬಗ್ಗೆ ಜ್ಞಾನದ ಕೊರತೆಯನ್ನು ತೋರುತ್ತಿದೆ. ಕುದಿರಾಮ್ ಬೋಸ್ ಅವರ ನೆನಪುಗಳು ಮುಜಾಫರ್ಪುರದಲ್ಲಿ ಇನ್ನೂ ಜೀವಂತವಾಗಿವೆ. ಅವರು ತಮ್ಮ 19ನೇ ವಯಸ್ಸಿನಲ್ಲೇ ಗಲ್ಲಿಗೆರೆದರು. ಆದಾಗ್ಯೂ ಅವರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ ಮತ್ತು ಇತರ ಕ್ರಾಂತಿಕಾರಿಗಳ ನಡುವೆ ಹೊಸ ಶಕ್ತಿಯನ್ನ ಉಗಮ ಆದ ಸ್ಥಳ ಜನಸಾಮಾನ್ಯರಿಗೆ ನೋಡಲು ಆಗದೇ ಇರುವುದು ವಿಷಾದದ ಸಂಗತಿ ಎಂದು ಅವರು ಹೇಳುತ್ತಾರೆ. ಬ್ರಿಟಿಷರ ದಾಸ್ಯದ ಸಂಕೋಲೆಯಿಂದ ತಾಯಿ ಭಾರತಾಂಬೆಯನ್ನು ಬಿಡಿಸಲು ಇಂತಹ ನಿಸ್ವಾರ್ಥ ದೇಶಪ್ರೇಮಿಗಳ ತ್ಯಾಗ ಮತ್ತು ಬಲಿದಾನದಿಂದಾಗಿ ಸಹಾಯವಾಯಿತು ಎಂಬುದನ್ನು ತಿಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆಯಲ್ವೇ? ಕೊನೆಯದಾಗಿ, ಇಂದು ನಾವು ಸ್ವಾತಂತ್ರ್ಯವನ್ನು ಸಹಜವಾದ ಹಕ್ಕಿನಂತೆ ಅನುಭವಿಸುತ್ತಿದ್ದೇವೆ ಎಂದರೆ, ಒಂದು ಕಾಲದಲ್ಲಿ ದೇಶಕ್ಕಾಗಿ ಮಾತನಾಡುವುದೇ ಅಪರಾಧವಾಗಿತ್ತು, ದೇಶಭಕ್ತಿಯ ಕರಪತ್ರ ಹಂಚುವುದೇ ಅಪರಾಧವಾಗಿತ್ತು, ಬ್ರಿಟಿಷ್ ಆಡಳಿತವನ್ನು ಪ್ರಶ್ನಿಸುವುದೇ ಒಂದು ಅಪರಾಧವಾಗಿತ್ತು. ಅಂತಹ ಕಾಲದಲ್ಲಿ ಕೇವಲ 18 ವರ್ಷದ ಒಬ್ಬ ಯುವಕ ತನ್ನ ಜೀವನವನ್ನೇ ಪಣಕ್ಕಿಟ್ಟ. ಅವನ ಮುಂದಿನ ಎರಡು ದಾರಿಗಳಿದ್ದವು, ಒಂದು ತನ್ನ ಜೀವನ, ಮತ್ತೊಂದು ತನ್ನ ದೇಶದ ಸ್ವಾತಂತ್ರ್ಯದ ಕನಸು. ಅವನು ಎರಡನೆಯದನ್ನು ಆರಿಸಿಕೊಂಡ. ಆದ್ದರಿಂದ ಕುದಿರಾಮ್ ಬೋಸ್ ಕೇವಲ ಇತಿಹಾಸದ ಒಂದು ಹೆಸರು ಅಲ್ಲ, ಅವರು ನಮಗೆ ಕೇಳುವ ಒಂದು ಪ್ರಶ್ನೆ, ನಮಗೆ ದೊರೆತ ಸ್ವಾತಂತ್ರ್ಯದ ಬೆಲೆ ಎಷ್ಟು, ನಮಗೆ ದೊರೆತ ಸ್ವಾತಂತ್ರ್ಯದ ಬೆಲೆ ಎಷ್ಟು ಎಂಬ ಪ್ರಶ್ನೆಯನ್ನು ಹಾಕ್ತಾರೆ. ಉತ್ತರವನ್ನು ತಿಳಿಯಬೇಕಾದರೆ ಇಂತಹ ಹೆಸರುಗಳನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಬೇಕು. ಕುದಿರಾಮ್ ಬೋಸ್ ಅಮರವಾಗಲಿ. ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಉಯ್ಯಲವಾಡ ನರಸಿಂಹರೆಡ್ಡಿ. ಉಯ್ಯಲವಾಡ ನರಸಿಂಹರೆಡ್ಡಿ ಒಬ್ಬ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ನಾಯಕ. ಇವರು ಮಾಜಿ ತೆಲುಗು ಪಾಳೆಗಾರರಾದ ಮಲ್ಲಾರೆಡ್ಡಿ ಮತ್ತು ಸೀತಮ್ಮ ಅವರ ಮಗ. ನರಸಿಂಹರೆಡ್ಡಿ ಅವರು ರೂಪನಗುಡಿ ಗ್ರಾಮದಲ್ಲಿ 24 ನವೆಂಬರ್ 1807 ಜನಿಸಿದರು. ಅವರು ರೆಡ್ಡಿಗಳ ಮೋಟಾಟಿ ಕುಲಕ್ಕೆ ಸೇರಿದವರು. ಅವರು ಮತ್ತು ಅವರ ಕಮಾಂಡರ್ ಇನ್ ಚೀಫ್ ವಡ್ಡೆ ಓಬಣ್ಣ ಅವರು 1847 ಭಾರತದಲ್ಲಿ ಕಂಪನಿಯ ಆಡಳಿತ ವಿರುದ್ಧ ಸ್ವಾತಂತ್ರ್ಯ ಚಳವಳಿಯ ಹೃದಯ ಭಾಗದಲ್ಲಿ ಇದ್ದಂಥವರು. ಅಲ್ಲಿ 5,000 ಭಾರತೀಯ ರೈತರುಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ನಂದ್ಯಾಲ್ ಜಿಲ್ಲೆಯಲ್ಲಿ ದಂಗೆ ಎದ್ದರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1803 ಚೆನ್ನೈ ಪ್ರೆಸಿಡೆನ್ಸಿಗೆ ಶಾಶ್ವತ ವಸಾಹತು ಪರಿಚಯಿಸಲಾಯಿತು. ಇದನ್ನು ಮೊದಲು 10 ವರ್ಷಗಳ ಹಿಂದೆ ಬಂಗಾಳ ಪ್ರೆಸಿಡೆನ್ಸಿನಲ್ಲಿ ಜಾರಿಗೆ ತರಲಾಯಿತು. ಇದು ಕೃಷಿ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸಿತು. ಹೆಚ್ಚು ಸಮಾನತೆಯ ವ್ಯವಸ್ಥೆಯೊಂದಿಗೆ ಯಾರಾದರೂ ಕೃಷಿ ಮಾಡಬಹುದಾಗಿದ್ದು ಅವರು ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ನಿಶ್ಚಿತ ಮೊತ್ತವನ್ನು ಪಾವತಿಸುವ ಸೌಲಭ್ಯವನ್ನು ಒದಗಿಸಿದರು. ಪಾಳೆಗಾರರು ಮತ್ತು ಹಳೆಯ ಕೃಷಿ ಪದ್ಧತಿಗೆ ಆದ್ಯತೆ ನೀಡಿದ ಇತರ ಉನ್ನತ ಸ್ಥಾನಮಾನದ ಜನರು ಅಧಪದರದ ಸಾಮಾಜಿಕ ವ್ಯವಸ್ಥೆಯನ್ನು ಪ್ರತಿನಿಧಿಸುತ್ತಾರೆ. ಬಹುತೇಕ ಸಂದರ್ಭಗಳಲ್ಲಿ ಹೊಸಬರು ಮತ್ತು ಹಿಂದೂ ಸಮಾಜದ ವಿವಿಧ ಶ್ರೇಣಿಗಳನ್ನು ಯುಗಗಳಿಂದಾಗಿ ಏಕೀಕರಿಸಿದ ಸಾಮಾಜಿಕ ವ್ಯವಸ್ಥೆಯ ವಾರಸುದಾರರಾಗಿದ್ದರು. ಈ ಜನರನ್ನು ಅವರ ಭೂಮಿಯಿಂದ ವಂಚಿಸಲಾಗಿತ್ತು, ಅವುಗಳನ್ನು ಪುನರ್ವಿತರಣಾ ಮಾಡಲಾಗಿತ್ತು. ಆದರೆ ಬದಲಾವಣೆಗಳ ಪ್ರಾಥಮಿಕ ಉದ್ದೇಶವು ಸಾಮಾಜಿಕ ಕ್ರಮವನ್ನು ಪುನರ್ರಚಿಸುವ ಬದಲು ಉತ್ಪಾದನೆಯನ್ನು ಹೆಚ್ಚಿಸುವುದು. ಕೆಲವು ಸಂದರ್ಭಗಳಲ್ಲಿ ಇದು ಶಿಕ್ಷೆಯೊಂದಿಗೆ ಹೊಂದಿಕೆಯಾಯಿತು, ಏಕೆಂದರೆ ಹೊರಹಾಕಲ್ಪಟ್ಟವರಲ್ಲಿ ಇತ್ತೀಚೆಗೆ ಪಾಳೆಗಾರ ಯುದ್ಧಗಳಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಹೋರಾಟದಲ್ಲಿ ತೊಡಗಿಸಿಕೊಂಡವರು ಇದ್ದರು. ಕೆಲವರು ಕಳೆದು ಹೋದ ಭೂಮಿಗೆ ಬದಲಾಗಿ ಪಿಂಚಣಿಗಳನ್ನು ಪಡೆಯುತ್ತಿದ್ದರು, ಆದರೆ ಅಸಮಂಜಸ ದರದಲ್ಲಿ. ರೈತ್ವಾರಿ ಪದ್ಧತಿಯ ಪರಿಚಯ ಮತ್ತು ಆದಾಯವನ್ನು ಹೆಚ್ಚಿಸುವ ಇತರ ಪ್ರಯತ್ನಗಳನ್ನು ಒಳಗೊಂಡಿರುವ ಬದಲಾವಣೆಗಳು, ಗ್ರಾಮ ಮುಖ್ಯಸ್ಥರು ಮತ್ತು ಇತರ ಉನ್ನತ ಸ್ಥಾನಮಾನದ ಜನರು ಕಂದಾಯ ಸಂಗ್ರಹಕಾರ ಪಾತ್ರ ಮತ್ತು ಭೂಮಾಲೀಕರ ಸ್ಥಾನದಿಂದ ವಂಚಿತರಾದರು. ಆದರೆ ಅವರ ಬೆಳೆಗಳನ್ನು ಕಡಿಮೆ ಮಾಡುವ

ಮೂಲಕ ಕಡಿಮೆ ಸ್ಥಿತಿಯ ಸಾಗುವಳಿದಾರರ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ಅವರನ್ನು ಬಡತನಕ್ಕೆ ಬೀಳುತ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯ ತಮ್ಮನ್ನ ಆರ್ಥಿಕವಾಗಿ ಶೋಷಣೆ ಮಾಡುತ್ತಿದೆ ಮತ್ತು ಸಾಂಪ್ರದಾಯಿಕ ವ್ಯವಸ್ಥೆಯನ್ನು ಅವಲಂಬಿಸಿರುವವರಿಗೆ ಇನ್ನು ಮುಂದೆ ಬದುಕುವ ಮಾರ್ಗವಿಲ್ಲ ಎಂಬ ಅಭಿಪ್ರಾಯಕ್ಕೆ ಜನರು ಬಂದರು. ಹಳೆಯ ಆದೇಶವು ಅಸ್ತವ್ಯಸ್ತವಾಗುತ್ತಿದ್ದಂತೆ ನರಸಿಂಹರೆಡ್ಡಿ ಸೇರಿದಂತೆ ಒಂದು ಕಾಲದಲ್ಲಿ ಅಧಿಕಾರದಲ್ಲಿದ್ದಂತಹ ಪಾಳೆಗಾರರು ನೊಂದವರ ಗಮನ ಸೆಳೆದರು. ಅವರ ಮನವಿಗಳು ಕಿವುಡ ಕಿವಿಗೆ ಬಿದ್ದವು. ಪಾಳೆಗಾರರು ನಿಜವಾದ ಸಾಮಾಜಿಕ ಕಾರಣಗಳಿಗಾಗಿ ರೈತರ ವಿರೋಧವನ್ನು ಸಜ್ಜುಗೊಳಿಸುವ ಅವಕಾಶವನ್ನು ಕೂಡ ಕಂಡರು.

ನರಸಿಂಹರೆಡ್ಡಿಯವರ ಸ್ವಂತ ಆಕ್ಷೇಪಗಳು ಅವರ ಫಲಿತಾಂಶಗಳನ್ನು ಆಧರಿಸಿವೆ. ನೊಸ್ಸಂನ ಪಾಳೆಗಾರರಿಗೆ ಹೋಲಿಸಿದರೆ ಅವರ ಕುಟುಂಬವನ್ನು ವಜಾಗೊಳಿಸಿದ ನಂತರ ಅವರಿಗೆ ನೀಡಲಾದ ಪಿಂಚಣಿ ಅತ್ಯಲ್ಪವಾಗಿತ್ತು ಮತ್ತು 1821 ಆ ನಂತರದ ಕುಟುಂಬವು ನಿರ್ನಾಮವಾದಾಗ ಕೆಲವು ನೊಸ್ಸಂ ಹಣವನ್ನು ಮರುಹಂಚಿಕೆ ಮಾಡುವ ಮೂಲಕ ಅದನ್ನು ಹೆಚ್ಚಿಸಲು ಅಧಿಕಾರಿಗಳು ನಿರಾಕರಿಸಿದರು. ಅವರ ಕೆಲವು ಸಂಬಂಧಿಕರು ಗ್ರಾಮ ಪೊಲೀಸ್ ವ್ಯವಸ್ಥೆಯ ಅನುಸರಣೆ ಸೇರಿದಂತೆ ತಮ್ಮ ಭೂಮಿಯ ಹಕ್ಕುಗಳನ್ನು ಮತ್ತಷ್ಟು ಕಡಿತಗೊಳಿಸುವ ಪ್ರಸ್ತಾಪಗಳನ್ನು ಎದುರಿಸಿದರು. ಇನ್ನು ಬ್ರಿಟಿಷರ ವಿರುದ್ಧ ನರಸಿಂಹರೆಡ್ಡಿಯವರ ಯುದ್ಧ. ಗುಡ್ಲಾ ದುರ್ಟಿ, ಕೋಯಿಲ್ಕುಂಟ್ಲಾ ಮತ್ತು ನೊಸ್ಸಂ ಗ್ರಾಮಗಳಲ್ಲಿ ಮರಣ ಹೊಂದಿದ ವಿವಿಧ ಜನರ ಈ ಹಿಂದೆ ಹೊಂದಿದ್ದ ಭೂ ಹಕ್ಕುಗಳನ್ನು ಬ್ರಿಟಿಷ್ ಅಧಿಕಾರಿಗಳು ಇಸಿಕೊಂಡಾಗ 1847 ವಿಷಯಗಳು ತಲೆತ್ತಿದವು. ಇತರರ ಅಸಮಾಧಾನದಿಂದ ಪ್ರೋತ್ಸಾಹಿಸಲ್ಪಟ್ಟಂತಹ ರೆಡ್ಡಿ ಸಂಗ್ರಾಮಕ್ಕೆ ಪ್ರಮುಖ ವ್ಯಕ್ತಿಯಾಗಿದ್ದರು. ರಾಯಲ್ಸೀಮಾ ಪ್ರದೇಶವನ್ನು ನಿಜಾಮರಿಂದ ಬ್ರಿಟಿಷರಿಗೆ ವರ್ಗಾಯಿಸಲಾಯಿತು ಮತ್ತು ರೆಡ್ಡಿ ನೇರವಾಗಿ ಬ್ರಿಟಿಷರಿಗೆ ತೆರಿಗೆ ಪಾವತಿಸಲು ನಿರಾಕರಿಸಿದರು. ಜೂನ್ 10, 1847 ಅವರು ಕೋಯಿಲಕುಂಟ್ಲಾದಲ್ಲಿ ಖಜಾನೆಯ ಮೇಲೆ ದಾಳಿ ನಡೆಸಿ ಆಂಧ್ರಪ್ರದೇಶದ ಪ್ರಕಾಶಂ ಜಿಲ್ಲೆ ಕಂಬಂ ಕಡೆಗೆ ಮೆರವಣಿಗೆ ನಡೆಸಿದರು. ದಾರಿಯಲ್ಲಿ ರುದ್ರವರಂನಲ್ಲಿ ಅರಣ್ಯ ರೈಜರನ್ನು ಕೊಂದರು. ಇದು ಗಂಭೀರ ವಿಷಯವಾದ್ದರಿಂದ ಆಗಿನ ಕಲೆಕ್ಟರ್ ಥಾಮಸ್ ಮನ್ರೋ ಅವರನ್ನು ಬಂಧಿಸಲು ಆದೇಶ ಹೊರಡಿಸಿದರು. ಇಐಸಿ ಅವರನ್ನು ಬಂಧಿಸಿ ತಂದರೆ 5,000 ಮತ್ತು ಕೊಂದಿ ತಂದರೆ 10,000 ರೂಗಳನ್ನು ಕೊಡುವುದಾಗಿ ಘೋಷಣೆಯನ್ನು ಮಾಡಿದರು. ಆ ಕಾಲದಲ್ಲಿ ಇದು ಬಹಳ ದೊಡ್ಡದ ಮೊತ್ತವಾಗಿತ್ತು. ರೆಡ್ಡಿ ತನ್ನ ಸೈನ್ಯದೊಂದಿಗೆ 1847 ಜುಲೈ 23 ಗಿಡ್ಡಲೂರಿನಲ್ಲಿ ಬೀಡು ಬಿಟ್ಟಿದ್ದಂಥ ಬ್ರಿಟಿಷ್ ಪಡೆಗಳ ಮೇಲೆ ಗಂಭೀರ ದಾಳಿಯನ್ನು ನಡೆಸಿ ಅವರನ್ನು ಸೋಲಿಸಿದರು. ಅವನನ್ನು ಸೆರೆ ಹಿಡಿಯಲು ಸಾಧ್ಯವಾಗಲಿಲ್ಲ. ಬ್ರಿಟಿಷರು ಅವನ ಕುಟುಂಬವನ್ನು ಕಡಪದಲ್ಲಿ ಬಂಧಿಸಿದರು. ನರಸಿಂಹರೆಡ್ಡಿ ತನ್ನ ಕುಟುಂಬವನ್ನು ಉಳಿಸಲು ನಲ್ಲಮಾಲ ಫಾರೆಸ್ಟ್ಗೆ ಸ್ಥಳಾಂತರಗೊಂಡರು. ಆದರೆ ಶ್ರೀ ರೆಡ್ಡಿ ಅವರ ಅಡಗುತಾಣದ ಬಗ್ಗೆ ಬ್ರಿಟಿಷ್ ಪಡೆಗಳನ್ನು ಯಾರೋ ದೂರವಿಟ್ಟರು. ನೆಲ್ಲಮಾಲ ಪ್ರದೇಶದಲ್ಲಿ ಬ್ರಿಟಿಷರ ಕೈಯಲ್ಲಿ ಹಾಕಿಕೊಳ್ಳುವುದನ್ನು ತಪ್ಪಿಸಲು ನರಸಿಂಹರೆಡ್ಡಿ ಕೋಯಿಲ್ಕುಂಟ್ಲಾ ಪ್ರದೇಶಕ್ಕೆ ಮರಳಿದರು ಮತ್ತು ಜಗನ್ನಾಥ ಬೆಟ್ಟದಲ್ಲಿ ತಲೆಮರೆಸಿಕೊಂಡರು. 1847 ಅಕ್ಟೋಬರ್ 6 ಬ್ರಿಟಿಷ್ ಸೈನ್ಯವು ಒಂದು ಸುಳಿವು ಸಿಕ್ಕಾಗ ರೆಡ್ಡಿಯನ್ನ ಮತ್ತು ಅವನ ಅನುಚರರನ್ನು ಬಂಧಿಸಿದರು. ಈಸ್ಟ್ ಇಂಡಿಯಾ ಕಂಪನಿ ಅವನ ಮೇಲೆ ಭಾರಿ ಫೆಟ್ಟರ್ ಚೇನ್ಗಳನ್ನ ಹಾಕಿ ಅವನನ್ನು ಕೋಯಿಲಕುಂಟ್ಲಾ ಬೀದಿಗಳಲ್ಲಿ ಅವರ ಜನರ ಮುಂದೆ ರಕ್ತದ ಬಟ್ಟೆಗಳಲ್ಲಿ ಮೆರವಣಿಗೆ ಮಾಡಿತು. ಇದರಿಂದ ಅವರ ಜನರಿಗೆ ಎಚ್ಚರಿಕೆ ಕೊಟ್ಟರು. ಅವರ ಅನುಚರರಲ್ಲಿ ಸುಮಾರು 112 ಮಂದಿಯನ್ನು ಬಂಧಿಸಿ 5-14 ವರ್ಷಗಳ ಕಾಲ ಶಿಕ್ಷೆಗೊಳಪಡಿಸಲಾಯಿತು ಮತ್ತು ಅವರಲ್ಲಿ ಕೆಲವರನ್ನ ಅಂಡಮಾನ್ ದ್ವೀಪದಲ್ಲಿರುವ ಜೈಲಿಗೆ ಸಾಗಿಸಿದರು. ಕಡಪ ವಿಶೇಷ ಆಯುಕ್ತರು ವಿಚಾರಣೆ ನಡೆಸಿದರು ಮತ್ತು ನರಸಿಂಹರೆಡ್ಡಿ ವಿರುದ್ಧ ದಂಗೆ, ಕೊಲೆ ಮತ್ತು ದರೋಡೆಕೋರ ಆರೋಪ ಹೊರಿಸಲಾಯಿತು ಮತ್ತು ಎಲ್ಲ ಆರೋಪಗಳ ಮೇಲೆ ಶಿಕ್ಷೆಗೊಳಗಾದರು. 1847 ಫೆಬ್ರವರಿ 22 ಕಲೆಕ್ಟರ್ ಕೊಕ್ರೇನ್ ಅವರ ಸಮ್ಮುಖದಲ್ಲಿ ಅವರನ್ನು ಹತ್ತಿರದ ನದಿಯ ದಡದಲ್ಲಿ ಸಾರ್ವಜನಿಕವಾಗಿ ಗಲ್ಲಿಗೇರಿಸಲಾಯಿತು. ಜನರಲ್ಲಿ ಭಯವನ್ನು ಉಂಟು ಮಾಡಲು ಹಾಗೂ ಬ್ರಿಟಿಷರ ವಿರುದ್ಧ ಮತ್ತೊಂದು ದಂಗೆ ಅಥವಾ ಸಂಗ್ರಾಮವನ್ನು ಪ್ರಯತ್ನ ಮಾಡದಿರಲು 1847 ರಿಂದ 1877 ಸುಮಾರು 30 ವರ್ಷಗಳ ಕಾಲ ಅವರ ತಲೆಯನ್ನು ಕೋಟೆಯ ಗೋಡೆಯ ಮೇಲೆ ಇರಿಸಲಾಗಿತ್ತು. ಬ್ರಿಟಿಷ್ ಭಾರತ ಇತಿಹಾಸದಲ್ಲಿ ಇದು ಮತ್ತೊಂದು ಕಳಂಕ. ಒಬ್ಬ ದೇಶಭಕ್ತನನ್ನ ಕೊಲೆಗಾರ ಮತ್ತು ದರೋಡೆಕೋರನೆಂದು ಕರೆಯಲಾಗ್ತಾ ಇತ್ತು ಮತ್ತು ಕೊನೆಗೆ ಆರಂಭಿಕ ಬ್ರಿಟಿಷ್ ಆಡಳಿತಗಾರರಿಂದ ನಿರ್ದಯವಾಗಿ ಕೊಲ್ಲಲ್ಪಟ್ಟರು. ಬ್ರಿಟಿಷ್ ಆಕ್ರಮಣದ ವಿರುದ್ಧ ಭಾರತದಲ್ಲಿ ಅವನ ದಂಗೆ 1857 ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ 10 ವರ್ಷಗಳ ಹಿಂದೆಯೇ ಶುರುವಾಗಿತ್ತು. ಗಿಡ್ಡಲೂರು ಬಳಿಯ ಕೊತ್ತ ಕೋಟದಲ್ಲಿರುವ ಕೋಟೆಯ ಅವಶೇಷಗಳಲ್ಲಿ ಆರಂಭಿಕ ಘಟನೆಗಳ

ಶಾಲಾ ಪಠ್ಯಪುಸ್ತಕಗಳಲ್ಲಿ ಸೇರಿಸುವ ಯೋಜನೆಯನ್ನು ಕೂಡ ಸರ್ಕಾರ ಹೊಂದಿದೆ. ಉಯ್ಯಾಲವಾಡ ಗ್ರಾಮದಲ್ಲಿ ಮೃತರಾದ ರೆಡ್ಡಿ ಮತ್ತು ಪರೋಪಕಾರಿ ಬುಡ್ಡ ವೆಂಗಲ್ ರೆಡ್ಡಿ ಅವರ ಸ್ಮರಣೆಯನ್ನು ಉಳಿಸಿಕೊಳ್ಳಲು ರೇಣತಿ ಚಂದ್ರುಲ ಸ್ಮಾರಕ ಸಮಿತಿಯನ್ನು ರಚಿಸಲಾಯಿತು. ಸಮಿತಿಯು 2015 ರೆನಾಟಿ ಸೂರ್ಯಚಂದ್ರರು ದಿ ಸನ್ ಅಂಡ್ ಮೂನ್ ಆಫ್ ರೆನಾಡು ಎಂಬ ಶೀರ್ಷಿಕೆಯ ಪುಸ್ತಕವನ್ನು ತೆಲುಗು ಮತ್ತು ಇಂಗ್ಲಿಷ್ನಲ್ಲಿ ಪ್ರಕಟಿಸಿದೆ. ಇದು ಇತಿಹಾಸಕಾರರ ಸಂಶೋಧನಾ ಪ್ರಬಂಧಗಳ ಆಯ್ದ ಭಾಗವನ್ನು ಒಳಗೊಂಡಿದೆ. March 25, 2021 ಓರ್ವಕಲ್ನಲ್ಲಿರ್ತಕ್ಕಂಥ ಕರ್ನೂಲ್ ವಿಮಾನ ನಿಲ್ದಾಣವನ್ನು ಉಯ್ಯಾಲವಾಡ ನರಸಿಂಹರೆಡ್ಡಿ ವಿಮಾನ ನಿಲ್ದಾಣ ಅಂತ ಹೆಸರಿಸಲಾಗಿದೆ. ನರಸಿಂಹರೆಡ್ಡಿ ಅವರ ಸ್ಫೂರ್ತಿದಾಯಕ ಜೀವನವನ್ನು ಆಧರಿಸಿ ಒಂದು ಚಿತ್ರ ನಿರ್ಮಾಣಗೊಂಡಿತು. ಸುರೇಂದರ್ ರೆಡ್ಡಿ ನಿರ್ದೇಶನದ ಮತ್ತು ಮೆಗಾಸ್ಟಾರ್ ಚಿರಂಜೀವಿ ಅಭಿನಯದ ಸೈರಾ ನರಸಿಂಹರೆಡ್ಡಿ ಎಂಬ ಚಿತ್ರವು ತೆಲುಗು ಚಿತ್ರೋದ್ಯಮದಲ್ಲಿ October 2, 2019 ಬಿಡುಗಡೆಯಾಗಿ ಜನಪ್ರಿಯತೆಯನ್ನು ಗಳಿಸಿತು. ಇಂತಹ ಅಪ್ರತಿಮ ರಾಷ್ಟ್ರಪ್ರೇಮಿ ಸ್ವಾತಂತ್ರ್ಯ ಹೋರಾಟಗಾರ ರಾಯಲಸೀಮೆಯ ನೆಲದಲ್ಲಿ ಬೆಳೆದ ಬಳ್ಳಾರಿಯ ಮಣ್ಣಿನಲ್ಲಿ ಗುರುತು ಬಿಟ್ಟ ಆಂಧ್ರ ಕರ್ನಾಟಕದ ಜನರ ಹೃದಯದಲ್ಲಿ ಸದಾಕಾಲವೂ ಪ್ರತಿಧ್ವನಿಸುವ ಅಪ್ರತಿಮ ರಾಷ್ಟ್ರಪ್ರೇಮಿ ಉಯ್ಯಾಲವಾಡ ನರಸಿಂಹರೆಡ್ಡಿ ಇವರ ಬಗ್ಗೆ ಪರಿಚಯಿಸಲು ಒಂದು ಅವಕಾಶ ಕೊಟ್ಟಂತ ಜನಧ್ವನಿ ರೇಡಿಯೋ ವಾಹಿನಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ ಬಂಧುಗಳೇ.

ಇದುವರೆಗೂ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಖುದಿರಾಮ್ ಬೋಸ್ ಹಾಗೂ ಉಯ್ಯಲವಾಡಿ ನರಸಿಂಹರೆಡ್ಡಿ ಹೋರಾಟದ ಕುರಿತು ಪಾಂಡವಪುರದ ವಿಜಯ ಶಿಕ್ಷಣ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೋಮಶೇಖರ್ ಕೇರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯ ಜೀವನ ಹಾಗೂ ವೃದ್ಧಾಪ್ಯ ಜೀವನವನ್ನ ಕುರಿತು ಹೆಚ್ಡಿಕೋಟೆ ತಾಲೂಕಿನ ದೇವನಹಾಡಿಯ ಶ್ರೀಮತಿ ಮಾರಿಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ರುದ್ರ ಎರಡನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಜೀವನ ಮತ್ತು ಆರೋಗ್ಯ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ಡಿಕುಡೆ ತಾಲೂಕಿನ ದೇವನಹಾಡಿಯ ಶ್ರೀಮತಿ ಮಾರಿಯರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಗಿರಿಜನರ ಜೀವನ ಮತ್ತು ಆರೋಗ್ಯ ಜೀವನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
1: ತುಂಬಾ ಖುಷಿ ಆಯ್ತು ಅಮ್ಮ.
2: ನಮಸ್ಕಾರ.

0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ. ಎಲ್ಲಿಯವರು, ಯಾವ ಊರು, ನಿಮ್ಮ ಹೆಸರೇನು?
1: ಮಾರೆ.
2: ಮಾರೆ.
1: ನಮ್ಮದು ಇದೇ ದೇವನಾಡಿ ಅಂತ. ಇಲ್ಲೇ ನಾವು ಹುಟ್ಟಿ ಬೆಳೆದಾಗೆಲ್ಲ ಇದೇ ಊರು. ನಮ್ಮ ತಾಯಿ ಊರು, ನಮ್ಮ ತಂದೆ ಊರು ಮಚ್ಚೂರು. ನಾವು ಇಲ್ಲಿ ಮದುವೆ ಆಗಿರೋದು ಗಂಡನ ಮನೆ ಅಂತಾರೆ. ಇದೇ ಊರು ನಮ್ಮದು. 5 ಮಕ್ಕಳು ಇತ್ತು. 5 ಮಕ್ಕಳಲ್ಲಿ 2 ತೀರೋದು, 3 ಮಕ್ಕಳವ್ರೆ ಗಂಡು ಹೆಣ್ಣಿಲ್ಲ.
0: ಎಷ್ಟು ವರ್ಷದಿಂದ ಇಲ್ಲೇ ವಾಸವಾಗಿದ್ದೀರಾ?
1: ಇಲ್ಲೇ ವಾಸ ಮಾಡೋದು. ನಮ್ಮ ಬಾರಿ ಕಾಲದಿಂದ ಇಲ್ಲೇ, ನಮ್ಮ ಅಜ್ಜರು ಮಜ್ಜರು ಕಾಲದಿಂದ ಇಲ್ಲೇ ನಾವು ವಾಸ ಮಾಡೋದು. ನಾವು ಹೀಗೆ ಕಮಲ ಮಾಡಿದ್ರಲ್ಲ, ಕಾಡು ಒಳಗೆ ಇದ್ದವ್ರನ್ನ ತಂದು ಹೊರಗಡೆ ಹಾಕ್ಬಿಟ್ರು ಫಾರೆಸ್ಟ್ನವರು. ನಮಗೂ ಈಗ ಜೀವನ ಮಾಡೋಕ್ಕಾಗಲ್ಲ. ಈಗ ಸೊಸೈಟಿಗೆ 4 ಕೆಜಿ ಸಿಗ್ತದೆ, 6 ಕೆಜಿ ರಾಯಿ ಸಿಗ್ತದೆ. ಎಷ್ಟು ದಿವಸ ಆಯ್ತದೆ ಅದು. ಕೂಲಿಗೆ ಹೋಗೋಕ್ಕಾಗಲ್ಲ. ಕಣ್ಣು ಆಪರೇಷನ್ ಮಾಡಿ ಸರ್ಗೂರಲ್ಲೇ ಕಣ್ಣು ಆಪರೇಷನ್ ಮಾಡಿರೋದು. ಈಗ 5-6 ವರ್ಷದಿಂದ ಕೂಲಿಗೆ ಹೋಗಲ್ಲ. ನಾ ಹೀಗೆ ಆ ಸೊಸೈಟಿಗೆ ಸಿಗ್ತಾ ಇದೆಯಲ್ಲ, ಅದರಲ್ಲೇ ಜೀವನ ಮಾಡೋಣ.
0: ಎಷ್ಟು ವರ್ಷ ಆಗಿದೆ ಅಮ್ಮ?
1: ನನಗೆ 70 ವಯಸ್ಸಾಗಿದೆ.
0: 70 ವಯಸ್ಸಾಗಿದೆ. ಹೇಗೆ ನಡೀತಾ ಇದೆ ಒಂದು ವಯಸ್ಸಾದ ಜೀವನ?
1: ಅಯ್ಯೋ, ಜೀವನ ಅಂದರೆ ನನಗೆ ನಯಳಲ್ಲ. ನಿಮ್ಮಂತೆಯವ್ರು ಊಟ ಪಟ್ಟಿ ಕೊಟ್ಟರೆ ಊಟ ಮಾಡ್ಕೈತೀನಿ. ನಾ ಕೂಲಿಗಂತ ಹೋಗಿಲ್ಲ, 8 ವರ್ಷ ಆಯ್ತದೆ. ಅದೊಟ್ಟಿಂದ ಕೂಲಿಗೆ ಹೋಗಲ್ಲ. ಇಲ್ಲಿ ರೇಷನ್ ಸಿಗುತ್ತಲ್ಲ, ಅದರಲ್ಲೇ ಜೀವನ ಮಾಡ್ಕೊಂಡು 800 ರೂಪಾಯಿ ಸಂಬಳ ಬರ್ತದೆ. ಅದರಲ್ಲಿ ಹೆಂಗೆ ಸೀರೆ ಗಿರೆ ತಗೊಂಡು ಜೀವನ ಮಾಡೋದು.
0: ಅಂದ್ರೆ ಈಗ 5-6 ವರ್ಷದಿಂದ ನೀವು ಕೆಲ್ಸಕ್ಕೆಲ್ಲ ಹೋಗ್ತಾ ಇಲ್ಲ, ತೀರಾ ಆಗದಿರೋ ಪರಿಸ್ಥಿತಿ, ಮನೇಲೆ ಇದ್ದೀರಾ. ಮೊದ್ಲೆಲ್ಲ ಏನ್ ಕೆಲಸ ಮಾಡ್ತಿದ್ರಿ ಅಮ್ಮ? ಅಂದ್ರೆ 60 ವರ್ಷದಿಂದ
1: ಮೊದ್ಲು ಎಲ್ಲ ಊರ್ಗಾಣಿ ಕೂಲಿ ಮಾಡಕ್ ಹೋಯ್ತೀವಿ ನಾವು. ಕೂಲಿ ಮಾಡಿದ್ರೆ ಹತ್ತಿ ಬಿಡ್ಸೋದು, ರಾಗಿ ಕುಯ್ಯೋದು, ಬೀಸ ಕೇಳಿದ್ರೆ ಬೀಸೋದು, ಭತ್ತ ಕುಟ್ಟೋದು, ಅದೆಲ್ಲ ಮಾಡ್ತಿದ್ವು ನಮ್ಮ ಕಾಲದಲ್ಲಿ. ಈಗ ಏನು ಸೋತೋ, ನಾವು ಸರಿಯಲ್ಲೆಲ್ಲ ಹೋಯ್ತು. ಈಗ ಕೆಲಸ ಮಾಡೋಕ್ಕಾಗಲ್ಲ, ಕೂಲಿ ಮಾಡೋಕ್ಕಾಗಲ್ಲ ನಮಗೆ. ಹೀಗೆ ಸೊಸೆ ಮಕ್ಕಳು ಕೊಟ್ಟರೆ ಪಟ್ಟಿ ತಿನ್ಕೊಳ್ಳೋದು, ಸುಮ್ಮನೆ ಮನೆಗೆ ಇರೋದೆ.
0: ಈಗ ಕೂಲಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲಿ ಎಷ್ಟು ಸಂಬಳ ಕೊಡ್ತಿದ್ರು ಅವಾಗ?
1: ಆಗ 2 ಸೇರು ರಾಗಿ, ಭಾರಿ ತುಂಬ ಕಷ್ಟ. 2 ಸೇರು ರಾಯಿ ತಗೊಂಬಂದ್ರೆ ಅದನ್ನ ಒಂದು ಸೇರು ಮಡಗ ಅದು ಬೆಳಿಗ್ಗೆ ಮಕ್ಕಳಿಗೆ, ಸಾಯಂಕಾಲ ಒಂದು ಸೇರು ಕಲ್ಲು, ಕಲ್ಲಲ್ಲಿ ಬೇಯಿಸ್ಬಿಟ್ಟು ಮುದ್ದೆ ಮಾಡಿ ಮಕ್ಕಳಿಗೆಲ್ಲ. 5 ಮಕ್ಕಳು ಇದ್ರು ನನಗೆ, ಗಂಡು ಮಕ್ಕ 2 ಮಕ್ಕ ಇಲ್ಲ. ಭಾರಿ ತುಂಬ ಕಷ್ಟದಲ್ಲಿ ಬದುಕಿರೋದು. ಗಂಡ ತಿರುಗಿ ಭಾರಿ ತುಂಬ ಕಷ್ಟ. ನಂತೆ ಕಷ್ಟದಲ್ಲಿ ನಾ ಬದುಕಿ ಈ ವಯಸ್ಸಾಯವನ್ನೇ ಜ್ಞಾನ ಮಾಡ್ತದೆ ದೇವರು.
0: ಈಗ 2 ಸೇರು ರಾಗಿ ಅಂತ ಹೇಳ್ತಿದ್ರಲ್ಲ, ಮನೆ ಜೀವನ ಹೇಗೆ ಸಾಕ್ತಾ ಇತ್ತು?
1: ಹೆಂಗಿಯೋ. ಈಗ ಕಾಳು ಸೊಪ್ಪು ಕಳ್ಳೆ ತಂದ್ಕೊಂಡು ಒಂದಿಷ್ಟು ಇಟ್ಕೊಳ್ಳೆ ಬೇಯಿಸ್ಬಿಡೋದು. ಸೊಪ್ಪು ಅಂದರೆ ಎಷ್ಟು ಸೊಪ್ಪು ತಗೋಬರೋದು, ಬೇಯಿಸ್ಬಿಡೋದು. ಪಬಟ್ಟಿ ಮುದ್ದೆ ಮಕ್ಕಳದ ಬೆಳಿಗ್ಗೆ ಒಂದು ಸೇರು, ಸಾಯಂಕಾಲ ಒಂದು ಸೇರು. ಪಬಟ್ಟಿ ಪಬಟ್ಟಿ ಮಕ್ಕಳಿಗೆ ಮುದ್ದೆ ಎಲ್ಲ ಕೊಟ್ಬಿಟ್ಟು ಗಣಸರನ್ನು ಕೊಟ್ಬಿಟ್ಟು ನಾವು ತಿಂದ್ಕೊಂಡು ಜೀವನ ಸಾಗಿಸ್ತಾ ಇದ್ದಾವೆ. ಆಗ ಕಳ್ಳೆ ಸೊಪ್ಪು ಇರ್ತಿತ್ತು, ಹೊಟ್ಟೆ ತುಂಬ ಕಳ್ಳೆ ಸೊಪ್ಪು ತಿನ್ಕೊತೀವಿ ನಾವು.
0: ಯಾವ್ಯಾವ ಥರ ಸೊಪ್ಪು ಸಂಗ್ರಹಿಸ್ಕೋತಿದ್ರಿ ನೀವು ತಿನ್ನೋಕೆ?
1: ತಿನ್ನೋದಕ್ಕ ಇದು ಕೀರೆ ಸೊಪ್ಪು, ತಗತೆ ಸೊಪ್ಪು ಅಂತ, ಮನಗಲೆ ಸೊಪ್ಪು ಜಾಸ್ತಿ, ತುಂಬ ಮನಗಲೆ ಸೊಪ್ಪು ಜಾಸ್ತಿ ತಿಂತಿದ್ದಾರೆ. ಈಗಲೂ ಸಿಕ್ಕಿದ್ರೆ
0: ತಿಂತೀವಿ.
1: ಹೊಲದಲ್ಲಿ ರೈತರ ಹೊಲದಲ್ಲಿ ಸಾಸಿವೆ ಸೊಪ್ಪು ಅಂತ ಬಿತ್ತು ಬಿಡ್ತಿದ್ರು ರಾಗಿ ಒಳಗೆ. ಹೋಗಿ ಒಂದೊಂದು ಪಟ್ಟಣ ಕುಯ್ಕೊಬತ್ತೀವಿ ನಾವು. ಕುಯ್ತಂದ ಅದನ್ನ ಕತ್ತರಿಸಿ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಅಗ್ರಣೆ ಇಗ್ರಣೆ ಈರುಳ್ಳಿ ಯಾವುದಿಲ್ಲ ಅದನ್ನ ಬೇಯಿಸ್ಬಿಟ್ಟು ಇಷ್ಟಿಷ್ಟು ಸೊಪ್ಪು ಒಬ್ಬೊಬ್ರಿಗೆ ಸಾಗೋ ನಾಳೆಯಲ್ಲಿ ಸಾಗೋ ನಾಳೆಯಲ್ಲಿ ಹಾಕೊಂಡು ಸೊಪ್ಪು ಇಷ್ಟಿಟ್ಟು ನಾವು ಇಟ್ಟು ನಮ್ಗೆ ತೆಗೆಬಿಟ್ಟು.
0: ಸಾಮಾನುಗಳೆಲ್ಲ ಬೆಲೆ ಯಾವ ಥರ ಇರ್ತಿತ್ತು ಅವಾಗ?
1: ಆಗ ಬೆಲೆ ಕಡಿಮೆ ಇರ್ತಿತ್ತು. ಬೆಲೆ ಕಡಿಮೆ ಇರ್ತದೆ, ಕೂಲಿ ಕಡಿಮೆ, ಕೂಲಿ ಕಡಿಮೆ. ಹೆಂಗೆ ನಿಮ್ಮಂತೆಯವ್ರು ಕರೆದ್ರೆ 1 ದಿವಸ 2 ದಿವಸ ಕೂಲಿ ಕಡಿಮೆ. ಕಾಡಿಗೆ ಹೋಗೋದು, ಗೆಣಸ್ಕ ತರೋದು, ನಾರ ಗೆಣಸು ಅಂತ ಇತ್ತು, ಅದು ಹಿಂಗೆ ಹಿಂಗೆ ಹೋಯ್ತಾ ಇತ್ತು. ಆ ಗೆಣಸು ಅಗಿಯೋದು, ಅಷ್ಟು ಒಂದೊಂದು ಪಟ್ಟಣ ತರೋದು, ಅದನ್ನ ಸಿ ಬೇಯಿಸೋದು, ಮಕ್ಕಳಿಗೆಲ್ಲ ಕೊಡೋದು, ತಿಂದ್ಬಿಟ್ಟು ಮಕ್ಕಳ ನೀರು ಕುಡಿದ್ಬಿಟ್ಟು ಮನೆಗೆ ಹತ್ತಿ ಹೊಳೆ ನೀರು ಅದನ್ನ ಹೊಳೆಯಲ್ಲಿ ಹೊತ್ಕೊಬಿಟ್ಟಿ ನಾವು ನೀರು ನೀರು
0: ಯಥೇಚ್ಛವಾಗಿ ಗಡ್ಡೆ ಗೆಣಸುಗಳನ್ನ ತಿಂದು ಜೀವನವನ್ನ ಮಾಡ್ತಾ ಇದ್ರಿ. ಕಷ್ಟ ಇದ್ರು ಅದು ಸಮೃದ್ಧಿ ಜೀವನ ಅಂತ ಅನ್ನಿಸ್ತಾ ಇತ್ತು. ನೀವು ಯಾವ ಪಂಗಡಕ್ಕೆ ಬರ್ತೀರಾ?
1: ನಾವು ಯಾವ ಪಂಗಡಕ್ಕೆ ಅಂದ್ರೆ ನಮ್ಗೆ ಹೀಗೆ ಜೇನು ಕುರುಹರು.
0: ಜೇನು ಕುರುಹರು. ಈಗ ಹಿಂದೆ ಎಲ್ಲ ನೀವು ಜೇನು ಅಳಿಯಕ್ಕೆಲ್ಲ ಹೋಗ್ತಿದ್ರಿ, ಯಾವ ತರ ಸಂಗ್ರಹಣೆ ಮಾಡ್ಕೋತಿದ್ರಿ, ಯಾವ ತರ ಅಳಿತಿದ್ರಿ ಅದನ್ನ?
1: ಈ ಮರದಲ್ಲಿ ಇರ್ತಿತ್ತು, ಹೀಗೆ ಮರದಲ್ಲಿ ಆಗದ ಬಿಡ ಅದು ತರದು ಬಿಡೋದು. ಇದು ಅದೆಲ್ಲ ಮಚ್ಚನು ಅದ್ಲು ತರದು ಬಿಡೋದು. ಅದ್ರ ಒಳಗೆ ಇರ್ತಿತ್ತು, ಅದ್ರ ಕೈ ಹಾಕಿ ಎತ್ಕೊತಿದ್ರು. ಎತ್ಕೊತಿದ್ರು ನಾವು ಗಣಸರು ಹೆಂಗಸರು ಹೋಯ್ತೈತಿಲ್ಲ, ಗಣಸರು ತಗೊಬರೋದು ಪಟ್ಟಪಟ್ಟನ ತಗೊಬಂದು ಗೆಣಸು ಅದನ್ನ ಅವಶಿ ಮಾರೋದು. ಹಾಗೆ ತುಪ್ಪ ತಿನ್ನೋದು ಮಕ್ಕಳು
0: ಸಂಗ್ರಹಣೆ ಮಾಡ್ಕೋತಿದ್ರಿ
1: ನಾವು ತಿನ್ಕೋತೀವಿ. ಈಗ ಹಿಟ್ಟನ್ನ ತಿನ್ನ ಹಿಟ್ಟು ಊಟ ಅನ್ನ ಊಟ ಮಾಡೋಗಿಲ್ಲ, ಹೀಗೆ ಕಷ್ಟ. ಆಗಲೂ ಒಳ್ಳೆ ಸುಖ ಆಗಿತ್ತು, ಸರಿಲ್ಲ ತುಪ್ಪ ಆಗಿರ್ತಿತ್ತು.
0: ಒಂದು ಪ್ರಕೃತಿಯಲ್ಲಿ ಸಿಗುವಂತಹ ಆಹಾರ ಆಗಿರ್ಬೋದು, ಗೆಡ್ಡೆ ಗೆಣಸಾಗಿರ್ಬೋದು, ಇವನ್ಗಳನ್ನ ಸೇವಿಸ್ಕೊಂಡು ಆರೋಗ್ಯ ಪದ್ಧತಿ ಚೆನ್ನಾಗಿರ್ತಿತ್ತು. ಈಗ ಹಿಂದೆಲ್ಲ ನೀವು ಈ ನವಣೆ ಸಜ್ಜೆ ಸಾಮೆ ಆ ಥರದ್ನೆಲ್ಲ ಬೆಳೀತಿರ್ಲಿಲ್ವಾ?
1: ಬೆಳೀತಿದ್ವು. ಈ

0: ಕೊಟ್ಲಿ ಕೆರೆದುಬಿಟ್ಟು ಕಾಡು ಮನೆ ಇದು ಕಾಡು ಅದು ಕಾಡು ಕಾಡೆಲ್ಲ ತೆರೆದುಬಿಟ್ಟು ಮೇಳೆ ಮರ ತರಿತಿಟ್ಲ ಮೇಳೆ ಎಲ್ಲ ತೆರೆದುಬಿಟ್ಟು ಅದ್ರ ಕೈ ಕೊಟ್ಲು ಕೆರೆದುಬಿಟ್ಟು ಸಾಮೆ ನವಣೆ ರಾಗಿ ಎಲ್ಲ ಬೆರಕೆ ಮಾಡಿ ಬಿತ್ತಿ ಒಂದಷ್ಟೆಲ್ಲ ಮಾಡ್ಕೋತೀವಿ. ಮಾಡಿಬಿಟ್ಟು ಅದನ್ನ ತೇನೆ ಬಂತು ಬೆಳೆದ ಮೇಲೆ ಅದನ್ನ ಕುಯ್ದು ಮನೆ ಸುರ್ಕೊಂಡು ಬಿಸಿಲಾದ್ರೆ ಹಾಕಿ ಜಬ್ಬಿ ಅದನ್ನ ರಾಗಿ ಮಾಡಿ ಮುದ್ದೆ ಮಾಡ್ತೀವಿ.
1: ಅಂದ್ರೆ ಯಾವ್ದೇ ಮಿಲ್ಗಳಾಗಿರ್ಬೋದು ಯಂತ್ರಗಳಾಗಿರ್ಬೋದು ಇರ್ಲಿಲ್ಲ,
0: ಇಲ್ಲ ಕಲ್ಲು ಕಲ್ಲಲ್ಲಿ ಇಲ್ಲದೇ ನಮ್ಮ ಮನೆಯಲ್ಲಿ ಕಲ್ಲು ಆ ಕಲ್ಲಲ್ಲಿ ಬೀಸೋದು ಮುದ್ದೆ ಮಾಡೋದು ತಿನ್ನ ಹಾಗೆ ಮಾಡ್ತೀನಿ ಊಟ ಮಾಡ್ತೀನಿ. ಅಂದ್ರೆ ಆಗಲೂ ಸ್ವಲ್ಪ ಈಗ ಇಲ್ಲ ಬಿಡಪ್ಪ, ಈಗ ಈಗ ಎಲ್ಲ ಬರೀ ಗೊಬ್ಬರದ ಔಷಧಿ ತಾಕತ್ತಿಲ್ಲ.
1: ಈಗ ಹಿಂದೆ ಎಲ್ಲ ಒಲೆ ಅಡಿಗೆ ಎಷ್ಟು ರುಚಿಯಾಗಿರ್ತಿತ್ತು,
0: ಮಡಿಕೆಯಲ್ಲಿ ಅಡಿಗೆ ಒಲೆಯಲ್ಲಿ ಅಡಿಗೆ. ನಾವು ಈಗಲೂ ಒಲೆಯೇ, ಗ್ಯಾಸ್ ಇಲ್ಲ ಸೌದೆ, ಗ್ಯಾಸ್ ಇಲ್ಲ ಸೌದೆಯಲ್ಲಿ ಅಡಿಗೆ ಮಾಡೋದು. ಒಲೆ ಮಣ್ಣು ಹಾಕಿ ಒಲೆ ಮಾಡೀವಿ, ಒಲೆಯಲ್ಲಿ ತಪ್ಪಲೆ ಕೊಡಿಸ್ಬಿಟ್ಟು ಅಡಿಗೆ ಮಾಡೋ ಸೌದೆ ಹಾಕಿ. ನಾವು ಈಗಲೂ ಗ್ಯಾಸ್ ಇಲ್ಲ.
1: ಅಂದ್ರೆ ಈಗಲೂ ಕೂಡ ಆರೋಗ್ಯವಾಗಿರೋಕೆ ನೀವು ಒಲೆ ಅಡುಗೆನೆ ಅವಲಂಬಿಸ್ಕೊಂಡು ಈಗಲೂ ಮಾಡ್ತಾ ಇದ್ರಿ. ಈಗ ಹಿಂದೆಲ್ಲ ಪಾತ್ರೆ ಒಂದು ಪ್ಲಾಸ್ಟಿಕ್ ಐಟಮ್ ಏನೋ ಇರ್ತಿರ್ಲಿಲ್ಲ. ಹಿಂದೆ ಎಲ್ಲ ಯಾವ ತರ ಜೀವನ ಮಾಡ್ತಿದ್ರಿ ಅದನ್ನ?
0: ಮಡಿಕೆ ದುಡ್ಡು ಕೊಡ್ತಾ ಬತ್ತೀವಿ ನಾವು. ಈಗ ಕೂಲಿ ಮಾಡಿದ್ರೆ ಆಗ ಕೂಲಿ 20 ರೂಪಾಯಿ 15 ರೂಪಾಯಿ 30 ರೂಪಾಯಿ ಕೂಲಿ, ಆಗ ಕೂಲಿ ಕಡಿಮೆ. ಆಗ ಹೋಗಿ ಸಂತೆಯಲ್ಲಿ ಮಡಿಕೆ ತಗೋಬತ್ತಿದ್ರು.
1: ಎಲ್ಲಿಗೆ ಹೋಗ್ತಿದ್ರಿ ಸಂತೆಗೆ?
0: ಮರಳಿ ಸಂತೆಯಲ್ಲಿ ಮಡಿಕೆ ಅಡಿಗೆ ಮಾಡೋಕೆ 20 ರೂಪಾಯಿ, ಸಾರು ಮಾಡೋಕೆ 20 ರೂಪಾಯಿ, ನೀರು ಹೋರೋಕೆ ದೊಡ್ಡದು ಮಡಿಕೆ ತಗೊಬಂದು ಅದರಲ್ಲಿ ನೀರು ಹೊತ್ಕೊಂಡು ಮಡಿಕೆಯಲ್ಲಿ ಅಡಿಗೆ ಮಾಡ್ತಿದ್ವಿ. ಒಲೆ ಮಣ್ಣು ಒಲೆ ಸೌದೆ ಹಾಕೊಟ್ಟು ಮಣ್ಣು ಒಲೆ ಹಾಕೊಂಡು ಅದರಲ್ಲಿ ಅಡಿಗೆ ಮಾಡಿದ್ವಿ.
1: ನೀರೆಲ್ಲ ಎಲ್ಲಿಂದ ತರಬೇಕಾಗಿತ್ತು ಅಮ್ಮ ಅವಾಗ?
0: ಆವಾಗ ಒಳೆ, ಈಗ ನೆಲ್ಲಿ ಅದೇ ಬೋರ್ಗಲ್ ಅದೇ ಬಾವಿ ಅದೇ ಆಗ ಇಲ್ಲ. ಒಳೆ ಎಷ್ಟು ದೂರ ಆಗಲಿ ಒಳೆ ಹೊತ್ಕೋಬತ್ತಿದ್ವಿ.
1: ಹೇಗಿತ್ತು ಅದ್ರ ಕಷ್ಟ?
0: ಸುಖ ಆಗಿತ್ತು,
1: ಸುಖ ಆಗಿತ್ತು.
0: ಈಗ ಐದೇರು ಕುಡಿದ್ರು ಆ ಹತ್ತೇರು ಕುಡಿದ್ರು ನಗಡಿ ಕೆಮ್ಮಲ್ ತೀರಲ್ಲ. ಹಾಸ್ಪಿಟ್ಲ್ಗೆ ಮೂರು ದಿವಸ ಹಾಸ್ಪಿಟ್ಲ್ ಹೋಗ್ಬೇಕು. ಆವಾಗ ಚೆನ್ನಾಗಿತ್ತು. ಆವಾಗ ಒಳೆ ನೀರು ಬತ್ತಿತ್ತು, ದೊಡ್ಡ ಹೊಳೆ ದೊಡ್ಡ ಈ ಹೊಳೆ ನೀರು ಬತ್ತಿತ್ತು. ಹೊಳೆಯಲ್ಲಿ ನೀರು ಹೊತ್ತು ಬತ್ತು ಮೀತಿದ್ವು, ಬಟ್ಟೆ ಒಗೆತಿದ್ವು, ಎಲ್ಲ ಕೆಲಸ ಹೊಳೆಯಲ್ಲಿ ಮಾಡ್ತಿದ್ವು. ಈಗ ಅದೆಲ್ಲ ಹೋಯ್ತು, ಅದೆಲ್ಲ ಹೋಗಿ ಈಗ ಕಾಲ ಬದಲಾವಣೆ ಆದದಕ್ಕೆ ಮನ್ಸನ್ಗ ಕಷ್ಟ.
1: ಅಮ್ಮ, ಈಗ ನಿಮ್ಮ ಕಾಲದಲ್ಲಿ ತುಂಬಾ ಗಟ್ಟುಮುಟ್ಟಿಯಾಗಿ ಜೀವನ ಸಾಗಿಸ್ತಾ ಇದ್ರು, ತುಂಬಾ ಆರೋಗ್ಯವಾಗಿರ್ತಿತ್ತು. ಏನ್ ತಿಂತಿದ್ರಿ ಅಮ್ಮ ಅವಾಗ?
0: ಅಮ್ಮ ಹೇಳೋದಿಲ್ಲ, ನಾವು ನೇಳಲ್ಲ, ಅನ್ನ ಸಿಕ್ಕಿದ್ರೆ ಅನ್ನ ತಿಂತಿದ್ವು, ರಾಗಿ ಇದ್ರೆ ಮುದ್ದೆ ತಿಂತಿದ್ವು, ಗೆಣಸು ತಿಂತಿದ್ವು, ತುಪ್ಪ ತಿಂತಿದ್ವು, ಕಾಡ್ನ ಮಾಂಸ ತಿಂತಿದ್ವು. 2 ದಿವಸ ತಪ್ಪಲ್ಲ, 3 ದಿವಸ ತಪ್ಪಲ್ಲ ಕಾಡ್ನ ಮಾಂಸ ತಿಂತಿದ್ವು, ಸಂತೆಗಿದ್ದು. ಈಗ ಇಲ್ಲ, ಅರಾಗದ ಕೋಳಿ ಯಾರ ಕೆಲಸ ಮಾಡೋರು ಅರಾಗದ ಕೋಳಿ ತಿಂಗತಾರೆ, ಅವರು ತಿಂತಾರೆ, ನಮ್ಮ ಅಂತೇವ್ರೆಲ್ಲ ಕೂತಿರೋದೆ ಸುಮ್ಮನೆ.
1: ಅಂದ್ರೆ ಹಿಂದಿನ ಕಾಲದಲ್ಲಿ ಯಥೇಚ್ಛವಾಗಿ ಈಗ ಕಾಡು ಪ್ರಾಣಿಗಳ ಮಾಂಸ ಆಗಿರ್ಬೋದು, ಕರಳೆ ಆಗಿರ್ಬೋದು, ಗೆಡ್ಡೆ ಗೆಣಸುಗಳಾಗಿರ್ಬೋದು, ಈ ನಿಟ್ಟಲ್ಲಿ ಅತಿ ಹೆಚ್ಚು ಸೇವಿಸೋದ್ರಿಂದ ಯಾವುದೇ ಕಷ್ಟ ಕಾಯಿಲೆಗಳು ಇರ್ತಿರ್ಲಿಲ್ಲ ಅಂತ ಹೇಳ್ತಿದ್ರೆ.

0: ಈಗ ದೇವನಹಳ್ಳಿಲಿ ವಿಶೇಷವಾಗಿ ಯಾವ ಹಬ್ಬವನ್ನ ನೀವು ವಿಜೃಂಭಣೆಯಿಂದ ಆಚರಿಸ್ತೀರಾ?
1: ನಾವು ಗೌರಿ ಹಬ್ಬ ಮಾಡ್ತೀವಿ.
2: ಗೌರಿ ಹಬ್ಬ ಯಾವ ತರ?
1: ಗೌರಿ ಹಬ್ಬ ಇದ್ರೆ ಈಗ ಅಂಗಡಿಲಿ ಹೋಗಿ ದುಡ್ಡು ಇದ್ರೆ ಅಂಗಡಿಲಿ ಸಾಮಾನು ತಕೊಳ್ತೀವಿ. ಖಾರ, ಉಪ್ಪು, ಕಾಳು, ಅಕ್ಕಿ, ಈಗ ಏನೋ ರೇಷನ್ ಅಕ್ಕಿ ಸಿಗ್ತಾ ಇದ್ದ 4 kg, ಅದರಲ್ಲಿ ಹಬ್ಬ ಮಾಡ್ತೀವಿ. ಗಂಧಕಡ್ಡಿ, ಕರ್ಪೂರ, ಅದೆಲ್ಲ ತಂದ್ಕೊಂಡು ಗೌರಿ ಹಬ್ಬದಲ್ಲಿ ದೇವ್ರದ ಎಡೆ.
0: ಇಲ್ಲೇ ಯಾವ ತರ ಮಾಡ್ತೀರಿ? ಇವೆಲ್ಲ ಇರ್ಲಿಲ್ಲ
1: ಆವಾಗ ಮಾಡ್ತೀವಿ. ಆವಾಗ ಈಗ 15 ರೂಪಾಯಿ ಕೂಲಿ, ಅದರಲ್ಲಿ ಉಳಿಕೆ ಆಯ್ತಿತ್ತು ರೇಟ್. ಅದರಲ್ಲಿ ಒಬ್ಬೊಬ್ರು ಮಾಡ್ತಿದ್ರು, ಒಬ್ಬೊಬ್ರು ಇಲ್ಲ. ನಮ್ಮ ಆಚಾರ ಯಾರು
2: ತಗೋಬರ್ತಿತ್ತು 15 ರೂಪಾಯಿ ಎಲ್ಲ ಬರ್ತಿತ್ತು.
1: ಆಗ ರೇಟ್ ಕಡಿಮೆ ಇತ್ತು. ಆಗ ಏನಂದ್ರೆ 5 ರೂಪಾಯಿ 6 ಕಾಸು 3 ಕಾಸು, ಆಗ 6 ಕಾಸು ಅಂತ ಇತ್ತು. 3 ಕಾಸು ಆಯ್ತು, 3 ಕಾಸು ಇತ್ತು, 6 ಕಾಸು ಇತ್ತು, 1 ಹಣ್ಣು ಇತ್ತು, 2 ಹಣ್ಣು ಇತ್ತು. ಆಗ ತಗೋಬರ್ತೀರಿ.
0: ಆಣಿಗಳ ಲೆಕ್ಕದಲ್ಲಿ ಸಾಮಾನುಗಳ ಬೆಲೆ ಕಡಿಮೆ ಇತ್ತು, ಅದನ್ನ ಸಂಗ್ರಹಿಸಿಕೊಳ್ಳೋಕೂ ತುಂಬಾ ಉತ್ತಮ ಅಂತ ಹೇಳ್ತಾ ಇದ್ರಿ. ಈ ನಿಟ್ಟಿನಲ್ಲಿ ನಿಮ್ಗೆ 5 ಜನ ಮಕ್ಕಳು ಅಂತ ಹೇಳಿದ್ರಿ, ಆ ಮಕ್ಕಳನ್ನ ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಇರ್ತಿತ್ತು ಅವಾಗೆಲ್ಲ?
1: ಅಷ್ಟಾಯ್ತು ಕಷ್ಟ ಇತ್ತು ಅಂತ ತೊಳ್ಬಿಡಕೈತೆ. ಮಕ್ಕಳನ್ನ ಹೆಂಗ್ಯಾರು ಸಾಕ್ಬೇಕು? ತಂದೆ ತಾಯಿಯಾಗ್ಯಾರು ನಿಮ್ಮ ಅಂತವ್ರ ಮನೆ ಆಣಿ ಕೂಲಿ ಮಾಡಿ ಮಕ್ಕಳನ್ನ ಸಾಕ್ಬೇಕು. ಸಾಕಿದ್ರೆ ಈಗ ಇವೆರಡು ಮಕ್ಕಳನ್ನ ಸಾಕಿದ್ರೆ ತಾನೇ ಮುಂದೆ ನಮ್ಗೆ ಊಟ ಕೊಡ್ತಾರೆ. ಇವ್ರನ್ನ ತೊಳ್ಬಿಟ್ರೆ ನಮ್ಗೆ ಊಟ ಸಿಗ್ತಾ ಇದೆಯಾ? ಅದಕ್ಕೆ ಹೆಂಗೆ ಹೆಂಗೆ ಗೆಣಸು ಗೆಂಡೆ ತಿಂದು, ಕಾಡನ್ನು ಬಾಡ ತಿಂದು, ಕೊಳ್ಳೆ ತಿಂದು, ಸೊಪ್ಪು ತಿಂದು ಮಕ್ಕಳನ್ನ ಸಾಕು.
0: ಅವ್ರಿಗೆ ಶಿಕ್ಷಣ ಕೊಡಿಸ್ಲಿಲ್ವಾ?
1: ಇಲ್ಲ,
0: ಅವ್ರಿಗೂ ಕೊಡಿಸ್ಲಿಲ್ಲ. ನಿಮ್ಗೆ ಶಿಕ್ಷಣ ವ್ಯವಸ್ಥೆ ಇತ್ತ ಅವಾಗ?
1: ಆಗ ಚೆನ್ನಾಗಿತ್ತು. ಆಗಲೂ ಬರ್ಕತ್ತು. ಈಗ ಎಲ್ಲಿ ಆದ್ಯಪ್ಪ? ಈಗ ಅನ್ನ ಊಟ ಮಾಡ್ತೀವಿ, ಈರುಳ್ಳಿ ಇಲ್ಲದೆ ಸಾರು ಮಾಡಲ್ಲ, ಬೆಳ್ಳುಳ್ಳಿ ಇಲ್ಲದೆ ಸಾರು

0: ಮಾಡಲ್ಲ, ಎಣ್ಣೆ ಇಲ್ಲದೆ ಸಾರು ಮಾಡಲ್ಲ. ಆಗ ಇಲ್ಲ, ಉಪ್ಪು ಹಾಕ್ಬಿಟ್ಟು ಮೆಣಸು ಬೆಳ್ಳುಳ್ಳಿ ಜೀರಿಗೆ ಹಾಕ್ಬಿಟ್ಟು ಚಟ್ನಿ ಹರಿದ್ಬಿಟ್ರೆ ಸೊಪ್ಪನ್ನ ಸಾರು ಮಾಡ್ಕೊಂಡ್ರೆ ಒಳ್ಳೆ ರಸ ಆಯ್ತು. ಈಗ ಎಣ್ಣೆ ಹಾಕಿದ್ರಿಲ್ಲ, ಈರುಳ್ಳಿ ಹಾಕಿದ್ರಿಲ್ಲ, ಸಪ್ಪೆ.
1: ಈಗ ಹಿಂದೆಲ್ಲ ನೀವು ತರಕಾರಿ ಸಾಮಾನುಗಳನ್ನ ಮನೇಲಿ ಬೆಳ್ಕೋತಿದ್ರ, ಏನು ಯಾವ ತರ ಬೆಳ್ಕೋತಿದ್ರಿ? ತಿಪ್ಪೆ ಗೊಬ್ಬರ?
0: ತಿಪ್ಪೆ ಗೊಬ್ಬರ ಇಲ್ಲ, ಈಗ ಇದು ಬೇಲಿ ಅಲ್ವ, ಅಲ್ಲ ನೀ ಕುಂಬಳ ಸಾಮತೆ ಅದೆಲ್ಲ ತರಕಾರಿ ಮಾಡ್ಕೋತೀವಿ. ಟಮಟೆ ಇಲ್ಲಾಗ ಸಣ್ಣ ಟಮಟೆ, ಸಣ್ಣ ಟಮಟೆ ಬೆಳೆಯತಿತ್ತು, ಅದನ್ನೆಲ್ಲ ತಂದ್ಕೊಂಡು ಹುಣಸೆ ಹಣ್ಣು ಅದು ಹಾಕೊಂಡು. ಈಗ ಟಮಾಟೆ ಬದನೆಕಾಯಿ ಆಗ ಇಲ್ಲ, ಆಗ ಏನಂದ್ರೆ ಹುಣಸೆ ಹಣ್ಣು ಸಾಂಬಾರು, ಹುಣಸೆ ಹಣ್ಣು ಹಾಕೊಂಡು ಸಾಂಬಾರು ಮಾಡ್ಕೊತಿಂತೀವಿ, ರಸ ಆಗಿತ್ತು. ಈಗ ಟಮಾಟೆ ಇಷ್ಟು ಕತ್ತರಿಸಿ ಹಾಕ್ಬಿಟ್ಟು ಈರುಳ್ಳಿ ಇಷ್ಟು ಕತ್ತರಿಸಿ ಹಾಕ್ಬಿಟ್ರು ರಸ ಇಲ್ಲ, ಎಲ್ಲ ಔಷಧಿ ಇಟ್ಟು. ಆವಾಗ ಔಷಧಿ ಇಲ್ಲ, ಆ ಭೂಮಿಗಣೆ ಹಾಕ್ಬಿಟ್ರೆ ಒಳ್ಳೆ ಚೆನ್ನಾಗಿರ್ತಿತ್ತು. ಈಗ ಕುಂಬಳಕಾಯಿ ತತ್ತಾರೆ, ಆ ಕುಂಬಳಕಾಯಿ ಏನಾರ ರಸ ಇದೆ ಸಾಂಬಾರು ಮಾಡಿದ್ರೆ, ಆಗ ಇಲ್ಲ ನಾಲ್ಕು ಕುಂಬಳ ಒಂದು ಕುಂಬಳಕಾಯಿ ತರದ್ ಹಾಕಿದ್ರೆ ಒಳ್ಳೆ ರಸ. ಮೆಣಸಿಕಾಯಿ ಹಸಿಮೆಣಸಿಕಾಯಿಗೆ ಒಂದೆರಡು ತಾಳು ಮೂರು ತಾಳು ನಟ್ಕೋತಿದ್ವು, ಅದರಲ್ಲಿ ಮೆಣಸಿಕಾಯಿ ಬಿಡ್ತಿತ್ತು, ಅದನ್ನ ಕತ್ತರಿಸಿ ಹಾಕ್ಬಿಟ್ಟು ಕುಂಬಳಕಾಯಿ ಸಾಂಬಾರು ಮಾಡಿಬಿಟ್ರೆ ಒಳ್ಳೆ ರಸ ಆಯ್ತು. ಈಗ ಇಲ್ಲ, ಈಗ ಬೆಳೆಯ ಕುಂಬಳ, ಈಗ ಗೊಬ್ಬರದ ಕುಂಬಳ ಬೆಳೆತಾರೆ, ಈಗ ತರಕಾರಿ ಅವ್ರು ತಗೋಬರ್ತಾರೆ, ಒಬ್ಬಟ್ಟು ಇಟ್ಟಿನ ಮುದ್ದೆಗೆ ಅದು ತೆಗೆತೀವಿ, ಆಸೆಗೆ ಅಂತ ತೆಗೆದ್ರೆ ರಸ ಇಲ್ಲ.
1: ತಿಪ್ಪೆ ಗೊಬ್ಬರ ಬಳಕೆಯಿಂದ ಆಹಾರ ಪದ್ಧತಿಗಳು ಆರೋಗ್ಯವಾಗಿ ಯಾವುದೇ ಕಷ್ಟ ಕಾಯಿಲೆಗಳಿಲ್ಲದೆ ಸಿಗ್ತಿದ್ದು, ಸಮೃದ್ಧಿ ಜೀವನ ನಡೆಸೋಕೆ, ಆರೋಗ್ಯಕರ ಜೀವನ ನಡೆಸೋಕೆ ಸೂಕ್ತ ಆಗ್ತಿತ್ತು. ಈಗ ನಿಮ್ಮ ಕಾಲದಲ್ಲಿ ಆಸ್ಪತ್ರೆ ವ್ಯವಸ್ಥೆ ಇರಲಿಲ್ಲ, ಹೇಗೆ ಮನೆಯಲ್ಲಿ ನೀವು ಕಷ್ಟ ಕಾಯಿಲೆಗಳನ್ನ ವಾಸಿ ಮಾಡ್ಕೋತಿದ್ರಿ?
0: ಆವಾಗ ನಮ್ಮ ದೇವ್ರು ಇತ್ತು, ನಮ್ಮ ದೇವ್ರನ್ನೆಲ್ಲ ಕಾಣು ಒಳಗೆ ಬಿಟ್ಟುಬಿಟ್ಟು ಬಂದು, ಈಗ ನಮ್ಮ ದೇವ್ರು ಬರಲ್ಲ ನಮ್ಗ, ಈಗ ದಾಕಿಟ್ರೆ ದೇವ್ರು. ಆಗ ಕಾಣು ಒಳಗೆ ಕೂತ್ಕೊಂಡು ಗುಂಡೆ ತಕೊಂಡು ಒಬ್ಬ ಯಜಮಾನ ಇರ್ತೀನ, ಒಬ್ಬ ಯಜಮಾನ ಐತಿ, ಅವರು ದೇವ್ರು ಕರೆಯತಾ ಇದ್ರು, ನಮ್ಮ ದೇವ್ರು ಬಂದು ಮಾತಾಡ್ತಿತ್ತು, ಅಪ್ಪ ಇವತ್ತಿಲ್ಲ, ಇವತ್ತು ಇವತ್ತು ನಾಳೆ ನೋಡ್ಕ ಬೆಳಿಗ್ಗೆ ಅವ್ರನ್ನ ಎತ್ತಿ ಕುಳಿಸಿ ಊಟ ಮಾಡಿಸ್ನಿ ಅಪ್ಪನ ಅಂತ ದೇವ್ರು ಮಾತಾಡ್ತಿತ್ತು, ದೇವ್ರ ಅಂತ ಇದ್ವು. ಈಗ ಇಲ್ಲ, ದೇವ್ರನ್ನೆಲ್ಲ ಸಲ್ಬಿಟ್ಟು ಕಾಡು ಒಳಗೆ ಸಲ್ಬಿಟ್ಟು ಇಲ್ಲಿ ಬಂದು ಕೂತೀವಿ, ಊರು ಬೀದಿಲಿ ಯಾರು ಬರ್ತಾರೆ.
1: ಅಂದ್ರೆ ಮರದ ಬೇರು ಚಕ್ಕೆಗಳನ್ನ ಬಳಕೆ ಮಾಡ್ಕೋತಿದ್ರ ಆಯುರ್ವೇದ ಪದ್ಧತಿಗಳನ್ನ?
0: ಬೇರು ಈಗ ಜ್ವರ ಬಂದ್ರೆ ಸೊಪ್ಪು, ಆ ಸೊಪ್ಪು ಅರ್ದು ಬಿಡೋದು, ಮೈಕೈಯೆಲ್ಲ ಮೆತ್ತ ಬಿಡೋದು, ಅದಕ್ಕೆ ಇಷ್ಟು ಪುಡಿಸ್ಬಿಡೋದು, ಮನಗ್ಸೋದು, ಮನದ ಮೇಲೆ ದೇವ್ರಿಗೆ ಹಾಕೋದು, ದೇವ್ರೇ ನೀ ಕಾಪಾಡಪ್ಪ ನನ್ನ ಕೂಸಿಗೆ ಈಗ ಹೋಯ್ತು ನನ್ನ ಪಾಪುಗ ನಿನ್ನೆದೇ ಕಾಣಪ್ಪ ಅಂತ ಕೈ ಮುಗಿದ ಮೇಲೆ ಪರಿಹಾರ ಆಯ್ತಿತ್ತು ಆ ಕಾಯಿಲೆ.
1: ಅರೆ ಯಾವ್ದಕ್ಕೂ ಹಾಸ್ಪಿಟ್ಲ್ ಹೋಗ್ತಿರ್ಲಿಲ್ಲ ನೀವು?
0: ಆಗ ಹಾಸ್ಪಿಟ್ಲೇ ಗೊತ್ತಿಲ್ಲ.
1: ಈಗ ನಿಮ್ಗೆ 5 ಜನ ಗಂಡ್ಮಕ್ಳು ಅಂತ ಹೇಳಿದ್ರಲ್ಲ, ಡೆಲಿವರಿ ಎಲ್ಲ ಯಾವ ತರ ಮಾಡಿಸ್ಕೋತಿದ್ರಿ? ಯಾರು ಮಾಡ್ತಿದ್ರು?
0: ನಮ್ಮ ತಾಯಿ.
1: ನಿಮ್ ತಾಯಿನೇ ಮಾಡ್ತಿದ್ರ? ಆರೈಕೆ ಎಲ್ಲ ಯಾವ ತರ ನೋಡ್ಕೋತಿದ್ರು ಅವ್ರು?
0: ಆರೈಕೆಲ್ಲ ನೀರು ಹೀತಿದ, ಹೊಳೆಯಿಂದ ನೀರು ಹೊತ್ಕೊಂಡ್ಬಂದು ನೀರು ಕಾಯಿಸ್ತಿದ, ವೀತಿದ, ನನ್ಗೆ ಬಟ್ಟೆ ತೊಳೆಯತಿದ, ಮೈ ಎಲ್ಲ ತೊಳೆಯತಿದ, ಪಾಪಗ ಮೈ ತೊಳೆಯತಿದ, ಮತ್ತೆ ಊಟ ನಮ್ಮ ತಾಯಿಯೇ ಮಾಡಿ, ಹೀಗೆ ತಾನೆ ಒಂದ್ ಸೇರು ಎರಡು ಸೇರು ತಕೊಂಬಂದ್ರೆ ನಮ್ಮ ತಾಯಿ ಮುದ್ದೆ ಮಾಡೋದು, ಮುದ್ದೆ ಸಿಕ್ಕಿದಾಗ ಮುದ್ದೆ ಕೊಡೋದು, ಮುದ್ದೆ ಸಿಕ್ತಿದ್ದಾಗ ಸೊಪ್ಪು ಬೇಯಿಸೋದು ಇಷ್ಟಿಟ್ಟು ಬಾಣ್ತಿಗೂ ಕೊಡ್ತಿದ್ರು. ಐದರ ಕಾಯಿ ಅದೆಲ್ಲ ಪರಂಗಿಕಾಯಿ, ಆ ಕಾಯಿ ಬೇಯಿಸ್ಬಿಟ್ಟು ನಮ್ಮ ತಾಯಿ ಇಷ್ಟಿಟ್ಟು ಸಾಗು ನಾಳೆಯಲ್ಲಿ ನಮ್ಮ ತಾಯಿ ಉಪ್ಪು ಹಾಕ್ಬಿಟ್ಟು ಉಪ್ಪು ಎಲ್ಲೇ ಒಬ್ರು ಮನೇಲಿ ಉಪ್ಪು ಎಸ್ಕೊಂಡ್ಬಂದು ಬೇಯಿಸ್ಬಿಟ್ಟು ಇಷ್ಟಿಟ್ಟು ಕಾಯಿ ಕೊಡೋದು. ಬಾಣ್ತಿ ಅವನೇ ಈಗ ಇವರಪ್ಪ ಕಾಯಿ
1: ಅಂದ್ರೆ ಬಾಣ್ತಿ ಕಾಲದಲ್ಲೂ ಕೂಡ ತುಂಬಾ ಆರೋಗ್ಯವಾಗಿ ಆರೈಕೆಯನ್ನ ಮಾಡ್ತಿದ್ರು ನಿಮ್ಗೆ. ಈಗ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತದೆ, ಈ ಕುರಿತು ನಿಮ್ಗೆ ಏನಾದ್ರು ಆರೋಗ್ಯ ಸಮಸ್ಯೆ ಇದೆಯಾ?
0: ಅದೇ ಅಂದ್ರೆ ಈಗ ಮಾಡೋರ್ ಬೇಕಲ್ಲ, ಈಗ ಅನ್ನ ತಿನ್ನೋರು ಯಾರ ನನಗೆ ಆರೈಕೆ ಮಾಡ್ತಾರೆ? ಆಗ ತಾಯಿ ಇದ್ದಾದ್ಕು ಮಾಡಿದ್ರು, ಆದ್ರೆ ಅಕ್ಕ ತಂಗಿಯರು ಜೊತೆಯಲ್ಲಿ ಇಲ್ಲ, ನನಗ ಅಣ್ಣ ತಮ್ಮಿದ್ರೆ ಇಲ್ಲ, ನಾ ಒಬ್ಬಳೆ, ಅಣ್ಣ ತಮ್ಮಿದ್ರನಿಲ್ಲ, ಅಕ್ಕ ತಂಗಿಯರ್ನಿಲ್ಲ, ಒಬ್ಬಳೆ, ಒಂದ್ ತಾಯಿ ತಂದೆ ತಾಯಿ ಒಬ್ಬಳೆ ಇವ್ನಿ, ಒಂದ್ ಒಬ್ಬ ತಂಗಿ ಒಬ್ಬ ಅಣ್ಣ ಇದ್ದ, ತೀರೋದ್ರು. ತೀರೋಗಿ ಗಂಡನ ಮನೆ ಮದುವೆ ಆಗಿ ಇಲ್ಲಿ ಬಂದಾದ್ಕ ಗಂಡನ ಮನೆಯವ್ರನ್ನ ಇಲ್ಲ, ನೇರ ಅಣ್ಣ ತಮ್ಮ ಮೈದಿದ್ರು ಬಾವಿದ್ರೆ ಯಾರು ಇಲ್ಲ, ಅದಕ್ಕೆ ನಾ ಒಬ್ಬಳೆ ಇರೋದು. ಈಗ ತಾನೇ ಮನೆ ಕದ್ದಿ ಹುಷಾರಿಲ್ದೆ ಮನೆ, ಆಗ ಹೋಯ್ತಿನಿ ಬೇಗರ್ಗ ಅಂದ್ರೆ ಸರ್ಗುರ್ಗ ಹೋಯ್ತಿನಿ, ಹೋಗಿ ತೋರಿಸ್ಬಿಟ್ಟು ಮಾತ್ರ ಎಸ್ಕೊತೀನಿ, ಬರ್ತೀನಿ ಅಂದ್ರೆ ಆಂಬುಲೆನ್ಸ್ ಬಂದ್ರೆ ತೋರಿಸ್ಕೊತೀನಿ.

0: ಕಣ್ಣ ಆಪರೇಷನ್ ಎಲ್ಲ ಮಾಡಿಸ್ಕೊಂಡ್ರಿ ನೀವು?
1: ಚೆನ್ನಾಗಿ ನೋಡ್ಕೊಂಡ್ರು.
0: ನಿಮ್ಗೆ ಎಲ್ಲಿ ಕ್ಯಾಂಪ್ ಇದೆ ಅಂತ ಗೊತ್ತಾಯ್ತು?
1: ಬಂದು ಹೇಳ್ಬಿಟ್ಟು ಹೋಯ್ತಾರೆ, 3 ದಿವಸ ಕ್ಯಾಂಪು, ಬೇಗರಿಗೆ ಬನ್ನಿ ಅಂತ. ಆಗ ಬೇಗರಿಗೆ ಹೋಗಿ ಕಣ್ಣು ಎಲ್ಲ ತೊಳೆಸಿ ಕರೆಂಟ್ ಎಲ್ಲ ಮಡಗಿ ಕಣ್ಣೆಲ್ಲ ತೊಳೆದು ಅಲ್ಲೇ ಇದ್ದು ಆಗಲೇ ಆಂಬುಲೆನ್ಸ್ ಎಲ್ಲ ಕರ್ಕೊಳ್ತಾರೆ ಸರ್. ಬಂದ
0: ಈಗ ಶಸ್ತ್ರಚಿಕಿತ್ಸೆ ಮಾಡಿಸಾದ್ಮೇಲೆ ನಿಮ್ಗೆ ಯಾವ ತರ ಕಣ್ಣು ಕಾಣಿಸ್ತಾ ಇದೆ?
1: ಕಣ್ಣೀಗ ಸ್ವಲ್ಪ ಕಾಣಲ್ಲ, 5 ವರ್ಷ ಆಯ್ತು ಕಣ್ಣು ಮಾಡಿ, ಈಗ ಸ್ವಲ್ಪ ಕಣ್ಣು ಮಾಜ ಮೇಲೆ ಕಾಣ್ತಾ ಇದೆ. ಈ ಕಣ್ಣು ಮಾಡಿಲ್ಲ, ಬಲದ ಕಣ್ಣು ಮಾಡಿದೆ. ನಮಗೆ ಎಂತ

0: ಕಲಿಯಪಟ್ಟಲ ಸರ್ ಬರೋದೆ ಚೆನ್ನಾಗಿ ಮಾಡಿ ಚೆನ್ನಾಗಿ.
1: 5 ವರ್ಷಗಳ ಹಿಂದೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಯಾವುದೇ ರೀತಿ ಸಮಸ್ಯೆ ಕಾಣಿಸ್ತಾ ಇಲ್ಲ, ಸ್ವಾಸ್ಥ್ಯವಾಗಿ ಜೀವನ ನಡೆಸ್ತಾ ಇದ್ರ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ತರ ಜೀವನ ಸಾಗಿಸ್ತೀರಾ ನೀವು?
0: ಬೆಳಿಗ್ಗೆ ಊಟ ಮಾಡಿದ್ರೆ ಸಂಜೆ ಗಂಟ ಸಂಜೆ 10 ಗಂಟೆ ಗಂಟ ಸುಮ್ಮನೆ ಇರೋದೆ. ಆಗ ಸಂಜೆ ಹೊತ್ತು ಸಾಯಂಕಾಲ ಅಪ್ಪಟೆ ಕೊಟ್ಟರೆ ತಿಂದ್ಬಿಟ್ಟು ಮನೆ ಕಾಣ.
1: ಚೆನ್ನಾಗಿ ನೋಡ್ಕೋತಾರ ಮನೆಯಲ್ಲಿ?
0: ನೋಡ್ಕೋತಾರೆ, ಅವ್ರ ಮಕ್ಕಳು ಮರಿ ಇರೋರು ನನ್ನ ನೋಡ್ಕೊಂಡ್ರೆ ಅವ್ರ ಮಕ್ಕಳು ಮರಿನ ನೋಡ್ಬೇಕಲ್ಲ. ಹೆಂಗೆಯೋ ಕಾಲ ಮಾಡೋದು ಜೀವನ ಬರೋಂಗಂಟ. ಅವ್ರ ಮಕ್ಕಳು ಮರಿ ಇರೋ ನೋಡ್ಕೊಂಡು ನನ್ನ ನೋಡೋದಕ್ಕೆ ಅವ್ರಿಗೂ ಸಾಧ್ಯ ಇದೆಯಾ? ಹೀಗೆ ಒಂದು ಸೌದೆ ಸೊಪ್ಪುಗಾರ ಹೋಗ್ಬಿಡ್ತಾರೆ ಮನೇಲಿ, ಬೆಳಿಗ್ಗೆ ಊಟ ಕೊಟ್ಬಿಟ್ಟು ಹೋಯ್ತಾರೆ, ತಿಂದೊಟ್ಟು ಸುಮ್ಮನೆ ಮನೆಗೆ ಇರ್ತೀನಿ. ಅವ್ರು ಬಂದು ಗಂಟ ಬಂದ ಮೇಲೆ ನಾ ಕಾಫಿ ಪಿ ಕಾಯಿಸಿದ್ರೆ ಕೊಡ್ತಾರೆ, ಕುಡ್ದುಬಿಟ್ಟು ಕೂತಿರೋದೆ.
1: ಈಗಲೂ ಈಗ ಹಿಂದಿನ ಕಾಲದಲ್ಲಿ ಬಳಸ್ತಿದ್ರಲ್ಲ ಆಹಾರ ಪದ್ಧತಿಗಳನ್ನ, ಅದನ್ನೇ ಬಳಸ್ತಾ ಇದ್ರ ಅಥವಾ ಅನ್ನ ಊಟ ಮಾಡ್ತೀರಾ?
0: ಅನ್ನ ಊಟ ಮಾಡ್ತೀವಿ, ಮುದ್ದೆ ಊಟ ಮಾಡ್ತೀವಿ, ಸೊಪ್ಪು ಸಿಕ್ಕಿದ್ರೆ ಸೊಪ್ಪು. ಈಗ ಯಾವ ಸೊಪ್ಪು ಸಿಕ್ತದಪ್ಪ, ಎಲ್ಲ ಭೂಮಿ ಎಲ್ಲ ಬೆಂದೋದು. ಏನಾರು ನುಗ್ಗೆಗೆ ಸೊಪ್ಪು ತಂದು ಸಾಂಬಾರು ಮಾಡಿದ್ರೆ ಸೊಪ್ಪು ಒಂದು ದಿವಸ ಸೊಪ್ಪು ಸಿಕ್ತ, ಕಳ್ಳೆ ಇಲ್ಲ ಬಿಡಿ, ಕಳ್ಳೆ ತಿನ್ನೋದಕ್ಕೆ ಅಪ್ರೂಪ. ಹಿಂಗೆ ಕಾಲ ಮಾಡ್ತಾ ಹೋಯ್ತೀವಿ. ಅನ್ನ ಮಾಡೇ ಬರೇ ತೀರಿದ್ರೆ ಅಥವಾ ಹೋಗಲಿ, ಇನ್ನೇನು ಮಾಡೋಕ್ಕಾಯ್ತದೆ? ಹಂಗೆ ಜ್ಞಾನ ಮಾಡಿಬಿಟ್ಟು ಕೊಟ್ಟದನ್ನ ಊಟ ಮಾಡಿಬಿಟ್ಟು ಕೂತಿರೋದು.
1: ಇತ್ತೀಚಿನ ಆಹಾರ ಪದ್ಧತಿಗೆ ಒಪ್ಕೊಂಡು ಜೀವನವನ್ನ ಮಾಡ್ತಾ ಇದ್ರಿ, ಸರ್ಕಾರದಿಂದ ಏನಾದ್ರು ಸೌಲಭ್ಯ ಬರ್ತಾ ಇದೆಯಾ?
0: 800 ರೂಪಾಯಿ ಬರ್ತಾ ಇದೆ. ಆಗ 2000 ತಿಂಗಳಾದ 2000 ರೂಪಾಯಿ ಬರ್ತಾ ಇದೆ.
1: ಎಲ್ಲ ಸರಿಯಾಗಿ ಬರ್ತಾ ಇದೆಯಾ?
0: ಅಂದ್ರೆ ಬರೀ 800 ರೂಪಾಯಿ ತಿಂಗಳಿಗೆ ಬರ್ತಾ ಇದೆ. ಹೆಂಗೆ ನಮ್ಮ ಪೇಷಂಟ್ರಿಗೆ ಅವ್ರ ಕೈ ಮುಗಿ ಮಕ್ಕಳು ಬಾಲಸುಬ್ರಹ್ಮಣ್ಯ ಹಾಕಿಟ್ಟಿದ ಗಂಡ ತೀರೋಗಿ ಸಣ್ಣ ಸಣ್ಣ ಪಾಪ ಮಕ್ಕಳು, ಅವರು ನನ್ನ ತಕ್ಕ ಬಂದು ಡಿ ಸಿ ಹೆಂಗಸ ನಿಮ್ಮಾಗೆ ವಯಸ್ಸ ಡಿ ಸಿ ಕರ್ಕ ಬಂದು ಮನೆಯಲ್ಲೇ ಫೋಟೋ ಹೊಡೆದು ದುಡ್ಡು ಮಾಡಿಸ್ತಾರೆ. ಅವ್ರ ಪಾದಿಯೋಗತಿ ಕಣಪ್ಪ ಇನ್ನಂದ್ರೆ
1: ನಮ್ಮ ಸಂಸ್ಥೆಯ ಸಂಸ್ಥಾಪಕರು ನಿಮಗೆ ಒಂದು ವೃದ್ಧಾಪ್ಯ ವೇತನವನ್ನ ಮಾಡಿಸ್ಕೊಟ್ಟಿದ್ದು ಇನ್ನೂ ಕೂಡ ಬರ್ತಾ ಇದೆ, ಇದರಿಂದ ಜೀವನ ನಡೆಸೋಕೆ ತುಂಬಾ ಉಪಯುಕ್ತ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಅಮ್ಮ, ಇತ್ತೀಚಿನ ದಿನಗಳಲ್ಲಿ ವಯಸ್ಸಾದವ್ರನ್ನ ಮನೆಯಿಂದ ಈಚೆ ಕಳಿಸ್ಬಿಟ್ಟು ಅವರು ಜೀವನ ಮಾಡ್ತಾ ಇದ್ದಾರೆ, ಅಂದ್ರೆ ಅವರನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ, ಈ ನಿಟ್ಟಿನಲ್ಲಿ ಅಂತವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ಹಿಂದಿನ ಕಾಲದಲ್ಲಿ ನೀವೆಲ್ಲ ಅಮ್ಮ ಅಪ್ಪ ಅಂದ್ರೆ ದೇವರು ಸಮಾನ ಅಂತ ಜೀವನವನ್ನ ಮಾಡ್ಕೊಂಡು ಬಂದವರು, ಅಂತವ್ರಿಗೆ ನೀವೇನ್ ಹೇಳಿ?
0: ಏನ್ ಮಾಡಕ್ಕಾಗಲ್ಲ, ಅಂತವ್ರನ್ನ ಈಗ ಧ್ಯಾನ ಮಾಡ್ಬೇಕು. ಮಮತಾ ಮೇಡಮ್ ಬಾಲಸುಬ್ರಹ್ಮಣ್ಯದ ಹಾಕಿಟ್ರು ನನ್ನ ಜೀವನ. ಈಗಲೂ ಬಂದಿದ್ರಲ್ಲ, ಇದೊಂದು ತಿಂಗಳಾಯ್ತು ಇಲ್ಲಿ ಹೊಸಳಿಗೆ ಬಂದಿದ್ರು ಮಾತಾಡಿಸಿದಿ ಚೆನ್ನಾಗಿದ್ದಾರೆ. ನೀ ಚೆನ್ನಾಗಿರಮ್ಮ ಬಂದು ಕೈ ಹಿಡ್ಕೊಂಡು ತಲೆ ಎಲ್ಲ ಹಿಡಿದು ನೀ ಚೆನ್ನಾಗಿರು, ನಮ್ಮದೇನ ಬಿಡು ಒಂದು ದೂರ ಇವಿ, ನೀ ಚೆಂದಾಗಿರಿ ಅಂತ ನಾನು ಬಂದು ಕೈ ಹಿಡ್ದು ನಿಂತು ಮಾತಾಡಿಸಿ ತಲೆ ಮೇಲೆ ಕೈ ಮಡಗಿ ಹೋದ್ರು ಬಾಲಸುಬ್ರಹ್ಮಣ್ಯದ ಹಾಕಿಟ್ರು. ಅವ್ರ ಪಾದಿಯೋಗತಿ ಕಣಪ್ಪ ನಾನು ಜೀವನ ಮಾಡಿದ್ರೆ ಇಲ್ಲಿ ಗಂಟ 800 ರೂಪಾಯಿ ಆತಾಗ ಹೋಗಲಿ ಆತಾಗಿ ನಾನು ಉಡೋದಕ್ಕೆ ಸೀರೆಗಾರು ಮಾಡಿದ್ರು ಊಟಕ್ಕಾರು ಮಾಡಿದ್ರು ಅವ್ರ ಪಾದಿಯೋಗತಿ ಅವ್ರನ್ನು ಮಮತಾ ಮೇಡಮ್ ಅವ್ರ ಎರಡು ಜನ.
1: ಈಗ ನೀವು ಕಾಡಲ್ಲಿ ಜೀವನ ಮಾಡ್ತಿದ್ರಲ್ಲ, ಕಾಡಿನ ಜೀವನ ಉತ್ತಮನ ನಾಡಿನ ಜೀವನ ಉತ್ತಮನ?
0: ಕಾಡಿನ ಜೀವನ ಉತ್ತಮನ, ಕಾಡಿನ ಜೀವನ ಉತ್ತಮನ. ಯಾಕೆಂದ್ರೆ ನಮ್ಗೆ ಎಲ್ಲ ಸಿಕ್ತದೆ ಅಲ್ಲಿ, ಅಲ್ಲಿ ಎಲ್ಲ ಸಿಗ್ತದೆ. ಮಾಂಸ ಸಿಗ್ತದೆ, ಕೊಳ್ಳೆ ಸಿಗ್ತದೆ, ಸೊಪ್ಪು ಸಿಗ್ತದೆ, ಗಾಣಿಕೆ ಸೊಪ್ಪು ಸಿಗ್ತದೆ, ಕೀರೆ ಸೊಪ್ಪು ಸಿಗ್ತದೆ, ಒಣಗಾಲೆ ಸೊಪ್ಪು, ಒಳೆಗಣ ಹೋದ್ರೆ ಒಣಗಾಲೆ ಸೊಪ್ಪು ಸಿಗ್ತವೆ. ಎಲ್ಲ ಜೀವನ ಮಾಡಬೇಕು ಇಲ್ಲಿ. ಯಾವ ಚಿಕ್ಕಲ್ಲ ಕೂತ್ಕೊಂಡು ಇರ್ತೀವಿ, ಆ ಸೊಸೈಟಿಗೆ 3 ಕೆಜಿ ಅಕ್ಕಿ ಕೊಟ್ಟೋದ್ರೆ ನಾವು ಊಟ ಮಾಡ್ತೀವಿ. ಆ ಬೇಳೆ ತಗೊಂಡು ಬೇಳೆ ಅಂಗಡಿಲಿ ಬೇಳೆ ತಗೋತೀವಿ, ಬೇಳೆ ತಗೊಂಡ್ಬಂದು ಅದನ್ನ 70 ರೂಪಾಯಿ 1/2 ಕೆಜಿ ಬೇಳೆ ಅದೆಷ್ಟು ಹಾಕಿ ಸಾಂಬಾರು ಮಾಡ್ತಾರೆ. ಅದು ತಿಂದ್ರೆ ರಸ ಇಲ್ಲ ನಮ್ಗೆ, ಜೀವನ ಕಡಿಯಲ್ಲ ಅದು.
1: ಆಗ ಕಾಡ ಜೀವನ ಮಾಡ್ತಿರ್ಬೇಕಾದ್ರೆ ಪ್ರಾಣಿ ಪಕ್ಷಿಗಳು ಏನಾದ್ರು ಅಡ್ಡ ಬಂದ್ರೆ ದಾಳಿ ಮಾಡಿದ್ರೆ ಏನ್ ಮಾಡ್ತಿದ್ರಿ?
0: ಏನಿಲ್ಲ, ನಮ್ ದೇವ್ರಿತ್ತು, ನಮ್ ದೇವ್ರು ಹೊರಗಡೆ ಕಳಿಸ್ತಿತ್ತು, ನಮ್ಮ ಹತ್ರಕ್ಕೆ ಬತ್ತಿತ್ತಿಲ್ಲ. ಸೊಡ್ಡ ಹಾಕೊಂಡು ಇರ್ತೀವಿ ನಾವು. ಸೊಡ್ಡ ಅಂದ್ರೆ ಇದು ಅಲ್ಲ ಸೊಡ್ಡ, ಇದು ದೊಡ್ಡದು ಸಣ್ಣ ಸಣ್ಣ ಸೊಡ್ಡು. ಹುಲ್ಲು ಹುಲ್ಲು ಆ ಸೊಪ್ಪು ಕುಯ್ಕೊಂಡು ಸೊಡ್ಡ ಹಾಕ್ಬಿಟ್ಟು ಸೊಡ್ಡ ಒಳಗೆ ಇರ್ತಿದ್ವಿ. ಮಕ್ಕಳೆಲ್ಲ ಓಡ್ಕೊಂಡು ಆಡ್ತಿದ್ದು ಅಷ್ಟು ದೂರ ಎಲ್ಲ. ಪ್ರಾಣಿ ಬಂದ್ರೆ ಹೋಯ್ತಿತ್ತು ಹೊರಗಡೆ. ನಮ್ಮ ದೇವರು ಅಷ್ಟು ಸತ್ಯವಾಗಿದೆ, ದೇವ್ರು ಓಡಿಸ್ತಾ ಇತ್ತು, ನಮ್ಮ ಹತ್ರಕ್ಕೆ ಬತ್ತಿತ್ತಿಲ್ಲ.
1: ಅಂದ್ರೆ ಪ್ರಾಣಿ ಮತ್ತೆ ನಿಮ್ಮ ನಡುವೆ ಒಂದು ಬಾಂಧವ್ಯ ಅನ್ನೋದು ಬೆಳೆದಿತ್ತು, ಇದ್ರ ಮಧ್ಯೆ ಯಾವುದೇ ರೀತಿ ಅನಾಹುತಗಳು ಆಗ್ತಿರ್ಲಿಲ್ಲ ಅಂತ ಹೇಳ್ತಿದ್ರಿ. ಈಗ ಇತ್ತೀಚಿನ ಮಕ್ಕಳಿಗೆ ನಿಮ್ಮ ಹಿಂದಿನ ಕಾಲದ ಸಂಪ್ರದಾಯಗಳಾಗಿರ್ಬೋದು, ಸಂಸ್ಕೃತಿಗಳಾಗಿರ್ಬೋದು, ಅಥವಾ ಜೈನ ನೃತ್ಯ ಆಗಿರ್ಬೋದು ಹೇಳ್ಕೊಡ್ತಾ ಇದ್ದೀರಾ ನೀವು?
0: ನಾವೆಲ್ಲ ಸೊತ್ತಾಯ್ತೀವಿ. ಏ ನಾವು ಆ ಕಾಲದಲ್ಲಿ ಸೊಪ್ಪು ತಿಂತೀನೋ, ಕೊಳ್ಳೆ ತಿಂತೀನೋ, ಕಾಡಿನ ಗೆಣಸು ತಿಂತೀನೋ, ಈ ಹುಲಿ ನಾಯಿ ಕಡ್ದಿಟ್ಟು ಮಾಂಸ ತಿಂತೀನೋ, ಅದಕ್ಕೆ ನಮಗೆ ಸಗತೆಗೀವಿ. ನಿಮಗೆ ಯಾವುದಿಲ್ಲಪ್ಪ, ಈಗ ನೀವು ಗೊಬ್ಬರದಕ್ಕೆ ಅನ್ನ ಗೊಬ್ಬರದ್ದು ಸೊಪ್ಪು ತಿಂತಿದ್ದಾರೆ, ನಿಮ್ಗೆ ಸಗತಿ ಇಲ್ಲ, ನಮಗೆ ಸಗತಿ ಅದೆ. ನಾವೊಂದು ಪಾತ್ರೆಲಿ ಈಗ ನೀರು ಎತ್ತಿ ಹೊರ್ತೀನಿ, ನಿನ್ನ ಕಡೆ ಆಗಲ್ಲ ಅಂತೀನಿ.
1: ಚೆನ್ನಾಗಿತ್ತು, ಶಕ್ತಿಯುತವಾಗಿತ್ತು, ನಿಮ್ಮ ಕಾಲದಲ್ಲಿ ಯಾವುದೇ ರೀತಿ ಆ ಥರದ್ದು ಯಾವುದೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ರಿ. ಈಗ ನಿಮ್ಮ ಆಚರಣೆ ವಿವರಣೆಗಳನ್ನು ಅವ್ರಿಗೂ ಕೂಡ ಹೇಳ್ತಾ ಬರ್ತಿದ್ರೆ
0: ಹೇಳ್ತೀನಿ. ಅಯ್ಯ ಹುಡುಗಿ ಹೇಳ್ತೀನಿ, ನಾನು ಸಗತೀನಿ ಇಲ್ಲವ್ವ. ಆಗಿನ ಕಾಲದಲ್ಲಿ ಹಬ್ಬ ಮಾಡ್ತಿದ್ದ ಅದು ಅಂಗಡಿಯಿಂದ 1 ಕೆಜಿ 1 ಕೆಜಿ

0: ಎರಡು ಕೆಜಿ ಅಕ್ಕಿ ತಗೋತಾಗ ಸೇರು ಕೆಜಿ ಇಲ್ಲ ಈಗ, ಆಗ ಸೇರು ಎರಡು ಸೇರು ಮೂರು ಸೇರು ಅಕ್ಕಿ ತಗೋಬತ್ತೇನೋ, ಕಾಳು ತಗೋಬತ್ತೇನೋ ಅಂಗಡಿಯಲ್ಲಿ, ಗಂಧಕಡಿ ತಗೋಬತ್ತೇನೋ, ಕಾಯಿ ತಗೋಬೇತೋ, ಹಣ್ಣು ತತ್ತೀನೋ, ಅಡಿಕೆ ಎಲ್ಲ ತತ್ತೀನೋ, ಎಲ್ಲ ತಂದು ಹಬ್ಬ ಮಾಡಿಸಿದವ್ವ. ಈಗಿನ ಮಕ್ಕ ನೀವೇನ ಮಾಡಿಸಿದಾರಿ, ಈಗಿನ ಮಕ್ಕ ನೀವೇನ ಮಾಡ್ತಾರೆ, ಆಗ ನಾವು ಮಾಡಿಸಿದ ಹಬ್ಬ ನೀವು ಮಾಡಲ್ಲ ಅಂತೀನಿ.
1: ಈಗಲೂ
0: ಹೇಳ್ತೀನಿ ಹುಡುಗಿ.
1: ತುಂಬಾ ಖುಷಿ ಆಯ್ತಮ್ಮ. ಮನೇಲೆಲ್ಲ ಹೇಗ್ ನೋಡ್ಕೋತಾರೆ ನಿಮ್ಮನ್ನ?
0: ನೋಡ್ಕೋತಾರೆ.
1: ಈಗಲೂ ಏನಾದ್ರು ಕೆಲ್ಸಕ್ಕೆ ಹೋಗ್ತೀರಾ ಏನು ನೀವು?
0: ನಾವು ಹೋಗಲ್ಲ ಕೆಲ್ಸಕ್ಕೆ ಹೋಗಲ್ಲ. ನಾ ಈಗ ನೋಡಿಲ್ಲ, 8 ವರ್ಷ ಆಯ್ತು ಕೆಲ್ಸ ಅಂತ ಮುಟ್ಟಿಲ್ಲ. ಕೂಲಿಗಂತ ಹೋಗಲ್ಲ, ಕೈ ಕಾಲು ನೋವಲ್ಲ, ಇಲ್ಲಿಂದ ಎತ್ತಾಗಿ ನೋವು, ಹೋಗಕ್ಕಾಗಲ್ಲ, ಸುಮಾರು ದೂರ 1 ಕಿಲೋಮೀಟರ್ ನಡೆಯಕ್ಕಾಗಲ್ಲ. ನಾ ನೋವು ಬರ್ತದೆ, ಇದೆಲ್ಲ ನೋವು ಬರ್ತದೆ. ನಾವು ಹೋಗಿ ಭೀಮಟ್ಗೇರಿ ಸರ್ಗುರು ಕೋಟೆ ಅದೆಲ್ಲ ತೋರಿಸಿದ್ನಿ, ತೋರಿಸಿದ್ರು ಹುಷಾರಾಗಿಲ್ಲ ನನಗ. ವಾರ ವಾರ ಆಂಬುಲೆನ್ಸ್ ಬರ್ತದಲ್ಲ, ಅವ್ರಿಗೂ ತೋರಿಸ್ತೀನಿ. ಅವರು 4 ಮಾತ್ರ ಕೊಟ್ಬಿಟ್ಟು ಹೋಯ್ತಾರೆ, ಕೊಟ್ಬಿಟ್ಟು ಹೋದಾಗ ನಾನು ನುಂಗುತ್ತೀನಿ, ಅದು ನೋವು ನಿಲ್ಲಲ್ಲ. ಹಾಗೆ ಆಡ್ಕೊಂಡು ಕಾಲ ಮಾಡ್ತೀನಿ. ನಾ ಇನ್ನೇನಪ್ಪ, ನನಗೆ ಇನ್ನೇನ ದೇವರು ಎಷ್ಟು ದಿವಸಗಟ್ಟ ಕೊಟ್ಟವನ್ನೇ ಅಷ್ಟು ದಿವಸಗಟ್ಟ ಕಾಲ ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ.
1: ಹೀಗೆ ಖುಷಿ ಖುಷಿಯಾಗಿ ಹಿಂಗೆ ಜೀವನವನ್ನ ಸಾಕ್ಷಿ ಅಂತ ನಾವು ಕೂಡ ಬಯಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಧನ್ಯವಾದಗಳು ಅಮ್ಮ.
0: ಧನ್ಯವಾದಗಳು.
2: ನಮ್ಮ ಸಂಸಾರ ಆನಂದ ಸಾಗರ.
1: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವೃದ್ಧಾಪ್ಯ ಅಜ್ಜಿ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಜೀವನ ಮತ್ತು ಆರೋಗ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಿದವರು ಹೆಚ್ಚಿಕೋಟೆ ತಾಲೂಕಿನ ದೇವನ ಹಡಿಯ ಶ್ರೀಮತಿ ಮಾರೇರವರು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ಬೆಳಕು.
1: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯ ಜೀವನ ಹಾಗೂ ವೃದ್ಧಾಪ್ಯ ಜೀವನವನ್ನು ಕುರಿತು ಹೆಚ್ಡಿಕೋಟೆ ತಾಲೂಕಿನ ದೇವನಹಾಡಿಯ ಶ್ರೀಮತಿ ಮಾರೇರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಸೆಪ್ಟೆಂಬರ್ ತಿಂಗಳ 7ನೇ ತಾರೀಕಿನ ಸೋಮವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಆಶ್ರಮಕ್ಕೆ ಹೊರಗುತ್ತಿಗೆ ಆಧಾರ, 2ನೇ ಸುತ್ತಿನ ಸೀಟು ಹಂಚಿಕೆ ಇಂದಿನಿಂದ. ಚಿತ್ರದುರ್ಗಕ್ಕೆ 3 ಟಿಎಂಸಿ ಅಡಿ ನೀರು. ನೇಮಕಾತಿ ಸುಗಮವಾಗಿ ನಡೆದ ಪರೀಕ್ಷೆ. ಈರುಳ್ಳಿ ದರ ಕೆಜಿಗೆ 70 ಏರಿಕೆ. ಕಾಡು ಪ್ರಾಣಿ ಹಾವಳಿ ತಡೆಗೆ ಒತ್ತಾಯ, 600 ಕೆಜಿ ಭಾರ ಹೊತ್ತ ಮಹೇಂದ್ರ. ಕ್ರೀಡೆ, ಆದಿಚುಂಚನಗಿರಿ ಕಾಲೇಜ್ಗೆ ಸಮಗ್ರ ಪ್ರಶಸ್ತಿ. ವಿದೇಶ ವ್ಯಾಸಂಗ, 3,145 ವಿದ್ಯಾರ್ಥಿಗಳಿಗೆ ಅವಕಾಶ. ಶೀಘ್ರ 12,000 ಸಿಬ್ಬಂದಿ ನೇಮಕ, ಎಸ್ಬಿಐ ಅಧ್ಯಕ್ಷ. ತಪ್ಪಾದ ಭೂಪಟ ಒಪ್ಪಲಾಗದು ಭಾರತ. ಮೃತದೇಹಗಳ ಗುರುತು ಪತ್ತೆಯೇ ಸವಾಲು. ಖಾಸಗೀಕರಣ ಇಲ್ಲ, ಇಸ್ರೋ ಸ್ಪಷ್ಟನೆ. ಪೂರ್ವಕ್ಕೆ ಈಶಾನ್ ಶತಕದ ಆಸರ, ಸಾತ್ವಿಕ್ ಚಿರಾಗ್ ಮುಡಿಗೆ ಕಿರೀಟ. ಜೂನಿಯರ್ ಹಾಕಿ, ಭಾರತ ಮಹಿಳೆಯರಿಗೆ ಭರ್ಜರಿ ಜಯ. ಫ್ರೀ ಕ್ವಾರ್ಟರ್ಗೆ ಜ್ವರ ರಿಬಾಕಿನ. ಜಪಾನ್ ಜೊತೆ ಡ್ರಾ ಸಾಧಿಸಿದ ಭಾರತ. ಕರ್ನಾಟಕ ಪುರುಷರ ತಂಡ ಚಾಂಪಿಯನ್, ಸೋಲಿನಿಂದ ಪಾರಾದ ಕಾರ್ಲ್ಸನ್. 12ರಿಂದ ಬಾಲ್ ಬ್ಯಾಡ್ಮಿಂಟನ್, ಭಾರತ ತಂಡಕ್ಕೆ ಟಿಕೆಟ್. ಪ್ರಮುಖಾಂಶಗಳ ವಿವರಣೆ. ಆಶ್ರಮಕ್ಕೆ

ಹೊರಗುತ್ತಿಗೆ ಆಧಾರ. ಬೆಂಗಳೂರು ಗ್ರಾಮೀಣ ಮತ್ತು ಅರಣ್ಯದಂಚಿನ ಪ್ರದೇಶಗಳಲ್ಲಿನ ವಾಸಿಸುವ ಪರಿಶಿಷ್ಟ ಪಂಗಡ ಆದಿವಾಸಿ ಬುಡಕಟ್ಟು ಸಮುದಾಯಗಳ ಮಕ್ಕಳಿಗೆ ಗುಣಮಟ್ಟದ ಉಚಿತ ವಸತಿ ಶಿಕ್ಷಣ ನೀಡಲು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ನಡೆಸುತ್ತಿರುವ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆಗಳು ಅಂದರೆ ಆಶ್ರಮ ಶಾಲೆಗಳು ಮತ್ತು ವಿದ್ಯಾರ್ಥಿ ನಿಲಯಗಳಿಗೆ ಮಂಜೂರಾಗಿರುವ ಹುದ್ದೆಗಳಲ್ಲಿ 90%ಕ್ಕೂ ಹೆಚ್ಚು ಖಾಲಿ ಇವೆ. ಹೀಗಾಗಿ ಈ ಸಂಸ್ಥೆಗಳಿಗೆ ಹೊರಗುತ್ತಿಗೆ ಸಿಬ್ಬಂದಿಗೆ ಆಧಾರ ಆಗಲಿದ್ದಾರೆ. ಎರಡನೇ ಸುತ್ತಿನ ಸೀಟು ಹಂಚಿಕೆ ಇಂದಿನಿಂದ. ಬೆಂಗಳೂರು ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸುಗಳ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ಸೋಮವಾರದಿಂದ ಆರಂಭವಾಗಲಿದೆ ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅವರು ತಿಳಿಸಿದ್ದಾರೆ. ಚಿತ್ರದುರ್ಗಕ್ಕೆ 3 ಟಿಎಂಸಿ ಅಡಿ ನೀರು. ಶಿವಮೊಗ್ಗ ಬಯಲು ಸೀಮೆಯ 4 ಜಿಲ್ಲೆಗಳ ಬರಪೀಡಿತ 12 ತಾಲೂಕುಗಳಿಗೆ ನೀರು ಹರಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಲಕ್ಕವಳ್ಳಿ ಬಳಿ ಭದ್ರಾ ಯೋಜನಾ ಪ್ರದೇಶದ ಶಾಂತಿಪುರದ ಬಳಿ ಭಾನುವಾರ ಚಾಲನೆ ನೀಡಲಾಯಿತು. ಭದ್ರಾ ಜಲಾಶಯದಿಂದ ಚಿತ್ರದುರ್ಗ ಶಾಖಾ ಕಾಲುವೆ ಮೂಲಕ ಅಲ್ಲಿನ ಗೋನೂರು ಕೆರೆಗೆ ಪ್ರಾಯೋಗಿಕವಾಗಿ 3 ಟಿಎಂಸಿ ಅಡಿ ನೀರು ಹರಿಸಲಾಯಿತು. ನೇಮಕಾತಿ ಸುಗಮವಾಗಿ ನಡೆದ ಪರೀಕ್ಷೆ. ಬೆಂಗಳೂರು ನಗರ ಹಾಗೂ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಭಾನುವಾರ ಲಿಖಿತ ಪರೀಕ್ಷೆ ನಡೆಯಿತು. ಉಳಿದ ವೃಂದದ ಅಡಿ ಅರ್ಜಿ ಸಲ್ಲಿಸಿದ 142,220 ಮಂದಿ ಪೈಕಿ 114,079 ಮಂದಿ ಪರೀಕ್ಷೆಗೆ ಹಾಜರಾಗಿದ್ದು ಕಲ್ಯಾಣ ಕರ್ನಾಟಕ ವೃಂದದ ಅಡಿ ಒಟ್ಟು 32,191 ವಿದ್ಯಾರ್ಥಿಗಳ ಪೈಕಿ 28,849 ಮಂದಿ ಹಾಜರಾಗಿದ್ದರು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅವರು ತಿಳಿಸಿದ್ದಾರೆ. ಪಿಆರ್ಸಿಗೆ ಸರ್ವರ್ ಕಂಟಕ. ಬೆಂಗಳೂರು ಅರ್ಹ ಮತದಾರರಿಗೆ ಅನುಕೂಲವಾಗಲಿ ಎಂದು ರಾಜ್ಯ ಸರ್ಕಾರವು ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಅಂದರೆ ಪಿಆರ್ಸಿ ತ್ವರಿತವಾಗಿ ವಿತರಿಸಲು ತೆಗೆದುಕೊಂಡ ಕ್ರಮಕ್ಕೆ ಸರ್ವರ್ ಸಮಸ್ಯೆ ಎದುರಾಗಿದೆ. ಪರಿಣಾಮವಾಗಿ ಯಾವ ದಾಖಲೆಯೂ ಇಲ್ಲದವರಿಗೆ ಪಿಆರ್ಸಿ ಸಹ ಸಿಗದಂತಾಗಿದೆ. ಈರುಳ್ಳಿ ದರ ಕೆಜಿಗೆ 70ಕ್ಕೆ ಏರಿಕೆ. ಬೆಂಗಳೂರು ಈರುಳ್ಳಿ ದರ ಏರಿಕೆ ನಿಯಂತ್ರಿಸಲು ಕೇಂದ್ರ ಸರ್ಕಾರ ರಿಯಾಯಿತಿ ದರದಲ್ಲಿ ಈರುಳ್ಳಿ ಮಾರಾಟ ಆರಂಭಿಸಿದೆ. ಆದರೆ ದೇಶದ ಪ್ರಮುಖ ನಗರಗಳಿಗೆ ಹೋಲಿಸಿದರೆ ಬೆಂಗಳೂರಿನಲ್ಲಿ ಈರುಳ್ಳಿ ದರ ಹೆಚ್ಚಿದೆ. ಬೆಂಗಳೂರಿನ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ಕೆಜಿಗೆ 70 ದಾಟಿದೆ. ದೆಹಲಿಯಲ್ಲಿ 58, ಮುಂಬೈನಲ್ಲಿ 53, ಚೆನ್ನೈನಲ್ಲಿ 63 ಇದ್ದರೆ ರಾಂಚಿಯಲ್ಲಿ 40 ಇದೆ. ದೇಶದಲ್ಲಿ ಸರಾಸರಿ ಈರುಳ್ಳಿಯಲ್ಲಿ ದರ 50-79 ಇದೆ. ಕಾಡು ಪ್ರಾಣಿ ಹಾವಳಿ ತಡೆಗೆ ಒತ್ತಾಯ. ಸರಗೂರು ಕಾಡು ಪ್ರಾಣಿಗಳ ಹಾವಳಿಯಿಂದ ಜಮೀನುಗಳಲ್ಲಿನ ಬೆಳೆಗಳಿಗೆ ಹಾನಿಯಾಗುತ್ತಿದ್ದು ರೈತರು ನಷ್ಟ ಅನುಭವಿಸದಂತಾಗಿದೆ. ಹಾವಳಿ ತಡೆಗಟ್ಟಲು ಅರಣ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಂಡು ಬೆಳೆಗಳನ್ನು ರಕ್ಷಿಸಬೇಕು. ತಾಲೂಕಿನ ಹೆಗ್ಗನೂರು ಗ್ರಾಮದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಪರಶಿವಮೂರ್ತಿ ಹಾಗೂ ಇಒ ಪ್ರೇಮ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಶನಿವಾರ ನಡೆದ ಕಂದಲಿಕೆ ಹೋಬಳಿ ಮಟ್ಟದ ಪ್ರಜಾಸೇವೆ ಅಭಿಯಾನ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರಿಂದ ಕೇಳಿಬಂದ ಪ್ರಮುಖ ಮನವಿಗಳಿವು. 600 ಕೆಜಿ ಭಾರ ಹೊತ್ತ ಮಹೇಂದ್ರ. ಮೈಸೂರು ವಿಜಯದಶಮಿ ಜಂಬೂ ಸವಾರಿಗೆ ಗಜಪಡೆಯನ್ನು ಅಣಿಗೊಳಿಸಿರುವ ಕಾರ್ಯ ಭರದಿಂದ ಸಾಗುತ್ತಿದ್ದು ಭಾನುವಾರ ಭಾರ ಹೊರುವ ತಾಲೀಮಿಗೆ ಚಾಲನೆ ದೊರೆಯಿತು. ಮೊದಲ ದಿನ ಬಳ್ಳೆ ಕ್ಯಾಂಪ್ನ ಮಹೇಂದ್ರ ಆನೆಯು 600 ಕೆಜಿ ತೂಕ ಹೊತ್ತು ಯಶಸ್ವಿಯಾಗಿ ಸಾಗಿತು. ಅರಮನೆ ಆವರಣದ ಕೋಡಿ ಸೋಮೇಶ್ವರ ದೇವಾಲಯದ ಮುಂಭಾಗ ಗಾದಿ ನಾಮದೇಗೆ ಪೂಜೆ ಮಾಡಿ ಅರ್ಚಕರ ಎಸ್ವಿ ಪ್ರಹ್ಲಾದ ರಾವ್ ಆನೆಗಳಿಗೆ ಪೂಜೆ ಸಲ್ಲಿಸಿ ಭಾರ ಹೊರುವ ತಾಲೀಮಿಗೆ ಮುನ್ನಡೆ ಬರೆದರು. ಬಳಿಕ ಮಹೇಂದ್ರ ಆನೆಗೆ ಗಾದಿ ನಾಮದ ಕಟ್ಟಲಾಯಿತು. ಅದರ ಮೇಲೆ ತೊಟ್ಟಿಲು ಕಟ್ಟಿ 6 ಮೂಟೆ ಮರಳು ಸೇರಿದಂತೆ ಸುಮಾರು 600 ಕೆಜಿ ತೂಕ ಹೊರಸಿ ಎಡಭಾಗದಿಂದ ಲಕ್ಷ್ಮಿ, ಬಲಭಾಗದಲ್ಲಿ ಕಾವೇರಿ ಆನೆಯನ್ನು ಕುಮ್ಕಿ ಆನೆಯಾಗಿ ನಿಲ್ಲಿಸಿ ಜಂಬೂ ಸವಾರಿ ದಿನ ಚಿನ್ನದ ಅಂಬಾರಿ ಕಟ್ಟುವ ಸ್ಥಳಕ್ಕೆ ಕರೆದೊಯ್ಯುವ ಸ್ಥಳ ಪರಿಚಯಿಸಲಾಯಿತು. ಕ್ರೀಡೆ ಆದಿಚುಂಚನಗಿರಿ ಕಾಲೇಜಿಗೆ ಸಮಗ್ರ ಪ್ರಶಸ್ತಿ. HD ಕೋಟೆ ಇಲ್ಲಿನ ಕ್ರೀಡಾಂಗಣದಲ್ಲಿ ಈಚೆಗೆ ನಡೆದ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಆತಿಥೇಯ ಆದಿಚುಂಚನಗಿರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಉತ್ತಮ ಸಾಧನೆ ತೋರಿಸಿ ಸಮಗ್ರ ಪ್ರಶಸ್ತಿ ತಮ್ಮದಾಗಿಸಿಕೊಂಡಿದ್ದಾರೆ. 3000 ಮೀಟರ್ ಓಟದಲ್ಲಿ ಬಾಲಕರ ವಿಭಾಗದಲ್ಲಿ ಚನ್ನಚಾರಿ ಪ್ರಥಮ ಹಾಗೂ ಗೋಪಾಲಕೃಷ್ಣ ದ್ವಿತೀಯ. 100 ಮೀಟರ್ ಓಟದಲ್ಲಿ ಜೀವನ್ ತೃತೀಯ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಮಾನಸ ತೃತೀಯ ಸ್ಥಾನ ಪಡೆದರು. ವಿದೇಶ ವ್ಯಾಸಂಗ 3145 ವಿದ್ಯಾರ್ಥಿಗಳಿಗೆ ಅವಕಾಶ.

ಬೆಂಗಳೂರು ನಮ್ಮಲ್ಲಿ ಇರುವಂತಹ ಪ್ರತಿಭಾನ್ವಂತ ಮಾನವ ಸಂಪನ್ಮೂಲ ದೇಶದ ಯಾವುದೇ ರಾಜ್ಯದಲ್ಲಿ ಇಲ್ಲ. ನಮ್ಮ ಮಕ್ಕಳು ಜಾಗತಿಕ ಮಟ್ಟದಲ್ಲಿ ಕಲಿಯಬೇಕು. ಅವರು ಉದ್ಯೋಗಿಗಳು ಆದರೆ ಸಾಲದು, ಉದ್ಯೋಗದಾತರಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಶೀಘ್ರ 12,000 ಸಿಬ್ಬಂದಿ ನೇಮಕ, ಎಸ್ಬಿಐ ಅಧ್ಯಕ್ಷ. ನವದೆಹಲಿ, ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 12,000 ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ಜೊತೆಗೆ 250 ಹೊಸ ಶಾಖೆಗಳನ್ನು ತೆರೆಯಲಾಗುವುದು ಎಂದು ಬ್ಯಾಂಕ್ನ ಅಧ್ಯಕ್ಷ ಸಿಎಸ್ ಸೆಟ್ಟಿರ್ ಅವರು ಹೇಳಿದ್ದಾರೆ. ತಪ್ಪಾದ ಭೂಪಟ ಒಪ್ಪಲಾಗದು ಭಾರತ. ನವದೆಹಲಿ, ವಿಶ್ವಸಂಸ್ಥೆ ಪ್ರಸ್ತಾಪಿತ ವಿಶ್ವ ಭೂಪಟವು ಭಾರತದ ಅಧಿಕೃತ ನಕಾಶೆಯಲ್ಲಿ ತೋರಿಸಿರುವಂತೆ ಕೇಂದ್ರಾಡಳಿತ ಪ್ರದೇಶಗಳಾದ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ನ ಒಳಗೊಂಡಿರಬೇಕು. ಯಾವುದೇ ತಪ್ಪಾದ ಅಥವಾ ದಾರಿ ತಪ್ಪಿಸುವ ಪ್ರಸ್ತುತಿ ಇರುವ ಭೂಪಟವನ್ನು ಒಪ್ಪಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ಭಾನುವಾರ ಹೇಳಿದೆ. ಜಿಎಸ್ಟಿ ಸಭೆ 7 ಅಕ್ಟೋಬರ್ಗೆ ಮುಂದೂಡಿಕೆ. ನವದೆಹಲಿ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರ ಅಧ್ಯಕ್ಷತೆಯಲ್ಲಿ 12 ಸೆಪ್ಟೆಂಬರ್ ನಡೆಯಬೇಕಿದ್ದ ಜಿಎಸ್ಟಿ ಮಂಡಳಿಯು 57ನೇ ಸಭೆಯಲ್ಲಿ ಬ್ರಿಕ್ಸ್ ಶೃಂಗಸಭೆಯ ಕಾರಣಕ್ಕಾಗಿ 7 ಅಕ್ಟೋಬರ್ಗೆ ಮುಂದೂಡಿಕೆಯಾಗಲಿದೆ. ಮೃತದೇಹಗಳ ಗುರುತು ಪತಿ ಸವಾಲು. ಕಠ್ಮಂಡು, ನೇಪಾಳದಲ್ಲಿ ಭೀಕರ ಪ್ರವಾಹ ಸಂಭವಿಸಿ 11 ದಿನಗಳಾಗಿದ್ದು ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಇನ್ನೂ ಮುಂದುವರೆದಿದೆ. ಪತಿಯಾದ ಮೃತದೇಹಗಳ ಗುರುತು ಪತ್ತೆ ಹಚ್ಚುವುದು ಅಧಿಕಾರಿಗಳಿಗೆ ಸವಾಲಾಗಿದೆ. ಭಾನುವಾರದವರೆಗೆ ಮೃತಪಟ್ಟವರ ಸಂಖ್ಯೆ 1,344 ಮಂದಿಯಾಗಿದ್ದು ಸುಮಾರು 5,000 ಮಂದಿ ನಾಪತ್ತೆಯಾಗಿದ್ದಾರೆ. 13,100 ಜನರನ್ನ ರಕ್ಷಿಸಲಾಗಿದೆ ಎಂದು ನೇಪಾಳ ಪೊಲೀಸರು ತಿಳಿಸಿದ್ದಾರೆ. ಖಾಸಗಿ ಇಲ್ಲ, ಇಸ್ರೋ ಸ್ಪಷ್ಟನೆ. ನವದೆಹಲಿ, ಸಂಸ್ಥೆಯನ್ನು ಖಾಸಗೀಕರಣ ಮಾಡುವುದಿಲ್ಲ ಹಾಗೂ ಇದರ ಮಹತ್ವ ಕುಂಠಿತಗೊಳಿಸುವುದಿಲ್ಲ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಭಾನುವಾರ ಸ್ಪಷ್ಟೀಕರಣ ನೀಡಿದೆ. ಈಶಾನ್ ಶತಕದ ಆಸರೆ. ಚೆನ್ನೈ, ಸರಾಗವಾಗಿ ಆಡಿದ ನಾಯಕ ಈಶಾನ್ ಕಿಶನ್ ರವರು ಅಜಿಯ 111 ರನ್ ಹೊಡೆದು ಪೂರ್ವ ವಲಯ ತಂಡವನ್ನು ಉತ್ತಮ ಸ್ಥಿತಿಗೆ ತಲುಪಿಸಿದರು. ದಕ್ಷಿಣ ವಲಯ ವಿರುದ್ಧ ಭಾನುವಾರ ಆರಂಭವಾದ ದುಲೀಪ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಪೂರ್ವ ವಲಯ 4 ವಿಕೆಟ್ಗೆ 385 ರನ್ ಬಾರಿಸಿ ಸಂತೃಪ್ತಿಯಿಂದ ದಿನವಾಟ ಮುಗಿಸಿತು. ಸಾತ್ವಿಕ್ ಚಿರಾಗ್ ಮುಡಿಗೆ ಕಿರೀಟ. ಪಿಟಿಐ ಮೊದಲ ಗೇಮ್ ಹಿನ್ನಡೆಯಿಂದ ಚೇತರಿಸಿಕೊಂಡ ಭಾರತದ ಅಗ್ರಮಾನ್ಯ ಡಬಲ್ಸ್ ಜೋಡಿಯಾದ ಸಾತ್ವಿಕ್ ಸಾಯಿರಾಜ್ ಕಿರಣಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿರವರು ಆತಿಥೇಯ ದೇಶದ ಹ್ಯಾಂಗ್ ಚಿ ಟಿಂಗ್ ರೆನ್ ಶಿಯಾಂಗ್ ಜೋಡಿಯನ್ನು ಸೋಲಿಸಿ ಚೀನಾ ಮಾಸ್ಟರ್ ಸೂಪರ್ 750 ಟೂರ್ನಿಯದಲ್ಲಿ ಪ್ರಶಸ್ತಿ ಗೆದ್ದುಕೊಂಡರು. ಜೂನಿಯರ್ ಹಾಕಿ, ಭಾರತ ಮಹಿಳೆಯರಿಗೆ ಭರ್ಜರಿ ಜಯ. ಮೋಕಿ, ಹಾಲಿ ಚಾಂಪಿಯನ್ ಭಾರತ ಮಹಿಳೆಯರ ತಂಡವು FIH ಜೂನಿಯರ್ ಏಷ್ಯನ್ ಎಲಿಟ್ ಗುಂಪಿನ ಕಪ್ ಪಂದ್ಯದಲ್ಲಿ ಭಾನುವಾರ ಮಲೇಷಿಯಾ ತಂಡವನ್ನು 11-1 ಸದೆಬಡಿದು ಎಲಿಟ್ ಗುಂಪಿನಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸಿಕೊಂಡಿತು. ಭಾರತ ತನ್ನ ಮೊದಲ ಪಂದ್ಯದಲ್ಲಿ 4-1 ದಕ್ಷಿಣ ಕೊರಿಯಾ ತಂಡವನ್ನು ಮಣಿಸಿತು. ಅದನ್ನು ಮುಂದುವರಿಸುವಂತೆ ಭಾರತ ವನಿತೆಯರು ಆಡಿದರು. ತಂಡದ 7 ಗೋಲು ಗಳಿಸಿದರು. ಭಾರತದ 5 ಪೆನಾಲ್ಟಿ ಕಾರ್ನರ್ನಲ್ಲಿ, 2 ಪೆನಾಲ್ಟಿ ಸ್ಟ್ರೋಕ್ ಮೂಲಕ ಬಂದವು. ವಿರಾಮದ ವೇಳೆಗೆ ಭಾರತ 7-0 ಗೋಲುಗಳಿಂದ ಮುಂದಿತ್ತು. ಫ್ರೀ ಕ್ವಾರ್ಟರ್ಗೆ ಜ್ವರೆ ರಿಬಾಕಿನ. ನ್ಯೂಯಾರ್ಕ್ ಮೊದಲ 2 ಸುತ್ತುಗಳಲ್ಲಿ ಸೋಲಿನ ದವಡೆಯಿಂದ ಪಾರಾಗಿದ್ದ ಅಗ್ರಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವರೈರವರು ಶನಿವಾರ 3 ಸುತ್ತಿನಲ್ಲಿ ನೇರ ಸೆಟ್ಟುಗಳ ಗೆಲುವಿನೊಡನೆ ಅಮೆರಿಕ ಓಪನ್ನಲ್ಲಿ ಕೊನೆಯ 16 ಘಟ್ಟಕ್ಕೆ ಲಗ್ಗೆಯಿಟ್ಟರು. ಕರ್ನಾಟಕ ಪುರುಷರ ತಂಡ ಚಾಂಪಿಯನ್. ಬೆಂಗಳೂರು ಆರಂಭದಲ್ಲೇ ಹಿನ್ನಡೆ ಕಂಡರೂ ಸುಧಾರಿಸಿಕೊಂಡ ರಾಜ್ಯದ ಪುರುಷರ ತಂಡ ಯಾನಿಕ್ ಸನ್ರೈಸರ್ಸ್ ದಕ್ಷಿಣ ವಲಯ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ತೆಲಂಗಾಣ ತಂಡವನ್ನು 3-2 ಸೋಲಿಸಿ ಚಾಂಪಿಯನ್ ಎನಿಸಿತು. ಕರ್ನಾಟಕದ ಬಾಲಕಿಯರ ಅಂದರೆ 19 ವರ್ಷದವರೆಗಿನವರ ವಿಭಾಗದಲ್ಲೂ ತೆಲಂಗಾಣ ತಂಡವನ್ನು 2-0 ಮಣಿಸಿ ಚಾಂಪಿಯನ್ ಆಯಿತು. ಸೋಲಿನಿಂದ ಪಾರಾದ ಕಾರ್ಲ್ಸನ್. ಬೆಂಗಳೂರು ಗ್ಲೋಬಲ್ ಚೆಸ್ ಲೀಗ್ನ 2 ದಿನವಾದ ಭಾನುವಾರ ತಂಡಗಳು ಮಿಶ್ರ ಫಲ ಅನುಭವಿಸಿದವು. ಮೊದಲ ದಿನ 2 ಗೆಲುವುಗಳ ಮೂಲಕ ಮುನ್ನಡೆ ಸಾಧಿಸಿದ ಫರ್ಸ್ ಅಮೆರಿಕನ್ ಗ್ಯಾಂಬಲರ್ಸ್ ತಂಡ 2 ದಿನ ಹೋರಾಟದ ನಂತರ ಗ್ಯಾಜೆಟ್ ಗ್ರ್ಯಾಂಡ್ ಮಾಸ್ಟರ್ ತಂಡಕ್ಕೆ 9-7 ಮಣಿಯಿತು. 12 ಬಾಲ್ ಬ್ಯಾಡ್ಮಿಂಟನ್. ಮಂಗಳೂರು ಕರ್ನಾಟಕದ ಬಾಲ್ ಬ್ಯಾಡ್ಮಿಂಟನ್ ಸಂಸ್ಥೆಯ ವತಿಯಿಂದ ರಾಜ್ಯ

ಸೀನಿಯರ್ ಪುರುಷರ ಮತ್ತು ಮಹಿಳೆಯರ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಬೆಂಗಳೂರಿನಲ್ಲಿ ಮತ್ತು ಸಬ್ ಜೂನಿಯರ್ ಬಾಲಕ ಬಾಲಕಿಯರ ಚಾಂಪಿಯನ್ಶಿಪ್ ತುಮಕೂರಿನ ಮಧುಗಿರಿಯಲ್ಲಿ ನಡೆಯಲಿದೆ. ಭಾರತ ತಂಡಕ್ಕೆ ಟಿಕೆಟ್ ತಾಸ್ಕಿಂಗ್. ಭಾರತ ಪುರುಷರ ತಂಡವು ಭಾನುವಾರ 3-0 ಬಾಂಗ್ಲಾದೇಶವನ್ನು ಮಣಿಸಿ 20 ವರ್ಷದವರೆಗಿನ ಏಷ್ಯಾ ಕಪ್ ಮುಖ್ಯ ಟೂರ್ನಿಗೆ ಅರ್ಹತೆ ಪಡೆಯಿತು. ಇವತ್ತಿನ ಶುಭಾಷಿತ: ಒಂದು ಬಾರಿಯಾದರೂ ಹೃತ್ಪೂರ್ವಕವಾಗಿ ನಕ್ಕವನ್ನು ಉದ್ಧಾರವಾಗಲಾರದಷ್ಟು ಕೆಡಲಾರ. ಥಾಮಸ್ ಕಾರ್ಲೈಲ್.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 43 ರೂಪಾಯಿ, ಪೆನ್ಸಿಲ್ ಬೀನಿಸ್ 43 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 11 ರೂಪಾಯಿ, ಕುಂಬಳಕಾಯಿ 3 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 14 ರೂಪಾಯಿ, ಹಾಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 24 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ತಡೆಗಟ್ಟುವುದರ ಕುರಿತು ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿಎಸ್ ರವಿಶಂಕರ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಕಾರಣ ವನ್ಯಜೀವಿಗಳು ಕಾಡಿನಿಂದ ನಾಡಿಗೆ ಬಂದಾಗ ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳು, ಹುಲಿ ಮತ್ತು ಆನೆಗಳ ಚಲನವಲನ ಕುರಿತು ಅನುಭವಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900531119. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಆಲಿಸಿ ಬರೋಣ.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ HD ಕೋಟೆ ತಾಲೂಕಿನ ವಡ್ಡರ್ಗುಡಿ ಮಹಾಲಕ್ಷ್ಮಿರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

ನಂದಲಗೌಡ ಕಟೋಲ ಮಂಚದ ಪದಮ್ಮ ಏಲಾಗಿ ನಂಜಪ್ಪ ಹೋಟಲಾಗಿ ನಂದಲಗೌಡ ಕಟೋಲ

0: ಇದುವರೆಗೂ ಹಾಡು ಹೊಸೆ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ವಡ್ಡರ್ಗುಡಿ ಮಹಾಲಕ್ಷ್ಮಿ ರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
2: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
3: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ

0: ಫ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು, ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್ ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು, ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
1: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ, ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು, ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು, ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
2: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930ಗೆ ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾರ್ಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ, ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
3: ಒಂದು ಚಿಕ್ಕ ನೈಜ ಕತೆ: ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು, ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ, ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
0: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
3: ಅಂತಿಮ ಸಂದೇಶ: ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರ್ಭಕಿ ಪ್ರೀತಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ತಡೆಗಟ್ಟುವುದರ ಕುರಿತು ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿಎಸ್ ರವಿಶಂಕರ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಕಾರಣ ವನ್ಯಜೀವಿಗಳು ಕಾಡಿನಿಂದ ನಾಡಿಗೆ ಬಂದಾಗ ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳು, ಹುಲಿ ಮತ್ತು ಆನೆಗಳ ಚಲನವಲನ ಕುರಿತು ಅನುಭವಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900531119. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನೀರ್ಜಾ ಭಾನುಟ್ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ.

0: ಪಾಕಿಸ್ತಾನದ ಕಾರಂಚಿಯಲ್ಲಿರುವ ಜಿನ್ನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿಲುಗಡೆ ಮಾಡಿದ ನಂತರ ಅಬು ನಿಡಲ್ ಸಂಘಟನೆಯ ನಾಲ್ವರು ಭಯೋತ್ಪಾದಕರು ಐಜಾಕ್ ಮಾಡಿ ಫ್ಯಾನ್ ಆಫ್ ಫ್ಲೈಟ್ 73ರಲ್ಲಿ ಹೆಚ್ಚಿನ ಸಂಖ್ಯಾ ಪ್ರಯಾಣಿಕರನ್ನು ರಕ್ಷಿಸಿದರು. ಸುಮಾರು 18 ಗಂಟೆಗಳ ಕಾಲ ನಿಲುಗಡೆ ಅವರು ತುರ್ತು ನಿಗಮದ ಬಾಗಿಲನ್ನು ತೆರೆದು ನಂತರ ಮತ್ತು ವಿಮಾನದಿಂದ ಪ್ರಯಾಣಿಕರಿಗೆ ತಪ್ಪಿಸಿಕೊಳ್ಳಲು ಸಹಾಯ ಮಾಡಲು ಆರಂಭಿಸಿದ ನಂತರ ನೀರಜ್ ಅವರನ್ನು ಅಪಹರಣಕಾರರು ಗುಂಡಿಕ್ಕಿ ಕೊಂದರು. ಸ್ವಲ್ಪ ಸಮಯದ ನಂತರ ಪಾಕಿಸ್ತಾನದ ವಿಶೇಷ ಸೇವಾ ಗುಂಪು ವಿಮಾನದ ಮೇಲೆ ದಾಳಿ ಮಾಡಿ ಎಲ್ಲ ಅಪಹರಣಕಾರರನ್ನು ಸೆರೆ ಹಿಡಿಯಿತು. ಮರಣ ನಂತರ ಬಾನೆಟ್ ಮೊದಲ ಮಹಿಳಾ ಪುರಸ್ಕೃತರಾದರು ಮತ್ತು 2003ರವರೆಗೆ ಭಾರತದ ಅತ್ಯುನ್ನತ ಶಾಂತಿಕಾಲದ ಶೌರ್ಯ ಪ್ರಶಸ್ತಿಯಾದ ಅಶೋಕ ಚಕ್ರದ ಅತ್ಯಂತ ಕಿರಿಯ ಪುರಸ್ಕೃತರಾದರು. ಅವರು ಯುನೈಟೆಡ್ ಸ್ಟೇಟ್ನಿಂದ ಹಲವಾರು ಪ್ರಶಸ್ತಿ ಪುರಸ್ಕೃತಗಳ ಜೊತೆಗೆ ಪಾಕಿಸ್ತಾನದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ತಮ್ಟಿ ಪಾಕಿಸ್ತಾನ ಪ್ರಶಸ್ತಿಯನ್ನು ಸಹ ಪಡೆದರು. ಆಕೆಯ ಜೀವನ ಮತ್ತು ಮಾನವೀಯ ಕ್ರಮಗಳು 2016ರ ಭಾರತೀಯ ಹಿಂದಿ ಭಾಷೆಯ ಜೀವನ ಚರಿತ್ರೆಯ ಚಲನಚಿತ್ರ ನಿರ್ಜಾವನ್ನು ರಾಮ್ ಮಾಧ್ವನಿ ನಿರ್ದೇಶಿಸಿ ಮತ್ತು ನಟಿ ಸೋನಂ ಕಪೂರ್ ಅವರು ನಟಿಸಲು ಸ್ಫೂರ್ತಿ ನೀಡಿತು. ನಿರ್ಜಾ ಬಾನೆಟ್ ಅವರು ಸೆಪ್ಟೆಂಬರ್ 7, 1963ರಂದು ಭಾರತದ ಚಂಡೀಗಢದಲ್ಲಿ ಬಾನೆಟ್ ಕುಲದ ಪಂಜಾಬಿ ಹಿಂದೂ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಅವರು ಬಾಂಬೆ ಮೂಲದ ಪತ್ರಕರ್ತ ಹರೀಶ್ ಬಾನೋಟ್ ಮತ್ತು ರಮಾ ಬಾನೋಟ್ ರವರ ಪುತ್ರಿ. ಆಕೆಗೆ ಅಖಿಲ ಮತ್ತು ಅನೀಶ್ ಬಾನೋಟ್ ಎಂಬ ಇಬ್ಬರು ಸಹೋದರರಿದ್ದರು. ಅವರು ಚಂಡೀಗಢದ ಸೇಕ್ರೆಡ್ ಹಾರ್ಟ್ ಸೀನಿಯರ್ ಸೆಕೆಂಡರಿ ಶಾಲೆಯಲ್ಲಿ ತನ್ನ ಆರಂಭಿಕ ಶಾಲಾ ಶಿಕ್ಷಣವನ್ನು ಪಡೆದರು. ಕುಟುಂಬವು ಬಾಂಬೆಗೆ ಸ್ಥಳಾಂತರಗೊಂಡಾಗ ಅವರು ಬಾಂಬೆ ಸ್ಕಾಟಿಶ್ ಶಾಲೆಯಲ್ಲಿ ತಮ್ಮ ಅಧ್ಯಯನವನ್ನು ಮುಂದುವರೆಸಿದರು. ನಂತರ ಬಾಂಬೆಯ ಸೆಂಟ್ ಸೇವಿಯರ್ಸ್ ಕಾಲೇಜಿನಲ್ಲಿ ಪದವಿ ಪಡೆದರು. ಆಕೆಯ ಮಾಡಲಿಂಗ್ ವೃತ್ತಿ ಜೀವನವನ್ನು ಆರಂಭಿಸಿದರು. ಮಾಡಲಿಂಗ್ ಹುದ್ದೆಗಾಗಿ ಅವಳು ಮೊದಲು ಗುರುತಿಸಲ್ಪಟ್ಟ ಬಾಂಬೆಯಲ್ಲಿ ಅವರು ನಟ ರಾಜೇಶ್ ಖನ್ನಾರವರ ದೊಡ್ಡ ಅಭಿಮಾನಿಯಾಗಿದ್ದು ಮತ್ತು ಅವರ ಜೀವನದುದ್ದಕ್ಕೂ ಅವರ ಚಲನಚಿತ್ರಗಳ ಉಲ್ಲೇಖಿಸುತ್ತಿದ್ದರು. ಬಾನೋಟ್ ರವರ ಸಹೋದರ ಅನೀಶ್ ಅವರು 2005ರಲ್ಲಿ ವಾಷಿಂಗ್ಟನ್ ಡಿಸಿಗೆ ಹೋದರು. ಕೊಲಂಬಿಯಾ ಜಿಲ್ಲೆಯಲ್ಲಿ ಯುನೈಟೆಡ್ ಸ್ಟೇಟ್ ಅಟಾರ್ನಿ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ವಾರ್ಷಿಕ ಅಪರಾಧ ಹಕ್ಕುಗಳ ವಾರದ ಅಂಗವಾಗಿ ಅವರಿಗೆ ಮರಣೋತ್ತರವಾಗಿ ನೀಡಲಾದ ಅಪರಾಧಿಗಳಿಗಾಗಿ ಪ್ರಶಸ್ತಿ ಸ್ವೀಕರಿಸಲು ಹೋದರು. 2006ರಲ್ಲಿ ಅವಳು ಮತ್ತು ಇತರೆ ಪ್ಯಾನ್ ಆಫ್ ಫ್ಲೈಟ್ನ 73 ಫ್ಲೈಟ್ ಅಟೆಂಡ್ಗಳನ್ನು ಮತ್ತು ಪಾಕಿಸ್ತಾನಕ್ಕೆ ಪ್ಯಾನ್ ಆಮ್ನ ಫ್ಲೈಟ್ ಡೈರೆಕ್ಟರ್ ಆಗಿ ಯುನೈಟೆಡ್ ಸ್ಟೇಟ್ನ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ನಿಂದ ವಿಶೇಷ ಧೈರ್ಯ ಪ್ರಶಸ್ತಿಯನ್ನು ನೀಡಲಾಯಿತು. ಅವಳ ಗೌರವಾರ್ಥವಾಗಿ ಆಸ್ಟ್ರೇಲಿಯಾ ಶಾಲೆಯ ಬಾನೋಟ್ ಹೌಸ್ ಅನ್ನು ಹೆಸರಿಸಲಾಯಿತು. ಜುಲೈ 2, 2016ರಂದು ಇಂಗ್ಲೆಂಡ್ನ ಲಂಡನ್ನಲ್ಲಿರುವ ಯುಕೆ ಸಂಸತ್ತಿನ ಹೌಸ್ ಆಫ್ ಕಾಮನ್ಸ್ನಲ್ಲಿ ನಡೆದ ಸಮಾರಂಭದಲ್ಲಿ ಭಾರತ ಗೌರವ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಯಿತು. 30 ಮೇ 2018ರಂದು ಪಂಜಾಬ್ ವಿಶ್ವವಿದ್ಯಾನಿಲಯವು ಚಂಡೀಗಢದ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ನಲ್ಲಿ ನೀರಜ್ ಬಾನೋಟ್ ಹಾಸ್ಟೆಲ್ ನಿಲಯವನ್ನು ಉದ್ಘಾಟಿಸಿತು. ಹಾಸ್ಟೆಲ್ 350ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ವಸತಿ ಸೌಕರ್ಯಗಳನ್ನು ಒದಗಿಸುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ಈದಿಂದ ವಿಶೇಷ ಕಾರ್ಯಕ್ರಮದಲ್ಲಿ ನಿರ್ಜಾ ಬಾನೋಟ್ ರವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈದಿಂದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 129ರ ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ

0: ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಧಾತ್ರಿಯನು
1: ಮದುವೆ ಮಂಟಪದಲ್ಲೂ ಸಿಂಗರಿಸಿ
0: ಕ್ಷಾತ್ರದಗ್ನಿಗಳ ನರಹೃದಯಗಳೊಳ್ ಇರಿಸಿ
1: ಕೃತ್ರಿಮವನ್ ಎಡೆಬಿಡದೆ
0: ನಡೆಸಿ ನಗುವ ವಿಲಾಸಿ ಚಿತ್ರಕಾರಿಯೋ ಮಾಯೆ ಮಂಕುತಿಮ್ಮ.
2: ಈಗ 143ನೆಯ ಮುಕ್ತಕದಲ್ಲಿದ್ದೀವಿ. 142ನೇ ಮುಕ್ತಕ, ಹಿಂದಿನ ಮುಕ್ತಕದಲ್ಲಿ ಸ್ಥೂಲ ಸೂಕ್ಷ್ಮಗಳು ಎರಡೂ ಇರುತ್ತವೆ ಅಂತ ನಾವು ನೋಡಿದ್ವಿ. ಮೂಲ ವಸ್ತು ಒಂದೇ, ಆದರೆ ಲೀಲೆ ಗೋಸುಗ ಒಂದು ರೀತಿಯಲ್ಲಿ ತಮಾಷೆ ಮಾಡೋದಕ್ಕೋಸ್ಕರ, ನಮಗೆ ನಮ್ಮನ್ನು ನಾವು ಸಂತೋಷ ಪಡಿಸ್ಕೊಳ್ಳೋದಕ್ಕೇನೋ ಅನ್ನೋ ರೀತಿಯಲ್ಲಿ ನಾವು ಬೇರೆ ಬೇರೆ ವೈವಿಧ್ಯಗಳನ್ನ ನಾವು ನೋಡ್ತೀವಿ ಅಂತ ಅನ್ನೋದನ್ನು ನೋಡಿದ್ವಿ. ಸೊ ಹಾಗಾದರೆ ನಮಗೆ ಆ ವೈವಿಧ್ಯ ಯಾಕೆ ಕಾಣಿಸುತ್ತೆ, ಹೇಗೆ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾದಂಥ ವಿಚಾರವನ್ನು ನಮ್ಮ ಮುಂದೆ ಇಡ್ತಾರೆ ಡಿ ವಿ ಜಿಯವರಿಲ್ಲಿ. ಧಾತ್ರಿ ಅಂದರೆ ಭೂಮಿ. ಭೂಮಿಯನ್ನು ನಾವು ಆಚೆ ಈಚೆ ನೋಡಿದಾಗ ಅದರಲ್ಲಿ ಅನೇಕ ವೈವಿಧ್ಯಗಳನ್ನು ನಾವು ನೋಡ್ತೀವಿ. ನಮ್ಮ ಕಣ್ಣಿಗೆ ಬೀಳೋವಂಥದ್ದು, ನಮ್ಮ ಮನಸ್ಸಿಗೆ ನಾಟೋವಂಥದ್ದು ಅದರಲ್ಲಿರೋವಂಥ ಯಾವುದೋ ಒಂದು ಸುಂದರವಾದಂಥ ವಿಚಾರ. ಈಗ ಒಂದು ಉದಾಹರಣೆ ಕೊಡೋದಾದ್ರೆ, ಒಂದು ಸೂರ್ಯೋದಯದ ಒಂದು ದೃಶ್ಯ, ನಾವೆಲ್ಲೋ ಹೋಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲಿ ಸೂರ್ಯೋದಯ ಆಗ್ತಾ ಇದೆ, ಓ ಎಷ್ಟು ಚೆನ್ನಾಗಿದೆಯಪ್ಪ ಅನ್ಸುತ್ತೆ. ಮಳೆ ಬಂತು, ಮಳೆ ನಿಲ್ತು, ಆಕಾಶವನ್ನು ನೋಡ್ತೀವಿ, ಕಾಮನ್ ಬಿಲ್ ಇರುತ್ತೆ, ಓ ಎಷ್ಟು ಚೆನ್ನಾಗಿದೆ ಕಾಮನ್ ಬಿಲ್ಲು, ತುಂಬ ಸುಂದರವಾಗಿದೆ ಅಂತ. ಸೊ ಆ ಕ್ಷಣದಲ್ಲಿ ನಮಗೆ ಓ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅನ್ನಿಸ್ತಾ ನಮ್ಮ ಎಲ್ಲ ಗಮನ ಆ ಕಡೆಗೆ ನಮ್ಮದು ಹೋಗುತ್ತೆ. ಈ ಸ್ಥೂಲ ಸೂಕ್ಷ್ಮಗಳನ್ನು ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಜೀವನ ನಡೆಸಬೇಕು ಅಂತ ಹೇಳಿದರು. ನಮಗೆ ಏನು ಒಂದು ವಿಚಾರ ಏನಪ್ಪ ಗೊತ್ತು ಅಂತಂದರೆ, ಮೂಲದಲ್ಲಿ ಎಲ್ಲವೂ ಒಂದೇ, ಆ ಮೂಲದ ಕಡೆ ನನ್ನ ಗಮನ ಇರಬೇಕು. ಇದು ಥಿಯರಿ, ನನಗೆ ಗೊತ್ತು ಇದು ಸತ್ಯ ಇದು ಅಂತ ನನಗೆ ಗೊತ್ತು. ಆದರೆ ಅದು ಸುಲಭವಾ ಅಂತಂದರೆ ಅದು ಸುಲಭ ಅಲ್ಲ. ಆ ಕಡೆನೇ ನಮ್ಮ ಗಮನ ಇಟ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಅದು ಯಾಕೆ ಅಂದರೆ ಎರಡು ಕಾರಣಗಳು ಅಂತ ಹೇಳ್ತಾ ಇದ್ದಾರೆ. ನಾವು ಮಾಯೆ ಅನ್ನೋಂಥ ಪದವನ್ನು ನಾವು ಮುಂಚೆ ಕೂಡ ಕೇಳಿದ್ವಿ. ಇದ್ದದ್ದನ್ನು ಇಲ್ಲದಂತೆ ಮಾಡುವಂಥದ್ದು, ಇಲ್ಲದ್ದನ್ನು ಇರುವಂತೆ ತೋರಿಸುವಂಥದ್ದು ಮಾಯೆ. ಈಗ ನಾವು ಮನೋರಂಜನೆಗೋಸ್ಕರ ಕೂಡ ಈ ಮಾಯೆ ಅಂತೆಲ್ಲ ಹೇಳ್ತೀವಿ ಅಲ್ವಾ. ಮ್ಯಾಜಿಷಿಯನ್ಸ್, ಮ್ಯಾಜಿಕ್ ಮಾಡೋವಂಥವ್ರು. ಸೊ ಆ ಮ್ಯಾಜಿಕ್ ಮಾಡೋವಂಥವ್ರು ಇರ್ತಾರೆ ಅಲ್ವಾ, ಅವ್ರೇನು ಮಾಡ್ತಾರೆ, ಏನೋ ಒಂದು ಟೋಪಿ ಇರುತ್ತೆ, ಆ ಟೋಪಿ ಒಳಗಡೆ ಹಿಂಗೆ ಕೈ ಹಾಕ್ಬಿಟ್ಟು ಹಿಂಗೇನೋ ಎತ್ತಾರೆ, ಒಳಗಡೆ ಏನೂ ಇಲ್ಲ ಅಂತ ತೋರಿಸಿರ್ತಾರೆ ಮೊದಲು, ಆಮೇಲೆ ಎತ್ತಿದ ತಕ್ಷಣ ಇನ್ನೇನೋ ಬಂದುಬಿಡುತ್ತೆ, ಏನೋ ಒಂದು ಮೊಟ್ಟೆನೋ ಒಂದು ಪಕ್ಷಿನೋ ಏನೋ ಒಂದು ಬಂದುಬಿಡುತ್ತೆ. ಒಂದು ಬ್ಯಾಗು, ಖಾಲಿ ಬ್ಯಾಗು ನೋಡಿ ಏನಿಲ್ಲ ಅಂತ ಹಿಂಗೆ ಕೈಯಲ್ಲಿ ಆಡಿಸ್ತಾರೆ, ಆಡಿಸಿದ ನಂತರ ಅದರೊಳಗಡೆಯಿಂದ ತೆಗೆದರೆ ಹೂವಿನ ಗುಚ್ಛ ತೆಗಿತಾರೆ. ಸೊ ಹೀಗೆ ಅದು ಮಾಯೆ ಮಾಡಿದಾಗ ಅದಿಲ್ಲದನ್ನು ತೆಗೆದು ತೋರಿಸ್ತಾ ಇದ್ದಾರೆ, ಅಥವಾ ಏನೋ ಒಂದು ಕೈಯಲ್ಲಿ ಹಿಂಗೆ ಇಟ್ಕೊಂಡಿರ್ತಾರೆ, ಸಡನ್ನಾಗಿ ಹಿಂಗೆ ಅಂದಾಗ ಅದು ಇಲ್ಲದಂತಾಗ್ಬಿಡುತ್ತೆ, ಅದು ಮಾಯೆ. ಸೊ ಆ ಮಾಯೆ ನಮಗೆ ಬೇರೆ ಬೇರೆ ದೃಶ್ಯಗಳನ್ನು ತೋರಿಸ್ತಾ ಇದೆ ಅಂತ. ಹೇಗೆ ಅಂತಂದರೆ, ಸಾಧಾರಣವಾಗಿ ಇರೋವಂಥ ಭೂಮಿಯನ್ನೇ ನಾವು ನಿತ್ಯ ನೋಡ್ತಾ ಇರ್ತೀವಿ ಅನ್ನೋದಾದರೆ ನಮ್ಮ ಮನಸ್ಸಿನಲ್ಲಿ ಓ ಹೌದಪ್ಪ ಇದೆಲ್ಲವೂ ಕೂಡ ಸಾಮ್ಯದಲ್ಲಿ ಒಂದೇ, ನಾವು ಅಲ್ಲ ಮೂಲದಲ್ಲಿ ಒಂದೇ ಅಂತೆಲ್ಲ ನಮಗೆ ಅನ್ನಿಸ್ತಾ ಇರುತ್ತೆ. ಆವಾಗ ನಮಗೆ ಏಕಾಗ್ರತೆ ಬರೋದಕ್ಕೆ ಸುಲಭ, ಆಗ ನಾವು ಸರಿದಾರಿನಲ್ಲಿ ನಡೀತೀವೋ ಏನೋ, ಭಗವಂತನ ಕಾಣುವಂಥ ಒಂದು ನಮ್ಮ ಪ್ರಯತ್ನದಲ್ಲಿ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗ್ಬೋದೋ ಏನೋ. ಆದರೆ ಈ ಮಾಯೆ ಏನು ಮಾಡುತ್ತಂತೆ ಅಂದರೆ ಭೂಮಿಯನ್ನು ಸಿಂಗರಿಸುತ್ತಂತೆ. ಹೆಂಗೆ ಸಿಂಗರಿಸುತ್ತೆ? ಮದುವೆ ಮಂಟಪದವಲ್ಲಿ ಸಿಂಗರಿಸಿ. ಈಗ ಮದುವೆ ಮಾಡಬೇಕು ಅಂತಂದರೆ ಅದಕ್ಕೇನು ಎಷ್ಟೆಲ್ಲ ಚಿತ್ತಾರನೋ ಮಾಡ್ತೀವಿ. ಈಗ ಹೂವಿಂದ ಅಲಂಕಾರ ಮಾಡ್ತಾರೆ, ಲೈಟ್ಗಳು ಹಾಕ್ತಾರೆ, ಇನ್ನೊಂದು ಹಾಕ್ತಾರೆ, ಮತ್ತು ಬೋರ್ಡ್ಗಳು ಹಾಕ್ತಾರೆ. ಸೊ ಏನೆಲ್ಲ ಮಾಡಿ ಒಟ್ಟಲ್ಲಿ ಗಮನ ಆ ಕಡೆ ಹೋಗಬೇಕು, ಎಲ್ಲರ ಗಮನ ಆ ಕಡೆ ಬರಬೇಕು ಅನ್ನೋ ರೀತಿಯಲ್ಲಿ ನಾವು ಮಾಡ್ತೀವಿ. ಹಾಗೆ ಮಾಯೆ ಭೂಮಿಯನ್ನು ಮದುವೆ ಮಂಟಪದ ರೀತಿಯಲ್ಲಿ ಸಿಂಗರಿಸುತ್ತಂತೆ. ಅಲ್ಲಿಗದು ನಿಲ್ತಾ ಅಂತಂದರೆ ಇಲ್ಲ, ಅದರ ಕಡೆ ಗಮನ ಸೆಳೆಯುವಂತಹ ಪ್ರವೃತ್ತಿಗಳನ್ನು ನರನ ಹೃದಯದಲ್ಲಿ ಇರಿಸ್ಬಿಟ್ಟಿದೆ. ನರನ ಹೃದಯ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಾನು ಅದನ್ನ ನೋಡಲ್ಲ ಅಥವಾ ಅದರಿಂದ ನಾನು ವಿಚಲಿತನ ಆಗಲ್ಲ

0: ತಂದರೂ ಕೂಡ ಕಾರಕ ಶಕ್ತಿ ಅದು ನಮ್ಮನ್ನು ಮಾಡಿಸುತ್ತೆ. ಅದು ಅಗ್ನಿಯ ರೀತಿ ನಮ್ಮಲ್ಲಿ, ನಮ್ಮ ಅಂತರಂಗದಲ್ಲಿ ಈಗಾಗಲೇ ಅದು ಇದ್ಬಿಟ್ಟಿದೆ. ಸೊ ಹಾಗಾಗಿ ನಮ್ಮ ಕಣ್ಣಿಗೆ ಅದು ಬೀಳ್ತಾ ಇದ್ದಂಗೆ ಹೋ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ನಮ್ಮ ಗಮನ ಆ ಕಡೆನೇ ಹೋಗುತ್ತೆ. ಸೊ ಹಾಗೆ ಈ ಕೃತ್ರಿಮವನ್ನು ಎಡೆ ಬಿಡದೆ ನಡೆಸ್ತಾ ಬರ್ತಾ ಇರೋವಂಥ ವಿಲಾಸಿ, ಅಂದರೆ ಇದು ಬೇಕು ಅಂತ ಮಾಡ್ತಾ ಇದ್ದಾಳೇನೋ ಅನ್ನೋ ರೀತಿಯಲ್ಲಿ ಮಾಯೆ ನಮ್ಮ ಜೀವನವನ್ನು ನಡೆಸ್ತಾ ಇದ್ದಾಳೆ ಅಂತ ಡಿ ವಿ ಜಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಕಳೆದ ಮುಕ್ತಕದಲ್ಲಿ ನಾವು ನೋಡಿದಂಗೆ ಇದನ್ನು ಇಲ್ಲ ಅಂತ ನಾವು ಅನ್ನಕ್ಕಾಗಲ್ಲ, ಈ ವೈವಿಧ್ಯತೆಯನ್ನು ಇಲ್ಲ ಅಂತ ನಾವು ಅನ್ನೋದಕ್ಕಾಗಲ್ಲ.
1: ಆ ಪ್ರಪಂಚದ ವೈವಿಧ್ಯತೆಯ ಆಕರ್ಷಣೆಗಳಿಂದ ನಾವು ಸಂಪೂರ್ಣವಾಗಿ ದೂರ ಹೋಗೋದಕ್ಕೆ ಸಾಧ್ಯವೇ ಇಲ್ಲ.
0: ಅದ್ಯಾಕೆ? ಎರಡು ಕಾರಣಗಳಿಂದ. ಹೊರಗಡೆ ಇರುವಂತಹ ಪ್ರಪಂಚದಲ್ಲಿ ಆ ವೈವಿಧ್ಯ ವಿಜೃಂಭಿಸ್ತಾ ಇರೋದ್ರಿಂದ ನಮ್ಮ ಗಮನ ಯಾವಾಗಲೂ ಆ ಕಡೆಗೆ ಹೋಗೋದಕ್ಕೆ ಚಂಚಲತೆ ಚಪಲತೆ ನಮ್ಮನ್ನು ಪ್ರೇರೇಪಿಸ್ತಾ ಇರುತ್ತೆ. ಅದು ಒಂದಾದರೆ, ಎರಡನೇದು ನಮ್ಮ ಒಳಗೆ ಇರುವಂಥ ಪ್ರವೃತ್ತಿಗಳು ವೃತ್ತಿಗಳು ನಮ್ಮ ವಾಸನೆಗಳು ಇಲ್ಲದೆ ಹೋದರೂ ಕೂಡ ಅಲ್ಲಿ ಇಲ್ಲದ ಒಂದು ಸೌಂದರ್ಯವನ್ನು ಹುಡುಕುವಂಥ ಪ್ರಯತ್ನದಲ್ಲಿ ತೊಡಗಿರುತ್ತೆ. ಸೊ ಹೊರಗಿನಿಂದ ಇದು ಪುಷ್ ಆ್ಯಂಡ್ ಪುಲ್ ಅಂತೀವಿ ಅಲ್ವಾ, ಪುಷ್ ಆ್ಯಂಡ್ ಪುಲ್. ಒಂದು ಟ್ರೈನ್ಗೆ ಎರಡು ಕಡೆಯೂ ಇಂಜಿನ್ ಇರುತ್ತಂತೆ, ಕೆಲವು ಸರ್ತಿ ಫಾಸ್ಟಾಗಿ ಹೋಗಲಿ ಅಂತ. ಸೊ ಇದು ಪುಷ್, ಒಂದು ಎಳಿತಾ ಇದ್ದರೆ ಇನ್ನೊಂದು ನೂಕ್ತಾ ಇರುತ್ತೆ. ಸೊ ಹಾಗೆ ನಮ್ಮ ಮನಸ್ಸಲ್ಲೂ ಕೂಡ ಪುಷ್ ಆ್ಯಂಡ್ ಪುಲ್, ಹೊರಗಿನ ಆಕರ್ಷಣೆಗಳ ಕಡೆ ನಮ್ಮ ಮನಸ್ಸು ಸದಾ ತೊಯ್ದಾಡ್ತಾ ಇರುತ್ತೆ. ಅದನ್ನು ನೋಡಿದ ತಕ್ಷಣ ಓ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ, ಆದರೆ ಅಲ್ಲಿಗೆ ನಿಲ್ಲುತ್ತಾ ಅಂತಂದರೆ ಅಲ್ಲಿಗೆ ನಿಲ್ಲಲ್ಲ, ಅದರಿಂದ ಮುಂದಕ್ಕೆ ಇನ್ನೇನೋ ಬೇಕು ಅಂತ ಅನಿಸುತ್ತೆ. ಈಗ ಮದುವೆ ಮಂಟಪದ ಒಂದು ಉದಾಹರಣೆ ಕೊಟ್ಟಿರೋದು ಬಹಳ ಸ್ವಾರಸ್ಯಕರ ಅಂತ ಅನಿಸುತ್ತೆ. ಈಗ ಮದುವೆ ಮಂಟಪದಲ್ಲಿರುವಂಥ ಸಂಭ್ರಮ ಆ ಎಲ್ಲ ಆಚರಣೆಗಳು ಮದುವೆ ಆಗಿ ಒಂದು ತಿಂಗಳಿಗೆಲ್ಲ ಕಡಿಮೆ ಆಗಿಬಿಟ್ಟಿರುತ್ತೆ. ಅದರ ಒಂದು ವಾಸ್ತವತೆ, ಮದುವೆಯಾದ ನಂತರದ ವಾಸ್ತವತೆ ಹೆಣ್ಣು ಗಂಡಿಗೂ ಗೊತ್ತಾಗ್ತಾ ಬರುತ್ತೆ, ಇನ್ನು ಉಳಿದವ್ರಿಗೂ ಎಲ್ರಿಗೂ ಗೊತ್ತಾಗ್ತಾ ಬರುತ್ತೆ. ಆ ಉತ್ಸಾಹ ಎಲ್ಲ ತಣ್ಣಗಾಯಿತು, ಆಮೇಲೆ ಬೇರೆ ಬೇರೆ ರೀತಿಯ ಕಷ್ಟಗಳು ಬಂದು ಅದು ಮುಂದುವರಿತಾ ಹೋಗುತ್ತೆ. ಆದರೆ ಮದುವೆ ಒಂದು ಸರ್ತಿ ಆಗ್ಬಿಡ್ತು ಅಂತಂದರೆ ಅದನ್ನು ನಾವು ರಿವರ್ಸ್ ಮಾಡೋದು ಬಹಳ ಕಷ್ಟ. ಮದುವೆ ಆದ್ಮೇಲಿಂದ ಸಂಸಾರ, ಸಂಸಾರದಲ್ಲಿ ಮಕ್ಕಳು, ಮಕ್ಕಳು ಅಲ್ಲಿಂದ ಇನ್ನೊಂದೇನೋ ಮನೆ, ಸೊ ಹೀಗೆ ಒಂದರಿಂದ ಒಂದು ಒಂದರಿಂದ ಒಂದು ನಿರಂತರವಾಗಿ ಮುಂದುವರಿತಾ ಹೋಗುತ್ತೆ. ಸೊ ಹಾಗೆ ಅದಕ್ಕೂ ಕೂಡ ಒಂದೊಂದು ಹಂತದಲ್ಲೂ ಇದು ಚೆನ್ನಾಗಿದೆ ಅಂತ ತೋರಿಸೋ ರೀತಿಯಲ್ಲಿ ಮಾಯೆ ನಮಗೆ ಪ್ರಪಂಚವನ್ನು ಪ್ರೆಸೆಂಟ್ ಮಾಡ್ತಾಳೆ. ಓ ಹೌದೇನೋ ಅಂತ ನಂಬೋ ರೀತಿಯಲ್ಲಿ ನಮ್ಮ ಹೃದಯದ ಒಳಗಿರೋಂಥ ಕ್ಷಾತ್ರ ಅಂದರೆ ಕಾರಕ ಶಕ್ತಿಗಳು, ಇದನ್ನು ಮಾಡೋಣ ಅಂತ ಅನಿಸೋಂಥ ಇಚ್ಛಾಶಕ್ತಿ, ಅದನ್ನು ಮಾಡೋದಕ್ಕೆ ನಮಗೆ ಇರುವಂತಹ ಕ್ರಿಯಾಶಕ್ತಿ, ಇವೆಲ್ಲವೂ ಕೂಡ ನಮಗೆ ಆ ಪ್ರೇರೇಪಣೆಯನ್ನು ಕೊಡ್ತಾ ಇರುತ್ತೆ. ಸೊ ನಾವು ಅದರಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾಗ ಮಾಯೆ ನೋಡಿ ನಗ್ತಾ ಇರ್ತಾಳಂತೆ. ಈ ಮಾಯೆ ಮಾಡುವಂತಹ ಮ್ಯಾಜಿಷಿಯನ್ಸ್ ಕೂಡ ಅಷ್ಟೇ, ಅವ್ರಿಗೆ ಗೊತ್ತು ಅದರಲ್ಲಿ ಏನಿಲ್ಲ ಅಂತ, ಅದರಲ್ಲಿ ಏನೋ ಒಂದು ಟ್ರಿಕ್ ಇರುತ್ತೆ, ಬೆರಳಲ್ಲಿ ಏನೋ ಹಿಂಗೆ ತಿರುಗಿಸ್ತಾರೆ, ಕೈಯಲ್ಲೇನೋ ಹಿಂಗೆ ಅಂತಾರೆ, ಅದು ಅವರ ಕೈ ಚಳಕ. ನನ್ನ ಕೈ ಚಳಕದಿಂದ ನಾನು ಎಷ್ಟೆಲ್ಲ ಜನರನ್ನ ಬಹಳ ಸುಲಭವಾಗಿ ಮುಗ್ಧರನ್ನಾಗಿ ಮಾಡಿಬಿಟ್ನಲ್ಲ ಅಂತ ಅವರಲ್ಲಿ ಖುಷಿ ಬರ್ತಾ ಇರುತ್ತೆ, ನಗ್ತಾ ಇರ್ತಾರೆ ಅವ್ರು ನಮ್ಮನ್ನು ನೋಡಿ. ಹಾಗೆ ಮಾಯೆ ನಮ್ಮನ್ನು ನೋಡಿ ನಗ್ತಾ ಇರ್ತಾಳಂತೆ, ನಾನು ಮಾಡ್ತಾ ಇರುವಂಥ ಈ ಒಂದು ವಿಲಾಸಕ್ಕೆ ಇವರು ಎಷ್ಟು ಬೇಗ ಮರಳಾಗ್ತಾ ಇದ್ದಾರೆ ಅಂತ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 129 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
4: ಸಾರ್ವ ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ತಡೆಗಟ್ಟುವುದರ ಕುರಿತು ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ

ಜಿಎಸ್ ರವಿಶಂಕರ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಕಾರಣ ವನ್ಯಜೀವಿಗಳು ಕಾಡಿನಿಂದ ನಾಡಿಗೆ ಬಂದಾಗ ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳು, ಹುಲಿ ಮತ್ತು ಆನೆಗಳ ಚಲನವಲನ ಕುರಿತು ಅನುಭವಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಧನ್ಯವಾದಗಳು.

0: ಪ್ರೀತಿಯ ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ತಡೆಗಟ್ಟುವುದರ ಕುರಿತು ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿಎಸ್ ರವಿಶಂಕರ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಕಾರಣ ವನ್ಯಜೀವಿಗಳು ಕಾಡಿನಿಂದ ನಾಡಿಗೆ ಬಂದಾಗ ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳು, ಹುಲಿ ಮತ್ತು ಆನೆಗಳ ಚಲನವಲನ ಕುರಿತು ಅನುಭವಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾಂಧವ್ಯ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವ್ಯ ಗೆಳೆಯ ನಿಂಗರಾಜು. ಕೇಳುಗರೆ, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮದಲ್ಲಿ ಹುಲಿ ದಾಳಿಗೆ ಒಳಗಾದ ಛಾಯಾಗ್ರಾಹಕರ ಜೊತೆಗಿನ ಅನುಭವ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿಎಸ್ ರವಿಶಂಕರ್ ಅವರು. ನೀವು ಕೂಡ ಕರೆ ಮಾಡಿ ವನ್ಯಜೀವಿಗಳ ಚಲನವಲನಗಳ ಬಗ್ಗೆ ಗ್ರಹಿಸುವಿಕೆ, ವನ್ಯಜೀವಿ ಛಾಯಾಗ್ರಾಹಕರ ಅನುಭವ ಹಾಗೂ ವನ್ಯಜೀವಿಗಳು ಕಾಡಿನಿಂದ ನಾಡಿಗೆ ಬರುವುದಕ್ಕೆ ಕಾರಣಗಳು ಹಾಗೂ ಮಾನವ ಮತ್ತು ಪ್ರಾಣಿ ಸಂಘರ್ಷದ ಬಗ್ಗೆ ಏನಾದರೂ ಪ್ರಶ್ನೆಗಳು ಅಥವಾ ಸಮಸ್ಯೆಗಳು ಇದ್ದಲ್ಲಿ ಕರೆ ಮಾಡಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ತೆ. ಎಲ್ಲ ವೀಕ್ಷಕರಿಗೂ, ಜನಧ್ವನಿ ವೀಕ್ಷಕರಿಗೆಲ್ಲರಿಗೂ ನನ್ನ ತುಂಬು ಹೃದಯದ ನಮಸ್ಕರಿಸಿ, ಇವತ್ತಿನ ದಿನ ಈ ವನ್ಯಜೀವಿ ಮತ್ತು ಮಾನವ ಸಂಘರ್ಷದ ಬಗ್ಗೆ ನನ್ನನ್ನು ಇಲ್ಲಿ ಕರೆದಿದ್ದೀರಿ. ನಿಮ್ಮ ಜೊತೆ ನನ್ನ ಒಂದು ಒಡನಾಟನ ಹಂಚ್ಕೊಳ್ಳೋದಕ್ಕೆ ನಾನು ತುಂಬ ನಿಮ್ಮಲ್ಲಿ ಇಷ್ಟಪಡ್ತೀನಿ.
1: ಬಹಳ ಸಂತೋಷ ಆಗ್ತದೆ ಸರ್, ಇವತ್ತು ತಮ್ಮ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ. ಯಾಕಂದರೆ ತಾವು ಸಾಕಷ್ಟು ಅನುಭವವನ್ನು ಈ ಒಂದು ವನ್ಯಜೀವಿ ಛಾಯಾಗ್ರಾಹಕದಲ್ಲಿ ಪಡೆದಿದ್ದೀರಾ, ಜೊತೆಗೆ ಸಾಕಷ್ಟು ಅಂದರೆ ತಾವು ಕೂಡ ಈ ಒಂದು ವನ್ಯಜೀವಿಗಳ ಒಂದು ದಾಳಿಗೆ ಕೂಡ ತುತ್ತಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಸೊ ಈ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ನಿಮ್ಮ ಈ ಒಂದು ವನ್ಯಜೀವಿ ಛಾಯಾಗ್ರಹಣದ ಒಂದು ಅನುಭವವನ್ನು ಕುರಿತು ನಮ್ಮ ಕೇಳುಗರಿಗೆ ತಾವು ಪರಿಚಯಿಸ್ಬೋದಾ ಸರ್?
2: ನನ್ನ ಹೆಸರು ರವಿಶಂಕರ್ ಅಂತೇಳಿ. ನನ್ನ ತಂದೆ ಶಿವಯ್ಯ ಮತ್ತು ಗಿರಿಜಾಂಬ ಅವರ ಮೂರನೇ ಮಗ, ಸಾರಿ ನಾಲ್ಕನೇ ಗಂಡು ಮಗನಲ್ಲಿ ಮೊದಲನೇವನು. ಮೂರು ಹೆಣ್ಣುಮಕ್ಕಳಿಂದ ನಾನು ಹುಟ್ಟಿದೆ, ಅಂದರೆ ಚಿನ್ನದ ಕಳಸ ಅಂತ ಹೇಳ್ತಾರಲ್ಲ, ಹಾಗೆ ನಾನು ನಾಲ್ಕನೇವನಾಗಿ ಹುಟ್ಟಿದೆ. ನಾನಾದಮೇಲೆ ನನ್ನ ತಂಗಿ, ನನ್ನ ತಮ್ಮ, ಒಟ್ಟು 6 ಜನ ನಾವು ಮಕ್ಕಳು. ನಾನು ಇದೇ ಥರ ಒಂದು ಸ್ವಲ್ಪ ನನಗೆ ಈ ಫೋಟೋಗ್ರಫಿಗಿಂತ ನಾನು ಈ ಕಾಡು, ಈ ಮಾದೇಶ್ವರ ಬೆಟ್ಟ ಕರ್ಕೊಂಡು ಹೋದಾಗ ಮುಂದೆ ಕೂತ್ಕೊಳ್ಳೋವಂಥದ್ದು, ಈ ಥರ ನನ್ನ ದಿನಚರಿನೇ ನನಗೊಂಥರ ಚೆನ್ನಾಗಿತ್ತು. ಮಾದೇಶ್ವರ ಬೆಟ್ಟಕ್ಕೆ ಹೋಗೋದಾಗಲಿ ಅಥವಾ ಇನ್ನಿತರ ಫಾರೆಸ್ಟ್ಗೆಲ್ಲರೂ ಹೋದರೆ ನನ್ನ ಮುಂದೆ ಕೂತ್ಕೊಳ್ಳೋವಂಥದ್ದು ನನ್ನ ಒಂದು ಅಭ್ಯಾಸ. ದಿನ ಹೋಗ್ತಾ ಹೋಗ್ತಾ ನನಗೇನಾಯಿತು, ಟ್ರೆಕ್ಕಿಂಗು ಮತ್ತು ಸೈಕ್ಲಿಂಗು ಈ ಥರ ಎಲ್ಲ ಮಾಡಬೇಕು, ನಾನು ಮಾಡಬೇಕು ಅಂತ. ಬೇರೆ ಥರ ಕೆಟ್ಟ ಅಭ್ಯಾಸ ನನಗೇನೂ ಇಲ್ಲ. ಹೋಗ್ತಾ ಹೋಗ್ತಾ ಈ ಇದನ್ನು

ಒಂದು ಸ್ಕೌಟ್ಸ್ಗೆ ಸೇರ್ಕೊಂಡೆ. ಸ್ಕೌಟ್ಸ್ ಇಂದ ಒಂದು ಸೈಕ್ಲಿಂಗ್ ಹೋಗೋದು ಇದೆಲ್ಲ ಹೋಗ್ತಿದೆ, ಟ್ರೆಕ್ಕಿಂಗ್ ಹೋಗೋದು ಸುಮಾರು ಸಕ್ಲೇಶ್ ಬಿಟ್ಟು ದೋಣಿಗಲ್ಲಿಂದ ಇದು ಎಡಕುಮೇರಿಯವರೆಗೆ ಒಂದು 7 ಸಲ ನಾನು ಟ್ರೆಕ್ಕಿಂಗ್ ಹೋಗಿದ್ದೀನಿ. ಅದೇ ಅದು ಯಾವ ಟ್ರೆಕ್ಕಿಂಗು ಮನೇಲಿ ಹೇಳದೆ ಹೋಗಿರೋಂಥದ್ದು. ಆ ಟ್ರೆಕ್ಕಿಂಗ್ ರೈಲ್ವೆ ಟ್ರ್ಯಾಕ್ ಟ್ರೆಕ್ಕಿಂಗ್ ತುಂಬ ಚೆನ್ನಾಗಿರುತ್ತೆ ಇದು. ಆಮೇಲೆ 2 ಸಲ ಸೈಕ್ಲಿಂಗ್ ಮೈಸೂರು ಟು ದಾವಣಗೆರೆ ಕೊಂಡಜ್ಜಿವರೆಗೂ ನಾವು ಸೈಕ್ಲಿಂಗ್ ಮಾಡಿದ್ದೀವಿ. ಸುಮಾರು 11 ಸಲ ಮೈಸೂರು ಟು ಉಡುಪಿ ಸೈಕ್ಲಿಂಗ್ ಮಾಡಿದ್ದೀವಿ ವಯಾ ಮಡಿಕೇರಿ ಮೇಲೆ. ಈ ಥರ ಹೋಗ್ತಾ ಹೋಗ್ತಾ ನನ್ನ ಜೀವನ ಒಂಥರ ಈ ಪ್ರಕೃತಿ ಒಳಗೇ ಈ ಥರ ನಡ್ಕೊಂಬಂತು. ಅಲ್ಲಿ ಒಳಗಡೆ ನಾವೇ ವಿತೌಟ್ ವೇಸಲ್ಲಿ ಅಡುಗೆ ಮಾಡೋಂಥದ್ದು. ಈ ಸೈಕ್ಲಿಂಗ್ ಹೋದಾಗಲಿ ಟ್ರೆಕ್ಕಿಂಗ್ ಆಗಲಿ, ಆ ಟ್ರೆಕ್ಕಿಂಗಲ್ಲಿ ಸಕಲೇಶ್ಪುರ ಬರೋಂಥ ಒಳಗಡೆ ಆ ಕಣಿವೆ ಇದರಲ್ಲಿ ನೀರು ಹರಿತದಲ್ಲ ಅಂತ ಭಾಗದಲ್ಲಿ ಕೂತ್ಕೊಂಡು ಸ್ನಾನ ಮಾಡಿಕೊಂಡು ನಾವೇ ಅಡುಗೆ ಮಾಡಿಕೊಂಡು ವಿತೌಟ್ ವೆಜಲ್ ಏನ್ ಮಾಡ್ಬೋದು, ಬ್ಯಾಂಬೂನಲ್ಲಿ ರೈಸ್ ಮಾಡಿ ತಿನ್ನಂತದ್ದು, ಈ ತರ ಮಾಡ್ಕೊಂಡು ಮಾಡ್ಕೊಂಡು ಮೊದ್ಲಿಂದ ನಾವು ಮಾಡ್ಕೊಂಡ್ ಬರ್ತಿದ್ದು. ಹೀಗೆ ಸ್ವಲ್ಪ ನಾವು ಬೆಳೀತಾ ಹೋದ್ವಲ್ಲ, ಏನಾದ್ರೂ ಒಂದು ಮಾಡಬೇಕು ಅಂತ ಅಂತ ಒಂದು ಇದರಲ್ಲಿ ನನ್ನ ಟ್ರೆಕ್ಕಿಂಗು ಕ್ಲೈಂಬಿಂಗು ಇವೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು. ಚಾಮುಂಡಿ ಬೆಟ್ಟದಲ್ಲಿ ಯಾರು ಕರೆದ್ರೆ ಈ ತರ ಅಂದ್ರೆ ನಾನು ದುಡ್ಡು ಕೊಟ್ಟು ಹೋಗಂತ ಇದಿಲ್ಲ, ಫ್ರೀಯಾಗಿ ಈ ತರ ಇದೆ ಬನ್ನಿ ಅಂತ ಅಂದಾಗ ಹೋಗ್ತಾ ಇದ್ದೆ. ಅದೇ ಅದೇ ತರ ನಾವೇನಾಯ್ತು, SLC ನಲ್ಲಿ ನನ್ನ ಮನೆ ಹತ್ರ ಬಾಬು ಅಂತ ಇದ್ರು, ಅವರು ಫೋಟೋಗ್ರಫಿ ಮಾಡ್ತಾ ಇದ್ರು. ಒಂದಿನ ಮಡಿಕೇರಿಗೆ ಫೋಟೋಗ್ರಫಿಗೆ ಹೋಗ್ಬೇಕು ಬರ್ತೀಯನ ಅಂತ. ಅವನ್ಗೇನು ವೈರ್ ಬಾಯ್ ಎಳಿಯಕ್ಕೆ ಯಾರಿಲ್ಲ, ನೀನ್ ಬರ್ತೀಯ ಅಂತ. ನಾನು ನನಗೂ ಒಂದು ಫೋಟೋಗ್ರಫಿ ಮಾಡೋದು ಅಂತ ನೋಡ್ಕೋಬಹುದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವನ ಜೊತೆ ಮಡಿಕೇರಿಗೆ ಹೊರಟೋದೆ. ಮಡಿಕೇರಿಗೆ ಹೋದಾಗ ಅವರೆಲ್ಲ ಈ ಮಡಿಕೇರಿಯಲ್ಲಿ ಅವ್ರದ್ದು ಇದು ಗೊತ್ತಲ್ಲ ಮದುವೆನಲ್ಲಿ ಡ್ರಿಂಕ್ಸ್ ಮಾಡೋಂಥದ್ದು, ನಮಗೆ ಈ ಥರ ಅನುಭವ ಇಲ್ಲ. ನಾನು ಜೊತೆಗೆ ನಾನ್ ವೆಜ್ ತಿಂತಾರೆ, ನಾವು ನಾನ್ ವೆಜ್ ತಿನ್ನಂಥವ್ರಲ್ಲ. ಆಮೇಲೆ ಯಾರೋ ಒಂದು ಇಬ್ಬರು ಮೂರು ಜನ ಗುರುತಿಸ್ಕೊಂಡ್ರು, ನಿಮ್ಮ ಹುಡುಗ ತುಂಬ ಕೆಲಸ ಮಾಡ್ತಾನೆ, ಅವನು ಇದು ಮಾಡ್ತಾನೆ, ನೀವು ಇಂಥವ್ರನ್ನ ಇಟ್ಕೊಳ್ಳಿ, ಡ್ರಿಂಕ್ಸ್ ಮಾಡೋರ್ನ ಇಟ್ಕೊಂಡ್ಬಿಟ್ರೆ ಅವರು ಡ್ರಿಂಕ್ಸ್ ಮಾಡಿಬಿಟ್ಟು ಏನು ಕೆಲಸ ಮಾಡಲ್ಲ, ಇಂಥವ್ರನ್ನ ಇಟ್ಕೊಳ್ಳಿ ಅಂತ ಅವನೇನು ಮಾಡ್ಬಿಟ್ಟ ರೆಗ್ಯುಲರ್ ಆಗಿ ನಾನು ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ನನಗೆ ಯಾವುದೇ ಥರ ದುಡ್ಡು ಕೊಡ್ತಾ ಇರಲಿಲ್ಲ, ನಮಗೇನೋ ಒಂದು ಮದುವೆ ಮನೆಯಲ್ಲಿ ಹೋಗೋದು, ಅವ್ರ ಜೊತೆ ವೈರ್ ಹೇಳ್ಕೊಳ್ಳೋದು, ಆಮೇಲೆ ನನಗೂ ಕ್ಯಾಮ್ರಾ ಇಟ್ಕೊಂತ ಸುಮ್ಮನೆ ತೆಗ್ಸೋದು, ಬೇಕು ಅಂತ ಇವನು ಬಂದು ಇದು ಮಾಡ್ತಾನಲ್ಲ ಅಂತ ತೆಗ್ಸೋದು, ಈ ಥರ ಎಲ್ಲ ಮಾಡ್ದೆ. ಆ ಟೈಮಲ್ಲಿ ನನಗೇನಾಯ್ತು, ನಾನು ಫೋಟೋಗ್ರಫಿ ಮಾಡಬೇಕು ಅಂತ ನಾನು ಯಾವುದೋ ಒಂದು ಸಣ್ಣ ಕ್ಯಾಮ್ರಾ ತಗೊಂಡು, ಈ ನಾನು ಸ್ಕೌಟ್ಸ್ ಅಲ್ಲಿದ್ನಲ್ಲ ಈ ಟ್ರೆಕ್ಕಿಂಗ್ ಮಾಡೋದು, ನಾನು ಇದು ನಮ್ಮ ಶ್ರೀರಂಗಪಟ್ಟಣ ಇದು ಆಮೇಲೆ ಪಾಂಡುಪುರದ ಹತ್ರ ಕುಂತಿ ಬೆಟ್ಟ ಅಂತ ಇದೆ, ಅಲ್ಲಿಗೆ ಟ್ರೆಕ್ಕಿಂಗ್ ಹೋಗೋದು. ಟ್ರೆಕ್ಕಿಂಗ್ ಹೋದಾಗ ಬಂಡೆ ಒಂದು ಒನಕೆ ಅಂತ ಇದೆ, ಅದ್ರ ಮೇಲೆ ಹತ್ತು ಕೂತ್ಕೊಳ್ಳೋದು, ಈ ತರ ನಂದೊಂದು ಸಾಹಸಗಳು ಮೊದ್ಲಿಂದನೂ ಅದೊಂದು ಬಂದ್ಬಿಡ್ತು ನನಗೆ. ನನಗೆ ಯಾವ್ದೇ ತರ ಸ್ವಿಮ್ಮಿಂಗ್ ಬರಲ್ಲ, ಆದ್ರೂ ಈ ಕಡೆ ದಡದಿಂದ ಆ ಕಡೆಗೆ ಹೋಗ್ತೀನಿ ನಾನು. ಸ್ವಿಮ್ಮಿಂಗ್ ಬರಲ್ಲ ನನಗೆ, ನೀರೊಳಗೇನೆ ಕೈ ಆಡಿಸ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಹೋಗೋದು, ಈ ತರ ಒಂದು ಸಾಹಸ ಮಾಡ್ತಾ ಇದ್ದೆ. ಆ ಒಂದು ಇದರಲ್ಲಿ ಮ್ಯಾರೇಜ್ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಅದ್ರ ಜೊತೆನಲ್ಲೇ ಈ ಮೈಸೂರಿನಲ್ಲಿ ಮಳೆ ಬೀಳ್ತು. ಮಳೆ ಬಿದ್ದಾಗ ಈ ನನಗೆ ವಾಟರ್ ಸಬ್ಜೆಕ್ಟ್ ಅಂದ್ರೆ ತುಂಬಾ ಇಷ್ಟ. ಮಳೆಯಲ್ಲಿ ಫ್ಲಡ್ ಇದಾಗಂಥದ್ದು ಮೈಸೂರಲ್ಲಿ ತ್ಯಾಗರಾಜ ರೋಡಲ್ಲಿ ಒಂದ್ಸಲ ನೀರು ತುಂಬಾ ಚೆನ್ನಾಗಿ ನೀರು ಬಂದ್ಬಿಡ್ತು. ಆ ನೀರು ಬಂದಾಗ ಸ್ಕೂಟರ್ಗಳು ಕೊಚ್ಕೊಂಡ್ಬರ್ತಿದ್ದು. ಅಯ್ಯೋ, ನಾನು ಅವಾಗ ಹೋಟ್ಲ್ ಮುಂದೆ ನಿಂತಿದ್ದೆ, ಕ್ಯಾಮ್ರಾ ಇದೆ, ಯಾಕೆ ನಾವು ಒಂದೆರಡು ಫೋಟೋ ತೆಗಿಬಾರ್ದು ಅಂತ ಫೋಟೋ ತೆಗೆದೆ. ಆಮೇಲೆ ನೀರೊಳಗೆ ನಿಂತ್ಕೊಂಡು ಸೊಂಟದವರೆಗೂ ಬರೋಂಥ ನೀರು, ಅದು ಎಂಥ ಪಿಕ್ಚರ್ ಆಗೋಯ್ತು ಅಂತಂದ್ರೆ ಅಲ್ಟಿಮೇಟ್ ಪಿಕ್ಚರ್. ಇವತ್ತು ನನ್ನ ಹತ್ರ ಫೋಟೋಗ್ರಾಫ್ಸ್ ಇದೆ, ನನ್ನ ಇದನ್ನು ತಮಗೆ ಶೇರ್ ಮಾಡ್ತೀನಿ, ನೀವು ಆ ಪಿಕ್ಚರ್ಸ್ ನೋಡ್ಬೋದು. ಮೈಸೂರು ತ್ಯಾಗರಾಜ ರೋಡಿಂದ ರಾಜು ಹೋಟೆಲ್ ಅಂತಿದೆ, ಆ ರಾಜು ಹೋಟೆಲ್ಗೆ ಒಂಥರ ಕಾಲುವೆ ಥರ ನೀರು ಹರಿಯೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲೊಂದಷ್ಟು ಫೋಟೋಸ್ ಮಾಡಿದೆ, ಅದನ್ನು ಪತ್ರಿಕೆ ಕೊಟ್ಟೆ, ಪ್ರಜಾನುಡಿನಲ್ಲಿ ನನಗೆ ಕೆಲಸ ಕೊಟ್ಟರು. ಮತ್ತು SM ಕೃಷ್ಣ ಪಾದಯಾತ್ರೆಯಲ್ಲಿ ನಾನು ಸ್ವಲ್ಪ ನಿರಂತರವಾಗಿ ಮೈಸೂರು ಟು ಬ್ಯಾಂಗ್ಳೂರು ಹೋಗಿ ಡೈಲಿ ಫೋಟೋ ಮಾಡಿಕೊಂಡು ಬರ್ತಾ ಒಂದಷ್ಟು ಫೋಟೋಸ್ ಮಾಡಿಕೊಂಡು ಮೈಸೂರು ಮಿತ್ರಗೆಲ್ಲ ಕೊಡ್ತಾ ಇದ್ದೆ. ನನ್ನ ಆ ಫೋಟೋನ ನನ್ನ ವಾಸು ಅವರು, ನಮ್ಮ MLA ವಾಸು ಅವರು ಗಮನಿಸಿ ನನಗೆ ಪ್ರಜಾನುಡಿಯಲ್ಲಿ ಕೆಲಸ ಮಾಡ್ತೀಯಪ್ಪ, ನಿನಗೆ ನಾನು ಕೊಡ್ತೀನಿ ಅಂತ, ನೀನು ಸ್ಯಾಲ್ರಿ ಎಷ್ಟು ತಗೋತೀಯ ಅಂತ ಕರೆದ್ರು. ನನಗೆ ನಾನು ಓದೆ ಸ್ಯಾಲ್ರಿ ಎಷ್ಟು, ನಾನು ಹೇಳಿದಷ್ಟಕ್ಕೆ ಫಿಕ್ಸ್ ಆದರು. ಫಿಕ್ಸ್ ಆದ ತಕ್ಷಣ ನಾನೇನು ಮಾಡಿದೆ, ಆ ಫೋಟೋಗ್ರಾಫ್ಸ್ನ ಮತ್ತೆ ಡೈಲಿ ನನಗೇನಾದ್ರು ಒಂದೊಂದು ಹೆಸರು ಬರಬೇಕು, ನೋಡಪ್ಪ ನಿನಗೆ ಹೆಸರು ಬರಬೇಕಂದ್ರೆ ಹರೀಶ್ ಅಂತ ಇದ್ರು ಮತ್ತೆ ಚಂದ್ರು ಅಂತ ಇದ್ರು, ಅವರು ನನ್ನ ತುಂಬ ಚೆನ್ನಾಗಿ ಬೆಳೆಸಿದ್ರು. ಹರೀಶ್ ಇದ್ದವರು ನಮ್ಮ ಪ್ರಜಾನುಡಿಯ ಸಬ್ ಎಡಿಟರ್, ಮೇನ್ ಎಡಿಟರ್ ಆಗಿದ್ರು. ಅವರು ನನ್ನ ಪ್ರತಿಯೊಂದು ಫೋಟೋಗೂ ದಿನ ಈ ಥರ ತೆಗೀರಿ ಅಂತ, ನಾನು ಸೇರ್ಕೊಂಡಿದ್ದ ಟೈಮ್ಗೆ ನನಗೆ ದಸರಾ ಸಿಕ್ಬಿಡ್ತು. ನನಗೆ ಒಳ್ಳೆ ಆಪರ್ಚುನಿಟಿ ಸಿಕ್ತು, ನಾನು ಚೆನ್ನಾಗಿ ಹೆಸರು ಮಾಡಿದೆ. ಅದ್ರ ಜೊತೆನೆಲ್ಲೇ ಮೈಸೂರು ಆನೆಗಳು ಬರೋದು, ಆನೆ ತೊಳೆಯೋದು, ಆನೆ ಇದು ಮಾಡ್ಕೊಳ್ಳೋದು, ಪ್ರತಿಯೊಂದು ಆನೆ
ವೀರ್ನೊಸಳಿಯಿಂದ ಆನೆ ಹೋಗೋವರೆಗೂ ಜೊತೆಲಿದ್ದು ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗೋದು. ನಾವು ನಮಗೆ ಈ ಥರ ಮೈಸೂರು ಸಿಗೋದೊಂದು ಭಾಳ ನೋಡಿ, ಮೈಸೂರವ್ರು ಎಷ್ಟು ಪುಣ್ಯವಂತರು ಅಂತಂದರೆ, ಮೈಸೂರಲ್ಲಿ ಆನೆ ಬರೋದು ಇಡೀ

ಹಾಗೆ ಎಲ್ಲೂ ಗೋಲ್ಡನ್ ಥ್ರೋನ್ ಇಟ್ಟು ನಡೆಸುವಂತ ಕಾರ್ಯಕ್ರಮ ಇಲ್ಲ. ಆದ್ರೆ ಮೈಸೂರಿಗೆ ಆನೆಗಳು ಇಳಿದವೆ ಅಂತಂದ್ರೆ ಮೈಸೂರಿನ ಒಂದು ಘನತೆ ಅಂದ್ರೆ ರಾಜ್ಯ ನಡಿಗೆ ಮೈಸೂರಲ್ಲಿ. ಇವತ್ತು ನೋಡಿ ನೀವು ಹೊರಗಡೆ ಆನೆ ಬರ್ತಾ ಇತ್ತು ಅಂದ್ರೆ ಸುತ್ತ ಎಷ್ಟು ಜನ ನಿಂತಿರ್ತಾರೆ. ಅದು ಎಲ್ಲಾ ಜನಗಳಿಗೂ ತುಂಬಾ ಖುಷಿ ಕೊಟ್ಟಂತ ಮೈಸೂರು. ಈ ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರಾಫಿಕ್ ತುಂಬಾ ಆಗಿದೆ. ಬಟ್ ಇದೇ ಒಂದು ಇದ್ರಲ್ಲಿ ನನ್ನ ಫೋಟೋಗ್ರಾಫ್ಸ್ನ ಡೇ ಒನ್ ಇಂದ ಅಂದ್ರೆ ಆನೆ ವೀರ್ನೋಸಳ್ಳಿಯಿಂದ ಹೊರಟು ವೀರ್ನೋಸಳ್ಳಿ ಹಿಂದಿನ ದಿನ ವೀರ್ನೋಸಳ್ಳಿ ಪೂಜೆ ಆಗೋದು ಹಿಂದಿನ ದಿನದಿಂದ ತೊಳೆಯೋದೆಲ್ಲ ಫೋಟೋ ತೆಗೆದು ಅದು ಕೊಟ್ಟು ಆನೆ ನೆಕ್ಸ್ಟ್ ಹೋಗೋದ್ರಿಂದ ಅದು ಇಳಿಯೋದ್ರವರೆಗೂ ನಾನು ಫೋಟೋಗ್ರಾಫ್ಸ್ ಮಾಡ್ಕೊಂಡ್ಬಂದೆ. ಅದೇ ಇದರಲ್ಲಿ ನನಗೆ ಹರೀಶ್ ಅವರು ತುಂಬ ಚೆನ್ನಾಗಿ ಬೆಳೆಸಿದ್ರು. ಅದು ನಿನ್ನ ಒಳ್ಳೆ ಹೆಸರು ಕೊಟ್ಟರು ನನಗೆ. ಚಂದ್ರು ಅಂತ ಇದ್ರು, ಈಗೆಲ್ಲ ಅವರು ತೀರ್ಕೊಂಡಿದ್ದಾರೆ. ಬಟ್ ಅವರೆಲ್ಲ ನಾವೆಲ್ಲ ನೆನೆಸ್ಕೊಬೇಕಾದಂಥ ಒಂದು ಇದು. ಅದ್ರ ಜೊತೆನಲ್ಲೇ ನಾನೇನು ಮಾಡಿದೆ, ಹೋಗ್ತಾ ಹೋಗ್ತಾ ಪ್ರಜಾನುಡಿನಲ್ಲಿ ಕೆಲಸ ಮಾಡ್ತಿದ್ದಂಗೆ ಡಿಸೆಂಬರ್ ತಿಂಗಳಲ್ಲಿ ಒಂದು ರಿವರ್ಟನ್ ಅಂತ ಬರ್ಡ್ ರಂಗಂತಿಟ್ಟಿಗೆ ಬರುತ್ತೆ. ಅದು ನನ್ನ ಸ್ನೇಹಿತರೆಲ್ಲ ಒಂದು ಎರಡು ಮೂರು ಜನ ಬೆಂಗಳೂರಿಂದ ಬಂದು ಫೋಟೋಗ್ರಾಫ್ ಮಾಡ್ತಾ ಇದ್ರು. ನೀನು ಬರ್ತೀಯನೋ, ಹೋಗೋಣ ಏನು ಅಂತ. ಸರಿ ಆಯ್ತು ಹೋಗೋಣ, ನಾನು ಬರ್ತೀನಿ ಅಂತ ನಾನು ಆ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದೆ. ಇದು ವೈಲ್ಡ್ ಲೈಫ್ಗೆ ಹೋದಾಗ ನಾನು 2001 ವೈಲ್ಡ್ ಲೈಫ್ಗೆ ನಾನು ಫೋಟೋಗ್ರಫಿಗೆ ಇಳಿದಾಗ 2001 ನಾನು ಫೋಟೋಗ್ರಾಫ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ರಂಗಂತಿಟ್ಟಿನಲ್ಲಿ ತುಂಬ ಚೆನ್ನಾಗಿ ನಾನು ನಿರಂತರವಾಗಿ ರಂಗಂತಿಟ್ಟನ್ನೇ ಇಳಿದ್ಬಿಟ್ಟೆ. ಬೆಳಿಗ್ಗೆ ಆಯಿತು ಅಂದರೆ ನಮಗೆ ಈ ಬೇರೆಯವ್ರಿಗಾದರೆ ನಿದ್ದೆ ಬರೋದು ಅದು ಇದು ಅಂತ. ಬಟ್ ಈ ಫೋಟೋಗ್ರಫಿ ನೇಚರ್ ಲವರ್ಸ್ ಇರ್ತಾರಲ್ಲ, ಇವರು ಬೆಳಿಗ್ಗೆ 5 ಗಂಟೆಗೆ ಎದ್ದು, ನನ್ನ ವಾಕಿಂಗ್ ಸ್ಟೈಲ್ ಇತ್ತು, ಆ ವಾಕಿಂಗ್ ಹೋಗ್ಬೇಕಾದ್ರು ನಾವು ಬೈನಾಕ್ಯುಲರ್ ತಗೊಂಡು ಸುಮಾರು 2-3 ಕಿಲೋಮೀಟರ್ ವಾಕ್ ಮಾಡಿಕೊಂಡು ಬರ್ತಾ ಆ ಬೈನಾಕ್ಯುಲರ್ ನೋಡೋದು. ಬೈನಾಕ್ಯುಲರ್ ಇತ್ತು ಅಂತಂದರೆ ಸರ್ ನಮ್ಮ ಜೀವನ ಶೈಲಿನೇ ಒಂಥರ ಚೇಂಜ್ ಆಗ್ತಾ ಇರ್ತದೆ. ಆ ಬರ್ಡ್ನ ಹತ್ರದಿಂದ ನೋಡ್ತೀವಲ್ವ, ಅದ್ರ ಮೊಟ್ಟೆ ಇಡಂಥದ್ದು ಅಥವಾ ಇನ್ನೊಂದೇನೋ. ಅದೇ ಇದರಲ್ಲಿ ರಂಗಂತಿಟ್ಟು ಹೋಗಿ ಡೈಲಿ ಹೋಗಿ ಫೋಟೋ ಒಂದು ಕಂಟಿನ್ಯೂ ನಮ್ಮ ಬೋಟ್ಗೆ ಅಂತಂದರೆ ನಮ್ಮ ಹತ್ರ ಏನು ದುಡ್ಡು ತಗೋತಾ ಇರಲಿಲ್ಲ. ಅವಾಗಿದ್ದಂಥ ಅಧಿಕಾರಿಗಳು ನಮ್ಮನ್ನು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಿದ್ರು, ಒಳ್ಳೆ ಫೋಟೋಗ್ರಾಫ್ಸ್ ಮಾಡಿದ್ರು ನಾವು. ಅದೇ ಇದರಲ್ಲಿ ನಾನೇ ಕಾಡಿಗೋಗಿ ಒಂದಿನ ತೆಗಿಬಾರ್ದು ಅನ್ನೋ ಒಂದು ಇದು. ನನ್ನ ಸ್ನೇಹಿತರೆಲ್ಲ ಮೈಸೂರಲ್ಲಿ ತುಂಬ ಅನೇಕ, ನಮ್ಮ ಕೃಷ್ಣೋಜಿರಾವ್ ಅಂತ ಇದ್ರು, ಇವ್ರದ್ದು ಸಹಾಯ ತಗೊಂಡು, ಮತ್ತೆ ಶೇಷಾದ್ರಿ ಅಂತ ನನ್ನ ಸ್ನೇಹಿತ, ಇವರೆಲ್ಲರೂ ಹೋಗಿ ಫೋಟೋಗ್ರಾಫ್ ಮಾಡಬೇಕಾದ್ರೆ ನಾನು ಯಾಕೆ ಫೋಟೋಗ್ರಾಫ್ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ನಾನೇನು ಮಾಡಿದೆ, ಫಸ್ಟು ವೈಲ್ಡ್ ಲೈಫ್ಗೆ ಬಂಡೀಪುರಕ್ಕೆ ಹೋಗಿದ್ದು ಒಂದು ಫೋಟೋ ತೆಗೆಯೋಣಂತ. ಸುಮಾರು ಬಂಡೀಪುರಲ್ಲಿ ಹುಲಿ ತೆಗಿಬೇಕು ಇವತ್ತು ನಾಳೆ, ಅವಾಗ ಬರೀ 60 ರೂಪಾಯಿ ಇತ್ತು. ನಮ್ಗೆ ಯಾರು ಹೊಸಬ್ರು ಗೊತ್ತಿಲ್ಲ, 60 ರೂಪಾಯಿ ಕಟ್ಟೋದು ಕ್ಯಾಮ್ರಾಗೆ, ಚಿಕ್ಕದು ಕ್ಯಾಮ್ರಾ ಲೆನ್ಸ್ಗೆ ನಮ್ಮ ಚಿಕ್ಕದು, ಹೋಗಿ ಕ್ಯಾಮ್ರಾ ತುಂಬ ಫೋಟೋಗ್ರಾಫ್ ಮಾಡ್ಕೊಂಡ್ಬಂದು. ಹೋಗ್ತಾ ಹೋಗ್ತಾ ಒಂದು 50 ಸಫರಿ ಆಯಿತು ಸರ್, ಒಂದು ಹುಲಿ ಇಲ್ಲ, ಬರೀ ಆನೆ ಸಿಗುತ್ತೆ ಎಲ್ಲೋ ದೂರದಲ್ಲಿ. ನಮ್ದಿರೋದು ಲೆನ್ಸು, ಆನೆಗೆ ಮಾತ್ರ ಚೆನ್ನಾಗಿ ತೆಗಿಬೋದು ಅಷ್ಟೇ, ಇರೋ ಸಣ್ಣ ಲೆನ್ಸು, ಆನೆ ಚೆನ್ನಾಗಿ ಸಿಗುತ್ತೆ ಯಾವುದೇ ಸಣ್ಣ ಜಿಂಕೆ ತೆಗೆದ್ರು ಸಣ್ಣ ಸಣ್ಣದಾಗಿ ಕಾಣಿಸುತ್ತೆ, ಏನು ಮಾಡೋದು ಅಂತ ನಾವು ಅವಾಗ 2001-2 ಒಂದು ಡಿಜಿಟಲ್ ಕ್ಯಾಮ್ರಾ ಪರ್ಚೇಸ್ ಮಾಡಿಕೊಂಡೆ. ಈ ಪ್ರಜಾನುಡಿಗೆ ಸೇರಬೇಕಾದ್ರೆ ಒಂದು ಫ್ಯೂಜಿ ತಗೊಂಡಿದ್ದೆ. 2002 ಒಂದು ಫ್ಯೂಜಿ ಕ್ಯಾಮ್ರಾ ತಗೊಂಡೆ, ಸಾರಿ ನಿಕಾನ್ ಕ್ಯಾಮ್ರಾ ತಗೊಂಡೆ. ಆ ಕ್ಯಾಮ್ರಾದಲ್ಲೇ ಸಣ್ಣ ಲೆನ್ಸ್ ಹಾಕೊಂಡು ನಾನು ಫೋಟೋಗ್ರಾಫ್ ಮಾಡ್ತಾ ಇದ್ದೆ. ಅದು ಮಾಡ್ತಾ ನಾವು ಸುಮಾರು ಒಂದು 50 ಸಫಾರಿ ಆಯಿತು. 50 ಸಫಾರಿಗೆ ಇಷ್ಟು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀವಿ, ನಮಗೆ ಬರೋ ಸಂಬಳ ಎಲ್ಲ ಇಲ್ಲೇ ಹೊರಟೋಗ್ತಾ ಇದೆ, ಏನು ಮಾಡೋದು, ಇನ್ನೊಂದು ದಿನ ಯಾವತ್ತು ಒಂದು ದಿನ ಸಿಗುತ್ತೆ ಅಂದರೆ ಇದು ನಮಗೆ ಡೈಲಿ ರೊಟೀನಲ್ಲಿ ಅದು ಗೊತ್ತಾಗಲ್ಲ ನಮಗೆ, ಎಲ್ಲಿ ದುಡ್ಡು ಬರುತ್ತೆ, ಎಲ್ಲಿ ಖರ್ಚು ಮಾಡ್ತೀವಿ, ಎಲ್ಲಿ ಇದು ಮಾಡ್ತೀವಿ ಅಂತ. ಈ ಮ್ಯಾರೇಜ್ ಫೋಟೋಗ್ರಫಿ ಮಾಡ್ತಿದ್ವಲ್ಲ, ಇಲ್ಲಿ ದುಡ್ಡು ಬರೋದು ನಾವು ಅಲ್ಲಿ ಖರ್ಚು ಮಾಡ್ಕೊಂಡು. ಸರಿ, ಅದ್ರದ್ದು ಏನಾಯಿತು, ಒಂದು ದಿನ ಇವತ್ತು ಹುಲಿ ಅಲ್ಲೆಲ್ಲೋ ಕಿಲ್ ಮಾಡಿದಿ ಅಂತೆ ಬಂಡೀಪುರಲ್ಲಿ, ನೀವು ಹೋಗೋದಾದರೆ ಹೋಗಿ ಅಂತ ಯಾರೋ ಅಂದರು. ಸರಿ ಆಯಿತು, ನಮಗೆ ಬೆಳಗ್ಗೆ ಹೋದವ್ರಿಗೆ ಸಿಕ್ಕಿದೆ, ಮಧ್ಯಾಹ್ನಕ್ಕೆ ಹೋಗ್ತೀರಾ ಅಂತ. ನಾವು ಬೆಳಗ್ಗೆ ಒಂದು ಬಸ್ ಹತ್ಕೊಂಡು ಹೋಗೋದು, ಒಂದು 11 ಗಂಟೆಗೆ ಬಸ್ ಹತ್ಕೊಳ್ಳೋದು, ಅಲ್ಲದೆ 2 ಗಂಟೆಗೆ ಇಳಿದು ಅಲ್ಲೇ ಕ್ಯಾಂಟೀನಲ್ಲಿ ಏನಾರು ತಿನ್ಕೊಂಡು ಫೋಟೋಗ್ರಫಿ ಹೋದೋ. 52 ಸಫಾರಿ ಮುಗೀತು. 53ನೇದು ಸಫಾರಿನಲ್ಲಿ ಫಸ್ಟ್ ಹುಲಿ ಅಲ್ಲಿ ನಾವು ನೋಡ್ತೀವಿ, ಎಲ್ಲಿ ಬಂಡೀಪುರದಲ್ಲಿ. ಅವತ್ತು ಫಸ್ಟ್ ಹುಲಿ ಎಲ್ಲ ದೂರದಲ್ಲಿ ಒಂದು ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದೆ, ಇವತ್ತು ಆ ಫೋಟೋಗ್ರಾಫ್ಸ್ ಇದೆ. ಬಟ್ ತುಂಬಾ ಖುಷಿ ಕೊಟ್ಟಂತದ್ದು, ಇವೆಲ್ಲ ರೇರ್ ಅನಿಮಲ್ಸ್ ಅಲ್ವಾ. ನಮ್ಗೆ ಹುಲಿ ಸಿಕ್ತು ಅಂತ ಮನೆಗೆ ಬಂದು ಅದನ್ನೇ ಒಂದು ಪ್ರಿಂಟ್ ಎಲ್ಲ ಹಾಕ್ಸಿ ಮನೆಗೆ ಅಲ್ಲಿ ತೋರಿಸಿ ಇವ್ರು ತೋರಿಸಿ ನಮ್ಮ ನೆಂಟ್ರೆಸ್ಟ್ಗೆಲ್ಲ ತೋರಿಸಿ ನಾವು ಇದು ಮಾಡ್ಕೊಂಡು ಬಂದೋ. ಇದ್ರ ಜೊತೆಗೆ ನೆಕ್ಸ್ಟ್ ಇದನ್ನ ಆಗ್ತಿದ್ದಂಗೆ 2001 ಆಗ್ತಿದ್ದಂಗೆ ವೀರಪ್ಪನ್ ಇಶ್ಯೂಸ್ ಸ್ಟಾರ್ಟ್ ಆಯ್ತು.
ಆಗಿತ್ತು. ವೀರಪ್ಪಂದಿದ್ದಕ್ಕೆ ನಾವು ಅಲ್ಲಿ ನಲ್ಲೂರು ನಕ್ಕುಂದಿ ಗೆಳೆಯ ಶಂಕರ್ ಅಂತ ನನ್ನ ಫ್ರೆಂಡು, ಅವನು ನಾನು ಸ್ಕೂಟರ್ನಲ್ಲಿ, ನಂದೊಂದು ಫಿಯರೋ ಗಾಡಿ ಇತ್ತು, ಅಲ್ಲಿ ಹೋಗೋಣ ಅಲ್ಲೆಲ್ಲ. ಇದು ಅಷ್ಟರೊಳಗೆ ಇದು ರಾಮಾಪುರದಲ್ಲಿ ಪೊಲೀಸ್ ಸ್ಟೇಷನ್ ಬ್ಲಾಸ್ಟ್ ಎಲ್ಲ ಮಾಡಿದ್ವಿ ವೀರಪ್ಪಣ್ಣ, ಅದನ್ನು ನಾವು ಯಾಕೆ ತೆಗಿಬಾರ್ದು ಒಂದಷ್ಟು ಅಂತ ಅಲ್ಲೆಲ್ಲ ಹೋಗಿ ಆ ಸ್ಟೇಷನ್ ಎಲ್ಲ ಅವತ್ತೇನೆ ಆಗಿದ್ದನ್ನು

0: ಸ್ಟುಡಿಯೋ ಹೋಗಿ ಅದೆಲ್ಲ ಫೋಟೋಗ್ರಾಫ್ ಮಾಡಿ ಮತ್ತು ಅಲ್ಲಿ ನಲ್ಲೂರು ನಕ್ಕುಂದಿ ಈ ಥರ ಇದು ಅಲ್ಲಿಂದ ಕೌದಳ್ಳಿಗೆ ಬಂದು ಕೌದಳ್ಳಿಯಿಂದ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮತ್ತು ಫಾರೆಸ್ಟ್ ಆಫೀಸರ್ಸ್ನೆಲ್ಲ ಮೀಟ್ ಮಾಡಿ ಅವ್ರದ್ದೆಲ್ಲ ಒಂದೊಂದು ಫೋಟೋಗಳು ತಗೊಂಡು ಅವರು ಪರಿಶೀಲನೆ ಮಾಡ್ತಾರಂಥದ್ದೆಲ್ಲ ಒಂದೊಂದು ಫೋಟೋಗ್ರಾಫ್ ತಗೊಂಡು ನಾವು ದಿನನಿತ್ಯ ಕೆಲಸಗಳಲ್ಲಿ ಈ ಪ್ರೆಸ್ ಫೋಟೋಗ್ರಫಿ ತೊಡಸ್ಕೊಂಡಿದ್ದೆ. ಮಧ್ಯದಲ್ಲಿ ಯಾವಾಗ ಈ ಫಾರೆಸ್ಟ್ ಹುಚ್ಚು ಹತ್ಕೊಂತು ಅವಾಗ ವಾರಕ್ಕೊಂದ್ಸಲ ನಾವು ಫಾರೆಸ್ಟ್ಗೆ ಹೋಗಬೇಕು ಹೋಗಬೇಕು ಹೋಗಬೇಕು ಅಂತ ರೆಗ್ಯುಲರ್ ಆಗಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. 2008 ವೀರಪ್ಪನ್ ತೀರ್ಕೋತಾರೆ, ಅಕ್ಟೋಬರ್ 18 ವೀರಪ್ಪನದು ವಿಷಯ ಗೊತ್ತಾಗುತ್ತೆ. ನಾನು ಇಲ್ಲಿಂದನೇ ಗಾಡಿ ತಗೊಂಡು ಹೋಗ್ತೀನಿ, ಮಧ್ಯದಲ್ಲಿ ನನ್ನ ಗಾಡಿ ಕೈ ಕೊಡುತ್ತೆ. ಅಲ್ಲಿಂದ ನಮ್ಮ ಗುರುರಾಜ ಸರ್ ಅಂತ ನಮ್ಮ ಹಲೋ ಮೈಸೂರು ಪತ್ರಿಕೆಯವರಿದ್ದ ಅವರು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಗಾಡಿನಲ್ಲಿ ನಾನು ಇದು ಧರ್ಮಪುರಿಗೆ ಹೋಗ್ತೀನಿ, ಅಲ್ಲಿ ಫೋಟೋಗ್ರಾಫ್ಸ್ ಮಾಡ್ತೀವಿ. ಫೋಟೋಗ್ರಾಫ್ಸ್ ಮಾಡಬೇಕಾದ್ರೆ ಅಲ್ಲಿ ಒಳಗಡೆಯಿಂದ ಒಂದು ಇಬ್ಬರು ಬರ್ತಾರೆ ನಮ್ಮ ಕರ್ನಾಟಕ ಪೊಲೀಸ್, ಯಾರು ರೋಲ್ ಇರೋ ಕ್ಯಾಮ್ರಾ ಇದ್ರೆ ಬರ್ತೀರಾ ತೆಗಿತೀರಾ ಅಂತ, ನನ್ನ ಹತ್ರ ಇದೆ ಅಂತ ನಾನು ಆಮೇಲೆ ಒಳಗೆ ಹೋಗಿ ತೆಗಿಬೋದಲ್ಲ ಅಂತ ನಮ್ಗೆ ಕರ್ಕೊಂಡೋದ್ರು. ಆದರೆ ನಂದು ರೋಲ್ ಇರೋ ಕ್ಯಾಮ್ರಾ ತೆಗಿಬೇಕು, ನೀವು ರೋಲ್ ಕೊಟ್ಬಿಡ್ಬೇಕು ವಾಪಸ್ಸು, ನಮ್ಗೆ ಇದು ಮಾಡೋದು ಬೇಡ, ಅಲ್ಲಿ ಯಾರಿಗೂ ಕೊಡೋದು ಬೇಡ ಅಂತ. ತಗೊಡ್ತೀನಿ ಬಿಡಿ ಸರ್ ಅದರಲ್ಲೇನಂತ ಅಂದ್ಬಿಟ್ಟು ಒಳಗಡೆ ಹೋಗಿ ವೀರಪ್ಪನ PM ಮಾಡೋದು ಸಹ ನಾನು ಫೋಟೋಗ್ರಾಫ್ ಮಾಡಿದೆ. ನಂದು ಅದೊಂದು ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ವೀರಪ್ಪನ ಇದಕ್ಕೆ ಹೊರಗಡೆ ಬಂದಾಗ ಅಲ್ಲಿ ಒಳಗಿರೋರೆಲ್ಲ ನನ್ನ ಡಿಜಿಟಲ್ ಕ್ಯಾಮ್ರಾನು ತೊಗೊಂಡೋಗಿದ್ದೆ, ಜೊತೆಗೆ ಫ್ಯೂಜಿ ಕ್ಯಾಮ್ರಾನು ತೊಗೊಂಡೋಗಿದ್ದೆ, ರೋಲ್ ಇರೋ ಕ್ಯಾಮ್ರಾನು ತೊಗೊಂಡೋಗಿದ್ದೆ. ಫ್ಯೂಜಿ ಇದ್ದಿದ್ದು ನನ್ನ ಹತ್ರ ಅವಾಗ. ಆವಾಗ ಇದನ್ನಲ್ಲಿ ಇದ್ರದ್ದು ವೀರಪ್ಪಂದು ಯಾವ್ದಾದ್ರು ಫೋಟೋ ತೆಗ್ದಿದ್ಯಾ ನೀವು ಒಳಗೋಗಿದ್ಯಲ್ಲ ಅಂತ ನೇತ್ರರಾಜು ಮತ್ತು ಇವರು ಇಬ್ಬರು ಮೂರು ಜನ, ನೇತ್ರರಾಜು ಬಂದಿದ್ದು ಲೇಟು, ನನ್ನ ಬೇರೆ ಫ್ರೆಂಡ್ಸ್ಗಳು ಕೇಳಿದ್ರು ನಮಗೆ ಅವಾಗ ಅವ್ರ ರೋಲ್ ಎರಡು ರೋಲ್ ತೆಗೆದು ಅವ್ರು ಕೊಟ್ಬಿಟ್ಟು ಬಂದಿದ್ದು ಎಷ್ಟೋ ಅಷ್ಟೇ, ನನಗೆ ಯಾವುದೇ ಥರದ್ದು ಫೋಟೋಗ್ರಾಫ್ ಸಿಕ್ಕಲಿಲ್ಲ. ಬಟ್ ಅವರು ಎತ್ಕೊಂಡು ಬಂದಿದ್ದು ಹೊರಗಡೆ ಹೋಗಿದ್ದು ಹೂತಾಕಿದ್ದು ತೆಗ್ದಿದ್ದು ಅವರು ನೆಲಕ್ಕೆ ಹೂಳ್ತಾರೆ, ಹೂಳ್ದಾಗ ಬೆಳಗಿನ ಜಾವ 6 ಹೂಳ್ತಾರೆ, ಅದನ್ನು ನೇತ್ರರಾಜು ಮತ್ತು ನಾನು ಇಬ್ಬರೇ ಫೋಟೋಗ್ರಾಫ್ ಮಾಡಿದ್ದು. ಇದು ನಮಗೆ ಒಂದು ಒಳ್ಳೆ ಫೋಟೋಗ್ರಾಫ್ಸ್ ಮಾಡ್ಕೊಂಡು ಬರ್ತಿದ್ದು.
1: ಓಕೆ ಓಕೆ ಸರ್, ಅದ್ರ ಬಗ್ಗೆ ಮುಂದುವರೆಸೋಣ. ಒಂದು ಕರೆ ಇದೆ. ಹಲೋ
2: ಹಲೋ ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ಗುರುಪ್ರಸಾದ್ ಅಂತ, ಪತ್ರಕರ್ತ ಮಾತಾಡ್ತಾ ಇರೋದು ಮೈಸೂರಿಂದ.
1: ಸರ್ ಹೇಳಿ, ನಮ್ಮ ಜೊತೆ ರವಿಶಂಕರ್ ಸರ್ ಇದ್ದಾರೆ.
2: ನಮಸ್ತೆ
0: ನಮಸ್ತೆ ಗುರು ಸರ್, ಹೇಳಿ.
2: ಸರ್ ಏನಿಲ್ಲ ಸರ್, ಇವಾಗ ಅಂದ್ರೆ ಇವಾಗ ಸಫಾರಿ ಇದ್ರ ಬಗ್ಗೆ ಎಲ್ಲ ವಿರೋಧ ಇದೆ, ಅಂದ್ರೆ ಫೋಟೋ ತೆಗೆದ್ರಿಂದ ಏನು ಅನ್ನತ್ತರ, ಅದಕ್ಕೆ ಈ ವನ್ಯಜೀವಿ ಸಂರಕ್ಷಣೆಗೆ ಈ ಛಾಯಾಗ್ರಹಣ ಮಾಡೋದು, ಹೊರಗಡೆಯಿಂದ ಛಾಯಾಗ್ರಹಣ ಮಾಡೋದು ಎಷ್ಟು ಹೆಲ್ಪ್ ಆಗುತ್ತೆ ಅವುಗಳಿಗೆ, ಆತರದ ಯಾವ್ದಾರ ಒಂದು ಉದಾಹರಣೆ ಏನಾರ ಕೊಟ್ಟು ಏನಾರ ವಿವರಿಸ್ಬೋದ ಸರ್? ಏನಾರ
0: ಖಂಡಿತ ಖಂಡಿತ ಖಂಡಿತ ಖಂಡಿತ.
2: ಬರೀ ಫೋಟೋ ಅಂದ್ರೆ ಈ ಫೋಟೋ ತಗೊಳ್ಳೋದು, ಫೇಸ್ಬುಕ್ ಹಾಕೋದು, ಇನ್ಸ್ಟಾಗ್ರಾಮ್ ಹಾಕೋದು, ಲೈಕ್ಸ್ ಕಮೆಂಟ್ಸ್, ಇಲ್ಲಾಂದ್ರೆ ಯಾವ್ದೋ ಫೋಟೋ ಎಕ್ಸಿಬಿಷನ್ ಮಾಡೋದು, ಬರೀ ಇಷ್ಟೇ ಸೀಮಿತನ ಅಥವಾ ಅರಣ್ಯ ಅಥವಾ ವನ್ಯಜೀವಿ ಪ್ರಾಣಿಗಳ ಸಂರಕ್ಷಣೆಗೆ ಏನಾರ ಹೆಲ್ಪ್ ಆಗುತ್ತಾ ಇದು ಅಂತ?
0: ಖಂಡಿತ ಖಂಡಿತ, ಒಳ್ಳೆ ನಮ್ಮ ಇದಕ್ಕೇನೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಗುರು ಸರ್. ಈ ಏನು ಅಂತಂದರೆ ಈ ನಮ್ಮ ಒಂದು ಈ ಫೋಟೋಗ್ರಾಫ್ಸ್ನ ನೋಡೋಂಥದ್ದು, ಫೋಟೋಗ್ರಾಫ್ಸ್ ತೆಗೆದು ನಾವು ಖುಷಿಯಾಗಿ ಫೇಸ್ಬುಕ್ಕಿಗೆ ಹಾಕೋದು ಅಥವಾ ಟ್ವಿಟರ್ಗೆ ಹಾಕೊಳ್ಳೋದು ಅಥವಾ ಇನ್ನೊಂದಕ್ಕೆ ಹಾಕೊಳ್ಳೋದು ಸೋಷಿಯಲ್ ಮೀಡಿಯಾಗೆ ಹಾಕೊಳ್ಳೋದು, ಇದು ಇದಲ್ಲ. ಜನರಿಗೆ ನಮ್ಮ ಫೋಟೋಗ್ರಾಫ್ಸು ಏನು ಅಂತ ತಿಳಿಸ್ತದೆ ನೋಡಿ. 2008 ಅಥವಾ 11 ಒಂದು ಇದಾಗುತ್ತೆ, ಅದು ಮಾಸ್ತಿ ಹುಲಿ ಒಂದ್ಸಲ ಇದರಲ್ಲಿ ಒಬ್ಬ ಟೂರಿಸ್ಟ್ ಹೋಗಿದ್ದವನು ಒಂದು ಫೋಟೋಗ್ರಾಫ್ ಮಾಡ್ತಾನೆ, ಇದನ್ನು ಫೋಟೋಗ್ರಾಫ್ ಮಾಡಿದಾಗ ಇದನ್ನು ಈ ಥರ ಕುಂಟುತ್ತಾ ಇದೆ ಒಂದು ಹುಲಿ, ಅದ್ರ ಕಾಲು ಫುಲ್ಲು ಇದಾಗ ಗಾಯ ಆಗಿದೆ, ಅಂದರೆ ಅದ್ರ ಪಾದನೆ ಅದು ಜಾಟ್ರ್ ಕ್ಲಿಪ್ ಇದಾಕಿ ಅದು ಕಾಲ್ಗೆ ಉಂಡಾಗಿರುತ್ತೆ. ಇದನ್ನು ಫಾರೆಸ್ಟ್ ಅವ್ರಿಗೆ ಹೇಳಿದ್ರೆ ಫಾರೆಸ್ಟ್ ಅವ್ರು ಯಾವುದೇ ಥರದ್ದು ನಂಬ್ತಾ ಇರಲಿಲ್ಲ. ಆವಾಗ ಒಂದು ಇದನ್ನು ತೊಗೊಂಡೋಗಿ ಕೆಲವರು ಈ ನಮ್ಮ ಫೋಟೋಗ್ರಾಫರ್ಸು ಬೇರೆಯವ್ರಿಗೆ ತೋರಿಸ್ತಾರೆ, ಅಂದರೆ ಒಂದು ಫೋಟೋ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಆ ಒಂದು ಇದನ್ನು ತೋರಿಸಿದಾಗ ಇದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ರ ಬಗ್ಗೆ ಸುದೀರ್ಘ ಚರ್ಚೆ ಮಾಡಿ ಅದಕ್ಕೆ ಆನೆಗಳನ್ನ ಕರೆಸ್ಕೊಂಡು, ಒಂದು 3 ಆನೆಯನ್ನು ಕರೆಸ್ಕೊಂಡು ನಮ್ಮ ಯಾವುದು ಕೃಷ್ಣನ ದೇವಸ್ಥಾನದ ಒಳಗಡೆ ಹುಲಿ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ, ಮೋಸ್ಟ್ಲಿ ಮಾಸ್ತಿ ಯಾವುದೋ ಒಂದು ಗುಹೆ ಒಳಗೆ ಕುತ್ಕೊಂಡಿರುತ್ತೆ. ಅದನ್ನು ಟಾರ್ಚ್ ಬಿಟ್ಕೊಂಡು ನೋಡ್ತಾರೆ, ಒಳಗಡೆ ಹುಲಿ ಇರೋದು ಗೊತ್ತಾಗುತ್ತೆ, ಮೇಲ್ಗಡೆ ಕುತ್ಕೊಂಡು ಇವೆಲ್ಲ ಆನೆಯಿಂದ ಸರ್ಚ್ ಮಾಡಿ ಕೆಳಗಡೆ ಇಳಿದು ಆ ಕಡೆಯಿಂದ ಬ್ಯಾಕ್ ಸೈಡಿಂದ ಒಂದು ಕಡ್ಡಿ ತಗೊಂಡು ಚುಚ್ಚಿ ಅದನ್ನು ಹೊರಗಡೆ ತರ್ತಾರೆ. ಆವಾಗ ಗೊತ್ತಾಗುತ್ತೆ, ಓ ಇದು ತುಂಬ ಇದಾಗಿದೆ, ಇದು ಜಾಡರ್ ಕ್ಲಿಪ್ ಇದಾಗಿದೆ ಅಂತ ಗೊತ್ತಾಗುತ್ತೆ.
2: ಓಕೆ,
0: ಇದು ಈ ಥರ ಒಂದು. ಆಮೇಲೆ ನೋಡಿ, ಒಬ್ಬರು ಯಾರೋ ಒಬ್ಬರು ಪ್ರವಾಸಿಗರು ಇತ್ತೀಚೆಗಷ್ಟೇ ಒಂದು ಜಿಂಕೆ ಕೊಂಬಲ್ಲಿ ಒಂದು ಈ ಬಲೆ ಸುತ್ಕೊಂಡ್ಬಿಟ್ಟಿರುತ್ತೆ,
2: ಮೀನಿನ ಬಲೆ
0: ಸುತ್ಕೊಂಡಿರುತ್ತೆ.

0: ಮತ್ತೆ ಅದನ್ನ ಫೋಟೋಗ್ರಾಫ್ಸ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಥವಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಾಗ, ಸೋಷಿಯಲ್ ಮೀಡಿಯಾ ಹೇಳೋದಕ್ಕಿಂತ ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಮಾಡಿದಾಗ ಇದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಟ್ರ್ಯಾಂಕ್ಲೈಸ್ ಮಾಡಿ ಅದನ್ನ ಹಿಡಿದು ಅದನ್ನ ರಿಮೂವ್ ಮಾಡ್ತಾರೆ. ಈ ತರದ್ದು ಸಹ ಒಬ್ಬ ಫೋಟೋಗ್ರಾಫರಿಂದ ಅಂದ್ರೆ ವನ್ಯಜೀವಿಗಳಿಗೆ ತುಂಬಾ ಸಹಾಯವಾಗುತ್ತದೆ.
1: ಆಮೇಲೆ ಜೊತೆಗೆ ಈ ಇವರು ಈಗ ಫೋಟೋ, ಈಗ ಆನೆ ಹುಲಿ ಎಲ್ಲ ಬಂದಾಗ ಸಿಕ್ಕಾಪಟ್ಟೆ ಜನ ಎಲ್ಲ ಬಂದು ಅಂದ್ರೆ ಎಲ್ಲ ಫೋಟೋ ತೆಗಿಯಕ್ ಹೋಗ್ತಿರ್ತಾರಲ್ಲ, ಅದಕ್ಕೆ ಅಂದ್ರೆ ನೀವು ಸುದೀರ್ಘವಾಗಿ ಮಾತಾಡ್ತೀರಾ, ಅದರಲ್ಲಿ ಒಂದ್ ಸಣ್ಣ ಸಲಹೆ ಏನಾರು ಕೊಡ್ಬೋದಾ ನನ್ನ ಕಾಲ ಸಮಯದಲ್ಲಿ?
0: ಸರ್, ಅದೇ ತುಂಬಾ ಅದೇ ಫೋಟೋಗ್ರಫಿಗೆ ಈಗ ನಾವು ಎಲ್ಲ ಹೋಗ್ತೀವಿ ತುಂಬಾ. ಅದನ್ನ ಈಗ ಕಾರಲ್ಲಿ ಒಬ್ರು ಹೋಗ್ತಾ ಇರ್ತಾರೆ, ಬಂಡೀಪುರ್ಗೆ ಹೋಗ್ತಾ ಇರ್ತಾರೆ, ರೋಡ್ ಮಧ್ಯದಲ್ಲಿ ಫಾರೆಸ್ಟ್ ಫೀಡ್ ಮಾಡಂಥದ್ದು ಅಥವಾ ಮಧ್ಯದಲ್ಲಿ ನಿಲ್ಸ್ಕೊಂಡು ಇವರು ಫೋಟೋ ತಕೊಂಡು ಸೆಲ್ಫಿ ತಕೊಳ್ಳೋದು. ಈ ಈ ನೋಡಿ ಮೇಜರ್ ಇಶ್ಯೂಸ್ ಎಲ್ಲ ಇವಾಗ ಆಗ್ತಾರದೆಲ್ಲ ಮೊಬೈಲಲ್ಲಿ. ಈಗ ನೋಡಿ ನೀವು ಕಾಡಿನ ಅಂಚಿನಲ್ಲಿ ನೀವು ಯಾವುದೋ ಒಂದು ಇವ್ರ ಕ್ರಾಪ್ಸ್ನ ಇದಾಕಿರ್ತಾರೆ ಅನ್ಕೊಳ್ಳಿ, ಆ ಕ್ರಾಪ್ಸ್ ತೆಗಿಬೇಕಾದ್ರೆ ಈ ಜನಗಳು ಏನೆಲ್ಲ ತಪ್ಪು ಮಾಡ್ತಾರೆ ಅನ್ನೋ ಒಂದು ಇದಕ್ಕೆ ನಾನು ನಿಮಗೆ ಇದು ಇದನ್ನು ಮಾಹಿತಿ ಕೊಡ್ತಾರದು. ಕ್ರಾಪ್ಸ್ ಹಾಕಿರ್ತಾರೆ, ಇದು ಇವರು ಡೈಲಿ ರೊಟೀನ್ ಕೆಲಸಕ್ಕೆ ಹೋಗ್ತಾರೆ. ಹೋದಾಗ ಅಥವಾ ಹುಲಿನೋ ಆನೆನೋ ಏನೋ ಕಾಣಿಸುತ್ತೆ, ಇವರು ನೋಡಿಕೊಂಡು ಮನೆಗೆ ಬಂದುಬಿಟ್ರೆ ಪರವಾಗಿಲ್ಲ. ಇವ್ರೇನು ಮಾಡ್ತಾರೆ, ಕೂತಿರ್ತಾರಲ್ಲ ಆರಾಮಾಗಿ ಕೂತಿರ್ತಾರೆ ನೋಡಿ, ಆ ಹಳ್ಳಿಕಟ್ಟೆ ಹತ್ರ ಆ ಅಂಗಡಿ ಹತ್ರ ಕೂತಿರೋರಿಗೆ ಫೋನ್ ಮಾಡಿಬಿಟ್ಟು ನಮ್ಮ ಮನೆ ನಮ್ಮ ಗದ್ದೆ ಹತ್ರ ಹುಲಿ ಬಂದದೆ ಕಳ ಬಾ ಬಾ ಅಂತ ಕರೆದು ಬಿಡ್ತಾರೆ. ಆವಾಗ ಇವರೆಲ್ಲ ಏನು ಮಾಡ್ತಾರೆ, ಸ್ಕೂಟರ್ ತಗೊಂಡು ಬರ್ತಾರೆ. ಅವನು ಯಾವನು ಡೇ ನೈಟು ಡ್ಯೂಟಿ ಮಾಡ್ಕೊಂಬಂದಿರ್ತಾನೆ ಅಥವಾ ಏನೋ ಕೆಲಸ ಮಾಡ್ಕೊಂಬಂದಿರ್ತಾನೆ, ಅವ್ನು ಸುಸ್ತಾಗಿರ್ತಾನೆ, ಅವನ್ನ ಕರ್ಕೊಂಬಂದು ಎಲ್ಲರೂ ನೋಡೋಕೆ ನಿಂತ್ಕೋತಾರೆ. ಅವ್ನು ನಾನು 4 ಜನ ಕೇಳಿ 400 ಜನ ಬಂದಿರ್ತಾರೆ, ಎಲ್ಲ ಸುತ್ತಮುತ್ತ ಗ್ರಾಮದವರೆಲ್ಲ ತುಂಬ್ಕೊಂಬಿಡ್ತಾರೆ. ಇದನ್ನ ನೋಡಿಕೊಂಡು ಅದನ್ನ ಕಿರ್ಚಾಟ, ಅದನ್ನ ಕೂಗಾಟ, ಅದು ಕಲ್ಲು ಹೊಡೆಯೋದು, ಅದಕ್ಕೆ ಇದು ಡಿಸ್ಟರ್ಬ್ ಮಾಡೋದು, ಅದೇನು ಮಾಡುತ್ತೆ, ಯಾರು ವೀಕ್ ಆಗಿರ್ತಾರೆ ಅವ್ನು ಓಡೋಕ್ಕಾಗಲ್ವೋ ಅವನ್ನ ಹಿಡಿತದೆ, ಅಂದರೆ ಅಟ್ಯಾಕ್ ಮಾಡುತ್ತೆ.
1: ಈ ಸಂಘರ್ಷಕ್ಕೂ ಕಾರಣ ಆಗುತ್ತೆ.
0: ಮತ್ತೆ ಇದೇ ತರದ್ದು ಇನ್ನೂ ಒಂದು ಏನು ಗೊತ್ತಾ, ನಿಮ್ಮ ಈ ನಾನು ಎಕ್ಸಾಂಪಲ್ ಹೇಳ್ತಾರದು ಈ ಇದನ್ನಲ್ಲ, ಯಾವುದು ನಿಮ್ಮ ಸರ್ಗೂರು ಭಾಗದಲ್ಲಿ ಕೆಲವು ಕೋಳಿ ಇದಿದೆ, ಏನು ಕೋಳಿ ಶಾಪ್ ಇದೆ. ಈ ಶಾಪ್ ಅವ್ರು ಏನು ಮಾಡ್ತಾರೆ, ತಗೊಂಡು ಹೋಗ್ಬಿಟ್ಟಿದ್ದಾನೆ, ಕಟ್ ಮಾಡಿ ಅದ್ರ ಗಲೀಜೆಲ್ಲ ರೋಡಲ್ಲಿ ಹಾಕ್ಬಾರ್ದು ಅಂತ ನಿಮ್ಮ ನಗರಸಭೆಯವರು ಎಲ್ಲ ಇದು ಕೊಟ್ಟಿರ್ತಾರೆ ಅವ್ರಿಗೆ. ಅವ್ರೇನು ತಗೊಂಡೋಗಿ ಅವ್ರ ಗದ್ದೆ ಹತ್ರ ಹಾಕೋತಾರೆ. ಇವ್ರ ಗದ್ದೆಯಲ್ಲಿ ಇರೋದು ಬಾರ್ಡ್ರ್ನಲ್ಲಿ ಇರ್ತದೆ ಅಂದ್ಕೊಳ್ಳಿ, ಅಥವಾ ಬಾರ್ಡ್ರಿಂದ 1 ಕಿಲೋಮೀಟರ್ ದೂರದಲ್ಲಿರುತ್ತೆ. ಇದನ್ನು ತಗೊಂಡೋಗಿ ಕಸ ಬೀಳುವರಿ. ಮೈಸೂರಲ್ಲಿ ಹುಲಿ ಬರ್ತಾ ಇರೋದು ಅಥವಾ ಚಿರತೆ ಬರ್ತಾ ಇರೋದು ಇದೇ ಉದ್ದೇಶನೇ ಮೈಸೂರಿಗೂ. ಮೈಸೂರಲ್ಲಿ ಮೈಸೂರಿನ ರಿಂಗ್ ರೋಡ್ ಭಾಗದಲ್ಲಿ ಇವರು ಇದು ಕೋಳಿ ಕಸ ಎಲ್ಲ ತೊಗೊಂಬಂದು ಹಾಕ್ತಾರಲ್ಲ, ಆ ಕೋಳಿ ಕಟ್ ಮಾಡ್ರಂಥ ಕಾಲುಗಳನ್ನು ಸರ ಹಾಕ್ತಾರೆ. ಇದನ್ನು ನಾಯಿ ತಿನ್ನಕ್ಕೆ ಅಂತ ಬರ್ತವೆ, ಅದನ್ನು ಈಸಿಯಾಗಿ ಅಂಟು ಮಾಡ್ಬೋದು ಅಂತ ಚಿರತೆ ಬರ್ತವೆ. ಅದೇ ರೀತಿ ಫಾರೆಸ್ಟ್ ಟ್ರೆಂಚ್ಗಳ ಪಕ್ಕದಲ್ಲಿ ಇರೋಂಥ ಇವರು ಜಮೀನುಗಳಲ್ಲಿ ಇವರು ಬೆಳೆದಿರೋಂಥ ಕ್ರಾಪ್ಸ್ನ ಇವರು ಕಟಾವು ಮಾಡೋಕ್ಕೆ ಅಂತ ಹೋಗ್ತಾರೆ ಅಂದ್ಕೊಳ್ಳಿ. ಆ ಟೈಮಲ್ಲಿ ಆನೆ ಹುಲಿ ಕಾಣಿಸ್ಕೊಂಡಾಗ ಇವರು ಮೊಬೈಲ್ನಲ್ಲಿ 4 ಜನಕ್ಕೆ ಹೇಳಬಾರ್ದು, ಇವ್ರು ನೋಡ್ಕೋಬೇಕು, ಇವರು ಮುಂಜಾಗ್ರತೆ ಕ್ರಮವಾಗಿ ಅವ್ರು ತಗೊಂಡು ಮನೆಗೆ ಬಂದ್ಬಿಡ್ಬೇಕು. ಇವರು 4 ಜನಕ್ಕೆ ಯಾವಾಗ ಹೇಳ್ತಾರೆ, ಈ 40 ಜನ ಆಗುತ್ತೆ, 400 ಜನ ಆಗುತ್ತೆ, ಅವರು ಯಾರು ಒಬ್ಬರು ಕಷ್ಟಕ್ಕೀಡಾಗ್ತಾರೆ.
2: ಓಕೆ, ಧನ್ಯವಾದಗಳು ಸರ್.
0: ನಮಸ್ತೆ ಗುರುರಾಜ್.
2: ಸರಿ, ತಾವು
0: ನಾನು ಅದೇ ಇದೊಂದು ಹೇಳ್ತಾ ಇದ್ದೆ, ನನ್ನ ಇಂಟ್ರಕ್ಷನ್ ಆದ ತಕ್ಷಣ ನನಗೆ ಇದು ನೀರಿನ ಸಬ್ಜೆಕ್ಟ್ ಆಗಲಿ, ಈ ವೀರಪ್ಪನ್ ಇಶ್ಯೂಸ್ ಆಗಲಿ, ಮತ್ತು ಇನ್ನೊಂದು ಮುಖ್ಯವಾದ 2019 ಫೆಬ್ರವರಿ 19 ಬಂಡೀಪುರದಲ್ಲಿ ಫಾರೆಸ್ಟ್ ಫೈರ್ ಆಗುತ್ತೆ, ತುಂಬ 1000 ಎಕರೆ ಸುಟ್ಟೋಗುತ್ತೆ. ಇದಕ್ಕೆ ನಾನು ಮತ್ತು ನಮ್ಮ ಸ್ನೇಹಿತ ಮಧುಸೂದನ್ ಅಂದ್ಬಿಟ್ಟು ಇಬ್ಬರು ಫೋಟೋಗ್ರಾಫ್ ಮಾಡೋಕೆ ಹೋಗ್ತೀವಿ. 3 ದಿನ ಬೆಂಕಿ ಬಿಡುತ್ತೆ, 3-4 ದಿನ ಕಂಟಿನ್ಯೂ ಇರುತ್ತೆ, ಬಟ್ 3 ದಿನ ನಾವು ರೆಗ್ಯುಲರ್ ಆಗಿ ಅಲ್ಲಿ ಹೋಗ್ತೀವಿ. ಬಟ್ ಅಲ್ಲಿ ರೆಗ್ಯುಲರ್ ಆಗಿ ನಾವು ಅಲ್ಲಿ ಇದು ಫೋಟೋ ಮಾಡಬೇಕಾದ್ರೆ ಯಾವುದೇ ಥರದ ನಮ್ಮ ಈ ಫೋಟೋಗ್ರಾಫರ್ಸ್ ಇರ್ತಾರಲ್ಲ, ಫೋಟೋಗ್ರಾಫರ್ಸ್ ಬೇರೆ ಟೈಮಲ್ಲಿ ಫೋಟೋ ತೆಗಿತಾರಲ್ಲ, ಯಾರೂ ಸಹ ಬಂದಿಲ್ಲ. ಬೆಳೆ ಎಣಿಕೆ ಅಷ್ಟು 4-5 ಜನ ಇದ್ರು ಅಷ್ಟೇ. ಅದು ಬಿಟ್ಟರೆ ಬೇರೆ ಎನ್ ಜಿ ಒಗಳೆಲ್ಲ ಬರ್ತಾರೆ, ಕೆಲವು ಸ್ಟೂಡೆಂಟ್ಸ್ಗಳೆಲ್ಲ ಬರ್ತಾರೆ, ಬಟ್ ಅವ್ರಿಗೂ ಒಳಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡಲ್ಲ. ಅಲ್ಲಿ ಈ ಬೆಂಕಿ ಉರಿತಾರದನ್ನ ತಡಿಬೇಕು, ತಡಿಯೋದಕ್ಕೆ ಆಗಲ್ಲ. ಕೆಲವು ಟೈಮಲ್ಲಿ ಇವರೇ ಇನ್ನೇನೋ ಒಂದು ತಪ್ಪಿಗೆ ಸಿಗಾಕೊಂತಾರೆ, ಈ ಥರ ಎಲ್ಲ. ಆಮೇಲೆ ಅಲ್ಲೂ ಕ್ಯಾಮ್ರಾ ತೊಗೊಂಡ್ಬರ್ತಾರೆ, ನಮ್ಮವ್ರು ಬೆಂಕಿ ತೆಗಿಬೇಕಾದ್ರು ಬೆಂಕಿ ಇದು ಮಾಡ್ಬೇಕಾದ್ರು ಫೋಟೋಗ್ರಾಫ್ ಬರೋದು. ಬಟ್ ಕೆಲವು ಟೈಮಲ್ಲಿ ಎಲ್ಲಿ ಪ್ರಿಕಾಕ್ಷನರಿ ನಾವು ತಗೋಬೇಕು, ಪ್ರಿಕಾಕ್ಷನರಿ ಮೆಷರ್ಸ್ ನಮ್ಗೆ ಏನಿರ್ತದೆ, ಫಾರೆಸ್ಟ್ ಆಫೀಸರ್ಸ್ ಗೈಡೆನ್ಸ್ ಏನು ಕೊಟ್ಟಿರ್ತಾರೆ ಅದನ್ನ ಮೀರಿ ಅವ್ರು ಫೋಟೋಗ್ರಾಫ್ಸ್ ಮಾಡೋಕ್ಕೆ ಹೋಗ್ತಾರೆ. ಈ ಥರದ ನಿಟ್ಟು

0: ಅಲ್ಲಿ ನನಗೆ ಈ ಬಂಡೀಪುರ ಫಾರೆಸ್ಟಲ್ಲಿ ಹಲವು ರಾತ್ರಿ ಹೊತ್ತು ಈ ನಮಗೆ ಅವತ್ತು ರಾತ್ರಿ ಆಯಿತು, 8:30-9 ಗಂಟೆ ಆಯಿತು, ಬೆಂಕಿ ಬಿದ್ದು ಕಾಡೆಲ್ಲ ಹತ್ಕೊಂಡು ಉರಿದೋಗ್ಬಿಡುತ್ತೆ. ರಾತ್ರಿ ಬಂಡೀಪುರದಿಂದ ನಮಗೆ ಅಲ್ಲಿ ಹೊಟ್ಟೆಗೇನು ತಿಂದಿರಲ್ಲ. ಬಂಡೀಪುರ ಇದರಲ್ಲಿ ಒಂದು ಕ್ಯಾಂಟೀನಲ್ಲಿ ಸ್ವಲ್ಪ ಊಟ ಮಾಡ್ಕೊತೀವಿ. ಊಟ ಮಾಡಿಕೊಂಡು ಹೊರಗಡೆಯಿಂದ ಹೊರಡಬೇಕಾದ್ರೆ ಈ ಬೆಂಕಿ ಬಿದ್ದಿದ್ದು ಆ ಕೆಂಡ ಇತ್ತಲ್ಲ, ಒಳ್ಳೆ ಎಲ್ಲೋ ಜಮ್ಮು ಕಾಶ್ಮೀರಲ್ಲಿ ಲೈಟ್ ಹಾಕೊಂಡಿರ್ತಾರಲ್ಲ ನೈಟಲ್ಲಿ, ಆ ಥರ ಈ ಫಾರೆಸ್ಟ್ ಕಾಣಿಸ್ತಿತ್ತು ಅಷ್ಟು. ಆಮೇಲೆ ಹತ್ಕೊಂಡು ಬೆಂಕಿ ಉರಿತಾ ಇತ್ತಲ್ಲ, ಅದನ್ನ ನೋಡ್ಬಿಟ್ಟು ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಅಷ್ಟು ಜೋರು ಬೆಂಕಿ ಬಿದ್ದಿತ್ತು. ಅದನ್ನ ಯಾಕೆ ಈ ಕಾಡಂಚಿನ ಜನಗಳು ಅದಕ್ಕೆ ಬೆಂಕಿ ಹಾಕ್ತಾರೋ, ಅಥವಾ ಯಾವ ತರ ಪ್ರಿಕಾಕ್ಷನರಿ ಮೆಷರ್ ತಗೊಂಡು ಯಾವ ತರ ಅದನ್ನ ಕೆಡಿಸ್ತಾರೆ ಅನ್ನೋದು ಒಂದು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆ ಇದನ್ನ ಕಮ್ಮಿ ಕಟ್ ಮಾಡಬೇಕಾಗಿತ್ತು.
1: ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ದೊಡ್ಡಸಿದ್ ನಾಯ್ಕ, ನಾ ಸಮಾಜ ಸೇವಕ.
1: ದೊಡ್ಡಸಿದ್ ನಾಯ್ಕ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ನಮ್ಮ ಜೊತೆ ವನ್ಯಜೀವಿ ಛಾಯಾಗ್ರಾಹಕರು ಇದ್ದಾರೆ ಇವತ್ತು.
0: ನಮಸ್ತೆ ದೊಡ್ಡಸಿದ್ ನಾಯಕ್ ಅವರೇ.
2: ನಮಸ್ಕಾರ ಸರ್.
0: ನಮಸ್ತೆ, ಹೇಳಿ ಸರ್.
2: ಈಗ ವನ್ಯಜೀವಿ, ಈಗ ಪ್ರತಿಯೊಬ್ಬ ಮನುಷ್ಯನರಿಗೂ ಅಥವಾ ಪ್ರಾಣಿಗಳಿಗೆ ಆಗ್ಲಿ, ಅವರ ಒಂದು ವಿರೋಧಿಗಳು ಕಂಡಾಗ ಅಸಮಾಧಾನ ಮೂಡುವುದು ಕಾಮನ್.
0: ಹೌದು.
2: ಆದ್ರೆ ಈಗ ನಾವು ಆ ಪ್ರಾಣಿ ನೋಡ್ಬೇಕು, ಈ ಪ್ರಾಣಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಇವರು ಹೋಗಿ ಪ್ರವಾಸ ಹೋಗೋದು, ಅದ ಹೋಗಿ ಹೋಗಿ ಅದನ್ನ ಟ್ರೀಟ್ ಮಾಡಿ ಅವಕ್ಕೆ ಒಂದು ವೈಬ್ರೇಷನ್ ನೀಡುವುದರ ಮುಖಾಂತರ ಅವು ಮನುಷ್ಯನ ಮೇಲೆ ಪ್ರಯಾಣ ಬೆಳೆಸುವ ಒಂದು ಪದ್ಧತಿಯಲ್ಲಿ ಶುರು ಮಾಡಿದ್ದಾವೆ ಅಂತ ನನ್ನ ಒಂದು ಅನಿಸಿಕೆ.
0: ಇದು ಏನು ಗೊತ್ತಾ, ಅವರು ಯಾವುದೇ ಥರದ್ದು ಈ ಪ್ರವಾಸಿಗರು ಕಾಡನ್ನು ಒಳಗೆ ಬರೋಂಥದ್ದು ಬಂದರೂ ಏನು ಮಾಡ್ತಾರೆ, ಕೆಲವು ಪ್ರವಾಸಿಗರು ಮೋಜು ಮಸ್ತಿಗೆ ಅಂತಲೇ ಕೆಲವರು ಬರ್ತಾರೆ. ಆ ನಿಟ್ಟಿನಲ್ಲಿ ಅದು ಯಾರು ಬರಬಾರ್ದು. ಆ ಥರ ಕಾಡನ್ನು ಪ್ರೀತಿಸಬೇಕು, ಕಾಡಿನ ಪ್ರಾಣಿಗಳನ್ನ ಗೌರವಿಸಬೇಕು ಈ ಥರ. ಹೌದು, ಇದನ್ನು ನೋಡಿ, ಈಗ ನೀವು ಕಾಡಂಚಲ್ಲಿ ಇರ್ತೀರಿ, ನೀವು ಯಾವುದೋ ಒಂದು ಆನೆ ಬಂದರೆ ಅಯ್ಯೋ ವಿಘ್ನೇಶ್ವರ ಅಂತ ನಮಸ್ಕಾರ ಮಾಡ್ಕೋತೀರಿ ದೂರದಲ್ಲಿ ಕಂಡ್ರೆ. ಆ ಥರ ಒಂದು ಗೌರವ ಇರಬೇಕು ಪ್ರತಿಯೊಬ್ಬರಿಗು. ಒಂದು ನೋಡಿ, ಪ್ರಪಂಚದಲ್ಲಿ ಈ ಭೂಮಿನಲ್ಲಿ ಇರೋಂಥ ಪ್ರತಿಯೊಂದು ಜೀವಿಗಳಿಗೂ ಅದರದೇ ಆದ ಒಂದು ಅವಿಜ್ಯ ಭಾಗ್ಯ ಅಲ್ವಾ, ಒಂದು ಒಂದು ಇದನ್ನು ಭಾಗ್ಯ ಅಂದರೆ ಅವೆಲ್ಲ ಇರೋದು ನಮ್ಮ ಭಾಗ್ಯನೇ. ಒಂದು ಕಾಡಿನ ಪರಿಸರನ ಉಳಿಸ್ಕೋಬೇಕು, ಬೆಳೆಸ್ಬೇಕು ಅನ್ನೋದು ಪ್ರತಿಯೊಬ್ಬನಲ್ಲೂ ಆ ಇದನ್ನು ಮೂಡಬೇಕು. ನೋಡಿ, ನೀವು ಎಂಥ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಂತಂದರೆ, ಈ ಕಾಡಲ್ಲಿ ಇವ್ರು ಹೋಗಿ ಅದನ್ನು ಫೋಟೋ, ಇವ್ರು ಏನು ಅಂದರೆ ಮೊಬೈಲ್ ಇಟ್ಕೊಂಡು ಸೆಲ್ಫಿ ತಗೊಳ್ಳೋದೇ ಇವರು ಉದ್ದೇಶ ಆಗಿರ್ತದೆ, ಇನ್ನೇನೂ ಇರಲ್ಲ ಅವರಲ್ಲಿ ಆ ಥರದ್ದು. ಇದು ದಯಮಾಡಿ ಎಲ್ಲರೂ, ಎಲ್ಲ ಕೇಳುಗರಲ್ಲಿ ನಾವು ಕೇಳ್ಕೊಳ್ಳೋದೇನಂತಂದರೆ, ಮೊಬೈಲ್ನ ಆದಷ್ಟು ಅವಾಯ್ಡ್ ಮಾಡಿ ಮುಂದಿನ ಪೀಳಿಗೆಗೆ. ಮೊಬೈಲ್ನ ನಿಮ್ಗೆ ಅನುಕೂಲ ಇದೆ ಮೊಬೈಲಿಂದ ಇಲ್ಲ ಅಂತ ಅಲ್ಲ, ಆದರೆ ಪ್ರತಿಯೊಬ್ಬರೂ ಈ ಮೊಬೈಲಿಂದ ದೂರ ಇಡಿ ಮಕ್ಕಳನ್ನ ಇದರಿಂದ ದೂರ ಇಡಿ. ನಿಮ್ಗೆ ಗೊತ್ತಿಲ್ಲದಂಗೆ ಮೊಬೈಲ್ ತೊಗೊಂಡು ಬೇರೆ ಕಡೆ ಹೊರಗಡೆ ಫೋಟೋಗೆ ಹೋಗ್ತಾರೆ. ಈಗ ನೋಡಿ ಎಷ್ಟು ಇನ್ಸಿಡೆಂಟ್ಗಳು ನಾವು ನೋಡ್ತೀವಿ, ಈ ಫ್ಲಡ್ ಬಂದಾಗ ಫೋಟೋ ತೆಗಿಯೋಕ್ಕೆ ಅಂತ ಹೋಗ್ತಾರೆ, ಕಾಲು ಜಾರಿ ಕೆಳಗೆ ಬೀಳ್ತಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಇದರಲ್ಲಿ ಎಲ್ಲಿ ಕುಶಾಲನಗರದ ದುಬಾರೆ ಇದರಲ್ಲಿ ಅವರು ಹೋಗಿ ಚೆನ್ನೈಯಿಂದ ಬಂದಂಥ ಒಂದು ಮಹಿಳೆ ಅಲ್ಲಿ ಆನೆ ಇದಕ್ಕೆ ಕಂಜನ ಆನೆ ತುಳಿದು ಅವಳು ತೀರ್ಕೊಳ್ತಾಳೆ. ಬಟ್ ಇದೆಲ್ಲ ಯಾಕೆ ಬೇಕು? ಇದೆಲ್ಲ ಆನೆ ಸ್ವಲ್ಪ ಅಂತರ ಕಂಡುಕೊಂಡ್ರೆ, ನಮಗೂ ಅವ್ರಿಗೂ ಒಂದು ಸ್ವಲ್ಪ ಡಿಸ್ಟೆನ್ಸ್ ಇದ್ದರೆ ಈ ಥರದ್ದು ಇದು ಯಾವುದೇ ಇದು ಆಗಲ್ಲ.
2: ಈಗ ನಡೀತ ಈಗ ಮಾನವರಲ್ಲಿ ಸಾಮಾನ್ಯವಾಗಿ ಒಂದು ಪರಿಸರ ಮಾಲಿನ್ಯದ ಬಗ್ಗೆ ಅವ್ರಿಗೂ ಅರಿವಿಲ್ಲ ಅಂತ.
0: ಹೌದು, ಖಂಡಿತ ಖಂಡಿತ, ಯಾವುದೇ ತರದ ಅರಿವು ಇರಲ್ಲ ಸರ್ ಯಾರಿಗೂ. ಆಮೇಲೆ ಯಾರಿಗೆ ಅರಿವಿರಲ್ವೋ ಅವ್ರಿಗೆ ಈ ವನ್ಯಜೀವಿಗಳು ಅಟ್ಯಾಕ್ ಮಾಡೋದಂಥದ್ದು.
2: ಈಗ ನಾನು ಹೇಳ್ತಿರೋದು ಏನೋ ಗೊತ್ತಾ ಸರ್, ಪ್ರಾಣಿ ಪಕ್ಷಿಗಳು ವನದಲ್ಲಿ ಜಾಸ್ತಿ ಇವೆ, ಆ ಪ್ರಾಣಿ ಪಕ್ಷಿಗಳು ಇರೋದ್ರಿಂದ ವನವನ್ನ ನಾವು ಕಡಿಲಿಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಭಯ ಭೀತಿಯಿಂದ ಜನರು ವರ್ತಿಸಿದ್ರೆ, ನಮ್ಮ ಅರಣ್ಯ ಉಳಿದಿದ್ರೆ ಈ ಸರಿ ಆಗಿದೆ ಅಲ್ಲ ಫಸಲು ಪ್ರಾಣಿಗಳು ನಾವು ನರಕವನ್ನ ಅನುಭವಿಸಕ್ಕೆ. ಮರಗಿಡಗಳು ಇಲ್ಲದೆ ಇರೋದ್ರಿಂದ ಪರಿಸರನ್ನ ಕಾಪಾಡೋದು, ಮೋಡವನ್ನ ಆಕರ್ಷಣೆ ಮಾಡುವಂತ ಒಂದು ಮರಗಳಿಗೆ ಗಿಡಗಳು ಇಲ್ಲದಾಗ ಮೋಡ ಎಲ್ಲಿ ಬರುತ್ತೆ ಸರ್? ಮಳೆ
0: ಬರಲ್ಲ, ಖಂಡಿತ ಬರಲ್ಲ.
2: ಮತ್ತೆ ಮರಗಿಡಗಳು ಇದ್ರಿಂದ ಆಕರ್ಷಣೆ ಆಗೋದಲ್ವಾ? ಇದು ಜನರಿಗೆ ಒಂದು ಪರಿಸರ ಮಾಲಿನ್ಯದ ಬಗ್ಗೆ ಅರಿವಾಗಬೇಕು ಎನ್ನುವುದು ನನ್ನ ಒಂದು ಚಿಂತೆಯನ್ನು.
0: ಖಂಡಿತ ಖಂಡಿತ ಸರ್, ಖಂಡಿತ ಸರ್. ನಿಮ್ಮ ಈಗ ನೋಡಿ, ನೀವು ಹೇಳದಕ್ಕೆ 2026 ಮಳೆ

0: ಇದ್ದಿರಂಥದ್ದು ಕೇವಲ 29%.
1: ಇಪ್ಪತ್ತೊಂಬತ್ತು ಪರ್ಸೆಂಟ್
0: ಕರ್ನಾಟಕದಲ್ಲಾಗಿರೋದು, ಅದರಲ್ಲೂ ನಮ್ಮ ಮೈಸೂರು ಭಾಗದಲ್ಲಾಗಿರೋದು 30%.
1: ಹೌದು,
0: ಅಂದ್ರೆ 30% 100 to 30% ಮಳೆ ಮಾತ್ರ ಆಗಿದೆ ಇವಾಗ. ಮುಂದಿನ ದಿನಗಳು ಅಂದ್ರೆ ಬೇರೆ ಅಲ್ಲ, ಇನ್ನ ಈ ಡಿಸೆಂಬರ್ ನವೆಂಬರ್ ಡಿಸೆಂಬರ್ಗೆ ನಮ್ಗೆ ಇದ್ರದ್ದು ಎಫೆಕ್ಟ್ ಬೀಳ್ತದೆ. ಈ ನಿಮ್ಮ ಕಾಡಂಚಿನ ಭಾಗದಲ್ಲಿ ನೀವು ಹೇಳಿದಂತ ಕ್ವಶನ್ಗೆ ಮತ್ತೆ ಆನ್ಸರ್ ಸಿಗುತ್ತೆ ನಿಮ್ಗೆ. ಈಗ ಹೋಗಿ ಕಾಡಲ್ಲಿ ಕಡಿತಾರೆ, ಏನು ಸೌದೆ ಕಡಿತಾರೆ, ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಇವಾಗ, ಅದು ಈ ಪ್ರಾಣಿಗಳೆಲ್ಲ ಹೊರಗಡೆ ಬರೋಂಥ ಟೈಮು ಇವಾಗ. ಇನ್ನೇನೋ ಇನ್ನು ಈ 30% ಮಳೆ ಆಗಿರೋದ್ರಿಂದ ಕೆರೆ ಕಟ್ಟೆಗಳು ನೀರು ತುಂಬಿಲ್ಲ. ಇವು ನಾಡಿಗೆ ಯಾಕೆ ಕುಡಿಕೊಂಡು ಬರ್ತವೆ ಅನ್ನೋದಾದರೆ ಇಲ್ಲಿ ನೀರು ಸೋರ್ಸು ಚೆನ್ನಾಗಿರುತ್ತೆ ನೋಡಿ. ಒಳಗಡೆ ಒಳಗಡೆ ತಮ್ಮ ಹೆಸರು ಮರ್ತುಬಿಟ್ಟೆ ನಾನು, ದೊಡ್ಡಸಿದ್ದವ್ರೆ ನೋಡಿ, ಈ ಈ ಒಳಗಡೆ ಬೋರ್ವೆಲ್ ತೋರಿಸಿ ಒಂದು ಸಣ್ಣ ಕೆರೆಗೆ ನೀರು ತುಂಬ್ತಾ ಇರ್ತಾರೆ ಇಲ್ಲಿ ಈ ಪಿ ಟಿ ಬಾರ್ಡ್ರ್ನಲ್ಲಿ. ಈ ನಾನು ಎಕ್ಸಾಂಪಲ್ ಹೇಳ್ತಾರದು ಇಲ್ಲಿ ದಮ್ಮನ ಕಟ್ಟೆ ಪಕ್ಕದಲ್ಲೇ ಹೇಳಿ. ಅಲ್ಲಿ ಎದುರುಗಡೆಗೆ ಸುಮಾರು ನಿಮ್ಮ ರೈತರಿಂದ ಖರೀದಿ ಮಾಡಿರೋಂಥ ಒಬ್ರು ಯಾರೋ 4 ಎಕರೆ ಜಮೀನು ತಗೊಂಡಿದ್ದಾರೆ. ಆಯ್ತಾ, 4 ಎಕರೆ ಜಮೀನು ತಗೊಂಡಿದ್ದಾರೆ. ಇವರು ಆ ಕೆರೆನಲ್ಲಿ ನೀರು ತುಂಬಿಸಿದ್ದಾರೆ. ಇವರು ಒಳಗಡೆ 800 ಅಡಿನೋ ಅಥವಾ 1000 ಅಡಿನೋ ಬೋರ್ವೆಲ್ ತೋರಿಸಿ ನೀರು ತುಂಬಿರ್ತಾರೆ. ಇವರು ಕೇವಲ 400-500 ಅಡಿ ಅಷ್ಟು ಕೆಳಗಡೆ ತೋಡ್ತಾರೆ, ನೀರು ಬಂದ್ಬಿಡುತ್ತೆ. ಆ ಬಾಳೆ ಬೆಳೆದವ್ರೆ ಎದುರುಗಡೆ ಬಾಳೆ ಬೆಳೆದಿದ್ದಾರೆ, ಆ ಕಡೆಗೆ ಜೋಳ ಬೆಳೆದಿದ್ದಾರೆ, ತುಂಬ 4 ಎಕರೆಯಲ್ಲಿ ಇವೆರಡು ಬೆಳೆದು ಬಿಟ್ಟಿದ್ದಾರೆ. ಇವಾಗ ಈ ಆನೆಗಳೆಲ್ಲ ಹೋಗಿ ಅದಕ್ಕೆ ಅಟ್ಯಾಕ್ ಮಾಡ್ತವೆ. ಇನ್ನೊಂದು 3 ತಿಂಗಳು ನೋಡ್ಕೊಳ್ಳಿ ಆ ಬಾಳೆ ಅಲ್ಲಿ, ಇದಕ್ಕೆ 100% ಈ ಆನೆಗಳಾಗಲಿ ಇದು ಆಕರ್ಷಿಸ್ದಂಗೆ ಕೈ ಬೀಸಿ ಕರೆದಂಗೆ. ಈ ಬಾಳೆ ಯಾರು ಬೆಳೀತಾರೆ ಕಾಡಂಚಲ್ಲಿ, ಬಾಳೆ ಬೆಳೆದಿರಲಿ ಮತ್ತು ಆ ತೆಂಗು ಬೆಳೆದಿರಲಿ ಇವೆಲ್ಲ ತುಳಿದು ಹಾನಿ ಆಗೋದು ನೀವು ಈ ಮಾಡೋಂಥ ಈ ಒಂದು ಇದರಲ್ಲಿ. ಈಗ ಒಂದು ಸಂಸಾರದಲ್ಲಿ 4 ಜನ ಮಕ್ಕಳಿರ್ತಾರೆ, ಅವ್ರಿಗೆ 4 ಭಾಗ ಮಾಡ್ತಾರೆ. ಒಂದು ಬೋರ್ವೆಲ್ ಹೋಗಿ 4 ಬೋರ್ವೆಲ್ ಆಗುತ್ತೆ, ಕಾಡೊಳಗಡೆ ನೀರು ಬಾ ಅಂತಂದರೆ ಎಲ್ಲಿ ಬರುತ್ತೆ? ಈ ಒಂದು ನಿಟ್ಟಿನಲ್ಲಿ ಸಿದ್ದು ಅವರೇ, ಇವರು ಏನು ಮಾಡಬೇಕು ಅಂತ ಅನ್ನೋದಾದರೆ, ಜನಗಳು ಮುನ್ನೆಚ್ಚರಿಕವಾಗಿ ಇವರು ಏನೆಲ್ಲ ಮಾಡಬೇಕು, ಕಾಡಿಂದ ನಾಡಿಂದ ಕಾಡಿಗೋಗಿ ಮರ ಕಡಿಯದೆ ಈ ಥರದ್ದೊಂದು ನಮ್ಮ ಕಾಡನ್ನ ಪ್ರೊಟೆಕ್ಟ್ ಮಾಡ್ಕೊಂಡಿದ್ರೆ ಖಂಡಿತ ನಮ್ಮ ಕಾಡು ಉಳಿತದೆ ಮುಂದಿನ ಪೀಳಿಗೆಗೆ. ನಮ್ಮ ಪೀಳಿಗೆಗೆ ಏನಿಲ್ಲ ಬಿಡಿ, ನಾವೆಲ್ಲ ನೋಡ್ಬಿಟ್ಟಿದ್ದೀವಿ, ನಾವು ನೀವು ಎಲ್ಲ ನೋಡ್ಬಿಟ್ಟಿದ್ದೀವಿ ಕಾಡೆಲ್ಲ. ಮುಂದಿನ ಪೀಳಿಗೆಯನ್ನು ಜನ ನೋಡಬೇಕು ಕಾಡನ್ನ ಅನ್ನೋದಾದರೆ, ನಾವು ಈ ಕಾಡುಗಳನ್ನ ಉಳಿಸ್ಬೇಕು ಅಷ್ಟೇ ನಮ್ಮ ಒಂದು ಇದು.
2: ಓಕೆ ಓಕೆ, ಧನ್ಯವಾದಗಳು.
0: ಧನ್ಯವಾದಗಳು
2: ಸರ್, ತಮ್ಮ ಜೊತೆ ಮತ್ತೆ ಕೂಡ ತಮ್ಮ ಅನುಭವ ಜೊತೆಗೆ ತಮಗೆ ಆದಂತಹ ಒಂದು ಸಂಘರ್ಷಗಳು ಇದ್ರ ಬಗ್ಗೆ ನಾವು ಮಾತನಾಡಿಸೋಕೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮನ ತೆಗೆದುಕೊಳ್ಳೋಣ. ಪ್ರಿಯ ಕೇಳಿದ್ರೆ, ನೀವು ಕೇಳ್ತಾ ಇದ್ದೀರಾ ಮಾನವ ಮತ್ತು ವನ್ಯಜೀವಿ ಸಂಘರ್ಷದಲ್ಲಿ ಛಾಯಾಗ್ರಾಹಕರ ಜೊತೆಗಿನ ಅನುಭವವನ್ನು ಕುರಿತು ಇವತ್ತು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿ ರವಿಶಂಕರ್ ಅವರು. ಸೊ ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮನ ತೆಗೆದುಕೊಳ್ಳೋಣ, ವಿರಾಮದ ನಂತರ ನಾವು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು. ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನನಗೆ ಗೊತ್ತು. ನಂಬಿಕೆ ಇದೆ. ಪದೇ ಪದೇ ಕುಡಿಸುವುದರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ. ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
0: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
1: ವಿರಾಮದ ನಂತರ ಮತ್ತೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ತಮಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಸರ್, ವಿರಾಮಕ್ಕಿಂತ ಮುಂಚೆ ತಾವು ಮಾತನಾಡ್ತಾ ಇದ್ರಿ, ತಮ್ಮ ಒಂದು ಛಾಯಾಗ್ರಾಹಕದ ಅನುಭವವನ್ನು ಕುರಿತು ತಾವು ಮಾತನಾಡ್ತಾ ಇದ್ರಿ, ಜೊತೆಗೆ ತಾವು ಹೇಗೆ ಈ ಒಂದು ಛಾಯಾಗ್ರಾಹಕ ಗ್ರಹಣದ ಜೊತೆಗೆ ಈ ತಮ್ಮ ವನ್ಯಜೀವಿಗಳಿರ್ಬೋದು ಅಥವಾ ಕಾಡಿನ ಬಗ್ಗೆ ತಾವು ಯಾವ ಥರ ಒಂದು ಅನುಭವವನ್ನು ಪಡೆದುಕೊಂಡ್ರೆ ಅಥವಾ ಅದ್ರ ಬಗ್ಗೆ ತಮಗೆ ಯಾಕೆ ಈ ಒಂದು ಆಕರ್ಷಣೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ತಾವು ಮಾತನಾಡ್ತಾ ಇದ್ರಿ ಸರ್. ಇದ್ರ ಜೊತೆಗೆ ತಾವು ಈ ಒಂದು ವನ್ಯಜೀವಿಗಳನ್ನು ಛಾಯಾಗ್ರಹಣ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಮಗೆ ಎದುರಾದಂತಹ ಸವಾಲುಗಳಿರ್ಬೋದು ಅಥವಾ ತಮ್ಮ ಒಂದು ಅನುಭವಗಳನ್ನು ಮತ್ತಷ್ಟು ನಮ್ಮ ಕೇಳೋದ್ರಿಗೆ ಹಂಚ್ಕೊಳ್ಬೋದ ಸರ್?
2: ಖಂಡಿತ. 2011 ನನಗೆ 2011 8 ತಿಂಗಳು ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ನನಗೊಂದು ಫೋನ್ ಬರುತ್ತೆ ಬೆಳಗ್ಗೆನೆ, ಆನೆಗಳು ಬಂದ್ಬಿಟ್ಟಿದೆ ಮೈಸೂರಿಗೆ ಅಂತ. ನಾನು ಅನ್ಕೊಂಡೆ ಕಾಡಿಂದ ಬಂದಿರೋದಂತ ಅನ್ಕೊಂಡಿರ್ಲಿಲ್ಲ. ಅರಮನೆಯಿಂದ ಆನೆಗಳು ಮೊದಲೊಂದ್ಸಲ ಬಂದ್ಬಿಟ್ಟಿತ್ತು. ಇದೇ ಆನೆಗಳು ಏನಾರು ಬಂದ್ಬಿಟ್ಟಿದ್ಯಾ ಅಂತ. ಎಲ್ಲಿ? ತಿಲಕ್ ನಗರದ ಹತ್ರ ಬಂದಿದೆ ಅಂತ. ನಮ್ಗೆ ಕಾಡ ಆನೆ ಆನೆ ಅಂತಂದ್ರೆ ಏನೋ ಅಂತ ಇದು. ಅವತ್ತು ನಮ್ಮ ಹಳೆ ಮನೆ ಸರ್ ಅವರು ತೀರ್ಕೊಂಡ್ಬಿಟ್ಟಿದ್ರು, ಅಲ್ಲಿ ಹೋಗಿದ್ದೆ ನಾನು. ಲಿಂಗದೇವರು ಹಳೆ ಮನೆ ಅಂತ ಕಲಮಂದಿರ ಇದು ಡೈರೆಕ್ಟರ್ ಆಗಿದ್ರು, ರಂಗಾಣಿ ಡೈರೆಕ್ಟ್ ಆಗಿದ್ರು. ಅವ್ರ ಮನೆಯಲ್ಲಿದ್ದೆ, ಅಲ್ಲಿಂದ ಡೈರೆಕ್ಟ್ ಆಗಿ ನನಗೆ ಸೀದಾ ಕೆಆರ್ ಹಾಸ್ಪಿಟಲ್ ಹತ್ರ ಬರ್ತೀನಿ. ಬಂದಾಗ ಆನೆ ಬರ್ತಾ ಇದೆ, ಎಲ್ಲಿದು ಅಂತ ನಾನು ಕೇಳಿದ್ರೆ ಫಾರೆಸ್ಟ್ ಕಾಡಿಂದ ಬಂದೈತೆ ಅಂತ. ನನಗೆ ಅದೇ ತಲೆ ಕೆಟ್ಟೋಯ್ತು, ಇದೇನಿದು ಕಾಡಿಂದ ಬಂದೈತೆ ಅಂತ. ಈ ಆನೆ ಮೈಸೂರು ಸಿಟಿ ಒಳಗೆ ಕೆಆರ್ ಹಾಸ್ಪಿಟಲ್ ಹಿಂಭಾಗ ನುಗ್ಗುತ್ತೆ. ನುಗ್ಗಿ ಅಲ್ಲೊಬ್ಬ ಹಾಲು ಕರಿತಿರ್ತಾನೆ. ನಾವು ಇದ್ರ ಹಿಂದೆನೆ ಓಡ್ತಾ ಇದೀವಿ, ಗಾಡಿ ನಿಲ್ಸ್ಬಿಟ್ಟಿದೀವಿ ಕೆಆರ್ ಹಾಸ್ಪಿಟಲ್ ಮುಂದೆ ಗಾಡಿ ನಿಲ್ಸ್ಬಿಟ್ಟಿದೀವಿ, ಹಿಂದೆ ಓಡ್ತಾ ಇದೀವಿ. ಸರಿ, ಆನೆ ಅದೇನು ತುಂಬಾ ದೊಡ್ಡದೇನಲ್ಲ, 20 ವರ್ಷದ ಆನೆ, ಇದರಿಂದ ಹೋಗ್ತಾ ಇದೀವಿ. ಇವನು ಹಾಲು ಕರಿತಾ ಒಂದ್ ಕಡೆ ಜನಗಳೆಲ್ಲ ನಿಂತಿರ್ತಾರೆ, ಈ ಆನೆ ಓಡ್ ಬರುತ್ತೆ, ಓಡ್ ಬರ್ತಿದ್ದೆ. ಅವ್ನಿಗೆ ಅವ್ನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅವ್ನ ಮುಂದೆ ಆನೆ ಹಿಂದೆ ಇದೀವಿ ನಾವು ಹೇಳಂಗಿಲ್ಲ. ಅವ್ನ್ ಟರ್ನ್ ತಗೋತು, ಅಲ್ಲೇ ಹಾಲು ಕೈ ಇದ್ ಮಾಡ್ತಿದ್ದ. ಅದ ಏನ್ ಮಾಡ್ತು, 2 ಸೊಂಡ್ಲಲ್ಲಿ ಅದನ್ನ ಅವನ್ನ ಇದ್ ಮಾಡೋದಕ್ಕೆ ಹೋಯ್ತು ಒಬ್ಬನ್ನ. ಅವನೇನ್ ಮಾಡ್ತಾನೆ, ಹಿಂಗ್ ಎತ್ತು 2 ಕೊಂಬಲಿ ಹಿಂಗೆ ಎತ್ತಬೇಕು, ಅಷ್ಟೊಳಗೆ ಜಂಪ್ ಮಾಡ್ತಾನೆ ಮೇಲ್ಗಡೆ. ಜಂಪ್ ಮಾಡಿ ಒಂದು ಸೆಲ್ಫ್ ಇರುತ್ತೆ, ಸೆಲ್ಫ್ ಮೇಲೆ ಎತ್ಕೊ ಓಡ್ ಬಂದ್ಬಿಡ್ತಾನೆ. ಅದನ್ನ ನಾನು ಫೋಟೋಗ್ರಾಫ್ ಮಾಡಿದೆ. ಅಲ್ಲಿಂದ ಮೋರ್ ಹತ್ರ ಬರುತ್ತೆ, ಮೈಸೂರು ಮೋರ್ ಹತ್ರ ಬರುತ್ತೆ. ಮೋರ್ಗ್ ಹೋಗೋಕ್ಕಿಂತ ಮುಂಚೆ 2 ಹಸುನ ಸಾಯಿಸುತ್ತೆ. ಹಸುನ ಸಾಯಿಸಿ ಮೋರ್ ಕೆಳಗಡೆ ಪಾರ್ಕಿಂಗ್ ಕೊಟ್ಟು ಹೋಗ್ಬಿಡುತ್ತೆ. ಹೋಗಿದ್ದು ಬರ್ಬೇಕಾದ್ರೆ ಎಲ್ಲರೂ ಕಾಂಪೌಂಡ್ ಮೇಲೆ ನಿಂತಿರ್ತೀವಿ. ಮೋರಿಂದ ಹೊರಗಡೆ ಬರ್ತಾ ಇರ್ತದೆ, ಅಷ್ಟೊಳಗೆ ಜನ ಬರ್ತಾ ಇದೆ. ನಾನೇನ್ ಮಾಡ್ಬಿಟ್ಟು ಇಳಿದ್ಬಿಟ್ಟು ಆ ಕಡೆ ಹೋಗಿ ನಿಂತ್ಕೊಳ್ಳೋಣ ಅನ್ಬಿಟ್ಟು ಜಂಪ್ ಮಾಡಿದೆ. ಜಂಪ್ ಮಾಡೋಷ್ಟೊಳಗೆ ಅವನು ಬಂದು ನನ್ನನ್ನು ತಳ್ಳಿಬಿಡ್ತಾನೆ, ನಾನು ಅಲ್ಲೇ ಬಿದ್ದ್ಬಿಡ್ತೀನಿ. ಆನೆ ಬರ್ತಾ ಇರೋದು ನೋಡ್ತೀನಿ, ಬರ್ತಾ ಇದೆ, ನಾನು ಬಿದ್ದ್ಬಿಡ್ತೀನಿ. ಬಿದ್ದ ತಕ್ಷಣ ನನಗೇನಾಗುತ್ತೆ, ಓ ನಾನು ಓದೆ ಅನ್ಕೊಂಡು ನಾನೇನು ಮಾಡಿದೆ, ಹಂಗೆ ತಲೆನ ಕೆಳಗಾಕೊಂಡು ಕ್ಯಾಮ್ರಾ ಇಟ್ಕೊಂಡು ಸುಮ್ಮನೆ ಅಳ್ಳಾಡದೆ ಮಲ್ಕೊತೀನಿ. ಮಲಗಿದಾಗ ಈ ಆನೆ ಏನು ಮಾಡುತ್ತೆ, ಅಲ್ಲೇ ಪಾಸ್ ಆಗುತ್ತೆ, ಎದುರುಗಡೆ ATMಅಲ್ಲಿ ಒಬ್ಬ ಕೆಲಸ ಮಾಡ್ತಿರ್ತಾನೆ, ಅವನೋಗಿ ಸಾಯಿಸುತ್ತೆ. ನಾನು ಎದೊಳಕ್ಕೆ ಹೋಗ್ತೀನಿ, ಎದೊಳಕ್ಕೆ ಆಗ್ತಾ ಇಲ್ಲ, ಮೇಲಿಂದ ಇದು ಮಾಡಿದಾಗ ಕಾಲು ಜಾರಿ ಬಿದ್ದು ಕಾಲು ಉಳುಕ್ಬಿಟ್ಟಿರ್ತದೆ. ಅಲ್ಲಿಂದ ಅದು ಫೋಟೋ ತೆಗಿಯೋಕ್ಕಾಗಲ್ಲ. ಸತ್ತಾದಮೇಲೆ ನಾನು ಕುಂಟ್ಕೊಂಡು ಅವನದು ಫೋಟೋ ತೆಗಿತೀನಿ. ಆನೆ ಮುಂದೆ ಹೋಗ್ತಿರ್ತದೆ, ಕುಂಟ್ಕೊಂಡೇ ಹೋಗ್ತೀನಿ. ರಾಜಕಮಲ್ ಥಿಯೇಟ್ರಿಂದ ಜಗನ್ಮೋಹನ ಪ್ಯಾಲೇಸ್ ರೋಡ್ ಕಡೆಗೆ ಬರ್ತದೆ, ವಿಲಾ ಕಾನ್ವೆಂಟಿಂದ ರೈಟ್ ಸೈಡ್ ನುಗ್ಗುತ್ತೆ, ನುಗ್ಗಿ ನಮ್ಮ ಮಾರಣಿಸ್ ಕಾಲೇಜ್ ಒಳಗಡೆ ನುಗ್ಗುತ್ತೆ. ಮಾರಣಿಸ್ ಕಾಲೇಜಲ್ಲಿ ಒಂದು ಬೆಟ್ಲ ಹತ್ರ ಹೋಗ್ತೀವಿ. ರವಿ ಸರ್ ಇರ್ತಾರೆ ಅವಾಗ ACF ಆಗಿ, ರವಿಕುಮಾರ್ ಅವರು. ಅವರು ಅರಮನೆ ಒಳಗೆ, ಸಾರಿ, ನಮ್ಮ ಮಹಾರಾಣಿಸ್ ಕಾಲೇಜ್ ಒಳಗಡೆ ಯಾರನ್ನೂ ಬಿಡಬೇಡಿ ಅಂತ ಅದನ್ನ ಗೇಟ್ ಹಾಕ್ಬಿಡ್ತಾರೆ. ಒಳಗಡೆ ನಾವು ಫೋಟೋಗ್ರಾಫರ್ಸ್ ಮಾತ್ರ ಇದ್ದೀವಿ, ನಮ್ಮ ಕಡೆಗೆ ಬರುತ್ತೆ, ನಾವೆಲ್ಲ ಮೇಲ್ಗಡೆ ಹತ್ಬಿಡ್ತೀವಿ. ಈ ಆನೆ ಎಲ್ಲಿ ಮೇಲ್ಗಡೆ ಬಂದ್ಬಿಡುತ್ತೆ, ಕೆಳಗಡೆ ಬಂದು ಗುದ್ದುತ್ತಾ ಇದೆ, ಅದ್ರ ಟಸ್ಕಲ್ಲಿ ಬಂದು ಇದನ್ನ ಗುದ್ದುತ್ತಾ ಇದೆ, ನಾವು ಮೇಲ್ಗಡೆ ಇದ್ದೀವಿ. ಅದನ್ನು ನಮ್ಮ ಕೆಲವು ಫೋಟೋಗ್ರಾಫರ್ಸು ಪ್ರೆಸ್ ಫೋಟೋಗ್ರಾಫರ್ಸು ಫೋಟೋ ತೆಗೆದಿದ್ದಾರೆ. ಅಲ್ಲಿಂದ ಬರ್ತದೆ, ಅಲ್ಲಿಂದ ಬಂದು ನಮ್ಮ ಮಹಾರಾಜ ಕಾಲೇಜಿಗೆ ನುಗ್ತದೆ. ಆಯಿತು, ಇದಾದಮೇಲೆ ನಾವು ಈ ಫೋಟೋಗ್ರಾಫ್ಸ್ನ ನಿರಂತರವಾಗಿ ನನಗೆ ಕಾಡ

0: ಬಂದು ನಾವು ಅವತ್ತೊಂದು 2011 ನನಗೆ ಎದುರಾದಂತ ಇದೊಂದು ಆನೆ. ಇದಾದ್ಮೇಲೆ 2013 ಜನವರಿ 17 ನನಗೊಂದು ಕರೆ ಮಾಡುತ್ತೆ. ನನ್ನ ತಮ್ಮಂಗೆ ಒಂದು ಹುಷಾರಿರಲ್ಲ, ಮೈಸೂರಲ್ಲಿ ಒಂದು ನಮ್ಮ ಮನೆಯಲ್ಲೇ ಒಂದು ಫಂಕ್ಷನ್ ಇರುತ್ತೆ. ನನಗೊಂದು ನಮ್ಮ ಗೆಳೆಯ ಸತೀಶ್, HD ಕೋಟೆ ಸತೀಶ್ ಪ್ರಜಾವಾಣಿ ವರದಿಗಾರ,
1: ಸತೀಶ್ ಆರಾಧ್ಯ,
0: ನನ್ನ ಆರಾಧ್ಯ

0: ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು ನಮ್ಮ ಊರಲ್ಲಿ ಈ ತರ ಅಂತರಸಂತೆನಲ್ಲಿ ಹುಲಿ ಬಂದಿದೆ ಬರ್ತೀರಾ ಅಂತ. ಅಯ್ಯೋ ಅದ್ರಲ್ಲೇನಂತೆ, ಹೋಗೋಣ ಬಿಡಿ ಸರ್, ಬಂದ್ಬಿಡ್ತೀನಿ. ಏನು ಮನೇಲಿ ಪೂಜೆ ನಡೀತಾ ಇದೆ, ಅದು ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ನನ್ನ ಕ್ಯಾಮ್ರಾ ಮನೇಲಿದೆ, ಅಲ್ಲಿಂದ ತಗೊಂಡು ನಾನು ಬರ್ತೀನಿ, ನೀವು ಅಲ್ಲಿರಿ, ಎಲ್ಲಿರ್ತೀರಾ ಅಂತ. ಅಗ್ರಹಾರದಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಗಾಡಿನೆಲ್ಲ ಹತ್ಕೊಂಡು ಬರ್ತೀವಿ. ಎಲ್ಲ ಸುತ್ತ 1,000 ಜನ ಇದ್ದಾರೆ ಸರ್ ಇಲ್ಲಿ ಅಂತರಸಂತೆನಲ್ಲಿ. ಅಲ್ಲಿ ಇಳಿದ ತಕ್ಷಣ ನಾವೇನು ಮಾಡೋದು, ಅಪೋಸಿಟ್ ಸೈಡ್ ಪಟಾಕಿ ಎಲ್ಲ ಹೊಡಿತಾ ಇದ್ರು. ನಾವು ಇಳಿಯೋದಕ್ಕೂ ನಮ್ಗೆ ನಾನೇನು ಮಾಡಿದೆ, ಓಪನ್ ಇರೋ ಜಾಗಕ್ಕೆ ಹೋಗ್ಬಿಟ್ಟು ಫೋಟೋ ತೆಗಿಯೋಣ ಅಂದ್ಬಿಟ್ಟು ನಾವು ಅಲ್ಲಿ ನಂದಕುಮಾರ್ ಶೈಲಿ ಮತ್ತೆ ಇನ್ನೊಬ್ಬ ಇವರು ಸಾಗರ್ ಇಲ್ಲ ಇನ್ನೊಬ್ರು ನಂದಕುಮಾರ್ ಶೈಲಿ ಮತ್ತೆ ಇನ್ನೊಬ್ರು ಇಬ್ರು ಮುಂದೆ ನಿಂತಿರ್ತಾರೆ, ರಾಜು ಸಾಗರ್ ಅಂತ, ಅವರು ಅಲ್ಲಿ ಮುಂದೆ ನಿಂತಿರ್ತಾರೆ. ನಾವು ನಮ್ಗೆನ ಮುಂದೆ ಇರ್ತಾರೆ, ನಾನು ಸತೀಶ್ ಹಿಂದೆ ಇರ್ತೀವಿ. ಈ ಹುಲಿಗೆ ಪಟಾಕಿ ಎಲ್ಲ ಹೊಡಿತಾರಲ್ಲ, ಈ ಕಡೆ ನಮ್ಮ ಕಡೆ ಓಡ್ ಬರುತ್ತೆ. ನಾನೇನ್ ಮಾಡ್ತೀನಿ, ಅವ್ ಇವರಿಬ್ರು ಹಿಂಗಿಂಗ್ ಓಡ್ಬಿಟ್ಟಿರ್ತಾರೆ, ರಿವರ್ಸ್ ಡೈರೆಕ್ಷನ್ ಓಡ್ಬಿಡ್ತಾರೆ. ನಾನು ಹುಲಿ ಬತ್ತಾಯ್ತಲ್ಲ, ಹಿಡಿದ್ರೆ ಅವ್ರು ನಡೀತದೆ ಅಂತ ಕ್ಯಾಮ್ರಾ ತೆಗೆದು ಒಂದು 8-10 ಫೋಟೋ ತೆಗೆದು ಬಿಡ್ತೀನಿ. ತೆಗೆದು ಮತ್ತೆ ನಾನು ಹಿಂದೆ ತಿರುಗ್ಬಿಟ್ಟು ಓಡ್ತೀನಿ, ಹುಲಿ ನೋಡ್ತೀನಿ, ಬರ್ತಾನೆ ಇದೆ, ಮುಂದೆ ಬರ್ತಾ ಇದೆ. ನನಗೆ ತುಂಬ ಗಾಬರಿಯಾಗಿ, ಅಂದರೆ ಎದುರುಗಡೆನೆ ಹುಲಿ ಬರ್ತಾ ಇದೆ ಅಂತ, ಅಂಥ ಗಾಬರಿ ಏನಾಗಿಲ್ಲ. ನಾವು ಕಾಡೊಳಗೆ ಫೋಟೋ ತೆಗಿತಿರ್ತೀವಲ್ಲ ಅದೇ ಥರ ಅಂದ್ಕೊಂಡು ನಾವೇನು ಮಾಡ್ತೀವಿ, ಓಡೋಗ್ತೀವಿ. ನೋಡಿ, ಇದು ಕಾಡಿನ ಅರಿವಿಲ್ಲ, ನಾವೇ ಏನೋ ತಪ್ಪು ಮಾಡಿದ್ವೋ ಅಥವಾ ಇನ್ನೊಂದು ತಪ್ಪಾಯಿತೋ, ಇದು ಯಾರಿಗೆ ಈ ಥರದ್ದು ಅವೇರ್ನೆಸ್ ಇದು ಮಾಡಲ್ವೋ, ಪ್ರಿಕಾಕ್ಷನರಿ ತಗೊಳ್ಳಲ್ವೋ, ಇದು ಮೇಜರ್ ಇಶ್ಯೂಸ್. ಇದು ನಾವು ನಮಗೇನು ಗೊತ್ತಿಲ್ಲ, ಮುಂದೆ ಹೊರಟೋಗ್ಬಿಟ್ಟಿದ್ದೀವಿ, ಒಂದು 100-120 ಅಡಿ ದೂರದಲ್ಲಿದ್ದೀವಿ. ಹುಲಿ ಓಡ್ ಬರ್ತಾ ಇದೆ, ಒಂದು 8-10 ಫೋಟೋ ತೆಗೆದುಬಿಟ್ಟು ಓಡ್ತಾ ಇದ್ದೀನಿ. ನಾವು ಒಂದು ಹೆಜ್ಜೆ, ಅದಕ್ಕೆ 4 ಹೆಜ್ಜೆ, ಅಂದರೆ ಅಷ್ಟು ಫಾಸ್ಟಲ್ಲಿ ಇರ್ತದೆ.
1: ಹೌದು,
0: ಹೋಗ್ತೀನಿ, ಒಂದು ಬೇಲಿ ನೆಗಿತೀನಿ, ಬೇಲಿ ನೆಗೆದ ತಕ್ಷಣ ಕಾಲಿಗೆ ಶೂ ಸಿಗಾಕೊಳ್ಳುತ್ತೆ, ಬೀಳ್ತೀನಿ. ಬೀಳ್ದ ತಕ್ಷಣ ನಾನೇನು ಅಂದ್ಕೊಂಡೆ, ಇದೇನು ಸೌಂಡ್ ಮಾಡಲಿಲ್ವಲ್ಲ, ಇದು ಯಾರನ್ನೂ ಹಿಡಿದಿರ್ಬೇಕು ಮುಂದೆ ಅಂತ. ನಾನೇನು ಮಾಡ್ತೀನಿ, ಕ್ಯಾಮ್ರಾ ಮುಂದೆ ಹೊರಟೋಗಿರುತ್ತೆ, ಕತ್ತಲ್ಲಿ ಬೈನಾಕ್ಯುಲರ್ ಇರುತ್ತೆ, ಕ್ಯಾಮ್ರಾ ಇರುತ್ತೆ, ಎತ್ಕೊಂಡು ಕ್ಯಾಮ್ರಾ ಫೋಟೋ ತೆಗಿಯಕ್ಕೆಂದ್ಬಿಟ್ಟು ಹಿಂದೆ ತಿರುಗ್ತೀನಿ. ನೋಡಿದ್ರೆ ಇದು ನನ್ನ ಕಾಲ ಹತ್ರ ಬಂದು ನಿಂತಿರುತ್ತೆ. ಅದು ನನ್ನ ಇದು ಕಾಲ ಹತ್ರ ನಿಂತ್ಕೋತಿದ್ದಂಗೆ ನಾನೇನು ಮಾಡಿದೆ, ಮೇಲೆ ಇದು ಕುದಿಕೆ ಹಿಡಿಯೋಕ್ಕೆ ಅಂತ ಬರುತ್ತೆ. ಬರ್ತಿದ್ದಂಗೆ ನಾನೇನು ಮಾಡ್ತೀನಿ, ನನ್ನ ಭುಜನ ರೈಟ್ ಸೈಡ್ ಭುಜನ ಕೊಟ್ಬಿಡ್ತೀನಿ, ಕಚ್ಚಿ ಇಟ್ಕೋತದೆ, ಹೋಲ್ಡ್ ಮಾಡುತ್ತೆ. ಸುಮಾರು 62-68 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಂಡಿದೆ. ಆ ಕೈಯಲ್ಲಿ ಇಟ್ಕೊಂಡಿದ್ದಲ್ಲ ಕ್ಯಾಮ್ರಾ, ಅವಾಗಲೂ ಕ್ಲಿಕ್ ಆಗಿದೆ, ಕೆಳಗೆ ಬಿದ್ದಾಗಲೂ ಕ್ಲಿಕ್ ಆಗಿದೆ. ಆ ಒಂದು ಇದನ್ನಲ್ಲಿ ನಾನೇನು ಮಾಡ್ತೀನಿ, ಅವಾಗ ಓ ರವೀನ್ ಹಿಡಿದುಬಿಟ್ಟಿದೆ ಅಂತ ನಮ್ಮ ಈ ಸತೀಶ್ ಏನು ಮಾಡ್ತಾರೆ, ಯಾರ್ಯಾರಿಗೂ ಹೇಳಿ ಒಂದು 4-5 ಕಳ್ಳು ಹೊಡಿತಾರೆ. ಅಷ್ಟೊಳಗೆ ಅದಕ್ಕೆ ಬೀಳುತ್ತೋ ಅಥವಾ ನನ್ನನ್ನು ಹಂಗೆ ಬಿಡುತ್ತೆ ಏನೋ ಗೊತ್ತಿಲ್ಲ, ಅಷ್ಟೊಳಗೆ ಇಲ್ಲೆಲ್ಲ ಡ್ಯಾಮೇಜ್ ಮಾಡಿರುತ್ತೆ ನನಗೆ. ರೈಟ್ ಸೈಡ್ ತೋಳು ಸುಮಾರು ಒಂದು 8-9 ಕಡೆ ಸ್ಟಿಚಸ್ ಹಾಕಿದ್ದಾರೆ. ಆದರೆ ಅದೆಲ್ಲ ಏನಾಗುತ್ತೆ, ತುಂಬ ಬ್ಲಡ್ ಹೋಗ್ತಾ ಇರ್ತದೆ. ನಾನೇನು ಮಾಡ್ತೀನಿ, ಅದು ಕುತ್ಕೊಂತೀನಿ, ನೋಡ್ತೀನಿ ಹುಲಿ ಅದೆಲ್ಲಿ ಮೊದಲಿಂದ ಓಡ್ ಬಂತು, ಹೋಗ್ ಜಾಗದಲ್ಲಿ ಅದಲ್ಲೇ ಕುತ್ಕೊಂಡಿರುತ್ತೆ. ಆ ಜಾಗಕ್ಕೆ ನಾನು ಕ್ಯಾಮ್ರಾ ತಗೊಂಡೋಗಿ ಇಟ್ಕೊಂತೀನಿ, ಅಂದರೆ ಕ್ಯಾಮ್ರಾ ತೆಗೆದು ಕತ್ಕಾಕೋತೀನಿ, ಹಾಕೊಂಡು ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ನನಗೆ. ಅಂದರೆ ಬಲಗೈಯಲ್ಲಿ ನಂಗೆ ಸ್ವಾಧೀನ ನಿಂತೋಗ್ಬಿಟ್ಟಿದೆ, ಇದೇನು ಹಿಂಗಾಗ್ತದೆ ಅಂತ ಕೈ ಎಡದಗೈನ ತೆಗೆದು ಲಾಕ್ ಮಾಡಿಕೊಂಡು ಹೆಂಗೋ ನಿಂತ್ಕೊಂಡು ನೋಡ್ತೀನಿ, ಯಾರೂ ಬರ್ತಾ ಇಲ್ಲ. ಈ ನಮ್ಮ ಅಂತರಸಂತೆಯಲ್ಲಿ ಸಣ್ಣಪ್ಪ ಅಂತ ಒಂದು ಹುಡುಗ ಇದ್ದಾನೆ, ಅವನು ಫೋಟೋಗ್ರಾಫರ್ ಅಂತ ಗೊತ್ತಿಲ್ಲ. ಸಾರ್ ಓಡ್ ಬನ್ನಿ ಸರ್, ಸಾರ್ ಓಡ್ ಬನ್ನಿ ಅಂತ. ಆಮೇಲೆ ನಾನು ಬರಲಿಲ್ಲ, ಅವನು ಇರೋದೇ ಒಂದು ಟವಲ್ನ ತೆಗೆದು ಹರಿದು ಅಲ್ಲೇ ಕಟ್ಕೊಂಡು ಇದನ್ನ ಇಟ್ಕೊಂಡು ದರ ದರ ದರ ದರ ಅಂತ ಹೇಳ್ಕೊಂಡು ತೊಗೊಂಬಂದು ವ್ಯಾನ್ಗೆ ಹಾಕ್ಬಿಟ್ಟು ಸರ್ ಕರ್ಕೊಂಡೋಗಿ, ಫಸ್ಟ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಂತ ಕರ್ಕೊಂಬರ್ತಾನೆ. ಹಳ್ಳಿ ಜನಗಳು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ, ಆ ಹುಲಿ ಏನು ಆಗಲ್ಲ, ಏನು ಅಂದರೆ ಅವ್ರನ್ನ ಅವ್ರ ಜೀವನನ ಲೆಕ್ಕಿಸ್ತೇನೆ. ಇದಕ್ಕೆ ಬಂದು ನನ್ನನ್ನು ಸೇವ್ ಮಾಡಿ ನನ್ನನ್ನು ಜೀಪ್ ಒಳಗೆ ಹಾಕಿ, ಅಂದರೆ ವ್ಯಾನ್, ನಾವು ಬಂದಿರೋ ವ್ಯಾನ್ಲೇ ಹಾಕಿ ಮತ್ತೆ ಫಸ್ಟ್ ಏಡ್ಗೆ ಇದು ಕಳಿಸ್ತಾರೆ ಎಚ್ ಡಿ ಕೋಟೆಗೆ. ಎಚ್ ಡಿ ಕೋಟೆನಲ್ಲಿ ಬರೋಷ್ಟೊಳಗೆ ಇದೆಲ್ಲ ತುಂಬ ಟೈಟಾಗಿ ಕಟ್ಟಿರ್ತಾರಲ್ಲ, ಅದನ್ನು ಬಿಚ್ಚುತ್ತಾರೆ, ಇದಕ್ಕಿಂತ ಟೈಟಾಗಿ ಇದು ಕಟ್ಬಿಡ್ತಾರೆ. ಅಲ್ಲಿಂದ ಬರ್ತೀವಿ ಮೈಸೂರಲ್ಲಿ, ನಮ್ಮ ಇದಕ್ಕೆ ಬರ್ತೀವಿ ಹಾಸ್ಪಿಟ್ಲಲ್ಲಿ. ನಮ್ಮ ಮನೆಗೆ ಹೇಳಿಲ್ಲ ಈ ವಿಷಯ, ಕಾಡಿಗೆ ಹೋಗ್ತಾ ಇದ್ದೀವಿ, ಹುಲಿ ಬಂದೈತೆ, ಇದೇನು ಹೇಳಿಲ್ಲ. ನಾವು ಮೈಸೂರಲ್ಲಿ ಎಷ್ಟು ಹೋಗೋಷ್ಟೊಳಗೆ ಎಲ್ಲ ಮೀಡಿಯಾದಲ್ಲಿ ಪಬ್ಲಿಸಿಟಿ ಆಗಿಬಿಟ್ಟಿದೆ, ರವಿಗೆ ಹೊಟ್ಟೆಗೆ ಬಗೆದುಬಿಟ್ಟಿದೆಯಂತೆ, ಕಾಲಿಗೆ ಬಗೆದುಬಿಟ್ಟಿದೆಯಂತೆ ಅಂತ. ಇದೊಂದು 2 ನಿಮಿಷ ಹೇಳ್ಬಿಟ್ಟು ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ. ಹೋಗಿ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಹಾಸ್ಪಿಟ್ಲಿಗೆ ಹೋದರೆ ಇದೇನು ಇಷ್ಟೊಂದು ಜನ ಅವ್ರೆ, ನನಗೆ ಗೊತ್ತಿಲ್ಲ ಇಷ್ಟೊಂದು ಜನ ಸೇರಿರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಲೋ ಇದು ವ್ಯಾನ್ ಬರ್ತಾ ಇದೆ, ಅಲ್ಲಿ ಯಾರೋ ಹೋಗಿ ನಮ್ಮ ಅಮ್ಮನ ಮನೆಗೆ ಹೋಗಿದ್ದು, ಅಲ್ಲೋಗಿ ಹೇಳಿದ್ದಾರೆ ರವೀನ ಈಗ ತರ್ತಾ ಇದಾರಂತೆ, ಅಲ್ಲಿಂದ ತರ್ತಾ ಇದಾರಂತೆ. ಇವ್ರನ್ನ ಅಮ್ಮನಲ್ಲೆಲ್ಲ ಏನು ಅನ್ಕೊಬಿಟ್ಟವ್ರೆ, ಎಲ್ಲ ಕೆಲವರು ಹೇಳಿರೋದು ಅವನು ಸತ್ತೇ ಹೋಗ್ಬಿಟ್ಟಿದ್ದಾನೆ, ಹುಲಿ ಬಾಯಿ ಹಾಕಿದ್ಮೇಲೆ ಬದುಕ್ತಾರೆ ಅಂತ. ಸರಿ, ಅಲ್ಲಿಂದ ನಾವೇನು ಮಾಡ್ತೀವಿ, ಸತೀಶ್ನು ಕರ್ಕೊಂಡು, ನಮ್ಮ ಶಂಕರ್ ಅಂತಿದ್ದಾರೆ ಎಚ್ ಡಿ ಕುಟ್ಟೆ ಪ್ರೆಸಿಡೆಂಟ್ ಆಗಿದ್ರು, ಅವರು ನಮ್ಮ ಗಾಡಿನಲ್ಲೇ ಕರ್ಕೊಂಡು ಬಂದು ಕೇರಳ

0: ಹಾಸ್ಪಿಟ್ಲ್ ಕರ್ಕೊಂಬರ್ತಾರೆ. ಕರ್ಕೊಂಬಂದು ನಮಗೆ ಸ್ಟ್ರಕ್ಚರ್ ತೊಗೊಬರ್ತಾರೆ. ತೊಗೊಂಬಂದಾಗ ಬಾಗಿಲು ತೆಗಿತಾರೆ. ಇನ್ನು ಇದು ಮಾಡ್ತಾರೆ, ನಾನು ಎದ್ದು ಕೂತ್ಕೋತೀನಿ ಅಲ್ಲಿ ಅನ್ಕೊಬಿಟ್ಟು. ಲೋ ರವಿ ಬದುಕವಲೆ ಕಣ, ಬದುಕವ್ರೆ ರವಿ ಬದುಕವನೆ ಕಳ ಅಂತ ಜೋರಾಗಿ ಹೇಳ್ತವ್ರೆ. ನಾನು ಇದೇನು ಯಾರಿಗೇನಾಗೈತೆ ಅಂತ ನಾನು ಕೇಳಿದೆ. ಎಲ್ಲ ನಿನ್ನ ನೋಡೋಕ್ಕೆ ಬಂದಿರೋದು ಗುರು, ಎಲ್ಲ ಸ್ವತಗೋನೆ ಅನ್ಕೊಬಿಟ್ಟಿದ್ರು ನಿನ್ನ. ಅಯ್ಯ ಜಾಗ ಬಿಡಿ ಜಾಗ ಬಿಡಿ ಅಂದ್ಕೊಂಡು ಸ್ಟ್ರಕ್ಚರ್ಗೆ ಹಾಕೊಂಡು ಕೂರಿಸ್ಕೊಂಡು ನನ್ನ ಕೈನ ಇಟ್ಕೊಂಡು ಒಳಗಡೆ ಹೋಗಿ ಡಾಕ್ಟರ್ ಸದಾನಂದ ದತ್ತ ಅವರು ಟ್ರೀಟ್ ಮಾಡ್ತಾರೆ. ಅದು ಅಲ್ಲಿಗೆ ನಾನು ಸುಮಾರು ಒಂದು ವರ್ಷಗಳ ಕಾಲ ನಾನು ಇದನ್ನು ಮಾಡ್ಕೊತೀನಿ. ಇದು ನನಗಿನ್ನ ಬಲಗೈ ಅಷ್ಟು ಸ್ವಾಧೀನ ಇಲ್ಲ. ಇದಾದ್ಮೇಲೆ 2019 ನಾನು ಯಾವುದೋ ಒಂದು ಬರ್ಡ್ ಫೋಟೋಗೆ ವೈಟ್ ಐ ಬಜರ್ಡ್ ಅಂತ ಒಂದು ಬರ್ಡ್ ನೆಸ್ಟ್ ಮಾಡಿರುತ್ತೆ, ಕೆಳಗಡೆಯಿಂದ ನೋಡ್ತೀನಿ, ಮೇಲ್ಗಡೆ ಮರಿಗೆ ಒಂದು ಹಾವನ್ನ ತಗೊಂಡ್ಬಂದು ತಿನ್ನಿಸ್ತಿರ್ತಾ, ಅಯ್ಯೋ ಹಾವು ತಿನ್ನಿಸ್ತಾ ಇತ್ತಲ್ಲ, ಇದಕ್ಕೊಂದು ಮಚಾನ್ ಹಾಕ್ಬಿಟ್ಟು ಮೇಲ್ಗಡೆ ಕೂತ್ಕೊಂಡು ಒಂದು ಫೋಟೋ ಮಾಡೋಣ ಅಂತ ಸುಮಾರು 65 ಮಚಾನ್ ಕಟ್ಟಿಸ್ತೀನಿ. ಮಚಾನ್ ಕಟ್ಟಿಸ್ಬಿಟ್ಟು ಅವತ್ತು MP ಎಲೆಕ್ಷನ್ ಕೌಂಟಿಂಗು ಮಧ್ಯಾಹ್ನ ತನಕ ಮಾಡಿಬಿಟ್ಟು ಇದೇ ಸತೀಶ್ ಆರಾಧ್ಯ ಫೋನ್ ಮಾಡ್ತೀನಿ, ಸತೀಶ್ ಹಿಂಗಿದೆ ಬರ್ತೀರಾ, ಏ ಬನ್ನಿ ಸರ್ ಅದರಲ್ಲೇನಂತೆ ಹೋಗೋಣ ಅಂತ. ಸತೀಶ್ ಅವರು ಇದು ಟೈಗರ್ ಅಟ್ಯಾಕ್ ಆದಾಗಲೂ ಇವರೇ ಇದ್ರು, ಇದು ಕರೆದ್ಬಿಟ್ಟೆ ಸತೀಶ್ ಆರಾಧ್ಯ ಹಿಂಗೆ. ಸತೀಶ್ ಆರಾಧ್ಯ ಅವರು ಆಯ್ತು ಬನ್ನಿ ಅಂದ್ಬಿಟ್ಟು ಅವ್ರ ಕಾರಲ್ಲೇ ಹೋದೆ. ನಾನು ಸ್ಕೂಟ್ರ್ ತೊಗೊಂಡು ನಾನು ಹೋದೆ, ನೀವು ಅಲ್ಲಿರಿ ನಾನು ಬರ್ತೀನಿ ಅಂತ ಸ್ಕೂಟ್ರ್ ತೊಗೊಂಡು ಹೋದೆ. ಫೋಟೋಗ್ರಫಿ ಮೇಲ್ಗಡೆ ಸುಮಾರು 2-5 ಗಂಟೆವರೆಗೂ ಕಾದು ಆ ಬರ್ಡ್ ಬರಲೇ ಇಲ್ಲ, ಬಾಯಲ್ಲಿ ಇಟ್ಕೊಂಡಿದೆ, ದೂರದಲ್ಲಿ ಕೂತ್ಕೊಂಡಿದೆ. ನಾವು ಮಚಾನ್ ಹಾಕ್ಸಿದ್ದೀವಿ, ಸುತ್ತ ಕವರ್ ಮಾಡಿಬಿಟ್ಟಿದ್ದೀವಿ, ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ. ಎಲ್ಲ ಒಂದ್ಸಲ ಬಂತು, ಬಂದು ನೋಡಿಕೊಂಡು ಹೊರಟೋಗ್ಬಿಡ್ತು, ಬರಲಿಲ್ಲ. ಮಳೆ ಜೋರಾಯಿತು. May 23, 2019 5:00 ಕೆಳಗಿಳಿತಿರ್ತೀವಿ. ನೀವು ಇಳಿರಿ, ಬಿದ್ದಿದ್ಬಿಟ್ರೆ ಏನು ಮಾಡೋದು, ಮಳೆ ಬರ್ತೈತೆ, ನಮಗಾದ್ರೆ ಎಕ್ಸ್ಪೀರಿಯೆನ್ಸ್ ಇದೆ ಅಂದ್ಬಿಟ್ಟು ನಾನು ಅವ್ರು ಇಳಿಸ್ಬಿಟ್ಟು ನೆಕ್ಸ್ಟು ನಾನು ಇಳಿಯಕ್ಕೆ ಹೋಗ್ತೀನಿ. ಇದನ್ನು ಇಳಿಬೇಕಾದ್ರೆ ಒಂದು 20 ಅಡಿ ಇಳಿಬೇಕಿತ್ತು, 3 ಹಾಕಿದ್ದು 60-60 ಏಣಿಗೆ, 3 ಹಾಕಿದ್ದು 2 ಇಳಿದು, ಇನ್ನೊಂದು ಏಣಿ ಇಳಿಬೇಕಿತ್ತು 20 ಮೇಲಿಂದ ಕೆಳಗೆ ಬಿದ್ದುಬಿಡ್ತೀನಿ, ನಂಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗುತ್ತೆ, ನಾನು ಇವಾಗ ನಡೆಯೋದು ಕಳ್ಕೊಂಡಿದ್ದೀನಿ, ಇಂಡಿವಿಜುವಲ್ ಆಗಿ ನಡೆಯೋಕ್ಕಾಗಲ್ಲ. ಆದರೆ ಸಫಾರಿ ಬಿಟ್ಟಿಲ್ಲ, ನಿರಂತರವಾಗಿ ಸಫಾರಿಗೆ ಹೋಗ್ತಾ ಇದ್ದೀನಿ. ಯಾವುದೇ ಥರದ್ದು ಫಾರೆಸ್ಟ್ ಇದನ್ನು ಯಾವ್ದಾದ್ರು ಟೈಗರ್ ಕ್ಯಾಪ್ಚರ್ ಆಗಿರಲಿ, ಎಲಿಫೆಂಟ್ ಇದಾಗಿರಲಿ, ಇಂಥದಕ್ಕೆ ನಾನು ಹೋಗ್ತೀನಿ. ಆದರೆ ನಾನು ಇಳಿದ್ನ ಎಡ್ಕೊಳಕ್ಕಾಗಲ್ಲ, ಕಿಟಕಿನಲ್ಲಿ ಕೂತ್ಕೊಂಡು ಕಾರಲ್ಲಿ ಏನು ತೆಗಿಬೇಕು ಅದನ್ನು ಫೋಟೋಗ್ರಾಫ್ ಮಾಡ್ತೀನಿ. ಆಮೇಲೆ ಬರ್ಡಿಂಗ್ ಫೋಟೋಸ್, ಬರ್ಡ್ ಅಂದರೆ ನಂಗೆ ತುಂಬ ಇಷ್ಟ, ಬರ್ಡ್ ಫೋಟೋಗ್ರಫಿ. ಇನ್ನೊಂದು ಇದಕ್ಕೆ ಮುಖ್ಯವಾಗಿ ಇನ್ನೊಂದು ಹೇಳ್ಬಿಡ್ತೀನಿ, ಮೈಸೂರಿನ ನಗೋನಹಳ್ಳಿನಲ್ಲಿ ಬೀಟರ್ ಅಂತ ಒಂದು ನಗೋನಹಳ್ಳಿನಲ್ಲಿ ಒಂದು ಕಾಲೋನಿ ಇದೆ. ಈ ಕಾಲೋನಿನಲ್ಲಿ 2008-09 ಒಂದು ಸುಮಾರು 1,000 or 2,000 or 3,000 ನೆಸ್ಟ್ ಇರ್ತದೆ, ಅಂದರೆ ಒಂದು 6,000 ಬರ್ಡು, 3,000 ನೆಸ್ಟ್ ಇರ್ತದೆ ಅಂತ ತಿಳ್ಕೊಳ್ಳಿ. ಆ ಒಂದು ಇದರಲ್ಲಿ ಒಂದು ಒಬ್ಬ ಅಲ್ಲಿ ಲೋಕಲ್ ಈ ಅಕ್ಕಿಪಿಕ್ಕಿ ಜನಾಂಗದವರು ಯಾರು ಒಬ್ಬ ರಾಮ ಮತ್ತು ಕೃಷ್ಣ ಅಂತ ಇಬ್ಬರು ಇರ್ತಾರೆ, ಅವರು ನೆಸ್ಟ್ಗೆ ಒಂದು ಕಡ್ಡಿ ಹಾಕೋದು, ಅದನ್ನು ಮಾರ್ಕ್ ಮಾಡೋದು, ಅಲ್ಲಿಂದ ಮರಿಗಳನ್ನ ಎತ್ಕೊಂಡು ಸುಮಾರು 900, 1,200 ತನಕ ಆ ಮರಿಗಳನ್ನ ಇಟ್ಕೊಂಡು ಸಾಯಿಸಿ ಬ್ಯಾಗು ತುಂಬಿಟ್ಟಿರ್ತಾರೆ. ನನಗೆ ಅದನ್ನ ನೋಡಿಬಿಟ್ಟು ನಮಗೆ ಅವೆಲ್ಲ ಆ ಟೈಮ್ ಹೊಸದಲ್ವಾ, ಈ ಫೋಟೋಗ್ರಫಿ ಮಾಡೋ ಟೈಮಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಫೋನ್ ಮಾಡ್ತೀನಿ, ಅವರು ಫೋನ್ ಮಾಡಿದಾಗ 4 ಅವ್ರು ಬಂದಿದ್ದು 8 ರಾತ್ರಿ, ಅವ್ರು ಮಂಡ್ಯದಿಂದ ಬರಬೇಕಿತ್ತು, ಯಾವುದೋ ಮೀಟಿಂಗಲ್ಲಿ ಇದ್ರಂತೆ, ಬಂದಿದ್ದು ತುಂಬ ಲೇಟ್ ಆಗುತ್ತೆ, ಅಲ್ಲಿವರೆಗೂ ನಾವು ಅವ್ರನ್ನ ಇಟ್ಕೊಂಡಿರ್ತೀವಿ. ಅಷ್ಟರೊಳಗೆ ಇವರು ಗಂಡ ಹೆಂಡತಿ ಎಲ್ಲ ಮಕ್ಕಳು ಎಲ್ಲ ಒಂದು 8 ಇರ್ತಾರೆ, ಅವರೆಲ್ಲ ಎಸ್ಕೇಪ್ ಆಗಿಬಿಡ್ತಾರೆ. ಬೆಳಗ್ಗೆಗೆ ಒಂದು 12 ಮರಿ ಉಳ್ಕೊಂಡಿರ್ತವೆ, ಅದು ಯಾವ್ಯಾವುದೋ ಗೂಡಿಗೆ ಬಿಟ್ಟುಬಿಟ್ಟು ನಾವು ಏನೋ ಇದು ಮಾಡ್ಕೊತೀವಿ. ಇದು ಒಂದು ಇದು ಇದನ್ನು ಫೋಟೋಗ್ರಾಫ್ ಮಾಡಿದ್ಮೇಲೆ ಇವಾಗ ಕನ್ಸರ್ವೇಷನ್ ಮಾಡಿದ್ದಾರೆ ಒಂದು 8 ಬೆಂಗಳೂರು ಇದರಲ್ಲಿ ಅವರು ರೆಸೊಲ್ಯೂಷನ್ ಪಾಸ್ ಮಾಡಿ 8 ಫೆನ್ಸಿಂಗ್ ಹಾಕಿದ್ದಾರೆ. ಇದೊಂದು ನಮ್ಮ ಒಂದು ಫೋಟೋಗ್ರಾಫರ್ ಏನೆಲ್ಲ ಫೋಟೋ ಒಂದು ಫೋಟೋ ಎಷ್ಟೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶನ್
1: ಸರ್, ನಿಜವಾಗ್ಲೂ ಸಹ ಒಂಥರ ತಮ್ಮ ಜೊತೆ ಮಾತಾಡ್ತಾ ಇದ್ರೆ ಒಂಥರ ರೋಮಾಂಚನ ತನಿ ಕೂಡ ಅನ್ಸಿಕೆ. ಅಂದರೆ ನಾವು ಕಳೆದ ವರ್ಷ ಒಂದು 4-5 ಇನ್ಸಿಡೆಂಟ್ಗಳನ್ನ ನಮ್ಮ ಒಂದು ತಾಲೂಕಿನಲ್ಲಿ ನೋಡಿದ್ವಿ, ಅದರಲ್ಲಿ ಹುಲಿ ದಾಳಿಗಳಿಂದಲೇ ಕೂಡ ಒಂದು 4-5 ಜನ ಸಾವನ್ನಪ್ಪಿದ್ರು. ಆದರೆ ಈಗ ತಮ್ಮ ಒಂದು ಮಾತುಗಳನ್ನು ಗಮನಿಸಿದಾಗ ಈ ಥರ ಒಂದು ಸನ್ನಿವೇಶಗಳು ಎದುರಾದಾಗ ಅದರ ಒಂದು ಚಲನವಲನಗಳನ್ನು ಗಮನಿಸ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಹೇಗೆ ನಾವು ಪಾರಾಗಬೇಕು ಅನ್ನೋದನ್ನು ನೋಡಿದಾಗ ತಾವು ಹೇಳ್ತಾ ಇದ್ರಿ ಏನಕ್ಕೋಸ್ಕರ ಈ ವನ್ಯಜೀವಿಗಳು ನಾಡಿನತ್ತ ಬರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ. ಸೊ ಇಂಥ ಸಂದರ್ಭಗಳು ಎದುರಾದಾಗ ಈಗ ತಾವು 2-3 ಒಂದು ಇನ್ಸಿಡೆಂಟ್ಗಳಲ್ಲಿ ತಾವು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಂಡಿದ್ದಾರೆ, ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ರೈತರುಗಳಿರ್ಬೋದು ಅಥವಾ ನಮ್ಮ ಸಾರ್ವಜನಿಕರು ಈ ಥರ ಸನ್ನಿವೇಶಗಳು ಎದುರಾದಾಗ ಹೇಗೆ ಆ ಒಂದು ವನ್ಯಜೀವಿಗಳನ್ನು ಗಮನಿಸ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಯಾವ ಥರ ನಾವು ಪಾರಾಗಬೇಕು ಅಂತಕ್ಕಂಥ ಒಂದು ಆಲೋಚನೆ ಅವ್ರು ಮಾಡ್ಬೋದು ಸರ್?
0: ಇದು ಯಾವ ಥರ ಅಂತಂದರೆ, ಈಗ

0: ನೋಡಿ, ನಮಗಿಂತ ಅನುಭವ ರೈತಾಪಿ ಜನಗಳಿಗೆ ಇರುತ್ತೆ. ನಾವು ಸುಮ್ಮನೆ ನಾವು ಫೋಟೋಗ್ರಾಫ್ ಮಾಡಕ್ಕೆ ಹೋಗ್ತೀವಿ, ಕಾಡಲ್ಲಿ ಇಷ್ಟು ದಿನ ಬಂದಿದ್ದೀವಿ, ಇಷ್ಟು ವರ್ಷದಿಂದ ನಾವು ಸೇವೆ ಸಲ್ಲಿಸಿದ್ದೀವಿ ಅನ್ನೋದು ಪ್ರಶ್ನೆ ಅಲ್ಲ. ನಮಗಿಂತ ಅರಿವು ರೈತಾಪಿ ಜನಗಳಿಗೆ, ರೈತರುಗಳಿಗೆ, ರೈತರ ಮಕ್ಕಳಿಗೂ ಸಹ ಇರುತ್ತೆ, ಅದೇ ಇಲ್ಲ ಅಂತ ಅಲ್ಲ. ಆದರೆ ಕೆಲವೊಂದು ಮಾಹಿತಿ ತಂದೆ ತಾಯಿಗೆ ಹೇಳದೆ ಕೆಲವರು ಮಕ್ಕಳುಗಳು ಬರ್ತಾರೆ. ಈ ಸೆಲ್ಫಿ ಫೋಟೋಗ್ರಫಿ ಮಾಡೋಂಥದ್ದು ಅಥವಾ ಇನ್ನೊಂದೇನೋ ಮಾಡೋಂಥದ್ದು, ಹುಲಿ ಕಾಣಿಸುತ್ತೆ ಅವನಿಗೆ, ಇನ್ನೂ ಏಜ್ ಚಿಕ್ಕದಿರುತ್ತೆ, 20 ಏಜೋ ಅಥವಾ 15 ಏಜೋ ಇರುತ್ತೆ. ಅವನು ಹುಲಿ ನೋಡಿದ ತಕ್ಷಣ ಹುಲಿ ಇದೆ ಅಂದ್ಬಿಟ್ಟು ಅವನು ಮನೆಗೆ ಓಡ್ ಬಂದ್ಬಿಟ್ರೆ ಅವನು ಬದುಕ್ತಾನೆ. ಇವನು ಹುಲಿ ನೋಡಿದೆ ಅಥವಾ ಆನೆ ನೋಡಿದೆ ಅಥವಾ ಜಿಂಕೆ ನೋಡಿದೆ ಅಂತ ತಿಳ್ಕೊಳ್ಳಿ. ಈಗ ನೋಡಿ, ಈಗ ಇನ್ ದ ಮಂತ್ ಆಫ್ ಡಿಸೆಂಬರ್ ಟು ಮೇ ವರ್ಗುನು ನಿಮಗೆ ಕಾಡಿಂದ ಹೊರಗಡೆ ಸಣ್ಣ ಗ್ರಾಸ್ ಇಲ್ದೇ ಇರೋಂಥವು, ಅಂದರೆ ಕಾಡು ಒಳಗಡೆ ಇಲ್ಲದೇ ಇರೋಂಥವು ಹೊರಗಡೆ ಬರ್ತವೆ. ಯಾಕಂದರೆ ನಿಮ್ಮ ಆಹಾರ ಬೆಳೆದಿರೋಂಥವು, ನೀವು ಏನಂತ ಆಹಾರ ಬೆಳೆದಿರ್ತೀರಿ, ಕಬ್ಬು ಬೆಳೆದಿರ್ತೀರಿ, ಜೋಳ ಬೆಳೆದಿರ್ತೀರಿ, ಬಾಳೆ ಬೆಳೆದಿರ್ತೀರಿ, ಇದೆಲ್ಲ ಅಟ್ರಾಕ್ಟ್ ಮಾಡೋಂಥ ಕ್ರಾಪ್ಸ್ಗಳಿವೆ. ಕಾಡಿಂದ ಹೊರಗಡೆ ಬರೋಂಥವು ಈ ಸಣ್ಣ ಪುಟ್ಟ ಗರ್ಕೆಯನ್ನು, ನೀವು ನೀರಾಯಿಸಿದಾಗ ಆ ಗರ್ಕೆ ಬೆಳೆದಿರ್ತಾವಲ್ಲ, ಇವೆಲ್ಲ ತಿನ್ನಕ್ಕೆ ಜಿಂಕೆಗಳು ಬರ್ತವೆ, ಕಾಡೆಮ್ಮೆಗಳು ಹೊರಗಡೆ ಬರ್ತವೆ. ನಿಮಗೆ ಮಧ್ಯದಲ್ಲಿ EPT ಮಾಡಿರ್ತಾರೆ, EPT ಯಾವುದು, ಕಾಡಿಂದ ಹೊರಗಡೆ ಬರದೇ ಇರಲಿ ಅಂತ ಈ ರೈಲ್ವೆ ಕಂಬಿಗಳನ್ನ ಯೂಸ್ ಮಾಡಿಕೊಂಡು ಅದಕ್ಕೆ ತಡೆಗೋಡೆಗಳನ್ನ ಹಾಕಿರ್ತಾರೆ. ಅದು ಆದಮೇಲೆ ಆನೆಗಳು ಬರದೇ ಇರೋದಕ್ಕೆ ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಅಂತ ಒಂದು ಮಾಡ್ಕೊಂಡಿರ್ತಾರೆ. ಇದು ಬರದೇ ಇದ್ದಂಗೆ ಸುಮಾರು ಒಂದು 15 ಅಡಿ 20 ಅಡಿ ಡೀಪ್ ಆಗಿ ತೋಡಿರ್ತಾರೆ ಆನೆ ಬರದೇ ಇರಲಿ ಅಂತ. ಬಟ್ ಆನೆಗೆ ಮಾತ್ರ ಅದು, ಈ ಹುಲಿಗಾಗಲಿ ಅಥವಾ ಚಿರತೆಗಾಗಲಿ ಅಂದಿಗಾಗಲಿ ಅಲ್ಲ.
1: ಹೌದು,
0: ಈ ಕಾಡಂಚಲ್ಲಿ ಬರೋಂಥ ನಿಮ್ಮ ಬೆಳೆನ ನಾಶ ಮಾಡೋಂಥದ್ದೇ ಈಗ ಅಂದಿ ಆಗಿರ್ಬೋದು ಅಥವಾ ಈ ಜಿಂಕೆಗಳಾಗ್ಬೋದು. ಈ ಜಿಂಕೆನ ಹುಡಿಕೊಂಡು ಈ ಹುಲಿ ಬರೋದು, ಅಥವಾ ಮೇಟಿಂಗ್ ಟೈಮಲ್ಲಿ ಇತ್ತು ಹುಲಿ ಅಂತಂದರೆ ಪಕ್ಕದಲ್ಲಿ ಗಂಡಿದೆ, ಈ ಗಂಡನ್ನ ಕ್ರಾಸ್ ಮಾಡಿ ಇದು ಹೀಟಿಗೆ ಬಂದಿರ್ತದೆ, ಅದು ಹುಲಿ ಇದಕ್ಕೆ ಬಂದಿರ್ತದೆ. ಈ ಕ್ರಾಸ್ ಮಾಡೋದಕ್ಕೆ ಒಂದು ಹುಲಿನ ಹುಡಿಕೊಂಡು ಬರಬೇಕು. ಅದು ಈ ಹುಲಿನ ದಾಟಬೇಕು ಅಂತಂದರೆ ಈ ಕಾಡನ್ನ, ಈಗ ಸಪೋಸ್ ನಮ್ಮ ಏರಿಯಾದಲ್ಲಿ ನಾವೇನಾದ್ರು ದುಡ್ಡು ಕೊಡಬೇಕು ಅಂದರೆ ಇವನು ಬಳಸ್ಕೊಂಡು ಇನ್ನೊಬ್ಬನ ಇವನಿಗೆ ದುಡ್ಡು ಕೊಡಬೇಕು ಅಂತಂದರೆ ಅವ್ನು ಬಳಸ್ಕೊಂಡು ಅವ್ರ ಮನೆಗೆ ನಾವು ಬಳಸ್ಕೊಂಡು ಹೋಗ್ತೀವಿ. ಹಂಗೆ ಈ ಕಾಡಲ್ಲೂ ಸಹ ಈ ಹುಲಿ, ಈ ಗಂಡು ಹುಲಿ ಇದೆ ಪಕ್ಕದಲ್ಲಿ, ಇದನ್ನು ಬಳಸ್ಕೊಂಡು ನಾನು ಆ ಕಡೆಗೆ ಹೋಗಬೇಕು ಅಂದರೆ ಈ ಕಾಡಂಚುಲಿ ಈ ಗ್ರಾಮಕ್ಕೆ ಬಂದು ಅದು ಅಲ್ಲಿಗೆ
1: ಹೋಗ್ಬೇಕು.
0: ಆ ಒಂದು ನಿಟ್ಟಿನಲ್ಲಿ ನಾವ್ಯಾರು ಸಿಗಾಕೊಂಡ್ಬಿಡ್ತೀವಿ. ಅವಾಗ ಅಂದರೆ ರೈತಾಪಿ ಜನಗಳು ಸಿಗಾಕೋತಾರೆ, ನೋಡ್ತಾರೆ, ಫೋಟೋ ತಕ್ಕತ್ತಾರೆ. ಅಥವಾ ಮೊದಲು ನಿಮ್ಮ ಮಾತನ್ನ ನಂಬಿಕೆ ಇರಲಿಲ್ಲ, ನೀವು ಊರಲ್ಲಿ ಹೋಗ್ಬಿಟ್ಟು ನಾನು ಹುಲಿ ನೋಡಿದೆ ಕಳ ನಂದು ಇದ್ರ ಜಮೀನಲ್ಲಿ ಹಿಂಗೆ ಬಂದಿತ್ತು ನಿಂತ್ಕೊಂಡು ಹೋಯ್ತು ಅಂದರೆ ನಿಮ್ಮ ಮಾತ ಮೇಲೆ ನಂಬಿಕೆ ಇರಲಿಲ್ಲ. ಇವಾಗ ಎಲ್ಲರ ಕೈಲೂ ಮೊಬೈಲ್ ಇದೆ, ಮೊಬೈಲಲ್ಲಿ ಫೋಟೋ ಕಳಿಸ್ತಾರೆ, ನಾವು ಬತ್ತೀವಿ ನಡ್ರಿ, ನಾವು ಬತ್ತೀವಿ ನಡ್ರಿ ಅಂತ ಎಲ್ಲ ತುಂಬ್ಕೋತಾರೆ. ಇದು ಈ ತುಂಬ್ಕೊಂಡಿದ್ದ ಜನ ಆ ಹುಲಿಗೆ ನೋಡಿ, ಇತ್ತೀಚೆಗೆ ನಿಮ್ಮ ಮುಳ್ಳೂರ್ ಹತ್ರ ಒಂದು ಹತ್ತಿ ಕುಯ್ಯಕ್ಕೆ ಹೋಗಿರ್ತಾನೆ, ಅವನು ಆ್ಯಕ್ಚುಲಿ ಅಲ್ಲಿ ರೈತ, ಅವನು ಕೀಳ್ತಿರ್ತಾನೆ. ಡಿಸ್ಟರ್ಬ್ ಮಾಡಿದವ್ರು ಯಾರು? ಬೇರೆ ಜನಗಳು. ಸಿಗಾಕೊಂಡವ್ನು ಯಾರು? ಅಲ್ಲಿ ಒರಿಜಿನಲ್ ರೈತ.
1: ಹೌದು,
0: ಅವ್ನಿಗೇನು ಅಂತಲೂ ಗೊತ್ತಿರಲ್ಲ, ಅವ್ನು ಪಡಗವನ್ನು ಅದು ಬರ್ತದೆ ಹೋಯ್ತದೆ ಅಂತ ಅವ್ನು ತಿಳ್ಕೊಂಡಿರ್ತಾನೆ. ಆದರೆ ಯಾವುದೋ ಒಂದು ಇದಕ್ಕೆ ಆ ರೈತ ಅದ್ರ ಬಾಯಿಗೆ ಸಿಗಾಕೋತಾನೆ.
1: ಖಂಡಿತ
0: ಸುಮಾರು ಅವನು ಇನ್ನೂ ಚೇತರಿಸ್ಕೊಂಡಿದ್ದಾನೋ ಇಲ್ಲವೋ ಗೊತ್ತಿಲ್ಲ. ಇನ್ನೊಂದು ಅದಾದಮೇಲೆ ಸ್ವಲ್ಪ ದಿನದಲ್ಲಿ ಇನ್ನೊಂದು ಟ್ರೆಂಚಲ್ಲಿ ಒಬ್ಬ ಬಿದ್ದು ಒಬ್ಬನ ಸಾಯಿಸ್ಬಿಡುತ್ತೆ ಮುಳ್ಳೂರ ಹತ್ರ,
1: ಹೆಗ್ಗೋಡಿ
0: ಹತ್ರ, ಅಲ್ಲಿ ಅವನು ಸತ್ತೋಗಿರ್ತಾನೆ. ಬಟ್ ಅದು ಹುಲಿನೇ ಸಾಯಿಸ್ತು ಅಂತ ನೀವು ಹೆಂಗೆ ಹೇಳ್ತೀರಿ? ಬೇರೆನೂ ಹೊಡಿಬೋದಲ್ಲ, ಚಿರತೆ ಹೊಡಿಬೋದು, ಆನೆ ಹೊಡಿಬೋದು, ಬಟ್ ಅವ್ನಿಗೆ ಯಾವುದೇ ಥರದ ಮಾರ್ಕ್ ಇಲ್ಲ. ಈ ಥರ ಎಲ್ಲ ಕೆಲವೊಂದು ಇನ್ಸಿಡೆಂಟ್. ಈಗ ಆ ಹುಲಿ ಕಚ್ಚಿತು ಅಂತಂದರೆ ಹುಲಿದು ಕಚ್ಚಿರೋದು ಅದ್ರದ್ದು ಹಲ್ಲು ಮಾರ್ಕ್ ಇರಬೇಕು, ಇದು ಯಾವುದೇ ಥರದ್ದು ಇರಲ್ಲ. ಈ ಥರದ ಒಂದು ಸಂಘರ್ಷಗಳು ಮಾನವ ಮತ್ತು ನಮ್ಮ ಪ್ರಾಣಿಗಳು ವನ್ಯಜೀವಿಗಳು ಯಾವುದೇ ಆಗಿರ್ಬೋದು, ನಿಮಗೆ ನೋಡಿ ಕಾಡು ಅಂಚಿನಲ್ಲಿ ನಾವು ಬೆಳೆಯೋಂಥ ಕ್ರಾಪ್ಸಿಂದನೇ ಮೇಜರ್ ಇಶ್ಯೂಸ್ ರೈತರಿಗೆ. ರೈತರುಗಳಿಗೆ ನಾವು ಅದಕ್ಕೆ ಹೇಳಂತ, ಮುಂಚೆ ನೀವೇನು ಬೆಳೀತಿದ್ರಿ? ಬರೀ ಉಳ್ಳಿ ಬೆಳೀತಿದ್ರಿ, ಮತ್ತು ಕಡಲೆಕಾಯಿ ಬೆಳೀತಿದ್ರಿ, ಈ ಥರ ಬೆಳೀತಿದ್ರಿ. ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ನೀವು ಮಾರಿಬಿಟ್ಟಿದ್ದೀರಿ, ನಿಮ್ಮ ಮಾರಿರೋ ಜಾಗಕ್ಕೆ ನೀವೇ ಕೆಲಸ ಮಾಡ್ತೀರಿ, ಬೇರೆಯವರು ತಗೊಂಡಿರ್ತಾರೆ, ಆ ಕೆಲಸನ ನೀವೇ ಅಲ್ಲಿ ನಿಂತ್ಕೊಂಡು ಅವ್ನು ಕೆಲಸ ಕೊಟ್ಟ ಅಂತ ನೀವೇ ಆ ಜಮೀನೆಲ್ಲ ನೋಡ್ಕೊತಿರ್ತೀರಿ. ಅಟ್ಯಾಕ್ ಮಾಡೋದು ನಿಮ್ಗೇನೆ. ಅವನು ಓನರು ಬೆಂಗಳೂರಲ್ಲಿ ಕೂತಿರ್ತಾನೆ ಅಥವಾ ಇನ್ನೊಂದು ಕಡೆ ಕೂತ್ಕೊಂಡಿರ್ತಾನೆ. ಇವನೇನು ಮಾಡ್ತಾನೆ, ಅವನು 4 ಬೋರ್ವೆಲ್ ತೋರಿಸಿರ್ತಾನೆ, 4 ಬೋರ್ವೆಲ್ಲೂ ನೀರು ಚೆನ್ನಾಗಿ ಬರ್ತಿರ್ತದೆ, ಆ ನೀರನ್ನ ಕುಡ್ಕೊಂತವೆ, ಇವು ಹೊರಗಿಂದ ಬರೋಂಥವು, ಇಲ್ಲಿ ನೀರಿದೆ, ಆಹಾರ ಇದೆ ಅಂತ ಇಲ್ಲಿ ಹುಡುಕೊಂಡು ಬರ್ತವೆ. ಯಾಕಂದರೆ ಹೋದ ವರ್ಷನೂ ಬಂದು ತಿಂದಿದೆ. ಒಬ್ಬರು ಅಣ್ಣಯ್ಯ ಅಂದ್ಬಿಟ್ಟು ಎಲಿಫೆಂಟ್ ರಿಸರ್ಚ್ ಮಾಡಿದ್ರು, ಅಂದರೆ ಎಲಿಫೆಂಟ್ ಬಗ್ಗೆ ಅವರು ತುಂಬ ತಿಳ್ಕೊಂಡ್ರಂತ. ಅವರು ಒಂದು ಮಾಹಿತಿ ಹೇಳಿದರು, ಹಿಂದೆ ಹಿಂದೆ ಇದ್ದಂಥ ಆನೆಗಳಲ್ಲಿ ಒಂದು ಲೀಡ್ ಮಾಡ್ತಿರ್ತದಲ್ಲ ಆನೆ,

0: ಅದು ಹೊರಗಡೆ ಬಂದು ಕ್ರಾಪ್ಸ್ ತಿನ್ಕೊಂಡು ಬೆಳಗ್ಗೆ ಆಗ್ತಿದ್ದಂಗೆ ಕಾಡೊಳಗೆ ಹೋಗೋದು ಅಂತ ಹೋಗ್ತಿದ್ದು. ಇವಾಗ ಹಂಗಲ್ಲ, ಈ ಬಂದಿರೋ ಆನೆಗಳು ತುಂಬ ಏಜ್ಡ್ ಆನೆಗಳು ಇಲ್ಲ, ಭಾಳ ಕಮ್ಮಿ ಇರೋದು. ಅವು ಕೆಲವು ಆನೆಗಳು ಏನು ಮಾಡ್ತವೆ, ತಿನ್ಕೊಂಡು ಮುಂದೆ ಬರ್ತವೆ ಹೊರತು ಮತ್ತೆ ಕಾಡಿಗೆ ಹೋಗಲ್ಲ. ಈ ಕಡೆ ತಿಂದಿರ್ತದೆ, ಮಕ್ಕದ ಪಕ್ಕದಲ್ಲಿ ಕಬ್ಬನ ಗದ್ದೆ ಇರುತ್ತೆ, ಕಬ್ಬನ ಗದ್ದೆ ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ತದೆ. ಇವಾಗಿರೋಂಥ ಆನೆಗಳು, ಹಿಂದೆ ಇದ್ದಂಥ ಆನೆಗಳು ನೋಡಿ, ಪ್ರಪಂಚದಲ್ಲಿ ತುಂಬ ಜ್ಞಾನ ಉಳ್ಳಂಥ ಒಂದು ಪ್ರಾಣಿ ಯಾವ್ದಾರು ಇತ್ತು ಅಂತಂದರೆ ಅದು ಒಂದು ವೇಲ್ಗೆ, ಗ್ರೀನ್ ವೇಲ್ಗೆ ಬರುತ್ತೆ. ಅಂದರೆ ಮೆದುಳು ತುಂಬ, ಬ್ರೈನ್ ತುಂಬ ಶಾರ್ಪ್ ಆಗಿರೋಂಥ, ಅದು ಬಿಟ್ಟರೆ ನಮ್ಮ ಆನೆಗೆ ಇದಕ್ಕೆ ಬೇಗ ಪಳಗ್ಸೋಂಥ ಆನೆಗಳು ಇವೆಲ್ಲ, ಆನೆಯನ್ನು ಬೇಗ ಪಳಗ್ಸೋದು ಇದೇ ಒಂದು ಕಾರಣ. ಇದು ಈಗ ಇದನ್ನು ಹೇಳ್ತಾ ನೆಕ್ಸ್ಟು ನಮ್ಮ ಬೇರೆ ನಮ್ಮ ನಮ್ಮ ನಮ್ಮ ಸ್ಥಳೀಯ ಕಾಡಿನ ಬಗ್ಗೆ ನಾನು ಹೇಳ್ತೀನಿ, ಇದೊಂದು ಹೇಳಿ ಮುಗಿಸ್ತೀನಿ. ಇದು ನಮ್ಮ ಕಾಡಂಚಿನಲ್ಲಿ ನಾವು ಯಾವ ಥರ ಪ್ರಿಕಾಕ್ಷನರಿ ತಗೋಬೇಕು ಅನ್ನೋದಾದರೆ, ನಮ್ಮ ಜನಗಳು ನೀವು ನೋಡಿ ನೋಡಿ ಬಂದು ಫಾರೆಸ್ಟ್ ಅವ್ರಿಗೆ ತಿಳಿಸಿ, ಫಾರೆಸ್ಟ್ ಅವರು ಮುಂದಿನ ಕ್ರಮ ಅವ್ರು ತಗೋತಾರೆ, ನೀವೇನು ಮುಂದೆ ತಗೊಳಕ್ ಹೋಗ್ಬೇಡಿ. ಇದು ಒಂದು ಮುಂಜಾಗ್ರತೆ ಕ್ರಮವಾಗಿ ನೀವು ಆ ಬಾರ್ಡರ್ನಲ್ಲಿ ಎಲ್ಲರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಫೋನ್ ಇಟ್ಕೊಂಡು ಅವ್ರಿಗೆ ಮಾಡಿ, ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ, ನಮಗೆ ಆನೆಗಳು ಅಲ್ಲಿ ಬಂದಾಗ ಓಡಿಸಿದ್ದು ಇಲ್ಲಿ ಬಂದಾಗ ಓಡಿಸಿದ್ದು ಅದು ತಪ್ಪು, ಆನೆ ಆಗಲಿ ಹುಲಿ ಆಗಲಿ ಹಂದಿ ಆಗಲಿ ನೋಡಿ, ಹಂದಿಯಿಂದ ಸತ್ತಿರೋರು ತುಂಬ ಜನ ಇದ್ದಾರೆ, ಚಿರತೆಯಿಂದ ಸತ್ತಿರೋರು ಇದ್ದಾರೆ, ಹುಲಿಯಿಂದ ಸತ್ತಿರೋರು ಇದ್ದಾರೆ, ಪ್ರತಿಯೊಬ್ಬರು ಒಂದೊಂದು ಇದರಲ್ಲಿ ಒಂದೊಂದು ಭಾಗದಲ್ಲಿ ತುಂಬ. ಈಗ ನಾವೇ ಒಂದ್ಸಲ ಆನೆಗೆ ಒಂದ್ಸಲ ಹುಲಿಗೆ ನಾವೇ ಸಿಗಾಕೊಂಡಿದ್ದೀವಿ, ಕಚ್ಚಿಸ್ಕೊಂಡು ಇದ್ದೀವಿ. ಈ ಥರ ನಮ್ಮ ಕಣ್ಣಿಂದ ಆಗಿರೋಂಥ ಇದೆ. ತೆಲುಗು ಮಸಾಲೆಯಲ್ಲಿ ಟ್ರಾಂಕ್ಲೈಸ್ ಮಾಡ್ತಾರೆ, ಬಂಕಳ್ಳಿಲೂ ಅಷ್ಟೇ, ಬರ್ಗಿ ಬರ್ಗಿನಲ್ಲೂ ಟ್ರಾಂಕ್ಲೈಸ್ ಮಾಡ್ತಾರೆ, ಜೆ ಸಿ ಬಿ ಮೇಲೆ ನಿಂತ್ಕೊಂಡು ಟ್ರಾಂಕ್ಲೈಸ್ ಮಾಡ್ತಾರೆ, ಅಕ್ರಮ್ ಅಂತ ಅವರು ಶೂಟ್ ಇದು ಮಾಡ್ತಾರೆ, ಟ್ರಾಂಕ್ಲೈಸ್ ಮಾಡ್ತಾರೆ. ಇವರು ಅದನ್ನು ಟ್ರಾಂಕ್ಲೈಸ್ ಆಗಿದೆ ಹೋಗಿ ಅಂದ್ಬಿಡ್ತಾರೆ, ಅಲ್ಲಿ ಹೋಗಿ ಅದಕ್ಕೆ ಬಲೆ ಹಾಕೋಕ್ಕಿಂತ ಮುಂಚೆ ಮುಂದೆ ಹೋಗ್ತಾರೆ, ಎದ್ದು ನಡ್ಕೊಂಡು ಎದ್ದು ಬಂದ್ಬಿಡುತ್ತೆ. ಎರಡು ಏಟು ಹಿಂಗೆ ಹೊಡೆದ್ಬಿಟ್ಟಿದ್ದಿದ್ರೆ ಯಾರು ಮುಂದೆ ಇದ್ದವನು ಔಟು, ಅಷ್ಟು ಹತ್ರದಲ್ಲಿ ಎನ್ಕೌಂಟರ್ ಆಗೋಷ್ಟು ಸ್ಟೇಜಲ್ಲಿ ಇರ್ತಾರೆ. ಅಷ್ಟರೊಳಗೆ ಡಾಕ್ಟರ್ ನಾಗರಾಜ್ ಅವರು ಏ ಬಲೆ ಹಾಕಿ ಅಂತ ಹೇಳಿ ಬಲೆ ಹಾಕಿಸ್ತಾರೆ. ಆವಾಗ ಬಲೆ ಹಾಕ್ತಾರೆ, ಹಾಕಿ ಅದನ್ನು ಹಿಡಿತಾರೆ. ಇದೇ ಬಂಕಳ್ಳಿಲಿ ಕೆಳಗಡೆ ಬಂದು ಟ್ರೆಂಚಲ್ಲಿ ಮಲ್ಕೊಂಡಿರ್ತದೆ, ಟ್ರಾಂಕ್ಲೈಸ್ ಮಾಡಿರ್ತಾರೆ. ಟ್ರಾಂಕ್ಲೈಸ್ ಮಾಡಿರೋದು ಅರ್ಧ ಹೋಗಿರುತ್ತೆ, ಅರ್ಧ ಹೋಗಿರಲ್ಲ. ಅದಕ್ಕೆ ಅದು ಏನು ಮಾಡುತ್ತೆ, ಎದ್ದು ಜೋರಕ್ಕೆ ಕಿರ್ಚುತ್ತೆ. ಸಿ ಎಫ್ ಕಾಂತರಾಜ್ ಅಂತ ಇರ್ತಾರೆ, ಅವರು ಆ ಟೈಮಲ್ಲಿ ಸ್ವಲ್ಪ ಎಲ್ಲರಿಗೂ ಹುಷಾರಾಗಿರೋ ಕೇಳ್ತಾರೆ, ಬೇರೆ ಜನಗಳನ್ನ ಯಾರನ್ನು ಬಿಟ್ಟಿರಲ್ಲ, ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರೆ. ಇಲ್ಲ ಸರ್, ಟ್ರಾಂಕ್ಲೈಸ್ ಆಯಿತು ಅಂದ್ಬಿಟ್ಟು ಹೋಗಿ ಅದನ್ನು ಮುಟ್ಟಕ್ಕೆ ಹೋಗ್ತಾರೆ, ಎದ್ದು ಜೋರಕ್ಕೆ ಕಿರ್ಚ್ಕೊಂಡು ಹೊರಗಡೆ ಬಂದ್ಬಿಡುತ್ತೆ, ಮತ್ತೆ ಇನ್ನೊಂದ್ಸಲ ಟ್ರಾಂಕ್ಲೈಸ್ ಮಾಡ್ತಾರೆ. ಅದನ್ನ ಟ್ರಾಂಕ್ಲೈಸ್ ಮಾಡಿ ಲಾರಿಗೆ ತುಂಬಿಸೋವರೆಗೂ ಜೊತೆಲಿ ಇದ್ದು ಆಮೇಲೆ ಹಾಕ್ಕೊಂಡು ನೋಡಿ ಎಂತ ಅನಾಹುತ ಆಗ್ಬಿಡ್ತಿತ್ತು ಇವತ್ತು, ಅರ್ಧ ಮಾತ್ರ ಇದಾಗಿರೋದು. ಅದಕ್ಕೆ ಅವರು ನೋಡಿಕೊಂಡು ಟ್ರಾಂಕ್ಲೈಸ್ ಮಾಡಿ ನೆಕ್ಸ್ಟು ಅದಕ್ಕೆ ಕಡ್ಡಿನಲ್ಲಿ ತಿವಿದು ಆಮೇಲೆ ಅದಕ್ಕೆ ಇದಾಕಿ ಎತ್ಕೊಂಡು ಬರ್ತಾರೆ. ಇದೇ ಈ ಥರ ಒಂದು ನಿಟ್ಟಿನಲ್ಲಿ ನಾವು ಫೋಟೋಗ್ರಾಫ್ ಮಾಡಬೇಕಾದ್ರೆ ಅಥವಾ ಇನ್ನೊಂದು ಇದು ಮಾಡಬೇಕಾದ್ರೆ ಪ್ರಿಕಾಕ್ಷನರಿ ಜನಗಳಾಗಲಿ ನಾವಾಗಲಿ ಅದು ಪ್ರಿಕಾಕ್ಷನರಿ ಮೆಷರ್ ತಗೊಳ್ಳೇಬೇಕು. ಅಂದೇ ಮುಂಜಾಗ್ರತೆ ಕ್ರಮಗಳನ್ನ ನಾವೇ ನೋಡಿಕೊಂಡು ನಿಂತ್ಕೋಬೇಕು, ತಗೋಬೇಕು. ನೆಕ್ಸ್ಟ್
1: ಸರ್, ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ತೀರಿ. ಇದ್ರ ಜೊತೆಗೆ ಈಗ ಇತ್ತೀಚಿನ ಒಂದು ಯುವ ಸಮುದಾಯಕ್ಕೆ ಇರ್ಬೋದು, ಜೊತೆಗೆ ಈ ಒಂದು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಒಂದು ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಅರಿವು ಮೂಡಿಸ್ತಕ್ಕಂಥದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್?
0: ನೋಡಿ, ಇದು ತುಂಬ ಮುಂದಿನ ಪೀಳಿಗೆಗೆ ನಮ್ಮ ಕಾಡು ಉಳಿಬೇಕು, ಕಾಡು ಬೆಳಿಬೇಕು, ಬೆಳೆಸ್ಬೇಕು ಅನ್ನೋದು. ಆದರೆ ಈ ಮುಂದಿನ ಪೀಳಿಗೆ ಜನಗಳು ಅಂದರೆ ಇವಾಗಿನ ಸ್ಕೂಲ್ ಮಕ್ಕಳಾಗಲಿ ಕಾಲೇಜ್ ಮಕ್ಕಳಾಗಲಿ ಅಲ್ಲಿ ಸಾಕಷ್ಟು ಜಾಗರೂಕತೆ ಇದು ಯಾವುದು ಜಾಥಾಗಳಾಗಬೇಕು,
1: ಹೌದು,
0: ಪರಿಸರ ಬಗ್ಗೆ ನಾಟಕಗಳಾಗಬೇಕು, ಬೀದಿ ನಾಟಕಗಳಾಗಬೇಕು. ಇದ್ರ ಬಗ್ಗೆ ಫಾರೆಸ್ಟಲ್ಲಿ ನೀವು ನೂರು ನೂರೆಂಟು ಇದು ಮಾಡ್ತಾರೆ, ಪ್ರತಿ ವರ್ಷನೂ ಬೆಂಕಿ ಹಾಕಬೇಡಿ ಅಂತ ಕಾಡಂಚಿಲಿರೋ ಗ್ರಾಮಗಳಿಗೆ ಎಲ್ಲದಕ್ಕೂ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅವು ಬೀದಿ ನಾಟಕಗಳು ನಡೀತದೆ. ಆ ಬೀದಿ ನಾಟಕ ನೋಡೋಕ್ಕೆ ಜನ ಮೂರು ಮತ್ತೊಂದು ಜನ ಇರ್ತಾರೆ. ಆ ಒಂದು ಟೀ ಹೋಟ್ಲ್ ಹತ್ರ ಟೀ ಯಾರು ಕುಡಿತಿರ್ತಾರೆ ಅವ್ರು ಮಾತ್ರ ನೋಡ್ತಿರ್ತಾರೆ, ಹೊರತು ಯಾವುದೇ ಥರದ್ದು ಮಕ್ಕಳುಗಳಾಗಲಿ ಅಥವಾ ದೊಡ್ಡವರಾಗಲಿ ಬಂದು ನೋಡಲ್ಲ. ಯಾಕೆ ಅಂದರೆ ಬಿಕಾಸ್ ಆಫ್ ನೀವು ಮೊಬೈಲ್ ತಂದು ಕೊಟ್ಬಿಟ್ಟಿರ್ತೀರಿ ಮನೇಲಿ, ಮೊಬೈಲ್ ನೋಡ್ತಾ ಕೂತಿರ್ತವೆ ಅಥವಾ ಪಿಕ್ಚರ್ ಟಿ ವಿ ಹಾಕಿರ್ತೀರಿ ಟಿ ವಿನಲ್ಲೂ ನೋಡ್ತಿರ್ತಾರೆ, ಟಿ ವಿನಲ್ಲಿ ಎಲ್ಲ ಇದಾಗ್ತಿರ್ತದೆ. ಅದೇ ಒಂದು ಹುಲಿ ಬಂತು ಅಂದರೆ ಓಡ್ ಬರ್ತಾರೆ. ಈ ಜನ ಬಂದು ಇಲ್ಲಿ ನಾಟಕ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೋಡಿ, ನಿಮ್ಮ ಇವ್ರದ್ದು ಒಂದೊಂದು ಕಾರ್ಯಕ್ರಮ ಒಂದೊಂದು ಊರಿನಲ್ಲಿ ಒಂದೊಂದು ಸ್ಟೇಜ್ ಇರುತ್ತೆ, ಅಥವಾ ಊರಲ್ಲಿ ಒಂದೊಂದು ಸ್ಕೂಲ್ ಇರುತ್ತೆ, ಆ ಸ್ಕೂಲಲ್ಲೇ ಒಂದೊಂದು ಕಾರ್ಯಕ್ರಮ. ಈಗ ನೋಡಿ,

ಎಚ್ ಡಿ ಕೋಟೆಗೆ ಸಂಬಂಧಪಟ್ಟಂಗೆ ಎಚ್ ಡಿ ಕೋಟೆ ಜಿಲ್ಲೆಯವರೇ ಆರ್ ಎಫ್ ಓ ಇದಾರೆ, ಎ ಸಿ ಎಫ್ ಇದಾರೆ, ಮಧು ಅಂತ ನಿಮ್ಮ ತಾಲೂಕಿನವರೇನೆ, ಎ ಸಿ ಎಫ್ ಮಧು ಇದಾರೆ, ಆಮೇಲೆ ಸಿದ್ದರಾಜು ಅವರು ಸ್ವಲ್ಪ ರೈತಾಪಿ ಕುಟುಂಬದಿಂದ ಬಂದಿರೋಂಥವ್ರೆ, ಈಗ ಬಳ್ಳೆನಲ್ಲಿ ಆರ್ ಎಫ್ ಓ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಒಂದು ಒಳ್ಳೆ ಕೆಲಸ ಮಾಡಿದ್ದು ಏನು ಅಂತಂದರೆ, ಈ ಟ್ರಂಚು ಇದಾಗುತ್ತಲ್ಲ, ಇ ಪಿ ಟಿ ಮತ್ತು ಈ ರೈಲ್ವೆ ಬ್ಯಾರಿಕೇಡ್ ಇದೆಯಲ್ಲ, ಈ ಬ್ಯಾರಿಕೇಡ್ಗೆ ಮೆಶ್ ಹಾಕ್ಸ್ತಾರೆ. ಅಂದರೆ ಸರ್ಕಾರದ ಹಣ ಅಲ್ಲ, ಈ ಈ ಸುತ್ತಮುತ್ತ ಹೋಟೆಲ್ಸ್ಗಳು ಅವ್ರಿ ಇವ್ರಿಗೆ ಹಿಡಿದು ಬಿಟ್ಟು ಸುಮಾರು ಒಂದು 8-10 ಕಿಲೋಮೀಟರ್ ಆಗುತ್ತೆ ಫ್ರಮ್ ತಾರ್ಕಾ ಟು ಕಬಿನಿ ಬ್ಯಾಕ್ ವಾಟರ್ವರೆಗೂ ಇದು ಮಾಡ್ತಾರೆ. ಆ ಮೆಶ್ ಎಲ್ಲ ಬರ್ತದಲ್ಲ, ಈ ಮೆಶ್ನ ಒಬ್ಬೊಬ್ರು ಯಾರ್ಯಾರಿಗೂ ಒಂದೊಂದು ಕಿಲೋಮೀಟರಷ್ಟು ಅಥವಾ ಒಂದು 1/2 ಕಿಲೋಮೀಟರಷ್ಟು, ತುಂಬ ಖರ್ಚಾಗುತ್ತದ್ದು, ಒಂದು 10-11 ಲಕ್ಷದವರೆಗೂ ಖರ್ಚಾಗುತ್ತೆ. ಅದನ್ನು ವೆಲ್ಡ್ ಮಾಡಿಸ್ಬೇಕು, ಮಧ್ಯದಲ್ಲಿ ಒಂದು ಪಟ್ಟಿ ಹಾಕಿಸ್ಬೇಕು, ಆನೆ ಬಂತು ಅದನ್ನು ಇದು ಮಾಡಿದ್ರು. ಇದರಿಂದ ಸಾಕಷ್ಟು ಜಿಂಕೆಗಳು, ಈ ಚಿರತೆ ಎಲ್ಲ ಹೋಗ್ತದೆ ಬಿಡಿ, ಚಿರತೆ ಹುಲಿ ಜಂಪ್ ಮಾಡ್ಬೋದು, ಸುಮಾರು 7-8 ಅಡಿ ಅಷ್ಟು ಹೈಟ್ ಆಗಿ ಅದನ್ನ ಮೆಶ್ ಹಾಕ್ಸಿದ್ದಾರೆ. ಇದು ಒಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಈ ನಿಟ್ಟಿನಲ್ಲಿ ನಾವು ಈ ಈ ನಾನೇನು ಹೇಳಿದೆ, ಈ ಸ್ಕೂಲು ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಪ್ರತಿ ಒಂದು ಶಾಲೆಗೂ ಈಗ ನೋಡಿ, ನಮ್ಮ ನಿಮ್ಮ ಇವರು ಅಲ್ಲಿ ನಮ್ಮ ಕಾರಾಪುರದವರು ಪ್ರಸನ್ನ ಕುಮಾರ್ ಅಂತ, ಈಗ ನಮ್ಮ ಬಂಡೀಪುರದ ಇದು ಜೆ ಎಲ್ ಆರ್ ಜಂಗಲ್ ಆರ್ಜಸ್ ಅಂಡ್ ರೆಸಾರ್ಟ್ನ ಚೇರ್ಮನ್ ಆಗಿದ್ದಾರೆ ಇವರು ಪ್ರಸನ್ನ ಕುಮಾರ್ ಅಂತ. ಇವರಿಂದ ಇವರೊಂದು 3 ಬುಕ್ ಬರೆದಿದ್ದಾರೆ ಕಾಡ ಬಗ್ಗೆ. ಇವ್ರನ್ನ ಕರ್ಕೊಂಬಂದು ನಿಮ್ಮ ಜನಧ್ವನಿಯಲ್ಲಿ ಒಂದು ಕಾರ್ಯಕ್ರಮ, ಮತ್ತೆ ಸ್ಕೂಲ್ ಮಕ್ಕಳಿಗೆ ತಿಂಗಳಿಗೊಂದು ಕಾರ್ಯಕ್ರಮ ಅವ್ರ ಕಡೆಯಿಂದ ಅವ್ರಿಗೆ ಗೊತ್ತಿರೋ ಮಾಹಿತಿಗಳನ್ನ, ಯಾಕಂದ್ರೆ ನಿಮ್ಮೂರವರೇ ಆಗಿರೋದ್ರಿಂದ ಕಾಡಂಚಿನ ಮಕ್ಕಳನ್ನ ಸೇರಿಸಿ ಒಂದೊಂದು ಸ್ಕೂಲಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನ ಈ ಮುಂದಿನ ಈ ಬಿ ಓಗಳು ಯಾರನ್ನೋ ಒಂದು ಇದನ್ನ ಮಾಡಿಕೊಂಡು ಆ ಸ್ಕೂಲಲ್ಲಿ ಆ ಮಕ್ಕಳೆಲ್ಲ ಸೇರಂತ ಒಂದು ಶನಿವಾರನೋ ಅಂದ್ರೆ ಫ್ರೆಶ್ ಆಗಿದ್ದಂತ ಟೈಮಲ್ಲಿ ಒಂದು ಒಂದು ಕಾರ್ಯಾಗಾರ ತರ ಒಂದು ಮಾಡಿ ಅವ್ರಿಗೊಂದು ಅವೇರ್ನೆಸ್ ಕಾರ್ಯಕ್ರಮನ ರೂಪಿಸ್ಬೇಕು. ಮತ್ತೆ ಆರ್ ಎಫ್ ಓಗಳಿದ್ದಾರೆ, ಸುರೇಂದ್ರ ಸರ್ ಇದ್ದಾರೆ, ಆಮೇಲೆ ನಮ್ಮ ಇವರಿದ್ದಾರೆ ಮಧು ಸರ್ ಇದ್ದಾರೆ, ಆಮೇಲೆ ನಮ್ಮ ಪಿ ಜಿ ಪಾಳ್ಯದಲ್ಲಿ ಆರ್ ಎಫ್ ಓ ಸರ್ ಇದ್ದಾರೆ, ಅವರು ನಿಮ್ಮ ಕೋಟೆಯವರು, ಅವರು ಇವಾಗ ಪಿ ಜಿ ಪಾಳ್ಯದಲ್ಲಿ ಹೊಸ ಒಂದು ವೈಲ್ಡ್ ಲೈಫು ಇದು ಸಫಾರಿ ಸ್ಟಾರ್ಟ್ ಆಗಿದೆ, ಅಜ್ಜಿಪುರ ಮತ್ತು ಪಿ ಜಿ ಪಾಳ್ಯದಿಂದ 2 ಸಫಾರಿ ಸ್ಟಾರ್ಟ್ ಆಗಿದೆ, ಅಲ್ಲಿ ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಪುಟ್ಟರಾಜು ಅಂತ ಹೇಳಿ ಇಂಥವ್ರನ್ನ ಇಟ್ಕೊಂಡು ನಿಮ್ಮ ಗ್ರಾಮದವರೇ ನಿಮ್ಮ ಸ್ಥಳೀಕರೇ ಆಗಿರೋದ್ರಿಂದ ಇವರು ಬಂದು ಮಾಡೋದಕ್ಕೂ ಖುಷಿಯಾಗಿ ಒಪ್ಕೊಂಡು ಮಾಡ್ತಾರೆ. ಮತ್ತು ಇದ್ರ ಜೊತೆನಲ್ಲೇ ಈ ಈ ಡಿ ಆರ್ ಎಫ್ ಓಗಳು ಇರ್ತಾರಲ್ಲ, ಇವರ ಜೊತೆನಲ್ಲಿ ಡಿ ಆರ್ ಎಫ್ ಓಗಳಿದ್ದಾರೆ, ಇವರೆಲ್ಲ ತುಂಬ ಕಾಳಜಿ ವಹಿಸಂಥವ್ರು. ಈ ನೋಡಿ, ಆರ್ ಎಫ್ ಓಗೆ ಕೆಲವೊಂದು ಮಾಹಿತಿ ಇಲ್ಲದೆ ಇರೋದು ಡಿ ಆರ್ ಎಫ್ ಓ ಹತ್ರ ಇರುತ್ತೆ, ಇಂಥವ್ರನ್ನ ಇಟ್ಕೊಂಡು ಕಾರ್ಯಕ್ರಮನ ರೂಪಿಸ್ಕೊಳ್ಳೋಂಥದ್ದು. ನೋಡಿ, ನಾನು ಹೇಳೋದು ಇದನ್ನು ನಾನೊಂದು ಮೇನ್ ಆಗಿ ಹೇಳಲೇಬೇಕು, ನಮ್ಮ ಫಾರೆಸ್ಟ್ಗಳಲ್ಲಿ ಸುಮಾರು 6 ಥರ ಫಾರೆಸ್ಟ್ ಇರ್ತವೆ. ಒಂದು ಸ್ಕ್ರಬ್ ಫಾರೆಸ್ಟು, ಡೆಸಿಡಿವಸ್ ಫಾರೆಸ್ಟು, ಮತ್ತು ಡ್ರೈ ಡೆಸಿಡಿವಸ್ ಫಾರೆಸ್ಟು, ಸೋಲಾ ಫಾರೆಸ್ಟು, ಸಾರಿ ಶಾಲೋ ಶಾಲೋ ಎವರ್ ಗ್ರೀನ್ ಫಾರೆಸ್ಟು, ಗ್ರೀನ್ ಫಾರೆಸ್ಟ್, ಈ ಥರ ಒಂದು 6 ಫಾರೆಸ್ಟ್ ಇರ್ತವೆ. ಸೆಮಿ ಎವರ್ ಗ್ರೀನ್ ಫಾರೆಸ್ಟ್ ಅಂತ, ಇವು 2 ಬೆಟ್ಟಗಳ ನಡುವೆ ಈ ಬರಂತ ಇದರಲ್ಲಿ ಈ ಥರ ಈ ಸ್ಟಬ್ಸ್ ಅಂತಂದರೆ ಈ ಕುರುಚಲು ಫಾರೆಸ್ಟ್, ಈ ಮಾದೇಶ್ವರಂ ಬೆಟ್ಟ ಸುತ್ತಮುತ್ತ ಬರೋಂಥದ್ದು ಕುರುಚಲು ಅರಣ್ಯ. ಈ ಎಲ್ಲ ಒಳಪಟ್ಟಂತೆ ನಮ್ಮ ಒಂದು ಫಾರೆಸ್ಟ್ ಯಾವ್ದಾರ ನೋಡಬೇಕು ಅಂದ್ರೆ ನಮ್ಮ ಭಾಗದಲ್ಲಿ ಅದು ಬಿ ಆರ್ ಟಿ ಒಂದೇ, ಬಿಳಿಗಿರಂಗನ ಸ್ವಾಮಿ ಬೆಟ್ಟ. ಈ ಫಾರೆಸ್ಟು ಇಡೀ ಇಂಡಿಯಾದಲ್ಲಿ ನಂಬರ್ 1 ಅಂತ ಹೇಳ್ಬೋದು, ಅಥವಾ ನಂಬರ್ 2. ಮೇಘಾಲಯ ಒಂದಿದೆ ನಮ್ದು, ಇದು ಕೇವಲ ವಿಸ್ತೀರ್ಣ ಇರೋದು ಸುಮಾರು 524 ಇದು ಸ್ಕ್ವೇರ್ ಕಿಲೋಮೀಟರ್ಸ್ ಬರ್ತದೆ. ಯಾವುದು ನಮ್ಮ ಈ ಬಿಳಿಗಿರಂಗನ ಬೆಟ್ಟ, ಆ ಫಾರೆಸ್ಟ್ ಬರೋದು. ಇದರಲ್ಲಿ ಎಲ್ಲ ಥರದ ವೈವಿಧ್ಯತೆಗಳು, ಬಯೋಡೈವರ್ಸಿಟಿ ಅಂತ ಹೇಳ್ತೀವಲ್ಲ, ಇದು ಎಲ್ಲ ಥರದ್ದು ಒಳಪಟ್ಟಂತೆ ಈ ಕಾಡು ತುಂಬ ಆಕರ್ಷಿಸುವಂತೆ, ಸ್ವರ್ಗ ಅಂತಲೇ ಹೇಳ್ಬೋದು ಇದಕ್ಕೆ, ಅಷ್ಟು ಒಳ್ಳೆ ಕಾಡು. ಇದರಲ್ಲಿ ಪ್ರಾಣಿಗಳಾರು ನೋಡಿ, ನೀವು ಏನು ಬೇಕಾದ್ರೂ ನೋಡಿ ಇಲ್ಲಿ. ಇದು ಈ ಒಂದು ಇದು ಭಾಗದಲ್ಲಿ ಇದು ಫಸ್ಟು ಮೇಘಾಲಯ ಒಂದು, ಅದೊಂದು 17,000 ಸ್ಕ್ವೇರ್ ಕಿಲೋಮೀಟರ್ಸ್ ಬರುತ್ತೆ, ಇದು 524 ಕಿಲೋಮೀಟರ್ಸ್ ಬರುತ್ತೆ ಸ್ಕ್ವೇರ್ ಕಿಲೋಮೀಟರ್ಸು. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಯಾವುದೇ ತಗೊಳ್ಳಿ, ಫ್ಲೋರಾ ಫೌಂಟೇ ಫ್ಲೋರಾ ಮತ್ತು ಅನಿಮಲ್ಸು ಬರ್ಡ್ಸು ಎಲ್ಲ ವಿಶೇಷವಾಗಿ ಇಲ್ಲಿ ಸಿಗ್ತದೆ. ನೋಡಿ, ಟೀ ಮತ್ತು ಕಾಫಿ ಬೆಳೀತಾರೆ ಅಲ್ಲಿ, ಬಿಳಿಗಿರಂಗನ ಬೆಟ್ಟದಲ್ಲಿ ಬೆಳೀತಾರೆ. ನೀವು ವಿವೇಕಾನಂದ

0: ಇದೆಯಲ್ಲ ಆ ಒಂದು ಜಾಗದಲ್ಲಿ ಹೋಗಿ ನೋಡಿದ್ರೆ ತುಂಬ ಇವೆಲ್ಲ ಸಿಗ್ತವೆ. ಮತ್ತೆ ನಾಗರಹೊಳೆ ಬಂದು 843 ಸ್ಕ್ವೇರ್ ಕಿಲೋಮೀಟರ್ಸ್ ಬರ್ತವೆ, ಆಯ್ತಾ. ಬಂಡೀಪುರ ಬಂದು 874, ಅದರಲ್ಲಿ 1456 ಬಂಡೀಪುರಕ್ಕೆ ಸೇರುತ್ತೆ. ಇದರಲ್ಲಿ ಬಫರ್ ಝೋನು ಮತ್ತು ಇದನ್ನೆಲ್ಲ ನೋಡಿಕೊಂಡ್ರೆ 874 ಇದು ಟೈಗರ್ ರಿಸರ್ವ್ಸು, ಅಂದರೆ ಆ ಭಾಗಕ್ಕೆ ಒಂದು ಬೀಟ್ ಏರಿಯಾಗಳು ಇದು ಸೇರ್ತದೆ. 874 ಸ್ಕ್ವೇರ್ ಕಿಲೋಮೀಟರ್ಸ್ ಇದು ಬರ್ತದೆ. ಇದು ನೋಡಿ ನಮ್ಮಲ್ಲಿ ಬನ್ನೇರುಘಟ್ಟದಿಂದ ಸ್ಟಾರ್ಟ್ ಆಗುತ್ತೆ ಯಾವುದು ಈ ಕಾಡು, ನಮ್ಮ ಕಾಡು ಸ್ಟಾರ್ಟ್ ಆಗೋದು ಬೆಂಗಳೂರಿನ ಬನ್ನೇರುಘಟ್ಟದಿಂದ ಸ್ಟಾರ್ಟ್ ಆಗುತ್ತೆ. ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಬರುತ್ತೆ, ಅಲ್ಲಿಂದ ಬಿಳಿಗಿರಂಗನ ಬೆಟ್ಟಕ್ಕೆ ಬರುತ್ತೆ, ಅಲ್ಲಿಂದ ಮತ್ತೆ ಯಾವುದು ಬನ್ನಾರಿ ಫಾರೆಸ್ಟ್ ಬರ್ತದೆ, ಸತ್ಯಮಂಗಲ ಫಾರೆಸ್ಟ್ ಬರ್ತದೆ, ಅಲ್ಲಿಂದ ತಿರ್ಗಾ ವೈನಾಡು ಮತ್ತು ಬಂಡೀಪುರ ನಾಗರಹೊಳೆ ಕೊಡಗು ಹಾಸನ ಈ ಥರ ಅದೇ ನಿಟ್ಟಿನಲ್ಲಿ ಗುಜರಾತ್ವರೆಗೂ ಹೋಗುತ್ತೆ. ನೋಡಿ ನಮ್ಮ ಏರಿಯಾ ಎಂಥ ದೊಡ್ಡದು ಅಂದರೆ ಈ ಲ್ಯಾಂಡ್ಸ್ಕೇಪ್ ಹೆಂಗಿದೆ ಅಂತಂದರೆ ಇದು ಒಂದು ಇದಾದರೆ. ಬಟ್ ಇದು ಮೇಘಾಲಯದಲ್ಲಿ 17,000 ಸ್ಕ್ವೇರ್ ಕಿಲೋಮೀಟರ್ಸ್ ಮೇಘಾಲಯದ ಫಾರೆಸ್ಟ್, ಅದು ಬಿಟ್ಟರೆ ನಿಮಗೆ ಕೇವಲ 524 ಸ್ಕ್ವೇರ್ ಕಿಲೋಮೀಟರ್ಸ್ ಇರೋಂಥ ಬಿ ಆರ್ ಟಿ ತುಂಬ ಒಳ್ಳೆ ಕಾಡು. ನಿಮಗೆ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಎರಡೂ ತುಂಬ ಚೆನ್ನಾಗಿ ಆ ಫಾರೆಸ್ಟ್ನ ನೀವು ಇಂಥ ಟೈಮಲ್ಲಿ ಹೊಟ್ಟೋಗ್ಬಿಟ್ರೆ ಕಣ್ಣು ತುಂಬ್ಕೊತೀರ ಅಷ್ಟು ಚೆನ್ನಾಗಿರ್ತದೆ. ಮತ್ತು ಅಮೆಝಾನ್ ಫಾರೆಸ್ಟ್ ಆಗಲಿ ಅಥವಾ ಇದು ಯಾವುದು ಟೈಗಾ ಫಾರೆಸ್ಟ್ ಬಂದು ಇವೆಲ್ಲ 17 million ಸ್ಕ್ವೇರ್ ಕಿಲೋಮೀಟರ್ಸ್. 17 million ಸ್ಕ್ವೇರ್ ಅಂದರೆ ನಮ್ಮ ಥ್ರೋಟ್ ಕರ್ನಾಟಕ ಒಂದು ಕರ್ನಾಟಕ ಎಷ್ಟಗ್ಲ ಇರುತ್ತೆ ಅಷ್ಟಗ್ಲ ಒಂದೊಂದು ಫಾರೆಸ್ಟ್ ಇದಿರ್ತವೆ. ಎರಡನೇದಾಗಿ ಅಮೆಝಾನ್ ರೈನ್ ಫಾರೆಸ್ಟ್ ಒಂದು 5.5 million ಸ್ಕ್ವೇರ್ ಕಿಲೋಮೀಟರ್ಸ್ ಇರ್ತದೆ. ಮತ್ತು ಕಾಂಗೋ ರೈನ್ ಫಾರೆಸ್ಟ್ ಇದು 3.7 ಇದು ಇರ್ತದೆ. ಬಟ್ ನಮ್ಮ ಇದರಲ್ಲಿ ನೋಡಿ ಈಗ ನಾವು 524 ಅಂತ ಹೇಳ್ತೀವಿ, ಯಾವಾಗ 2026 ಒಂದು ಇದರಲ್ಲಿ ಇವಾಗ ನಾವೇನಾದ್ರು ಅದನ್ನು ಚೆಕ್ ಮಾಡಿದ್ರೆ 400 ಸಮಥಿಂಗ್ ಇರ್ಬೋದು. ತುಂಬಾ ಹೋಗ್ತಾ ಒತ್ತುವರಿ ಆಗ್ತಾನೆ ಇರ್ತದೆ, ಎಲ್ಲೋ ಹೋಗಿ ನಾವು ಕಳ್ಕೊಂತಾನೆ ಇರ್ತೀವಿ. ಈ ಇದು ಮುಂದಿನ ಪೀಳಿಗೆಗೆ ಉಳಿಬೇಕು ಅನ್ನೋದಾದ್ರೆ ನಮ್ಮ ಈ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಬಹಳ ಇಂಪಾರ್ಟೆಂಟ್. ಈ ಸ್ಕೂಲ್ ಮಕ್ಕಳು ಮತ್ತೆ ಇದು ಇವ್ರಿಗೆ ನಾವು ಮನವರಿಸ್ಕೊಟ್ರೆ ಮುಂದಿನ ಪೀಳಿಗೆಗಳಲ್ಲಿ ಇವ್ರ ಮನೆಗಳಲ್ಲಿ ಇವ್ರ ತಂದೆ ಗೊತ್ತು ಓದಿರಲ್ಲ, ತಾತ ಓದಿರಲ್ಲ, ತಂದೆ ಓದಿರ್ತಾರೆ ಆದ್ರೆ ಬೇರೆದು ಸಬ್ಜೆಕ್ಟ್ ತಗೊಂಡು ಓದಿರ್ತಾರೆ, ಈ ಕಾಡಿನ ಬಗ್ಗೆ ಅರಿವಿರಲ್ಲ. ಇದನ್ನ ನಾವು ಚೆನ್ನಾಗಿ ಇದನ್ ಮಾಡ್ಕೋಬೇಕನ್ನೋದಾದ್ರೆ ಈ ಮಕ್ಕಳಿಗೆ ನಾವು ಇದ್ರ ಬಗ್ಗೆ ಕಾಡು ಬಗ್ಗೆ ಮಾಹಿತಿ ಕೊಟ್ಟು ಇದು ಮಾಡ್ಕೋಬೇಕು.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ. ಸರ್, ಕಾರ್ಯಕ್ರಮದ ಕೊನೆಯದಾಗಿ ಈಗ ಅರಣ್ಯ ಇಲಾಖೆ ಇರ್ಬೋದು, ಗ್ರಾಮಸ್ಥರಿರ್ಬೋದು, ಜೊತೆಗೆ ಈ ಒಂದು ವನ್ಯಜೀವಿ ಪ್ರೇಮಿಗಳು ಒಟ್ಟಾಗಿ ಏನು ಮಾಡಬಹುದು ಸರ್?
0: ಸರ್, ಅದು ಒಟ್ಟು ವನ್ಯಜೀವಿ ಪ್ರೇಮಿಗಳು ನಮ್ದು ಏನು ಇವರೇನು ನಮ್ಮ ವನ್ಯಜೀವಿ ಪ್ರೇಮಿಗಳು ಅನ್ನೋಕ್ಕಿಂತ ಗ್ರಾಮಸ್ಥರೇ ಅರಣ್ಯ ಇಲಾಖೆ ಜೊತೆ ಕೈ ಜೋಡಿಸ್ಬೇಕು. ಏನು ಮಾಡ್ಬೋದು ನಮ್ದು ಈ ಥರ ಭಾಗದಲ್ಲಿ ಈ ಥರ ಆನೆ ಬರ್ತಾ ಇದೆ ಅಂತ ಮುಂಜಾಗೃತವಾಗಿ ಅವ್ರಿಗೆ ಹೇಳಿ, ಅಥವಾ ನಮ್ಮ ಬೆಳೆ ನಾಶ ಆಗಿದೆ ಹೋದ ವರ್ಷ, ಈ ವರ್ಷ ಆ ಥರ ಆಗಬಾರ್ದು, ಏನು ಮಾಡ್ಬೋದು ಅನ್ನೋದನ್ನು ಇವ್ರ ಹತ್ರ ಮಾಹಿತಿ ತಗೊಂಡ್ರೆ ನೀವು ಆ ಕ್ರಾಪ್ನ ಬೇರೆ ಕ್ರಾಪ್ ಹಾಕಿ ಅಂತ ಹೇಳ್ಬೋದು. ಅಥವಾ ಅವ್ರು ಮುಂಜಾಗ್ರತೆಯಾಗಿ ಆ ಫೆನ್ಸಿಂಗ್ ಅದೇನೋ ಲೂಪ್ ಆಗಿದ್ರೆ ಆ ಫೆನ್ಸಿಂಗ್ ದಾಟ್ತಾ ಇದ್ರೆ ಅದನ್ನು ಟ್ರೆಂಚ್ನ ಇನ್ನೊಂದು ಸ್ವಲ್ಪ ಆಳವಾಗಿ ತೋರಿಸೋಂಥದ್ದು, ಆನೆಗಳು ಯಾವ ಕಡೆಯಿಂದ ಬರ್ತವೆ ಅನ್ನೋದು ಒಂದೊಂದನ್ನು ಮಾಹಿತಿ ತಿಳ್ಕೊಂಡು ಈ ಥರ ಪರಿಸರವಾದಿಗಳು ಅಥವಾ ಪರಿಸರ ಪ್ರೇಮಿಗಳು ಮತ್ತು ರೈತಾಪಿ ಜನಗಳು ಫಾರೆಸ್ಟ್ ಆಫೀಸರ್ಸ್ಗಳು ಇವರು ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ನಾವು ಫಾರೆಸ್ಟನ್ನ ಕಣ್ಣು ತುಂಬ್ಕೋತೀವಿ, ಕಣ್ಣಿಗೆ ಒತ್ಕೋತೀವಿ, ಜೊತೆಗೆ ಕಾಡನ್ನು ಎಲ್ಲರೂ ಸೇರ್ಕೊಂಡು ಬೆಳೆಸ್ತೀವಿ. ಇದು ಯಾರು ಮೂರು ಒಂದು ಲೂಪ್ ಪೋಲ್ ಆಯಿತು ಅಂತಂದ್ರೂ ಎಲ್ಲ ಹೋಗ್ತಾ ಇರ್ತವೆ ನೋಡಿ. ಇದೇ ಬಿ ಆರ್ ಟಿನಲ್ಲಿ ಕಾಡಲ್ಲಿರೋಂಥ ಒಳಗಡೆ ಇರೋಂಥ ಜನಗಳು ಅವರು ಹೊರಗಡೆ ಬಂದರೆ ತುಂಬ ಚೆನ್ನಾಗಿ ಕಾಡನ್ನ ಕಾಪಾಡ್ಕೋಬೋದು. ಅವರು ಮೊದಲಿಂದನೂ ಅಲ್ಲಿ ಟ್ರೈಬಲ್ಸ್ ಆಗಲಿ ಬೇರೆ ಇನ್ನಿತರ ಇವರಾಗಲಿ ಅವರು ಒಳಗಡೆ ಕಾಡು ಒಳಗಡೆಯಿಂದ ಹೊರಗಡೆ ಬಂದರೆ ನೋಡಿ, ಅವರು ಜೇನಾಗಲಿ ಅಥವಾ ಅಲ್ಲಿ ರಸಿಗಂಥ ನಲ್ಲಿಕಾಯಿ ಆಗಲಿ ಇನ್ನಿತರ ವಸ್ತುಗಳಾಗಲಿ ಅವರು ಅದನ್ನು ತೊಗೊಂಬಂದು ಹೊರಗಡೆ ಮಾರ್ಕೊಳ್ಳೋಂಥ ಇದು

0: ಟ್ರೈಬಲ್ಸ್ಗಿದೆ, ಬಟ್ ನಮ್ಮ ಇದನ್ನಲ್ಲಿ ಅವರೇ ಹೊರಗಡೆ ಬಂದು ಅವ್ರಿಗೆ ಜಮೀನು ಕೊಡ್ತಾರೆ. ಹೊರಗಡೆ ಫಾರೆಸ್ಟ್ ಇಂದ ಏನು ಹೋಗ್ತಾ ಹೋಗ್ತಾ ನೋಡಿ ಫಾರೆಸ್ಟ್ ತುಂಡ ಆಗ್ತಾ ಇರ್ತದೆ. ಫಾರೆಸ್ಟ್ ತುಂಡ ಆಗ್ತಿದ್ದಂಗೆನೆ ಇವ್ರಿಗೆ ಇವ್ರ ಮಕ್ಕಳುಗಳು ಡೆವಲಪ್ ಆಗ್ತಿರ್ತಾರೆ. ಹುಲಿ ಸಂಖ್ಯೆ ಕಮ್ಮಿ ಆಗ್ತಾ ಇರ್ತದೆ, ಆನೆ ಸಂಖ್ಯೆ ಕಮ್ಮಿ ಆಗ್ತಾ ಇರ್ತದೆ. ಇವ್ರು ಮಾತ್ರ ಇವರು ಇದನ್ನ ಗ್ರೋತ್ ಮಾಡ್ಕೋತಾ ಇರ್ತಾರೆ ಮಕ್ಕಳನ್ನ. ಆದ್ರೆ ಇವಾಗಲೇ ಅವ್ರು ಹೊರಗಡೆ ಬಂದ್ರೆ ಸುಮಾರು ಒಂದು 2 ಎಕರೆ 3 ಎಕರೆ 4 ಎಕರೆ ಹಿಂಗೆ ಸಿಗ್ತದೆ ಅನ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇವರು ಈಗ 7,000 ಜನ ಇದ್ದಾರೆ ಇಲ್ಲಿ ಬಿ ಆರ್ ಟಿನಲ್ಲಿ, 7,000 ಟ್ರೈಬಲ್ಸ್ ಇದ್ದಾರೆ. ಇನ್ನು 5 ವರ್ಷ ಹೋದ್ರೆ ಎಷ್ಟಾಗುತ್ತೆ ಅದು? ಈ ಥರ ನಮ್ಮ ನಾಗರಹೊಳೆಯಲ್ಲಿ ಹೊರಗಡೆ ಬಂದಿದ್ದಾರೆ, ಆಲ್ಮೋಸ್ಟ್ ಬಂದಿದ್ದಾರೆ. ಕೆಲವು ಭಾಗದಲ್ಲಿ ನಮ್ಮ ಬಾಳೆಲೆ ಕಡೆಯಿಂದ ಬಂದಾಗ ಅಲ್ಲೊಂದು 2-3 ಆಡಿ ಇದೆ, ಇನ್ನೆಲ್ಲ ಆಲ್ಮೋಸ್ಟ್ ಬಂದಿದ್ದಾರೆ. ಇನ್ನೊಂದು ನಾಗರಹೊಳೆಯಲ್ಲಿರೋಂಥ ಕೆಲವು ಜನಗಳು ಬಂದಿಲ್ಲ, ಅವರೆಲ್ಲ ಅಲ್ಲೇ ಇರ್ತೀವಿ ಮಾಡ್ತೀವಿ ಅಂತ. ಒಂದು ಭಾಗದಲ್ಲಿ ಜನಗಳು ಅವ್ರನ್ನ ಅವ್ರು ಬರೋದಕ್ಕೆ ರೆಡಿ ಆದರು, ಕೆಲವೊಂದಿದು ರಾಜಕೀಯದ ಗಿಮಿಕ್ಕೋ ಅಥವಾ ಇನ್ನೊಂದೇನೋ ಅವ್ರನ್ನ ಅಲ್ಲೇ ಇಟ್ಟು ಅವ್ರನ್ನ ಅಲ್ಲೇ ಇವರು ವೋಟ್ ಬ್ಯಾಂಕ್ಗೋಸ್ಕರ ಅಲ್ಲೇ ಇಟ್ಟು ಅಲ್ಲೇ ಅವ್ರಿಗೆ ಇರಪರ ಸೌಕರ್ಯಗಳೆಲ್ಲ ಕೊಟ್ಕೊಂಡು ಅಲ್ಲೇ ಇಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಹೊರಗಡೆ ಬರೋದಕ್ಕೆ ಇದು ಮಾಡ್ತಾ ಇಲ್ಲ. ನಾವು ಯಾವ ರೀತಿ ಈ ಕಾಡನ್ನ ಕಾಪಾಡ್ಕೋಬೇಕು ಬೇಕು ಅನ್ನೋದಾದರೆ ಈ ರೈತಾಪಿ ಜನಗಳು ಹೊರಗಡೆ ಬರಬೇಕು, ಆಯ್ತಾ? ಸಾರಿ, ಫಾರೆಸ್ಟಲ್ಲಿರೋಂಥ ಜನಗಳು ಹೊರಗಡೆ ಬರಬೇಕು. ನಮ್ಮ ರೈತಾಪಿ ಜನಗಳು ಎಲ್ಲರೂ ಒಗ್ಗೂಡಿ ನೇಚರ್ ಲವರ್ಸ್ ಆಗಿರ್ಬೋದು, ನಮ್ಮ ಅರಣ್ಯ ಆಫೀಸರ್ಸ್ಗಳಾಗಿರ್ಬೋದು, ಅವರು ಮಾರ್ಗದರ್ಶನದಲ್ಲೇ ಇವರು ಪ್ರತಿಯೊಂದು ಕ್ರಾಪ್ಸ್ ಆಗಲಿ ಅಥವಾ ಇನ್ನಿತರ ಯಾವುದೇ ಥರದ್ದು ಒಂದು ಏನೇ ಮಾಡಬೇಕು ಅಂದ್ರೂ ವಿಥೌಟ್ ಇನ್ಫಾರ್ಮೇಷನ್ ಇವರು ಯಾವುದೇ ಥರದ್ದು ಮಾಡಬಾರ್ದು. ಇದು ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಇನ್ನೂ ಚೆನ್ನಾಗಿ ನಿಮಗೆ ಬೇಕು ಅನ್ನೋದಾದರೆ ದೊಡ್ಡ ದೊಡ್ಡ ಅಧಿಕಾರಿ ಬರ್ತಾರೆ, ಅಧಿಕಾರಿಗಳ ಜೊತೆ ಒಂದು ದಿನ ಒಂದು ಸಂವಾದ ಕಾರ್ಯಕ್ರಮಗಳನ್ನ ಅಲ್ಲಲ್ಲೇ ನಿಮ್ಮ ತಾಲೂಕು ಲೆವೆಲಲ್ಲೇ ಒಂದು ಒಳ್ಳೆಯ ಹಾಲಲ್ಲಿ ಇಟ್ಕೊಂಡು ಅವ್ರ ಜೊತೆ ಸಂವಾದ ಕಾರ್ಯಕ್ರಮ ನಡೆದರೆ ಮಾತ್ರ ನಮ್ಮ ಕಾಳು ಉಳಿಸೋದಕ್ಕೆ ಸಾಧ್ಯ.
1: ತುಂಬ ಧನ್ಯವಾದಗಳು ಸರ್, ಯಾಕಂದ್ರೆ ತಮ್ಮ ಜೊತೆ ಮಾತನಾಡ್ತಾರೆ, ಮತ್ತಷ್ಟು ಮಾತನಾಡಬೇಕು ಅಂತಕ್ಕಂಥ ಒಂದು ವಿಷಯಗಳು ಕೂಡ ಇರ್ತಾ ಇದೆ. ಮತ್ತೆ ಕೂಡ ನಾವು ನಿಮ್ಮ ಜೊತೆ ಮುಂದೆ ಆವಾಗವಾಗ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಈ ಒಂದು ವನ್ಯಜೀವಿ ಉಳಿದರೆ ನಮ್ಮ ಪರಿಸರವು ಉಳಿಯುತ್ತದೆ ಎಂತಕ್ಕಂಥ ಒಂದು ಸಂದೇಶದ ಕುರಿತು ತಮ್ಮ ಒಂದು ಸಲಹೆ ಅಥವಾ ಅಭಿಪ್ರಾಯ ಬಗ್ಗೆ ತಾವು ತಿಳಿಸ್ಬೋದು ಸರ್?
0: ಖಂಡಿತ, ಈಗ ನಮ್ಮ ಫಾರೆಸ್ಟ್ ಉಳಿದ್ರೆ ನಾವೆಲ್ಲ ಉಳ್ದಂಗೆ. ಫಾರೆಸ್ಟ್ ಒಂದು ಚೆನ್ನಾಗಿತ್ತು ಅಂತಂದರೆ ನಿಮ್ಮ ಪರಿಸರನ ಚೆನ್ನಾಗಿರುತ್ತೆ. ನಾನು ಈ ಒಂದು ಫಾರೆಸ್ಟ್ ಬಗ್ಗೆ ನಾನು ಯಾಕೆ ಇಷ್ಟೊಂದು ಮಾತಾಡ್ತೀನಿ ಇದು ಅನ್ನೋದಾದರೆ ನೋಡಿ, ಬಂಡೀಪುರ ಫಾರೆಸ್ಟಲ್ಲಿ ರಾತ್ರಿ ಸಫಾರಿ ಬ್ಯಾನ್ ಮಾಡಿದ್ದಾರೆ.
1: ಹೌದು,
0: ನಮ್ಮ ಅದಕ್ಕೆ ನಮ್ಮ ಮೈಸೂರಿನ ಎನ್ ಜಿ ಒ ರಾಜ್ಕುಮಾರ್ ಅಂತಿದ್ದಾರೆ, ಅವರು ಇದರಲ್ಲಿ ವೈಲ್ಡ್ ಲೈಫ್ ವಾರ್ಡನ್ ಆಗಿ ಕೆಲಸ ಮಾಡ್ತಿದ್ರು. ಆ ರಾಜ್ಕುಮಾರ್ ಅವರು ಸಹ ತುಂಬ ಈ ಒಂದು ಈ ಅನಿಮಲ್ ಈ ಕಾನ್ಫ್ಲಿಕ್ಟ್ ಇದಕ್ಕೆ ತುಂಬ ಕೆಲಸ ಮಾಡಿದ್ದಾರೆ, ಈ ಸಂಘರ್ಷಗಳಿಗೆ ಆಗಿರ್ಬೋದು ಅಥವಾ ಇನ್ನೊಂದು. ರಾಜ್ಕುಮಾರ್ ಅವ್ರನ್ನ ಒಂದು ದಿನ ನಿಮ್ಮ ಇದಕ್ಕೆ ಕರೆಸಿ, ಒಂದು ಕಾರ್ಯಕ್ರಮ ಇದಕ್ಕೆ ಅವ್ರನ್ನ ಕರೆಸಿ ಮಾತಾಡಿಸಿ. ನನಗಿನ್ನ ದೀರ್ಘವಾಗಿ ಸುಮಾರು 2 ಗಂಟೆಗಳ ಕಾಲ ಬೇಕಾದ್ರೆ ಅವರು ಕೊಡೋಂಥ ಅವರು ಸ್ಟೋರೇಜ್ ಕೆಪಾಸಿಟಿ ಹೊಂದಿರೋಂಥವ್ರು, ಅಷ್ಟು ಅನುಭವ ಉಳ್ಳಂಥವ್ರು, ಅಂಥವ್ರನ್ನ ಕರೆಸಿ ಒಂದಷ್ಟು ಮಾತಾಡಿಸಿದ್ರೆ ಅವ್ರಿಗಾದ ಅನುಭವಗಳು ಫಾರೆಸ್ಟಲ್ಲೇ ಅವರು 365 ದಿನದಲ್ಲಿ ಅವರು 300 ದಿನ ಮಾತ್ರ ನಾಡಲ್ಲಿರ್ತಾರೆ, ಇನ್ನು ಮಿಕ್ಕಿದೆಲ್ಲ ಕಾಡಲ್ಲಿರ್ತಾರೆ. ಅಂಥವ್ರನ್ನೂ ಕರೆಸಿ ಈ ಒಂದು ಇದನ್ನಲ್ಲಿ ಮಾಡಬೇಕು. ಮತ್ತು ಇನ್ನೊಂದು, ಈ ಒಂದು ಇದನ್ನಲ್ಲಿ ನಾವು ಯಾವ ಥರ ಈ ಕಾಡನ್ನ ಉಳಿಸ್ಬೋದು ಅಂತಂದಾದರೆ ನೋಡಿ, ಪ್ರತಿ ವರ್ಷನೂ ಈ ಮಳೆ ಆಗ್ತದೆ. ಮಳೆ ಆದಾಗ ನೋಡಿ ಒಳಗಡೆ ಗ್ರಾಸ್ ಇವಾಗ ನೋಡಿ ಸಣ್ಣ ಅಂತ ಒಂದು ಇದು ಬೆಳೀತಾ ಇದೆ, ಅದನ್ನ ರಿಮೂವ್ ಮಾಡಿಸ್ತಾ ಇದ್ದಾರೆ. ರಿಮೂವ್ ಮಾಡಿಸಿ ಒಳಗಡೆ ಗ್ರಾಸ್ ಗ್ರೋತ್ ಆದರೆ ಪ್ರಾಣಿಗಳು ಸ್ವಲ್ಪ ಹೊರಗಡೆ ಬರ್ದಿದ್ದಂಗೆ ಅವಾಯ್ಡ್ ಆಗುತ್ತೆ. ಒಳಗಡೆ ಲಾಂಟನ ತುಂಬಿದೆ, ಸಣ್ಣ ತುಂಬಿದೆ, ಅದನ್ನ ಕಿಳಿಸಿ ಸ್ವಲ್ಪ ಇದಕ್ಕೆ ಮೇವು ಸ್ವಲ್ಪ ಚೆನ್ನಾಗಿತ್ತು ಅಂತಂದ್ರೆ ಅದು ಹೊರಗಡೆ ಬರಲ್ಲ. ನೀವು ಅದು ಅಲ್ಲಿಲ್ಲ ಅನ್ನೋದಕ್ಕೋಸ್ಕರನೇ ಹೊರಗಡೆ ಬರೋಂಥದ್ದು. ಇದನ್ನ ನಾವು ಆದಷ್ಟು ಫಾರೆಸ್ಟ್ ಒಳಗೆ, ಈಗ ನೋಡಿ ಸಿದ್ದರಾಜು ಇದ್ದಂಥ ಟೈಮಲ್ಲಿ ನೀವು ಸುಮ್ಮನೆ ಕಾಡೊಳಗಡೆ ಇದಕ್ಕೋಗಿ ದಮ್ಮನಕಟ್ಟೆ ಅಂತರಸಂತೆ ರೇಂಜಿಗೆ ಬರೋಂಥ ನಮ್ಮ ದಮ್ಮನಕಟ್ಟೆ ರೇಂಜಲ್ಲಿ ನೀವು ನೋಡಿ, ಸುಂಕುತ್ಕಟ್ಟೆಗೆ ಹೋಗೋ ರೋಡಲ್ಲಿ ಎಷ್ಟು ಕಾಡು ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ, ಎಷ್ಟು

0: ಅಂತಾನೆ ಕೇಳಿಸಿದ್ದಾರೆ. ಇದ್ರ ಬಗ್ಗೆ ಅವರು ಓದ್ ಕಡೆ ಎಲ್ಲ ಅವ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾನು ಅವ್ರು ಮೆಚ್ಚಬೇಕು ಅಂತ ಇದು ಹೇಳ್ತಾ ಇಲ್ಲ, ಬಟ್ ಈಗ ಟೂರಿಸಂ ಝೋನ್ ಆದ್ರೂ ಅವರು ಹೋಗ್ತಿದ್ದಂಗೆ ಅದನ್ನ ವೀಡಿಂಗ್ ಕ್ಲೀನ್ ಮಾಡಿಸೋದು, ಈ ಇದು ಏನೋ ಗ್ರಾಸ್ ಬೆಳೆಯೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಈ ಜಿಂಕೆಗಳೆಲ್ಲ ಬಾರ್ಡರ್ಲೇ ಇರ್ತವೆ, ಇದನ್ನ ಕಾಡೆಮ್ಮೆಗಳು ಇದೆಲ್ಲ ಸ್ವಲ್ಪ ಜಾಸ್ತಿ ಅಂದ್ರೆ ಟೂರಿಸಂ ಝೋನ್ ಡೆವಲಪ್ ಆಗುತ್ತೆ, ಜೊತೆಗೆ ಟೂರಿಸ್ಟ್ ಡೆವಲಪ್ ಆಗುತ್ತೆ, ಸರ್ಕಾರಕ್ಕೆ ರೆವಿನ್ಯೂ ಸಹ ಚೆನ್ನಾಗಿ ಬರುತ್ತೆ. ಈ ಇದನ್ನ ನೋಡಿ ಜನಗಳು ಆ ಒಂದು ಟೂರಿಸಂ ಇದಾಗಿರೋದ್ರಿಂದ ನಿಮಗೆ ಸಫಾರಿ ಬ್ಯಾನ್ ಮಾಡಿ ಅಂತ ಹೇಳ್ತಾರೆ, ಬಟ್ ಸಫಾರಿಗೂ ಈ ಎನ್ಕೌಂಟರ್ಸ್ಗೂ ಯಾವುದೇ ಥರ ಸಂಬಂಧ ಇಲ್ಲ, ಯಾವುದು ನಮ್ಮ ಈ ಸಂಘರ್ಷ ಆಗ್ತಾ ಇದ್ದಿಲ್ಲ, ಇದಕ್ಕೂ ಅದಕ್ಕೂ ಯಾವುದೇ ಥರ ಸಂಬಂಧ ಇಲ್ಲ, ಸಂಘರ್ಷ ಬೇರೆ ಇದು ಬೇರೆ.
1: ಸರ್ ತುಂಬ ಧನ್ಯವಾದಗಳು ಸರ್, ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ತಮ್ಮ ಅನುಭವದ ಜೊತೆಗೆ ನಮ್ಮ ಸಮುದಾಯಕ್ಕೆ ಕೇಳುಗರಿಗೆ ತಮ್ಮ ಅನುಭವದ ಮೂಲಕ ಹೇಗೆ ನಾವು ಜಾಗೃತಿಯನ್ನು ವಹಿಸಬೇಕು, ಈ ಒಂದು ವನ್ಯಜೀವಿಗಳ ಜೊತೆ ಯಾವ ಥರ ಬದುಕಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರ ಸರ್. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ಹಾಗೂ ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಜನಧ್ವನಿ ಕೇಳುಗರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ನಾನು ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಕಾಡನ್ನು ಉಳಿಸಿ, ಕಾಡನ್ನು ಬೆಳೆಸಿ, ನಿಮ್ಮ ಮಕ್ಕಳನ್ನ ಮೊಬೈಲನ್ನು ಬೇರೆ ಕಡೆ ಎತ್ತಿಟ್ಟು ಕಾಡನ್ನು ಬೆಳೆಸಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್, ಧನ್ಯವಾದ.
0: ನಮಸ್ತೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಛಾಯಾಗ್ರಾಹಕರ ಜೊತೆಗಿನ ಅನುಭವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿ ಎಸ್ ರವಿಶಂಕರ್ ಸರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಬೇಲೂರು ಮಠದ ರಾಮಕೃಷ್ಣ ಮಿಷನ್ ಭಜನಾ ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಕೇಳುಗರೇ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಬೇಲೂರು ಮಠದ ರಾಮಕೃಷ್ಣ ಮಿಷನ್ ಭಜನಾ ತಂಡದವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.

ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ. ಶಾಶ್ವತ ವಿಚಗಳ ಪತ್ತೆಗೆ ಸುಲಭ ತಂತ್ರ. ಅಂತರಿಕ್ಷದ ಅಪಾಯ ತಡೆಯುವ ದೆರಸು ಹಾಗೂ ಪ್ಲಾಸ್ಟಿಕ್ ತಿನಿಸು ಎಂಬುದರ ಕುರಿತು ರಚನೆ. ಶ್ರೀ ಕೊಳ್ಳೇಗಾಲ ಶರ್ಮರವರು, ಜಿಮಿನಿ ಎಯರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
1: ಕೇಳು ಕೇಳು ಜಾಣ ಜಾಣ ಸುದ್ದಿಯ.

0: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 24 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಶಾಶ್ವತ ವಿಷಯಗಳ ಪತ್ತೆಗೆ ಸುಲಭ ತಂತ್ರ, ಅಂತರಿಕ್ಷದ ಅಪಾಯ ತಡೆಯುವ ದಿರಿಸು ಹಾಗೂ ಪ್ಲಾಸ್ಟಿಕ್ ತಿನಿಸು. ಶಾಶ್ವತ ವಿಷಯಗಳ ಪತ್ತೆಗೆ ಸುಲಭ ವಿಧಾನ. ನೀರು, ನೆಲ ಎಲ್ಲ ವಿಷಮಯವಾಗ್ತಿದೆ ಅನ್ನೋದು ಹಳೆಯ ಸುದ್ದಿ. ಕೃಷಿಗಾಗಿ ನಾವು ಬಳಸುವ ರಾಸಾಯನಿಕಗಳು, ಕಾರ್ಖಾನೆಗಳಿಂದ ಹೊರಸುರಿಯುವಂತಹ ತ್ಯಾಜ್ಯ ವಸ್ತುಗಳು, ವಾಹನಗಳು ಸೂಸುವ ಹೊಗೆಯಿಂದ ಮಳೆಗೆ ಕೂಡಿಕೊಳ್ಳುವ ವಿಷಾನಿಲಗಳು, ಮನೆ ಮನೆಗಳಿಂದ ಹೊರಗಿಸದ ಪ್ಲಾಸ್ಟಿಕ್ ತ್ಯಾಜ್ಯಗಳು ಮೊದಲಾದವುಗಳಿಂದ ನೀರು, ನೆಲ, ಗಾಳಿಯಲ್ಲಿ ಜೀವಿಗಳಿಗೆ ಹಾನಿಕರವಾದಂತಹ ರಾಸಾಯನಿಕಗಳು ಕೂಡಿಕೊಳ್ಳುತ್ತಿವೆ. ಇವುಗಳಲ್ಲಿ ಇತ್ತೀಚೆಗೆ ಬಹಳ ಆತಂಕವನ್ನುಂಟು ಮಾಡಿರುವ ಎರಡು ವಿಷಯಗಳು ಎಂದರೆ ಧೂಳಿಗಿಂತ ಸೂಕ್ಷ್ಮವಾದ ಪ್ಲಾಸ್ಟಿಕ್ಕಿನ ಕಣಗಳು ಅರ್ಥಾತ್ ಮೈಕ್ರೋಪ್ಲಾಸ್ಟಿಕ್ಕು ಹಾಗೂ ಅವಿನಾಶಿ ಅಣುಗಳು ಎಂದೇ ಕುಖ್ಯಾತಿಯಾದ PFA ವಸ್ತುಗಳು. ಇದೀಗ ಒಂದು ಹಿಡಿ ಮಣ್ಣನ್ನು ತೆಗೆದು ನೆಲದಲ್ಲಿ ಇರಬಹುದಾದ 44 ಬಗೆಯ PFAಗಳನ್ನು ಏಕಕಾಲದಲ್ಲಿ ಪತ್ತೆ ಮಾಡುವ ವಿಧಾನವನ್ನು ಲಕ್ನೋದಲ್ಲಿರುವ ಭಾರತೀಯ ವಿಷವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳು ಅಂದರೆ IITR ಸಂಸ್ಥೆಯ ವಿಜ್ಞಾನಿಗಳು ಸಿದ್ಧಪಡಿಸಿದ್ದಾರಂತೆ. ಆಧುನಿಕ ಬದುಕಿನ ಆತಂಕಗಳು ಎನಿಸಿದ ಮೈಕ್ರೋಪ್ಲಾಸ್ಟಿಕ್ಕು ಹಾಗೂ PFAಗಳಲ್ಲಿ PFA ನಡವಳಿಕೆ ವಿಶೇಷ. ಒಮ್ಮೆ ನೆಲವನ್ನೋ ನೀರನ್ನೋ ಕೂಡಿಕೊಂಡ್ರೆ ಇದು ಅಲ್ಲಿಂದ ಗಿಡಗಳಿಗೆ, ಗಿಡದಿಂದ ಪ್ರಾಣಿಗಳಿಗೆ, ಪ್ರಾಣಿ ಗಿಡಗಳಿಂದ ಮನುಷ್ಯರಿಗೆ ಮತ್ತು ಇವೆಲ್ಲವುಗಳಿಂದ ನೆಲಕ್ಕೋ ನೀರಿಗೋ ಹೋಗಿ ಸೇರಿಕೊಳ್ಳುತ್ತಲೇ ಇರುತ್ತದೆ. ಅವಿರತವಾಗಿ ಭೂಮಿಯ ವಿವಿಧ ಪರಿಸರ ನೆಲೆಗಳಲ್ಲಿ ಉಳಿದುಕೊಂಡಿರುತ್ತದೆ. ಹೀಗಾಗಿಯೇ ಇದನ್ನು ಅವಿನಾಶಿ ಎನ್ನುತ್ತಾರೆ. ಹಾಗಂತ ಇದು ಒಂದು ವಿಶಿಷ್ಟ ರಾಸಾಯನಿಕವಲ್ಲ, ಇದೊಂದು ರಾಸಾಯನಿಕದ ವರ್ಗ, ಪಾಲಿಫ್ಲೂರೋ ಆಲ್ಕೈಲು ಎನ್ನುವ ರಾಸಾಯನಿಕಗಳ ವರ್ಗ. ಫ್ಲೂರಿನ್ ಅಣುವನ್ನು ಹೊತ್ತಿರುವ ವಿವಿಧ ಅಣುಗಾತ್ರದ ರಾಸಾಯನಿಕಗಳನ್ನು ಹೀಗೆ PFA ಎಂದು ವರ್ಗೀಕರಿಸುತ್ತಾರೆ. ಇವು ಈಗ ಸರ್ವಾಂತರ್ಯಾಮಿ. PFA ವಿಶ್ಲೇಷಣೆ ಮಾಡುವ ಹೊಸ ತಂತ್ರವನ್ನು ಸಿದ್ಧಪಡಿಸಿರುವ ತಂಡದ ಮುಖ್ಯಸ್ಥ ಹಾಗೂ ಭಾರತೀಯ ವಿಷವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಭಾಸ್ಕರ್ ನಾರಾಯಣ್ PFAಗಳ ಹಾವಳಿಯ ಕುರಿತು ಹೀಗೆ ಹೇಳ್ತಾರೆ.
1: ಇತ್ತೀಚೆಗೆ ನೋಡೋದಾದ್ರೆ ಈ ಗಂಗಾ ನದಿ ಪಾತ್ರ ಇರ್ಬೋದು ಅಥವಾ ಪೆರಿಯಾರ್ ನದಿ ಪಾತ್ರ ಇರ್ಬೋದು ಅಥವಾ ಅವುಗಳಿಗೆ ಹೊಂದ್ಕೊಂಡಿರೋ ಕೈಗಾರಿಕಾ ಕ್ಷೇತ್ರಗಳೇನಿದೆ ಅದು ಅಥವಾ ಕೈಗಾರಿಕಾ ತ್ಯಾಜ್ಯ ಆಯಾ ನದಿಗಳ ಗುಣಮಟ್ಟದ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅದನ್ನು ನಾವು ಸಂಶೋಧನೆ ಮುಖಾಂತರ ಗಮನಿಸಿದ್ದೇವೆ. ಇದಲ್ಲದೆ ನಾವು ನೋಡೋದಾದರೆ ಚೆನ್ನೈಯಲ್ಲಿ ಅಡ್ಯಾರ್ ನದಿ ಇದೆ, ತಮಿಳುನಾಡಿನ ವಿಲುಪುರಂ ಹತ್ರ ಬಕಿಂಗ್ಹ್ಯಾಮ್ ಕಾಲುವೆ ಅಂತ ಇದೆ. ಅದೇ ಥರ ಇನ್ನೂ ಸುಮಾರು ಜಾಗಗಳಲ್ಲಿ ಅಂತರ್ಜಲ ಎಲ್ಲಿ ಬೋರ್ ಕರೆದು ನಾವು ಕುಡಿಯೋದಕ್ಕೆ ಸುಮಾರು ನಮ್ಮ ವಸತಿ ಗೃಹಗಳಲ್ಲಿ ಬಳಸ್ತೀವಿ ನೀರು, ಅಂಥ ಒಂದು ಅಂತರ್ಜಲದಲ್ಲೂ ಕೂಡ PFAS ಮಟ್ಟ ಹೆಚ್ಚಿಗೆ ಇರೋದನ್ನು ನಾವು ಕಂಡಿದ್ದೀವಿ. ನಮ್ಮದೇ ಆದ ಸಂಶೋಧನಾ ತಂಡ ಗುಜರಾತ್ನ ದಹೇಜ್ ಕೈಗಾರಿಕಾ ವಲಯದಲ್ಲಿ ಕೂಡ ನಾವು ಸುಮಾರು ವ್ಯವಸ್ಥಿತವಾಗಿ ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿ ಅದರಲ್ಲಿ ಎಷ್ಟು PFAS ಇದೆ ಅಂತ ಕೂಡ ನೋಡಿದ್ದೀವಿ. ಅದನ್ನು ಕೂಡ ನಾವು ನಮ್ಮ ಒಂದು ಸಂಶೋಧನಾ ಪತ್ರದಲ್ಲಿ ಪ್ರಕಟಿಸಿದ್ದೀವಿ ಮತ್ತು ಅವರಿಗೆ ಇದ್ರ ಬಗ್ಗೆ ಸುಮಾರು ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ.
0: ಅದು ಸರಿ. ನೀರಿನಲ್ಲಿರುವ PFAಗಳನ್ನು ಪತ್ತೆ ಮಾಡುವ ತಂತ್ರಗಳು ಈಗಾಗಲೇ ಅಭಿವೃದ್ಧಿಯಾಗಿವೆ. ಆದರೆ ಮಣ್ಣಿನಲ್ಲಿರುವ ಇವನ್ನು ಪತ್ತೆ ಮಾಡುವುದು ಸ್ವಲ್ಪ ಕಷ್ಟದ ಕೆಲಸ. ಕಾರಣ ಇವು ಇತರೆ ರಾಸಾಯನಿಕಗಳ ಜೊತೆಗೆ ಅದರಲ್ಲಿಯೂ ಮುಖ್ಯವಾಗಿ ಸಾವಯವ ವಸ್ತುಗಳ ಜೊತೆಗೆ ಸುಲಭವಾಗಿ ಅಂಟಿಕೊಳ್ಳಬಲ್ಲವು. ಮಣ್ಣಿನಲ್ಲಿರುವ ನೂರಾರು ರಾಸಾಯನಿಕಗಳಿಂದ ಇವನ್ನು ಪ್ರತ್ಯೇಕಿಸಿ ಪತ್ತೆ ಮಾಡುವುದು ಕಷ್ಟ. ಜೊತೆಗೆ ಮಣ್ಣಿನಲ್ಲಿ ಇರುವ ಇವುಗಳ ಪ್ರಮಾಣವೂ ಅಡ್ಡಿಯಾಗುತ್ತದೆ. ಪ್ರತಿ ಗ್ರಾಂ ಮಣ್ಣಿನಲ್ಲಿ ಯಾವುದೇ PFAಯು ಕೂಡ ಕೇವಲ ಕೆಲವೇ ಕೆಲವು ನ್ಯಾನೋಗ್ರಾಮ್ಗಳಷ್ಟೇ ಇರಬಹುದು. ನ್ಯಾನೋಗ್ರಾಮ್ ಅಂದರೆ ತೂಕಕ್ಕೆ ತೂಕವಾಗಿ 10 ಕೋಟಿಯಲ್ಲಿ 1 ಅಂಶದಷ್ಟು ಅಷ್ಟೇ. ಅಷ್ಟು ವಿರಳವಾಗಿರುವ ಅಣುಗಳನ್ನು ಹುಡುಕಿ ಇವು ಇಂಥದೇ ಎಂದು ಗುರುತಿಸುವುದಕ್ಕೆ

0: ಕ್ಕಿಂತ ಬಣವೆಯಲ್ಲಿ ಅಡಗಿರುವ ಸೂಜಿಯನ್ನು ಹುಡುಕುವುದು ಬಹಳ ಸುಲಭ. ಇದಕ್ಕಾಗಿ ವಿಜ್ಞಾನಿಗಳು ವಿಶೇಷ ತಂತ್ರಗಳನ್ನು ಬಳಸಬೇಕಾಗುತ್ತದೆ. ಅವುಗಳಲ್ಲಿ ಪ್ರಮುಖವಾದದ್ದು ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ವಿಧಾನ. ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ವಿಧಾನದಿಂದ ವಿವಿಧ ಗಾತ್ರದ ಅಣುಗಳನ್ನು ಬೇರ್ಪಡಿಸಬಹುದು. ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅವುಗಳೆಷ್ಟೆಷ್ಟು ತೂಕದವು ಎಂದು ಗುರುತಿಸುತ್ತದೆ. ಹೀಗೆ ನಿರ್ದಿಷ್ಟ ಗಾತ್ರದ ಅಣುಗಳನ್ನು ಗುರುತಿಸಬಹುದು.
1: ಅತ್ಯಲ್ಪ ಪ್ರಮಾಣದಲ್ಲಿ ಇದ್ದರೂ ಕೂಡ, ತುಂಬಾ ಕಮ್ಮಿ ಇದ್ರೂ ಕೂಡ, ಈ ಪಿಫಾಸ್ಗಳು ನಮ್ಮ ಜೈವಿಕ ಕ್ರಿಯೆಗಳ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ತರ ಒಂದು ರಾಸಾಯನಿಕಗಳನ್ನ ಪತ್ತೆ ಮಾಡೋದಕ್ಕೆ LC-MS-MS ಅಂತ ಸೂಕ್ಷ್ಮತೆ ಹೊಂದಿರೋ ಸಾಧನಗಳು ಅನಿವಾರ್ಯ.
0: ಭಾಸ್ಕರ್ ನಾರಾಯಣರ ತಂಡ 1 ಗ್ರಾಂ ಮಣ್ಣಿನಿಂದಲೇ 44 ವಿಧದ PFA ಗುರುತಿಸಿದೆಯಂತೆ. 1 ಗ್ರಾಂ ಮಣ್ಣಿನಿಂದ ಇವನ್ನು ಹೆಕ್ಕುವ ತಂತ್ರವನ್ನು ಸಾಧಿಸಿರುವುದು ಈ ತಂಡದ ಹೆಗ್ಗಳಿಕೆ. ಅದು ಹೇಗೆ ಅನ್ನೋದನ್ನ ಭಾಸ್ಕರ್ ಅವರ ಮಾತಿನಲ್ಲಿಯೇ ಕೇಳೋಣ.
1: ಅಂತಿಮ ವಿಶ್ಲೇಷಣೆಗೆ 1 ಗ್ರಾಂ ಮಣ್ಣು ಸಾಕು. ಆದಾಗ್ಯೂ ಯಾವುದೇ ಜಾಗದಿಂದ 1 ಗ್ರಾಂ ಮಣ್ಣು ತಗೊಂಡ್ರೆ ಪರೀಕ್ಷೆ ಮಾಡಿದ್ರೆ ಅದರಲ್ಲಿರೋ PFAS ಬಗ್ಗೆ ನಿಖರವಾದ ಚಿತ್ರಣ ಸಿಗಲ್ಲ. ಮತ್ತೆ ಅದೇ ಆ ಜಾಗ ಸುತ್ತಮುತ್ತ ಇರೋದ್ರದ್ದು ಪ್ರತಿನಿಧಿತ್ವ ಕೂಡ ಮಾಡಲ್ಲ ಅದು. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ, ಒಂದು 10 ಮೀಟರ್ ಉದ್ದಗಲ ಇರುವ, ಅಂದರೆ ಒಂದು ಚದರ 10 ಚದರದ ನೆಲದಿಂದ 10-15 ಸೆಂಟಿಮೀಟರ್ ಒಳಗಡೆ ಕೊರೆದು 200 ಗ್ರಾಂ ಮಣ್ಣನ್ನು ಒಂದು 5 ಕಡೆಯಿಂದ ಸಂಗ್ರಹಿಸ್ತೀವಿ. ಮಣ್ಣು ಕೊರೆಯೋ ಯಂತ್ರದಿಂದ ಈ ಮಣ್ಣನ್ನು ನಾವು 10-15 ಮೇಲ್ಮೈಯಿಂದ 10-15 ಸೆಂಟಿಮೀಟರ್ ಒಳಗಡೆ ಕೊರೆದು 200 ಗ್ರಾಂ ಅಷ್ಟು ಮಣ್ಣನ್ನು ತಗೋತೀವಿ. ಇದೊಂದು ಸಾಧಾರಣ ಉಪಕರಣ ಆದ್ರೂ ನಮ್ಮ ಸಂಶೋಧನಾ ಕಾರ್ಯಕ್ಕೆ ತುಂಬ ಮುಖ್ಯವಾಗಿರುತ್ತೆ. ಈ ಥರ ಸಂಗ್ರಹ ಮಾಡಿದ ನಾವು 200-200 ಗ್ರಾಂ ಒಂದು 5 ಕಡೆಯಿಂದ 1 kg ನಾವು ಮಣ್ಣು ತಗೊಂಡಾಗ ಅದೆಲ್ಲ ಸೇರಿಸಿ ಜರಡಿ ಹಿಡಿತೀವಿ ಅದನ್ನು. ಅದರಿಂದ ಬಂದ ಮಣ್ಣನ್ನು ಒಣಗಿಸ್ಬಿಟ್ಟು ಅದರಿಂದ 1 ಗ್ರಾಂ ಮಿಶ್ರಿತ ಮಾದರಿನ ಮಾಡಿ ಅದರಿಂದ 1 ಗ್ರಾಂ ತಗೊಂಡು ಅದನ್ನು ಪರೀಕ್ಷೆಗೆ ಬಡಿಸ್ತೀವಿ. ಆ ನೆಲದ ಒಂದು ಪ್ರತಿನಿಧಿ ನಮೂನೆ ಅಂತ ತಗೊಂಡಾಗ ತಳದಲ್ಲಿರೋ ಮಾಲಿನ್ಯನ ಅದು ತೋರಿಸುತ್ತೆ.
0: ಹೀಗೆ 1 ಗ್ರಾಂ ಮಣ್ಣನ್ನು ಪಡೆದ ಮೇಲೆ ಅದನ್ನು ಮೀಥೈಲ್ ಆಲ್ಕೋಹಾಲ್, ಸೋಡಿಯಂ ಹೈಡ್ರಾಕ್ಸೈಡ್ ಹಾಗೂ ಕಾರ್ಬನ್ ಇದ್ದಿಲನ್ನು ಬಳಸಿ 44 PFA ಪತ್ತೆ ಮಾಡಬಹುದು ಎಂದು ಈ ತಂಡ ನಿರೂಪಿಸಿದೆ. ಅಷ್ಟೇ ಅಲ್ಲ, ಈ ತಂತ್ರ ನಿಜಕ್ಕೂ ಉಪಯುಕ್ತವೇ ಎನ್ನುವ ಪರಿಶೀಲನೆಯನ್ನು ಮಾಡಲಾಗಿದೆ. ಇದರಲ್ಲಿ ಬಳಸಿರುವ ಎಲ್ಲ ರಾಸಾಯನಿಕಗಳು ಕೂಡ ಬಲು ಸುಲಭವಾಗಿ ಸಿಗುವಂತಹ ರಾಸಾಯನಿಕಗಳು.
1: ಸೌಕರ್ಯದ ಬಗ್ಗೆ ಆದರೆ ಅಥವಾ ಯಾವುದೇ ಒಂದು ಆಧುನಿಕ ಪ್ರಯೋಗಶಾಲೆಯಲ್ಲಿ ಇದ್ರ ಬಗ್ಗೆ ಏನಾಗಬಹುದು ಅಂತ ನೋಡೋದಾದರೆ, LC-MS-MS ಅಂತ ಒಂದು ಸುಧಾರಿತ ಯಂತ್ರಗಳು ಅಥವಾ ಸೌಕರ್ಯ ಇಟ್ಕೊಂಡಿರೋ ಆಧುನಿಕ ಪ್ರಯೋಗಶಾಲೆಗಳಲ್ಲಿ ಅಥವಾ ಸಂಶೋಧನಾ ಸಂಸ್ಥೆಗಳಲ್ಲಿ ಈ PFAS ಪರೀಕ್ಷೆನ ಮಾಡಬಹುದು. ಅದಲ್ಲದೆ ಕೇವಲ 10-12 ನಿಮಿಷದಲ್ಲಿ ನಾವು ಈ PFAS ಪರೀಕ್ಷೆನ ಮಾಡ್ಬೋದು. ಹಾಗಾಗಿ ದಿನನಿತ್ಯ ನಾವು ಸರಿಸುಮಾರು 150-200 ನಮೂನೆಗಳನ್ನ ನಾವು ಈ ರಾಸಾಯನಿಕಕ್ಕೋಸ್ಕರ ಪರೀಕ್ಷೆ ಮಾಡ್ಬೋದು.
0: IITR ತಂಡದ ಅಧ್ಯಯನದಲ್ಲಿ ಗೊತ್ತಾದ ಒಂದು ಕಾಳಜಿಯ ವಿಷಯ ಎಂದರೆ, ಈ PFAಗಳಲ್ಲಿ ಇತ್ತೀಚೆಗೆ ಕೈಗಾರಿಕೆಗಳು ಹೊಸದಾಗಿ ಬಳಸುತ್ತಿರುವ ರಾಸಾಯನಿಕಗಳೇ ಹೆಚ್ಚಿನ ಪ್ರಮಾಣದಲ್ಲಿವೆಯಂತೆ. ಇದಕ್ಕೂ ಹಿಂದೆ PFAಗಳ ಅಪಾಯವನ್ನು ಮನಗಂಡು ಅದಕ್ಕಾಗಿ ಪರ್ಯಾಯ ವಸ್ತುಗಳನ್ನು ಬಳಸಲು ಆರಂಭಿಸಲಾಗಿತ್ತು. ಆ ಪರ್ಯಾಯ ವಸ್ತುಗಳೇ ಈಗ ಅಧಿಕ ಮಟ್ಟದಲ್ಲಿ ಇರುವುದು ಕಂಡುಬಂದಿದೆ. ಉದಾಹರಣೆಗೆ, ದಹೇಜ್ ಕೈಗಾರಿಕಾ ಕ್ಷೇತ್ರದಲ್ಲಿ ಇರುವ ವಿವಿಧ ನೆಲೆಗಳಿಂದ ಸಂಗ್ರಹಿಸಿದ ಮಣ್ಣಿನಲ್ಲಿ ಹೆಕ್ಸಾಫ್ಲೋರೋಪ್ರೊಪಿಲಿನ್ ಡೈಮರ್ ಆಸಿಡ್ ಅಥವಾ HFPDA ಎನ್ನುವ ರಾಸಾಯನಿಕದ ಪ್ರಮಾಣ ಅತಿ ಹೆಚ್ಚು ಇತ್ತಂತೆ. ಅತಿ ಹೆಚ್ಚು ಎಂದರೆ ಗ್ರಾಮಿನಲ್ಲಿ 1 ನ್ಯಾನೋಗ್ರಾಮಿಗಿಂತಲೂ ಕಡಿಮೆ, ಅಂದರೆ 10 ಕೋಟಿಯಲ್ಲಿ 1 ಅಂಶದಷ್ಟು, ಅದಕ್ಕೂ ಕಡಿಮೆ. ಇದನ್ನೂ ಈ ತಂತ್ರ ಪತ್ತೆ ಹಚ್ಚಿದೆ. ಅಂದಹಾಗೆ ಈ HFPDA ಜೆನೆಕ್ಸ್ ಎನ್ನುವ ಹೆಸರಿನಲ್ಲಿ ಮಾರಾಟವಾಗುತ್ತಿದೆ. ನಾವು ಬಳಸುವ ಸ್ಟಿಕ್ಕರ್ಗಳು, ಅಂಟು ಹಾಗೂ ಗೋಂದು, ನಾನ್ ಸ್ಟಿಕ್ ಲೇಪನಗಳಲ್ಲಿ ಬಳಕೆಯಾಗುತ್ತದೆ. ಹಾಗಿದ್ದರೆ ಇನ್ನು ಈ PFAಗಳನ್ನು ಗುರುತಿಸುವ ಮಣ್ಣು ಪರೀಕ್ಷೆಯನ್ನ ಎಲ್ಲೆಂದರಲ್ಲಿ ನಾವು ಮಾಡುವುದು ಸಾಧ್ಯವೇ?
1: ನೋಡಿ, ವಾಣಿಜ್ಯ ಉಪಲಬ್ಧತೆ ಯಾವುದೇ ಒಂದು ಸೌಕರ್ಯದ ಬಗ್ಗೆ ಆದರೆ ಅಥವಾ ಯಾವುದೇ ಒಂದು ಆಧುನಿಕ ಪ್ರಯೋಗಶಾಲೆಯಲ್ಲಿ ಇದ್ರ ಬಗ್ಗೆ ಏನಾಗಬಹುದು ಅಂತ ನೋಡೋದಾದರೆ, LC-MS-MS ಅಂತ ಒಂದು ಸುಧಾರಿತ ಯಂತ್ರಗಳು ಅಥವಾ ಸೌಕರ್ಯ ಇಟ್ಕೊಂಡಿರೋ ಆಧುನಿಕ ಪ್ರಯೋಗಶಾಲೆಗಳಲ್ಲಿ ಅಥವಾ ಸಂಶೋಧನಾ ಸಂಸ್ಥೆಗಳಲ್ಲಿ ಈ PFAS ಪರೀಕ್ಷೆನ ಮಾಡಬಹುದು. ಅದಲ್ಲದೆ ಕೇವಲ 10-12 ನಿಮಿಷದಲ್ಲಿ ನಾವು ಈ PFAS ಪರೀಕ್ಷೆನ ಮಾಡಬಹುದು. ಹಾಗಾಗಿ ದಿನನಿತ್ಯ ನಾವು ಸರಿಸುಮಾರು

0: 150 200 ನಮೂನೆಗಳನ್ನ ನಾವು ಈ ರಾಸಾಯನಿಕಕ್ಕೋಸ್ಕರ ಪರೀಕ್ಷೆ ಮಾಡ್ಬೋದು. ನಾವು ನಮ್ಮ ಸಂಶೋಧನಾ ಬಳಗ ಏನಿದೆ ಅದರಲ್ಲಿ ನಾವು ಈ ಥರ ಒಂದು ಎಲ್ಲಂದರಲ್ಲಿ ಬಳಸ್ಬೋದಾದಂಥ ಒಂದು ಸಾಧಾರಣ ಉಪಕರಣ ಅಥವಾ ಪರೀಕ್ಷಾ ಕಿಟ್ ಅಂತ ಏನು ಹೇಳ್ತೀವಿ ಒಂದು ತಯಾರು ಮಾಡೋದು ಕೂಡ ನಾವು ನಮ್ಮ ಸಂಶೋಧನಾ ತಂಡ ಪ್ರಯತ್ನ ಮಾಡ್ತಾ ಇದೆ. ಅದಲ್ಲದೆ ಜಾಗತಿಕವಾಗಿ ನೋಡಿದ್ರೆ ನೀವು ಅಂದರೆ ಪ್ರಪಂಚದಾದ್ಯಂತ ಹಲವಾರು ಸಂಶೋಧನಾ ಸಂಸ್ಥೆಗಳಿದ್ದಾವೆ. ಅವು ಈ ಪಿಫಾಸ್ ಏನಿದೆ ಅದನ್ನು ಅಲ್ಲೇ ಸ್ಥಳದಲ್ಲೇ ವಿಶ್ಲೇಷಣೆ ಮಾಡಿ ಅಲ್ಲೇ ಅದರದ ಬಗ್ಗೆ ಎಷ್ಟು ಮಟ್ಟದಲ್ಲಿದೆ ಅಂತ ಹೇಳುವಂಥ ಒಂದು ಪೋರ್ಟೇಬಲ್ ಸಂವೇದಕ ಅಥವಾ ಒಂದು ಯಂತ್ರ ಇರ್ಬೋದು ಆ ಥರನ ಮಾಡಬಹುದಾ ಅನ್ನೋದ್ರ ಬಗ್ಗೆ ಕೂಡ ಸಂಶೋಧನೆ ಮಾಡ್ತಾ ಇದ್ದೇವೆ. ಈ ಅನ್ವೇಷಣೆ ಸತತವಾಗಿ ಜಾರಿನಲ್ಲಿದೆ. ಒಟ್ಟಲ್ಲಿ ಹೇಳಬೇಕಂತ ಹೇಳಿದ್ರೆ LC-MS-MS-ನಂಥ ಒಂದು ಸೂಕ್ಷ್ಮ ವಿಧಾನ ಏನಿದೆ ಈ ಪಿಫಾಸ್ನ ವಿಶ್ಲೇಷಣೆ ಮಾಡೋದಕ್ಕೆ ಒಂದು ಸುವರ್ಣ ಮಾನದಂಡವಾಗಿ ಇರೋದನ್ನ ನಾವು ಯಾವಾಗಲೂ ನೋಡ್ತಾ ಇದ್ದೀವಿ.
1: ಅಂತೂ ಸಾವಯವ ಕೃಷಿ ಮಣ್ಣಿನಲ್ಲಿ ರಸಗೊಬ್ಬರ ಬಳಸದೇ ಇರಬಹುದು, ಆದರೆ ಬೇರೆಡೆಯಿಂದ ಈ PFAಗಳು ಬಂದು ಸೇರಿವೆಯೇ ಇಲ್ಲವೇ ಎಂದು ಪತ್ತೆ ಮಾಡುವ ಅಗತ್ಯವಂತೂ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಈ ಪರೀಕ್ಷೆ ರೈತರಿಗೂ ಉಪಕಾರಿ ಎನ್ನಬಹುದು.
2: ಅಂತರಿಕ್ಷದ ಅಪಾಯ ತಡೆಯುವ ದಿರಿಸು, ಬಾಂಧಳದ ಬಾಗು, ರವಿಕಿರಣಗಳ ನೀಳ್ಗೋಲು, ಇಂದುಮಣಿ ನುಂಪು, ತಾರೆಗಳ ಕಣ್ಮಿನುಗು, ಚಿಂದದ ಅಂಗಾಂಗ ಭಾವದಿ ಮೊದಲ ಪಾಠವಿವು. ಸೌಂದರ್ಯ ಗುರು ಪ್ರಕೃತಿ ಮಂಕುತಿಮ್ಮ. ನೆಲದ ಮೇಲೆ ನಿಂತು ನೋಡಿದರೆ ಮೇಲೆ ಕಾಣುವ ಗಗನದಲ್ಲಿರುವ ಕಾಮನಬಿಲ್ಲು, ಸೂರ್ಯನ ಕಿರಣಗಳು, ಬೆಳದಿಂಗಳು, ಮಿನುಗುವ ನಕ್ಷತ್ರಗಳು ಎಲ್ಲವೂ ಸೌಂದರ್ಯ ಎಂದರೇನೆಂದು ತಿಳಿಸುವ ಪ್ರಕೃತಿಯ ಮೊದಲ ಪಾಠ ಎನ್ನುವುದು ಕವಿ DVGಯವರ ಮಾತು. ನಿಜ, ಆಗಸ ಸುಂದರ. ಅದೇ ಕಾರಣಕ್ಕೆ ಮನುಷ್ಯ ಅದನ್ನೂ ಮುಟ್ಟಿ ಮೆಟ್ಟಿ ಮೀರಿ ಹೋಗುವ ಸಾಹಸವನ್ನು ಮಾಡುತ್ತಿದ್ದಾನೆ. ನಮ್ಮ ಕಣ್ಣಿಗೆ ತೆರೆದುಕೊಂಡ ಆಕಾಶವನ್ನಲ್ಲದೆ ಇನ್ನೂ ದೂರದ ಅಂತರಿಕ್ಷವನ್ನೂ ಬೆದಕಿದ್ದಾನೆ. ಆದರೆ ಅಲ್ಲಿ ಇಲ್ಲಿನ ಸೌಂದರ್ಯವಿಲ್ಲ, ಇದ್ದರೂ ಅದರೊಟ್ಟಿಗೆ ಅಪಾಯವೂ ಇದೆ ಎನ್ನುವುದು ವಿಜ್ಞಾನಿಗಳ ಅಂಬೋಣ. ಅಂತಹ ಜಾಗದಲ್ಲಿಯೂ ಸಾಹಸ ಪಯಣ ಮಾಡುವ ಅಂತರಿಕ್ಷಯಾನಿಗಳನ್ನು ಅಪಾಯದಿಂದ ರಕ್ಷಿಸುವ ಹೊಸದೊಂದು ದಿರಿಸು ಸಿದ್ಧವಾಗಿದೆ. ಈ ದಿರಿಸು ಸಾಮಾನ್ಯ ಅಂತರಿಕ್ಷಯಾನಿಗಳ ದಿರಿಸಿಗಿಂತ ದುಪ್ಪಟ್ಟು ರಕ್ಷಣೆಯನ್ನು ನೀಡುತ್ತದಂತೆ. ಅಂತರಿಕ್ಷಯಾನ ಆಕರ್ಷಕ ಸಾಹಸವೇನೋ ನಿಜ, ಆದರೆ ಅದರ ಸುಖ ಅನುಭವಿಸುವ ಮೊದಲು ಒಂದಿಷ್ಟು ಕಷ್ಟವನ್ನೂ ಅನುಭವಿಸಲೇಬೇಕು. ಅಂತರಿಕ್ಷದಲ್ಲಿ ಭೂಮಿಯ ಸೆಳೆತ ಇರುವುದಿಲ್ಲ. ಭೂಮಿಯ ಸೆಳೆತಕ್ಕೆ ಹೊಂದಿಕೊಂಡ ದೇಹಕ್ಕೆ ಅಲ್ಲಿನ ನಿರ್ವಾತ ಅಸಹನೀಯ ಎನ್ನಿಸುತ್ತದೆ. ದೇಹದಲ್ಲಿನ ಹಲವು ಪ್ರಕ್ರಿಯೆಗಳು ಏರುಪೇರಾಗುತ್ತವೆ. ಹೀಗಾಗಿ ಕೃತಕವಾಗಿ ಗುರುತ್ವ ಬಲವನ್ನು ಒತ್ತಡವನ್ನು ಸೃಷ್ಟಿಸಬೇಕಾಗುತ್ತದೆ. ಅಲ್ಲಿ ಉಸಿರಿಗೆ ಅಗತ್ಯವಾದ ಗಾಳಿ ಹಾಗೂ ಅದರಲ್ಲಿರುವ ಆಮ್ಲಜನಕ ಇಲ್ಲವೇ ಇಲ್ಲ, ನೀರೂ ಇಲ್ಲ. ಆ ಗಾಳಿಯನ್ನು ಭೂಮಿಯಿಂದ ಹೊತ್ತೊಯ್ಯಬೇಕು, ಇಲ್ಲವೇ ಪಯಣಿಸುತ್ತಿರುವ ನೌಕೆಯಲ್ಲಿಯೇ ಅದನ್ನು ತಯಾರಿಸಿಕೊಳ್ಳಬೇಕು. ನೀರನ್ನು ಅಲ್ಲಿಯೇ ಹೊಂದಿಸಿಕೊಳ್ಳಬೇಕು, ಆಹಾರದ ಬುತ್ತಿಯನ್ನು ಹೊತ್ತೊಯ್ಯಲೇಬೇಕು. ಇವಿಷ್ಟು ಸಾಲದು ಎನ್ನುವಂತೆ ಕಣ್ಣಿಗೆ ಕಾಣದ ವಿಕಿರಣಗಳ ಕಾಟವೂ ಇರುತ್ತದೆ. ನೆಲದಿಂದ ನೋಡಿದಾಗ ಆಕಾಶವನ್ನು ನೀಲಿಯಾಗಿ ಕಾಣಿಸುವ ವಾಯುಮಂಡಲ ಭೂಮಿಗೆ ಒಂದು ರಕ್ಷಾಕವಚವೂ ಹೌದು. ಹೊರಜಗತ್ತಿನಿಂದ ಎಡೆಬಿಡದೇ ಬರುವ ವಿಕಿರಣಗಳನ್ನು ಇದು ತಡೆಗಟ್ಟಿ ನಮ್ಮನ್ನು ರಕ್ಷಿಸುತ್ತಿರುತ್ತವೆ. ಈ ರಕ್ಷಾಕವಚದ ಲಕ್ಷ್ಮಣರೇಖೆಯನ್ನು ದಾಟಿ ಹೋಗುವ ಯಾರಿಗೂ ಅಪಾಯ ಕಟ್ಟಿಟ್ಟಡ್ಡೆ. ಭೂಮಿಯಿಂದ ಸುಮಾರು 400 ಕಿಲೋಮೀಟರುಗಳ ಎತ್ತರದಲ್ಲಿ ಗಾಳಿ ಇಲ್ಲವೇ ಇಲ್ಲ ಎನ್ನುವಷ್ಟು ವಿರಳವಾಗಿರುತ್ತದೆ. ಅದಕ್ಕೂ ಮೇಲೆ 2000 ಕಿಲೋಮೀಟರು ಎತ್ತರದಲ್ಲಿ ಗಾಳಿಯ ಒಂದೆರಡು ಅಣುಗಳಷ್ಟೇ ಕಾಣಸಿಗಬಹುದು. ಅಂತಹ ಎಡೆಯಲ್ಲಿ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಬರುವ ಶಕ್ತಿಶಾಲಿ ಕಿರಣಗಳು ಭೂಮಿಯ ಮೇಲೆ ಇರುವುದಕ್ಕಿಂತಲೂ ಪ್ರಖರವಾಗಿರುತ್ತವೆ. ಅದುವೇ ಅಪಾಯ. ಉಳಿದೆಲ್ಲ ಅಪಾಯಗಳಿಗಿಂತಲೂ ಈ ವಿಕಿರಣಗಳ ಬಗ್ಗೆ ವಿಜ್ಞಾನಿಗಳಿಗೆ ಹೆಚ್ಚು ಕಾಳಜಿ ಏಕೆಂದರೆ ಇವು ತಕ್ಷಣಕ್ಕೆ ಯಾವುದೇ ಹಾನಿಯನ್ನು ಉಂಟುಮಾಡುವುದಿಲ್ಲ ಅಥವಾ ಅಂತಹ ಹಾನಿ ಕಾಣುವುದಿಲ್ಲ. ಆದರೆ ಈ ಶಕ್ತಿಶಾಲಿ ವಿಕಿರಣಗಳು ದೇಹದಲ್ಲಿನ ಜೀವಕೋಶಗಳಲ್ಲಿ ಶಾಶ್ವತವಾಗಿ ಬದಲಾವಣೆಗಳನ್ನು ಉಂಟುಮಾಡಬಲ್ಲವು. ಈ ಬದಲಾವಣೆಗಳು ಹಾನಿಕರವೂ ಆಗಬಲ್ಲವಾದ್ದರಿಂದ ಎಚ್ಚರಿಕೆ ಅಗತ್ಯ. ಬಾಹ್ಯಾಕಾಶ ಎಂದರೆ ಸ್ಪೇಸ್ ಸ್ಟೇಷನ್ಗಿಂತಲೂ ಎತ್ತರದ ಅಂತರಿಕ್ಷದಲ್ಲಿ ಪಯಣಿಸುವ ಯಾರಿಗಾದರೂ ಎರಡು ಬಗೆಯ ವಿಕಿರಣಗಳಿಂದ ಅಪಾಯವಿರುತ್ತದೆ. ಮೊದಲನೆಯದು ಸೂರ್ಯನಿಂದ ಹರಿದು ಬರುವ ವಿದ್ಯುತ್ತಾವೇಶವಿರುವ ಪ್ರೋಟಾನು

ಇಲೆಕ್ಟ್ರಾನ್ಗಳ ಪ್ರವಾಹ, ಮತ್ತೊಂದು ವಿಶ್ವದ ಎಲ್ಲೆಡೆಯಿಂದ ವಿವಿಧ ಆಕಾಶಕಾಯಗಳಿಂದ ಬರುತ್ತಿರುವ ವ್ಯೋಮಕಿರಣಗಳು ಅಥವಾ ಕಾಸ್ಮಿಕ್ ಕಿರಣಗಳು. ಇವುಗಳಲ್ಲಿ ಸೂರ್ಯನಿಂದ ಬರುವ ಕಣಪ್ರವಾಹ ಹೆಚ್ಚು ಶಕ್ತಿಶಾಲಿ, ಆದರೂ ಅದು ಆಗೊಮ್ಮೆ ಈಗೊಮ್ಮೆ ಹರಿಯುವುದರಿಂದ ದುರ್ಬಲವಾದರೂ ಕಾಸ್ಮಿಕ್ ಕಿರಣಗಳಿಂದಲೂ ಅಪಾಯ ಹೆಚ್ಚೆ. ಈ ಎರಡು ಬಗೆಯ ಕಿರಣಗಳನ್ನು ವ್ಯೋಮಯಾನಿಗಳನ್ನು ತಟ್ಟದಂತೆ ಅಡ್ಡಗಟ್ಟುವ ಇಲ್ಲವೇ

0: ಆಕಾಶ ನೌಕೆಗಳ ಹೊರಮೈಗೆ ಈ ಕಿರಣಗಳು ನೌಕೆಯ ಒಳಗೆ ನುಸುಲದಂತೆ ತಡೆದು ಪ್ರತಿಫಲಿಸಿಬಿಡುವ ಅಲ್ಯೂಮಿನಿಯಂ ಹೊದಕೆ ಇರುತ್ತದೆ. ಅಪ್ಪಿತಪ್ಪಿ ಈ ಹೊದಕೆಯನ್ನೂ ದಾಟಿಬರುವ ಕಿರಣಗಳನ್ನು ಹೀರಿಕೊಳ್ಳುವ ಪಾಲಿಮರ್ ಪದರವೂ ಇರುತ್ತದೆ. ಹಾಗಿದ್ದರೂ ಸ್ವಲ್ಪ ಮಟ್ಟದಲ್ಲಿ ವಿಕಿರಣಗಳು ನೌಕೆಯ ಒಳಗೆ ನುಸುಲಬಹುದು, ಯಾತ್ರಿಗಳನ್ನು ತಾಕಬಹುದು ಅಥವಾ ನೌಕೆಯ ಒಳಗಿರುವ ಗಾಳಿಯನ್ನು ಪ್ರಭಾವಿಸಬಹುದು, ಅಲ್ಲಿ ಬೇರೊಂದು ರೀತಿಯ ಅಪಾಯಕಾರಿ ಅಣುಗಳನ್ನು ಸೃಷ್ಟಿಸಬಹುದು. ಈ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ಯಾತ್ರಿಗಳ ದಿರಿಸನ್ನೇ ಇನ್ನಷ್ಟು ಭದ್ರವಾದ ಗುರಾಣಿಯನ್ನಾಗಿಸಲು ವಿಜ್ಞಾನಿಗಳು ಪ್ರಯತ್ನಿಸುತ್ತಿದ್ದಾರೆ. ನಾಸಾದ ವಿಜ್ಞಾನಿಗಳು ಸಿದ್ಧಪಡಿಸಿದ ಆಸ್ಟ್ರೋರಾಡ್ ಎನ್ನುವ ಹೊಸದೊಂದು ದಿರಿಸು ಇದೀಗ ಪರೀಕ್ಷೆಯಲ್ಲಿ ಪಾಸಾಗಿ ಬಂದಿದೆ. ಕಳೆದ ಜೂನ್ ತಿಂಗಳಿನಲ್ಲಿ ಅಮೆರಿಕಾದ ನಾಸಾ ಸಂಸ್ಥೆ ಚಂದ್ರನತ್ತ ಹಾರಿಸಿದ ಆರ್ಟಿಮಿಸ್ ನೌಕೆಯ ಒಂದು ಉದ್ದೇಶ ಈ ಆಸ್ಟ್ರೋರಾಡ್ ಅನ್ನು ಪರೀಕ್ಷಿಸುವುದಾಗಿತ್ತು. ಆಸ್ಟ್ರೋರಾಡ್ ಒಂದು ವಿಶೇಷ ದಿರಿಸು. ಇದನ್ನು ಧರಿಸಿದ ಯಾತ್ರಿಗಳ ದೇಹದ ವಿವಿಧ ಭಾಗಗಳಿಗೆ ವಿವಿಧ ಪ್ರಮಾಣದಲ್ಲಿ ಇದು ರಕ್ಷಣೆಯನ್ನು ನೀಡುತ್ತದಂತೆ. ಆಸ್ಟ್ರೋರಾಡ್ನ ತಿರುಳೆಲ್ಲವೂ HDPE ಪ್ಲಾಸ್ಟಿಕ್ನವು. ಕಾಸ್ಮಿಕ್ ಹಾಗೂ ಸೂರ್ಯನ ವಿಕಿರಣಗಳಲ್ಲಿರುವ ಪ್ರೋಟಾನ್ಗಳನ್ನು ಸಮರ್ಥವಾಗಿ ತಡೆಗಟ್ಟುವ ಹೈಡ್ರೋಜನ್ ಅಣುಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ವಸ್ತುವೇ HDPE. ನೇರವಾಗಿ ಇದರಿಂದಲೇ ದೇಹದ ಎಲ್ಲಾ ಭಾಗಗಳನ್ನು ಮುಚ್ಚುವ ದಿರಿಸನ್ನು ತಯಾರಿಸಬಹುದಾದರೂ ಗಟ್ಟಿಯಾಗಿರುವ ವಸ್ತುವಾದ್ದರಿಂದ ಕೈಕಾಲುಗಳು ಸರಾಗವಾಗಿ ಆಡಲು ಅದು ನೆರವಾಗುವುದಿಲ್ಲ. ಹೀಗಾಗಿ HDPEಯ ಪದರಗಳನ್ನೇ ವಿವಿಧ ಅಂಗಗಳ ಮೇಲೆ ವಿವಿಧ ದಪ್ಪಗಳಲ್ಲಿ ಹೊದೆಸಿ ಆಸ್ಟ್ರೋರಾಡನ್ನು ತಯಾರಿಸಲಾಗಿತ್ತು. ಪ್ರಮುಖವಾಗಿ ವಿಕಿರಣಗಳ ದಾಳಿಯಿಂದ ಹೆಚ್ಚು ಘಾಸಿಗೊಳ್ಳುವಂತಹ ಕರುಳು, ಮೂಳೆಯ ಮಜ್ಜೆ, ಲಿಂಗಾಂಗಗಳ ಬಳಿ ಬಟ್ಟೆಯ ದಪ್ಪ ಹೆಚ್ಚಿರುವಂತೆ ಮಾಡಲಾಗಿತ್ತು. ಈ ದಿರಿಸನ್ನು ಧರಿಸಿದ ಒಂದು ಗಂಡು ಹಾಗೂ ಒಂದು ಹೆಣ್ಣು ಗೊಂಬೆಯನ್ನು ಆರ್ಟಿಮಿಸ್ ನೌಕೆಯಲ್ಲಿ ಇತರೆ ಗಗನಯಾತ್ರಿಗಳೊಂದಿಗೆ ಇರಿಸಲಾಗಿತ್ತು. ಈ ಗೊಂಬೆಗಳು ವಿಶೇಷವಾಗಿ ರಚನೆಯಾಗಿದ್ದವು. ಇವುಗಳ ದೇಹದ ವಿವಿಧ ಭಾಗಗಳು ಮನುಷ್ಯರ ದೇಹದಲ್ಲಿನ ಅಂಗಗಳು ಹೀರಿಕೊಳ್ಳುವಷ್ಟು ವಿಕಿರಣವನ್ನು ಹೀರಿಕೊಳ್ಳುತ್ತಿದ್ದವು. ಜೋರಾ ಎನ್ನುವ ಗಂಡು ಹಾಗೂ ಹೆಲ್ಗಾ ಎನ್ನುವ ಹೆಣ್ಣು ಗೊಂಬೆಯ ದೇಹದೊಳಗೆ ವಿವಿಧ ಆಳದಲ್ಲಿ ವಿಕಿರಣಗಳನ್ನು ಹೆಕ್ಕಿ ಲೆಕ್ಕಿಸುವ ಸಂವೇದಕಗಳನ್ನು ಹುಡುಕಿರಿಸಲಾಗಿತ್ತು. ಈ ಗೊಂಬೆಗಳು ಪಯಣ ಮುಗಿಸಿದ ನಂತರ ಹಿಂದಿರುಗಿದಾಗ ಈ ಸಂವೇದಕಗಳನ್ನು ಪರೀಕ್ಷಿಸಿ ಎಷ್ಟು ವಿಕಿರಣಗಳು ಗೊಂಬೆಗಳನ್ನು ತಾಕಿವೆ ಎಂದು ನಾಸಾದ ವಿಜ್ಞಾನಿಗಳ ತಂಡ ಲೆಕ್ಕಹಾಕಿದೆ. ಈ ಲೆಕ್ಕಾಚಾರಗಳ ಪ್ರಕಾರ ಈ ಬಗೆಯಲ್ಲಿ ವಿವಿಧ ಅಂಗಗಳಿಗೆ ವಿಭಿನ್ನ ದಪ್ಪದ ಹೊದಕೆ ಇರುವಂತಹ ಆಸ್ಟ್ರೋರಾಡ್ ದಿರಿಸು ಸಾಮಾನ್ಯ ದಿರಿಸುಗಳನ್ನು ದಾಟಿ ಒಳಗೋಗುವ ವಿಕಿರಣಗಳಲ್ಲಿ ಅರ್ಧಕ್ಕಿಂತ ಹೆಚ್ಚನ್ನು ತಡೆಗಟ್ಟಿತ್ತು ಎಂದು ಈ ಸಂಶೋಧನೆ ನಡೆಸಿದ ವಿಜ್ಞಾನಿಗಳು ಲೆಕ್ಕಹಾಕಿದ್ದಾರೆ. ಅಂದರೆ ಮಂಗಳ ಗ್ರಹ, ಚಂದ್ರಗ್ರಹಕ್ಕೆ ಮುಂದೆ ಹೋಗಬಯಸುವ ಪ್ರಯಾಣಿಕರಿಗೆ ಸುರಕ್ಷತೆಗಾಗಿ ಇದನ್ನು ಧರಿಸಬಹುದು ಎಂದು ಹೀಗೆ ನಿರೂಪಿತವಾಗಿದೆ. ಆಹಾ, ಹಾಗಾದ್ರೆ ಒಂದು ನಡೆ ಚಂದ್ರನತ್ತ ಹೋಗಿ ಬರೋಣ ಅಂತ ತೀರ್ಮಾನಿಸಿದೀರಾ? ಹಾಗೆ ಸುಮ್ಮನೆ ಆಗುವುದಿಲ್ಲ. ಈ ದಿರಿಸನ್ನು ಧರಿಸುವವರೂ ಗಟ್ಟಿಯಾಗಿರಬೇಕು. ಯಾಕೆ ಅಂದ್ರೆ ಕೇವಲ ಅಗತ್ಯವಾದ ಭಾಗಗಳಲ್ಲಿಯಷ್ಟೇ HDPE ಪದರಗಳನ್ನು ಜೋಡಿಸಿದ್ದರೂ ಆಸ್ಟ್ರೋರಾಡ್ 26 ಕಿಲೋ ತೂಗುತ್ತದೆ. ಅದನ್ನು ಹೊರುವಷ್ಟು ಗಟ್ಟಿಯಾಗಿದ್ದೀರಾ?
1: ಪ್ಲಾಸ್ಟಿಕ್ಕು ತಿಂಡಿ. ಪ್ಲಾಸ್ಟಿಕ್ಕು ಡಬ್ಬಿಗಳಲ್ಲಿ ಬುತ್ತಿ ಕಟ್ಟಿಕೊಂಡು ಹೋದ ತಿನಿಸು ಒಳ್ಳೆಯದಲ್ಲ ಎನ್ನುವವರಿಗೆ ಶಾಕಿಂಗ್ ಸುದ್ದಿ. ಪ್ಲಾಸ್ಟಿಕ್ಕಿನಲ್ಲಿ ಕಟ್ಟಿಕೊಡುವ ತಿಂಡಿ ಬಿಡಿ, ಪ್ಲಾಸ್ಟಿಕ್ಕಿನಿಂದಲೇ ಮಾಡಿದ ತಿಂಡಿ ಬರಲಿದೆಯಂತೆ. ಅಮೆರಿಕೆಯ ಸದರ್ನ್ ಇಲಿನಾಯ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿಗಳು ಹೀಗೊಂದು ಪ್ರಯತ್ನ ಮಾಡಿದ್ದಾರೆ. ಪ್ಲಾಸ್ಟಿಕ್ಕನ್ನೇ ಕರಗಿಸಿ ಬ್ರೆಡ್ಡು ಮಾಡುವ ಈಸ್ಟ್ನಿಂದ ಅದನ್ನು ಪ್ರೋಟೀನುಗಳನ್ನಾಗಿಸಿ ಆ ಪ್ರೋಟೀನುಗಳಿಂದ ಮ್ಯೂಬೈಟ್ ಅಥವಾ ಮೈಕ್ರೋಬೈಟ್ ಎನ್ನುವ ಬಿಸ್ಕತ್ತಿನಂತಹ ತಿನಿಸನ್ನು ತಯಾರಿಸಿದ್ದಾರೆ. ಈ ಬಿಸ್ಕತ್ತನ್ನು ರಸಾಯನ ವಿಜ್ಞಾನಿ ಲಾಹಿರು ಜಯಕೋಡಿ ಅವರ ತಂಡ ಸಿದ್ಧಪಡಿಸಿದ್ದು ಇತ್ತೀಚೆಗೆ ಅಮೆರಿಕೆಯಲ್ಲಿ ಜರುಗಿದ ಅಮೆರಿಕರಿಕನ್ ಕೆಮಿಕಲ್ ಅಸೋಸಿಯೇಷನ್ನಿನ ಸಮಾವೇಶದಲ್ಲಿ ಪ್ರದರ್ಶಿಸಲಾಯಿತು. ಪ್ಲಾಸ್ಟಿಕ್ಕಿನಿಂದ ಬಿಸ್ಕತ್ತೆ ಎಂದು ಮೂಗಿನ ಮೇಲೆ ಬೆರಳಿಡಬೇಡಿ. ಈ ಐಡಿಯಾ ಹೊಸದೇನಲ್ಲ. ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ಕಿನ ಚೀಲಗಳು, ನೀರಿನ ಬಾಟಲಿಗಳಂತಹ ವಸ್ತುಗಳು ಎಲ್ಲೆಡೆ ಕಸವಾಗಿ ಕಣ್ಣಿಗೆ ಕಿಸುರಾಗಿವೆಯಷ್ಟೇ. ಇವನ್ನು ನಿವಾರಿಸಲು ವಿಜ್ಞಾನಿಗಳು ಹಲವಾರು ಉಪಾಯಗಳನ್ನು ಯೋಚಿಸಿದ್ದಾರೆ. ನಮ್ಮೂರಲ್ಲಿ ಮಾಡುವಂತೆ ಪ್ಲಾಸ್ಟಿಕ್ಕನ್ನು ಸೌದೆಯ ಬದಲಿಗೆ ಒಲೆಗೆ ಇಂಧನವನ್ನಾಗಿ ಮಾಡುವುದು, ಪ್ಲಾಸ್ಟಿಕ್ಕನ್ನು ತಿನ್ನುವ ಹುಳುಗಳನ್ನು ಸಾಕುವುದು, ಪ್ಲಾಸ್ಟಿಕ್ಕನ್ನು ರಾಸಾಯನಿಕ ವಿಧಾನಗಳಿಂದ ಒಡೆದು ಡೀಸೆಲ್ ಪೆಟ್ರೋಲಿನಂಥ ಇಂಧನವನ್ನು ತಯಾರಿಸುವುದು, ಪ್ಲಾಸ್ಟಿಕ್ಕನ್ನು ಮೊದಲಿನ ರೂಪಕ್ಕೆ ಬದಲಿಸಿ ಹೊಸ ಪ್ಲಾಸ್ಟಿಕ್ಕನ್ನು ತಯಾರಿಸುವುದು, ಹೀಗೆ 16 ಉಪಾಯಗಳನ್ನು ವಿಜ್ಞಾನಿಗಳು ಯೋಚಿಸಿದ್ದು ಉಂಟು. ಇವರಲ್ಲಿ ಕೆಲವರು ಪ್ಲಾಸ್ಟಿಕ್ಕಿನಿಂದ ಪ್ರೋಟೀನನ್ನು ತಯಾರಿಸಬಾರದೇಕೆ ಎಂದು ಯೋಚಿಸಿದ್ದರು. ಪ್ಲಾಸ್ಟಿಕ್ಕನ್ನು ಕೊಳೆಯ

ಸುವ ಬ್ಯಾಕ್ಟೀರಿಯಾಗಳನ್ನು ಸೃಷ್ಟಿಸಲು ಕೆಲವರು ಮುಂದಾಗಿದ್ದರು. ಜಯಕೋಡಿ ತಂಡ ಈ ಎಲ್ಲ ಉಪಾಯಗಳನ್ನು ಒಟ್ಟಾಗಿಸಿ ಬಿಸ್ಕತ್ತನ್ನೇ ತಯಾರಿಸಿದೆ. ಬಿಸ್ಕತ್ತನ್ನು ತಯಾರಿಸಲು ಜಯಕೋಡಿ ತಂಡ ಪಾಲಿ ಈಥೈಲ್ ತೆರೆಪ್ಥಾಲೇಟ್ ಎನ್ನುವ ಪ್ಲಾಸ್ಟಿಕ್ ಅನ್ನು ಬಳಸಿದೆ. ನೀರು, ಕೋಲಾ, ಇತರೆ ಪಾನೀಯಗಳ ಬಾಟಲಿಗಳನ್ನು ಈ ಪ್ಲಾಸ್ಟಿಕ್ಕಿನಿಂದ ಮಾಡಿರುತ್ತಾರೆ. ಸಾಧಾರಣವಾಗಿ ಇದು ಕೊಳೆಯುವುದೇ ಇಲ್ಲ. ಬಿಸಿಲು ಮಳೆಯಲ್ಲಿ ಬಿದ್ದು ಪೂರ್ತಿ ಶಿಥಿಲವಾಗಬೇಕಾದರೆ ಈ ಪ್ಲಾಸ್ಟಿಕ್ಕಿಗೆ 400 ವರ್ಷಗಳಾದರೂ ಬೇಕು. ಅಂದರೆ 16 ತಲೆಮಾರುಗಳವರೆಗೂ ಇದು ಬೆಂಬಿಡದ ಭೂತದಂತೆ ಉಳಿದಿರುತ್ತದೆ. ಜಯಕೋಡಿ ತಂಡ ಈ ಪ್ಲಾಸ್ಟಿಕ್ ಅನ್ನು ಮೊದಲಿಗೆ ಬಿಸಿ ಹಬೆ ಹಾಗೂ ಅತಿ ಒತ್ತಡದಲ್ಲಿ ಬೇಯಿಸುತ್ತದೆ. ಇದೊಂದು ರೀತಿಯಲ್ಲಿ ಪ್ರೆಷರ್ ಕುಕ್ ಮಾಡಿದ ಹಾಗೆ. ಹೀಗೆ ಮಾಡಿದಾಗ ಟೆರೆಪ್ತಾಲೇಟು ಅಣುಗಳು ಒಡೆದು ಸಣ್ಣ ಸಣ್ಣ ಅಣುಗಳಾಗುತ್ತವೆ. ಮುಂದಿನ ಹಂತದಲ್ಲಿ ಈ ಅಣುಗಳನ್ನು ವಿಶೇಷವಾಗಿ ಕುಲಾಂತರಿಸಿದ ಈಸ್ಟ್ಗೆ ಈ ಶಿಥಿಲವಾದ ಅಣುಗಳನ್ನು ಉಣಿಸುತ್ತಾರೆ. ಈಸ್ಟ್ ಜೀವಿಯು ಈ ಅಣುಗಳನ್ನು ಅರಗಿಸಿಕೊಳ್ಳುವ ಕಿಣ್ವಗಳನ್ನು ತಯಾರಿಸುವಂತೆ ತಳಿ ತಂತ್ರಜ್ಞಾನದಿಂದ ಕುಲಾಂತರಿಸಿರುತ್ತಾರೆ. ಹಾಗೆಯೇ ಅದರಲ್ಲಿ ನಿರ್ದಿಷ್ಟ ಪ್ರೋಟೀನುಗಳನ್ನು ತಯಾರಿಸುವ ಜೀನನ್ನು ಸೇರಿಸಿರುತ್ತಾರೆ. ಹೀಗೆ ಇವು ಪ್ಲಾಸ್ಟಿಕ್ ಅನ್ನು ಪ್ರೋಟೀನ್ ಅನ್ನಾಗಿ ಪರಿವರ್ತಿಸುತ್ತವೆ. ಪ್ಲಾಸ್ಟಿಕ್ಕಿನಲ್ಲಿಯೂ ಇರುವುದು ಕಾರ್ಬನ್ನು. ಜೀವಿಗಳಲ್ಲಿ ಇರುವ ಪ್ರೋಟೀನು, ಕಾರ್ಬೋಹೈಡ್ರೇಟುಗಳು ಕೂಡ ಕಾರ್ಬನ್ ವಸ್ತುಗಳೇ. ಆದ್ದರಿಂದ ಒಂದರಿಂದ ಇನ್ನೊಂದನ್ನಾಗಿ ಬದಲಾಯಿಸಬಹುದಲ್ಲ ಎನ್ನುವುದು ಜಯಕೋಡಿ ಅಂತಹ ವಿಜ್ಞಾನಿಗಳ ತರ್ಕ. ಈ ಯೋಚನೆ 3-4 ದಶಕಗಳಿಂದಲೂ ಇತ್ತು. ಆದರೆ ಪ್ಲಾಸ್ಟಿಕ್ ಅನ್ನು ಶಿಥಿಲಗೊಳಿಸಬಲ್ಲ ವಿಧಾನ ಕೆಲವು ವರ್ಷಗಳ ಹಿಂದೆಯಷ್ಟೇ ಸಿದ್ಧವಾಯಿತು. ಪಾಲಿ ಇಥಿಲೀನು, ಟೆರೆಪ್ತಾಲೇಟು ಮೊದಲಾದ ಪ್ಲಾಸ್ಟಿಕ್ಕುಗಳನ್ನು ಹಬೆ ಹಾಗೂ ಆಕ್ಸಿಜನ್ ಅಷ್ಟೇ ಇರುವ ಅತಿ ಒತ್ತಡದ ವಾತಾವರಣದಲ್ಲಿ ಬೇಯಿಸಿದರೆ ಅವು ಶಿಥಿಲವಾಗುತ್ತವೆ ಎಂದು 80 ವರ್ಷಗಳ ಹಿಂದೆ ಪತ್ತೆ ಮಾಡಲಾಗಿತ್ತು. ಅಂದಿನಿಂದ ಈ ಪ್ಲಾಸ್ಟಿಕ್ಕಿನಿಂದ ರೇಷ್ಮೆಯಂತಹ ನೂಲು, ಔಷಧಗಳಲ್ಲಿ ಬಳಸುವ ಪ್ರೋಟೀನುಗಳು ಹಾಗೂ ತಿಂಡಿ ತಿನಿಸನ್ನು ತಯಾರಿಸುವ ಕನಸುಗಳು ಚಿಗುರೊಡೆದವು. ಜಯಕೋಡಿ ತಂಡ ಇದಕ್ಕಾಗಿ 16 ಈಸ್ಟ್ ಜೀವಿಗಳನ್ನು ಪರೀಕ್ಷಿಸಿದೆ, ಕುಲಾಂತರಿಸಿದೆ. ಅನಂತರ ಅವುಗಳನ್ನು ಪ್ಲಾಸ್ಟಿಕ್ಕಿನ ರಸ, ಹುಲ್ಲು, ತರಗು, ಬಗಾಸೆ ಮೊದಲಾದ ಕೃಷಿ ತ್ಯಾಜ್ಯಗಳ ಜೊತೆಗೆ ಸೇರಿಸಿ ಬೆಳೆಸಿ ಬೆಳೆಸಿದೆ. ಹೀಗೆ ಬೆಳೆಸಿದ ಈಸ್ಟುಗಳನ್ನು ಅನಂತರ ರುಬ್ಬಿ ಅವುಗಳು ತಯಾರಿಸಿರುವ ಪ್ರೋಟೀನ್ ಅನ್ನು ಪ್ರತ್ಯೇಕಿಸಿದೆ. ಇದಷ್ಟಾದರೆ ಬಿಸ್ಕತ್ತು ರೆಡಿಯಾಯಿತು ಅಂತಲ್ಲ. ಈ ಪ್ರೋಟೀನ್ ಅನ್ನು ಬಿಸ್ಕತ್ತಿನ ರೂಪಕ್ಕೆ ತರುವ ಅಡುಗೆ ವಿಧಾನವೂ ಬೇಕಷ್ಟೆ. ಮುಂದಿನ ಹಂತ ಬಿಸ್ಕತ್ತಿನ ತಯಾರಿಕೆ. ಈಸ್ಟಿನಿಂದ ಪಡೆದ ಪ್ರೋಟೀನುಗಳ ಜೊತೆಗೆ ಒಂದಿಷ್ಟು ಮೆಕ್ಕೆಜೋಳದ ಹಿಟ್ಟು, ಸಕ್ಕರೆ ಹಾಗೂ ಸೋಯಾ ಎಣ್ಣೆಯಂತಹ ಕೊಬ್ಬನ್ನು ಸೇರಿಸಿ ಹಿಟ್ಟನ್ನು ತಯಾರಿಸುತ್ತಾರೆ. ಈ ಹಿಟ್ಟನ್ನು 3D ಪ್ರಿಂಟರಿಗೆ ಊಡಿಸಿ ಬೇಕಾದ ಬಿಸ್ಕತ್ತಿನ ರೂಪದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಹೀಗೆ ಪ್ರಿಂಟ್ ಮಾಡಿದ ಬಿಸ್ಕತ್ತನ್ನು ಬೇಯಿಸಿದರೆ ತಿನಿಸು ರೆಡಿ. ನಾರಿನಾಂಶ, ಸಕ್ಕರೆ, ಪ್ರೋಟೀನು, ಪಿಷ್ಟವೆಲ್ಲವೂ ಇರುವ ಬಿಸ್ಕತ್ತು ಕೇವಲ ರುಚಿಕರವಷ್ಟೇ ಅಲ್ಲ, ಪೌಷ್ಟಿಕವೂ ಆಗಿರುವಂತೆ ಇವರು ಯೋಜಿಸಿದ್ದಾರಂತೆ. ಇವುಗಳಲ್ಲಿ ಬಳಸುವ ಈಸ್ಟುಗಳಲ್ಲಿ ಕೆಲವು ಟೆರೆಪ್ಟಾಲೇಟು ಕರಗಿ ಬಂದಂತಹ ಇಥಿಲೀನ್ ಗ್ಲೈಕಾಲ್ ಅನ್ನು ಬೀಟಾ ಕೆರೋಟಿನನ್ನಾಗಿ ಪರಿವರ್ತಿಸುತ್ತವೆ. ಬೀಟಾ ಕೆರೋಟಿನ್ ಎ ಜೀವಸತ್ವ ಅರ್ಥಾತ್ ವಿಟಮಿನ್ ಎಯನ್ನು ತಯಾರಿಸಲು ಬೇಕಾಗುವ ಪದಾರ್ಥ. ಇದನ್ನು ನಾವು ಆಹಾರದಿಂದಲೇ ಪಡೆಯಬೇಕು. ಹೀಗಾಗಿ ಈ ಪ್ಲಾಸ್ಟಿಕ್ ತಿನಿಸುಗಳು ಪೌಷ್ಟಿಕವೂ ಹೌದು ಎನ್ನುತ್ತಾರೆ ಜಯಕೋಡಿ. ಈ ಎಲ್ಲ ತಂತ್ರಗಳು ಈಗ ಹದಗೊಂಡು ಬಿಸ್ಕತ್ತುಗಳು ತಯಾರಾಗುವ ಹಂತದಲ್ಲಿವೆ. ಬೃಹತ್ ಪ್ರಮಾಣದಲ್ಲಿ ಇವನ್ನು ತಯಾರಿಸುವುದಷ್ಟೇ ಬಾಕಿ. ಇನ್ನು ಕೆಲವೇ ವರ್ಷಗಳಲ್ಲಿ ಅದುವೂ ಸಾಧ್ಯ ಎನ್ನುವ ಆಶಯವಿದೆ. ಇದೀಗ ಈಗ ಪ್ರತಿಯೊಂದು ಬಿಸ್ಕತ್ತಿಗೂ ಸುಮಾರು 6,000 ರೂಪಾಯಿಗಳಷ್ಟು ಬೆಲೆ ಇದೆ. ಬೃಹತ್ ಪ್ರಮಾಣದಲ್ಲಿ ತಯಾರಿಕೆ ಸಾಧ್ಯವಾದರೆ ಬೆಲೆ ಕುಗ್ಗಬಹುದು. ನಾವೆಲ್ಲರೂ ಪ್ಲಾಸ್ಟಿಕ್ಕಿನ ಬಿಸ್ಕತ್ತನ್ನು ತಿನ್ನಲು ಸಿದ್ಧವಾಗಬಹುದು. ಅದು ಸರಿ. ಈ ಬಿಸ್ಕತ್ತಿನ ರುಚಿ ಹೇಗಿರುತ್ತದೆ ಎಂದಿರಾ? ಅದು ಗೊತ್ತಿಲ್ಲ. ಏಕೆಂದರೆ ಇದನ್ನು ಇನ್ನೂ ತಿಂದವರಿಲ್ಲ. ಪರಿಮಳವಂತೂ ಸೊಗಸಾಗಿದೆ ಎನ್ನುತ್ತದೆ ಈ ಸುದ್ದಿಯನ್ನು ಪ್ರಕಟಿಸಿದ ಫಿಸಿಕ್ಸ್ ನ್ಯೂಸ್ ಪತ್ರಿಕೆ. ಏಕೆಂದರೆ ಬೀಟಾ ಕೆರೋಟಿನಿನ ಜೊತೆಗೆ ಈಸ್ಟ್ ಜೀವಿಗಳು ವೆನಿಲಾ ಪರಿಮಳವನ್ನು ತಯಾರಿಸುವಂತೆ ಕುಲಾಂತರಿಸಲಾಗಿದೆ. ಹೀಗೆ ಒಂದೇ ಏಟಿಗೆ ವಿಟಾಮಿನ್ನು, ಪರಿಮಳ ಹಾಗೂ ಪ್ರೋಟೀನ್ ಅನ್ನು ತಯಾರಿಸಲಾಗುತ್ತದೆ. ಅದನ್ನು ಹಿಟ್ಟು, ಸಕ್ಕರೆಯ ಜೊತೆ ಬೆರೆಸಿ ಬಿಸ್ಕತ್ತು ತಯಾರಿಸಿದರೆ ಪರಿಮಳಯುಕ್ತ ತಿನಿಸು ಸಿದ್ಧ. ಬಿಸ್ಕತ್ತೇನೋ ರೆಡಿ, ಆದರೆ ಅದನ್ನು ತಿನ್ನಬಹುದೋ ಬೇಡವೋ ಎನ್ನುವ ಕಾನೂನು ಇನ್ನೂ ರೆಡಿಯಿಲ್ಲ.
ನಾವೆಲ್ಲ ಹೇಸಿಗೆ ಪಡುವ ಪ್ಲಾಸ್ಟಿಕ್ಕಿನಿಂದ ಪಡೆದ ವಸ್ತು ಹಾಗೂ ಈಸ್ಟ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ಬಳಸಿ ತಯಾರಿಸಿದ

0: ತಿನಿಸು ಆರೋಗ್ಯಕ್ಕೆ ಹಾನಿಕರವೋ ಅಲ್ಲವೋ ಎನ್ನುವುದು ನಿಶ್ಚಯವಾಗಬೇಕು. ಅದು ನಿರಪಾಯಕಾರಿ ಎಂದು ಆದ ಮೇಲಷ್ಟೇ ತಿನಿಸು ಎಂದು ಲೈಸೆನ್ಸು ದೊರಕುತ್ತದೆ. ಅದುವರೆವಿಗೂ ಯಾರೂ ಅದನ್ನು ರುಚಿ ನೋಡಲಾಗದು. ಏನಿದ್ದರೂ ಮೂಸಿ ನೋಡಿ ವೆನಿಲಾದ ಪರಿಮಳವನ್ನು ಆಸ್ವಾದಿಸಿ ಮೂಗಿನ ಹೊಳ್ಳೆಗಳನ್ನು ಅರಳಿಸಬಹುದು. ಆಹಾ, ಎಂತಹ ತಂತ್ರಜ್ಞಾನ ಎಂದು ಮೂಗಿನ ಮೇಲೆ ಬೆರಳನ್ನು ಇಟ್ಟು ಅಚ್ಚರಿಪಡಬಹುದು. ಈ ಎಲ್ಲ ತೊಂದರೆಗಳನ್ನು ದಾಟಿ ಈ ಪ್ಲಾಸ್ಟಿಕ್ಕು ತಿನಿಸು ಮಾರುಕಟ್ಟೆಗೆ ಬಂದರೆ ಹೊಟ್ಟೆಗೆ ಹೊಸ ತಿನಿಸು ದೊರಕುತ್ತದೆಯೋ ಇಲ್ಲವೋ, ಸುತ್ತಮುತ್ತಲಿನ ಪ್ಲಾಸ್ಟಿಕ್ಕು ಮಾಯವಾಗುವುದು ಖಂಡಿತ. ಅಷ್ಟೇ ಯಾಕೆ, ತರಕಾರಿಯವರು ಇನ್ನು ಮುಂದೆ ಆ ಪ್ಲಾಸ್ಟಿಕ್ಕಿನ ಚೀಲವನ್ನು ಕೊಡಲು ಹಿಂದು ಮುಂದು ನೋಡಬಹುದು.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಕೊಳ್ಳೇಗಾಲ ಶರ್ಮ ಹಾಗೂ ಎಐ ಧ್ವನಿಗಳು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
2: ಕೇಳುವರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜಾನಪದ ಹಾಡುಗಳು ಪ್ರಸಾರವಾಗಲಿದೆ.

ವರದಿ ಜಾರಿಗೆ ರಾಜ್ಯ ಸರ್ಕಾರ ಅವಕಾಶ ನೀಡುವುದಿಲ್ಲ, ಸಚಿವ ಮಧು ಬಂಗಾರಪ್ಪ. ನೈಸ್ ನಿವೇಶನ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಬಹಿರಂಗ ಪತ್ರ. ಕೆಪಿಎಸ್ಸಿ ಹಗರಣ ಪ್ರಮುಖ ಆರೋಪಿಗಳ ಬಗ್ಗೆ ಬಿಜೆಪಿ ಮೌನ ಪ್ರಶ್ನಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಬಳ್ಳಾರಿ ತಲುಪಿದ ಬಿಜೆಪಿ ಪಾದಯಾತ್ರೆ ಸರ್ಕಾರದ ವಿರುದ್ಧ.

0: ಬಿವೈ ವಿಜಯೇಂದ್ರ ಅಸಮಾಧಾನ. ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯಲ್ಲಿ ಕರ್ನಾಟಕ ದೇಶದಲ್ಲೇ ಅಗ್ರಸ್ಥಾನ ಪಡೆದಿದೆ. ತಮಿಳುನಾಡು ಮತ್ತು ತೆಲಂಗಾಣ ಅಗ್ರ ಮೂರರಲ್ಲಿ ಸ್ಥಾನ ಪಡೆದಿವೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಡಿಜಿಟಲ್ ಇಂಡಿಯಾ ಹಾಗೂ ಚಿಪ್ ಟು ಸ್ಟಾರ್ಟ್ಅಪ್ C2S ಯೋಜನೆಯಡಿಯಲ್ಲಿ ಸ್ಥಾಪಿಸಲಾದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯ ಕುರಿತಂತೆ ದತ್ತಾಂಶ ಪ್ರಕಟಿಸಿದೆ. ಕೇಂದ್ರ ಸರ್ಕಾರ ಪ್ರಕಟಿಸಿರುವ ಈ ದತ್ತಾಂಶದ ಪ್ರಕಾರ ಚಿಪ್ ವಿನ್ಯಾಸ ಸಂಸ್ಥೆಗಳ ಬೆಂಬಲ, ಟೇಪ್ಔಟ್ ಹಾಗೂ ಇಡಿಎ ಟೂಲ್ ಬಳಕೆ ಸೇರಿದಂತೆ ಹಲವು ಪ್ರಮುಖ ಸೂಚ್ಯಂಕಗಳಲ್ಲಿ ರಾಜ್ಯ ಅಗ್ರಸ್ಥಾನ ಪಡೆದಿದೆ. ಚಿಪ್ಪಿನ್ ಸೆಂಟರ್ ಬೆಂಬಲ ಪಡೆದ ಸಂಸ್ಥೆಗಳ ಸಂಖ್ಯೆ 81 ಆಗಿದ್ದು ಇವುಗಳಲ್ಲಿ ಟೇಪ್ಔಟ್ ಬಳಸಿರುವ ಸಂಸ್ಥೆಗಳು 73 ಆಗಿದೆ. ಇಡಿಎ ಟೂಲ್ಗಳು 88 ಲಕ್ಷ ಗಂಟೆಗಳಷ್ಟಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ತಂದು ಮಲೆನಾಡಿನ ಜನರ ಬದುಕಿಗೆ ಧಕ್ಕೆ ತರುವ ಯಾವುದೇ ಕ್ರಮಕ್ಕೆ ಸರ್ಕಾರ ಅವಕಾಶ ನೀಡುವುದಿಲ್ಲ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿದ್ದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮ ಘಟ್ಟ ರಾಜ್ಯದ ಹೆಮ್ಮೆ ಹಾಗೂ ಸಂಪತ್ತಾಗಿದೆ. ಪರಿಸರ ಸಂರಕ್ಷಣೆಯ ಜೊತೆಗೆ ಪರಿಸರದೊಂದಿಗೆ ಬದುಕುತ್ತಿರುವ ಮಲೆನಾಡಿನ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸುವ ಯಾವುದೇ ಕ್ರಮವನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಕ್ರಮವನ್ನು ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ವಿರೋಧಿಸಿದೆ. ಕಸ್ತೂರಿ ರಂಗನ್ ವರದಿ ಕುರಿತಂತೆ ವಿಶೇಷ ಅಧಿವೇಶನ ಕರೆದಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ಮಧು ಬಂಗಾರಪ್ಪ ಧನ್ಯವಾದ ಸಲ್ಲಿಸಿದ್ದಾರೆ. ನೈಸ್ ಸಂಸ್ಥೆಗೆ ಸಂಬಂಧಿಸಿದಂತೆ 1453 ನಿವೇಶನಗಳನ್ನು ಹಂಚಿಕೆ ಮಾಡಲು ರಾಜ್ಯ ಸಚಿವ ಸಂಪುಟ ನೀಡಿರುವ ಅನುಮತಿ ಖಂಡಿಸಿ ಮಾಜಿ ಪ್ರಧಾನಿ HD ದೇವೇಗೌಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಬಹಿರಂಗ ಪತ್ರ ಬರೆದಿದ್ದಾರೆ. ಈ ನಿರ್ಧಾರ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಹಾಗೂ ಕಾನೂನಿಗೆ ವಿರುದ್ಧವಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದರಿಂದ ರೈತರಿಗಿಂತ ನೈಸ್ ಸಂಸ್ಥೆಗೆ ಹೆಚ್ಚಿನ ಲಾಭವಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾದಾವರ, ಕೆಂಗೇರಿ, ಕೊಮ್ಮಘಟ್ಟ, ಸೋಂಪುರ, ಪಂತರಪಾಳ್ಯ ಸೇರಿದಂತೆ ಹಲವು ಗ್ರಾಮಗಳ ಜಮೀನುಗಳು ರಸ್ತೆ ಮೂಲಸೌಕರ್ಯ ವ್ಯಾಪ್ತಿಗೆ ಬರಲಿದೆ. ಹೀಗಿದ್ದರೂ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿಯನ್ನು ಗಾಳಿಗೆ ತೂರಿ ವೈಯಕ್ತಿಕ ಲಾಭ ಮಾಡಿಕೊಂಡಿದೆ ಎಂದು ದೂರಿದ್ದಾರೆ. ನಿಜವಾದ ಫಲಾನುಭವಿಗಳು ರೈತರೋ ಇಲ್ಲವೇ ನೈಸ್ ಸಂಸ್ಥೆಯೋ ಎಂದು ಪ್ರಶ್ನಿಸಿದ್ದಾರೆ. ಕೆಪಿಎಸ್ಸಿ ಹಗರಣದಲ್ಲಿ ಆರೋಪಿಗಳಾದ ಬಸವರಾಜ್ ಕನ್ನಾಳೆ ಹಾಗೂ ಶಿವಶಂಕರಪ್ಪ ಸಾಹುಕಾರ್ ಅವರ ಬಗೆಗಿನ ಬಿಜೆಪಿ ಮೌನದ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಬಿಜೆಪಿ ನಾಯಕರು ತಮ್ಮ ರಾಜೀನಾಮೆಗೆ ಒತ್ತಾಯಿಸುವುದರ ಬದಲು ತಾವು ಕೇಳಿದ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಲಿ ಎಂದು ಹೇಳಿದ್ದಾರೆ. ಕೆಪಿಸಿ ಸದಸ್ಯರು ಮತ್ತು ಅಧ್ಯಕ್ಷರನ್ನಾಗಿ ಮಾಡಲು ಬಿಜೆಪಿ ನಾಯಕರು ಎಷ್ಟು ಹಣ ಪಡೆದುಕೊಂಡಿದ್ದಾರೆ ಎಂದು ಸಚಿವರು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ಬಿಜೆಪಿ ರಾಯಚೂರು ಜಿಲ್ಲೆ ಲಿಂಗಸಗೂರಿನಿಂದ ಹಮ್ಮಿಕೊಂಡಿರುವ ಬಳ್ಳಾರಿ ಚಲೋ ಪಾದಯಾತ್ರೆ ಬಳ್ಳಾರಿ ಜಿಲ್ಲೆ ಪ್ರವೇಶಿಸಿದೆ. ಇಂದು ಪಾದಯಾತ್ರೆ ಕಂಪ್ಲಿ ಪಟ್ಟಣ ಪ್ರವೇಶಕ್ಕೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಿಸಿ ಗಂಗಾರತಿ ಮಾಡಿದರು. ಬಳಿಕ ಕಂಪ್ಲಿಯಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ನೀಡಿದ್ದು ಗ್ರಾಮೀಣ ಭಾಗದಲ್ಲಿ ಬಡವರ ಬಿಪಿಎಲ್ ಕಾರ್ಡ್ಗಳನ್ನು ಕಿತ್ತುಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿರುವುದು ಬಡವರ ವಿರೋಧಿ, ರೈತ ವಿರೋಧಿ ಸರ್ಕಾರವಾಗಿದೆ ಎಂದು ದೂರಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪರಿಶಿಷ್ಟರಿಗೆ ಮೀಸಲಿಟ್ಟಿದ್ದ 187 ಕೋಟಿ ರೂಪಾಯಿ ಹಣವನ್ನು ಮರಳಿ ತರುವಂತೆ ಅವರು ಆಗ್ರಹಿಸಿದ್ದಾರೆ. ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಅಡಿಯಲ್ಲಿ ಬೆಂಗಳೂರು ದಕ್ಷಿಣ ನಗರಪಾಲಿಕೆ ಹಾಗೂ BSWML ವತಿಯಿಂದ ಕೋರಮಂಗಲದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಘನತ್ಯಾಜ್ಯ ನಿರ್ವಹಣಾ ಕಲಿಕಾ ಕೇಂದ್ರ ಹಾಗೂ ವಿವಿಧ ತ್ಯಾಜ್ಯ ಸಂಸ್ಕರಣಾ ಘಟಕಗಳನ್ನು ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದರು. ಬೆಂಗಳೂರು ನಗರದಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಸಮಸ್ಯೆಯಾಗಿ ನೋಡದೆ ಸಂಪನ್ಮೂಲವಾಗಿ ಬಳಸುವ ಕಸದಿಂದ ರಸ ತತ್ವದಡಿ ಈ ಕಲಿಕಾ ಕೇಂದ್ರ ಕಾರ್ಯನಿರ್ವಹಿಸಲಿದೆ. ಇಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಸತಿ ಸಮುಚ್ಚಯಗಳ ನಿವಾಸಿಗಳು, ವಾಣಿಜ್ಯ ಕಚೇರಿ ಸಿಬ್ಬಂದಿ ಹಾಗೂ ಪಾಲಿಕೆ

ಪೌರ ಕಾರ್ಮಿಕರಿಗೆ ನುರಿತ ತಜ್ಞರಿಂದ ವೈಜ್ಞಾನಿಕವಾಗಿ ಕಸ ವಿಂಗಡಣೆ ಮತ್ತು ವಿಲೇವಾರಿ ಬಗ್ಗೆ ಪ್ರಾಯೋಗಿಕ ತರಬೇತಿ ನೀಡಲು ನಿರ್ಧರಿಸಲಾಗಿದೆ. ಇದಕ್ಕೆ ಆರ್ವಿ ಶಿಕ್ಷಣ ಸಂಸ್ಥೆ ಸೇರಿದಂತೆ ಹಲವು ಶಿಕ್ಷಣ ಸಂಸ್ಥೆಗಳು ಕೈಜೋಡಿಸಿವೆ. ರಾಜ್ಯದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ನಡೆದ ಎರಡು ಪ್ರತ್ಯೇಕ ರಸ್ತೆ ಅಪಘಾತಗಳಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ತಿರುಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಬೆಂಗಳೂರಿಗೆ ಹಿಂದಿರುಗುತ್ತಿದ್ದ ಒಂದೇ ಕುಟುಂಬದ 4 ಮೃತಪಟ್ಟಿದ್ದಾರೆ. ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇನಲ್ಲಿ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ದೊಡ್ಡಕರಿ ಗ್ರಾಮದ ಬಳಿ ಕಾರು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿ ಈ ಘಟನೆ ಸಂಭವಿಸಿದೆ. ಮತ್ತೊಂದೆಡೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗೇಟ್ ಬಳಿ ಕೃಷಿ ಕಾರ್ಮಿಕರನ್ನು ಕರೆದೊಯ್ಯುತ್ತಿದ್ದ ಓಮ್ನಿ ಕಾರು ಮಿನಿ ಸರಕು ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ 3 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಭಾವದಿಂದ 47,000 ಹೆಕ್ಟೇರ್ ಕೃಷಿ ಬೆಳೆ ಹಾಗೂ 20,000 ಹೆಕ್ಟೇರ್ನಷ್ಟು ತೋಟಗಾರಿಕಾ ಬೆಳೆ ಹಾನಿಯಾಗಿದ್ದು 83,76,00,000 ರೂಪಾಯಿ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆಗಿಂತ 60%-75% ಮಳೆ ಅಭಾವ ಉಂಟಾಗಿದೆ. ಮಾರ್ಗಸೂಚಿ ಪ್ರಕಾರ ಮಳೆಯಾಶ್ರಿತ ಪ್ರತಿ ಹೆಕ್ಟೇರ್ ಭೂಮಿಗೆ 8,500, ನೀರಾವರಿಗೆ 17,000 ಹಾಗೂ ದೀರ್ಘಾವಧಿ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ 22,500 ಒಟ್ಟು 83,00,000 ಅಧಿಕ ಪರಿಹಾರ ಧನಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆಧಾರ್ ಹಾಗೂ ಬ್ಯಾಂಕ್ ಖಾತೆ ಲಿಂಕ್ ಸಮಸ್ಯೆ ಇರುವ ರೈತರು ತಕ್ಷಣವೇ ಸರಿಪಡಿಸಿಕೊಂಡಲ್ಲಿ ನೇರವಾಗಿ ಖಾತೆಗೆ ಹಣ ತಲುಪಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದುವರೆಗೆ ಸುಮಾರು 9,500 ಹೆಕ್ಟೇರ್ನಷ್ಟು ವಿಸ್ತೀರ್ಣಕ್ಕೆ 18,350 ಮಂದಿ ರೈತರು ಬೆಳೆ ವಿಮೆಗೆ ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಹಾಲಿನ ಲಾಭಾಂಶ ಪಟ್ಟಿಯಲ್ಲಿ ಹಾಸನ ಹಾಲು ಒಕ್ಕೂಟ 2 ಸ್ಥಾನದಲ್ಲಿದೆ ಎಂದು ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷ ಎಚ್ಡಿ ರೇವಣ್ಣ ತಿಳಿಸಿದ್ದಾರೆ. ಹಾಸನ ಡೇರಿ ಆವರಣದಲ್ಲಿ ನಡೆದ ಪ್ರಸಕ್ತ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ ಅಂತ್ಯದ ಒಳಗೆ ಮೆಗಾ ಡೇರಿ ಉದ್ಘಾಟನೆಗೆ ಪ್ರಧಾನಿ ಅವರನ್ನು ಆಹ್ವಾನಿಸಲಾಗುವುದು ಎಂದು ಹೇಳಿದ್ದಾರೆ. ಕೆಎಂಎಫ್ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಲಸ್ಸಿ, ಐಸ್ಕ್ರೀಂ, ಪೇಡಾ ಸೇರಿದಂತೆ 16 ಉತ್ಪನ್ನಗಳನ್ನು ಹೊರ ರಾಜ್ಯ ಹಾಗೂ ವಿದೇಶಗಳಿಗೂ ರಫ್ತು ಮಾಡುತ್ತಿದೆ. ಹಾಸನ ಮೆಗಾ ಡೇರಿ 830 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪನೆಯಾಗುತ್ತಿದ್ದು 692 ಕೋಟಿ ರೂಪಾಯಿ ಹಣವನ್ನು ಒಕ್ಕೂಟದ ವತಿಯಿಂದ ಪಾವತಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಖಾಸಗಿ ಸಂಸ್ಥೆಗಳಿಗೆ ಕಡಿವಾಣ ಹಾಕಿ ರೈತರನ್ನು ಉಳಿಸುವ ಸಲುವಾಗಿ 1 ಲೀಟರ್ ಹಾಲಿಗೆ ಕೇಂದ್ರ ಸರ್ಕಾರ 5 ರೂಪಾಯಿ ಹಾಗೂ ರಾಜ್ಯ ಸರ್ಕಾರ 5 ರೂಪಾಯಿ ಸೇರಿ ಒಟ್ಟು 10 ರೂಪಾಯಿ ಸಬ್ಸಿಡಿ ಹಣ ನೀಡಬೇಕು ಎಂದು ಎಚ್ಡಿ ರೇವಣ್ಣ ಒತ್ತಾಯಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬಿಜೆಪಿ ನಾಯಕರು ಬಳ್ಳಾರಿಗೆ ಕೈಗೊಂಡಿರುವ ಪಾದಯಾತ್ರೆಯನ್ನು ನಾಯಕತ್ವಕ್ಕಾಗಿ ನಡೆಯುತ್ತಿರುವ ಪಾದಯಾತ್ರೆ ಎಂದು ಕೆಪಿಎಸ್ಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಂಗಳೂರಿನಲ್ಲಿ ವ್ಯಂಗ್ಯವಾಡಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಲು ಅಗತ್ಯ ಅನುದಾನ ತರುವುದಾಗಿ ಶಾಸಕ ಸಮರ್ಥ ಶಾಮನೂರು ತಿಳಿಸಿದ್ದಾರೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 45ರಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಅವರು ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲೆಯ ಬ್ಯಾಂಕ್ಗಳಲ್ಲಿ ಸಾಲ ಮತ್ತು ಠೇವಣಿ ಅನುಪಾತ ಹೆಚ್ಚಿಸಲು ಎಲ್ಲಾ ಬ್ಯಾಂಕ್ಗಳಿಗೆ ನಿಗದಿತ ಗುರಿ ನೀಡುವುದರ ಜೊತೆಗೆ ಗುರಿ ಸಾಧಿಸಲು ಕ್ರಿಯಾಯೋಜನೆ ರೂಪಿಸುವಂತೆ ಜಿಲ್ಲಾ ಲೀಡ್ ಬ್ಯಾಂಕ್ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಡಾ ದಿಲೀಪ್ ಶಶಿ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೆಮಿಕಂಡಕ್ಟರ್ ವಿನ್ಯಾಸದಲ್ಲಿ ಕರ್ನಾಟಕಕ್ಕೆ ಅಗ್ರಸ್ಥಾನ, ಕೇಂದ್ರ ವಿದ್ಯುನ್ಮಾನ ಸಚಿವಾಲಯದ ದತ್ತಾಂಶದಲ್ಲಿ ಬಹಿರಂಗ. ಕಸ್ತೂರಿ ರಂಗನ್ ವರದಿ ಜಾರಿಗೆ ರಾಜ್ಯ ಸರ್ಕಾರ ಅವಕಾಶ ನೀಡುವುದಿಲ್ಲ, ಸಚಿವ ಮಧು ಬಂಗಾರಪ್ಪ. ನೈಸ್ ನಿವೇಶನ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಬಹಿರಂಗ ಪತ್ರ. ಕೆಪಿಎಸ್ಸಿ ಹಗರಣ, ಪ್ರಮುಖ ಆರೋಪಿಗಳ ಬಗ್ಗೆ ಬಿಜೆಪಿ ಮೌನ ಪ್ರಶ್ನಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಬಳ್ಳಾರಿ ತಲುಪಿದ ಬಿಜೆಪಿ ಪಾದಯಾತ್ರೆ, ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನನ್ನ ಹೆಸರು ಆಕಾಶ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುತ್ತಿರುವುದು ಸಂವಿಧಾನ ಪ್ರಸ್ತಾವನೆ. ಭಾರತದ ಜನರಾದ ನಾವು ಭಾರತವನ್ನೊಂದು ಸಾರ್ವಭೌಮ, ಸಮಾಜವಾದಿ, ಧರ್ಮತೀತ, ಪ್ರಜಾಸತ್ಮಾತ್ಮಕ ಗಣರಾಜ್ಯೋತ್ಸವವಾಗಿ ರಚಿಸಲು ಗಂಭೀರ ಸಂಕಲ್ಪ ಮಾಡಿದವರಾಗಿ ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ ಅಭಿವ್ಯಕ್ತಿಯ ನಂಬಿಕೆ ಮತ್ತು ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶಗಳಲ್ಲಿ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿಯ ಘನತೆಯನ್ನು, ರಾಷ್ಟ್ರದ ಏಕತೆಯನ್ನು ಸುನಿಶ್ಚಿತಗೊಳಿಸಿ ಅವರೆಲ್ಲರಲ್ಲಿ ಸೋದರತ್ವ ವೃದ್ಧಿಗೊಳಿಸಲು ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳು 26ನೆಯ ತಾರೀಕಿನಲ್ಲಿ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸುತ್ತೇವೆ, ಜಾರಿಗೊಳಿಸುತ್ತೇವೆ ಮತ್ತು ನಮಗೆ ನಾವೇ ಅರ್ಪಿಸಿಕೊಳ್ಳುತ್ತೇವೆ.

ನನ್ನ ಹೆಸರು ಪ್ರಕೃತಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪರಿಸರ ಸಂರಕ್ಷಣೆ, ಗಿಡ ಮರಗಳನ್ನು ಬೆಳೆಸಬೇಕು. ಗಿಡ ಹಾಕ್ಬೇಕಾದ್ರೆ ನನ್ಗೇನಕ್ಕೆ ಇದು ಅದೇನ್ ಅವ್ರು ಹಾಕ್ರದು ನಾವೇನಕ್ಕೆ ಇದು ಮಾಡ್ಬೇಕು ಅದನ್ನ ಅಂತನ್ಬಿಟ್ಟು ಅದನ್ನ ಕಾಲಲ್ಲಿ ತುಳಿದ್ಬಿಟ್ರದು. ಆಮೇಲೆ ಅದು ಒಣಗ್ತಾ ಇದೆ ಅಂದ್ಮೇಲೆ ಅದನ್ಗೆ ನೀರ್ ಹಾಕ್ಬೇಕು. ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಬೆಳೆಸ್ಬೇಕು. ನೀರ್ ಹಾಕ್ಬಿಟ್ಟು ಅವನ್ ಬೆಳೆಸ್ತಾ ಇರ್ಬೇಕಾದ್ರೆ ನಾವು ಬೆಳೆಸ್ಲಿಲ್ಲ ಅಂದ್ಮೇಲೆ ಅವನ್ ಮಾತ್ರ ಬೆಳೀತು, ನನ್ನದ್ ಮಾತ್ರ ಬೆಳೆನಿಲ್ಲ ಅನ್ನಕ್ಕ ನಾವ್ ಯಾವತ್ತೂ ಹೋಗ್ಬಾರ್ದು. ಅದಕ್ಕೆ ನಾವು ನೀರನ್ನ ಹಾಕಿ ಅದನ್ನ ಬೆಳೆಸಿ ಅದು ಬೆಳೆದಾಗ ನಮ್ಗೆ ಉಸಿರಾಡಕ್ಕೆ ಗಾಳಿ ಕೊಡುತ್ತೆ, ನಮ್ಗೆ ನೆರಳು ಕೊಡುತ್ತೆ, ಮತ್ತೆ ನಮ್ಗೆ ಈಗ ದಾರಿಲಿ ಹೋಗ್ತಾ ಇರ್ತೀವಿ ಹಾಗೆ ಹೊಟ್ಟೆ ಹಸಿವಾಗುತ್ತೆ, ಆಗ ಅದು ನಮ್ಗೆ ಹಣ್ಣು ಹಂಪಲುಗಳನ್ನೆಲ್ಲ ಕೊಡುತ್ತೆ. ಅದಕ್ಕೆ ನಾವು ಗಿಡ ಮರಗಳನ್ನೆಲ್ಲ ಬೆಳೆಸ್ಬೇಕು. ಸಾಲು ಮರದ ತಿಮ್ಮಕ್ಕ ಅವರ ಮಕ್ಕಳಂತೆ ಗಿಡ ಮರಗಳನ್ನೆಲ್ಲ ಸಾಕಿ ಬೆಳೆಸ್ತಾ ಇದ್ರು. ಅದೇ ತರ ನಾವು ಅವ್ರನ್ನೇ ಫಾಲೋ ಮಾಡ್ಬಿಟ್ಟು ನಾವು ಅದೇ ತರ ನಮ್ಮ ಗಿಡಗಳೇ ನಮ್ಮ ಸ್ನೇಹಿತರೇ ಇವರು ಅಂತನ್ಬಿಟ್ಟು ಅದನ್ನು ಕೂಡ ಬೆಳೆಸ್ಬೇಕು.

ಕೇಳುಗರೇ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಏನಿದು ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.
1: ಹಲೋ, ಯಾರು?
2: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲಾಕ್ ಆಗಿದೆ, ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ, ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.
1: ಅಯ್ಯೋ, ಸರಿ ಸರ್, ಈಗಲೇ ಹೇಳ್ತೀನಿ, OTPನ ತಗೊಳ್ಳಿ ಸರ್.
0: ಕೇಳಿದ್ರೆ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ OTP ಪಿನ್ ಅಥವಾ ಪಾಸ್ವರ್ಡ್ ಅನ್ನ ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
3: ರವಿ, ನೀನು OTP ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
1: ನನಗೆ ಗೊತ್ತಿರಲಿಲ್ಲ, ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
3: ಯಾವಾಗಲೂ ನೆನಪಿರಲಿ, OTP ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗೆ, ಅದನ್ನ ಯಾರಿಗೂ ಶೇರ್ ಮಾಡಬೇಡಿ.
0: ನೋಡಿದ್ರಲ್ಲ ಕೇಳಿದ್ರೆ, OTP ಮತ್ತು ಪಿನ್ ರಹಸ್ಯವಾಗಿರಲಿ, ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. SMS ಅಥವಾ WhatsApp ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಅಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ಪಡೆಯಲು ಪಿನ್ ಬೇಕಾಗುವುದಿಲ್ಲ, ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ ಅನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
3: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ 1930 ಅಥವಾ cybercrime.gov.

0: gov.in ನಲ್ಲಿ ದೂರು ದಾಖಲಿಸಿ.
1: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. ಓಟಿಪಿಯನ್ನ ಎಂದಿಗೂ ಯಾರೊಂದಿಗೂ ಹಂಚಬೇಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಸಾಮಾನ್ಯ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ವ್ಯಾಕರಣ, ಕಂಪ್ಯೂಟರ್ ಜ್ಞಾನ ಮತ್ತು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಕುರಿತು ಬೆಂಗಳೂರಿನ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತುದಾರರಾದ ಶ್ರೀಯುತ ಶಿವಕುಮಾರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಸಾಮಾನ್ಯ ಜ್ಞಾನ
4: ಸಾಧನೆಗೆ ದಾರಿ ತೋರುವ,
3: ಮಾರ್ಗದರ್ಶನ ನೀಡುವ,
4: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
3: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
4: ಪ್ರಚಲಿತ ವಿದ್ಯಮಾನಗಳು,
3: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
4: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
3: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
5: ಹಾಯ್, ಹಲೋ, ನಮಸ್ತೆ ಎಲ್ರಿಗೂ. ಶಿವಕುಮಾರ್ ಮಾತಾಡ್ತಾ ಇರೋದು. ಸೊ ಈ ವಾರ ಕಮ್ಯುನಿಕೇಶನ್ ಪೇಪರ್ ಬಗ್ಗೆ ಮಾತಾಡೋಣ. ಸೊ ಕಮ್ಯುನಿಕೇಶನ್ ಪೇಪರ್ ಅಂದರೆ ಫಸ್ಟಿಗೆ ಏನಿರ್ತದೆ, ಕಮ್ಯುನಿಕೇಶನ್ ಪೇಪರ್ ಅಂದರೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಸಂವಹನ ಅಂತ ಏನು ಕರಿತೀವಿ, ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್. ಇದು ಎಲ್ಲಪ್ಪ ಯೂಸ್ ಆಗೋದು ಕಮ್ಯುನಿಕೇಷನ್ ಪೇಪರು, ಯಾವ ರೀತಿಯಾಗಿ ಯಾವ ಎಕ್ಸಾಮ್ಸ್ಗಳಿಗಿದೆ? ಫಸ್ಟಿಗೆ ನೋಡಿ, ನಾ ಆಲ್ರೆಡಿ ಲಾಸ್ಟ್ ವೀಕಲ್ಲಿ ಎಫ್ ಡಿ ಎಸ್ ಡಿ ಬಗ್ಗೆ ಹೇಳಿದ್ದು. ಕೆ ಎ ಅಂದರೆ ಏನಾದರೂ ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ ಆದವು ಅಂತ ಅಂದ್ಕೊಳ್ಳಿ. ಕೆ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಅದರ ಅಂಡರ್ ಆದರೆ ಆ ಒಂದು ಎಫ್ ಡಿ ಎಸ್ ಡಿ ಎಕ್ಸಾಮ್ಗಳಿಗೆ ಗ್ರೂಪ್ ಸಿ ಶಿಲಾಭ್ಯಾಸ ಇರ್ತದೆ. ಫಸ್ಟ್ ಪೇಪರ್ ಇನ್ ಜಿ ಕೆ ಇರ್ತದೆ ಆ್ಯಸ್ ಯೂಶ್ವಲ್. ಸೆಕೆಂಡ್ ಏನಿದೆ, ಸೆಕೆಂಡು ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಅಂದ್ರೇನು, ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಈ ಮೂರು ಇರುವಂಥದ್ದು. ಸೊ ನಮ್ಮ ಸೆಕೆಂಡ್ ಹೇಳ್ತೀನಿ ನಿಮಗೆ, ಯಾವುದು ಕೆ ಅಂಡರ್ ಅನ್ಸುವಂಥ ಎಫ್ ಡಿ ಎ ಮತ್ತು ಎಸ್ ಡಿ ಎ ಜಾಬ್ಗಳಿಗೆ ಗ್ರೂಪ್ ಸಿ ಕಮ್ಯುನಿಕೇಷನ್ ಇರ್ತದೆ ಅದು ಇರ್ತದೆ. ಹಾಗೆ ಕೆ ಪಿ ಸಿ ಅಂಡರು ಕೆಲವೊಂದಿಷ್ಟು ಗ್ರೂಪ್ ಸಿ ಜಾಬ್ಗಳಿದ್ದಾವೆ. ಗ್ರೂಪ್ ಸಿ ಜಾಬ್ ಯಾವಪ್ಪ, ಫಾರ್ ಎಕ್ಸಾಂಪಲ್ ಈಗ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರು, ರೆವಿನ್ಯೂ ಇನ್ಸ್ಪೆಕ್ಟರು, ಸಬ್ ರಿಜಿಸ್ಟ್ರು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು, ಈ ಥರ ಹಲವಾರು ಗ್ರೂಪ್ ಸಿ ಜಾಬ್ಗಳಿದ್ದಾವೆ. ಅದು ಡಿಗ್ರಿ ಬೇಸು ಇದೆ, ಹಾಗೆ ಪಿ ಯು ಸಿ ಬೇಸ್ಡು ಇದ್ದಾವೆ. ಸೊ ಎರಡೂ ಎಕ್ಸಾಮ್ ಇದ್ದಾಗ, ಅಂದರೆ ಈ ಒಂದು ಡಿಗ್ರಿ ಮತ್ತು ಪಿ ಯು ಬೇಸ್ಡ್ ಇರುವಂಥ ಎರಡೂ ಎಕ್ಸಾಮ್ಗಳಿಗೆ ಕಮ್ಯುನಿಕೇಷನ್ ಪೇಪರು ಸೆಕೆಂಡ್ ಇರ್ತದೆ. ಫಸ್ಟ್ ಪೇಪರ್ ಜಿ ಕೆ ಯಾಜುವಲ್ ಇರ್ತದೆ, ಸೆಕೆಂಡು ಕಮ್ಯುನಿಕೇಷನ್ ಇರ್ತದೆ. 35 ಕನ್ನಡ ಕ್ವಶನ್ನು, 35 ಇಂಗ್ಲೀಷು, ಆಮೇಲೆ 30 ಕಂಪ್ಯೂಟರ್. ಸೊ ಇಲ್ಲಿ ಏನಾಗುತ್ತೆ, ನೆಗೆಟಿವ್ ಇರ್ತದೆ, ನೆನಪಿಟ್ಕೊಳ್ಳಿ, 1/4 ನೆಗೆಟಿವ್ ಇರ್ತದೆ. ಸೊ ಇದು ಒಂದು ಪ್ಯಾಟರ್ನ್, ಎಕ್ಸಾಮ್ ಪ್ಯಾಟರ್ನ್ ಇದೆ ಇದು. ಹಾಗಿದ್ರೆ ನೆಕ್ಸ್ಟ್ ಏನಪ್ಪ, ಹಾಗಿದ್ರೆ ಏನು ಓದಬೇಕು, ರಿಸೋರ್ಸಸ್ ಏನು, ಆಲ್ರೆಡಿ ಹೇಳಿದ್ದೆ ಲಾಸ್ಟ್ ವೀಕಲ್ಲಿ, ಇನ್ನೊಮ್ಮೆ ಹೇಳ್ತೇನೆ ನಿಮಗೆ. ಕನ್ನಡಗೆ ಗ್ರಾಮರ್ ಪಾರ್ಟಿಗೆ ಏನು ಮಾಡಿ, ಕನ್ನಡ ವ್ಯಾಕರಣ ದರ್ಪಣ, ಕನ್ನಡ ಸಾಹಿತ್ಯ ಪರಿಷತ್ ಅವ್ರದ್ದು ಕನ್ನಡ ವ್ಯಾಕರಣ ದರ್ಪಣ ಅಂತ ಬುಕ್ ಬರ್ತದೆ, ಅದನ್ನು ತಗೊಳ್ಳಿ. ಸಾಹಿತ್ಯಕ್ಕೆ ಹಲವಾರು ಬುಕ್ಗಳಿದ್ದಾವೆ, ಫುಲ್ ಡೆಪ್ತ್ ಆಗಿ ಓದ್ಕೋಬೇಕಂದ್ರೆ, ಬಟ್ ಎಲ್ಲ ಕಂಬೈನ್ ಆಗಿ, ಫಾರ್ ಎಕ್ಸಾಂಪಲ್ ನಮಗೆ ಸಮಾನಾರ್ಥಕ ಪದ ಬೇಕು, ವಿರುದ್ಧಾರ್ಥಕ ಪದ ಬೇಕು, ಗಾದೆ ಮಾತುಗಳು ಬೇಕು, ನುಡಿಗಟ್ಟುಗಳು ಬೇಕು, ಇವೆಲ್ಲ ಬೇಕಂದಾಗ ಎಲ್ಲ ಕಂಬೈನ್ಡ್ ಆಗಿ ಒಂದೇ ಕಡೆ ನಿಮಗೆ ಸಿಗುವಂಥ ಒಂದು ಬುಕ್ ಅಂದರೆ ಕೆ ಎಂ ಸುರೇಶ್ ಅವ್ರ ಬುಕ್. ಓಕೆ, ಈ ಒಂದು ಬುಕ್ ಏನಿದೆ ಚೆನ್ನಾಗಿದೆ, ತಗೊಳ್ಳಿ ಇವೆರಡು ಬುಕ್ಕು. ಇದನ್ನ ನೀಟಾಗಿ ಓದ್ಕೊಳ್ಳಿ, ಇಲ್ಲ ನಿಮ್ಗೆ ಡೆಪ್ತ್ ಆಗಿ ಪೂರ್ತಿ ನಂಗೆ ಹೆವಿ ಓದಬೇಕು, ನೆಟ್ ಸೆಟ್ ಇಲ್ಲವರಿಗೆ ಬೇಕಂದರೆ ಅಲ್ಲೂ ಬರ್ತದೆ, ಶಿವಶರಣಪ್ಪ ಪೂತಕಳ್ಳಿ ಅಂತ ಒಂದು ಬರ್ತದೆ. ಓಕೆ, ಹಾಗೆ ಇನ್ನೂ ಹಲವಾರು ಇದ್ದಾವೆ, ಬಟ್ ಅಷ್ಟು ಡೆಪ್ತ್ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಇಷ್ಟು ಸಾಕು ಕನ್ನಡಗೆ. ಇಂಗ್ಲೀಷ್ಗೆ ಜನರಲ್ ಇಂಗ್ಲೀಷ್ ಅಂತ ಒಂದು ಬುಕ್ ಬರ್ತದೆ, ಶಿವಕುಮಾರ್ ಮಾವಳಿ ಅವ್ರದ್ದು ಜನರಲ್ ಇಂಗ್ಲೀಷ್ ಅಂತ ಒಂದು ಬುಕ್ ಬರ್ತದೆ, ಅದನ್ನು ತಗೊಳ್ಳಿ. ಕಂಪ್ಯೂಟರ್ ನೋಡಿ, ನೆನಪಿಟ್ಕೊಳ್ಳಿ, ಕಂಪ್ಯೂಟರ್ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಮೀಡಿಯಂ ಇರ್ತದೆ. ಫಸ್ಟ್ ಕನ್ನಡ ಮೀಡಿಯಂ ಹೇಳ್ತೀನಿ, ಕನ್ನಡ ಮೀಡಿಯಮು ಸ್ಪರ್ಧಾ ಚೈತ್ರ ಪಬ್ಲಿಕೇಶನ್ ಅವ್ರದ್ದು ಕಂಪ್ಯೂಟರ್ ಸಾಕ್ಷರತೆ ಅಂತ ಬರ್ತದೆ. ರುಕ್ಮಿಣಿ ಎಮ್ಎ ಅನ್ಸುತ್ತೆ ಬಹುಶಃ ಬರೆದವರು, ಎಕ್ಸಾಕ್ಟ್ ಹೆಸರು ನೆನಪಿಲ್ಲ ಆ ಥರ ಹೆಸರು. ಹಾಗೆ ಇನ್ನೊಂದು ಬರ್ತದೆ ಸ್ಪರ್ಧಾ ಉನ್ನತಿ ಅವ್ರದ್ದು ಬರ್ತದೆ, ಇವೆರಡೂ ಬುಕ್ ಚೆನ್ನಾಗಿದ್ದಾವೆ, ಯಾವ್ದು ಬೇಕಾದ ತಗೊಳ್ಳಿ. ಅದೇ ಒಂದು ವೇಳೆ ಇಂಗ್ಲೀಷಲ್ಲಿ ಬೇಕಾ, ಇಲ್ಲಿ ಸ್ಪರ್ಧಾ ಉನ್ನತಿ ಅವ್ರದ್ದು ಕಂಪ್ಯೂಟರ್ ಅವೇರ್ನೆಸ್ ಅಂತ ಬುಕ್ ಇದೆ, ಅಥವಾ ಇನ್ನೊಂದದ ಕಂಪ್ಯೂಟರ್ ಅವೇರ್ನೆಸ್ ಅವ್ರದ್ದು ಅರ್ಹಂತು ಅಥವಾ ದಿಶಾ ಪಬ್ಲಿಕೇಶನ್, ಎರಡರಲ್ಲಿ ಟೋಟಲ್ 3 ಬುಕ್ ಹೇಳಿದೆ ಇಂಗ್ಲೀಷಲ್ಲೇ. ಯಾವುದು, ಒಂದು ಸ್ಪರ್ಧಾ ಉನ್ನತಿ ಅವ್ರದ್ದು,

ಇನ್ನೊಂದು ಅರಿಹನ್ ಪಬ್ಲಿಕೇಶನ್ ಅವ್ರದ್ದು, ಆಮೇಲೆ ಇನ್ನೊಂದು ದಿಶಾ ಪಬ್ಲಿಕೇಶನ್ ಅವ್ರದ್ದು. ಮೂರದ್ರ ಹೆಸರು ಕಂಪ್ಯೂಟರ್ ಅವೇರ್ನೆಸ್ ಅಂತ, ಇಂಗ್ಲಿಷ್ ಮೀಡಿಯಂ. ಕಾರಣ ಕಂಪ್ಯೂಟರ್ ಸಾಕ್ಷರತೆ ಅಂತ ಯಾವುದು ಒಂದು ಸ್ಪರ್ಧಾ ಕ್ಷೇತ್ರ ಅಥವಾ ಸ್ಪರ್ಧಾ ಉನ್ನತಿ, ಎರಡರಲ್ಲಿ ಯಾವ್ದು ತಗೊಂಡ್ರು ಚೆನ್ನಾಗಿದೆ. ಓಕೆ, ಇದು ನಿಮಗೆ ಏನ್ ಸೋರ್ಸ್ ಓದ್ಬೇಕಂತ ಗೊತ್ತಾಯ್ತು ಅನ್ಕೋತೀನಿ. ಹಾಗಿದ್ರೆ ಏನ್ ಓದ್ಬೇಕಪ್ಪ, ಅದು ಮ್ಯಾಟರ್ ಆಗ್ತದ. ಕನ್ನಡ, ಕನ್ನಡ ಅಂದಾಗ ತುಂಬಾ ಜನ ಏನ್ ಮಾಡ್ತೀರಿ ಹಾಗೆ ಹೀಗೆ ಅನ್ಕೊಂಡು ಸುಮ್ಮನೆ ಟೆನ್ಷನ್ ಮಾಡ್ಕೊಂತ ಚಾನ್ಸಸ್ ಜಾಸ್ತಿ. ಗ್ರಾಮರ್ ಪಾರ್ಟ್ ಏನಿದೆ, ಓಕೆ, ಗ್ರಾಮರ್ ಪಾರ್ಟಿಗೆ ಏನಿದೆ ಕನ್ನಡ ಸಾಹಿತ್ಯ ಪರಿಷತ್ ಅವರದ್ದು ಕನ್ನಡ ವ್ಯಾಕರಣ ದರ್ಪಣ, ಅದನ್ನ ಓದ್ಕೊಳ್ಳಿ. ಅಲ್ಲಿ ಓದುವಂತ ರೀತಿ ನೋಡಿ, ಫಸ್ಟ್ ಈ ಮಾಡಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಒಂದು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದಾಗ ನಿಮ್ಗೊಂದು ಐಡಿಯಾ ಬರ್ತದೆ ಏನ್ ಓದ್ಬೇಕು ಹೇಗೆ ಓದ್ಬೇಕು ಅಂತ. ಸೊ ಕನ್ನಡ ಅಂತ ತಗೊಂಡಾಗ ಯೂಶುವಲ್ ಆಗಿ ಸಮಾನಾರ್ಥಕ ಪದಗಳು ಮಿನಿಮಮ್ 5 ಇರ್ತವೆ, ಮಿನಿಮಮ್. ಮ್ಯಾಕ್ಸಿಮಮ್ ಒಂದೊಂದು ಟೈಮ್ 15-18 ಕೇಳಿದ ಹಿಸ್ಟ್ರಿ ಇದೆ 35ರಲ್ಲಿ, ಬಟ್ ನಾರ್ಮಲ್ ಆಗಿ 5 ಇರ್ತವೆ. ಸೊ ಆ 5ರಲ್ಲಿ ನಿಮ್ಗೆ 5 ಬರಬೇಕಂದ್ರೆ ನೀವು ಮಾಡಬೇಕಾಗಿದ್ದು ಏನಪ್ಪ, ಫಸ್ಟ್ ಈ ಸಮಾನಾರ್ಥಕ ಪದನ ಶುರು ಮಾಡ್ಕೋತೀನಿ ನಾನು. 6-12 ಬುಕ್ ಯಾವುದು, ಕನ್ನಡ ಬುಕ್, ಕನ್ನಡ ಲ್ಯಾಂಗ್ವೇಜ್ ಬುಕ್ ಇರ್ತದೆ ಗೊತ್ತಾ, ಅದನ್ನ ತಗೊಳ್ಳಿ. ಅದರ ಪಾಠಗಳ ಹಿಂದಗಡೆ ಇರುವಂತಹ ಸಮಾನಾರ್ಥಕ ಪದಗಳನ್ನ ಬರೆದಿಟ್ಕೊಳ್ಳಿ, ಅವು ಕ್ವಶನ್ಸ್ ಕೇಳ್ತಾರೆ. ಆಯ್ತಪ್ಪ ಇಷ್ಟೇ ಓದಿದ್ರೆ ಬರ್ತದ, ಇಲ್ಲ, ಕನ್ನಡ ರತ್ನಕೋಶ ಅಂತ ಒಂದು ಬುಕ್ ಬರ್ತದೆ, ಅದರಲ್ಲಿ ಇಂಪಾರ್ಟೆಂಟ್ ಇರುವಂತಹ ಡಿಕ್ಷನರಿ ವರ್ಡ್ಗಳನ್ನ ನೀವು ಬರ್ಕೋಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಈಗ ದೇವರುಗಳ ಹೆಸರುಗಳು, ಪಾರ್ವತಿಗೆ ಹೆಸರು ಏನಿದ್ದಾವೆ, ಓಕೆ, ಅದರ ಬಗ್ಗೆ ಕೇಳುವಂಥದ್ದು. ಲಕ್ಷ್ಮಿಗೆ ಏನಿದೆ ಪರ್ಟಿಕ್ಯುಲರ್ ಆಗಿ, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಏನಿದೆ, ಆ ಕ್ವಶನ್ಗಳನ್ನ ಕೇಳ್ತಾರೆ. ಜನನಿ, ಜನನಿ ಜಾತೆ, ತನು ಜಾತೆ, ಯಾರಿಗೆ ಕರೀತಾರೆ, ಹೌದಾ, ಈ ರೀತಿಯಾದಂಥ ಕ್ವಶನ್ಗಳು. ಆಮೇಲೆ ಕಮಲ ನಯನ ಅಂತ ಯಾರಿಗೆ ಕರೀತಾರೆ, ಹಿಂಗೆ ಕ್ವಶನ್ಗಳು ಹಲವಾರು ಬರ್ತದೆ. ನಯನ ಅಂತ ಯಾರಿಗೆ ಕರೀತಾರೆ, ಇದರ ಸಮಾನಾರ್ಥಕ ಪದ ಯಾವುದಂತ ಕೇಳ್ತಾರೆ, ಆ ರೀತಿಯಾದಂಥ ಕ್ವಶನ್ಗಳು ಬರ್ತದೆ ಸಮಾನಾರ್ಥಕದ್ದು. ವಿರುದ್ಧಾರ್ಥಕ ಜಸ್ಟ್ ಏನು, ಆ ಒಂದು ಪ್ರತ್ಯಯಗಳನ್ನು ಹಚ್ಚೋದು ಕಲಿಬೇಕು ನೀವು. ಎಲ್ಲಿ ಅ ಹಚ್ಚಬೇಕು, ಎಲ್ಲಿ ಅವ ಹಚ್ಚಬೇಕು, ಎಲ್ಲಿ ಅಪ ಹಚ್ಚಬೇಕು, ಹೌದಾ, ಎಲ್ಲಿ ನ ಇಂದ ಯೂಸ್ ಆಗುವಂಥ ವರ್ಡ್ಗಳನ್ನ ಯೂಸ್ ಮಾಡ್ತೀವಿ, ಅವುಗಳನ್ನು ತಿಳ್ಕೊಂಬಿಟ್ರೆ ಸಾಕು, ಅದಕ್ಕೇನು ಎಕ್ಸ್ಟ್ರಾ ತಲೆ ಓಡಿಸುವಂಥ ಅವಶ್ಯಕತೆ ಇಲ್ಲ. ಅಧರ್ ಪಾಠ ಅಂತ ಬಂದಾಗ ಗ್ರಾಮರ್ ಪಾಠ, ಹೌದು, ಯಾವುದು ಸಂಧಿಗಳು. ಓಕೆ, ಸಂಧಿಗಳ ಮೇಲೆ ಹಾರ್ಡ್ಲಿ 1-2 ಕ್ವಶನ್ ಇರ್ತದೆ, ಕನ್ನಡ ಸಂಧಿ ಹಾಗೆ ಸಂಸ್ಕೃತ ಸಂಧಿಗಳ ಮೇಲೆ. ಸಮಾಸ, ಅದು ಕೂಡ 1-2 ಮಾಸ ಇರ್ತದೆ, ಯಾವ ಸಮಾಸ 8 ಸಮಾಸ ಬರ್ತಾವ ಅದರ ಮೇಲೆ ಇರುವಂಥದ್ದು. ಅಲ್ಲಿ ಆಲ್ಮೋಸ್ಟ್ ಹೆಂಗೆ ಕೇಳ್ತಾರೆ, ಪೂರ್ವ ಪದ ಪ್ರಧಾನವಾಗಿರುವಂಥ ಸಮಾಸ, ಉತ್ತರ ಪದ ಪ್ರಧಾನವಾಗಿರುವಂಥ ಸಮಾಸ, ಎರಡೂ ಪದಗಳು ಸಮಾಸ ಏನು ಪ್ರಧಾನವಾಗಿರುವಂಥ ಸಮಾಸ, ಹಾಗೆ ಅವೆಲ್ಲ ಶಬ್ದಗಳನ್ನ ಬಿಟ್ಟು ಬೇರೊಂದು ಪದ ಪ್ರಧಾನವಾಗಿರುವಂಥ ಸಮಾಸ, ಹೀಗೆ ಹಲವಾರು ಇದೆ ಕ್ವಶನ್ಗಳು, ಅವುಗಳನ್ನ ಕೇಳುವಂಥ ಚಾನ್ಸಸ್ ಇರ್ತದೆ. ಹಾರ್ಡ್ಲಿ 1-2 ಕ್ವಶನ್, ಸಂಧಿ ಮೇಲೆ 2 ಕ್ವಶನು, ಸಮಾಸದ ಮೇಲೆ 2 ಕ್ವಶನು, ಸಮಾನಾರ್ಥಕ ಪದ 5 ಕ್ವಶನು, ವಿರುದ್ಧಾರ್ಥಕ ಪದ ಒಂದು 2-3 ಕೇಳ್ತಾರೆ ಯೂಶುವಲ್ ಆಗಿ, ಅದಕ್ಕಿಂತ ಜಾಸ್ತಿ ಕೇಳಲ್ಲ, ಒಂದೊಂದು ಟೈಮಲ್ಲಿ ವೇರಿಯೇಷನ್ ಆಗ್ಬೋದು. ಆಮೇಲೆ ತತ್ಸಮ ತದ್ಭವ, ತತ್ಸಮ ತದ್ಭವ ಅಂದಾಗ ಏನಾಗುತ್ತೆ, ಆ ಒಂದು ತತ್ಸಮ ತದ್ಭವಗಳಲ್ಲಿ ಆ ಒಂದು ಪ್ರತ್ಯಯಗಳಿದ್ದಾವೆ, ಅಲ್ಲಿ 10-12 ರೂಲ್ಸ್ಗಳಿದ್ದಾವೆ, ಆ ರೂಲ್ಸ್ಗಳನ್ನ ನೀಟಾಗಿ ನೋಡ್ಕೊಂಡ್ಬಿಟ್ರೆ ಸಿಂಪಲ್ ಆಗಿ ಯಾವ್ದನ್ನು ಕೂಡ ನೀವು ಹ್ಯಾಂಡಲ್ ಮಾಡ್ಬೋದು. ತತ್ಸಮ ತದ್ಭವ ಅಷ್ಟೊಂದು ನಿಮ್ಗೆ ಎಲ್ಲ ಶಬ್ದಗಳು ನೆನಪಿಡ್ಬೇಕಂತಿಲ್ಲ, ರೂಲ್ಸ್ ನೆನಪಿಡ್ಬೇಕಷ್ಟೇ, ಯಾವುದಕ್ಕೇನು ಅಪ್ಲೈ ಆಗುತ್ತೆ, ನಕ್ಕೇನು ಯೂಸ್ ಆಗುತ್ತೆ, ಸಕ್ಕೇನು ಯೂಸ್ ಆಗುತ್ತೆ, ತ ಬಂದ್ರೆ ಯೂಸ್ ಆಗುತ್ತೆ, ಅಲ್ಲಿ ತತ್ಸಮ ಅಂದ್ರೆ ಏನು, ತದ್ಭವ ಅಂದ್ರೆ ಏನು, ಆ ಒಂದು ಪಾಯಿಂಟ್ಗಳನ್ನ ನೋಡ್ಕೊಂತ ಹೋಗೋದು. ಕೆಲವೇ ಕೆಲವು ಶಬ್ದಗಳು ಮಾತ್ರ ಆ ಒಂದು ಏನು ರೂಲ್ಸ್ಗಳಿದ್ದಾವೆ, ಆ ರೂಲ್ಸ್ ಬಿಟ್ಟು ಬೇರೊಂದು ಹೊಸದಾಗಿ ಬರ್ತದೆ, ಅಲ್ಲೂ ಕೂಡ ನಾವು ಲಾಜಿಕ್ ಅಪ್ಲೈ ಮಾಡ್ಕೋಬಹುದು, ನೀವು ಅದನ್ನ ಓದಿದಾಗ ನಿಮಗೆ ಗೊತ್ತಾಗುತ್ತೆ. ಇದು ತತ್ಸಮ ತದ್ಭವ, ಇವು 3-4 ಅಥವಾ ಯೂಶುವಲ್ ಆಗಿ 2-3 ಅಂತ ಅನ್ಕೊಂಡಂತೆ. ಸೊ ಇಷ್ಟ ಆಯ್ತು, 15 ಮಾರ್ಕ್ಸಿಗೆ ಆಯ್ತು ಈಗ, ಹೌದಾ. 15 ಮಾರ್ಕ್ಸಿಗೆ ಆದ್ಮೇಲೆ ಒಂದು ಸಾಹಿತ್ಯದ ಮೇಲೆ, ಸಾಹಿತ್ಯದ ಮೇಲೆ 7-8 ಕ್ವಶನ್ ಯೂಶುವಲ್ ಆಗಿ ಬರ್ತದೆ, ಒಂದೊಂದು ಟೈಮಲ್ಲಿ 10 ಕೂಡ ಕ್ವಶನ್ಸ್ ಬರ್ತದೆ, ಒಟ್ ಮ್ಯಾಕ್ಸಿಮಮ್ ನಾವು 10 ಹಿಡ್ಕೊಳ್ಳೋಣ ಅಂತ. ಓಕೆ, ಸೊ ಇಲ್ಲೇನಾಗುತ್ತೆ, ಕನ್ನಡದ ಪ್ರಥಮಗಳು, ಹೌದಾ, ಕನ್ನಡ ಕಾವ್ಯನಾಮಗಳು, ಅಂಕಿತ ನಾಮಗಳು, ಬಿರುದುಗಳು, ಇವುಗಳ ಬಗ್ಗೆ. ಆಮೇಲೆ ಕನ್ನಡದ ಮೊದಲ ಕೃತಿಗಳು, ಗದ್ಯ ಕೃತಿ ಯಾವುದು, ಪದ್ಯ ಕೃತಿ ಯಾವುದು, ಯಾವುದು ಭಾವನೆ ಶಕ್ತಿಯಲ್ಲಿ ಬರುತ್ತೆ ಮೊದಲ ಕೃತಿ ಯಾವುದು, ಈ ರೀತಿಯಾಗಿರುವಂತಹ ಕ್ವಶನ್ಗಳು. ಓಕೆ, ಆಮೇಲೆ ಪ್ರಾಚೀನ ಸಾಹಿತ್ಯ, ಪ್ರಾಚೀನ ಕನ್ನಡ ಸಾಹಿತ್ಯದಿಂದ ಅದರ ಬೇಸ್ ಮೇಲೆ, ಈಗ ನಾರ್ಮಲ್ ಆಗಿ ಇವೆಲ್ಲ ಕ್ವಶನ್ ಕೂಡಿ ಒಂದು 4 ಕ್ವಶನ್ ಬಂದು ಅಂತ ಅನ್ಕೊಳ್ಳೋಣ. ಯಾವುದು ಕನ್ನಡದ ಮೊದಲಗಳು, ಪ್ರಥಮಗಳು, ಈ ರೀತಿಯಾದಂಥ ಅಂಕಿತನಾಮ, ಬಿರುದು, ಈ ಥರ ಒಂದು 3-4 ಕ್ವಶನ್ ಬಂದು. ಇನ್ನು ಉಳಿದ 3 ಕ್ವಶನ್ಗಳು ಹೆಂಗೆ ಬರ್ತವೆ ಸಾಹಿತ್ಯದ ಮೇಲೆ, ಕೃತಿಗಳು ಯಾರು ಬರೆದರು, ಓಕೆ, ಅಥವಾ ಇದು ಯಾರ ಕೃತಿ, ಅಥವಾ ಆ ಕೃತಿಗೆ ಪ್ರಶಸ್ತಿ ಯಾವ ಸಿಕ್ಕಿದೆ, ಅಥವಾ ದರಾವಿಂದ್ ಅವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ಒಂದು ಬುಕ್ಕಿ ಸಿಕ್ತು, ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿಗಳು, ಇವು ಮೇನ್ ಆಗ್ತದೆ. ಆಮೇಲೆ ಸರಸ್ವತಿ ಸಮ್ಮಾನ, ವ್ಯಾಸ ಸಮ್ಮಾನ, ಈ 5 ಪ್ರಶಸ್ತಿ ನೆನಪಿಟ್ಟುಕೊಳ್ಳಿ, ಯಾಕಂದ್ರೆ ಸಾಹಿತ್ಯಕ್ಕೆ ತುಂಬ ಅಂದ್ರೆ ತುಂಬ ಇಂಪಾರ್ಟೆಂಟ್ ಇರುವಂತಹ ಪ್ರಶಸ್ತಿಗಳು. ಇವುಗಳನ್ನ ಯಾವ ಒಂದು ಕೃತಿಗೆ, ಯಾವ ಒಬ್ಬ ಕವಿಯ ಕೃತಿಗೆ ಕೊಟ್ಟಿದ್ದಾರೆ, ಕ್ವಶನ್ ಕೇಳುವ ಚಾನ್ಸಸ್ ಜಾಸ್ತಿ. ಇದು ಕವಿ ಕೃತಿಗಳಾಯ್ತು. ಇನ್ನೊಂದು ಬರ್ತದೆ
ಸೊ ಕವಿ ಕೃತಿ ಆದ್ಮೇಲೆ ಇನ್ನೊಂದೇನು ಬರುವಂಥ

ಅದು ನಾರ್ಮಲ್ ಜನರಲ್ ಆಗಿ ಯಾವುದೋ ಒಂದು ಪ್ರಸಿದ್ಧ ಕವಿಗಳನ್ನು ತೊಗೊಂಡ್ಬಿಟ್ಟು ಅವರ ಒಂದು ಕೃತಿಗಳು ಯಾರ ರೀಸೆಂಟಾಗಿ ಯಾರ ಮರಣ ಹೊಂದಿದ್ರೆ ಅಥವಾ ಏನೋ ಸಾಹಿತ್ಯ ಸಮ್ಮೇಳನ ಅದರ ಅಧ್ಯಕ್ಷರಾಗಿದ್ದರೆ ಅಥವಾ ಏನೋ ಒಂದು ಇಶ್ಯೂ ಇದ್ದರೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದರೆ ಏನೋ ಒಂದು ಆ ರೀತಿ ಯಾರ ಇಶ್ಯೂ ಅಲ್ಲಿದ್ದಾರೆ ಅಥವಾ ಯಾರು ಟ್ರೆಂಡಿಂಗಲ್ಲಿದ್ದಾರೆ ಅವರ ಕೃತಿಗಳನ್ನು ಕೇಳುವಂಥ ಚಾನ್ಸಸ್ ಜಾಸ್ತಿ. ಒಂದೊಂದು ಟೈಮಲ್ಲಿ ಏನೋ ರ್ಯಾಂಡಮ್ ಆಗಿ ಕ್ವಶನ್ ಕೇಳುವ ಚಾನ್ಸಸ್ ಜಾಸ್ತಿ. ಸೊ ಹಾಗಾಗಿ ಪ್ರಮುಖ ಕವಿಗಳು ಅವರ ಪ್ರಮುಖ ಕೃತಿಗಳನ್ನು ನೆನಪಿಟ್ಕೋಬೇಕಾಗಿದ್ದು ನಿಮ್ಮ ಕರ್ತವ್ಯ. ಹೌದಾ, ಇದು ನೆನಪಾಯ್ತಾ? ಆಮೇಲೆ ಇನ್ನು ಗ್ರಾಮರ್ ಬರ್ತದ, ಯಾವುದು ಹಳೆಯ ಒಂದು ಏನು ಛಂದಸ್ ಅಂತ ಕರಿತೀವಿ, ಛಂದಸ್ಸಿನ ಮೇಲೆ, ಛಂದಸ್ಸಿನ ಮೇಲೆ ಷಟ್ಪದಿಗಳು ಅಲಂಕಾರಗಳು ಬರ್ತದೆ. ಹೌದಾ, ಸೊ ಹಾಗೆ ರಸಗಳು ಬರ್ತವೆ, ಘನಗಳು ಬರ್ತವೆ, ಅವುಗಳ ಬಗ್ಗೆ ಪ್ರಾಸಗಳ ಮೇಲೆ. ಸೊ ಪ್ರಾಸಗಳು ಈ ಘನಗಳು ಇವುಗಳ ಮೇಲೆ ಏನು ಮಾಡ್ತಾರೆ, ಕೊಟ್ಬಿಟ್ಟು ಯಾವುದು ಅಂತ ಕೇಳ್ತಾರೆ ಒಂದು ಸ್ಟೇಟ್ಮೆಂಟ್. ಇದು 1 or 2 ಕ್ವಶನ್ ಬರ್ತದೆ ನಾರ್ಮಲ್ ಆಗಿ. ಅದರ್ ಥಿಂಗ್ಸು ಅಲಂಕಾರದ ಮೇಲೆ 1-2 ಕ್ವಶನ್, ಷಟ್ಪದಿಗಳ ಮೇಲೆ 1-2 ಕ್ವಶನ್ಗಳು, ಹೀಗೆ ಹಲವಾರು ಕ್ವಶನ್ಗಳು, ಇವೆಲ್ಲ ಕಂಬೈಂಡ್ ಆಗಿ 35 ಕ್ವಶನ್ ನಿಮ್ಗೆ ಬರ್ತದೆ. ಏನು ಓದ್ಬೇಕಂತ ಗೊತ್ತಾಯ್ತು ಅನ್ಕೋತೇನೆ. ಯಾವುದು ಫಸ್ಟಿಗೆ ಸಂಧಿಗಳು, ಸಮಾಸಗಳು, ಹೌದಾ, ಸ್ವರಗಳು ಯಾವುದು, ವ್ಯಂಜನಗಳು ಯಾವುದು, ಯೋಗವಾಹಗಳು ಯಾವುದು, ಹೌದಾ, ಹಾಗೆ ಅವುಗಳ ಒಂದು ಪ್ರೊನೌನ್ಸಿಯೇಷನ್ ಮೂಲಕ ಕಂಠ ತಲವ್ಯ ಅಂದ್ರೇನು, ಹೌದಾ, ಮೂರ್ಧನ್ಯ ಅಂದ್ರೇನು, ಈ ರೀತಿಯಾದ ಕ್ವಶನ್ಗಳು ಬರ್ತವೆ, ರೈಸ್ ಆಗ್ತದೆ. ಅಲ್ಲಿ ಲಾಜಿಕ್ ಇದೆ, ಸ್ವಲ್ಪ ನೀವು ಅಪ್ಲೈ ಮಾಡ್ಕೋಬೇಕು ಅದನ್ನ. ಓಕೆ, ಅವುಗಳನ್ನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಸಂಧಿಗಳು, ಸಮಾಸಗಳು, ಅಲಂಕಾರಗಳು, ಷಟ್ಪದಿಗಳು, ಹೌದಾ, ಆಮೇಲೆ ಪ್ರಾಸಗಳು ಅಂತ ಬರ್ತದೆ, ಹೌದಾ, ಸಿಂಹಾನುಪ್ರಾಸ, ವೃತ್ತಾನುಪ್ರಾಸ, ಈ ರೀತಿಯಾದಂಥದ್ದು. ಹಾಗೆ ಷಟ್ಪದಿ ಆಯಿತು, ಅಲಂಕಾರಗಳಾಯಿತು, ಇನ್ಯಾವ್ದು ಬರ್ತದೆ ನಿಮಗೆ ನಾರ್ಮಲ್ ಆಗಿ ಈ ಘನಗಳ ಬಗ್ಗೆ, ಯಾವ್ದಪ್ಪ, ಯಮಾತರಾಜ ಭಾನ ಸಲಗಮ್ ಅಂತ ಕರಿತೀವಿ ನಾವು. ಸೊ ಆ ಒಂದು ಘನಗಳನ್ನು ಯಾವ ರೀತಿ ಆ ಒಂದು ವರ್ಡ್ ನೆನಪಿಟ್ಕೋಬೇಕಾಗುತ್ತೆ. ವೃತ್ತಗಳು ಅಂತ ಬರ್ತವೆ, ಕರ್ನಾಟಕ ವೃತ್ತಗಳು ಅಂತ ಬರ್ತವೆ ಆರು. ಸೊ ಅವುಗಳ ಬಗ್ಗೆ ಕ್ವಶನ್ಗಳು, ಈ ರೀತಿ ಅಂತ ಕ್ವಶನ್ಸ್ ಬರ್ತದೆ. ಇದಾದ್ಮೇಲೆ ತತ್ಸಮತ ದ್ವ ನುಡಿಗಟ್ಟುಗಳು, ಗಾದೆ ಮಾತುಗಳು, ಅವತರ ಅರ್ಥ ಅಂತ ಕೇಳ್ತಾರೆ. ಒಂದೊಂದು ಟೈಮಲ್ಲಿ ಇವಗಟ್ಟು ಕೂಡ ಕೇಳ್ತಾರೆ, ಹೌದಾ, ಹೀಗಿದೆ ಹಲವಾರು ಸಂಗತಿಗಳು. ಇವುಗಳು ನೋಡ್ಕೊಳ್ಳಿ, ಜೋಡು ನುಡಿ ಅಂತ ಬರ್ತದೆ, ಹೌದಾ, ಹಾಗೆ ಹಲವಾರು. ಆಮೇಲೆ ಇದರೊಡನೆ ಯಾವ ಬರ್ತದೆ ನಿಮಗೆ, ಕೆಲವೊಂದಿಷ್ಟು ಗ್ರಾಮರ್ದ ಬೇಸಿಕ್ ಥಿಂಗ್ಸ್ಗಳು ಬರ್ತವೆ, ಇವೆಲ್ಲವನ್ನು ನೆನಪಿಟ್ಕೋಬೇಕು. ಇಂಗ್ಲೀಷ್ ಅಂತ ಬಂದರೆ ಆಮೇಲೆ, ಹಾಂ, ಇನ್ನೊಂದು ಬರ್ತದೆ ಏನಪ್ಪ ಅಂದರೆ ಪಿ ಕ್ಯೂ ಆರ್ ಎಸ್ ಸ್ಟೇಟ್ಮೆಂಟ್ ಅಂತ ಬರ್ತದೆ ಕನ್ನಡದಲ್ಲಿ. ಓಕೆ, ಕರ್ತು ಕರ್ಮ ಕ್ರಿಯಾಪದ ಸೆಂಟೆನ್ಸ್ ಫಾರ್ಮೇಷನ್ಲಿ ಏನಾಗಬೇಕು ಅವುಗಳ ಮೇಲೆ ಕ್ವಶನ್ಗಳು ಬರ್ತದೆ. ಇದು 4-5 ಕ್ವಶನ್ ಪಿಕ್ಸ್ ಇದು, ಇವುಗಳನ್ನು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಭಾಳ ಜನ ತಪ್ಪು ಮಾಡೋದೇ ಇದು, ಬೇಕಾದಂಗೆ ಯಾವುದೇ ಎಚ್ಚರಿಕೆ ಕೊಟ್ಟರು ಕೂಡ ಈ ಸೆಂಟೆನ್ಸ್ ಫಾರ್ಮೇಷನ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ ಆಗ್ತವೆ. 5-5 ಬರೋ ಚಾನ್ಸಸ್ ತುಂಬ ಕಮ್ಮಿ, 5-3 ನಾರ್ಮಲ್ ಆಗಿ ಅಥವಾ ಎಲ್ಲೋ ತಪ್ಪು ಅಂದ ಮೇಲೆ 4 ಬರ್ತದೆ. ಇದು ಇರುವಂಥದ್ದು ತುಂಬ ಈಸಿ, ಪ್ರಾಪರಾಗಿ ತಿಳ್ಕೊಳ್ಳಿ, ಇದು ಕಾರಣ ಆಯಿತು. ಸೊ ಈಗ ಇಂಗ್ಲೀಷಿಗೆ ಬರೋಣ ಅಂತೆ. ಸೊ ಇಂಗ್ಲೀಷ್ ಅಂತ ಬಂದಾಗ ಬೇಸಿಕ್ ಥಿಂಗ್ ಇಟ್ಕೊಳ್ಳಿ, ಏನು ಕೇಳ್ತಾರೆ, ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಕೇಳ್ತಾರೆ. ಓಕೆ, ಡೈರೆಕ್ಟ್ ಇಂಡಿಯಸ್ ಸ್ಪೀಚು, ಇವೆರಡೂ ಕೂಡಿ 3 ಕ್ವಶನ್ಗಳು ನಾರ್ಮಲ್ ಆಗಿ, ಆಕ್ಟಿವ್ ಪ್ಯಾಸಿವ್ ವಾಯ್ಸು, ಡೈರೆಕ್ಟ್ ಇಂಡಿಯಸ್ ಸ್ಪೀಚು ಇದರ ಮೇಲೆ. ಆಮೇಲೆ ಪ್ರೇಸಲ್ ವರ್ಬ್ಸ್ ಅಂತ ಬರ್ತವೆ, ಐಡಿಯಮ್ಸ್ ಆ್ಯಂಡ್ ಪ್ರೇಸಸ್ ಅಂತ ಬರ್ತವೆ. ಆಮೇಲೆ ಸಿನೋನಿಮ್ಸು ಆ್ಯಂಡ್ ಅನಿಮ್ಸ್, ಅರ್ಥಕ್ಕೆ ವಿರುದ್ಧತೆಗೆ ಯಾಜು ಜೋಲ, ಹೌದಾ, ಆ ರೀತಿಯಾದ ಅಂತಿರೋದು. ಐಡಿಯಮ್ಸ್ ಆ್ಯಂಡ್ ಪ್ರೇಸಸ್ ಅಂದರೆ ನಥಿಂಗ್ ಮತ್ತು ನುಡಿಗಟ್ಟುಗಳು ಅಂತ ಹೆಚ್ಚು ಕಮ್ಮಿ. ಪ್ರೇಸಲ್ ವರ್ಬ್ಸು ಯಾವುದ್ರಲ್ಲಿ ಹಾಕೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಆಲ್ರೆಡಿ ಸೆಂಟೆನ್ಸ್ ಫಾರ್ಮೇಷನ್ ಇಲ್ಲ, ಆ ರೀತಿಯಾಗಿರುವಂಥದ್ದು ಆ ಕ್ವಶನ್ಗಳು ಬರ್ತವೆ. ಆಮೇಲೆ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಪ್ರಾಣಿಗಳ ಕೂಗನ್ನು ಕೇಳುವಂಥದ್ದಾಗಿರ್ಬೋದು. ಆಮೇಲೆ ಏಕವಚನ ಬಹುವಚನ ಕೊಟ್ಬಿಟ್ಟು ಇದರಲ್ಲಿ ಯಾವುದು ತಪ್ಪು ಯಾವುದು ಸರಿಯಾದಂಥ ಜೋಡಣೆಗಳಿದೆ ಅದರ ಮೇಲೆ ಕ್ವಶನ್ ಕೇಳುವಂಥದ್ದು. ಡಿಫಿಕಲ್ಟ್ ಮಾಡ್ತಾ ಹೋಗ್ತಾ ಇದ್ದಾನೆ, ಎಸ್ ಎಸ್ ಸಿ ಪ್ಯಾಟರ್ನ್ ಬರ್ತಾ ಇದೆ ಬರ್ತಾ ಬರ್ತಾ, ಅದನ್ನು ಅಬ್ಸರ್ವೇಷನ್ ಮಾಡಿ. ಓಕೆ, ಅದು ಯಾವೊಂದು ಪ್ರಾಣಿಗಳು ಯಾವ ರೀತಿಯಾಗಿ ಕೂಗ್ತವೆ ಅದೊಂದು. ಹಾಗೆ ಆ ಪ್ರಾಣಿಗಳ ಗುಂಪಿಗೆ ಅಂತ ಕರಿತಾರೆ, ಪ್ರಾಣಿಗಳ ಮರಿಗಳಿಗೆ ಅಂತ ಕರಿತಾರೆ, ಹಸುವಿನ ಮಗು ಕರು ಅಂತ ಕರಿತೀವಿ, ನಾಯಿಗೆ ಏನು ಕರಿತೀವಿ, ಪಬ್ಬ ಕಬ್ಬ, ಯಾವ ರೀತಿಯಾಗಿರುವಂಥ ಕ್ವಶನ್ಗಳು ಆ ಒಂದು ವರ್ಡ್ಗಳನ್ನು ಕೇಳ್ತಾರೆ. ಹಾಗೆ ಧ್ವನಿಗಳು, ಪ್ರಾಣಿಗಳ ಧ್ವನಿಗಳ ಬಗ್ಗೆ, ಕಲರವುಗಳ ಬಗ್ಗೆ ಕ್ವಶನ್ಗಳು ಬರ್ತದೆ, ಇದು ನಾರ್ಮಲ್ ಆಗಿರುವಂಥ ಕ್ವಶನ್ಗಳು, ಹೌದಾ. ಆಮೇಲೆ ಸೆಂಟೆನ್ಸ್ ಫಾರ್ಮೇಷನ್ ಬಂತು, ಪ್ರೇಸಲ್ ವರ್ಬ್ ಬಂತು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂತು, ಟೆನ್ಸಸ್ ಬಂತು, ಪ್ಯಾಸಿವ್ ಆಯಿತು, ಡೈರೆಕ್ಟ್ ಇಂಡಿಯನ್ ಸ್ಪೀಚ್, ಅದು ಕೆಲವೊಂದು ಟೈಮಲ್ಲಿ ಸೂಪರ್ ಲೇಟಿವ್ಸ್ ಅಂತ ಕೇಳ್ತೀವಿ ನಾವು, ಹೌದಾ. ಅವನು ಎತ್ತರವಾಗಿದ್ದಾನೆ, ಅವಳು ಅವನಿಗಿಂತ ಎತ್ತರವಾಗಿದ್ದಾನೆ, ಇಂಗ್ಲೀಷಲ್ಲಿ ಬರ್ತದೆ. ಅವಳು ಇಡೀ ಶಾಲೆಯಲ್ಲಿ ಎತ್ತರವಾಗಿದ್ದಾಳೆ, ಸೂಪರ್ ಲೇಟಿವ್ ಡಿಗ್ರಿ, ಹೌದಾ, ಡಿಗ್ರೀಸ್ ಬರ್ತವೆ. ಓಕೆ, ಅದು ಕೂಡ ಕ್ವಶನ್ ರೈಸ್ ಆಗುವಂಥದ್ದು, ಈ ಕ್ವಶನ್ಗಳೆಲ್ಲ ಬರ್ತವೆ ಅಲ್ಲಿ ಇಂಗ್ಲೀಷಲ್ಲಿ ನೆನಪಾಯ್ತಾ ಆಗಿದ್ರೆ. ಆಮೇಲೆ ಗ್ರಾಮರ್ ಟೆನ್ಸಸ್ ಏನಿರಲ್ಲ ಜಾಸ್ತಿ ಇದ್ರೊಳಗೆ, ಟೆನ್ಸಸ್ ಅರ್ಥ ಮಾಡ್ಕೋಬೇಕು ಬೇಸಿಕನ್ನು, ಅವಾಗ ಈಸಿ ಆಗುತ್ತೆ. ಅಡ್ಜೆಕ್ಟಿವ್ ಮೇಲೆ, ಅಡ್ವರ್ಬ್ ಮೇಲೆ ಕ್ವಶನ್ಗಳು ಬರ್ತವೆ, ಇದು ಇಂಗ್ಲೀಷ್. ಇನ್ನು ಕಂಪ್ಯೂಟರ್ ಅಂತ ಬಂದರೆ, ಕಂಪ್ಯೂಟರ್ ನೋಡಿ, ನಾರ್ಮಲ್ ಆಗಿ ಹಾರ್ಡ್ವೇರ್ ಸಾಫ್ಟ್ವೇರ್ ಏನಿದೆ ಅದ್ರ ಬೇಸ್ ಮೇಲೆ ಕ್ವಶನ್ಗಳು ಬರ್ತವೆ. ಆಮೇಲೆ ಮೆಮೊರಿ ಅಂದರೆ ಸ್ಮರಣಾಂಗಗಳು ಅಂತ ಕರಿತೀವಿ ನಾವು, ಹೌದಾ, ಅವುಗಳ ಮೇಲೆ ಯಾವುದು ಫ್ಲ್ಯಾಶ್ ಮೆಮೊರಿ, ಯಾವುದು ಕ್ಯಾಶ್ ಮೆಮೊರಿ, ಯಾವುದು ಫಾಸ್ಟ್ ಆಗಿರುವಂಥ ಮೆಮೊರಿ ಯಾವುದು, ಆ ರೀತಿಯಾದ ಕ್ವಶನ್ಗಳು ರೈಸ್ ಆಗ್ತದೆ ಕಂಪ್ಯೂಟರ್ಗೆ. ಇದು ಬೇಸಿಕ್ ಥಿಂಗ್ಸ್ ಆಯಿತು. ಆಮೇಲೆ ನೆಕ್ಸ್ಟ್ ಸ್ವಲ್ಪ ನೆಟ್ ಕನೆಕ್ಟ್ ಆಗಿತ್ತಪ್ಪ ನಿಮ್ಮದಕ್ಕೆ, ಸೊ ನೆಟ್ ಬಗ್ಗೆ
ನೆಟ್ ಸೇಫ್ಟಿ ಬಗ್ಗೆ, ಸೆಕ್ಯೂರಿಟಿ ಬಗ್ಗೆ, ಪ್ರೋಟೋಕಾಲ್ಗಳಿಗೆ, ನೆಟ್ ಅಡ್ರೆಸ್ ಅಂತ ಬರುತ್ತೆ ಇಂಟರ್ನೆಟ್ ಅಡ್ರೆಸ್ ಹೌದಾ, HTTP ಅಂತ ನಾವು ನೋಡ್ತೀವಿ, WWW

ಅಂತ ಹೊಡಿತೀಯಲ್ಲ, ಅದು ಅವುಗಳ ಬಗ್ಗೆ ಕ್ವಶನ್ ಕೇಳುವಂಥದ್ದು. ಇಂಟರ್ನೆಟ್ ಸೇಫ್ಟಿ ಬಗ್ಗೆ, ಸೆಕ್ಯೂರಿಟಿ ಬಗ್ಗೆ, ಸೆಕ್ಯೂರಿಟಿ ಅಂದಾಗ ಏನು, ಆ್ಯಂಟಿ ವೈರಸ್ ಅಂದ್ರೇನು, ಟ್ರೋಜನ್ ಹಾರ್ಸ್ ಅಂದ್ರೇನು, ಸ್ಪ್ಯಾಮ್ ಅಂದ್ರೇನು, ಹೌದಾ, ಆಮೇಲೆ ಹ್ಯಾಕಿಂಗ್ ಅಂದ್ರೇನು, ಸ್ಪೂಫಿಂಗ್ ಅಂದ್ರೇನು, ಸ್ಪ್ಯಾಮಿಂಗ್ ಅಂದ್ರೇನು, ಸ್ಪೂಫಿಂಗ್ ಅಂದ್ರೇನು, ಈ ರೀತಿಯಾದ ಕ್ವಶನ್ಗಳು ಬರ್ತವೆ. ಇದು ಸೆಕ್ಯೂರಿಟಿ ರಿಲೇಟೆಡ್ ಇರುವಂಥದ್ದು. ಅದಾದಮೇಲೆ ಮೇಜರ್ ಇರುವಂಥದ್ದು ಎಮ್ ಎಸ್ ಆಫೀಸ್, ಎಮ್ ಎಸ್ ವರ್ಡು, ಎಮ್ ಎಸ್ ಎಕ್ಸೆಲ್ಲು, ಎಮ್ ಎಸ್ ಪವರ್ ಪಾಯಿಂಟ್. ಇದನ್ನು ಏನು ಮಾಡೋಕ್ಕೆ, ನೀವು ಆದಷ್ಟು ನಿಮ್ಗೆ ಬೇಕಾದಂಗೆ ಬುಕ್ ಕುದಿದ್ರೆ ನಿಮ್ಮ ತಲೆಗೆ ಹೋಗಲ್ಲ. ಶಾರ್ಟ್ಕಟ್ಸ್ ನಾವೆಲ್ಲ ಹೇಳಿದ್ರು ಕೂಡ ಏನು ಮಾಡ್ತೇನೆ ರೀಸೆಂಟಾಗಿ, ಪ್ರತಿಯೊಂದು ಟೂಲಲ್ಲಿ, ಫಾರ್ ಎಕ್ಸಾಂಪಲ್ ಎಮ್ ಎಸ್ ಹೊಡೋದು ಅಂತ ತೊಗೊಳಂತೆ, ಎಮ್ ಎಸ್ ಟೂಲಲ್ಲಿ ಹೋದ್ಬಿಟ್ಟು ಇನ್ಸರ್ಟ್ ಹೋದ್ಮೇಲೆ ಅಲ್ಲಿ ನಾವು ಯಾವೊಂದು ಟೂಲ್ ಯೂಸ್ ಮಾಡ್ಕೊಂಡು ಟೇಬಲ್ ಹಾಕ್ಬೋದು, ಆ ರೀತಿ ಅಂತ ಡೆಪ್ತ್ ಆಗಿರೋ ಕ್ವಶನ್ಗಳನ್ನು ಕೇಳ್ತಾ ಇದ್ದೇನೆ. ಇದನ್ನು ಆದಷ್ಟು ನೀವು ಎಲ್ಲಾದರೂ ಕಂಪ್ಯೂಟರ್ ಹೆಂಗಿದ್ರು ನೆಟ್ ಸೆಂಟರ್ ಇದ್ದೇ ಇರ್ತದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಬಹಳ ಒಳ್ಳೆಯದು. ಶಾರ್ಟ್ಕಟ್ ಆಗಿರ್ಬೋದು, ಇದು ಆಗಿರ್ಬೋದು, ಅವುಗಳನ್ನು ಯಾವುದು ಎಮ್ ಎಸ್ ಆಫೀಸು, ಎಮ್ ಎಸ್ ಎಕ್ಸೆಲ್ಲು, ಎಮ್ ಎಸ್ ವರ್ಡು, ಹಾಗೆ ಆದಷ್ಟು ಸರ್ಟಿಫಿಕೇಟ್ ಕೂಡ ತೊಗೊಳ್ಳಿ, ಯೂಸ್ ಆಗುತ್ತೆ ನಿಮಗೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ತೊಗೊಂಡ್ರೆ ಅದರ ಬೇರೆ ಎಕ್ಸಾಮ್ಸ್ ಕೂಡ ಯೂಸ್ ಆಗುತ್ತೆ, ನೀವು ಪ್ರಾಕ್ಟೀಸ್ ಮಾಡಿದಂಗೂ ಆಗುತ್ತೆ, ನೀವು ಕಲ್ತಂಗೂ ಆಗುತ್ತೆ. ನಾನು ಕೇಳಿದರೆ ದಟ್ ಈಸ್ ದ ಬೆಸ್ಟ್ ವೇ ಎಮ್ ಎಸ್ ಆಫೀಸ್ ಬಗ್ಗೆ ಓದುವಂಥದ್ದು. ಸೊ ಇದು ಇವತ್ತಿನ ಒಂದು ಕ್ಲಾಸಲ್ಲಿ ಏನೆಲ್ಲ ಹೇಳಬೇಕು ಹೇಳಿದ್ದಾಯಿತು. ಕಂಪ್ಯೂಟರ್ ಗೊತ್ತಾಯ್ತು, ಹಾಗಿದ್ರೆ ಫಸ್ಟ್ ಥಿಂಗು ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್, ಹಾರ್ಡ್ವೇರ್ ಕಂಪೊನೆಂಟ್ಸ್ ಯಾವುದಪ್ಪ, ಯಾವುದು ಮೌಸ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮಾನಿಟರ್ ಆಗಿರ್ಬೋದು, ಹೌದಾ, ಸ್ಕ್ರೋಲರ್ ಆಗಿರ್ಬೋದು, ಸೊ ಅಥವಾ ಪ್ಲಾಟರ್ ಆಗಿರ್ಬೋದು, ಈ ರೀತಿಯಾದಂಥದ್ದು. ಆಮೇಲೆ ಔಟ್ಪುಟ್ಸ್ ಯಾವುದು ಡಿವೈಸ್ ಇದ್ದಾವೆ, ಪ್ರಿಂಟರ್ ಆಗಿರ್ಬೋದು, ಹೌದಾ, ಪ್ಯಾಕ್ಸ್ ಮಿಷಿನ್ ಆಗಿರ್ಬೋದು, ಹೀಗೆ ಕ್ವಶನ್ಗಳು ರೈಸ್ ಆಗ್ತದೆ. ಆಮೇಲೆ ಸಾಫ್ಟ್ವೇರ್ ಅಂತ ಬಂದಾಗ ಯಾವೆಲ್ಲ ಸಾಫ್ಟ್ವೇರ್ಗಳಿದೆ, ಆಮೇಲೆ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಂತ ಬರ್ತದೆ, ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಯಾರಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಯೂಸ್ ಮಾಡಿದ್ರು, ಯಾವಲ್ಲಿ ಟ್ರಾನ್ಸಿಸ್ಟರ್ ಯೂಸ್ ಮಾಡಿದ್ರು, ಎಲ್ಲಿ ಮೈಕ್ರೋಪ್ರೊಸೆಸರ್ ಯೂಸ್ ಮಾಡಿದ್ರು, ಅವುಗಳ ಮೇಲೆ ಕ್ವಶನ್ ಕೇಳುವಂಥದ್ದು. ಯಾವ ಜನರೇಷನ್ದು ಯಾವ್ದು ಫಸ್ಟ್ ಕಂಪ್ಯೂಟರು, ಸೂಪರ್ ಕಂಪ್ಯೂಟರ್ ಅಂದ್ರೇನು, ಮೈಕ್ರೋ ಕಂಪ್ಯೂಟರ್ ಅಂದ್ರೇನು, ಮಿನಿ ಕಂಪ್ಯೂಟರ್ ಅಂದ್ರೇನು, ವರ್ಕ್ಶಾಪ್ ಕಂಪ್ಯೂಟರ್ ಅಂದ್ರೇನು, ಹೀಗೆ ಕ್ವಶನ್ಗಳು ರೈಸ್ ಆಗ್ತದೆ. ಓಕೆ, ಇದು ಕಂಪ್ಯೂಟರ್ ಬೇಸ್ ಇರುವಂಥ ಬ್ಯಾಕ್ಗ್ರೌಂಡ್ ಇರುವಂಥ ಕ್ವಶನ್ಗಳು ಕೇಳುವಂಥದ್ದು. ಆಮೇಲೆ ಇಂಟರ್ನೆಟ್ ಬಗ್ಗೆ ಕೇಳುವಂಥದ್ದು, HTTP ಅಂದ್ರೇನು, ಸೊ ಇಂಟರ್ನೆಟ್ ಅಡ್ರೆಸ್ ಎಷ್ಟು ಬಿಟ್ ಇರ್ತದೆ, ಇದು ಬೀದನ್ ಮಾಡ್ತದೆ, ಬಿಟ್ಟು ಬೈಟು ಅಥವಾ ಮೆಗಾ ಬಿಟ್ಟು ನಿಬ್ಬಲ್ಲು, ಈ ರೀತಿ ಒಂದು ಕ್ವಶನ್ ಬರ್ತದೆ, ಅವು ಕ್ವಶನ್ಸ್ ಕೇಳುವಂಥದ್ದು, ಅವುಗಳನ್ನ ಓದ್ಕೊಳ್ಳಿ. ಓಕೆ, ಹಾಗೆ ಈ ಒಂದು ಬೇಸ್ ಆದಮೇಲೆ ನೆಕ್ಸ್ಟು ಸಾಫ್ಟ್ವೇರ್ ಪಾರ್ಟ್ ಬರ್ತಾರೆ. ಅದರೊಳಗೆ ಹೆಂಗೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರೀತಾರೆ, ಲಿನಕ್ಸ್ ಅಂತೇನೋ, iOS ಇರುವಂಥದ್ದು, ಸೊ ಈ ರೀತಿ ಅಂತ ಹಲವಾರು ಸಾಫ್ಟ್ವೇರ್ಗಳನ್ನು ಕೇಳ್ತಾರೆ. ಯಾವ್ದು ಯಾವ ಡೆವಲಪ್ಮೆಂಟ್ ಆಯಿತು, ವಿಂಡೋಸ್ XP ಯಾವಾಗ, ವಿಂಡೋಸ್ 10 ಯಾವಾಗ, ವಿಂಡೋಸ್ 11 ಯಾವಾಗ, ಈಗ ಪ್ರೆಸೆಂಟ್ ಯಾವುದಿದೆ, ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ಯಾವುದು, ಯಾವುದು ಸಿಸ್ಟಮ್ ಸಾಫ್ಟ್ವೇರು, ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರು, ಯಾವುದು ಆಪರೇಟಿಂಗ್ ಸಾಫ್ಟ್ವೇರು, ಈ ರೀತಿ ಅಂತ ಕ್ವಶನ್ಗಳು ಕೇಳ್ತಾರೆ ಸಾಫ್ಟ್ವೇರ್ ಬೇಸ್ ಮೇಲೆ. ಓಕೆ, ಹಾಗೆ ಇದಾದಮೇಲೆ ಇಂಟರ್ನೆಟ್ ಆಲ್ರೆಡಿ ಹೇಳಿದೆ, ಸೆಕ್ಯೂರಿಟಿ ಬಗ್ಗೆ, ಟ್ರೋಜನ್ ಹಾರ್ಸಪ್ಪ, ಹ್ಯಾಕಿಂಗ್ ಅಂದ್ರೇನು, ಓಕೆ, ಸ್ಪ್ಯಾಮ್ ಅಂದ್ರೇನು, ಸ್ಪೂಫಿಂಗ್ ಅಂದ್ರೇನು, ಈ ರೀತಿಯಾಗಿರ್ತದೆ. ಇಮೇಲಲ್ಲಿ ಯಾವೆಲ್ಲ ಆಪ್ಷನ್ಸ್ಗಳಿದ್ದಾವೆ, ಆಮೇಲೆ ಆ ಅಕ್ರೋನಿಮ್ಸ್ ಅಂತ ಕರಿತೀವಿ, BCC ಅಂದ್ರೇನು, HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂದ್ರೆ, HTML ಅಂದ್ರೇನು, ಹೌದಾ, ಈ ರೀತಿಯಂಥ ಕ್ವಶನ್ಗಳು, ಆಮೇಲೆ ಅಕ್ರೋನಿಮ್ಸ್ ಅಂತ ಏನು ಕರಿತೀವಿ, ಅವುಗಳನ್ನ ಕ್ವಶನ್ ಕೇಳ್ತಾರೆ. ಇದೊಂದಾಯ್ತಾ. ನೆಕ್ಸ್ಟ್ MS Office. MS Office ಆದ್ಮೇಲೆ ಆಲ್ರೆಡಿ ಹೇಳಿ, MS Office ಹೇಳಿದೆ, ಎಲ್ಲವನ್ನು ರೆಡಿ ಮಾಡ್ಕೊಳ್ಳಿ, ಆದಷ್ಟು ಆಪರೇಟಿಂಗ್ ಮಾಡಿದ್ರೆ ಒಳ್ಳೆಯದು. ಹಾಗೆ ನೆಕ್ಸ್ಟ್ ನಮ್ಮ ಕನ್ನಡ ನುಡಿ ಬಗ್ಗೆ ಕೇಳ್ತಾರೆ, ಕನ್ನಡ ಫಾಂಟ್ ಸ್ಟೈಲ್ಗಳ ಬಗ್ಗೆ ಬರ್ತಾರೆ, ಬರಹ ಆಗಿರ್ಬೋದು, ನುಡಿ ಆಗಿರ್ಬೋದು, ಯಾವ ಡೆವಲಪ್ ಮಾಡಿದ್ರು, ಏನು ಕತೆ, ಹೇಗೆ ನುಡಿ ಪ್ರೆಸೆಂಟ್ಲಿ ಯಾವುದು, 6.0 ನಮ್ಮ ಕರ್ನಾಟಕವನ್ನು ಯಾವ ರೀತಿ ಮೊನ್ನೆ ಕೇಳಿದ್ರು, ನುಡಿ 6.0 ಕರ್ನಾಟಕವನ್ನು ಯಾವ ರೀತಿ ಟೈಪ್ ಮಾಡ್ತೀರ ನೀವು, ತುಂಬ ಸಿಂಪಲ್ ಇದೆ, ಆ ರೀತಿ ಅಂತ ಕಲಿಯುವಂಥದ್ದು. ಇವೆಲ್ಲ ಏನು ಕಮ್ಯುನಿಕೇಷನ್ ಬಗ್ಗೆ, ಕಂಪ್ಯೂಟರ್ ಬಗ್ಗೆ ಇರುವಂಥದ್ದು. ಸೊ ಹಾಗಿದ್ರೆ ಎಲ್ರಿಗೂ ಒಂದು ರಫ್ ಐಡಿಯಾ ಬಂತು ಅನ್ಕೋತೀನಿ, ಸ್ಪೀಡಾಗಿ ಹೇಳಿದೆ ಸ್ವಲ್ಪ, ಯಾಕಂದರೆ ಕಂಟೆಂಟ್ ಕವರ್ ಮಾಡುವಂಥದ್ದು ತುಂಬ ಇತ್ತು, ಗೊತ್ತಾಯ್ತು ಅನ್ಕೋತೀನಿ. ಯಾವ ಒಂದು ಎಕ್ಸಾಮ್ಸ್ಗೆ ಹೇಗೆ ಯಾವ ರೀತಿಯಾಗಿ ಓದಬೇಕು ಅವುಗಳನ್ನು ಹೇಳುವಂಥದ್ದು. ಓಕೆ, ನಿಮಗೇನೋ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಸರ್ ನಮ್ಗೆ ಹೇಳ್ತಾರೆ, ನಾನು ನಿಮಗೆ ನೆಕ್ಸ್ಟ್ ವೀಕಲ್ಲಿ ಹೇಳೋಣ ಅಂತ. ಓಕೆ, ಒಂದೊಂದು ಸಬ್ಜೆಕ್ಟ್ಗಳನ್ನ ಯಾವ ರೀತಿ ಓದೋಣ ಅಂತ ಅನ್ಕೊಳಂತೆ, ಒಳ ಮೀಸಲಾತಿ ಸದ್ಯದಲ್ಲೇ ಜಾರಿ ಆಗೋದ್ರಿದೆ, ಯಾವುದು ಜಾರಿ ಆಗುತ್ತಾ ಏನಾಗುತ್ತಾ ಬೇಡ, ಒಂದು ತಲೆ ಇಟ್ಕೊಳ್ಳಿ. ಆರ್ ಯು ಪ್ರಿಪೇರ್ಡ್, ನಮ್ಮ ಕ್ವಶನ್ ಇರೋದೊಂದೆ, ನಿಮ್ಮ ಮುಂದೆ ಇರುವಂಥ ಒಂದು ಯಕ್ಷ ಪ್ರಶ್ನೆ ಏನು, ನೀವು ರೆಡಿ ಇದ್ದೀರಾ, ಆಯ್ತಪ್ಪ ಕನ್ಫರ್ಮ್ ಆಯಿತು, ಎಲ್ಲ ಆಯಿತು, A to Z ರೆಡಿ ಇದೆ, ನಾನು ರೆಡಿ ಇದ್ದೀನಿ ಅಂತ ಅನ್ನೋರು ಕೂಡ ಮಾತಾಡ್ಬೇಕಂತ. ಸೊ ನೀವು ರೆಡಿ ಇಲ್ವಾ, ಓದಿ ಮೊದಲು, ದಿಸ್ ಈಸ್ ಹೈ ಟೈಮ್. ಯಾರೆಲ್ಲ ಡಿಗ್ರಿ ಮುಗಿಸಿದ್ದೀರಾ, ಯಾರು ಜಸ್ಟ್ PUC ಮುಗಿಸಿದ್ದೀರಾ, ಯಾರು PUC ಡ್ರಾಪ್ಔಟ್ ಆಗಿದ್ದೀರಾ, ಏನಾಗಿದೆ, ಎಜುಕೇಷನ್ ಮಾಡಿ, ಜಾಬ್ ತೊಗೊಳ್ಳಿ, ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿ, ಹೌದಾ, ಹಲವಾರು ಕಾಲ್ ಫಾರ್ಮ್ ಇದ್ದಾವೆ, PC ಇದೆ, PSI ಇದೆ, ಗ್ರೂಪ್ C ಜಾಬ್ಗಳು, ಯಾರಿಗೆ ಹೈಟ್ ಇಲ್ಲ ಅವ್ರಿಗೆ ಎಕ್ಸೈಸಬ್ ಇನ್ಸ್ಪೆಕ್ಟರ್ ಇದೆ, ಯೂನಿಫಾರ್ಮ್ ಬೇಕನ್ನೋರು, ಹೌದಾ, ಹಾಗೆ SSC ಇದೆ, RRB ಎಕ್ಸಾಮ್ಸ್ಗಳಿದ್ದಾವೆ, ಹಲವಾರು ಎಕ್ಸಾಮ್ಸ್ ಇದೆ, ಸಿಕ್ಕಾಪಟ್ಟೆ ಕಾಲ್ ಫಾರ್ಮ್ ಇದ್ದಾವೆ, ಓದೋರು ಮಾತ್ರ ಕಮ್ಮಿ ಇದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಜನ ಇದ್ದಾರೆ,

0: ಓದೋರು ಕಮ್ಮಿ ಇದ್ದಾರೆ, ಡೆಡಿಕೇಟೆಡ್ ಆಗಿ ಇರೋರು ಕಮ್ಮಿ ಇದ್ದಾರೆ. ಓಕೆ, ಆ ಒಂದು ಡೆಡಿಕೇಶನ್ ನೀವು ಇನ್ಕಲ್ಕೇಟ್ ಮಾಡ್ಕೊಂಡ್ಬಿಟ್ರೆ, ನಿಮ್ಮ ಒಳಗೆ ನೀವು ಅದನ್ನ ಆವಾಹಿಸ್ಕೊಂಡ್ಬಿಟ್ರೆ, ನೀವು ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಇಷ್ಟೇ ಇರೋದು. ಏನು? ಪ್ರಯತ್ನಂ ಸರ್ವಸಿದ್ಧಿ ಫಲಂ. ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ಅಥವಾ ನಮ್ಮ ಸ್ಟೂಡೆಂಟನ್ನು ಹಾಕಿರ್ತಾ ಇದ್ರೆ ಆಗಿದ್ರು, ನಮ್ಮದು ಆ್ಯಕ್ಚುಲಿ ಅದೇ ಅದು ನಮ್ಮ ಸ್ಟೇಟಸ್ಸು, ಅಫಲೋದಯ ಕರ್ಮ ಅಂತ ಬರ್ತದೆ. ಏನಪ್ಪ ಅಫಲೋದಯ ಕರ್ಮ ಅಂದರೆ, ಪ್ರತಿಫಲ ಸಿಗುವವರೆಗೂ ಪ್ರಯತ್ನ ಹಾಕ್ತಾ ಇರೋ. ಟ್ರೈ ಟ್ರೈ ಅಂಟಿಲ್ ಯು ಟ್ರೈ, ಟ್ರೈ ಓನ್ಲಿ ಇಫ್ ಯು ಡೋಂಟ್ ಟ್ರೈ. ಇದು ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಟ್ರೈ ಟ್ರೈ ಅಂಟಿಲ್ ಯು ಟ್ರೈ, ಓನ್ಲಿ ಕ್ರೈ ವೆನ್ ಯು ಡೋಂಟ್ ಟ್ರೈ. ನೀ ಯಾವಾಗ ಪ್ರಯತ್ನ ಹಾಕಲ್ಲ ಆವಾಗ ಅಳು, ಆವಾಗ ಬೇಜಾರು ಮಾಡ್ಕೊ, ಆವಾಗ ನೀ ಫೇಲ್ಯೂರು, ಆವಾಗ ಒಪ್ಕೋತೀನಿ ನಾನು. ಅಲ್ಲಿ ತನ ಯು ಆರ್ ನಾಟ್ ಅ ಫೇಲ್ಯೂರ್, ಯು ಆರ್ ನಾಟ್ ಅ ಸಕ್ಸಸರ್, ಯು ಆರ್ ಬೋತ್. ಯು ಆರ್ ರೈಟ್ ನೌ, ಯು ಆರ್ ಸಮಥಿಂಗ್ ಆರ್ ನಥಿಂಗ್ ಆರ್ ಎವ್ರಿಥಿಂಗ್. ಈ ಮೂರಲ್ಲಿ ಒಂದಿರ್ತೀರ. ಸದ್ಯಕ್ಕೆ ನೀವು ಸ್ಟಾರ್ಟ್ ಮಾಡಿದಾಗ ಯು ಆರ್ ನಥಿಂಗ್, ಬಟ್ ಇಫ್ ಯು ಸ್ಟಾರ್ಟೆಡ್ ಯು ಆರ್ ಸಮಥಿಂಗ್. ಇಫ್ ಯು ಡೋಂಟ್ ಸ್ಟಾರ್ಟ್ ಯು ಡೋಂಟ್ ನೋ ಎನಿಥಿಂಗ್ ಆ್ಯಂಡ್ ಯು ಆರ್ ನಥಿಂಗ್ ದೆನ್. ಓಕೆ, ನಾನು ಹೇಳ್ತಾ ಇದ್ದೀನಿ ಒನ್ ಸೆಕೆಂಡ್. ನೀವು ಸಮಥಿಂಗ್ ಇದ್ದೀರಾ, ಆ ಸಮಥಿಂಗನ್ನು ಎವ್ರಿಥಿಂಗ್ ಮಾಡ್ಕೊಳ್ಳಿ, ಆವಾಗ ಎನಿಥಿಂಗ್ ನಿಮಗೆ ಸಿಗುತ್ತೆ. ಇಷ್ಟೇ ಅರ್ದು ಸಕ್ಸಸ್ನ ಮೂಲ ಮಂತ್ರ ಏನು? ಗೊತ್ತಿರೋದನ್ನೇ ಮತ್ತೆ ಮತ್ತೆ ಓದೋದು, ಬೇಜಾರಾದರೂ ಮತ್ತೆ ಮತ್ತೆ ಓದೋದು. ಹಾಗೆ ಏನಪ್ಪ, ನಮ್ಮ ಮನೆಯ ಸಮಸ್ಯೆ ಇದೆ, ಅದು ಸಮಸ್ಯೆ ಇದೆ, ಏನೋ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಮೂಲ ಕಾರಣ ನಮಗೆ ಬೇಕಿಲ್ಲ, ಆದರೆ ಆ ಸಮಸ್ಯೆಗೆ ಪರಿಹಾರ ನಿನ್ನ ಸರ್ಕಾರಿ ಹುದ್ದೆ. ಕೆಲವರಿಗೆ ದುಡ್ಡಿಲ್ಲದೆ ಇರ್ಬೋದು, ಕೆಲವರಿಗೆ ಅಪ್ಪ ಅಮ್ಮ ಇಲ್ಲದೆ ಇರ್ಬೋದು, ಕೆಲವರಿಗೆ ಸಪೋರ್ಟ್ ಇಲ್ಲದೆ ಇರ್ಬೋದು, ಕೆಲವರಿಗೆ ಫೈನಾನ್ಷಿಯಲ್ ಬ್ಯಾಕಪ್ ಇಲ್ಲದೆ ಇರ್ಬೋದು, ಕೆಲವರಿಗೆ ಎಮೋಷನ್ ಸಪೋರ್ಟ್ ಇಲ್ಲದೆ ಇರ್ಬೋದು, ಕೆಲವರಿಗೆ ಹುಡುಗಿ ಕೈ ಕೊಟ್ಟಿರ್ಬೋದು, ಕೆಲವರಿಗೆ ಹುಡುಗ ಕೈ ಕೊಟ್ಟಿರ್ಬೋದು, ಕೆಲವರು ಮದುವೆ ಬ್ರೇಕ್ ಡೌನ್ ಆಗಿರ್ಬೋದು, ಅಥವಾ ಕೆಲವರು ಆಕ್ಸಿಡೆಂಟಲ್ಲಿ ಲೈಫೇ ಕಳ್ಕೊಂಡಂಥ ಪೇರೆಂಟ್ಸ್ಗಳಿರ್ಬೋದು. ಆದರೆ ನಿಮ್ಮ ಕನಸಿಗೆ ನಿಮ್ಮ ಪ್ರಯತ್ನ ರಹದಾರಿ, ಆ ರಹದಾರಿಯನ್ನು ಹುಡುಕಿದರೆ ಗೆಲುವಿನ ಹೆದ್ದಾರಿ ಯಾವಾಗಿದ್ದರೂ ನಿಮ್ಮದಿರ್ತದೆ ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಹಂಚಿಕೆ ಏನಿದೆ ಇದನ್ನು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಓದ್ಕೊಳ್ಳಿ, ಆಲ್ ದ ಬೆಸ್ಟ್. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಕೇಳ್ತಾ ಇರಿ ಸರಗೂರು FM ಮೈಸೂರು. ಥ್ಯಾಂಕ್ ಯು.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುವರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ವ್ಯಾಕರಣ, ಕಂಪ್ಯೂಟರ್ ಜ್ಞಾನ ಮತ್ತು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಕುರಿತು ಬೆಂಗಳೂರಿನ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತುದಾರರಾದ ಶ್ರೀಯುತ ಶಿವಕುಮಾರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸುವ ಮಾರ್ಗಗಳು ಎಂಬ ವಿಷಯದ ಕುರಿತು ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಯೋಗಿತರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಭಾಷೆ ಎನ್ನುವುದು ಕೇವಲ ಸಂವಹನ ಸಾಧನವಲ್ಲ, ಅದು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಗುರುತಿನ ಪ್ರತೀಕವಾಗಿದೆ. ಅದರಲ್ಲೂ ಕನ್ನಡ ನಮ್ಮ ತಾಯಿನುಡಿ, ನಮ್ಮ ಹೆಮ್ಮೆ. ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ, ಅದರ ಚಿಂತನೆ, ಸಂಸ್ಕಾರ ಮತ್ತು ವ್ಯಕ್ತಿತ್ವದ ಬೆಳವಣಿಗೆಗೆ ಮಹತ್ತರ ಕೊಡುಗೆ ನೀಡುತ್ತದೆ. ಮಕ್ಕಳಿಗೆ ಕನ್ನಡದ ಮೇಲಿನ ಪ್ರೀತಿ ಮತ್ತು ಅಭಿಮಾನವನ್ನು ಬೆಳೆಸುವ ಜವಾಬ್ದಾರಿ ಮೊದಲು ಮನೆಗೆ, ನಂತರ ಶಾಲೆಗೆ ಸೇರಿದೆ. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಸಾಹಿತಿಗಳು ಹಾಗೂ ದೇವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಉಮೇಶ್ ಬೇವನಹಳ್ಳಿಯರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
4: ನಮಸ್ಕಾರ ಮೇಡಮ್. ನಮಸ್ಕಾರ
3: ಸರ್. ಕಳೆದ ಸಂಚಿಕೆಯಲ್ಲಿ ಇಂದಿನ ಮಕ್ಕಳಲ್ಲಿ ಕನ್ನಡ ಭಾಷೆ ಬಳಕೆ ಕಡಿಮೆ ಆಗೋದಕ್ಕೆ ಕಾರಣಗಳೇನು, ಹಾಗೆಯೇ ಮಕ್ಕಳಲ್ಲಿ ಕನ್ನಡ ಭಾಷೆಯ ಜೊತೆಗೆ ಇಂಗ್ಲಿಷ್ ಶಿಕ್ಷಣ ಎಷ್ಟೆಲ್ಲ ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಸರ್. ಹಾಗೆ ನೋಡೋದಾದ್ರೆ ಈಗ ಕಥೆಗಳಾಗಿರ್ಬೋದು, ಜನಪದ ಸಾಹಿತ್ಯ, ಹಾಗೆ ನಮ್ಮ ಕನ್ನಡ ಪುಸ್ತಕಗಳೇನಿದೆ ಅದು ಮಕ್ಕಳ ಭಾಷೆ ಬೆಳವಣಿಗೆಗೆ ಸಹಕಾರಿಯಾಗುತ್ತಾ, ಆಗೋದಾದ್ರೆ ಹೇಗೆ ಸಹಕಾರಿಯಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
4: ಇವತ್ತು ನೋಡಿ, ಬಹಳ ವಿಶೇಷವಾಗಿ ನೀವು ಕೇಳಿದಂತ ಪ್ರಶ್ನೆ ಬಹಳ ಔಚಿತ್ಯಪೂರ್ಣವಾದದ್ದು. ಪ್ರೀ ನರ್ಸರಿ ಹಂತದಿಂದ ವಿಶ್ವವಿದ್ಯಾನಿಲಯದವರೆಗೂ ಇವತ್ತು ನೀವು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕಲಿಸುವ ಅಧ್ಯಾಪಕರಾಗಲಿ ಅಥವಾ ಕಲಿಯುವ ವಿದ್ಯಾರ್ಥಿಗಳಾಗ್ಲಿ, ಅವ್ರಿಗೆ ಭಾಷಾ ಪ್ರಜ್ಞೆ ಅತ್ಯಂತ ಚಿಂತಾಜನಕವಾಗಿದೆ. ಅಧ್ಯಯನ ಇರೋದಿಲ್ಲ, ಅಧ್ಯಾಪನಗಳು ಕಂಡು ಬರೋದಿಲ್ಲ, ಇದರಿಂದಾಗಿ ನಮ್ಗೆ ಬೌದ್ಧಿಕ ದಾರಿದ್ರ್ಯ ಬರುತ್ತೆ. ನೀವು ಯಾವುದನ್ನೇ ಓದ್ಸಿದ್ರು ಕೂಡ ವ್ಯರ್ಥ. ಹಾಗಾಗಿ ನಮ್ಮ ಭಾಷೆಯ ತಿಳುವಳಿಕೆ ಆಳ ಹೆಚ್ಚಾದ್ರೆ ಮಾತ್ರ ನಮ್ಮಲ್ಲಿ ವಿಚಾರ ಶ್ರೀಮಂತಿಕೆ ವರ್ಧಿಸುತ್ತೆ. ಅದು ಅಷ್ಟು ಮಾತ್ರ ಅಲ್ಲ, ನೀವು ತಾಯ್ನುಡಿಯಲ್ಲಿ ಪಡೆಯುವಂತಹ ಪರಿಣಿತಿಯು ಜಗತ್ತಿನ ಇತರ ಭಾಷೆಗಳಲ್ಲಿ ಸಾಮಾನ್ಯವಾದ ಜ್ಞಾನವನ್ನ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮಲ್ಲಿ ಒಂದ್ ಕಡೆ ಆತ್ಮವಿಶ್ವಾಸವನ್ನ ರೂಪಿಸುತ್ತೆ, ನಮ್ಮಲ್ಲಿ ವಿವೇಕವನ್ನ ವಿಸ್ತಾರ ಮಾಡುತ್ತೆ. ಇದು ತಾಯಿ ನುಡಿ ಅಥವಾ ತಾಯಿ ನುಡಿಗಳ ತಳಪಾಯ ಗಟ್ಟಿಯಾದಾಗ ಮಾತ್ರ ಇಂಥದ್ದೆಲ್ಲ ಸಾಧ್ಯ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಧ್ಯಾಪಕರಾದ ನಾವುಗಳು ಬರೀ ಈ ಕಥೆಗಳನ್ನು, ಜನಪದ ಕಥೆಗಳನ್ನು ಹೇಳ್ಕೊಡೋದ್ರ ಜೊತೆಗೆ ಅವ್ರನ್ನ ಈ ಯಾವ ರೀತಿ ಒಂದು ಕಟ್ಟಡವನ್ನ ಕಟ್ಟಬೇಕಾದ್ರೆ ನಾವು ಯಾವ ರೀತಿ ಅದನ್ನ ಸುತ್ತಲ ಆಯಾಮವನ್ನ ಭದ್ರ ಮಾಡಿಕೊಂಡು, ಅಡಿಪಾಯವನ್ನ ಭದ್ರ ಮಾಡಿಕೊಂಡು ಕಟ್ತೀವೋ, ಹಾಗೆ ಈ ಭಾಷಾ ಆಯಾಮಗಳು ವಿದ್ಯಾರ್ಥಿಗಳಲ್ಲಿ ಅಡಿಪಾಯಗಳನ್ನ ಭದ್ರ ಮಾಡಿಕೊಂಡೇ ಕಟ್ಬೇಕಾಗತ್ತೆ. ಹಾಗಾಗಿ ಭಾಷೆಯು ಕೂಡ ಒಂಥರ ಒಳಗೊಂಡಿದ್ದ ಹಾಗೆ. ಅದು ಇಲ್ಲ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ, ಮಾತೆಂಬುದು ಜ್ಯೋತಿರ್ಲಿಂಗ ಅಲ್ವೇ, ಮಾತೆಂಬುದೇ ಮೃತ್ಯು, ಮಾತೆಂಬುದೇ ಅಮೃತ

0: ಮಾತೇ ಜ್ಯೋತಿರ್ಲಿಂಗ ಅನ್ನುವಂತ ಮಾತುಗಳೆಲ್ಲ ಇದೆಯಲ್ಲ. ಹಾಗಾಗಿ ಮಾತು ಅಂದಾಗ ಅಲ್ಲೆಲ್ಲ ಭಾಷೆ ಅಂತಾನೆ, ಭಾಷೆ ಅಂತಾನೆ. ಈ ಎಲ್ಲವನ್ನ ನಾವು ಮಾಡಿದಾಗ ಮಾತ್ರ ಆತರದ ಒಂದು ಕಾರ್ಯವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ.
1: ಹೌದು ಸರ್. ಸರ್, ಈಗ ಮತ್ತೆ ಈಗ ಶಾಲೆ ಅಥವಾ ಶಿಕ್ಷಕರ ಪಾತ್ರ ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ಹೇಗಿರ್ಬೇಕು ಅಂತ ಹೇಳ್ತೀರಾ ಸರ್ ನೀವು?
0: ಶಾಲೆ ಮತ್ತು ಶಿಕ್ಷಕರ ಪಾತ್ರದಲ್ಲಿ ಎರಡು ಮಾತೇ ಇಲ್ಲ. ನಮಗೆ ಶಾಲೆಯಲ್ಲಿ ಅದು

0: ಕಲಿಸೋದಕ್ಕೆ ಆಗತ್ತೆ. ಈಗ ನಾನು ನಿಮ್ಗೆ ಬಹಳ ಒಂದು ಉದಾಹರಣೆ ಹೇಳ್ತೀನಿ ಅಲ್ವೇ, ನಾನು 10 ಸಾಲ್ ಕಲ್ತ್ರೆ ಕೊನೆಗೆ ಬೇರೆಯವ್ರಿಗೆ 4 ಸಾಲ್ ಕಲ್ಸ್ಬೋದು.
1: ಹೌದು ಸರ್.
0: ನಾನೇ 1/2 ಸಾಲ್ ಕಲ್ತ್ರೆ ಬೇರೆಯವ್ರಿಗೆ ಏನ್ ಕಲ್ಸೋದು?
1: ಖಂಡಿತ.
0: ಹಾಗಾಗಿ ಶಿಕ್ಷಕರ ಪಾತ್ರ ಅಂತೂ ಬಹಳ ಮಹತ್ವದ್ದು. ತರಬೇತಿ ಪಡೆದ ಶಿಕ್ಷಕರು ಆ ಭಾಷೆಯನ್ನ ಪರಿಪೂರ್ಣವಾಗಿ ತಿಳ್ಕೊಂಡು ಮಕ್ಕಳಿಗೆ ಕಲಿಸುವ ಕಾರ್ಯವನ್ನ ಮಾಡ್ಬೇಕು.
1: ಹೌದು.
0: ಕಾಲಕಾಲಕ್ಕೆ ಆ ಶಿಕ್ಷಕರು ಕೂಡ ತಾವು ಕಲಿಸುವ ವಿಷಯ ಮತ್ತು ಭಾಷೆಯನ್ನ ಅವರು ಹೆಚ್ಚು ಓದೋದ್ರ ಮೂಲಕ, ಅದರ ಹೆಚ್ಚು ವಿಸ್ತಾರವಾದ ಜ್ಞಾನವನ್ನ ಪಡ್ಕೊಳ್ಳೋದ್ರ ಮೂಲಕ ಅವರು ತಮ್ಮನ್ನ ತಾವು ಸದಾ ಕಾಲ ಅಪ್ಡೇಟ್ ಮಾಡ್ಕೋಬೇಕು, ಸದಾ ಕಾಲ ತಾವು ಉನ್ನತಿಯನ್ನ ಆ ಭಾಷೆಯಲ್ಲಿ ಪಡಿತಾ ಹೋಗ್ಬೇಕು. ಅದರ ಜೊತೆ ಜೊತೆಗೆ ಸರ್ಕಾರಗಳು ಕೂಡ ಏನ್ ಮಾಡ್ಬೇಕು, ಕನ್ನಡ ಭಾಷೆಯನ್ನ ಬೋಧಿಸುವಂತಹ ಶಿಕ್ಷಕರಿಗೆ 3 ತಿಂಗಳಿಗೋ 6 ತಿಂಗಳಿಗೋ ಅಥವಾ ವರ್ಷದಲ್ಲಿ 1-4 ಬಾರಿ ಆದ್ರೂ ಈ ವಿಶೇಷವಾದ ತರಬೇತಿಗಳನ್ನ, ಕಾರ್ಯಾಗಾರಗಳ ಮೂಲಕ ಕನ್ನಡವನ್ನ ಬೋಧಿಸೋದು ಹೇಗೆ, ಕನ್ನಡವನ್ನ ಹೇಗೆ ಆ ಮಗುವಿಗೆ ಮುಟ್ಸೋದು, ಹೇಗೆ ಕಲಿಸೋದು ಅನ್ನೋದನ್ನ ನಾವು ಮಾಡ್ಬೇಕಾಗತ್ತೆ.
1: ನೋಡಿ,
0: ಇವೆಲ್ಲ ಆಗ್ಲಿಲ್ಲ ಅಂದ್ರೆ ಬಹಳ ಹಿಂದೆ, ಒಂದ ನಾನು ಅನ್ಕೋತಾ ಇರೋದು 100 ವರ್ಷಗಳ ಹಿಂದೆ ಕನ್ನಡ ಮೇಷ್ಟ್ರು ಅಂದ್ರೆ 30 ರೂಪಾಯಿ ಸಂಬಳ ಕೊಡ್ತಿದ್ರಂತೆ, ಇಂಗ್ಲಿಷ್ ಮೇಷ್ಟ್ರು ಅಂದ್ರೆ 100 ರೂಪಾಯಿ ಸಂಬಳ ಕೊಡ್ತಿದ್ರಂತೆ. ಕನ್ನಡ ಮೇಷ್ಟ್ರಿಗೂ ಇಂಗ್ಲಿಷ್ ಮೇಷ್ಟ್ರಿಗೂ ಇದ್ದ ವ್ಯತ್ಯಾಸ ಇವತ್ತಿನದಲ್ಲ, ಇದು 100 ವರ್ಷಗಳ ಹಿಂದೆನೆ ಈ ತಾರತಮ್ಯ ಇತ್ತು. ಕನ್ನಡವನ್ನ ಹೇಳಿಕೊಡುವಂತಹ ಮೇಷ್ಟ್ರಿಗೆ 30 ರೂಪಾಯಿ ಕೊಡ್ತಾ ಇದ್ರು, ಇಂಗ್ಲಿಷ್ ಅನ್ನ ಹೇಳಿಕೊಡುವ ಮೇಷ್ಟ್ರಿಗೆ 100 ರೂಪಾಯಿ 90 ರೂಪಾಯಿ 100 ರೂಪಾಯಿನ ಕೊಡ್ತಾ ಇದ್ರಂತೆ. ಅದಕ್ಕೆ ಕಾರಣ ಏನಿರ್ಬೋದು ಅಂತ ನಾವು ನೋಡ್ತಾ ಹೋದಾಗ ಕನ್ನಡ ಕಲಿಕೆ ಅನ್ನೋದು ಬಹಳ ಕೆಳಮಟ್ಟದ್ದು ಅನ್ನುವ ಸ್ಥಿತಿ ಅವತ್ತಿನ ಸರ್ಕಾರಗಳು ಅವತ್ತಿನ ಆಡಳಿತಗಳಲ್ಲಿ ಇತ್ತು. ಆದ್ರೆ ಕಾಲಾನಂತರದಲ್ಲಿ ಕನ್ನಡವನ್ನ ಕಲಿಸುವಂತದ್ದು, ಕನ್ನಡವನ್ನ ಕಲಿಸುವ ಶ್ರೀಮಂತಿಕೆ ಜಾಸ್ತಿ ಆಯ್ತು, ಕನ್ನಡದ ಹಿರಿಮೆ ಮಹತ್ವ ತಿಳಿತು. ಅನಂತರದಲ್ಲಿ ಆ ವೇತನ ಸಮಾನಾಂತರವಾಯ್ತು. ಇವತ್ ಸಮಾನಾಂತರ ವೇತನವನ್ನ ಪಡಿತಾ ಇದೀವಿ, ಕನ್ನಡವನ್ನು ಕಲಿಸ್ತಾ ಇದೀವಿ, ಇಂಗ್ಲಿಷ್ ಅನ್ನು ಕಲಿಸ್ತಾ ಇದೀವಿ, ಹಿಂದಿಯನ್ನು ಕಲಿಸ್ತಾ ಇದೀವಿ. ಆದ್ರೆ ಇವತ್ತು ಕನ್ನಡ ಶಾಲೆಗಳಿಗೆ ಮಕ್ಕಳೇ ಬರ್ತಾ ಇಲ್ಲ ಅಂದ್ರೆ ಅದರಲ್ಲಿ ಲೋಪ ಇರೋದು ಯಾರ ಬಳಿ? ಮೊದಲನೇದು ಒಂದು ಪೋಷಕರ ಭ್ರಮೆ, ಇನ್ನೊಂದು ಕಲಿಸುವಂತಹ ಕನ್ನಡ ಶಾಲೆಗಳಲ್ಲಿರುವ ನಾವುಗಳು. ನಾವು ಸರಿಯಾಗಿ ಪರಿಪೂರ್ಣವಾಗಿ ನಮ್ಮ ಭಾಷೆಯನ್ನ ಮಗುವಿಗೆ ಅರ್ಥೈಸದ್ದೇ ಆದ್ರೆ, ಕಲಿಸದ್ದೇ ಆದ್ರೆ ಕನ್ನಡ ಶಾಲೆಗಳು ಎಂದಿಗೂ ಮುಚ್ಚೋದಿಲ್ಲ. ಮತ್ತೆ ಇದರಲ್ಲಿ ಸರ್ಕಾರದ ಪಾತ್ರನೂ ಕೂಡ ಬಹಳ ಮಹತ್ವದ್ದು. ಸರ್ಕಾರಗಳು ಕನ್ನಡ ಶಾಲೆಗಳ ಉನ್ನತೀಕರಣಕ್ಕಾಗಿ ಅವರು ನಿರಂತರವಾಗಿ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು, ಮೂಲಭೂತ ಸೌಕರ್ಯಗಳನ್ನ ಕೊಡದೆ ಬಹಳ ಆಮ ನಾಯಕರು ಒಂದ್ ಕಡೆ ಹೇಳ್ತಾರೆ ಸಾರ್ವಜನಿಕ ಶಾಲೆಗಳು ಅಥವಾ ಸರ್ಕಾರಿ ಶಾಲೆಗಳು ಅಂದ್ರೆ ಹೇಗಿವೆ ಅಂದ್ರೆ ಒಂಥರ ದನದ ಕೊಟ್ಟಿಗೆ ಹಾಗೆ ಇವೆ, ಅಥವಾ ಶೌಚ ಮಾಡುವ ಕೊಠಡಿಗಳ ತರ ಇವೆ, ಮೂಲಭೂತ ಸೌಲಭ್ಯಗಳೇ ಇಲ್ಲ ಅನ್ನುವಂಥದ್ದನ್ನ ನನ್ನ ಮಾತಲ್ಲ, ಇದು ಆಮ ನಾಯಕರ ಮಾತು, ಅವ್ರು ಹೇಳ್ತಾರೆ. ಮತ್ತೆ ಅಂತ ಶಾಲೆಗಳಿಗೆ ಯಾವ ಪೋಷಕರು ಕಳಿಸ್ತಾರೆ ಕಲಿಸೋದಕ್ಕೆ? ಹಾಗಾಗಿ ಸರ್ಕಾರಗಳು ಒಂದು ಕಡೆ ಶಿಕ್ಷಕರಿಗೆ ತರಬೇತಿ ಕೊಡ್ತಾ ಕನ್ನಡದ ಶಾಲೆಗಳ ಉನ್ನತೀಕರಣಕ್ಕಾಗಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಹೋದ್ರೆ ಕನ್ನಡ ಶಾಲೆಗಳು ಮುಚ್ಚೋದಿಲ್ಲ, ಮತ್ತು ಇದರಲ್ಲಿ ಶಿಕ್ಷಕರು ಕೂಡ ಕಟಿಬದ್ಧವಾಗಿ ಕಲಿಯೋದಕ್ಕೆ ಕಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಭಾವನೆ.
1: ಹೌದು ಸರ್, ತುಂಬಾ ಒಳ್ಳೆ ಸಲಹೆ ಸರ್ ಇದು.

0: ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಕನ್ನಡ ಭಾಷೆ ಕಲಿಕೆಗೆ ಹೇಗೆ ಅದು ಬಳಕೆ ಮಾಡ್ಕೋಬಹುದು ಸರ್?
1: ಬಹಳ ವಿಶೇಷವಾದದ್ದು. ಈಗ ನೋಡಿ, ಹಿಂದೆ ನಾನು ಕೇಳಿದ್ದು ಮೊಬೈಲ್ಗಳಲ್ಲಿ ಒಂದು ಕನ್ನಡದಲ್ಲಿ ಒಂದು ಕೀಲಿಮಣೆಯನ್ನೇ ರಚಿಸಕ್ಕಾಗೋದಿಲ್ಲ ಅನ್ನುವಂತ ಮಾತುಗಳಿತ್ತು. ಮೊಬೈಲ್ ಅಲ್ಲಿ ಕನ್ನಡದಲ್ಲಿ ಅಥವಾ ಕೀಲಿಮಣೆ ಕಂಪ್ಯೂಟರ್ ಕೀಲಿಮಣೆಗಳನ್ನೇ ಬಳಸೋದಕ್ಕಾಗೋದಿಲ್ಲ, ಅದರ ಸ್ವರೂಪಗಳನ್ನೇ ಮಾಡೋದಕ್ಕಾಗೋದಿಲ್ಲ ಇತ್ತಿತ್ತು. ನನಗೆ ಕೇಳಿದಾಗೆ ಈ ವಿಚಾರದಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರು ಬಹಳ ಪರಿಶ್ರಮಿಸ್ತಾರೆ. ಒಂದು ಕನ್ನಡದಲ್ಲಿ ಒಂದು ಕೀಲಿಮಣೆ ಮಾಡಬೇಕು ಅಂದಾಗ ಅದು ಆ ಪರಿಶ್ರಮದ ಫಲವಾಗಿ ಇವತ್ತು ನಾವೇನೆಲ್ಲ ಸ್ಮಾರ್ಟ್ ಫೋನ್ಗಳಲ್ಲಿ ಕನ್ನಡದ ಕೀಲಿಮಣೆ ಬಳಸ್ತಾ ಇದ್ವಿ, ಕಂಪ್ಯೂಟರ್ಗಳಲ್ಲಿ ಕನ್ನಡದ ಕೀಲಿಮಣೆ ಬಳಸ್ತಾ ಇದ್ವಿ. ಅದ್ರ ಹಿಂದೆ ಸಾಕಷ್ಟು ಜನರ ಪರಿಶ್ರಮ ಇದೆ. ಈಗ ಕನ್ನಡದಲ್ಲಿ ಇಷ್ಟೆಲ್ಲ ಅವಕಾಶಗಳಿದ್ದಾಗ ಈಗ ನನ್ನ ಮೊಬೈಲ್ ಅಲ್ಲಿ ಎಲ್ಲ ಹೆಸರುಗಳು ಕನ್ನಡದಲ್ಲೇ ಇದೆ, ಎಲ್ಲವನ್ನೂ ಕನ್ನಡದಲ್ಲೇ ಬಳಸ್ತೀನಿ ನಾನು. ಇದು ನಾನು ಬಹಳ ಇರಿವೆಗೂ ಹೇಳ್ಕೊತಾ ಇಲ್ಲ, ಬೇರೆ ಇದಕ್ಕೂ ಹೇಳ್ಕೊತಾ ಇಲ್ಲ. ನಾವು ಬಳಸುವಂತ ಕೆಲಸವನ್ನ ಮಾಡಿದ್ರೆ ಬಳಕೆ ಆಗೇ ಆಗುತ್ತೆ. ಹಾಗಾಗಿ ನಾನು ಎಲ್ಲ ಹೆಸರುಗಳನ್ನು ಕನ್ನಡದಲ್ಲೇ ಟೈಪ್ ಮಾಡ್ಕೊಂಡಿದ್ದೀನಿ, ಎಲ್ಲವನ್ನ

0: ಈಗ ನೋಡಿ ನಿಮ್ಮ ಹೆಸರು ಕೂಡ ಪ್ರೀತಿ ರೇಡಿಯೋ ಸ್ಟೇಷನ್ ಅಂತಾನೆ ಟೈಪ್ ಮಾಡ್ಕೊಂಡಿದೀನಿ. ಈ ವಿಚಾರಗಳಿದೆಯಲ್ಲ, ಹಾಗಾಗಿ ಇವತ್ತು ಮೊಬೈಲ್ಗಳಲ್ಲಿ ಮತ್ತೆ ವಾಟ್ಸಪ್ ಅಲ್ಲಿ ಅಲ್ಲಿ ಬಳಸುವ ಕೀಲಿ ಮಣೆಗಳು, ಕಳಿಸುವ ಸಂದೇಶಗಳು, ಇವುಗಳನ್ನ ನಾವು ಕನ್ನಡದಲ್ಲಿ ಕಳಿಸ್ತಾ ಹೋದ್ರೆ ಯಾವತ್ತಿಗೂ ಒಂದಿನ ಅದ್ರಲ್ಲಿ ಇನ್ನೊಂದಷ್ಟು ಏನೆಲ್ಲ ಬದಲಾವಣೆಗಳಾಗ್ಬೋದು ಆಗತ್ತೆ. ಈಗ ಚಾಟ್ GPT ಕೂಡ ಬಂದಿದೆ ನೋಡಿ, ನೀವು ಕನ್ನಡದಲ್ಲಿ ಟೈಪ್ ಮಾಡ್ಬಿಟ್ಟು ಅದಕ್ಕೆ ಅಪ್ಲೋಡ್ ಮಾಡ್ಬಿಟ್ರೆ ಅದು ನಿಮ್ಗೆ ಆಹ್ವಾನ ಪತ್ರಿಕೆನೆ ಮಾಡ್ಬಿಡುತ್ತೆ. ಆಧುನಿಕವಾಗಿ ತಾಂತ್ರಿಕವಾಗಿ ಕನ್ನಡ ಇವತ್ತು ಎಲ್ಲ ಕಡೆ ಬಳಕೆ ಆಗ್ತಿದೆ. ಅದು ಇನ್ನೊಂದಷ್ಟು ನೋಡಿ, ಅಲ್ಲಿ ಒಂದಷ್ಟು ತಪ್ಪುಗಳಾಗತ್ತೆ, ಪದಗಳು ತಪ್ಪುಗಳಾಗತ್ತೆ. ಅದಕ್ಕೆ ಡಿಕ್ಷನರಿಯನ್ನ ನಾವು ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಿ ಅದಕ್ಕೆ ಸರಿಯಾದ ವ್ಯವಸ್ಥಿತವಾದಂತ ತಾಂತ್ರಿಕತೆಯನ್ನ ತಂದ್ರೆ ಆಗ ನೀವು ಆಹ್ವಾನ ಪತ್ರಿಕೆ ಮಾಡೋದಕ್ಕೆ ಯಾವ ಅಂಗಡಿಯ ಬಳಿಯೂ ಹೋಗ್ಬೇಕಾಗಿಲ್ಲ. ಸ್ಮಾರ್ಟ್ ಫೋನ್ಗಳನ್ನ ಬಳಸ್ಕೋಬಹುದು, ವಾಟ್ಸಪ್ ಗಳನ್ನ ಬಳಸ್ಕೋಬಹುದು, ಇವೆಲ್ಲ ಏನ್ ಚಾಟ್ GPT ಅಂತ ಬಂದಿದೆ ಅವೆಲ್ಲವನ್ನ ಬಳಸ್ಕೋಬಹುದು, ಜಮೀನಿ ಅಂತ ಬಂದಿದೆ ಅವೆಲ್ಲ ಬಳಸ್ಕೋ ನಾವು ಬಳಸ್ತಿದೀವಿ. ಹಾಗಾಗಿ ಇವತ್ತು ಸ್ಮಾರ್ಟ್ ಫೋನ್ಗಳು, ವಾಟ್ಸಪ್ ಅಥವಾ ಮೊಬೈಲ್ಗಳಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ನಿಮ್ಗೆ ವಿಪುಲವಾಗಿ ನಿಮಗೆ ಇವತ್ತು ಕನ್ನಡದ ಎಲ್ಲ ಸರಕುಗಳು ದೊರಕುತ್ತವೆ. ಆಮೇಲೆ ಇವತ್ತು ನೋಡಿ, ನೀವು ಬಹಳ ವಿಶೇಷವಾಗಿ ಇಂಗ್ಲಿಷ್ನ ಯಾವ್ದಾದ್ರು ಒಂದು ಕವಿತೆಯನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ನ ನೀವು ಮೊಬೈಲಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕೆ ಟ್ರಾನ್ಸ್ಲೇಷನ್ ಆಪ್ಷನ್ ಇದೆ, ಕೊಟ್ರೆ ಸಾಕು ಅದು ಕನ್ನಡಕ್ಕೆ ಅನುವಾದ ಆಗ್ಬಿಡುತ್ತೆ. ಅದ್ರಲ್ಲೊಂದಷ್ಟು ಲಿಪಿ ಅನುವಾದ ಆಗ್ಬೋದು ಅಥವಾ ಭಾವಾನುವಾದ ಸರಿಯಾಗಿಲ್ಲದೆ ಇರ್ಬೋದು, ಆದ್ರೆ ಅಲ್ಲಿ ಅಕ್ಷರಾನುವಾದಗಳು ಆಗ್ಬೋದು. ಈ ತರದ ಸಣ್ಣ ಪುಟ್ಟ ದೋಷಗಳನ್ನ ಬಿಟ್ರೆ ಅದರ ವಸ್ತು ಏನು, ಅದರ ವಿಷಯ ಏನು ಅನ್ನೋದಾದ್ರೂ ತಿಳಿಯುತ್ತೆ ನಮ್ಗೆ. ಹಾಗಾಗಿ ಇವತ್ತು ಸ್ಮಾರ್ಟ್ ಫೋನ್ಗಳು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳನ್ನ ಸರಿಯಾದ ರೀತಿ ಬಳಸ್ಕೊಂಡ್ರೆ, ಕೀಲಿ ಮಣೆಗಳನ್ನ ಬಳಸ್ಕೊಂಡ್ರೆ ಅಥವಾ ಇಂಟರ್ನೆಟ್ ಸೌಲಭ್ಯಗಳು ಡಾಟಾಗಳನ್ನ ಸರಿಯಾಗಿ ಬಳಸ್ಕೊಂಡು ಕನ್ನಡವನ್ನ ಬಳಸ್ತಾ ಹೋದ್ರೆ ನಮ್ಮ ಅರಿವನ್ನ ಜಾಸ್ತಿ ಮಾಡ್ಕೋಬಹುದು. ಅಲ್ಲಿ ಸಣ್ಣ ಪುಟ್ಟ ಲೋಪಗಳು ದೋಷಗಳಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆ ಲೋಪ ದೋಷಗಳನ್ನ ಯಾರು ಸರಿಪಡಿಸ್ಬೇಕು ಅಂದ್ರೆ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡದಂತವ್ರು ಅಲ್ವೇ, ಈ ಕ್ಷೇತ್ರದಲ್ಲಿ ಸಾಧನೆ ಮಾಡೋದು, ಅದನ್ನ ತಾಂತ್ರಿಕವಾಗಿ ಸರಿಯಾಗಿ ಬಳಸೋದು ಮತ್ತೆ ಸರಿಯಾದ ಅಪ್ಲೋಡ್ ಮಾಡಿದ್ರೆ ಅನುಕೂಲಕರವಾಗಿರುತ್ತೆ ಅಂತ ನನ್ನ ಭಾವನೆ.
1: ಖಂಡಿತ ಸರ್. ಮೊಬೈಲ್ ನ ಬಳಸಿ ಅಥವಾ ಸಾಮಾಜಿಕ ಜಾಲತಾಣವನ್ನ ಬಳಸಿ ಹೇಗೆ ಕನ್ನಡ ಭಾಷೆಯನ್ನ ಕಲಿಬಹುದು, ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೇನೆ ಕನ್ನಡ ಭಾಷೆ ಮಕ್ಕಳ ವ್ಯಕ್ತಿತ್ವ ಅಥವಾ ಸಂಸ್ಕೃತಿಯನ್ನ ರೂಪಿಸುವಲ್ಲಿ ಹೇಗೆ ನೆರವಾಗುತ್ತೆ ಅಂತ ಹೇಳ್ತೀರಾ ಸರ್?
0: ನಾನು ಮೊದಲೇ ಹೇಳದ್ನಲ್ಲ, ಕನ್ನಡ ಒಂದು ಭಾಷೆ ಅಂದ್ರೆ ಅದು ಬದುಕು ಅಂತಾನೆ. ಬದುಕು ಅಂದ್ರೆ ಅದ್ರಲ್ಲೊಂದು ಸಂಸ್ಕೃತಿ ಇದೆ, ಅದ್ರಲ್ಲೊಂದು ಸಂಸ್ಕೃತಿಯ ಜೊತೆಗೆ ಆ ನಾಡಿನ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿದೆ, ಎಲ್ಲವೂ ಇದೆ ಅಲ್ಲಿ. ಅಲ್ಲಿ ಒಂದು ವಿಜ್ಞಾನ ಇದೆ, ಅಲ್ಲಿ ಒಂದು ವೈಚಾರಿಕತೆ ಇದೆ. ಹಾಗಾಗಿ ನೀವು ಕನ್ನಡ ಭಾಷೆಯನ್ನ ಕಲಿತೀರಿ ಅಂದಾಗ ಆ ಭಾಷೆಯ ಎಲ್ಲ ಆಯಾಮಗಳನ್ನ ಸ್ಪಷ್ಟವಾಗಿ ಕಲಿತಾ ಹೋಗ್ತೀರಿ ಅಂದ್ರೆ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ವಿಜ್ಞಾನ, ಅಲ್ಲಿಯ ವೈಚಾರಿಕತೆ, ಅಲ್ಲಿಯ ಬೌದ್ಧಿಕ ಜ್ಞಾನದ ವಿಸ್ತಾರವಾಗುವಿಕೆ ಎಲ್ಲವೂ ಕೂಡ ಒಳಗೊಂಡಿರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿಯೇ ನಾವು ಹೇಳ್ತಿರೋದು, ನಿಮ್ಮ ಮಾತೃಭಾಷೆಯಲ್ಲೇ ನೀವು ಕಲಿತಾಗ ಮಾತ್ರ ಅದು ಸಾಧ್ಯ ಆಗುತ್ತೆ, ಇಲ್ಲವಾದಲ್ಲಿ ಅದು ಕಷ್ಟದಾಯಕವಾದದ್ದು ಅಂತ ಹೇಳ್ಬೋದು. ಅದರಲ್ಲಿ ಎರಡು ಮಾತೇ ಇಲ್ಲ. ನಿಮ್ಮ ಸಂಸ್ಕೃತಿ, ನಿಮ್ಮ ಆಚರಣೆಗಳು, ನಿಮ್ಮ ವಿಜ್ಞಾನಗಳು, ನಿಮ್ಮ ಜಾನಪದ, ನಿಮ್ಮ ಸಾಹಿತ್ಯ ಇದೆಲ್ಲವೂ ನಿಮ್ಗೆ ಗೊತ್ತಾಗ್ಲೇಬೇಕು ಅಂದ್ರೆ ನಿಮ್ಮ ಮಾತೃಭಾಷೆಯ ಮೂಲಕನೇ ಅದು ಸಾಧ್ಯ. ನೀವು ಬೇರೊಂದು ಭಾಷೆಯಿಂದ ಅದನ್ನ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮೂರಿನ ಆಚರಣೆ, ನಮ್ಮೂರಿನ ಜಾನಪದ ನೃತ್ಯ, ನಮ್ಮೂರಿನಲ್ಲಿರುವ ಒಂದು ತಮಟೆ, ನಮ್ಮೂರಲ್ಲಿರೋ ಒಂದು ತಾಳಮದ್ದಳೆ, ನಮ್ಮೂರಲ್ಲಿರೋ ಒಂದು ಯಕ್ಷಗಾನವನ್ನ ನೀವು ಬೇರೊಂದು ಭಾಷೆಯಿಂದ ಕಲಿಯಕ್ಕಾಗತ್ತಾ? ನಮ್ಮೂರಲ್ಲಿರೋ ಒಂದು ಆಹಾರ ಪದ್ಧತಿ, ಈಗ ಒಂದು ರಾಗಿ ಮುದ್ದೆ ಮಾಡುವಂತದ್ದು, ನಮ್ಮೂರಲ್ಲಿರುವಂತಹ ಒಂದು ಇನ್ಯಾವುದೋ ಒಬ್ಬಟ್ಟಿನ ಊಟ, ನಮ್ಮೂರಲ್ಲಿರುವಂತಹ ಇನ್ಯಾವುದೋ ಒಂದು ವೇಷಭೂಷಣ, ನಮ್ಮೂರಲ್ಲಿರುವಂತಹ ಕುಪ್ಪಸ ರೌಕೆಯನ್ನ ತೊಡುವಂತಹ ಪದ್ಧತಿ ಅಲ್ವೇ.
1: ನಿಮ್
0: ಬೇರೊಂದು ಭಾಷೆಯನ್ನು ತಿಳಿಯೋದೇ ಇಲ್ಲ. ಭಾಷೆ ಅಂದ ತಕ್ಷಣ ಅದು ಬದುಕು. ಬದುಕು ಅಂದ್ರೆ ಅಲ್ಲಿ ಸಂಸ್ಕೃತಿ ಇದೆ, ಸಾಹಿತ್ಯ ಇದೆ, ವಿಜ್ಞಾನ ಇದೆ, ವೈಚಾರಿಕತೆ ಇದೆ, ಅಲ್ಲಿ ಆಚರಣೆ ಇದೆ, ಸರ್ವವೂ ಕೂಡ ಭಾಷೆ ಒಳಗೊಂಡಿರುತ್ತೆ. ಅದಕ್ಕೆ ನಾನು ಮೊದಲೇ ಹೇಳದ್ದು, ಭಾಷೆ ಅಂದಾಗ ನೀವು ಕನ್ನಡ ಅಂದ ತಕ್ಷಣ ನೀವು ಮೊದಲಿಗೆ ಅಲ್ಲಿ ಮೂರು ಆಯಾಮಗಳಲ್ಲಿ ನೋಡ್ಲೇಬೇಕು. ಅಲ್ಲಿ ಒಂದು ಭಾಷೆ ಇದೆ ಮೊದಲನೇದು, ಎರಡನೇದು ಒಂದು ಜನಾಂಗ ಇದೆ. ಯಾವ ಜನಾಂಗ ಅದು? ಕನ್ನಡ ಜನಾಂಗ ಇದೆ. ಒಂದು ಪ್ರದೇಶ ಕೂಡ ಇದೆ. ಈಗ ಕರ್ನಾಟಕ ಅನ್ನೋ ಭೂಪಟ ಏನಿದೆ ಅದೊಂದು ಪ್ರದೇಶ. ಆ ಪ್ರದೇಶದಲ್ಲಿ ಆ ಭಾಷೆಯನ್ನ ಆ ಜನಾಂಗ ಆಡ್ತಾರೆ ಅಂತಾನೆ ಅದ್ರ ಅರ್ಥ. ಆ ಪ್ರದೇಶದಲ್ಲಿ ಆ ಭಾಷೆಯನ್ನ ಆ ಜನಾಂಗ ಆಡ್ತಾರೆ ಅಂದ್ರೆ ಆ ಪ್ರದೇಶದಲ್ಲಿ ಆ ಭಾಷೆಯನ್ನ ಆ ಜನಾಂಗ ಆಡ್ಬೇಕಾದ್ರೆ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಸಾಹಿತ್ಯ, ಅಲ್ಲಿಯ ಆಚರಣೆ, ಅಲ್ಲಿಯ ವಿಜ್ಞಾನ, ಅಲ್ಲಿಯ ವೈದ್ಯ ಪದ್ಧತಿ, ನಮ್ಮಲ್ಲಿ ಆಯುರ್ವೇದ ಪದ್ಧತಿ ಇದೆ ಅಲ್ವ, ಈ ಎಲ್ಲವೂ ಕೂಡ ಅದು ಒಳಗೊಂಡಿರುತ್ತೆ. ಇದರಲ್ಲಿ ಯಾವ ಅನುಮಾನವೂ ನಾವು ಇಟ್ಕೊಳ್ಳೋದೇ ಬೇಡ.
1: ಹೌದು ಸರ್.

0: ಸರಿ, ಇವಾಗ ಕನ್ನಡ ಭಾಷೆ ಬೆಳವಣಿಗೆ ಮಾಡೋದ್ರಲ್ಲಿ ಅಜ್ಜ ಅಜ್ಜಿ ಅಥವಾ ಹಿರಿಯರ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ?
1: ಬಹಳ ದೊಡ್ಡದು, ಬಹಳ ದೊಡ್ಡದು. ನೋಡಿ, ಮನೆಯಲ್ಲಿ ಮಕ್ಕಳು ಮತ್ತೆ ಅಜ್ಜ ಅಜ್ಜಿರು ಅಂದ್ರೆ ನೋಡಿ, ಯಾರ ಮನೆಯಲ್ಲಿ ಮಕ್ಳು ಇರ್ತಾರೋ ಅವ್ರ ಮನೆಯಲ್ಲಿ ದೇವ್ರು ಇರ್ತಾರೆ ಅಂತ. ಯಾರ ಮನೆಯಲ್ಲಿ ಅಜ್ಜ ಅಜ್ಜಿ ಇರ್ತಾರೆ ಅಂದ್ರೆ ಅವರು ಕೂಡ ದೇವರ ಸಮಾನನೇ ಅಂತ.
0: ಹೌದು ಸರ್.
1: ನಿಮ್ ಮನೆಗೆ ಇವತ್ ನೀವು ಅರ್ಧ ತಾಸು ತಡವಾಗಿ ಹೋಗಿ, ಅವರು ನೀವು ನಮ್ಮ ನಡೆನುಡಿಗಳಲ್ಲೇ ನಮ್ಮ ವ್ಯಕ್ತಿತ್ವವನ್ನ ಹೇಳ್ತಿರ್ತಾರೆ. ನಮ್ಮ ಭಾಷೆ, ನಮ್ಮ ನಡೆನುಡಿ, ನಾವು ನಡೆದುಕೊಳ್ಳೋ ರೀತಿಲೆ ಅವರು ಇವತ್ತು ನಾವು ಏನ್ ಮಾಡಿ ಬಂದಿದ್ದೀವಿ, ಹೊರಗಿನ ಸಮಾಜಕ್ಕೆ ನಾವು ಒಳಿತು ಮಾಡಿ ಬಂದಿದ್ದೀವ, ಕೆಡಕ್ ಮಾಡಿ ಬಂದಿದ್ದೀವ, ಅಥವಾ ದಾರಿ ತಪ್ತಾ ಇದೀವ, ಅಥವಾ ಒಳ್ಳೆ ದಾರಿಲಿ ಹೋಗ್ತಾ ಇದೀವ ಅನ್ನೋದನ್ನ ಗ್ರಹಿಸಿ ಹೇಳುವಷ್ಟು ದೊಡ್ಡ ಅನುಭವ ಅಜ್ಜ ಅಜ್ಜಿಗಿರುತ್ತೆ. ಯಾವ ಮನೆಯಲ್ಲಿ ಅಜ್ಜ ಅಜ್ಜ ಅಜ್ಜ ಅಜ್ಜಿ ಇರ್ತಾರೋ ಆ ಮನೆಯಲ್ಲಿ ಮಕ್ಕಳು ಕೆಡೋದ್ ಸಂಖ್ಯೆ ಕಡಿಮೆ.
0: ಖಂಡಿತ.
1: ಯಾಕೆಂದ್ರೆ ಅವರು ಯಾವುದೇ ಮುಲಾಜಿಲ್ದೆ ನೇರವಾಗಿ, ಅದು ಹೆಣ್ಣಿರ್ಲಿ ಗಂಡಿರ್ಲಿ, ನೇರವಾಗಿ ಹೇಳ್ತಿರ್ತಾನೆ, ಹೇಳ್ತಿರ್ತಾರೆ, ಮಗ ನೋಡ್ಲಾ ಇವನು ದಾರಿ ತಪ್ತಾನೆ, ನೋಡವ್ವ ಏ ತಾಯಿ ನಿನ್ ಮಗಳು ದಾರಿ ತಪ್ತಾಳೆ, ಇವಳ ನಡೆ ನುಡಿ ಸರಿ ಇಲ್ಲ, ಇವಳ ಭಾಷೆ ಸರಿ ಇಲ್ಲ, ಇವರ ವರ್ತನೆ ಸರಿ ಇಲ್ಲ ಅಂತ ಅವ್ರ ಅನುಭವದಲ್ಲೇ ಅದನ್ನೆಲ್ಲ ಆ ಜ್ಞಾನವನ್ನ ಪಡ್ಕೊಂಡ್ಬಿಟ್ಟಿರ್ತಾರ ಅವರು. ಅದಕ್ಕೆ ಬಹಳ ವಿಶೇಷವಾಗಿ ಒಂದ್ ಗಾದೆನು ಇದೆ ನೋಡಿ, ಓದು ಕಾಲು ಬುದ್ಧಿ ಮುಕ್ಕಾಲು ಅಂತ. ಓದದ್ದು ನಮಗೆ ಕಲಿಸೋದು ಕಾಲ್ ಭಾಗನೇ, ಓದು ಕಾಲು ಬುದ್ಧಿ ಮುಕ್ಕಾಲು ಅಂತ. ಆಗ ಈ ಬುದ್ಧಿ ಯಾವುದು ಅಂದ್ರೆ ಅನುಭವನೇ.
0: ಹೌದು.
1: ಈ ಬುದ್ಧಿ, ಈ ಅನುಭವವನ್ನ ಉಳ್ಳವರು ಅಜ್ಜಿ ತಾತ ಮನೇಲಿ ಇದ್ದಾರೆ ಅಂದ್ರೆ ಆ ಮನೆ ಒಳಗೆ ಒಂದು ತಂದೆ ತಾಯಿ ಬಹಳ ಸುಲಕ್ಷಣವಾಗಿ ಸುಭಿಕ್ಷವಾಗಿರ್ತಾರೆ. ಆ ತಂದೆ ತಾಯಿಗೆ ಹುಟ್ಟಿದ ಮೊಮ್ಮಕ್ಕಳು ಕೂಡ, ಮಕ್ಕಳು ಕೂಡ ಸುಭಿಕ್ಷವಾಗಿರ್ತಾರೆ. ಅದಕ್ಕೆಲ್ಲ ಕಾರಣಕರ್ತಾರೆ ಯಾರು ಅಂದ್ರೆ ಈ ಅಜ್ಜ ಅಜ್ಜಿ. ಅಲ್ಲಿಯ ಭಾಷೆಯನ್ನ ಹೇಳ್ಕೊಡ್ತಿರ್ತಾರೆ, ಅಲ್ಲಿಯ ಸಂಸ್ಕೃತಿಯನ್ನ ಹೇಳ್ಕೊಡ್ತಿರ್ತಾರೆ, ಅಲ್ಲಿಯ ಆಚರಣೆಯನ್ನ ಹೇಳ್ಕೊಡ್ತಿರ್ತಾರೆ, ಆ ಪ್ರದೇಶದ ವೈಶಿಷ್ಟ್ಯವನ್ನ ಹೇಳ್ಕೊಡ್ತಿರ್ತಾರೆ. ನೀವು ಕಲೀಲಿಲ್ಲ ಅಂದ್ರೂ ಅವ್ರು ಬಲವಂತವಾಗಿ ಮಾಡಿಸ್ತಿರ್ತಾರೆ.
0: ಹೌದು ಸರ್.
1: ಹಾಗಾಗಿ ಈ ಅಜ್ಜ ಅಜ್ಜಿಯ ಪಾತ್ರ ಇದೆಯಲ್ಲ, ಅದು ಬಹಳ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಯಾವ ಮನೆಯಲ್ಲಿ ಅಜ್ಜ ಅಜ್ಜಿರಿದಾರೋ ಅಲ್ಲಿ ಮಕ್ಳು ಕೆಡೋದೇ ಇಲ್ಲ ಅಂತ, ಮೊಮ್ಮಕ್ಕಳಂತೂ ಕೆಡೋದೇ ಇಲ್ಲ ಅಂತ. ಅವ್ರು ಕೂರಿಸ್ಕೊಂಡು ಅವ್ರಿಗೆ ಒಂದು ಗೀತೆಯನ್ನು, ಒಂದು ಕಥೆಯನ್ನು, ಯಾವುದೋ ಒಂದು ಅನುಭವವನ್ನು, ತಾವು ಕಂಡುಂಡ ನೋವುಗಳನ್ನು, ತಾವು ಕಂಡುಂಡ ಸಂತೋಷಗಳನ್ನು ಹೇಳ್ತಾ ಇರ್ತಾರೆ. ಮಗು ಅದನ್ನ ಆಲಿಸ್ತಾ ಇರುತ್ತೆ ಅಲ್ವೇ?
0: ಹೌದು ಸರ್.
1: ತಾಯಿ ಪಾತ್ರ ಮತ್ತು ಅಜ್ಜಾಜಿಯ ಪಾತ್ರ ಬಹಳ ಮಹತ್ವದ್ದು. ಹಿಂದೆ ನೋಡಿ, ಜೀವನ ಮೌಲ್ಯಗಳು ಅಂದಾಗ ತಾಯಿ ಕೂಡ ತನ್ನ ಎದೆಯಾಲನ್ನ ಕುಡಿಸ್ತಾ ಹೇಳ್ತಾ ಇಲ್ಲಂತೆ, ಏನಂತ, ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ದೇವಾಗಾರಮ ಮಾಡಿಸು ಅಂತ. ಮಗುಗೆ ಹೇಳ್ತಿ ನೀತಿ ಪಾಠಗಳು, ತನ್ನ ಎದೆಯಾಲನ್ನ ಕುಡಿಸ್ತಾ ಹೇಳ್ತಾ ಇದ್ಲು ಅಲ್ವಾ? ಅಜ್ಜಿ ತಾತ ಕೂಡ ಇದೇ ಮಾತುಗಳನ್ನ ಹೇಳ್ತಿರ್ತಾರಲ್ಲ, ನೀವು ಊರಿಗೆ ಸಾರ್ಥಕ ಪುರುಷನಾಗು, ಊರಿಗೆ ಒಳ್ಳೆಯದನ್ನ ಮಾಡು, ಸಮಾಜದ ಜೊತೆ ಚೆನ್ನಾಗಿರು ಅನ್ನೋದನ್ನ ಹೇಳ್ಕೊಡ್ತಿರ್ತಾರೆ. ಮತ್ತೆ ಅದು ಬಹಳ ವಿಶೇಷವಾದದ್ದು ಅಂತ.
0: ಹೌದು ಸರ್.
1: ಅಲ್ವಾ, ಈಗ ನಿಮ್ಮ ಮನೆಯಲ್ಲೂ ನಮ್ಮ ಮನೆಯಲ್ಲೂ ಅಜ್ಜ ತಾತೆ, ಅಜ್ಜ ಮತ್ತೆ ಅಜ್ಜಿ ಇದಾರೆ ಅಂದ್ರೆ ನಾವ್ ಅರ್ಧ ತಾಸ್ ತಡವಾಗೋದ್ರು ಯಾಕೆ ಅಂತ ಕೇಳ್ತಾರೆ, ಅರ್ಧ ತಾಸ್ ಬೇಕಾಗೋದು ಯಾಕೆ ಅಂತ ಕೇಳ್ತಿರ್ತಾರೆ. ನಮ್ಗೆ ಎಷ್ಟೋ ಸತಿ ಉತ್ತರಿಸ್ಲಾಗದೆ ತಡಬಡಿಸ್ದಾಗ ಅವರು ನಮ್ಮ ವ್ಯಕ್ತಿತ್ವವನ್ನ, ನಮ್ಮ ನಡೆನುಡಿಗಳನ್ನ ಹೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ನಮ್ಮ ಭಾಷೆ, ನಾವು ಹಿರಿಯರ ಜೊತೆ ಹೇಗ್ ಮಾತನಾಡ್ಬೇಕು, ಹಿರಿಯ ಮನೆಗ್ ಬಂದವ್ರ ಜೊತೆ ಹೇಗೆ ನಡ್ಕೋಬೇಕು, ನಮ್ಮ ಮನೆ ಆಚರಣೆಗಳೇನು, ನಮ್ಮ ಪದ್ಧತಿಗಳೇನು, ಅದೆಲ್ಲವನ್ನ ಕಳಿಸ್ಕೊಡುವಂತವ್ರೆ ಅಜ್ಜ ಅಜ್ಜಿ.
0: ಹೌದು,
1: ಅದು ಬಹಳ ವಿಶೇಷವಾದಂತ ಅಂತ ನಾನು ಅದ್ರ ಭಾವಿಸ್ತೀನಿ.
0: ಖಂಡಿತ ಸರ್. ಸರ್, ಇವಾಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನೀವೀಗ ಮುಂದಿನ ಪೀಳಿಗೆಯಲ್ಲಿ ಕನ್ನಡ ಭಾಷೆಯನ್ನ ಇನ್ನಷ್ಟು ಬಲಪಡಿಸೋದಕ್ಕೆ ನೀವು ಕೊಡುವಂತ ಸಲಹೆಗಳು ಅಂತಂದ್ರೆ ಯಾವ್ದು ಸರ್?
1: ಬಹಳ ವಿಶೇಷವೇನಿಲ್ಲ ಅದ್ರಲ್ಲಿ, ನೀವು ನಾವು ಎಲ್ಲರೂ ಸೇರ್ಕೊಂಡು ಹೇಳುವಂತದ್ದು, ಮೊದಲು ಮನೆಯೇ ಮೊದಲ ಪಾಠಶಾಲೆ ಆಗ್ಬೇಕು.
0: ಖಂಡಿತ.
1: ಕನ್ನಡ ನಮ್ಮ ಮಾತೃಭಾಷೆಯಲ್ಲಿಯೇ ಮೊದಲು, ಅದು 1-6 ತರಗತಿಯವರೆಗೂ ಆ ಮಾಧ್ಯಮದಲ್ಲೇ ಓದ್ಬೇಕು. ಆ ಮಾಧ್ಯಮದಲ್ಲೇ ಓದ್ಬೇಕು ಅಂದಾಕ್ಷಣ ನಾನು ಬೇರೆ ಭಾಷೆ ಕಲಿಬಾರ್ದು ಅಂತ ಹೇಳ್ತಾ ಇಲ್ಲ. 1-6 ತರಗತಿವರೆಗೆ ಆ ಕನ್ನಡ ಭಾಷೆಯ ಮಾಧ್ಯಮದಲ್ಲೇ ಓದ್ತಾ ಮಗು ಬೇರೆ ಭಾಷೆಗಳನ್ನು ಕಲಿಬಹುದು. ಅದಕ್ಕೆ ನಮ್ಮ ವಿರೋಧ ಏನಿಲ್ಲ, ಅದು ಸರಿಯಾದ ಕ್ರಮ ಕೂಡ. ಎರಡನೇದು, ಕನ್ನಡ ಶಾಲೆಗಳು ಇವತ್ತು ಉನ್ನತೀಕರಣ ಆಗ್ಬೇಕು. ಅಲ್ಲಿರುವಂತಹ ಶಿಕ್ಷಕರು ಕೂಡ ಮಾತೃಭಾಷೆಯನ್ನ, ಕನ್ನಡ ಭಾಷೆಯನ್ನ ಸುಸ್ಪಷ್ಟವಾಗಿ ಅದರ ಅರಿವನ್ನ ಪಡ್ಕೊಂಡು ಕಲಿಸುವಂತವ್ರಾಗ್ಬೇಕು.
0: ಹೌದು ಸರ್.
1: ಸರ್ಕಾರಗಳು ಕೂಡ ತನ್ನದೇ ನಾಡಿನ ನುಡಿಯನ್ನ ಉಳಿಸಿಕೊಳ್ಳುವಲ್ಲಿ ಕನ್ನಡ ಶಾಲೆಗಳಿಗೆ

0: ಉನ್ನತೀಕರಣಕ್ಕೆ ಅಲ್ಲಿಗೆ ಮೂಲಭೂತ ಸೌಕರ್ಯಕ್ಕೆ ಏನೆಲ್ಲ ಬೇಕೋ ಮಾಡ್ಕೊಡ್ಬೇಕು. ಅದರ ಜೊತೆಗೆ ಅದನ್ನೆಲ್ಲವನ್ನ ಬಳಸ್ಕೊಂಡು ನೋಡಿ, ಇಲ್ಲಿ ಒಂದು ಪೋಷಕರು ಇದ್ದಾರೆ, ಇನ್ನೊಂದು ಶಿಕ್ಷಕರು ಇದ್ದಾರೆ, ಇನ್ನೊಂದು ವಿದ್ಯಾರ್ಥಿ ಇದ್ದಾರೆ, ಇನ್ನೊಂದು ಸಮಾಜ ಕೂಡ ಕನ್ನಡ ಶಾಲೆಗಳ ಉಳಿವಿಗಾಗಿ ಅದು ಕೂಡ ತನ್ನಂತಾನು ತೊಡಗಿಸ್ಕೋಬೇಕು. ನಾನು ಕನ್ನಡದ ಕಟ್ಟಾಳು ಅಥವಾ ಕನ್ನಡವನ್ನ ಉಳಿಸೋದಕ್ಕೋಸ್ಕರ ನಾನೇನೋ ಸಂಘ ಸಂಸ್ಥೆಗಳನ್ನ ರಾಜ್ಯೋತ್ಸವದ ಸಂದರ್ಭದಲ್ಲಿ ಆ ಒಂದು ತಿಂಗಳು ನವೆಂಬರ್ ತಿಂಗಳು ನವೆಂಬರ್ ಕನ್ನಡಿಗರ ಆಗೋದಲ್ಲ. ನಾವು 365 ದಿನವೂ ಕೂಡ ಕನ್ನಡವನ್ನ ಉಳಿಸುವ, ಬೆಳೆಸುವ ಮತ್ತೆ ಬಳಸುವ ಕ್ರಿಯೆಯನ್ನ ಮಾಡ್ಬೇಕು ನಾವು.
1: ಹೌದು ಸರ್,
0: ನೀವು ಶ್ರೀಮಂತವಾಗಿ ಬೆಳೆದಿರೋದನ್ನ ಬಳಸುವ ಕ್ರಿಯೆ 365 ದಿನಗಳು ಮಾಡಿದ್ರೆ ಸಾಕು. ಬಹಳ ವಿಶೇಷವಾಗಿ ಕನ್ನಡ ಕಟ್ಟುವ ಕೆಲಸ ಅನ್ನುವಂತಹ ಒಂದು ಪಾಠದಲ್ಲಿ ಆಮಾನಾಯಕರು ಬಹಳ ಸೊಗಸಾಗಿ ಒಂದು ಮಾತನ್ನ ಹೇಳ್ತಾರೆ ಅವರು ಕೊನೆಯ ಭಾಗದಲ್ಲಿ. ಅದು ಎಷ್ಟು ಸೊಗಸಾಗಿದೆ ಅಂದ್ರೆ ನಿಮ್ಗೆ ಅದು ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. ಏನ್ ಅವ್ರು ಕೊನೆಗೆ ಹೇಳೋದೇನು ಅಂದ್ರೆ, ನಮ್ಮ ಮಕ್ಕಳನ್ನ ಯಾವ ಶಾಲೆಗಳಲ್ಲಿ ಓದಿಸುತ್ತಿದ್ದೇವೆ, ನಾವು ಯಾವ ಪತ್ರಿಕೆಗಳನ್ನ ಓದುತ್ತಿದ್ದೇವೆ, ನಾವು ನೋಡುವುದು ಯಾವ ಸಿನಿಮಾಗಳನ್ನು, ನಮ್ಮ ಮನೆಯ ಬೋರ್ಡ್ ಯಾವ ಭಾಷೆಯಲ್ಲಿದೆ, ನಮ್ಮ ಲೆಟರೇಟ್ಗಳು ಹೆಚ್ಚಾಗುತ್ತಿರುವುದು, ನಮ್ಮ ಮನೆಯ ಲಗ್ನ ಪತ್ರಿಕೆಗಳು ಹೆಚ್ಚಾಗುತ್ತಿರುವುದು ಯಾವ ಭಾಷೆಯಲ್ಲಿ, ನಾವು ಬ್ಯಾಂಕ್ಗಳಿಗೆ ಚೆಕ್ ಬರೆಯುವುದು ಕನ್ನಡದಲ್ಲೇ, ನಾವು ಬರೆಯುವ ಕಾಗದ ಪತ್ರಗಳಲ್ಲಿ ಎಷ್ಟು ಭಾಗ ಕನ್ನಡ ಇದೆ, ಇಂತಹ ನೂರಾರು ಪ್ರಶ್ನೆಗಳನ್ನ ನಾವು ಕೇಳ್ಕೊಂಡ್ಬಿಟ್ರೆ ಅವುಗಳ ಉತ್ತರ ನಮ್ಮನ್ನ ಚುಚ್ಚದೆ ಹೋದ್ರೆ ಮಾತ್ರ ನಾವು ಕನ್ನಡವನ್ನು ಕುರಿತು ಮಾತನಾಡೋದಕ್ಕೆ ಯೋಗ್ಯತೆಯನ್ನ ಗಳಿಸ್ಕೊಂಡಿದೀವಿ ಅಂತ ಅರ್ಥ. ಎಷ್ಟು ಚೆನ್ನಾಗಿದೆ ನೋಡಿ, ಈ ಎಲ್ಲ ಮೇಲಿನ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ನಮ್ಮನ್ನೇ ಕೇಳ್ಕೊಂಡ್ರೆ ಆ ಉತ್ತರಗಳು ನಮ್ಮನ್ನ ಚುಚ್ಚದೇ ಇದ್ರೆ ಮಾತ್ರ ನಾವು ಕನ್ನಡವನ್ನ ಕುರಿತು ಮಾತನಾಡಲು ಯೋಗ್ಯತೆಯನ್ನ ಗಳಿಸಿಕೊಂಡಿದ್ದೇವೆ ಎಂದು ಅರ್ಥ. ಕನ್ನಡಿಗರು ಮೊದಲು ಕನ್ನಡದವರಾಗ್ಬೇಕು. ಚೆನ್ನಾಗಿದೆ ನೋಡಿ, ಕನ್ನಡಿಗರು ಮೊದಲು ಏನಾಗ್ಬೇಕು,
1: ಕನ್ನಡದವರು,
0: ಆಗ ಮಾತ್ರ ಇವೆಲ್ಲ ಸಾಧ್ಯ ಆಗತ್ತೆ. ಇಲ್ಲವಾದ್ರಲ್ಲಿ ಕನ್ನಡ ಬಹಳ ವಿಶೇಷವಾಗಿ ಅದೇ ಪಾಠದಲ್ಲಿ ಅದೇ ಒಂದು ಗದ್ಯದಲ್ಲಿ ಅವ್ರು ಹೇಳ್ತಾರೆ, ಈ ಕಡೆ ಅರಬ್ಬಿ ಸಮುದ್ರ ಇದೆ, ಈ ಕಡೆ ಏರ್ ಕೃಷ್ಣ ಶಾಸ್ತ್ರಿಗಳು ಹೇಳುವಂತಹ ಮಾತನ್ನ ಅವ್ರು ಉದ್ಗರಿಸ್ತಾರೆ. ಈ ಕಡೆ ಅರಬ್ಬಿ ಸಮುದ್ರ ಇದೆ, ಆ ಕಡೆ ಬಂಗಾಳ ಕೊಲಿ ಇದೆ. ಕನ್ನಡಿಗರಾದ ನೀವೇ ಕನ್ನಡವನ್ನ ಬಳಸದೆ ಹೋದ್ರೆ ಅದನ್ನ ಗುಡಿಸಿ ನೀವೇನ್ ಮಾಡ್ಬೋದು, ಅರಬ್ಬಿ ಸಮುದ್ರಕ್ಕೋ ಬಂಗಾಳ ಕೊಲಿಗೋ ಎಸ್ತು ಬಿಟ್ರೆ ಅದಕ್ಕೆ ಸಂಪೂರ್ಣ ನಾಶ ಆಗ್ಬಿಡುತ್ತೆ ಅಂತ. ಹಾಗಾಗಿ ನಾವು ಅಂತದ್ದೊಂದು ದಿನವನ್ನ ಮುಂದೆ ನಿರೀಕ್ಷೆ ಮಾಡೋದು ಬೇಡ. ಕನ್ನಡ ಇನ್ನೂ ಶ್ರೀಮಂತವಾಗಿ ಬೆಳೆಯುತ್ತೆ, ಮೊದಲಿಗಿಂತ ಹೆಚ್ಚು ಬೆಳೀತಾ ಇದೆ, ಆದ್ರೆ ಅದರ ಬಳಕೆ ಕಡಿಮೆ ಆಗಿದೆ ಅನ್ನೋದ್ರಲ್ಲಿ ಯಾವ ಅನುಮಾನಗಳು ಇಲ್ಲ. ಇವತ್ತು ಬಳಸ್ತಿರುವಂತಹ 80% ಭಾಗ ಕನ್ನಡ ಅದು ಕನ್ನಡವಲ್ಲ. ಆದ್ರೆ ಹೇಗಾದ್ರೂ ಅಲ್ಲಿ ಇಂತಹ ಒಂದು ಶ್ರೀಮಂತ ಭಾಷೆಯನ್ನ ಕನ್ನಡಿಗರಾದ ನಾವು ಉಳಿಸ್ಕೊಳ್ಬೇಕು ಮತ್ತೆ ಅದನ್ನ ಬಳಸ್ಬೇಕು ಅನ್ನುವಂಥದ್ದನ್ನ ನಾನು ಸದಾಶಯವನ್ನ ಈ ಸಂದರ್ಭದಲ್ಲಿ ನಿಮ್ ಮುಂದೆ ಹೇಳೋದಕ್ಕೆ ಬಹಳ ಉತ್ಸುಕನಾಗಿದ್ದೀನಿ. ಕನ್ನಡ ಶಾಲೆಗಳಿರ್ಲಿ, ಕನ್ನಡ ಮೇಷ್ಟ್ರುಗಳಿರ್ಲಿ, ಅಥವಾ ಕನ್ನಡ ನಾಡಿನಲ್ಲಿ ಹುಟ್ಟಿ ಈ ಮಣ್ಣಲ್ಲಿ ಹುಟ್ಟಿ ಇಲ್ಲಿಯ ನೀರು ಗಾಳಿ ಬೆಳಕನ್ನ ಕುಡಿತಾ ಇರುವಂತವ್ರು, ನೀವು ಕನ್ನಡವನ್ನ ಉಳಿಸದೆ ಹೋದ್ರೆ ನೀವು ಕನ್ನಡಕ್ಕೆ ಮಾಡುವಂತಹ ದೊಡ್ಡ ಅಪಚಾರ. ಅದನ್ನ ಉಳಿಸುವಂತಹ ಕ್ರಿಯೆಯಲ್ಲಿ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಎಲ್ಲರಲ್ಲೂ ನಾನು ಶಿರವಾಗಿ ಕೇಳ್ಕೊತ ನನ್ನ ಮಾತುಗಳು ಮತ್ತು ನನ್ನ ಸದಾಶಯಗಳನ್ನ ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.
1: ಸರ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಸರ್. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ನಿಮಗೆ.
0: ಧನ್ಯವಾದಗಳು ಮೇಡಮ್. ಧನ್ಯವಾದಗಳು
1: ಕೇಳುಗರೆ. ಇದುವರೆಗೂ ಸಾಹಿತಿಗಳು ಹಾಗೂ ದೇವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಉಮೇಶ್ ಬೇವನಹಳ್ಳಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.

ಕೇಳುವರೇ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸುವ ಮಾರ್ಗಗಳು ಎಂಬ ವಿಷಯದ ಕುರಿತು ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಯೋಗಿತರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 128 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
4: ಮೂಲ ವಸ್ತುವದೊಂದು
5: ಲೀಲೆಗೋಸುಗ ನೂರು
4: ಕಾಲದೃಷ್ಟಿಗೆ ಬಹುಳ
5: ಕೇವಲದೊಳ್ ಏಕ
4: ಸ್ಥೂಲ ವಿವಿಧದಿ ಬಾಳಿ
5: ಸೂಕ್ಷ್ಮ ಸಾಮ್ಯವ ತಾಳಿ
4: ಆಳುತಿರು ಜೀವನವ ಮಂಕುತಿಮ್ಮ.
3: ಇಲ್ಲಿ ಮತ್ತೆ ನಾವು ಒಂದೇ ವಸ್ತುವಿನಿಂದ ಆದಂತಹ ಈ ಪ್ರಪಂಚ ನಮಗೆ ಬೇರೆ ಬೇರೆಯಾಗಿ ಕಾಣ್ತಾ ಇದೆ ಅನ್ನೋದನ್ನ ಮತ್ತೆ ಹೇಳೋದನ್ನ ನಾವು ನೋಡ್ತೀವಿ. ಆ ಒಂದು ತತ್ವವನ್ನು ನಾವು ಜೀವನಕ್ಕೆ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋಂಥ ಒಂದು ಪರಿಕಲ್ಪನೆಯನ್ನು ಇಲ್ಲಿ ಡಿವಿಜಿಯವರು ನಮಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ನಮಗೆ ವಸ್ತು ಒಂದೇ ಇದ್ದರೂ ಅದು ಬೇರೆ ಬೇರೆಯಾಗಿ ಕಾಣುತ್ತೆ. ಸತ್ವದಿಂದ ಒಂದೇ ವಸ್ತು ಒಂದೇ, ಆದರೆ ದೃಷ್ಟಿಯಿಂದ ಅದು ಬೇರೆ ಬೇರೆಯಾಗಿ ಕಾಣುತ್ತೆ. ಸೊ ಈಗ ಒಂದೇ ವಸ್ತು ಬೇರೆ ಬೇರೆಯಾಗಿ ಹೇಗೆ ಕಾಣುತ್ತೆ, ಅದು ಯಾವ ಥರ ಇದಾಗುತ್ತೆ ಅಂತಂದರೆ, ಈಗ ಒಂದೇ ವಸ್ತು, ಯಾವುದೋ ಒಂದು ವಸ್ತುವನ್ನು ನಾವು ಊಹಿಸ್ಕೊಳ್ಳೋಣ. ಈಗ ಒಂದು ಹಣ್ಣು, ಆ ಹಣ್ಣು ಎಲ್ಲರಿಗೂ ಅದು ಮಾವಿನ ಹಣ್ಣು ಅಂತಲೇ ಇದ್ದರೂ ಕೂಡ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಮಾವಿನ ಹಣ್ಣು ಬೇರೆ ಥರ ಕಾಣಿಸ್ತಾ ಇರುತ್ತೆ. ಈಗ ನನಗೆ ಮಾವಿನ ಹಣ್ಣು ಬಹಳ ಇಷ್ಟ, ಇನ್ಯಾರಿಗೋ ಮಾವಿನ ಹಣ್ಣು ಅಷ್ಟು ಇಷ್ಟ ಇಲ್ಲದೆ ಇರ್ಬೋದು. ನನಗೆ ಒಂದು ರೀತಿಯ ಮಾವಿನ ಹಣ್ಣು ಇಷ್ಟ, ಇನ್ಯಾರಿಗೋ ಬೇರೆ ರೀತಿಯ ಮಾವಿನ ಹಣ್ಣು ಇಷ್ಟ ಇರ್ಬೋದು. ಸೊ ಹಾಗೆ ಅದೇ ಹಣ್ಣು ಬೇರೆ ಬೇರೆಯವರ ದೃಷ್ಟಿಯಲ್ಲಿ ಅದು ಬೇರೆಯಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿನೇ ಆ ವಸ್ತುವನ್ನು ನೋಡ್ತಾ ಇದ್ದಾನೆ ಅಂತಂದರೂ ಕೂಡ ಕಾಲದ ಒಂದು ಪರಿಮಿತಿಯನ್ನು ನಾವು ಅದಕ್ಕೆ ಹಾಕಿದರೆ, ನನಗೆ ಚಿಕ್ಕ ವಯಸ್ಸಿನಲ್ಲಿ ಯಾವುದೋ ಒಂದು ಬೊಂಬೆ ಅಂದರೆ ನನಗೆ ಭಾಳ ಇಷ್ಟ ಇರ್ತಾ ಇತ್ತು, ಈಗ ಆ ಬೊಂಬೆ ಬಗ್ಗೆ ನನಗೆ ಯಾವ ಒಂದು ಆಸಕ್ತಿಯೂ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಬೊಂಬೆಯೇ ಅದು, ಬೊಂಬೆ ಹಾಗೆ ಇರುತ್ತದು. ಸೊ ಆ ಬೊಂಬೆಯನ್ನು ನಾನು ನೋಡ್ತಾ ಇದ್ದಂಥ ದೃಷ್ಟಿ ಮೊದಲಿಗೂ ಇವಾಗಕ್ಕೂ ಬೇರೆ ಆಯಿತು. ಮತ್ತು ಅದೇ ಒಂದು ವಸ್ತು ದೇಶದ ಒಂದು ಪರಿಚಯವನ್ನು ನಾವು ಹಾಕ್ಕೊಂಡ್ರೆ, ಅಂದರೆ ಯಾವ ಜಾಗದಲ್ಲಿ ಅದಿದೆ ಅನ್ನೋದನ್ನು ಒಂದು ವಿಚಾರ ಮಾಡಿದರೆ, ಆ ಜಾಗಕ್ಕೆ ತಕ್ಕಂತೆ ಆ ವಸ್ತುವಿನ ಅರ್ಥ ನಮಗೆ ಬೇರೆಯಾಗಿ ಕಾಣಿಸ್ತಾ ಇರುತ್ತೆ. ಸೊ ಹೀಗೆ ನಾವು ಯಾವ ಒಂದು ವಸ್ತುವನ್ನು ನೋಡಿದಾಗಲೂ ಕೂಡ ಅದು ದೃಷ್ಟಿಯನ್ನು ಅನುಸರಿಸಿ ಬೇರೆಯಾಗಿ ಕಾಣಿಸ್ತಾ ಇರುತ್ತೆ. ಸೊ ವಸ್ತು ಒಂದೇ, ನಾವು ಬೇರೆ ಬೇರೆಯಾಗಿ ಅದು ನೋಡ್ತಾ ಇರ್ತೀವಿ. ಸೊ ಅದು ಎಲ್ಲ ಆಯಾಮಗಳಿಗೂ ಅದು ನಿತ್ಯ ಜೀವನದಲ್ಲಿ ನಾವು ನೋಡ್ತೀವಿ. ನಾವು ತಿನ್ನುವಂಥ ಆಹಾರ ಒಬ್ಬೊಬ್ರಿಗೊಂದೊಂದು ಇಷ್ಟ. ನನಗೆ ಒಂದು ವಸ್ತುವನ್ನು ಇವತ್ತು ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ, ಮತ್ತೊಂದು ದಿವಸ ಅದನ್ನು ತಿನ್ನೋಣ ಅಂತ ಅನ್ನಿಸ್ದೇ ಇರ್ಬೋದು. ಸೊ ಹೀಗೆ ವಸ್ತು ಒಂದೇ ಆದರೂ ಕೂಡ ಎಲ್ಲ ಸಂದರ್ಭಕ್ಕೆ ಅನುಗುಣವಾಗಿ ಅದು ಬೇರೆ ಬೇರೆಯಾಗಿ ಕಾಣ್ತಾ ಇರುತ್ತೆ. ಸೊ ಇದು ನಾವು ನೋಡುವಂಥ ದೃಷ್ಟಿಯಿಂದ ಸ್ಥೂಲವಾಗಿ, ಅಂದರೆ ಗ್ರಾಸ್, ದೊಡ್ಡದಾಗಿ ಕಾಣಿಸುವಂಥ ವಸ್ತುವಾಗಿ ಅದು ಬೇರೆ ಬೇರೆಯಾಗಿ ಕಾಣಿಸುತ್ತೆ. ಮೂಲದಲ್ಲಿ ನೋಡಿದಾಗ ವಸ್ತುಗಳು ಬೇರೆ ಬೇರೆ ಕಂಡರೂ ಕೂಡ ಅದರಲ್ಲಿ ಇರೋಂಥ ಸತ್ವ ಒಂದೇ. ನಾವು ಅದನ್ನೆಲ್ಲ

0: ಈಗ ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿಯಿಂದ ನಾವು ಆಲೋಚನೆ ಮಾಡಿ ವಿಜ್ಞಾನದ ದೃಷ್ಟಿಯಿಂದ ಆಲೋಚನೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಎಲ್ಲವೂ ಕೂಡ ಆಟಮ್ಸ್ನಿಂದಾನೇ ಆಗಿದೆ ಅಂತ ನಾವು ಹೇಳ್ತೀವಿ. ಆಟಮ್ಗಳ ಬೇರೆ ಬೇರೆ ರೀತಿಯ ಜೋಡಣೆಯಿಂದ ಎಲಿಮೆಂಟ್ಸ್ ಆಗುತ್ತೆ, ಕಾಂಪೌಂಡ್ಸ್ ಆಗುತ್ತೆ. ಆ ಕಾಂಪೌಂಡ್ಸಿಂದ ನಾವು ವಸ್ತುಗಳನ್ನು ತಯಾರು ಮಾಡ್ತೀವಿ. ಸೊ ಈಗ ಪ್ಲಾಸ್ಟಿಕ್ ಅನ್ನುವಂಥ ಒಂದು ವಸ್ತುವಿನಿಂದ ಅನೇಕ ದಿನನಿತ್ಯದ ಪದಾರ್ಥಗಳನ್ನು ನಾವು ತಯಾರು ಮಾಡ್ತೀವಿ. ಸ್ಟೀಲ್, ಅದರಿಂದ ನಮ್ಮ ಅಡುಗೆ ಮನೆಯಲ್ಲಿರೋ ಎಲ್ಲ ಪಾತ್ರೆಗಳು ತಯಾರಾದವು. ಮೂಲ ವಸ್ತು ಯಾವುದು? ಸ್ಟೀಲ್. ಆದರೆ ನಮಗೆ ಕಾಣಿಸ್ತಾ ಇರೋದು ಯಾವುದು? ಅದು ಬೇರೆ ಬೇರೆಯಾಗಿ ನಮಗೆ ಕಾಣಿಸ್ತಾ ಇದೆ. ಸೊ ಹಾಗೆ ಮೂಲ ವಸ್ತು ಒಂದೇ ಆದರೂ ಕೂಡ ಅದು ಕೇವಲದಲ್ಲಿ ಅಂದರೆ ಎಲ್ಲವನ್ನೂ ಬಿಟ್ಟು ಅದೊಂದೇ ಅಂತ ನಾವು ಆಲೋಚನೆ ಮಾಡಿದಾಗ ಅದರಲ್ಲಿರೋಂಥ ಸತ್ವ ಒಂದೇ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ಅದೇ ರೀತಿಯಲ್ಲಿ ನಾವು ಆಹಾರವನ್ನು ಒಂದು ಉದಾಹರಣೆಯಾಗಿ ಇಲ್ಲಿ ತಗೊಳ್ಬೋದು. ಈಗ ಯಾವ ಆಹಾರವನ್ನು ನಾವು ತಕ್ಕೊಂಡ್ರೂ ಕೂಡ ಅದರಲ್ಲಿರುವಂಥ ಸತ್ವವನ್ನು ನಾವು ಹೇಗೆ ಗುರುತಿಸ್ತೀವಿ? ಇವಾಗ ಇದರಲ್ಲಿ ಇಷ್ಟು ಕಾರ್ಬೋಹೈಡ್ರೇಟ್ ಇದೆ, ಇಷ್ಟು ಪ್ರೋಟೀನ್ ಇದೆ, ಇಷ್ಟು ಫ್ಯಾಟ್ ಇದೆ, ಅಥವಾ ಇದರಲ್ಲಿ ಇದು ವಿಟಮಿನ್ಸ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ. ಸೊ ಈ ಥರ ನಾವು ವಿಂಗಡಿಸ್ತೀವಿ. ಅನ್ನವನ್ನು ನಾವು ವರ್ಣನೆ ಮಾಡಿ ಅಥವಾ ಅದನ್ನು ವಿಶ್ಲೇಷಣೆ ಮಾಡುವಾಗಲೂ ಕೂಡ ಅದರಲ್ಲಿ ಇಷ್ಟು ಕಾರ್ಬೋಹೈಡ್ರೇಟು ಅಂತ ಹೇಳ್ತೀವಿ, ಇಷ್ಟು ಪ್ರೋಟೀನ್ ಅಂತ ಹೇಳ್ತೀವಿ. ಇಲ್ಲಪ್ಪ ಇವಾಗ ನೀವು ಸಿರಿಧಾನ್ಯಗಳನ್ನು ತಿನ್ನಿ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ಗಳು. ಯಾಕೆ? ಅದರಲ್ಲಿ ಇನ್ನೇನೋ ಜಾಸ್ತಿ ಇದೆ ಅಂತ. ಆದರೆ ಅದರಲ್ಲಿರೋ ಪ್ರೋಟೀನು ಇದರಲ್ಲಿರೋದು ಪ್ರೋಟೀನು, ಅದರಲ್ಲಿರೋದು ಕಾರ್ಬೋಹೈಡ್ರೇಟು ಇದರಲ್ಲಿರೋದು ಕಾರ್ಬೋಹೈಡ್ರೇಟು, ಅದರಲ್ಲಿ ಮಿಶ್ರಣ ಬೇರೆಯಾಗಿದೆ, ಮೂಲ ವಸ್ತು ಒಂದೇ. ಸೊ ಆ ಮೂಲ ವಸ್ತುವನ್ನು ನಾವು ಗಮನಿಸಿದಾಗ ಅದು ಒಂದೇ ಇದ್ದರೂ ಕೂಡ ನಮಗೆ ಅದು ಲೀಲೆಗೋಸುಗ ಬೇರೆಯಾಗಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಲೀಲೆ ಅಂತನ್ನುವಾಗ ನಮ್ಮ ಇಷ್ಟಕ್ಕೆ ಅಂತಲೂ ಕೂಡ ನಾವು ಅರ್ಥ ಮಾಡ್ಕೊಳ್ತೀವಿ. ಈಗ ಸಿಹಿ ತಿಂಡಿಗಳಲ್ಲಿ ನನಗೆ ಯಾವುದೋ ಒಂದು ಥರದ ಸಿಹಿ ತಿಂಡಿ ಇಷ್ಟ. ಸಿಹಿಯಲ್ಲಿ ಏನಿದೆ? ಶುಗರ್, ಮೇನ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಆದರೆ ಆ ಕಾರ್ಬೋಹೈಡ್ರೇಟನ್ನು ನಾನು ಜಾಮೂನಾಗಿ ಇವತ್ತು ಇಷ್ಟಪಡ್ತೀನಿ, ಮೈಸೂರು ಪಾಕಾಗಿ ನಾಳೆ ತಗೊಳ್ತೀನಿ, ಇನ್ನೇನೋ ಆಗಿ ಇನ್ನೊಂದು ದಿವಸ ತಗೊಳ್ತೀನಿ. ಸೊ ನನ್ನ ಲೀಲೆಗೋಸುಗ, ನನ್ನ ಆಸೆಗೋಸ್ಕರ ನಾನು ಅದನ್ನು ಬೇರೆ ಬೇರೆಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಮೂಲ ವಸ್ತು ಯಾವುದು? ಮೂಲ ವಸ್ತು ಒಂದೇ. ಸೊ ಅದನ್ನು ನಾವು ನೋಡಿದಾಗ ಜೀವನದಲ್ಲಿ ನಾವು ಇದನ್ನು ಹೇಗೆ ಅನ್ವಯಿಸ್ಕೊಳ್ಬೇಕು ಅಂತಂದರೆ, ಸ್ಥೂಲದ ವಸ್ತುಗಳನ್ನು ನಾವು ವಿವಿಧದಿ ಬಾಳಬೇಕು. ಎಲ್ಲ ವಸ್ತುಗಳು ಬೇರೆ ಬೇರೆಯಾಗಿ ನಮಗೆ ಏನು ಗೋಚರವಾಗುತ್ತೋ ಅದನ್ನು ಅದರ ಗುಣಕ್ಕೆ ತಕ್ಕಂತೆ ನಾವು ಅದನ್ನು ಸ್ವೀಕರಿಸಿ ಅದರ ಗುಣಕ್ಕೆ ತಕ್ಕಂತೆ ಅದರ ಉಪಯುಕ್ತತೆಗೆ ತಕ್ಕಂತೆ ಅದನ್ನು ನಾವು ಬಳಸಿಕೊಂಡು ಅದರ ಒಂದು ಪ್ರಯೋಜನವನ್ನು ನಾವು ಪಡ್ಕೊಳ್ಳೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ನಾನು ಆಹಾರ ತಗೊಳ್ತೀನಿ, ನನಗಿಷ್ಟವಾದದ್ದನ್ನು ನಾನು ತಗೊಳ್ತೀನಿ, ಅದು ಸರಿ. ಆದರೆ ಸೂಕ್ಷ್ಮದಲ್ಲಿ ಸಾಮ್ಯವನ್ನು ತಾಳ್ಬೇಕು. ಈಗ ನನಗೆ ಗೋಬಿ ಮಂಚೂರಿಯನ್ ತುಂಬ ಇಷ್ಟ, ಸ್ಥೂಲವಾಗಿ ಅದು ಗೋಬಿ ಮಂಚೂರಿಯನ್ ಥರ ಇದೆ, ಆದರೆ ಅದರಲ್ಲಿ ಹಾಕಿರೋಂಥ ಮೂಲಭೂತ ಪದಾರ್ಥಗಳನ್ನು ನಾನು ಗಮನಿಸದೆ ನಾನು ಅದನ್ನು ತಿಂತಾ ಇದ್ದೆ ಅಂತಂದರೆ ಅದರಲ್ಲಿ ನಾನು ಸಾಮ್ಯತೆಯನ್ನು ಪಡ್ಕೊಳ್ಳಿಲ್ಲ ಅಂತಂದ್ರೆ ನನಗೆ ಕಷ್ಟ. ಸೊ ವಿವಿಧದಲ್ಲೂ ಕೂಡ ನಾನು ನೋಡಬೇಕಾಗಿರುವಂಥದ್ದು ಏನಂದರೆ ಆ ಸಾಮ್ಯತೆ ಅನ್ನೋದಿದೆಯಾ, ನನಗೆ ಅನುಕೂಲಕರವಾದಂಥ ನನಗೆ ಒಳ್ಳೆಯದನ್ನು ಉಂಟು ಮಾಡುವಂಥ ವಸ್ತು. ಆಹಾರದ್ದೇ ನಾವು ಉದಾಹರಣೆ ತಗೋತಿರೋದ್ರಿಂದ ಅದರಲ್ಲಿ ಪ್ರೋಟೀನ್ ಇದೆಯಾ, ಅದರಲ್ಲಿ ಸರಿಯಾದ ರೀತಿಯ ಕಾರ್ಬೋಹೈಡ್ರೇಟ್ ಇದೆಯಾ, ಇದನ್ನು ನೋಡ್ತೀವಿ. ಗ್ರಾಸ್ ಅಂದರೆ ಸ್ಥೂಲವಾಗಿಯೂ ನನಗೆ ಅನುಕೂಲವಾಗಿರಬೇಕು, ಆ ರೀತಿ ನಾನು ಮಾಡೋದಕ್ಕೆ ಸಾಧ್ಯ. ಯಾಕೆ? ನನಗೆ ವೈವಿಧ್ಯತೆಯ ಒಂದು ಅನುಕೂಲ ಇದೆ, ನನಗದನ್ನು ಯಾವ ರೀತಿಯಲ್ಲಿ ಬೇಕಾದರೂ ನಾನು ಅದನ್ನು ಮಾಡಿಕೊಳ್ಳಬಲ್ಲೆ. ಆದರೆ ಸೂಕ್ಷ್ಮದಲ್ಲಿ ಆ ಸಾಮ್ಯತೆಯನ್ನು ನಾನು ಗುರುತಿಸ್ತಾ ಯಾವುದು ಸರಿ ಯಾವುದು ಒಳ್ಳೆಯದು ಅನ್ನೋದನ್ನು ನಾನು ಗುರುತಿಸಿ ಅದನ್ನು ನನಗೆ ನಾನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಸ್ಥೂಲವೂ ಬೇಕು ಸೂಕ್ಷ್ಮವೂ ಸರಿಯಾಗಿ ನಾನು ಅರ್ಥ ಮಾಡಿಕೊಳ್ಬೇಕು, ಆಗ ನಮ್ಮ ಜೀವನ ಹಸನಾಗುತ್ತೆ. ಆ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಬೇಕು ಅನ್ನೋದು ಇಲ್ಲಿನ ಮುಖ್ಯ ಉದ್ದೇಶ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 128 ಕುರಿತು

ಎಚ್ವಿಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮಾರ್ಗದರ್ಶಕ ಮುರಾರಿ ಶ್ರೀಕೃಷ್ಣ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಕ ಮುರಾರಿ ಶ್ರೀಕೃಷ್ಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಹಾಗೂ ಸಮಸ್ತ ನಾಡಿನ ಎಲ್ಲ ಜನತೆಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಶ್ರೀ ಕೃಷ್ಣನ ಮುಕ್ತ ನಗುವಿನ ಹಿಂದೆ ಬಹಳ ಉನ್ನತವಾದ ಪಾಠವಿದೆ. ಶ್ರೀ ಕೃಷ್ಣನ ಬದುಕೆ ವೈಪರೀತ್ಯಗಳಿಂದ ಕೂಡಿದ್ದು, ಚಿಕ್ಕಂದಿನಲ್ಲೇ ತಂದೆ ತಾಯಿಗಳಿಂದ ಬೇರ್ಪಟ್ಟು ಹುಟ್ಟಿದ ನಾಡಿನಿಂದ ಬಹುದೂರ ಜೀವನ ಸವೆಸುತ್ತಾ ಪಾಲನೆ ಪೋಷಣೆ ಮಾಡಿದವರನ್ನೇ ಮಾತ ಪಿತೃಗಳು ಎಂದುಕೊಂಡು ಆನಂದದಿಂದ ಬದುಕಿ ಅಂತಿಮವಾಗಿ ತನ್ನ ಮಾಯಲೋಲ ಭಾವಗಳನ್ನು ಜಗತ್ತಿನಲ್ಲಿ ಬಿಟ್ಟು ಹೋದ. ಹೀಗಾಗಿಯೇ ನಾವೆಲ್ಲ ಶ್ರೀಕೃಷ್ಣನನ್ನು ಮತ್ತು ಅವನ ಮುಗ್ಧ ನಗುವನ್ನು ಮರೆಯಲು ಸಾಧ್ಯವೇ ಇಲ್ಲ. ಇದೇ ಕಾರಣಕ್ಕೆ ಶ್ರೀಕೃಷ್ಣನ ಬದುಕು ನಮಗೆಲ್ಲ ರಂಜನೀಯವಾಗಿ ತೋರುತ್ತದೆ. ಶ್ರೀಕೃಷ್ಣ ಬದುಕು ಎಲ್ಲರಿಗೂ ಯಾವಾಗಲೂ ಸುಲಭವಾಗಿರುತ್ತದೆ ಎಂದು ಉಪದೇಶಿಸಲಿಲ್ಲ. ಅವನ ಬದುಕಿನ ಮೂಲಕ ಮತ್ತು ಭಗವದ್ಗೀತೆಯ ಮುಖಾಂತರ ಎಲ್ಲ ಜೀವಿಗಳಿಗೂ ಕಷ್ಟ ಅನಿವಾರ್ಯ. ಆದರೆ ನಮ್ಮ ಆಂತರಿಕ ಶಕ್ತಿಗಳನ್ನು ಮತ್ತು ಜೀವನೋತ್ಸಾಹವನ್ನು ಕಳೆದುಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಸಾರಿದ್ದಾನೆ. ಅವನ ನಗುಮುಖ ಕಷ್ಟದಿಂದ ಪಲಾಯನ ಮಾಡುವುದನ್ನು ಸಾರುವುದಿಲ್ಲ. ಬದಲಿಗೆ ಅದು ಸಂಘರ್ಷದ ದಿನಗಳನ್ನು ಹೇಗೆ ಎದುರಿಸಬಹುದು ಎನ್ನುವುದನ್ನು ಸೂಚಿಸುತ್ತದೆ. ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸನಾತನ ಪರಂಪರೆಯಲ್ಲಿ ಒಂದು ಧಾರ್ಮಿಕ ದಿನ. ಅದು ಶ್ರೀ ಕೃಷ್ಣನ ಹುಟ್ಟುಹಬ್ಬವನ್ನು ನೆನಪಿಸುವುದರ ಜೊತೆಗೆ ಅವನ ಬದುಕಿನ ದಿನಗಳನ್ನು ನಮ್ಮ ಕಣ್ಣ ಮುಂದೆ ತಂದು ನಿಲ್ಲಿಸುತ್ತದೆ. ಕಂಸ ತನ್ನ ಕ್ರೂರತೆಯನ್ನು ಮೆರೆಯುತ್ತಿದ್ದ ದಿನಗಳನ್ನು ನೆನಪಿಸುತ್ತದೆ. ಭಾಗವತ ಪುರಾಣದ ಪ್ರಕಾರ ಕೃಷ್ಣ ಮಧುರೆಯಲ್ಲಿ ಹುಟ್ಟಿದ್ದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಧರ್ಮದ ಎದುರಿಗೆ ಧರ್ಮದ ಜಯ ತಂದುಕೊಡಲು ಎಂದಷ್ಟೇ ತಿಳಿದುಕೊಂಡರೆ ತಪ್ಪಾದೀತು. ಏಕೆಂದರೆ ಶ್ರೀ ಕೃಷ್ಣನ ಕಥೆ ಜೀವನ ದುಸ್ತಾರವಾಗಿರುವಾಗ ಕೆಚ್ಚೆದೆಯಿಂದ ಬದುಕುವುದು ಹೇಗೆಂದು ತೋರಿಸುತ್ತದೆ. ಜೊತೆಗೆ ಎಂತೆದೆ ಸಂದರ್ಭವಾಗಲಿ ಎಲ್ಲವನ್ನು ಮುಗುಳು ನಗೆಯಿಂದಲೇ ಸ್ವೀಕರಿಸುತ್ತ ಸಮಸ್ಯೆಗೊಂದು ಪರಿಹಾರ ಕಂಡುಕೊಳ್ಳುವ ದಾರಿಯನ್ನು ತೋರುತ್ತದೆ. ಶ್ರೀ ಕೃಷ್ಣನ ಬಾಲ್ಯ, ತಂದೆ ತಾಯಿಯರಿಂದ ಅಗಲಿಕೆ, ಸ್ನೇಹಿತರೊಂದಿಗೆ ಜೀವನ, ಆಗಾಗ ಜನರಲ್ಲಿ ಇರುವ ದುರಹಂಕಾರವನ್ನು ತೊಲಗಿಸುವ ಪರಿ, ಕೆಟ್ಟವರ ನಿರ್ಮೂಲನೆ, ಸಂಬಂಧಗಳೊಂದಿಗೆ ಬದುಕು, ಸಮಸ್ಯೆಗಳ ನಿವಾರಣೆ, ಅಂತಿಮವಾಗಿ ಅನಿವಾರ್ಯವಾದ ಯುದ್ಧವನ್ನು ಎದುರಿಸುವುದು, ಅವರವರಿಗೆ ಅವರವರ ಕರ್ಮ ಫಲಗಳನ್ನು ನೀಡುವುದು, ಇವೆಲ್ಲವನ್ನು ಗಮನಿಸಿದಾಗ ಬರೀ ಶ್ರೀಕೃಷ್ಣನ ಹುಟ್ಟನ್ನು ಬರೀ ಹಬ್ಬವೆಂದು ಸಂಭ್ರಮಿಸುವುದರ ಬದಲು ಅವನಿಗೆ ನಮ್ಮನ್ನು ನಾವು ಅರ್ಪಿಸಿಕೊಂಡು ನಮ್ಮ ಬದುಕನ್ನು ಸರಿಯಾದ ದಾರಿಯಲ್ಲಿ ಸಾಗುವಂತೆ ನೋಡಿಕೊಳ್ಳುವುದು ಮುಖ್ಯ ಎಂದು ಅರಿವಾಗುತ್ತದೆ. ಕೆಲವರು ಮಾತಾಡುವಾಗ ನಾವೇನು ಚಿನ್ನದ ಚಮಚ ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿಲ್ಲ ಎನ್ನುತ್ತಾರೆ. ಶ್ರೀಕೃಷ್ಣನ ಬದುಕು ಕೂಡ ಹಾಗೆಯೇ. ಹುಟ್ಟಿದ ಎಳೆಮಗುವನ್ನು ರಭಸವಾಗಿ ಸುರಿಯುತ್ತಿದ್ದ ಮಳೆಯಲ್ಲಿ ಬುಟ್ಟಿಯಲ್ಲಿ ಮಲಗಿಸಿಕೊಂಡು ಬೋರ್ಗರಿಯುತ್ತಿದ್ದ ನದಿಯನ್ನು ದಾಟಿದವನು ವಸುದೇವ. ಕೃಷ್ಣನಿಗೆ ಬಾಲ್ಯದಲ್ಲಿ ಯಾವ ಐಷಾರಾಮಿಯೂ ಇರಲಿಲ್ಲ. ಅವನ ಬಾಲ್ಯದ ಒಂದೊಂದು ಹೆಜ್ಜೆಯು ಅನಿರೀಕ್ಷಿತಗಳಿಂದ ತುಂಬಿತ್ತು. ಆದರೂ ಅಂತಿಮವಾಗಿ ಅವನ ಬದುಕು ರೂಪುಗೊಂಡ ರೀತಿ ಇಡೀ ಜಗತ್ತಿಗೆ ಮಾದರಿಯಾಗಿತ್ತು. ಇಲ್ಲಿನ ಸಂದೇಶ ಏನು ಅಂದರೆ, ಯಾವುದೇ ವ್ಯಕ್ತಿಯ ಜೀವನದ ಸಾಧನೆಗೆ ಅವನ ಜನನ, ಬಾಲ್ಯ ರೂಪುಗೊಂಡ ರೀತಿ, ಅನುಭವಿಸಿದ ಕಷ್ಟ ಇವುಗಳಿಂದ ಅವಲಂಬಿತವಾಗಿಲ್ಲ ಎನ್ನುವುದು. ಶ್ರೀ ಕೃಷ್ಣನ ಬಾಲ್ಯ ಗೋಕುಲದಲ್ಲಿ ಕಳೆಯಿತು. ಅವನ ಸಾಕುತಾಯಿ ಯಶೋಧ, ತಂದೆ ನಂದ, ಗೋಪಿಯರು, ಗೋಪಾಲಕರು ಇವರುಗಳೊಂದಿಗೆ ಕಳೆದ ಬಾಲ್ಯದ ದಿನಗಳು ಮನಮೋಹಕವಾಗಿತ್ತು, ರಂಜನೀಯವಾಗಿತ್ತು. ಆದರೆ ಅವನ ಈ ಸಂತಸ ಹೆಚ್ಚು ದಿವಸ ಇರಲಿಲ್ಲ.

0: ಕಂಸನನ್ನು ಎದುರಿಸಲು ಅವನು ಗೋಕುಲ ಬಿಟ್ಟು ಮಧುರಿಗೆ ಬರಬೇಕಾಯಿತು. ಅಷ್ಟು ಚಿಕ್ಕ ವಯಸ್ಸಿಗೆ ಅವನಿಗೆ ಜವಾಬ್ದಾರಿ ಬಂದಿತ್ತು. ಕೆಲವು ಕಠಿಣವಾದ ನಿರ್ಧಾರಗಳನ್ನು ಅವನು ತೆಗೆದುಕೊಳ್ಳಬೇಕಾಗಿತ್ತು. ತನ್ನ ಗುರಿಯನ್ನೇ ಅನುಸರಿಸಿ ಯಾವ ಸಂಬಂಧಗಳಿಗೂ ಪ್ರದೇಶಗಳ ಬಗೆಗೂ ಯಾವುದೇ ಮೋಹವನ್ನು ಅಂಟಿಸಿಕೊಳ್ಳದೆ ಕೇವಲ ಅವುಗಳ ನೆನಪುಗಳ ಬುತ್ತಿ ಕಟ್ಟಿಕೊಂಡು ಮುಂದುವರಿಯುತ್ತಿದ್ದ. ಹಾಗೆಯೇ ನಮಗೂ ನಮ್ಮ ಜೀವನದಲ್ಲಿ ಜವಾಬ್ದಾರಿ ಮತ್ತು ಗುರಿ ಮುಟ್ಟುವುದು ಬಹಳ ಮುಖ್ಯ ಎನ್ನುವ ಸಂದೇಶವನ್ನು ಕೊಟ್ಟಿದ್ದಾನೆ. ಮುಖದಲ್ಲಿ ನಗೆಯಿದೆ ಎಂದಾಕ್ಷಣ ಕೃಷ್ಣನಿಗೆ ಸಮಸ್ಯೆಗಳು ಇರಲಿಲ್ಲವೆಂದಲ್ಲ. ಅಂತರಂಗದ ನೋವು ಎಷ್ಟೇ ಇದ್ದರೂ ಅವುಗಳನ್ನು ಮುಖದ ಮೇಲೆ ತೋರಿಸದೆ ಮುಗುಳು ನಗೆಯಿಂದಲೇ ಸಮಸ್ಯೆಗಳ ನಿರ್ವಹಣೆ ಮಾಡಬೇಕು ಎನ್ನುವ ಸಂದೇಶ ಕೊಟ್ಟಿದ್ದಾನೆ. ಜೊತೆಗೆ ನಮ್ಮ ಬದುಕಿನಲ್ಲಿ ಹಂತಹಂತವಾಗಿ ಸಮಸ್ಯೆಗಳು ಬರುತ್ತಲೇ ಇದ್ದರೂ ಅವುಗಳನ್ನು ನಗು ಮುಖದಿಂದಲೇ ಎದುರಿಸಬೇಕು ಎಂದಿದ್ದಾನೆ. ಶ್ರೀಕೃಷ್ಣ ಕೊಟ್ಟ ಬಹುದೊಡ್ಡ ಸಂದೇಶ ಕುರುಕ್ಷೇತ್ರ ಯುದ್ಧದಲ್ಲಿದೆ. ಅದೊಂದು ಕ್ಲಿಷ್ಟಕರ ಸನ್ನಿವೇಶ. ಯುದ್ಧಕ್ಕೆ ಎಂದು ಬಂದ ಅರ್ಜುನ ಹಿಮ್ಮೆಟ್ಟಿದಾಗ ಅವನಿಗೆ ಮಾರ್ಗದರ್ಶನ ಮಾಡೋದು ಸುಲಭವಾಗಿರಲಿಲ್ಲ. ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೊಡಬೇಕಾಯಿತು. ಮನುಷ್ಯ ಸಂಬಂಧಗಳು ಅಂದರೆ ಏನು? ಪ್ರತಿಯೊಬ್ಬ ಮನುಷ್ಯನು ಎಂಥದೇ ಸಂದರ್ಭ ಆದರೂ ತನ್ನ ಕರ್ತವ್ಯವನ್ನು ಮಾಡುವುದು ಬಿಡಬಾರದು ಎನ್ನುವ ಸಂದೇಶವನ್ನು ಭಗವದ್ಗೀತೆಯ ಮುಖಾಂತರ ನಮಗೆ ನೀಡಿದ್ದಾನೆ. ಬಗೆದಷ್ಟು ಬಂಗಾರ ಎನಿಸಿಕೊಂಡಿರುವ ಭಗವದ್ಗೀತೆ ಯಾರಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಅರ್ಥವಾಗುತ್ತಿದೆ. ಇವೆಲ್ಲವನ್ನು ನಾವು ಗಮನಿಸಿದಾಗ ಸುಮ್ಮನೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಬರೀ ಒಂದು ಹಬ್ಬದಂತೆ ಆಚರಿಸುವ ಬದಲು ಶ್ರೀಕೃಷ್ಣನ ಬದುಕನ್ನು ಅರ್ಥ ಮಾಡಿಕೊಂಡು ಅವನ ಉಪದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಾ ಅವುಗಳನ್ನು ನಮ್ಮ ಬದುಕಿನಲ್ಲಿ ಆದಷ್ಟು ಅಳವಡಿಸಿಕೊಳ್ಳಲು ಪ್ರಯತ್ನಿಸಿದರೆ ಅದೇ ಸಾರ್ಥಕ ಅಲ್ಲವೇ? ಮತ್ತೊಮ್ಮೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಪ್ರಿಯ ಕೇಳುಗರೆ, ಕೇಳಿದಲ್ಲಿಷ್ಟೊತ್ತು ಮಾರ್ಗದರ್ಶಕ ಮುರಾರಿ ಶ್ರೀಕೃಷ್ಣ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಮಾರ್ಗದರ್ಶಕ ಮುರಾರಿ ಶ್ರೀಕೃಷ್ಣ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದಿರಿ.
2: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
3: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
2: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
3: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
4: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
5: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
4: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
6: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
6: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
6: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
6: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ನಮ್ಮ ಜನಧ್ವನಿಯಿಂದ ಇದೀಗ ಶಿಕ್ಷಕರ ದಿನಾಚರಣೆ ವಿಶೇಷ ಕಾರ್ಯಕ್ರಮದ ಮೂಲಕ ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆ ಶಿಕ್ಷಕ ವೃತ್ತಿಯ ಮಹತ್ವ ಹಾಗೂ ಉತ್ತಮ ಶಿಕ್ಷಕನ ಕರ್ತವ್ಯಗಳ ಕುರಿತು ಎಚ್ಡಿಕೋಟೆ ತಾಲೂಕಿನ ಟೈಗರ್ ಬ್ಲಾಕ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಬಾಲಸುಬ್ರಹ್ಮಣ್ಯ ಎಚ್ಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಕೇಳುಗರೆ, ತಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕದ ಮೂಲಕ ನಮ್ಮೆಲ್ಲ ಗುರುಗಳಿಗೆ ಹಾಗೂ ಶಿಕ್ಷಕರಿಗೆ ನಮನಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಈ ದಿನ ಆ ಗುರುಗಳನ್ನು ಸ್ಮರಿಸುವಂತಹ ದಿನವೂ ಆಗಿದೆ. ಈ ಶಿಕ್ಷಕರ ದಿನಾಚರಣೆ ಎಂದರೆ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿಯೂ ಹಾಗೂ ಎರಡನೇ ರಾಷ್ಟ್ರಪತಿಯಾಗಿಯೂ ಸೇವೆ ಸಲ್ಲಿಸಿದಂತಹ ಮಹಾನ್ ಶಿಕ್ಷಕರಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಗೌರವಾರ್ಥವಾಗಿ ಅವರ ಜನ್ಮದಿನವಾದ ಈ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸುವ ಮೂಲಕ ಸಮಸ್ತ ಗುರು ವೃಂದಕ್ಕೆ ನಮನಗಳನ್ನು ಸಲ್ಲಿಸಿಕೊಂಡು ಬರಲಾಗ್ತಾ ಇದೆ. ಹೌದು ಕೇಳಿದರೆ, ಈ ದಿನದ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆಯ ಆಚರಣೆಯ ಪ್ರಾಮುಖ್ಯತೆ ಆಗಿರ್ಬೋದು, ಅದರ ವಿಶೇಷತೆ ಆಗಿರ್ಬೋದು, ಶಿಕ್ಷಕ ವೃತ್ತಿಯ ಕರ್ತವ್ಯ, ಅದರ ಪ್ರಾಮುಖ್ಯತೆ, ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಅನುಭವದೊಂದಿಗೆ ತಮ್ಮ ಸ್ಫೂರ್ತಿದಾಯಕ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಯಶರಿಕೋಟೆ ತಾಲೂಕಿನ ಟೈಗರ್ ಬ್ಲಾಕ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಬಾಲಸುಬ್ರಹ್ಮಣ್ಯ HS ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ಥ್ಯಾಂಕ್ ಯು
0: ಸರ್. ಮೊದಲಿಗೆ ತಮಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಸರ್.
1: ಹಾಂ, ಎಲ್ಲರಿಗೂ ಸಹ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ.
0: ಸರ್, ಪ್ರತಿ ವರ್ಷ ಸೆಪ್ಟೆಂಬರ್ 5 ಈ ಶಿಕ್ಷಕರ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ಹಾಗೂ ಅದಕ್ಕೆ ಬಹಳ ಒಂದು ಮಹತ್ವವನ್ನು ಕೊಟ್ಟು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕಂದರೆ ಶಿಕ್ಷಕ ವೃತ್ತಿ ಅನ್ನೋಂಥದ್ದೇ ಅಷ್ಟು ಮಹತ್ವ ಉಳ್ಳಂಥದ್ದು ಸರ್. ಆ ನಿಟ್ಟಲ್ಲಿ ಈ ಶಿಕ್ಷಕರ ದಿನಾಚರಣೆ ಆ ಪ್ರಾಮುಖ್ಯತೆ ಆಗಿರ್ಬೋದು, ಅದರ ಒಂದು ವಿಶೇಷತೆ ಕುರಿತು ತಮ್ಮ ಅಭಿಪ್ರಾಯ ಏನು ಸರ್?
1: ಈಗ ನೀವು ಪ್ರಾರಂಭದಲ್ಲೇ ಹೇಳಿದಾಗೆ ಗುರುಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಅಂತ ಹೇಳಿದ್ರಿ. ಅಂದರೆ ಸೃಷ್ಟಿ, ಸ್ಥಿತಿ, ಲಯ, ಈ ಮೂರನ್ನೂ ಸಹ ನಿಯಂತ್ರಿಸುವಂಥವ್ರನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತೀವಿ. ಅದೇ ಸ್ಥಾನವನ್ನು ನೀಡಿರುವಂಥದ್ದು ಶಿಕ್ಷಕರಿಗೆ. ಹಾಗಾಗಿ ಈ ಶಿಕ್ಷಕರ ದಿನಾಚರಣೆ ಏನಂತ ಇದೆ, ಅದು ಅತ್ಯಂತ ಪ್ರಮುಖವಾದಂಥದ್ದು ಮತ್ತು ವಿಶೇಷ ಉಳ್ಳಂಥದ್ದಾಗಿರ್ತದೆ. ನಾವು ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೇವೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನ. ಅವರು ನನ್ನ ಜನ್ಮದಿನವನ್ನು ನನಗಾಗಿ ಅಲ್ಲ, ಎಲ್ಲ ಶಿಕ್ಷಕರಿಗಾಗಿ ಆಚರಿಸಿ ಎಂದು ಹೇಳಿದ ಕಾರಣದಿಂದ ಈ ದಿನವನ್ನು ಶಿಕ್ಷಕರಿಗೆ ಸಮರ್ಪಿಸಲಾಗಿದೆ. ಇದರ ಪ್ರಾಮುಖ್ಯತೆಯನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸುವ ದಿನ. ತಾಯಿ ಜನ್ಮ ನೀಡ್ತಾರೆ, ತಂದೆ ಪೋಷಿಸ್ತಾರೆ, ಆದರೆ ಶಿಕ್ಷಕರಾದಂಥವರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಬದುಕನ್ನು ಕಟ್ಟಿಕೊಡ್ತಾರೆ. ಹಾಗಾಗಿ ಇದು ಶಿಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ದಿನವಾಗಿ ನಾವು ಆಚರಿಸ್ತಾ ಇದ್ದೀವಿ. ಇನ್ನು ಎರಡನೇ ಅಂಶವಾಗಿ ನಾವು ನೋಡಬೇಕು ಅಂತ ಹೇಳಿದ್ರೆ ಮೌಲ್ಯಗಳ ನೆನಪು. ಭಾರತೀಯತೆ, ಭಾರತೀಯರು ಇರುವಂಥದ್ದೇ ಮೌಲ್ಯಗಳಿಗಾಗಿ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಗುರು ಶಿಷ್ಯರ ಸಂಬಂಧವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಆ ಗುರು ಶಿಷ್ಯರ ಸಂಬಂಧಗಳೇನಿದೆ, ಆ ಮೌಲ್ಯಗಳೇನಿದೆ, ಅದನ್ನೂ ಸಹ ನಾವು ನೆನೆಸ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಇನ್ನು ಮೂರನೇ ಮುಖ್ಯ ಅಂಶವಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಶಿಕ್ಷಣದ ಮಹತ್ವ. NEP 2020 ಹೇಳುವಂತೆ ಶಿಕ್ಷಕನೇ ಶಿಕ್ಷಣ ವ್ಯವಸ್ಥೆಯ ಹೃದಯ. ಈ ದಿನ ಶಿಕ್ಷಕರ ಪಾತ್ರವನ್ನು ಸಮಾಜಕ್ಕೆ ಮತ್ತೆ ನೆನಪಿಸುವಂತಹ ದಿನವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇನ್ನೂ ಒಂದು ಅಂಶವನ್ನು ನಾವು ತೆಗೆದುಕೋಬೇಕು ಅಂತ ಹೇಳಿದ್ರೆ ಇದರ ಪ್ರಾಮುಖ್ಯತೆಯಲ್ಲಿ ಪ್ರೇರಣೆ. ವಿದ್ಯಾರ್ಥಿಗಳಿಗೆ, ನಾನೊಬ್ಬ ಶಿಕ್ಷಕನಾಗ್ತೀನಿ ಅಂತ ಯೋಚನೆ ಮಾಡಿದಂತಹ ವಿದ್ಯಾರ್ಥಿಗೆ ಒಬ್ಬ ಉತ್ತಮ ಶಿಕ್ಷಕನಾಗಲು ಪ್ರೇರಣೆಯನ್ನು ನೀಡುತ್ತದೆ. ಅದರಂತೆ ಶಿಕ್ಷಕರಾದಂಥವರು ಸಹ ಉನ್ನತ, ಉದಾತ್ತ, ಉತ್ಕೃಷ್ಟ ಚಿಂತನೆಯ ಮೂಲಕ ಮತ್ತು ಉನ್ನತ ಮಟ್ಟದ ಶಿಕ್ಷಕರಾಗಲು ಪ್ರೇರಣೆ

0: ಯನ್ನು ನೀಡುವಂತಹ ದಿನವಾಗಿ ನಾವು ಈ ದಿನವನ್ನು ಆಚರಿಸ್ತಾ ಇದ್ದೀವಿ. ಇನ್ನು ವಿಶೇಷತೆಗಳ ಬಗ್ಗೆ ನಾವು ಯೋಚನೆಯನ್ನು ಮಾಡ್ತು ಅಂತ ಹೇಳಿದ್ರೆ ಭಾರತಕ್ಕೆ ಮಾತ್ರ ವಿಶೇಷ. ಯಾಕೆ ಭಾರತಕ್ಕೆ ವಿಶೇಷ ಅಂತ ಹೇಳಿದ್ರೆ, ವಿಶ್ವ ಶಿಕ್ಷಕರ ದಿನಾಚರಣೆಯನ್ನು 5 ಅಕ್ಟೋಬರ್ ನಾವು ಆಚರಣೆಯನ್ನು ಮಾಡ್ತೀವಿ. ಭಾರತದಲ್ಲಿ 5 ಸೆಪ್ಟೆಂಬರ್ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮದೇ ಆದಂತಹ ಪರಂಪರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನು ಎರಡನೆಯ ವಿಶೇಷ ಅಂತ ಹೇಳಿದ್ರೆ, ಈ ದಿನ ದೇಶದ ಅತ್ಯುತ್ತಮ ಶಿಕ್ಷಕರಿಗೆ ರಾಷ್ಟ್ರಪತಿಗಳಿಂದ ನ್ಯಾಷನಲ್ ಅವಾರ್ಡ್ ಅನ್ನು ನೀಡಲಾಗ್ತದೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಸಹ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ನೀಡಲಾಗ್ತದೆ. ಪ್ರತಿಯೊಂದು ತಾಲೂಕುಗಳಲ್ಲೂ ಸಹ ಅವರದೇ ಆದಂತಹ ಪ್ರಶಸ್ತಿ ನೀಡುವ ಪರಂಪರೆಯನ್ನು ಸಹ ಇಟ್ಕೊಂಡಿರುವಂಥದ್ದು ಶ್ಲಾಘನೀಯವಾಗಿದೆ. ಮೂರನೇ ವಿಶೇಷ ಅಂತ ಹೇಳಿದ್ರೆ ಗುರುಕುಲ ಪರಂಪರೆ. ಪಾಶ್ಚಿಮಾತ್ಯರಲ್ಲಿ ಟೀಚರ್ ಎಂದರೆ ಉದ್ಯೋಗ ಮಾತ್ರ, ಆದರೆ ಭಾರತದಲ್ಲಿ ಗುರುವೆಂದರೆ ಮಾರ್ಗದರ್ಶಕ. ಈ ವಿಶೇಷವನ್ನು ಅರಿಯುವಂಥದ್ದು ಈ ದಿವಸ ಆಗಿರ್ತದೆ. ಇನ್ನು ನಾಲ್ಕನೇ ಅಂಶವಾಗಿ ನಾವು ತೆಗೆದುಕೊಂಡ್ರೆ ಶಾಲೆಗಳಲ್ಲೂ ಸಹ ನಾವು ವಿಶೇಷತೆಯನ್ನು ನೋಡ್ತಾ ಇದ್ದೀವಿ. ಶಾಲೆಗಳಲ್ಲಿ ಮಕ್ಕಳೇ ಶಿಕ್ಷಕರಿಗೆ ಹಲವಾರು ಕಾರ್ಯಕ್ರಮಗಳನ್ನು ಏನು ಮಾಡ್ತಾರೆ, ಆಯೋಜಿಸ್ತಾರೆ. ಆ ನಿಟ್ಟಿನಲ್ಲಿ ಮೌಲ್ಯಗಳು ಸಹ ಬೆಳೆಯುತ್ತೆ. ಪ್ರತಿ ದಿವಸನೂ ಶಿಕ್ಷಕರು ಶಿಕ್ಷಕರಾಗಿರ್ತಾರೆ, ಮಕ್ಕಳು ಮಕ್ಕಳಾಗಿರ್ತಾರೆ. ಆದರೆ ಶಿಕ್ಷಕರ ದಿನಾಚರಣೆ ದಿವಸ ಮಾತ್ರ ಏನಾಗುತ್ತೆ, ಮಕ್ಕಳು ಏನೆಲ್ಲ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾರೆ ಅದೆಲ್ಲಕ್ಕೂ ಸಹ ನಾವೇನಾಗ್ತೀವಿ, ಭಾಗಿಯಾದ್ರ ಮೂಲಕ ನಾವೇ ವಿದ್ಯಾರ್ಥಿಗಳಾಗಿದ್ದೀವೇನೋ ಅನ್ನುವಂತಹ ಮನಸ್ಥಿತಿ ನಮಗೆ ಬರುತ್ತೆ. ಆ ನಿಟ್ಟಿನಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಂಬಂಧಗಳು ಸಹ ಬೆಳೆಯುತ್ತೆ. ಈ ರೀತಿಯಲ್ಲಿ ಮಕ್ಕಳು ಸಹ ಶಿಕ್ಷಕರಿಗೆ ತಮ್ಮದೇ ಆದ ರೀತಿಯಲ್ಲಿ ಗೌರವವನ್ನು ಸಲ್ಲಿಸುವಂತಹ ದಿನವಾಗಿ ಸಹ ನಾವು ನೋಡ್ತಾ ಇದ್ದೀವಿ.
1: ಸರ್, ಹಾಗಿದ್ರೆ ಶಿಕ್ಷಕರಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಕೊಡುಗೆಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸೋದಾದ್ರೆ?
0: ಖಂಡಿತವಾಗಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಅಂತ ಹೇಳಿದ್ರೆ ಅವರು ಮಹಾನ್ ತತ್ವಶಾಸ್ತ್ರಜ್ಞರು. ತಮ್ಮ ಹುಟ್ಟಿದ ದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಿ ಅಂತ ಹೇಳಿದಂಥ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ಇವರು ತಪ್ಪಾಗಲಾರದು. ಇವರು ರಾಷ್ಟ್ರಪತಿ ಆಗುವ ಮೊದಲು ಸುಮಾರು 40 ವರ್ಷಗಳ ಕಾಲ ಆದರ್ಶ ಶಿಕ್ಷಕರಾಗಿ ಕೆಲಸವನ್ನು ಮಾಡಿರ್ತಾರೆ. ಅವರನ್ನ ವಿದ್ಯಾರ್ಥಿಗಳು ಪ್ರೀತಿಯಿಂದ ಗುರುದೇವ ಅಂತ ಕರೀತಾ ಇರ್ತಾರೆ. ನೋಡಿ, ಕಲ್ಪನೆಯನ್ನ ಮಾಡ್ಕೊಳ್ಳಿ, ಹಿಂದೆ ಮಾಸ್ಟ್ರು, ಸರ್, ಈಗ ಮೇಸ್ಟ್ರಿ ಅನ್ನೋ ರೀತಿಯಲ್ಲಿ ಬಂದಿದೆ. ಅಂತಹ ದಿನಮಾನಗಳಲ್ಲಿ ಒಬ್ಬರನ್ನ ಗುರುದೇವ ಅಂತ ಕರಿತಾ ಇದ್ರು ಅಂತ ಹೇಳಿದ್ರೆ ಅವರು ಯಾವ ಮಟ್ಟದ ಉನ್ನತ ಮಟ್ಟದ ಶಿಕ್ಷಕರಾಗಿದ್ರು ಅನ್ನುವಂತಹ ಪರಿಕಲ್ಪನೆಯನ್ನು ನಾವು ಮೂಡ್ಕೋಬೇಕಾಗುತ್ತೆ. ಅವರ ಪ್ರಕಾರ ಅವರ ಕೊಡುಗೆಗಳನ್ನ ನಾವು ಗಮನಿಸ್ತೇವೆ ಅಂತ ಹೇಳಿದ್ರೆ, ಬೋಧನೆ ಎಂದರೆ ಕೇವಲ ಪಾಠವಲ್ಲ, ಬದುಕು ಅನ್ನುವ ರೀತಿಯಲ್ಲಿ ಅವರು ತಿಳ್ಕೊಂಡಿದ್ರು. ಬರೀ ನಾವು ಮಕ್ಕಳು ಮತ್ತು ಶಿಕ್ಷಕರಿಗೆ ನೇರ ಬೋಧನೆಯನ್ನು ಮಾಡುವಂಥದ್ದು, ಪಾಠವನ್ನು ಮಾಡಿದೆ, ನಾನು ಕಲಿಸ್ಬಿಟ್ಟೆ, ಟ್ರಾನ್ಸ್ಫರ್ ಮಾಡಿದೆ, ಇಷ್ಟೇ ಅಲ್ಲ, ಅದು ಬದುಕು ಎನ್ನುವಂತಹ ಆಲೋಚನೆಯನ್ನು ಅವರು ಒಳಗೊಂಡಿದ್ದರು. ಡಾಕ್ಟರ್ ರಾಧಾಕೃಷ್ಣನ್ರವರು ತತ್ವಶಾಸ್ತ್ರವನ್ನು ಪಠ್ಯಪುಸ್ತಕದಿಂದ ಓದಿಸ್ತಿರಲ್ಲ, ಬದಲಾಗಿ ಕತೆಗಳು, ಉದಾಹರಣೆಗಳು, ಜೀವನದ ಅನುಭವಗಳು, ಸುತ್ತಲಿನ ಪರಿಸರವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡು ಹೇಳುತ್ತಿದ್ದರಿಂದ ಅವರ ತರಗತಿಗಳಿಗೆ ವಿದ್ಯಾರ್ಥಿಗಳು ಬೇರೆ ವಿಷಯದ ತರಗತಿಗಳನ್ನು ಬಿಟ್ಟು ತತ್ವಶಾಸ್ತ್ರದ ತರಗತಿಗಳಿಗೆ ಹಾಜರಾಗ್ತಾ ಇದ್ರು ಅಂತ ಹೇಳಿದ್ರೆ ಯಾವ ನಿಟ್ಟಿನಲ್ಲಿ ಅವರು ಪ್ರಭಾವವನ್ನು ಬೀರಿದ್ರು ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತದೆ. ಮತ್ತೆ ಎರಡನೆಯ ಇವರ ಕೊಡುಗೆ ಅಂತ ಹೇಳಿದ್ರೆ, ನಾವು ಇವಾಗೆಲ್ಲ ಏನು ಯೋಚನೆ ಮಾಡ್ತಾ ಇದ್ದೀವಿ, ಆಧುನಿಕ ಕಾಲದಲ್ಲಿ ಟೀಚರ್ ಸೆಂಟ್ರಡ್ ಎಜುಕೇಷನ್ ಇತ್ತು, ಶಿಕ್ಷಕ ಕೇಂದ್ರಿತ ಶಿಕ್ಷಣ, ಈಗ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣವನ್ನು ನಾವು ಈಗ ಕೊಡ್ತಾ ಇದ್ದೀವಿ. ಅದೇ ಶಿಕ್ಷಣವನ್ನು ಅವರು ಅಂದೇ ನೀಡ್ತಾ ಇದ್ರು. ಹೇಗೆ ಅಂತ ಹೇಳಿದ್ರೆ, ಶಿಕ್ಷಕರು ಸರ್ವಾಧಿಕಾರಿಯಲ್ಲ, ಅವರು ವಿದ್ಯಾರ್ಥಿಯ ಸ್ನೇಹಿತ ಮತ್ತು ಮಾರ್ಗದರ್ಶಕ ಎಂದು ಹೇಳ್ತಾ ಇದ್ರು. ಯಾವಾಗ್ಲೂ ಏ ನಾನು ಹೇಳಿದ್ದು ಕಲಿಬೇಕು, ಇಷ್ಟನ್ನೇ ಕಲಿಬೇಕು, ಅವ್ರು ಯಾವತ್ತೂ ಆ ರೀತಿ ಯೋಚನೆ ಮಾಡ್ತಿರ್ಲಿಲ್ವಂತೆ. ಅವರ ಹಲವಾರು ಗ್ರಂಥಗಳನ್ನ ನಾವು ಓದ್ತು ಅಂತ ಹೇಳಿದ್ರೆ ಅವ್ರು ಎಂತಹ ಉದಾತ್ತ ಚಿಂತಕರು, ಉತ್ಕೃಷ್ಟ ಬರವಣಿಗೆಕಾರರು, ಇವೆಲ್ಲ ಅಂಶಗಳೊಂದಿಗೆ ಶಿಕ್ಷಕನಾದಂಥವನು ಯಾವಾಗಲೂ ಸಹ ವಿದ್ಯಾರ್ಥಿಗೆ ಸ್ನೇಹಿತನಾಗಿರ್ಬೇಕು, ಮಾರ್ಗದರ್ಶಕನಾಗಿರ್ಬೇಕು. 10 ಸಾರಿ ಅಲ್ಲ, 100 ಸಾರಿ ತಪ್ಪು ಮಾಡಿದ್ರು ಅವನಿಗೆ ತಿದ್ದಿ ಹೇಳಬೇಕು, 101 ಸಾರಿಗೆ ಸರಿ ಹೋಗ್ತಾನೆ ಎನ್ನುವಂತಹ ಚಿಂತನೆಯನ್ನು ಉಳ್ಳವರಾಗಿದ್ದರು. ಹಾಗಾಗಿ ಪ್ರಪ್ರಥಮವಾಗಿ ಅವರು ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿದ್ದರು. ಇನ್ನು ಮೂರನೇ ಅಂಶವನ್ನು ನಾವು ತೆಗೆದುಕೊಂಡ್ರೆ, ಭಾರತೀಯ ಶಿಕ್ಷಣಕ್ಕೆ ವಿಶ್ವ ಮನ್ನಣೆಯನ್ನು ಸಿಗುವ ರೀತಿಯಲ್ಲಿ ಅವರ ಕೊಡುಗೆಯನ್ನು ನಾವು ಕಾಣ್ತೀವಿ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು 1918 1921 ಕೆಲಸವನ್ನು ಶಿಕ್ಷಕರಾಗಿ, ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ 1921 ಆಂಧ್ರ ಮತ್ತು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೆಲಸವನ್ನು ಮಾಡಿರ್ತಾರೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಸ್ಟಾಲ್ಡಿಂಗ್ ಪ್ರಾಧ್ಯಾಪಕರಾಗಿ ಭಾರತೀಯ ಶಿಕ್ಷಣ ಎಷ್ಟು ಶ್ರೇಷ್ಠ ಎಂದು ತೋರಿಸಿಕೊಡ್ತಾರೆ. ಇವರು ಎಲ್ಲೆಲ್ಲಿ ಶಿಕ್ಷಕರಾಗಿ ಕೆಲಸವನ್ನು ಮಾಡಿದ್ರು, ಅಧ್ಯಾಪಕರಾಗಿ ಕೆಲಸವನ್ನು ಮಾಡಿದ್ರು, ಅಲ್ಲೆಲ್ಲವೂ ಸಹ ವಿದ್ಯಾರ್ಥಿಗಳಿಂದ ಅತ್ಯುನ್ನತ ಮನ್ನಣೆಯನ್ನು ಗಳಿಸುವುದರಲ್ಲದೆ ಇಡೀ ನಾವು ಸಾರ್ವಜನಿಕರು ಅಂತ ಏನು ಹೇಳ್ತೀವಿ ಮತ್ತು ಪೋಷಕರು ಅಂತ ಹೇಳ್ತೀವಿ, ಅದು ಜನರ ಬಾಯಿಯಿಂದ ಬಾಯಿಗೆ ಬೆಳೆದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ

0: ಅಂತ ಹೇಳಿದ್ರೆ ಅವರು ಶಿಕ್ಷಕರಾಗಿ ಒಂದು ಮೇರು ಪರ್ವತ ಎನ್ನುವಂತಹ ಅಂಶವನ್ನು ಮನಗಾಣ್ತಾ ಇದ್ರು. ಇವರ ಹೆಸರು ನಮ್ಮ ದೇಶದಲ್ಲಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಿಗೂ ಸಹ ಹರಡಿ ಅವರಿಗೆ ಹಲವಾರು ಡಾಕ್ಟರೇಟ್ ಪ್ರಶಸ್ತಿಗಳು ಸಹ ಬಂದಿತ್ತು. ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಂತು ಅಂತ ಹೇಳಿದ್ರೆ 1918-21 ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿದ್ದರು. ಅವರನ್ನು ಬೀಳ್ಕೊಡುವಂಥ ಸಂದರ್ಭದಲ್ಲಿ ಕುದುರೆ ಗಾಡಿ ಸಾರೋಟಿ ಇದೆಯಲ್ಲ, ಅದಕ್ಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕುದುರೆಗಳನ್ನು ಜೋಡಿಸಿ ಜೊತೆಯಲ್ಲಿ ಹೋಗುವಂಥದ್ದನ್ನು ನಾವು ನೋಡಿರ್ತೀವಿ. ಬಟ್ ವಿದ್ಯಾರ್ಥಿಗಳೇನು ಮಾಡಿದ್ರು, ಕುದುರೆಗಳನ್ನು ಬಿಡಿಸಿ ತಾವೇ ಕುದುರೆಗಳಾಗಿ ಅವರನ್ನು ವಿಶ್ವವಿದ್ಯಾನಿಲಯದಿಂದ ರೈಲ್ವೆ ಸ್ಟೇಷನ್ವರೆಗೆ ಕರ್ಕೊಂಡೋಗಿದ್ರು ಅಂತ ಹೇಳಿದ್ರೆ ಅದು ಒಂದು ಇತಿಹಾಸವೇ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡಿದರು. ಒಬ್ಬ ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಆ ಮಟ್ಟಿಗೆ ಅವರು ಹೃದಯದಲ್ಲಿ ನಿಂತಿದ್ರು ಅಂತ ಹೇಳಿದ್ರೆ ಅವರು ವಿಶ್ವಮಾನ್ಯರು ಅಂತ ಹೇಳಿದ್ರೆ ಎಂದಿಗೂ ತಪ್ಪಾಗಲಾರ್ದು.
1: ಸರ್, ಹಾಗೇನೆ ಈ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತಹ ಮಹಿಳಾ ಶಿಕ್ಷಕಿ ಅಂದರೆ ಅದು ಸಾವಿತ್ರಿ ಬಾಯಿ ಪುಲೆ ಅವರು. ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸೋದಾದ್ರೆ
0: ಖಂಡಿತವಾಗಿ ಸ್ಮರಿಸಲೇಬೇಕಾಗ್ತದೆ. ಭಾರತದ ಮೊದಲ ಮಹಿಳಾ ಶಿಕ್ಷಕಿ, ಮಹಿಳಾ ಶಿಕ್ಷಣದ ತಾಯಿ, ಅಕ್ಷರದವ್ವ ಎಂದೆಲ್ಲ ನಾವು ಯಾರನ್ನ ಕರಿತೀವಿ ಅಂತ ಹೇಳಿದ್ರೆ ಸಾವಿತ್ರಿ ಬಾಯಿ ಪುಲೆ ಅವ್ರನ್ನ ಕರಿತೀವಿ. ಇವ್ರನ್ನ ಈ ರೀತಿ ಕರಿಬೇಕು ಅಂತ ಹೇಳಿದ್ರೆ ಅಂದಿನ ಕಾಲದ ಹಿನ್ನೆಲೆಯನ್ನು ಸಹ ನಾವು ನೋಡಬೇಕಾಗ್ತದೆ. 1848 ಆ ಕಾಲದಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವುದು ಪಾಪ ಎಂದು ಭಾವಿಸಲಾಗಿತ್ತು. ಅಂತಹ ಕಾಲದಲ್ಲಿ ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಮೊದಲ ಶಾಲೆಯನ್ನು ತೆರೀತಾರೆ. ಮತ್ತು ಸಾವಿತ್ರಿಬಾಯಿ ಪುಲೆ ಮತ್ತು ಅವರ ಪತಿ ಜ್ಯೋತಿಬಾ ಪುಲೆ, ಸಾವಿತ್ರಿಬಾಯಿ ಪುಲೆಯವ್ರನ್ನ ನಾವು ಹೇಗೆ ನೆನೆಸ್ಕೊಂತೀವೋ ಅವರ ಪತಿಯಾದಂತಹ ಜ್ಯೋತಿಬಾ ಪುಲೆಯವ್ರನ್ನು ಸಹ ನಾನು ನೆನೆಸ್ಕೋಬೇಕಾಗತ್ತೆ. ಅಂದಿನ ಕಾಲದಲ್ಲೇ ಒಬ್ಬರು ಶಿಕ್ಷಕಿಯಾಗಿ ನಾನು ಹೋಗ್ತೀನಿ, ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ತೆರೀತೀನಿ ಅಂತ ಹೇಳಿದಾಗ ಅಷ್ಟೊಂದು ಸಪೋರ್ಟಿವ್ ಆಗಿದ್ದರು ಅವರ ಪತಿ. ಹಾಗಾಗಿ ಇವರನ್ನು ಸಹ ನಾವು ಸ್ಮರಿಸ್ಕೊಳ್ಳುವಂಥದ್ದು ಅತ್ಯವಶ್ಯಕವಾಗಿರ್ತದೆ. ಇವರ ಪ್ರಮುಖ ಕೊಡುಗೆಗಳು ಅಂತ ಹೇಳಿದ್ರೆ ಇವರು ಪ್ರಪ್ರಥಮವಾಗಿ ಭಾರತದಲ್ಲಿ ಮೊದಲ ಬಾಲಕಿಯರ ಶಾಲೆಯನ್ನು ತೆಗೀತಾರೆ. ಪುಣೆಯ ಬಿಡೆ ವಾಡದಲ್ಲಿ ಕೇವಲ 9 ವಿದ್ಯಾರ್ಥಿನಿಯರೊಂದಿಗೆ ಮೊದಲ ಶಾಲೆ ಪ್ರಾರಂಭ ಆಗ್ತದೆ. ಇವರ ವಯಸ್ಸು ಕೇವಲ ಆವಾಗ 17 ಮಾತ್ರ. ನಾನು ಮೊದಲೇ ಹೇಳಿದಂತೆ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವಂಥದ್ದು ತಪ್ಪು ಪಾಪ ಎನ್ನುವಂತಹ ಕಾಲ ಇತ್ತು. ಹಾಗಾಗಿ ಇವರು 9 ಮಕ್ಕಳಿಗಾಗಿ ಶಾಲೆಯನ್ನು ತೆರೆದಾಗ ಇವರ ಮೇಲೆ ಸಗಣಿಯನ್ನು ಕಲ್ಲನ್ನು ಎಸಿತಾ ಇದ್ರು. ಹಾಗಾಗಿ ಇವರೇನು ಮಾಡೋರು, ಬಟ್ಟೆ ಎಲ್ಲ ಕೊಳೆ ಆಗಿಬಿಡುತ್ತಲ್ಲ, ಹಾಗಾಗಿ ಇವರು ಮತ್ತೊಂದು ಸೀರೆಯನ್ನು ತೆಗೆದುಕೊಳ್ತಾ ಇದ್ರು. ಶಾಲೆಗೆ ಹೋದ್ಮೇಲೆ ಅದನ್ನು ಬದಲಾಯಿಸಿ ಪುನಃ ಎಂದೂ ಸಹ ಅವರು ಏನು ಬೇಸರವನ್ನೇ ಮಾಡಿಕೊಳ್ಳದೇ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ತೆರೆದಿದ್ದಷ್ಟೇ ಅಲ್ಲ, ಹೆಣ್ಣು ಮಕ್ಕಳನ್ನು ಕಲಿಕೆಗಾಗಿ ಪ್ರೋತ್ಸಾಹವನ್ನು ನೀಡಿದ್ರು. ಈ ಪ್ರೋತ್ಸಾಹವನ್ನು ನೀಡಿದ್ರಿಂದನೇ ಇವರ ಒಂದು ಶಾಲೆ 18 ಶಾಲೆಗಳಾಗಿ ಬೆಳೀತು. 1948 1952 ಸುಮಾರು ಮಹಾರಾಷ್ಟ್ರದಲ್ಲಿ 18 ಹೆಣ್ಣು ಮಕ್ಕಳ ಶಾಲೆಗಳನ್ನು ತೆರೀತಾರೆ. ಇದನ್ನು ನೋಡಿದಂತಹ ಬ್ರಿಟಿಷ್ ಸರ್ಕಾರವೂ ಸಹ ಬೆರಗುಗೊಳ್ಳುತ್ತೆ. ನಮ್ಮ ಕೈಯಲ್ಲಿ ಆಗದಂತಹ ಕೆಲಸವನ್ನು ಒಬ್ಬ ಹೆಣ್ಣು ಮಗಳು, ಭಾರತೀಯ ಹೆಣ್ಣು ಮಗಳು ಮಾಡ್ತಾ ಇದ್ರಲ್ಲ ಅಂತ ಹೇಳಿ ಅವರು ಸಹ ಬೆರಗುಗೊಳ್ತಾರೆ. ಜೊತೆಗೆ ಸಾವಿತ್ರಿಬಾಯಿ ಪುಲೆಯವರನ್ನ ನಾವು ಶಿಕ್ಷಕಿಯರಿಗೆ ಶಿಕ್ಷಕಿ ಅಂತ ನಾವು ಕರಿತೀವಿ. ಹೇಗೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ 9 ವಿದ್ಯಾರ್ಥಿನಿಯರಿಗೆ ಇವರು ಒಂದು ಶಾಲೆಯನ್ನು ಪ್ರಾರಂಭವನ್ನು ಮಾಡ್ತಾರೆ. 1948-52 ಇನ್ನೂ ಸಹ 18 ಶಾಲೆಗಳನ್ನು ಪ್ರಾರಂಭವನ್ನು ಮಾಡ್ತಾರೆ. ಈ ಶಾಲೆಗಳಿಗೆ ಶಿಕ್ಷಕಿಯರೇ ಬೇಕಲ್ಲ, ಹಾಗಾಗಿ ವಿದ್ಯಾರ್ಥಿನಿಯರಿಗೆ ಪಾಠ ಮಾಡುವುದರೊಂದಿಗೆ ಶಿಕ್ಷಕಿಯರನ್ನು ಸಹ ತಯಾರು ಮಾಡ್ತಾರೆ. ಅವರ ಮನೋಸ್ಥೈರ್ಯವನ್ನು ಹೆಚ್ಚಿಸ್ತಾರೆ. ಯಾರು ಸ್ವಲ್ಪ ಕಲಿತಿರ್ತಾರೋ ಅವರಿಗೆ ಮನೋಸ್ಥೈರ್ಯವನ್ನು ಹೆಚ್ಚಿಸಿ ನೀವು ಶಿಕ್ಷಕಿಯರಿಗಾಗಿ ಬನ್ನಿ. ಇವರನ್ನು ನೋಡಿದಂತಹ ಎಷ್ಟೋ ಜನರು ಹಿನ್ನಡೆಯನ್ನು ಇದು ಮಾಡ್ತಾರೆ, ಅಯ್ಯೋ ಸಗಣಿ ಹೆಚ್ಚಿಸ್ಕೋಬೇಕು, ಕಲ್ಲಲ್ಲೋಡಿಸ್ಕೋಬೇಕು, ಹೇಗಪ್ಪ ಅಂತ ಹೇಳಿ. ಬಟ್ ಇವರು ಏನು ಮಾಡ್ತಾರೆ, ಮನ ಪರಿವರ್ತನೆಯನ್ನು ಮಾಡ್ತಾರೆ. ಹಾಗಾಗಿ ಫಾತಿಮಾ ಶೇಖ್ ಎನ್ನುವಂತಹ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಇವರು ತಯಾರು ಮಾಡ್ತಾರೆ. ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿ ಅಂತ ಹೇಳಿದ್ರೆ ಫಾತಿಮಾ ಶೇಖ್. ಇವರನ್ನೂ ಸಹ ತಯಾರು ಮಾಡಿದಂಥವರು ಸಾವಿತ್ರಿಬಾಯಿ ಪುಲೆಯವರೇ ಆಗಿರ್ತಾರೆ. ಜೊತೆಗೆ ಸಾಮಾನ್ಯ ಹೆಣ್ಣು ಮಕ್ಕಳೊಂದಿಗೆ ವಿಧವೆಯರಿಗೆ ಮತ್ತು ದಲಿತರ ಶಿಕ್ಷಣಕ್ಕೂ ಸಹ ಇವರು ಒತ್ತನ್ನು ನೀಡ್ತಾರೆ. 1854 ವಿಧವೆಯರಿಗಾಗಿ ಆಶ್ರಮ ಶಾಲೆಯನ್ನು ತೆರೀತಾರೆ. ಕೇಶಮಂಡನ ಮಾಡಿಸಿಕೊಂಡಂತಹ ವಿಧವೆಯರಿಗೆ ಆಶ್ರಯವನ್ನು ಸಹ ನೀಡುವಂಥದ್ದು ಇವರ ಒಂದು ಉತ್ಕೃಷ್ಟ ಕಾರ್ಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮತ್ತು ಎಲ್ಲ ರೀತಿಯ ದಲಿತ ಮತ್ತು ದುರ್ಬಲ ವರ್ಗದವರ ಶಿಕ್ಷಣಕ್ಕೆ ಹೋರಾಟವನ್ನು ಮಾಡ್ತಾರೆ. ಇದಕ್ಕಾಗಿ ಸತ್ಯಶೋಧಕ ಸಮಾಜದ ಮೂಲಕ ಜಾಗೃತಿಯನ್ನು ಸಹ ಮಾಡ್ತಾರೆ. ಪತಿ ಜ್ಯೋತಿಬಾ ಪುಲೆ ಜೊತೆ ಸೇರಿ ಹೆಣ್ಣು ಮಕ್ಕಳು, ದೀನದಲಿತರು, ದುರ್ಬಲ ವರ್ಗದವರೆಲ್ಲರಿಗೂ ಸಹ ಶಿಕ್ಷಣವನ್ನು ನೀಡುವುದರ ಮೂಲಕ ಶಿಕ್ಷಣವೇ ಮುಕ್ತಿಯ ಮಾರ್ಗ ಎಂದು ಒಂದು ಸ್ಲೋಗನನ್ನು ನೀಡಿ ಸಾರುವ ಮೂಲಕ ಎಲ್ಲರಿಗೂ ನಿಮಗೆ ಶಿಕ್ಷಣ ಇದ್ದರೆ ಮಾತ್ರ ನಮ್ಮ ಮುಕ್ತಿ ಸಿಗುತ್ತೆ ಎನ್ನುವಂಥ ಮಾತನ್ನು ಸಹ ಹೇಳ್ತಾರೆ. ಇವರು ನಾವು ಮತ್ತೊಂದು ಮುಖ್ಯ ಅಂಶವಾಗಿ ನೋಡಬೇಕು ಅಂತ ಹೇಳಿದ್ರೆ ಇವರು ಒಬ್ಬ ಕವಿಯಿತ್ರಿಯಾಗಿಯೂ ಸಹ ಕೆಲಸವನ್ನು ಮಾಡಿದರು.

ಶಿಕ್ಷಕರಾಗಿ, ಕವಯಿತ್ರಿಯಾಗಿ, ಸಮಾಜ ಸುಧಾರಕಿಯಾಗಿ ಇವರ ಪಾತ್ರಗಳನ್ನು ನಾವು ಗಮನಿಸಿದ್ರೆ ಇಂದಿನ ಎಲ್ಲ ಶಿಕ್ಷಕರಿಗೂ ಸಹ ಇವರು ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವರು ಎರಡು ಕವನ ಸಂಕಲನಗಳನ್ನು ಸಹ ಬರೆದಿದ್ದಾರೆ. ಒಂದು ಕಾವ್ಯಪುಲೆ 1854, ಭಾವನ್ಸತಿ ಸುಬೋಧ ರತ್ನಾಕರ ಅನ್ನುವಂಥದ್ದು ಮತ್ತೊಂದು ಇವರ ಕವನ ಸಂಕಲನ. ಇವರ ಕವನ ಸಂಕಲನದ ವಿಶೇಷತೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗಾಗಿಯೇ

0: ಸರ್, ಹಾಗೆಯೇ ಈ ಶಿಕ್ಷಕ ವೃತ್ತಿಗೆ ಸಾವಿರಾರು ವರ್ಷಗಳ ಹಿನ್ನೆಲೆ ಮತ್ತು ಪ್ರಾಮುಖ್ಯತೆಯನ್ನು ನಮ್ಮ ದೇಶದಲ್ಲಿ ಕೊಡ್ತಾ ಬರ್ತಾ ಇದ್ದೀವಿ ಸರ್. ಆ ನಿಟ್ಟಿನಲ್ಲಿ ಒಬ್ಬ ಉನ್ನತ ಶಿಕ್ಷಕನಿಗೆ ಇರಬೇಕಾದಂಥ ಗುಣಗಳಾಗಿರ್ಬೋದು, ಗುಣಗಳಿಗಿಂತ ಜವಾಬ್ದಾರಿಗಳಾಗಿರ್ಬೋದು, ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ಶಿಕ್ಷಕ ವೃತ್ತಿಯ ಪ್ರಾಮುಖ್ಯತೆ ಅಂತ ನಾವು ಹೇಳ್ತು ಅಂತ ಹೇಳಿದ್ರೆ ಪ್ರಾಮುಖ್ಯತೆಯೇ ಆಗಲಿ, ಜವಾಬ್ದಾರಿನೇ ಆಗಲಿ, ನೀವು ಮೊದಲೇ ಹೇಳದಂತೆ ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ, ಇಷ್ಟು ಉದಾತ್ತ ಪರಿಕಲ್ಪನೆಯನ್ನು ನಮ್ಮ ಭಾರತೀಯತೆ ನೀಡಿದೆ. ಹಾಗಾಗಿ ಇದರ ಪ್ರಾಮುಖ್ಯತೆ ಮತ್ತು ಹಿನ್ನೆಲೆ ಎರಡೂ ಸಹ ಅತ್ಯಂತ ಉದಾತ್ತವಾದ್ದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಭಾರತದಲ್ಲಿ ಶಿಕ್ಷಕರು ಅಂತ ಹೇಳಿದ್ರೆ ಹಿಂದೆ ವೈದಿಕ ಕಾಲದಲ್ಲಿ ಮನೆಯಲ್ಲೇ ಇದ್ದು ಕಲಿಸ್ತಾ ಇದ್ರು. ಗುರು ಕೇವಲ ಪಾಠ ಹೇಳ್ತಾ ಇರಲಿಲ್ಲ, ಜೀವನ ಕಲಿಸ್ತಾ ಇದ್ರು. ಹಾಗಾಗಿ ಅವರನ್ನು ನಾನು ಮೊದಲೇ ಹೇಳಿದಂತೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂದು ಪೂಜಿಸಲಾಗ್ತಾ ಇತ್ತು. ಇನ್ನು ನಂತರದಲ್ಲಿ ಬೌದ್ಧ ಮತ್ತು ಜೈನರ ಕಾಲಕ್ಕೆ ಬಂತು ಅಂತ ಹೇಳಿದ್ರೆ ವಿಶ್ವದ ಮೊದಲ ವಿಶ್ವವಿದ್ಯಾನಿಲಯಗಳಾದಂತಹ ನಳಂದ ಮತ್ತು ತಕ್ಷಶಿಲೆಯಲ್ಲಿ ಸಾವಿರಾರು ಶಿಕ್ಷಕರು ಇರ್ತಾರೆ ನೋಡಿ. ಆಗಿನ ಕಾಲದಲ್ಲೇ ಚೀನಾ, ಗ್ರೀಸ್ನಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ಕಲಿತಾ ಇರ್ತಾರೆ. ಅಂದರೆ ಇಲ್ಲಿನ ಶಿಕ್ಷಕರು ಎಷ್ಟು ಮೇರು ಪರ್ವತವಾಗಿದ್ದರು, ಎಷ್ಟೊಂದು ಕಲ್ತಿದ್ರು ಅನ್ನುವಂಥದ್ದು ಇದರಿಂದ ವೇದ್ಯ ಆಗ್ತದೆ.

0: ಇನ್ನು ಬ್ರಿಟಿಷ್ ಕಾಲಕ್ಕೆ ನಾವು ಬಂತು ಅಂತ ಹೇಳಿದ್ರೆ, ಬ್ರಿಟಿಷರು ಶಿಕ್ಷಣವನ್ನ ಉದ್ಯೋಗಕ್ಕಾಗಿ ಮಾಡಿದ್ರು, ಗುರು ಶಿಕ್ಷಕರಾದ್ರು, ಗುರುಕುಲ ಶಾಲೆ ಆಗತ್ತೆ. ಇನ್ನು ಸ್ವತಂತ್ರ ಭಾರತದಲ್ಲಿ ನಾವು ಬಂತು ಅಂತ ಹೇಳಿದ್ರೆ, ಡಾಕ್ಟರ್ ರಾಧಾಕೃಷ್ಣನ್, ಸಾವಿತ್ರಿಬಾಯಿ ಫುಲೆ ಅವರಂತಹ ಶಿಕ್ಷಕರಿಂದ ಶಿಕ್ಷಕರ ವೃತ್ತಿಗೆ ಮತ್ತೆ ಗೌರವ ಬಂತು. ಇಂದು ಶಿಕ್ಷಕ ವೃತ್ತಿ ಕೇವಲ ಕೆಲಸವಲ್ಲ, ರಾಷ್ಟ್ರ ನಿರ್ಮಾಣದ ಕೆಲಸ ಎಂದೇ ಭಾವಿಸಬೇಕಾಗ್ತದೆ. ಇದು ಮುಖ್ಯ ಅಂಶ. ಇಂದು ಶಿಕ್ಷಕ ವೃತ್ತಿ ಕೇವಲ ಕೆಲಸ ಅಲ್ಲ, ರಾಷ್ಟ್ರ ನಿರ್ಮಾಣದ ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾವು ಈ ಶಿಕ್ಷಕ ವೃತ್ತಿಯ ಪ್ರಾಮುಖ್ಯತೆಯನ್ನು ನೋಡ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಪ್ರತಿಯೊಂದು ರಾಷ್ಟ್ರದ ಭವಿಷ್ಯ ತರಗತಿಯಲ್ಲಿ ರೂಪುಗೊಳ್ಳುತ್ತದೆ. ಇದನ್ನು ಡಾಕ್ಟರ್ ರಾಧಾಕೃಷ್ಣನ್ ಅವರೇ ಹೇಳ್ತಾರೆ, ದೇಶದ ಭವಿಷ್ಯ ತರಗತಿಯ ನಾಲ್ಕು ಗೋಡೆಗಳ ಮಧ್ಯೆ ರೂಪುಗೊಳ್ಳುತ್ತದೆ. ಒಬ್ಬ ಸೈನಿಕ ದೇಶದ ಗಡಿಯನ್ನು ಕಾಯ್ತಾನೆ, ಒಬ್ಬ ಶಿಕ್ಷಕ ದೇಶದ ಭವಿಷ್ಯವನ್ನು ಕಾಯ್ತಾನೆ. ಹಾಗಾಗಿ ಇಲ್ಲಿ ಶಿಕ್ಷಕ ವೃತ್ತಿ ಕೇವಲ ಕೆಲಸ ಅಲ್ಲ, ಇದು ರಾಷ್ಟ್ರ ನಿರ್ಮಾಣದ ಕೆಲಸ, ಅಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಜವಾಬ್ದಾರಿಯಿಂದ ಸಾಗಬೇಕಾಗ್ತದೆ. ಜೊತೆಗೆ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಕೇವಲ ಮಾಹಿತಿಯನ್ನು ನೀಡುವಂಥದ್ದಲ್ಲ, ಟ್ರಾನ್ಸ್ಫರ್ ಅಲ್ಲ, ವಿಷಯಗಳ ಟ್ರಾನ್ಸ್ಫರ್ ಅಲ್ಲ, ಸಂಸ್ಕಾರವನ್ನು ನೀಡುವಂಥದ್ದು. ಗೂಗಲ್ಲು ಮಾಹಿತಿ ನೀಡಬಹುದು, AI ಪಾಠ ಹೇಳ್ಬೋದು, ಆದರೆ ಶಿಕ್ಷಕ ಮಾತ್ರ ಸಂಸ್ಕಾರವನ್ನು ಕೊಡ್ತಾನೆ, ಮೌಲ್ಯಗಳನ್ನು ನೀಡ್ತಾನೆ. ಜೊತೆಗೆ ಧರ್ಮ, ದಯೆ, ಸತ್ಯ, ನ್ಯಾಯ ಈ ಎಲ್ಲ ಅಂಶಗಳನ್ನ ಕಲಿಸೋಕ್ಕೆ ಶಿಕ್ಷಕರು ಬೇಕೇ ಬೇಕು. ಹಾಗಾಗಿ ಸಂಸ್ಕಾರವಂತರನಾಗಿ ಸಮಾಜವನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಉತ್ತಮ ಶಿಕ್ಷಕರು ಬೇಕೇ ಬೇಕು. ಆ ಉತ್ತಮ ಶಿಕ್ಷಕರ ಪ್ರಾಮುಖ್ಯತೆಯನ್ನು ಈ ಸಂಸ್ಕಾರದ ಮೂಲಕ ನಾವು ತಿಳ್ಕೋಬಹುದು. ಮತ್ತು ಸಮಾಜದ ಅಸಮಾನತೆಯನ್ನು ನಿವಾರಿಸುವಂಥವರು ಸಹ ಶಿಕ್ಷಕರಾಗಿ ನಾವು ನೋಡ್ಬೋದು. ಇಂದಿನ ಸವಾಲಿನಲ್ಲಿ ಶಿಕ್ಷಕರ ಪಾತ್ರವನ್ನು ನಾವು ಸಹ ಈಗ ನೋಡಬೇಕಾಗಿದೆ. ಮಕ್ಕಳು ಮೊಬೈಲ್, ಇಂಟರ್ನೆಟ್ನಲ್ಲಿ ಕಳೆದೋಗ್ತಾ ಇದ್ದಾರೆ, ಅವ್ರನ್ನ ಸರಿಯಾದ ದಾರಿಗೆ ತಗೊಂಡು ಬರುವಂಥದ್ದು ಸಹ ಶಿಕ್ಷಕರ ಕರ್ತವ್ಯವಾಗಿರ್ತದೆ. ಇದಕ್ಕಾಗಿ ನೀತಿಕತೆಗಳು, ಇನ್ನಿತರ ಚಟುವಟಿಕೆಗಳು, ಯಾವಾಗಲೂ ಸಹ ಅವ್ರನ್ನ ಚಟುವಟಿಕೆಗಳಲ್ಲಿ ತೊಡಗಿಸುವುದರ ಮೂಲಕ ಮಕ್ಕಳನ್ನು ನಾವು ಆ್ಯಕ್ಟಿವ್ ಆಗಿಡಬೇಕು. ಜೊತೆಗೆ ತರಗತಿ ಅಂತ ಹೇಳಿದ್ರೆ ಮಕ್ಕಳಿಗೆ ಮೊಬೈಲ್ಗಿಂತ ನನ್ನ ತರಗತಿ ಚಟುವಟಿಕೆಗಳಿಷ್ಟ ಎನ್ನುವ ರೀತಿಯಲ್ಲಿ ಮಾಡುವಂತಹ ಪ್ರಮುಖ ಅಂಶವೂ ಸಹ ಶಿಕ್ಷಕರ ಮೇಲೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ನಮ್ಮ ಪ್ರಾಮುಖ್ಯತೆಯನ್ನು ನಾವು ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ ಶಿಕ್ಷಕರಾದಂಥವರು ಸಹ ಈ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗಬೇಕಾಗಿರುತ್ತೆ.
1: ಸರ್, ತಾವು ಕೂಡ ಒಬ್ಬ ಶಿಕ್ಷಕರಾಗಿ ದಶಕಗಳ ಕಾಲ ಈ ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀರಾ ಸರ್. ಹಲವಾರು ವಿದ್ಯಾರ್ಥಿಗಳನ್ನು ತಾವು ನೋಡಿರ್ತೀರಾ. ಪ್ರಸ್ತುತದಲ್ಲಿ ನಾವು ಶಿಕ್ಷಣ ಒಂದು ವ್ಯವಸ್ಥೆಯನ್ನು ನೋಡ್ತು ಅಂದರೆ ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವಿನ ಒಂದು ಬಾಂಧವ್ಯ ಅನ್ನೋಂಥದ್ದು ಬಹಳ ವಿರಳ ಅನಿಸುತ್ತೆ. ಒಂದು ಉತ್ತಮ ಬಾಂಧವ್ಯವನ್ನು ನೋಡುವಂಥದ್ದು ಶಿಕ್ಷಕ ಮತ್ತು ವಿದ್ಯಾರ್ಥಿನಲ್ಲಿ. ತಮ್ಮ ಒಂದು ಅನುಭವದ ಪ್ರಕಾರ ಪ್ರಸ್ತುತ ಈ ಬಾಂಧವ್ಯದ ಒಂದು ಕೊರತೆಗಳಾಗಿರ್ಬೋದು, ಇದನ್ನು ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಯುವ ಶಿಕ್ಷಕರ ಪಾತ್ರ ಆಗಿರ್ಬೋದು, ಇದಕ್ಕೆ ಪ್ರತಿಯಾಗಿ ಒಂದು ವಿದ್ಯಾರ್ಥಿಗಳ ಒಂದು ಸಹಕಾರ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ತಮ್ಮ ಅಭಿಪ್ರಾಯ ಆಗಿರ್ಬೋದು ಅಥವಾ ತಮ್ಮ ಅನುಭವ ಆಗಿರ್ಬೋದು, ಜೊತೆಗೆ ಸಲಹೆಯನ್ನು ಯಾವ ರೀತಿ ಕೊಡೋಕ್ಕೆ ಇಷ್ಟಪಡ್ತೀರಾ?
0: ಮೊದಲಿಗೆ ನಾನು ಇಂದಿನ ಯುವ ಶಿಕ್ಷಕ ಮಿತ್ರರಿಗೆ ಒಂದು ಕಿವಿ ಮಾತನ್ನು ಹೇಳಬೇಕು ಅಂತ ಬಯಸ್ತೇನೆ. ಎಲ್ಲ ಯುವ ಶಿಕ್ಷಕ ಮಿತ್ರರೇ, ನೀವು ಆಯ್ಕೆ ಮಾಡಿಕೊಂಡಿರುವಂಥದ್ದು ಕೇವಲ ಒಂದು ಉದ್ಯೋಗವಲ್ಲ, ಒಂದು ಯುಗವನ್ನೇ ನಿರ್ಮಿಸುವ ಜವಾಬ್ದಾರಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂದಿನ ಮೊಬೈಲ್ ಯುಗದಲ್ಲಿ ನಾವು ಮನುಷ್ಯರಾಗಬೇಕಾಗತ್ತೆ. ಇದು ಕೇವಲ ಯುವ ಶಿಕ್ಷಕರಿಗೆ

0: ಅಷ್ಟೇ ಅಲ್ಲ, ಶಿಕ್ಷಕನಾಗಿ ನನಗೆ ನಾನು ಹೇಳ್ಕೊಳ್ಳುವಂಥ ಮಾತು ಆಗಿರುತ್ತೆ. ಮೊಬೈಲ್ ಯುಗದಲ್ಲಿ ನಾವು ಮನುಷ್ಯ ಆಗಬೇಕಾಗತ್ತೆ. ಇಂದು ಮಕ್ಕಳ ಕೈಯಲ್ಲಿ ಗೂಗಲ್ ಇದೆ, ಎಐ ಇದೆ, ಹಲವಾರು ಮನಸ್ಸಿನ ಗೊಂದಲಗಳಿದೆ. ಇವೆಲ್ಲಕ್ಕೂ ಸಹ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ರೆ, ಮಕ್ಕಳ ಮನಸ್ಸಿನಲ್ಲಿ ಜೀವಂತಿಕೆಯನ್ನು ತುಂಬಬೇಕು ಅಂತ ಹೇಳಿದ್ರೆ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ ಆಗ್ತದೆ. ಗೂಗಲ್ ನಮ್ಮ ಮಾಹಿತಿಯನ್ನು ಕೊಡ್ಬೋದು, ಎಐ ಉತ್ತರವನ್ನು ಕೊಡ್ಬೋದು, ಆದರೆ ಮಕ್ಕಳ ಮನಸ್ಸಿನಲ್ಲಿ ಜೀವಂತಿಕೆಯನ್ನು ತುಂಬಲಿಕ್ಕೆ ಸಾಧ್ಯ ಇರುವಂಥದ್ದು ಅಂತ ಹೇಳಿದ್ರೆ ಅದು ಶಿಕ್ಷಕರಿಗೆ ಮಾತ್ರ. ಅಂದರೆ ಗೂಗಲ್ನ ಬಿಟ್ಬಿಡಿ, ಎಐನ ಬಿಟ್ಬಿಡಿ ಅಂತಲ್ಲ, ತಂತ್ರಜ್ಞಾನವನ್ನು ಬಳಸ್ಕೋಬೇಕು. ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದರ ಮೂಲಕ ಮಾನವೀಯತೆಯನ್ನು ಸಹ ಮಕ್ಕಳಲ್ಲಿ ಬೆಳೆಸುವ ಮೂಲಕ, ಜೊತೆಗೆ ಜೀವಂತಿಕೆಯನ್ನು ನಾವು ವಿದ್ಯಾರ್ಥಿಗಳಲ್ಲಿ ಉಂಟು ಮಾಡುವಂತಹ ಕೆಲಸವನ್ನು ಸಹ ನಾವು ಮಾಡಬೇಕಾಗ್ತದೆ. ಪ್ರತಿಯೊಬ್ಬ ಶಿಕ್ಷಕರಾದಂಥವರು ಸಹ ಡಾಕ್ಟರ್ ರಾಧಾಕೃಷ್ಣನ್ರವರಂತೆ ವಿದ್ವಾಂಸರಾಗಬೇಕಾಗುತ್ತೆ, ಸಾವಿತ್ರಿಬಾಯಿ ಪುಲೆಯವರಂತೆ ಹೋರಾಟಗಾರರು ಸಹ ಆಗಬೇಕಾಗುತ್ತೆ. ಇವತ್ತಿನ ದಿವಸ ನೀವೇ ಹೇಳಿದ್ರೆ ಸಾಕಷ್ಟು ಗೊಂದಲಗಳಿದೆ. ಯಾರಿಗೋ ಒಬ್ಬರಿಗೆ ಒಂದೊಂದೇ ಮಕ್ಕಳಿರ್ತವೆ, ಎರಡೇ ಮಕ್ಕಳಿರ್ತವೆ. ಆಕಸ್ಮಿಕವಾಗಿ ಶಿಕ್ಷಕರಾದವರು ಮನುಷ್ಯನೇ, ಸಿಟ್ಟಲ್ಲಿ ಒಂದು ಏಟು ಹೊಡೆದು ಬಿಡ್ತಾರೆ, ಬಂದು ಗಲಾಟೆ, ಅಯ್ಯೋ ನನ್ನ ಮೂಡ್ ಹಾಳಾಗೋಯ್ತು. ಆ ರೀತಿಯಲ್ಲ, ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ತಪ್ಪು ಅಂತ ಕಂಡಾಗ ಸಾವಿತ್ರಿ ಬಾಯಿ ಪುಲೆಯವ್ರ ರೀತಿ ಹೋರಾಟವನ್ನು ಮಾಡಬೇಕಾಗ್ತದೆ. ಈ ಎಲ್ಲ ಕಾರ್ಯಗಳನ್ನ ಮಾಡುವುದರ ಮೂಲಕ ನಾವು ನಿರ್ಭೀಯರಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ನಮ್ಮ ಮುಖ್ಯ ಗುರಿ ಉದ್ದೇಶಗಳು ವಿದ್ಯಾರ್ಥಿಗಳನ್ನ ಸಂಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಮಾಡುವಂಥದ್ದಾಗಿರುತ್ತೆ. ಈ ಎಲ್ಲ ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡ್ತು ಅಂತ ಹೇಳಿದ್ರೆ, ನಾವು ಯಾವಾಗಲೂ ಸಹ ಅಧ್ಯಯನ ಮತ್ತು ಅಧ್ಯಾಪನ ಎರಡನ್ನೂ ಸಹ ಮಾಡಬೇಕಾಗ್ತದೆ. ಅಧ್ಯಯನ, ಒಬ್ಬ ಶಿಕ್ಷಕನಾದಂಥವನು ಯಾವಾಗಲೂ ವಿದ್ಯಾರ್ಥಿಯಾಗಿರಬೇಕು. ದಿನಕ್ಕೆ ಒಂದೆರಡು ಗಂಟೆ ಕಾಲನಾದ್ರೂ ನಾವು ಪುಸ್ತಕದೊಂದಿಗೆ ಇತ್ತು ಅಂತ ಹೇಳಿದ್ರೆ ನಮ್ಮ ನಾಲೆಡ್ಜ್ ಬೆಳೆಯುತ್ತೆ. ನಾವೆಲ್ಲರೂ ಸಹ ಮುಖ್ಯವಾಗಿ ಮತ್ತೊಂದನ್ನು ಯೋಚನೆ ಮಾಡಬೇಕಾಗ್ತದೆ. ಸಂಬಳಕ್ಕಾಗಿ ನಾವು ಕೆಲಸ ಮಾಡುವಂಥದ್ದಲ್ಲ, ಸಂಸ್ಕಾರಕ್ಕಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಜೀವಂತ ವ್ಯಕ್ತಿಗಳೊಂದಿಗೆ ನಾವು ಒಡನಾಟವನ್ನು ಉಳ್ಳವರಾಗಿರ್ತೀವಿ.
1: ಹೌದು,
0: ಜೀವಂತ ಮಕ್ಕಳೊಂದಿಗೆ, ಜೀವಂತಿಕೆಗಳೊಂದಿಗೆ ನಾವು ಒಡನಾಟ ಮತ್ತು ನಮ್ಮ ಇಂಟ್ರ್ಯಾಕ್ಟ್ ಯಾವಾಗಲೂ ಸಹ ವಿದ್ಯಾರ್ಥಿ ಶಿಕ್ಷಕರ ಮಧ್ಯೆ ನಡೀತಾ ಇರುತ್ತೆ. ಇದು ಜೀವಂತಿಕೆಯಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಅಂಶಗಳು ಸಹ ಮಕ್ಕಳ ಮನಸ್ಸಿನಲ್ಲಿ ಮೂಡುತ್ತೆ. ಹಾಗಾಗಿ ಸಂಸ್ಕಾರವಂತರಾಗಿರಬೇಕು. ಮುಖ್ಯವಾಗಿ ನಾವು ವಿದ್ಯಾರ್ಥಿಗಳನ್ನು ಸಂಸ್ಕಾರವಂತರನಾಗಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಂಸ್ಕಾರವಂತರಾಗಿರಬೇಕಾಗ್ತದೆ. ಇದನ್ನು ದಯಮಾಡಿ ಯಾರು ತಪ್ಪಾಗಿ ಭಾವಿಸಬೇಡಿ. ನಮ್ಮಲ್ಲಿ ಏನಿರುತ್ತೋ ಅದರ ಕಲಿಕೆ ಮಕ್ಕಳಲ್ಲಿ ಆಗಿರುತ್ತೆ. ತಂದೆ ತಾಯಿಯನ್ನು ನೋಡಿದಂಥ ಮಗು ತಂದೆ ತಾಯಿ ರೀತಿಯಲ್ಲೇ ವರ್ತನೆಯನ್ನು ಮಾಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ಶಾಲೆಯಲ್ಲಿ ಶಿಕ್ಷಕರನ್ನು ನೋಡಿದಂತಹ ಮಗು ಶಿಕ್ಷಕರ ರೀತಿಯಲ್ಲೇ ವರ್ತನೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡುತ್ತೆ. ಹಾಗಾಗಿ ನಾವು ಸಂಸ್ಕಾರವಂತರಾಗಬೇಕು, ಅಪ್ಡೇಟ್ ಆಗ್ತಾ ಹೋಗ್ತಾ ಇರಬೇಕಾಗ್ತದೆ. ನಮ್ಮ ವಿದ್ಯಾರ್ಥಿಗಳನ್ನು ಸಹ ಏನು ಮಾಡಬೇಕಾಗ್ತದೆ, ಸಂಸ್ಕಾರವಂತರನ್ನಾಗಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಪಡುವುದರೊಂದಿಗೆ ಶಿಕ್ಷಕ ವೃತ್ತಿಯ ಶ್ರೀಮಂತಿಕೆಯನ್ನು ನಾವು ಹೆಚ್ಚಿಸಬೇಕಾಗ್ತದೆ. ಜೊತೆಗೆ ಪರೀಕ್ಷೆಗಾಗಿ ಅಲ್ಲ, ಬದುಕಿಗಾಗಿ ಕಲಿಸಬೇಕಾಗ್ತದೆ. ಹೌದು, ನನ್ನ ಶಾಲೆಯಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ, ಈ ಸರ್ ರಿಸಲ್ಟ್ ಕಡಿಮೆ ಆಯಿತು ಅನ್ನುವಂಥ ಆಲೋಚನೆಗಿಂತ ಮಕ್ಕಳನ್ನು ಬದುಕಿಗಾಗಿ ನಾವು ಕಲಿಸ್ಬೇಕು. ನೀನು ಏನೇ ಕೆಲಸವನ್ನು ಮಾಡು, ರಸ್ತೆಯಲ್ಲಿ ಡಾಂಬರ್ ಕೆಲಸವನ್ನು ಮಾಡ್ತೀಯಾ, ಓಕೆ, ಸರ್ಕಾರಿ ಉದ್ಯೋಗದಲ್ಲಿ ಇರ್ತೀಯಾ, ಓಕೆ, ಯಾವುದೋ ಎನ್ ಜಿ ಒದಲ್ಲಿ ಕೆಲಸ ಮಾಡ್ತೀಯಾ, ಓಕೆ, ನೀನು ಏನೇ ಕೆಲಸವನ್ನು ಮಾಡಿದ್ರೆ ನೀನು ಹೇಗೆ ಕೆಲಸವನ್ನು ಮಾಡ್ತೀಯಾ, ಅಲ್ಲಿ ನಿನ್ನ ಹೆಸರನ್ನು ಹೇಗೆ ಗಳಿಸ್ತೀಯಾ, ನಿನ್ನ ಹೆಜ್ಜೆಯ ಗುರುತುಗಳನ್ನು ನೀನು ಹೇಗೆ ಮೂಡಿಸ್ತೀಯಾ, ಯಾವ ಕೆಲಸಗಳು ಚಿಕ್ಕದಲ್ಲ. ಜೊತೆಗೆ ಶಿಕ್ಷಕರಾಗಿ ನಾವು ದೀಪವಾಗಬೇಕಾಗ್ತದೆ. ವಯಸ್ಸು ಆದಂತೆ ದೀಪದಂತೆ ನಾವು ಕರಗ್ತಾ ಹೋಗ್ತೀವಿ, ತೊಂದರೆ ಇಲ್ಲ, ನಾವು ಕರಗದ್ರೂ ಪರವಾಗಿಲ್ಲ, ಆದರೆ ಮಕ್ಕಳ ಬದುಕು ಯಾವಾಗಲೂ ಬೆಳಕಾಗಬೇಕು ಎನ್ನುವಂತಹ ಚಿಂತನೆಯನ್ನು ನಾವು ಏನು ಮಾಡಬೇಕಾಗ್ತದೆ ಮಾಡಬೇಕಾಗ್ತದೆ. ಮುಂದೊಂದು ದಿವಸ ನಮ್ಮ ವಿದ್ಯಾರ್ಥಿಗಳೇ ದೇಶವನ್ನು ಆಳುವಂತಾದಾಗ, ಈಗ ಸಾಕಷ್ಟು ನಾವು ವೇದಿಕೆಗಳಲ್ಲಿ ಕೇಳ್ತೀವಿ, ಸಾಕಷ್ಟು ಎಮ್ ಎಲ್ ಎಗಳಿರ್ಬೋದು, ಎಂ ಪಿ ಇರ್ಬೋದು, ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಿರ್ಬೋದು, ಶಿಕ್ಷಕರನ್ನ ಗೌರವಿಸಿದಂತಹ ಎಷ್ಟೋ ಸಂದರ್ಭಗಳನ್ನು ನಾವು ನೋಡ್ತೀವಿ. ಇಂತಹ ಸಂದರ್ಭದಲ್ಲಿ ನನ್ನ ಈ ಯಶಸ್ಸಿನ ಹಿಂದೆ ನನ್ನ ಗುರುಗಳಿದ್ದಾರೆ ಎನ್ನುವಂಥ ಒಂದು ಮಾತನ್ನು ಹೇಳಿದ್ರೆ ಕೇವಲ ಆ ಶಿಕ್ಷಕರಿಗಷ್ಟೇ ಗೌರವ ಅಲ್ಲ, ಇರುವಂತಹ ಎಲ್ಲ ಸಮಸ್ತ ಶಿಕ್ಷಕರಿಗೆ ಅದೇ ಗೌರವ ಸಿಗುತ್ತೆ. ಆ ನಿಟ್ಟಿನಲ್ಲಿ ಆ ಹೆಸರು ಉಳಿಸುವ ರೀತಿಯಲ್ಲಿ ಶಿಕ್ಷಕರಾದಂಥವ್ರು ಎಲ್ಲರೂ ಸಹ ಕೆಲಸವನ್ನು ಮಾಡಬೇಕಾಗ್ತದೆ. ರಾಷ್ಟ್ರ ಪ್ರಶಸ್ತಿಗಿಂತ ಮಿಗಿಲಾಗಿರುವಂಥದ್ದು ನನ್ನನ್ನು ನೋಡಿದಂಥ ವಿದ್ಯಾರ್ಥಿ ಆ ಕಣ್ಣಿನಲ್ಲಿರುವ ಕೃತಜ್ಞತೆ ಇದೆಯಲ್ಲ, ಆ ಕೃತಜ್ಞತೆಯೇ ನಿಜವಾದ ರಾಷ್ಟ್ರ ಪ್ರಶಸ್ತಿಗಿಂತ ಹೆಚ್ಚಿನದು ಅಂತ ಹೇಳಿದ್ರೂ ತಪ್ಪಾಗಲಾರದು. ಇನ್ನು ಮತ್ತೊಂದು ಮುಖ್ಯ ಅಂಶವನ್ನು ಹೇಳಿದ್ರಿ, ನಿಮಗೆ ಆಲ್ರೆಡಿ ತುಂಬ ಸರ್ವಿಸ್ ಆಗಿದೆ ಸರ್, ನಿಮ್ಮ ಅನುಭವಗಳನ್ನು ಹೇಳಿ ಅಂತ ಹೇಳಿ. ನನಗೆ December 2, 1996 ನಾನು ಅಪಾಯಿಂಟ್ ಆಯಿತು. ನಾನು ಇದೇ ತಾಲೂಕಿನವನಾಗಿದ್ದರೂ ಸಹ ಮುತ್ತಿಗೆ ಉಂಡಿ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ನಮ್ಮ ತಂದೆಯೊಂದಿಗೆ ನಾನು ಪಯಣವನ್ನು ಬೆಳೆಸಿದೆ December 2, 1996. ಹೆಡಿಯಾಲ್ದವ್ರಿಗೆ ತಲುಪಿದ್ವಿ, ಬಸ್ಸು ಅವತ್ತು ಸಿಗಲಿಲ್ಲ. ಆವಾಗ ನಟೇಶ್ ಅಂತ ಹೇಳಿ ಒಬ್ಬರು ಮಾಸ್ಟ್ರು, ಫಿಸಿಕಲ್ ಎಜುಕೇಷನ್ ಟೀಚರ್.

ಅವರು ಬಡಗಲ್ಪುರ ಎಕ್ಸ್ಪ್ರೆಸ್ನಲ್ಲಿದ್ದರು. ಅವರು ನನಗೆ ಮಾರ್ಗದರ್ಶಕರಾಗಿ ಕೆಲಸವನ್ನು ಮಾಡಿದ್ರು. ಸರ್, ಇಲ್ಲಿ ಬಸ್ಸು ಗಿಸ್ಸನ್ನು ನೀವು ಕಾಯ್ಲಿಕ್ಕಾಗಲ್ಲ, ಏನು ಸಿಗುತ್ತೋ ಅದನ್ನು ಹತ್ತು ಹೋಗಬೇಕಾಗತ್ತೆ ಅಂತ ಹೇಳಿ ಒಂದು ಗೂಡ್ಸ್ ಗಾಡಿಯನ್ನು ಹತ್ತಿದ್ವಿ 8:30. ಅದು ಎಲ್ಲೆಲ್ಲಿ ನಿಲ್ಲಿಸುತ್ತೋ ಅಲ್ಲೆಲ್ಲ ಧೂಳು ಹಿಂಭಾಗ. ಪ್ರತಿಯೊಬ್ಬ ಶಿಕ್ಷಕರಿಗೂ ಸಹ ಹಲವಾರು ಕನಸುಗಳಿರುತ್ತೆ. ನಾನು ಹೋಗುವಂಥ ಊರು ಹಾಗಿರುತ್ತೆ, ನಾನು ಹೋಗುವಂಥ ಶಾಲೆ ಹೀಗಿರುತ್ತೆ, ನನ್ನ ತರಗತಿ ಈಗೆಲ್ಲ ಇರುತ್ತೆ ಅನ್ನುವಂತಹ ಕನಸುಗಳಿರುತ್ತೆ. ನಾನು ಸಹ ಮುತ್ತಿಗೆ ಉಂಡಿಗೆ ತಲುಪ್ದೆ. ತಲುಪಿದಾಗ ನೋಡ್ತೀನಿ ಎಲ್ಲಿ ಉಳ್ಕೊಳ್ಳೋದು, ಪ್ರತಿ ದಿವಸ ಬರೋಕ್ಕಾಗತ್ತಾ, ಹೋಗೋಕ್ಕಾಗತ್ತಾ. ಅಲ್ಲಿ ರೇವಣ್ಣ ಅಂತ ಹೇಳಿ ಮುಖ್ಯ ಶಿಕ್ಷಕರು, ನೀವೇನು ಯೋಚನೆ ಮಾಡಬೇಡಿ, ಇಲ್ಲಿ ಉಳ್ಕೊಳ್ಳಿಕ್ಕೆ ನಾನು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದ್ರು. ವ್ಯವಸ್ಥೆಯು ಸಹ ಆಯಿತು. ಹಾಗಿದ್ಮೇಲೆ ಸಮಯವನ್ನು ಹೇಗೆ ಕಳೆಯುವಂಥದ್ದು, ಒಂದು ಚಿಕ್ಕ ಗ್ರಾಮ ಅದು. ಆಗ ಅಲ್ಲೇ ಸ್ಟೇ ಆಗಿದ್ದಂತಹ ನಟರಾಜ್ ಅಂತ ನಮ್ಮ ಕೊಲೀಗ್, ಇನ್ನೊಬ್ಬ ಪಕ್ಕದ ಹೊಸಕೋಟೆ ಅಂತ ಹೇಳಿ ಶಾಲೆಯಲ್ಲಿ ಮಂಜುನಾಥ್ ಅಂತ ಹೇಳಿ, ಶಿವಶಂಕರಪ್ಪ ಅಂತ ಇನ್ನೊಬ್ಬರು ಶಿಕ್ಷಕರು. ಹೇಗೆ ಸಮಯವನ್ನು ಕಳೀಲಿಕ್ಕಾಗತ್ತೆ? ಅವಾಗ ನಾವೇನು ಮಾಡಿದ್ವಿ, ಮಕ್ಕಳಲ್ಲಿ ಮಕ್ಕಳಾಗ್ಬಿಟ್ವಿ. ನಮಗೆ ಸಮಯದ ಅರಿವೇ ಇರಲಿಲ್ಲ. ಬೆಳಿಗ್ಗೆ 9:30 ಹೋಗ್ಬಿಡೋದು, ಪುನಃ 6 ಆಯಿತು, 6:30 ಕತ್ಲಾಯ್ತು, ಊರಿನ ಜನರೇ ಬರೋರು, ಮಾಸ್ಟ್ರೇ ಕಳಿಸ್ಬಿಡಿ ಸಾಕು, ಯಾಕೆ ಹಿಂಗೆ ಉಳಿಸ್ಕೊಂತೀರಿ ಅಂತ ಹೇಳಿ. ಬಟ್ ನಮಗೆ ಆ ಸಂದರ್ಭದಲ್ಲಿ ಇದು ಸೇವೆ ಅಂತ ನಾವು ಯೋಚನೆ ಮಾಡಿರಲಿಲ್ಲ. ಇಷ್ಟೆಲ್ಲ ನಾವು ಮಾಡೋದ್ರಿಂದ ಮಕ್ಕಳ ಕಲಿಕೆ ಆಗುತ್ತೆ, ಉತ್ತಮ ಆಗುತ್ತೆ. ಬಟ್ 1-2 ತುಂಬ ಒಳ್ಳೆಯ ಹೆಸರುಗಳು ಬಂತು, ತುಂಬ ಗೌರವಿಸ್ಲಿಕ್ಕೆ ಶುರು ಮಾಡಿದ್ರು. ನೀವು ಅಡುಗೆನೇ ಮಾಡ್ಕೋಬೇಡಿ ಮಾಸ್ಟ್ರೇ, ಎಲ್ಲ ನಾವೇ ವ್ಯವಸ್ಥೆ ಮಾಡ್ತೀವಿ. ಪ್ರತಿಯೊಂದು ಆ ಮಟ್ಟಿಗೆ ಗೌರವ ಸಿಕ್ತು. ಅಯ್ಯೋ ರಾಮ, ನಾವು ನಮ್ಮ ಟೈಮ್ ಪಾಸ್ಗೆ ನಾವು ಈ ರೀತಿ ಮಕ್ಕಳನ್ನ ನಾವು ಕುಳಿಸ್ಕೊಂಡು ಅವ್ರಿಗೂ ಕಲಿಸ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ನಾವು ಮಾಡ್ತಾ ಇದ್ವಿ. ಮತ್ತು ಮಕ್ಕಳಲ್ಲಿ ಆಟೋಮೆಟಿಕಲಿ ನಮ್ಮ ಸಂಸ್ಕಾರಗಳು ಮಕ್ಕಳಲ್ಲೂ ಸಹ ಪ್ರತಿಬಿಂಬಿಸೋಕ್ಕೆ ಶುರುವಾಯಿತು. ಹೋಗ್ಲಾ ಬಾರ್ಲಾ ಏ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದವರೆಲ್ಲ ಬೇರೆ ರೀತಿಯಲ್ಲಿ ಮಾತಾಡೋಕೆ ಶುರು ಮಾಡಿದ್ರು. ಮಕ್ಕಳಿಗೆ ಪೇರೆಂಟ್ಸ್ಗೂ ಸಹ ಖುಷಿಯಾಯಿತು. ನಿರಂತರ ಓದು ಕಲಿಕೆ, ಹೊಸದನ್ನು ರೂಢಿಸಿಕೊಳ್ಳುವಂಥದ್ದು, ಇವೆಲ್ಲವೂ ಸಹ ಒಬ್ಬ ಶಿಕ್ಷಕನಾಗದವನಿಗೆ ಬೇಕೇ ಬೇಕು ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಇದಿಲ್ಲ ಅಂತ ಹೇಳಿದ್ರೆ ನಾವು ನಿಂತ ನೀರಾಗ್ಬಿಡ್ತೀವಿ. ನಾವು ಹರಿಯುವಂತಹ ದೊಡ್ಡ ನದಿ ಆಗದೇ ಇದ್ರೂ ಪರವಾಗಿಲ್ಲ, ಸಣ್ಣ ಜರಿ ಆದರೂ ಪರವಾಗಿಲ್ಲ, ಹರಿತಾ ಇರಬೇಕು. ಆವಾಗ ನಾವು ಸಹ ಶುದ್ಧವಾಗ್ತೀವಿ, ಇಡೀ ವ್ಯವಸ್ಥೆನೂ ಸಹ ನಾವು ಶುದ್ಧವಾಗಿ ನೋಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಕೊನೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಶಿಕ್ಷಕರು ಸಹ ಅತ್ಯುನ್ನತ ಶಿಕ್ಷಕರಾಗಿ ನಾವು ಬೆಳಿಬೇಕಾಗ್ತದೆ. ಒಬ್ಬ ಸಾಮಾನ್ಯ ಶಿಕ್ಷಕ ಪಾಠ ಹೇಳ್ಬೋದು, ಒಬ್ಬ ಉತ್ತಮ ಶಿಕ್ಷಕರು ಅರ್ಥ ಮಾಡಿಸ್ಬೋದು, ಆದರೆ ಒಬ್ಬ ಅತ್ಯುತ್ತಮ ಶಿಕ್ಷಕ ಯಾವಾಗಲೂ ಪ್ರೇರೇಪಿಸ್ತಾನೆ. ಆ ಪ್ರೇರೇಪಣೆಯನ್ನು ಒಬ್ಬ ಶಿಕ್ಷಕ ನೀಡಬೇಕು ಅಂತ ಹೇಳಿದ್ರೆ 7 ಗುಣಗಳು ಅತ್ಯಂತ ಮುಖ್ಯವಾಗಿ ಇರಲೇಬೇಕಾಗ್ತದೆ. ಶಿಕ್ಷಕನಾಗಿ ತಾನು ಕಲಿಯುವಂಥ ಗುಣ ತಾಳ್ಮೆ ಹಾಗೂ ಪ್ರೀತಿ. ಮಕ್ಕಳು ಏನೇ ಆದ್ರೂ ಅವರ ತುಂಟತನಗಳು ಚೇಷ್ಟೆಗಳು ಇದ್ದೇ ಇರ್ತವೆ. ತಾಳ್ಮೆ ಹಾಗೂ ಪ್ರೀತಿಯಿಂದ ನಾವೇನು ಮಾಡಬೇಕಾಗತ್ತೆ, ನಿಭಾಯಿಸುವಂತಹ ಗುಣವನ್ನು ಬೆಳೆಸ್ಕೋಬೇಕಾಗ್ತದೆ. ಮತ್ತು ಒಬ್ಬ ಶಿಕ್ಷಕನಾಗಿ ನಾನು ಬೆಳಿಬೇಕು ಅಂತ ಹೇಳಿದ್ರೆ ಪಕ್ಷಪಾತ ಇರಬಾರ್ದು. ನನಗೆ ಬುದ್ಧಿವಂತ ದಡ್ಡ, ಶ್ರೀಮಂತ ಬಡವ, ಹುಡುಗ ಹುಡುಗಿ, ಜಾತಿ ಮತ ಧರ್ಮ ಲಿಂಗ ಯಾವುದೇ ಭೇದ ಇಲ್ದಾನೆ, ಯಾವುದೇ ಪಕ್ಷಪಾತ ಇಲ್ದಾನೆ. ನನ್ನ ವಿದ್ಯಾರ್ಥಿ ನನ್ನ ವಿದ್ಯಾರ್ಥಿ ಅಷ್ಟೇ, ಅದು ಬಿಟ್ಟು ನನಗೇನೂ ಅಲ್ಲ ಮತ್ತೇನೂ ಅಲ್ಲ. ನಮ್ಗೆ ಇನ್ನೇನೂ ಕಾಣಿಸೋಕ್ಕೂ ಹೋಗಬಾರ್ದು, ಪಕ್ಷಪಾತ ಇಲ್ದಾನೆ ಇರಬೇಕಾಗ್ತದೆ. ಮತ್ತು ಒಬ್ಬ ಶಿಕ್ಷಕರಾದವರು ಯಾವಾಗಲೂ ಮಾದರಿಯಾಗಿರಬೇಕಾಗ್ತದೆ. ಪ್ರತಿಯೊಂದು ಮಗು ಸಹ ಶಿಕ್ಷಕರನ್ನ ಆ ನಿಟ್ಟಿನಲ್ಲಿ ಅಷ್ಟೊಂದು ಪೂರ್ಣ ಪ್ರಮಾಣದಲ್ಲಿ ಗಮನಿಸುತ್ತೆ. ಹಾಗಾಗಿ ನಾವು ಹಾಕುವಂಥ ಉಡುಪು ಇರ್ಬೋದು, ಮಾತಿರ್ಬೋದು, ನಡೆ ನುಡಿ, ಆಚಾರ ವಿಚಾರ ಪ್ರತಿಯೊಂದು ವಿಷಯದಲ್ಲೂ ಸಹ ನಾವೇನಾಗಿರಬೇಕು, ಮಾಡೆಲ್ ಆಗಿರಬೇಕು. ಮಾದರಿಯಾಗಿದ್ದಾಗ ಮಾತ್ರ ನಾವು ಮಕ್ಕಳಲ್ಲಿ ನೆನಪಿನಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಹೊಸದನ್ನು ನಾವು ಅಳವಡಿಸ್ಕೋಬೇಕು. ನಾವು ತಂತ್ರಜ್ಞಾನ, ಅಯ್ಯೋ ಮೊಬೈಲ್ ಬಂದು ಹಾಗಾಗ್ಬಿಡ್ತು ಹೀಗಾಗ್ಬಿಡ್ತು ಅಂತ ಯೋಚನೆಯನ್ನು ಮಾಡೋದಕ್ಕಿಂತ ನಾವೇನು ತಂತ್ರಜ್ಞಾನ ಬಂದಿದೆ ಆ ತಂತ್ರಜ್ಞಾನವನ್ನು ಸಹ ನಾವು ಹೆಚ್ಚು ಪ್ರಮಾಣದಲ್ಲಿ ಅಳವಡಿಸ್ಕೊಂಡು ಮಕ್ಕಳಿಗೆ ಎಷ್ಟು ಪ್ರಮಾಣದಲ್ಲಿ ಉಣಬಡಿಸ್ಬೋದು ಅಷ್ಟು ಪ್ರಮಾಣದಲ್ಲಿ ಉಣಬಡಿಸುವ ಮೂಲಕ ನಾವು ತಂತ್ರಜ್ಞಾನವನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೋಬೇಕಾಗ್ತದೆ. ಮತ್ತು ಶಿಕ್ಷಕರಿಗೆ ಹಾಸ್ಯಪ್ರಜ್ಞೆ ಮತ್ತು ಸರಳತೆ ಎರಡೂ ಸಹ ಇರಬೇಕು. ಸುಮ್ಮನೆ ನಾನು ಬೋಧಿಸ್ತೀನಿ ಅಂತ ಹೇಳಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದೇ ಪಟ್ಟಲ್ಲಿ ಹೋಗ್ಬಿಟ್ರು ಆಗೋದಿಲ್ಲ. ಮಧ್ಯ ಸಂದರ್ಭಗಳು ಸಾಕಷ್ಟು ಸಿಗ್ತವೆ ಶಿಕ್ಷಕರಿಗೆ. ತಮಾಷೆಯನ್ನು ಮಾಡಬೇಕು, ಮಕ್ಕಳನ್ನೇ ನನ್ನನ್ನು ನಾನು ತಮಾಷೆ ಮಾಡ್ಕೋಬೇಕು, ಮಕ್ಕಳನ್ನು ತಮಾಷೆ ಮಾಡಬೇಕು. ಈ ರೀತಿ ಮಾಡುವುದರ ಮೂಲಕ ಇಡೀ ತರಗತಿಯನ್ನು ಲೈವ್ ಆಗಿಟ್ಕೋಬೇಕಾಗ್ತದೆ. ಮತ್ತು ಮಕ್ಕಳಲ್ಲಿ ಮುಖ್ಯವಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಂಬಿಕೆಯನ್ನು ಬೆಳೆಸಬೇಕಾಗ್ತದೆ. ನಾನು ಯಾಕೆ ಈ ಅಂಶವನ್ನು ಕೊನೆಯದಾಗಿ ಪುನಃ ಹೇಳಲಿಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರೆ, ಸಾಕಷ್ಟು ಮಕ್ಕಳು SSLC ಬರ್ತಾರೆ, PUC ಬರ್ತಾರೆ, ನೀಟ್ ಆಗಲಿಲ್ಲ, CET ಆಗಲಿಲ್ಲ, ನಂದು SSLC ಮಾರ್ಕ್ಸ್ ಕಡಿಮೆ ಆಯಿತು ಅಂತ ಸುಸೈಡ್ ಮಾಡ್ಕೊತಾರೆ. ಆ ಮಕ್ಕಳಲ್ಲಿ ನಂಬಿಕೆಯನ್ನು ಮೂಡಿಸ್ಬೇಕು. ನಾನೇ ಬೆಳಿತೀನಿ, ನಾನೇ ತೆಗೆದುಕೊಳ್ತೀನಿ, ನನ್ನಲ್ಲಿ ಈ ಶಕ್ತಿ ಸಾಮರ್ಥ್ಯಗಳಿದೆ, ಈ ನಂಬಿಕೆಗಳನ್ನು ನಾವು ಬೆಳೆಸಬೇಕಾಗ್ತದೆ. ಜೊತೆಗೆ ಅವರ ಸಾಮರ್ಥ್ಯ ಮತ್ತು ಕೊರತೆಗಳನ್ನು ಅವರೇ ಗುರುತಿಸುವ ರೀತಿಯಲ್ಲಿ ಶಿಕ್ಷಕರು ಮಾಡಬೇಕಾಗ್ತದೆ. ಹಾಗಾಗಿ ಪ್ರತಿಯೊಂದು ಮಗುವಿನಲ್ಲೂ ಸಹ ತನ್ನದೇ ಆದ ಸಾಮರ್ಥ್ಯಗಳಿರುತ್ತೆ, ಕೊರತೆಗಳಿರುತ್ತೆ. ನಮ್ಮಲ್ಲೂ ಸಹ ಸಾಮರ್ಥ್ಯಗಳಿರುತ್ತೆ, ಕೊರತೆಗಳಿರುತ್ತೆ. ಆ ಕೊರತೆಗಳನ್ನು ಮೀರಿ ಬೆಳೆಯುವಂತಹ

0: ನಂಬಿಕೆಯನ್ನ ಮಕ್ಕಳಲ್ಲೂ ಬೆಳೆಸ್ಕೋಬೇಕಾಗ್ತದೆ, ನಮಗೆ ನಾವು ಸಹ ಬೆಳೆಸ್ಕೊಂಡು ಹೋಗುವಂಥದ್ದನ್ನು ನಾವು ಕಾಣಬೇಕಾಗ್ತದೆ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ಶಿಕ್ಷಕ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಈ ಶಿಕ್ಷಕರ ದಿನಾಚರಣೆಯ ಒಂದು ಪ್ರಾಮುಖ್ಯತೆ ಆಗಿರ್ಬೋದು, ಅದರ ಒಂದು ವಿಶೇಷತೆ ಆಗಿರ್ಬೋದು, ಹಾಗೆಯೇ ಶಿಕ್ಷಕರ ದಿನಾಚರಣೆಯನ್ನು ಈ ಸೆಪ್ಟೆಂಬರ್ 5 ನಾವು ಆಚರಣೆ ಮಾಡ್ತಿರುವಂಥ ಹಿನ್ನೆಲೆ, ಅದರಲ್ಲಿ ಶಿಕ್ಷಕರಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಕೊಡುಗೆಗಳಾಗಿರ್ಬೋದು, ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತಹ ಸಾವಿತ್ರಿ ಬಾಯಿಪಿಲಿಯವರ ಕೊಡುಗೆಗಳಾಗಿರ್ಬೋದು, ಶಿಕ್ಷಕ ವೃತ್ತಿಗೆ ಇರುವಂಥ ಹಿನ್ನೆಲೆ, ಅದರ ಪ್ರಾಮುಖ್ಯತೆ, ಅತ್ಯುನ್ನತ ಶಿಕ್ಷಕರಿಗೆ ಇರಬೇಕಾದಂಥ ಗುಣಗಳು, ಅದರ ಜೊತೆಗೆ ಜವಾಬ್ದಾರಿಗಳಾಗಿರ್ಬೋದು, ಮತ್ತು ತಾವು ಸ್ವತಃ ಶಿಕ್ಷಕರಾಗಿ ತಮ್ಮ ಒಂದು ದಶಕಗಳ ಕಾಲ ಈ ಶಿಕ್ಷಕ ವೃತ್ತಿಯಲ್ಲಿ ತಾವು ಕಂಡಂಥ ಅನುಭವ ಆಗಿರ್ಬೋದು, ಪ್ರಸ್ತುತ ಪೀಳಿಗೆಯಲ್ಲಿರುವಂಥ ಯುವ ಶಿಕ್ಷಕರು ಅವರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಏನಿರುತ್ತೆ ಅಂತ ಕುರಿತು ಬಹಳ ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಂತೆ ಬಹಳಷ್ಟು ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ಯುವ ವಿದ್ಯಾರ್ಥಿಗಳಲ್ಲಿ ಹಾಗೂ ಶಿಕ್ಷಕರಲ್ಲಿ ಒಂದಷ್ಟು ಸ್ಫೂರ್ತಿಯನ್ನು ತುಂಬಿದ್ದಕ್ಕೆ ತಮಗೆ ತುಂಬೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ಥ್ಯಾಂಕ್ ಯು.
1: ಪ್ರಿಯ ಕೇಳಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆಯ ಒಂದು ಪ್ರಾಮುಖ್ಯತೆ ಆಗಿರ್ಬೋದು, ಅದರ ವಿಶೇಷತೆ ಆಗಿರ್ಬೋದು, ಶಿಕ್ಷಕರಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರ ಕೊಡುಗೆಗಳು, ಒಬ್ಬ ಉನ್ನತ ಶಿಕ್ಷಕನಿಗಿರಬೇಕಾದಂತಹ ಗುಣಗಳು, ಜವಾಬ್ದಾರಿಗಳು, ಮತ್ತು ಪ್ರಸ್ತುತ ಯುವ ಶಿಕ್ಷಕ ವೃಂದದವರು ಏನೆಲ್ಲ ಕ್ರಮಗಳನ್ನು ಹಾಗೂ ಸಂಸ್ಕಾರಯುತ ಒಂದು ಶಿಕ್ಷಣವನ್ನು ನೀಡೋ ಮುಖಾಂತರ ಒಬ್ಬ ಉನ್ನತ ವಿದ್ಯಾರ್ಥಿಯನ್ನು ಭಾರತದ ಒಳ್ಳೆಯ ಪ್ರಜೆಯಾಗಿ ಮಾಡೋ ನಿಟ್ಟಲ್ಲಿ ಅವರ ಕರ್ತವ್ಯಗಳೇನಿರುತ್ತೆ ಅಂತ ಕುರಿತು ಇದುವರೆಗೂ ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಂಥವ್ರು ಯಶ್ವಿಕುಂಟ ತಾಲೂಕಿನ ಟೈಗರ್ ಬ್ಲಾಕ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಬಾಲಸುಬ್ರಹ್ಮಣ್ಯ HS ರವರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಅದರ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇದೆ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

0: ನಿಲುಗಡೆ ಇದುವರೆಗೂ ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆ ಶಿಕ್ಷಕ ವೃತ್ತಿಯ ಮಹತ್ವ ಹಾಗೂ ಉತ್ತಮ ಶಿಕ್ಷಕನ ಕರ್ತವ್ಯ ಕುರಿತು ಎಚ್ಡಿಕೋಟೆ ತಾಲೂಕಿನ ಟೈಗರ್ ಬ್ಲಾಕ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಬಾಲಸುಬ್ರಹ್ಮಣ್ಯ ಎಚ್ಎಸ್ ರವರ ಜೊತೆಗಿನ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ತಾಜಾ ಆಹಾರ ಆರೋಗ್ಯದ ಆಗರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಾಜಾ ಆಹಾರ ಆರೋಗ್ಯದ ಆಗರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮನೆಯಲ್ಲಿ ತಾಜಾ ಆಹಾರವನ್ನು ಸೇವಿಸುವ ನಮಗೆ ಹಲವಾರು ಕಾರಣಗಳಿಂದ ಹೊರಗಿನ ಊಟವನ್ನು ಮಾಡಬೇಕಾಗಿ ಬರುತ್ತದೆ. ಸಭೆ ಸಮಾರಂಭಗಳಲ್ಲಿ ಅಥವಾ ಪ್ರವಾಸದ ಸಮಯದಲ್ಲಿ ನಾವು ಹೀಗೆ ಹೊರಗೆ ಹೊರಟ ನಾವು ಹೀಗೆ ಹೊರಗೆ ಊಟ ಮಾಡುತ್ತೇವೆ. ಮನೆಯಲ್ಲಿ ಅಡುಗೆ ಮಾಡಿ ಆರೋಗ್ಯಕರ ಆಹಾರವನ್ನು ಸೇವಿಸುವ ಸಕಲ ಸೌಕರ್ಯಗಳಿದ್ದರೂ ಹೋಟೆಲ್ಗಳಿಗೆ ಹೋಗುವುದು, ಅಲ್ಲಿ ಕುಟುಂಬ ಮತ್ತು ಸ್ನೇಹಿತರ ಜೊತೆಗೆ ಊಟ ಮಾಡುವುದು ಈಗಿನ ಕಾಲಮಾನದಲ್ಲಿ ಸಹಜವಾಗಿದೆ. ಇಂತಹ ಜಾಗಗಳಲ್ಲಿ ಮುಖ್ಯವಾಗಿ ಸ್ಟಾರ್ ಹೋಟೆಲ್ಗಳಲ್ಲಿ ತಯಾರಾಗುವ ಆಹಾರಗಳ ಬಗ್ಗೆ ಜನ ಅನುಮಾನಿಸುವ ವಾತಾವರಣ ನಿರ್ಮಾಣವಾಗಿದೆ. ಅಲ್ಲಿ ತಯಾರಾಗುವ ಖಾದ್ಯಗಳಲ್ಲಿ ತಾಜಾ ಸಾಮಗ್ರಿಗಳನ್ನು ಬಳಸಿದೆಯೇ? ರಾಸಾಯನಿಕಗಳನ್ನು ಬಳಸಿ ಸಂಸ್ಕರಿಸಿದ ಮಾಂಸ, ಮೀನು ಮತ್ತು ಪನ್ನೀರ್ ಮುಂತಾದ ಪದಾರ್ಥಗಳ ಬಳಕೆಯಾಗುತ್ತಿರುವ ಬಗ್ಗೆ ವರದಿಗಳಾಗುತ್ತಿವೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ನಡೆದ ದಾಳಿಗಳು ಇದಕ್ಕೆ ಪುಷ್ಟಿ ನೀಡಿವೆ. ಹೋಟೆಲ್ಗಳಲ್ಲಿ ಮಾಂಸ, ಮೀನು ಮುಂತಾದ ಪದಾರ್ಥಗಳನ್ನು ದೀರ್ಘಕಾಲ ಬಳಸಲು ಅವುಗಳನ್ನು ಸಂಸ್ಕರಿಸಿ ಬಿಡುತ್ತಾರೆ. ಈ ಆಹಾರಗಳಲ್ಲಿ ಅತಿಯಾದ ಸಕ್ಕರೆ, ಉಪ್ಪು, ಕೆಟ್ಟ ಕೊಬ್ಬು ಹಾಗೂ ರಾಸಾಯನಿಕಗಳು ಇರುತ್ತವೆ. ಇವು ದೇಹಕ್ಕೆ ಅತ್ಯಂತ ಹಾನಿಕಾರಿಕ. ಸಂಸ್ಕರಿಸಿದ ಆಹಾರದಲ್ಲಿ ಕ್ಯಾಲೋರಿಗಳು ಅಧಿಕವಾಗಿದ್ದು ನಾರಿನ ಅಂಶ ಇರುವುದಿಲ್ಲ. ಇದರಿಂದ ಅತಿಯಾದ ಹಸಿವು ಮತ್ತು ತೂಕ ಹೆಚ್ಚಾಗಲು ಕಾರಣವಾಗಬಲ್ಲದು. ನಾರಿನ ಅಂಶವು ಆಹಾರದಲ್ಲಿ ಕಡಿಮೆಯಾದರೆ ಸಕ್ಕರೆ ಕಾಯಿಲೆ ಮತ್ತು ಮಲಬದ್ಧತೆಯ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಸಂಸ್ಕರಿಸಿದ ಆಹಾರದಲ್ಲಿರುವ ಟ್ರಾನ್ಸ್ಫ್ಯಾಟ್ ಮತ್ತು ಸ್ಯಾಚುರೇಟೆಡ್ ಕೊಬ್ಬು ದೇಹ

ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಿಸಿ ಹೃದ್ರೋಗದ ಅಪಾಯವನ್ನು ತಂದೊಡ್ಡುತ್ತದೆ. ಸಂಸ್ಕರಿಸಿದ ಆಹಾರಗಳಲ್ಲಿ ಕೃತಕ ಸಕ್ಕರೆಯ ಪ್ರಮಾಣ ಹೆಚ್ಚಾಗಿರುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ತಕ್ಷಣವೇ ಏರಿ ಮಧುಮೇಹಕ್ಕೆ ಕಾರಣವಾಗುತ್ತದೆ. ಸಂಸ್ಕರಿಸಿದ ಆಹಾರವು ದೀರ್ಘಕಾಲ ಬಾಳಿಕೆ ಬರುವಂತೆ ಮಾಡಲು ಅತಿಯಾದ ಉಪ್ಪು ಬಳಸಲಾಗುತ್ತದೆ. ಇದು ರಕ್ತದೊತ್ತಡ ಹೆಚ್ಚಾಗಲು ಮುಖ್ಯ ಕಾರಣವಾಗಿದೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಪ್ಯಾಕ್ ಮಾಡಿದ ಆಹಾರಗಳು ಮತ್ತು ಸಂಸ್ಕರಿಸಿದ ಮಾಂಸದ ಸೇವನೆಯು ಹೊಟ್ಟೆಗೆ ಸಂಬಂಧಿಸಿದ ರೋಗಗಳು ಮತ್ತು ಕ್ಯಾನ್ಸರ್ನ ಅಪಾಯ ಹೆಚ್ಚಿಸುತ್ತದೆ. ಸಂಸ್ಕರಿಸಿದ ಆಹಾರ ಪದಾರ್ಥಗಳ ರುಚಿ, ಬಣ್ಣ ಮತ್ತು ವಾಸನೆಗಳನ್ನು ಹೆಚ್ಚಿಸಲು ಮತ್ತು ಅವು ಹಲವು ತಿಂಗಳುಗಳ ಕಾಲ ಹಾಳಾಗದಿರಲು ಕೃತಕ ರಾಸಾಯನಿಕಗಳನ್ನು ಬಳಸಲಾಗುತ್ತದೆ. ಇವು ಕ್ಯಾನ್ಸರ್ಗೆ ಕಾರಣವಾಗಬಹುದು. ಸಂಸ್ಕರಿಸಿದ ಆಹಾರ ಪದಾರ್ಥಗಳ ತಯಾರಿಕಾ ಪ್ರಕ್ರಿಯೆಯು ಆಹಾರದಲ್ಲಿನ ನೈಸರ್ಗಿಕ ಜೀವಸತ್ವಗಳು ಮತ್ತು ಖನಿಜಾಂಶಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತವೆ. ಇದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ಸಂಸ್ಕರಿಸಿದ ಆಹಾರವನ್ನು ನಿರಂತರವಾಗಿ ಸೇವಿಸುವುದರಿಂದ ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ ಅಸಮತೋಲನವು ಉಂಟಾಗಬಹುದು ಎಂದು ಸಂಶೋಧನೆಗಳು ತಿಳಿಸುತ್ತವೆ. ಸಂಸ್ಕರಿಸಿದ ಆಹಾರವು ನಮ್ಮ ಕರುಳಿನಲ್ಲಿರುವ ಆರೋಗ್ಯಕರ ಸೂಕ್ಷ್ಮಾಣು ಜೀವಿಗಳನ್ನು ನಾಶ ಮಾಡುತ್ತವೆ. ಈ ಕಾರಣದಿಂದ ನಮ್ಮ ನಿದ್ರೆ ಹಾಗೂ ಮಾನಸಿಕ ಸಮತೋಲನದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ನಮ್ಮ ಹಸಿವನ್ನು ಹಲವು ಹಾರ್ಮೋನುಗಳು ಬಹಳ ನಾಜೂಕಾಗಿ ನಿಯಂತ್ರಣ ಮಾಡುತ್ತವೆ. ಸಂಸ್ಕರಿಸಿದ ಆಹಾರಗಳು ನಮ್ಮ ಹಸಿವನ್ನು ಏರುಪೇರು ಮಾಡುವುದರಿಂದ ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಕಾರಣಗಳಿಂದ ಪ್ಯಾಕೆಟ್ ಆಹಾರಗಳು, ಬೇಕರಿ ತಿಂಡಿಗಳು, ಸಾಫ್ಟ್ ಡ್ರಿಂಕ್ಸ್ ಮತ್ತು ಇನ್ಸ್ಟೆಂಟ್ ಆಹಾರಗಳ ಬದಲಿಗೆ ನೈಸರ್ಗಿಕವಾಗಿ ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರಕ್ಕೆ ಆದ್ಯತೆ ನೀಡುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಮತ್ತು ಕೆಲವು ಹೋಟೆಲ್ಗಳಲ್ಲಿ ಹಾಲಿನ ಬದಲು ಕೃತಕ ಹಾಲಿನ ಪುಡಿ, ಸ್ಟಾರ್ಚ್, ಯೂರಿಯಾ ಮತ್ತು ಫಾರ್ಮ್ ಆಯಿಲ್ ಬಳಸಿ ಮಾಡಿದ ನಕಲಿ ಪನ್ನೀರ್ ಮಾರಾಟ ಮಾಡಲಾಗುತ್ತಿದೆ. ಇಂತಹ ಕೃತಕ ಪನ್ನೀರ್ ಸೇವನೆಯಿಂದ ಕಿಡ್ನಿ ಮತ್ತು ಲಿವರ್ ಅಂದರೆ ಯಕೃತ್ ಹಾನಿಗೆ ಒಳಗಾಗಬಹುದು. ಮನೆಯಲ್ಲಿ ಪನ್ನೀರ್ ತಯಾರಿಸುವುದರಿಂದ ಇಂತಹ ವಂಚನೆಗೆ ಒಳಗಾಗುವುದರಿಂದ ತಪ್ಪಿಸಿಕೊಳ್ಳಬಹುದು. ಡಾಲ್ಡಾ ಮತ್ತು ಫಾರ್ಮ್ ಆಯಿಲನ್ನು ಅಡಿಗೆ ಮಾಡಲು ಬಳಸುವುದು ಹಾನಿಕಾರಕ. ಇವು ಸಂಸ್ಕರಿಸಿದ ಅಡಿಗೆ ಎಣ್ಣೆಗಳೇ ಆಗಿರುವುದರಿಂದ ಇವುಗಳ ಬಳಕೆಯು ಹಲವು ಆರೋಗ್ಯ ಸಮಸ್ಯೆಗಳಿಗೆ ಮೂಲವಾಗಬಹುದು. ಆಯಾ ಪ್ರದೇಶದಲ್ಲಿ ಬಳಸುವ ಧಾನ್ಯಗಳಿಂದ ಸ್ಥಳೀಯವಾಗಿ ತೆಗೆದ ಎಣ್ಣೆಗಳು, ತೆಂಗಿನ ಎಣ್ಣೆ ಅಥವಾ ಹಸುವಿನ ತುಪ್ಪವು ಸಂಸ್ಕರಿಸಿದ ಅಡಿಗೆ ಎಣ್ಣೆಗಳಿಗಿಂತ ಉತ್ತಮವಾಗಿದೆ. ತಾಜಾ ಅಲ್ಲದ ಮತ್ತು ಸಂಸ್ಕರಿಸಿದ ಆಹಾರವನ್ನು ಪ್ರವಾಸದ ಸಮಯದಲ್ಲಿ ತಿನ್ನದಿರಲು ಸ್ವಯಂ ನಿಯಂತ್ರಣವನ್ನು ಹಾಕಿಕೊಳ್ಳಬೇಕು. ಆಯಾ ಋತುಗಳಲ್ಲಿ ದೊರೆಯುವ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಬಳಸುವುದರಿಂದ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಕಡಿಮೆ ಇರುತ್ತದೆ. ಆಹಾರವಾಗಿ ಮೀನನ್ನು ಆಯ್ಕೆ ಮಾಡುವಾಗ ನಮ್ಮ ಊರಿನಲ್ಲಿ ಸುಲಭದಲ್ಲಿ ದೊರೆಯುವ ಮೀನುಗಳನ್ನೇ ಆಯ್ಕೆ ಮಾಡಿಕೊಳ್ಳುವುದು ಒಳ್ಳೆಯದಾಗಿದೆ. ದೂರದ ಕರಾವಳಿಯಿಂದ ಮೀನುಗಳನ್ನು ಬೇರೆ ಪ್ರದೇಶಗಳಿಗೆ ತಲುಪಿಸಲು ಹಲವು ದಿನಗಳು ಬೇಕಾಗುತ್ತದೆ. ಆಗ ಮೀನುಗಳನ್ನು ಹಾಳಾಗದಂತೆ ಸಂರಕ್ಷಿಸಲು ರಾಸಾಯನಿಕಗಳನ್ನು ಬಳಸಲಾಗಬೇಕಾಗುತ್ತದೆ. ಹೀಗೆಯೇ ದೂರ ದೇಶಗಳ ಹಣ್ಣು ಹಂಪಲುಗಳನ್ನು ಖರೀದಿಸುವ ಬದಲು ನಮ್ಮ ಊರುಗಳಲ್ಲಿ ಬೆಳೆದ ಸ್ಥಳೀಯ ಹಣ್ಣು ಹಂಪಲುಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ ಉದಾಹರಣೆಯಾಗಿದೆ. ನಾವು ದಿನನಿತ್ಯ ಬಳಸುವ ಹಸಿರು ತರಕಾರಿಗಳನ್ನು ನಮ್ಮ ಹಿತ್ತಲಿನಲ್ಲಿಯೇ ರಾಸಾಯನಿಕಗಳಿಂದ ಮುಕ್ತವಾಗಿ ಬೆಳೆದುಕೊಳ್ಳಬಹುದು. ತುಸು ದುಬಾರಿ ಎನಿಸಿದರೂ ರಾಸಾಯನಿಕಗಳನ್ನು ಬಳಸದೆ ಬೆಳೆದ ಹಣ್ಣು ತರಕಾರಿಗಳನ್ನು ಬಳಸುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಆಯ್ಕೆಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಾಜಾ ಆಹಾರ, ಆರೋಗ್ಯದ ಆಗರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ ಧ್ವನಿ. ನಮಸ್ಕಾರ. ಕೇಳುಗರೇ, ಇದುವರೆಗೂ ತಾಜಾ ಆಹಾರ, ಆರೋಗ್ಯದ ಆಗರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಒಂದು ದೇವಸ್ಥಾನದಲ್ಲಿ ಪ್ರವಚನ ನಡೀತಾ ಇತ್ತು. ಗುರುಗಳು ತುಂಬಾ ಸುಂದರವಾಗಿ ಉಪನ್ಯಾಸ ಕೊಡ್ತಾ ಇದ್ರು. ಅನೇಕ ಜನ ಭಕ್ತರು ಏಕಚಿತ್ರಾಗಿ ಅವ್ರ ಮಾತನ್ನು ಕೇಳ್ತಾ ಇದ್ರು. ಗುರುಗಳ ಮಾತು ನೇರ, ಕೆಲವೊಮ್ಮೆ ನಿಷ್ಠರ ಅನ್ನುವಷ್ಟು ಸ್ಪಷ್ಟ, ಆದರೆ ಮಾತು ಮಾತ್ರ ಹಸಿ ಗೋಡೆಯಲ್ಲಿ ಕಲ್ಲು ಚುಚ್ಚಿದ್ರೆ ಹೇಗಾಗತ್ತೋ ಹಾಗೆ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ಬೇಕು. ಪ್ರವಚನದ ನಂತರ ಪ್ರಶ್ನೋತ್ತರ ಇರೋದು, ಎಂದಿನಂತೆ ಪ್ರಶ್ನೋತ್ತರ ಕಾರ್ಯಕ್ರಮ ಶುರುವಾಯಿತು. ಒಬ್ಬರು ನಿಂತು ಹೇಳಿದರು, ಗುರುಗಳೇ ನೀವು ಪ್ರವಚನ ಮಾಡುವಾಗ ತುಂಬ ಖುಷಿ ಆಗ್ತದೆ, ಭಗವಂತ ಎಲ್ಲ ಕಷ್ಟಗಳನ್ನು ಪರಿಹರಿಸ್ತಾನೆ, ಅಚಲವಾದ ನಂಬಿಕೆ ನೀಡಿ ಎಂದೆಲ್ಲ ಹೇಳ್ತೀರಿ ನೀವು, ಆದರೆ ನಮ್ಮ ಕಷ್ಟ ಮುಗಿಯೋದೇ ಇಲ್ಲಲ್ಲ ಸ್ವಾಮಿ. ಒಂದು ಮುಗಿಯಿತು, ಒಂದು ಉಸಿರು ಬಿಡೋದ್ರಲ್ಲಿ ಇನ್ನೊಂದು ಸಮಸ್ಯೆ ಬರ್ತದೆ, ಅದನ್ನು ಮುಗಿಸಿ ಇನ್ನೊಂದು ಬರುತ್ತೆ, ಏನು ಮಾಡೋದು? ಮತ್ತೊಬ್ಬರು ಎದ್ದು ನಿಂತ್ಕೊಂಡ್ರು. ಅವ್ರ ಮುಖಾನೇ ಪ್ರಶ್ನಾರ್ಥಕವಾಗಿತ್ತು. ಸ್ವಾಮಿ, ಮಗಳಿಗೆ ಹುಟ್ಟಿದಿಂದಲೇ ಕಾಯಿದೆ ಬಂದಿತ್ತು, 6 ವರ್ಷ ಕಾಲ ಬಿಡದೆ ವೈದ್ಯರ ಹತ್ರ ಕರೆದೊಯ್ದೆ, ನಿಧಾನವಾಗಿ ಗುಣ ಆಗ್ತಿದೆ ಅನ್ನೋ ಹೊತ್ತಿಕ್ಕಂಡು ಬೇನೆ ಶುರುವಾಯಿತು. ಅದಕ್ಕೊಂದು ವರ್ಷ ಓಡಾಡಿದೆ, ಅದು ಸರಿಯಾದಾಗ ಅವಳು ಕಾಲೇಜ್ ಹೋಗು ಚಿಂತೆ, ಆಮೇಲೆ ಮದುವೆ ಚಿಂತೆ, ಮದುವೆನೂ ಆಯಿತು. ಅದು ನಿಟ್ಟುಸಿರು ಬಿಟ್ಟು ಕೊಡೋ ಹೊತ್ತಿಗೆ ಆಕೆ ಗಂಡ ಜಗಳಾಡಿ ಬೇರೆ ಆಗ್ಬೇಕಂದಿದ್ದಾರೆ. ಇರೋಳೊಬ್ಬಳು ಮಗಳು, ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಸ್ವಾಮಿ, ಭಗವಂತನ ನಂಬಿಕೆನೂ ಇದೆ, ಅದರ ಪರಿಹಾರ ಕಾಣಿಸ್ತಾ ಇಲ್ಲ ಅಂತ ಕಣ್ಣಲ್ಲಿ ನೀರು ತುಂಬಿಕೊಟ್ರು. ಕಷ್ಟಗಳ ಪರಂಪರೆ ಹೊಡೆದು ಎಲ್ಲರೂ ಹೀಗೆ ಶುರು ಮಾಡಿದರು. ಗುರುಗಳು ನಕ್ರು, ನಿಮ್ಮಲ್ಲಿ ಯಾರಾದರೂ ಬನ್ನಿ ಇಲ್ಲಿ ಅಂತ ಕರೆದ್ರು. ಒಬ್ಬರು ಎದ್ದು ಮುಂದೆ ಬಂದರು. ಗುರುಗಳು ಹೇಳಿದರು, ನೋಡಿ ನಿಮ್ಮ ಪಕ್ಕದಲ್ಲಿ ಆ ನೀರು ತುಂಬಿದ ಲೋಟ ಇದೆಯಲ್ಲ, ಅದನ್ನು ಕೈಯಲ್ಲಿ ಹಿಡ್ಕೊಳ್ಳಿ ಅಂದರು. ಹಿಡ್ಕೊಂಡ್ರು. ತುಂಬ ಭಾರ ಆಗಿದೆಯೇನ್ರಿ ಅಂತ ಕೇಳಿದ್ರು. ಇಲ್ಲ, ತುಂಬ ಹಗುರಾಗಿದೆ, ಅಂಥದ್ದೇನು ಭಾರ ಇಲ್ಲಲ್ಲ, ಒಂದು ಪುಟ್ಟ ಲೋಟ ಅಲ್ವಾ ಅಷ್ಟೇ ಅಂದರು ಶಿಷ್ಯರು. ಒಂದು ಕೆಲಸ ಮಾಡಿ, ಆ ಲೋಟ ಕೈಯಲ್ಲಿ ಹಿಡ್ಕೊಂಡು ಕೈ ಚಾಚಿ ಮುಂದೆ ಹಾಗೇನೆ ಅಂದರು. ಹಿಡ್ಕೊಂಡ್ರು. ಏನನ್ಸುತ್ತೆ ಅಂತ ಕೇಳಿದ್ರು. ಏನಿಲ್ಲ, ಲೋಟ ಇಟ್ಕೊಂಡಿದ್ದೀನಿ ಕೈಯಲ್ಲಿ ಅಂದರು. 5 ನಿಮಿಷ ಹಿಡ್ಕೊಳ್ಳಿ ಹಾಗೇನೆ ಅಂದರು. ಕೈ ನೋಯೋಕೆ ಶುರು ಆಯಿತು. ಯಾಕೆ ಅಂದರು. ಕೈ ನೋಯ್ತಾ ಇದೆ ಸ್ವಾಮಿ, ಹಿಡ್ಕೊಂಡು ಅಂತ. ಇನ್ನೊಂದು 1/2 ಗಂಟೆ ಹಿಡ್ಕೋಬಹುದಾ ಅಂದರು. ಅಯ್ಯೋ ಇಲ್ಲ, ಕೈ ಹೊರಟು ಬಂದುಬಿಡ್ತದೆ ಅಂತ. 2 ತಾಸು ಹಿಡ್ಕೊಂಡ್ರೆ ಏನಾಗ್ತದೆ ಅಂತ. ಸಾಧ್ಯವೇ ಇಲ್ಲ, ಕೈ ಮರಗಟ್ಟಿ ಬಿದ್ದು ಹೋಗ್ತದೆ, ಲೋಟ ಕೆಳಗೆ ಬಿದ್ದು ಹೋಗ್ತದೆ ಅಂದರು. ಹಂಗಾದ್ರೆ ಏನು ಮಾಡಬೇಕು ಅಂದು ಗುರುಗಳು ಕೇಳಿದರು. ಏನಿಲ್ಲ, ಲೋಟ ಕೆಳಗೆ ಇಡಬೇಕು ಅಷ್ಟೇ, ಹಿಡ್ಕೊಂಡು ಯಾಕೆ ನಿಂತ್ಕೋಬೇಕದನ್ನ ಅಂದರು. ಆ ಗುರುಗಳನ್ನ ಕೇಳಿದ್ರಂತೆ, ನೋಡಿಪ್ಪ ಎಲ್ಲರೂ ಲೋಟ ಕೈಯಲ್ಲಿ ಹಿಡ್ಕೊಂಡಿದ್ದಿರಲ್ಲ, ಲೋಟದ ತೂಕ ಹೆಚ್ಚಿಗೆ ಆಗಲೇ ಇಲ್ಲ, ತೂಕ ಅಷ್ಟೇ ಇತ್ತು. ಎಷ್ಟು ಜಾಸ್ತಿ ಸಮಯ ಲೋಟ ಹಿಡ್ಕೊಂಡಿದ್ದೀರೋ ಅಷ್ಟು ಭಾರ ಹೆಚ್ಚಾದಂಗೆ ಅನಿಸುತ್ತೆ, ಹಿಡಿಯೋದು ಅಸಾಧ್ಯ ಅಂತ ಅನಿಸುತ್ತೆ. ನಮಗೆ ಬರುವಂಥ ಸಮಸ್ಯೆಗಳು ಹಾಗೇನೆ, ಹೆಚ್ಚು ಹೊತ್ತು ಸಮಯದಲ್ಲಿ ಅದೇ ತಲೆಯಲ್ಲಿ ತುಂಬಿಕೊಂಡು ಅದ್ರ ಬಗ್ಗೆನೆ ವಿಚಾರ ಮಾಡ್ತಾ ಇದ್ರೆ ತಲೆ ಭಾರ ಆಗತ್ತೆ, ಜೀವನ ಭಾರ ಆಗತ್ತೆ. ಸ್ವಲ್ಪ ಹೊತ್ತು ಸಮಸ್ಯೆಗಳನ್ನು ಎತ್ತಿ ಕೆಳಗಿಡಿ, ಭಗವಂತನ ಧ್ಯಾನ ಮಾಡಿ, ಮನಸ್ಸನ್ನು ಬೇರೆ ಕಡೆ ತಿರುಗಿಸಿ. ಮನಸ್ಸನ್ನು ಬೇರೆ ಕಡೆ ತಿರುಗಿಸಿದಾಗ ಇದ್ರ ಭಾರ ಅನಿಸಲ್ಲ, ಮತ್ತೆ ಈ ಕಡೆ ಬನ್ನಿ, ಬಿಟ್ಟೋಗಲ್ಲ ನಿಮ್ಮನ್ನಿದು. ಆದರೆ ಮನಸ್ಸನ್ನು ಆದಷ್ಟು ಬೇರೆ ಕಡೆ ತಿರುಗಿಸಿದಾಗ ಇದ್ರ ಭಾರ ಅನಿಸಲ್ಲ. ಆ ಲೋಟ ಆಯ್ತಲ್ಲ, ಹೊತ್ಕೊಂಡು ನಿಂತ್ಕೋಬೇಡಿ ಯಾವಾಗಲೂ, ಪುಟ್ಟ ಲೋಟ ಆದರೂ ಭಾರ ಆಗುತ್ತೆ, ಕೆಳಗಿರಿ, ಮತ್ತೆ ಇದು ಬಂದು ತಿಳ್ಕೊಳ್ಳಿ ಅಂತ ತೊಂದರೆ ಆಗಲ್ಲ. ಹಾಗೆ ನಿಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಯಾವಾಗಲೂ ಹೊತ್ಕೊಂಡು ಕೊಡಬೇಡಿ. ಬರೀ ಬಂದವ್ರ ಮುಂದೆಲ್ಲ ಅಯ್ಯೋ ನನ್ನ ಪ್ರಾಬ್ಲಮ್, ನನ್ನ ಪ್ರಾಬ್ಲಮ್ ಹೇಳ್ಕೊಂಡು ಒದ್ದಾಡಬೇಡಿ. ಕೆಳಗಡೆ ಇಡಿ, ಸ್ವಲ್ಪ ಬೇರೆ ವಿಚಾರ ನೋಡಿ, ಜಗತ್ತಲ್ಲಿ ಆಗ್ತಿರೋ ಸುಂದರತೆಯನ್ನು ನೋಡಿ, ಆಗ್ತಿರುವಂಥ ಸಮಸ್ಯೆಗಳು ಬೇರೆದವ್ರದ್ದು ನೋಡಿ, ಅವಾಗ ನಿಮ್ಮ ಸಮಸ್ಯೆ ಭಾರ ಅನಿಸೋಲ್ಲ ಅಂದರು. ಶಿಷ್ಯರು ತಲೆ ಅಲ್ಲಾಡಿಸಿದ್ರು. ಹೌದು ಅನ್ನಿಸ್ತು, ನಮಗೂ ಹಾಗೆ ಅನಿಸುತ್ತಲ್ಲ, ನಮ್ಮ ಸಮಸ್ಯೆ ದೊಡ್ಡದು ಅನಿಸಿದಾಗ ಸ್ವಲ್ಪ ಹೊತ್ತು ಬೇರೆ ಕಡೆ ಇಟ್ಟು ಮನಸ್ಸನ್ನು ಬದಲಾಯಿಸ್ಕೊಳ್ಳಿ, ತುಂಬ ಹಗುರ ಅನಿಸುತ್ತೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ, ಬನ್ನಿ ಕೇಳಿ ಬರೋಣ.
1: ನನ್ನ ಹೆಸರು ಗೀತಾ, ನಾನು ಸರಗೂರಿಂದ ಬಂದಿದ್ದೀನಿ.

0: ಕೇಳುಗರೆ, ಇದುವರೆಗೂ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳು ಹಾಡು ಎಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
3: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನೀಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ಜನಧ್ವನಿಯಿಂದ ಇದೀಗ ಮಹಿಳೆ ಕಾರ್ಯಕ್ರಮ. ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿ ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಕೆಆರ್ ನಗರ ತಾಲೂಕಿನ ಸಾಲಿಗ್ರಾಮದ ಶ್ರೀಮತಿ ಲಾವಣ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇಚ ಲಕ್ಷ್ಮಿ, ಕ್ಷಮಯಾಧರಿತ್ರಿ, ಭೋಜೇಶು ಮಾತಾ, ಶಯನೇಶ್

0: ಬಾ.
1: ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವ ಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಪಾರ್ಲರನ್ನು ತೆರೆದು ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮಿ ಆರ್ಥಿಕವಾಗಿ ಸಬಲರಾಗಿರುವ ಕೆಆರ್ ನಗರ ತಾಲೂಕಿನ ಸಾಲಿಗ್ರಾಮದ ಶ್ರೀಮತಿ ಲಾವಣ್ಯರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರ ಸ್ವಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮ್ಯಾಮ್,
2: ಥ್ಯಾಂಕ್ ಯು ಮ್ಯಾಮ್.
1: ಸೊ ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಮಾಡ್ತಾ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂತೆ ಕೆಲಸನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಅಭಿನಂದನೆಗಳು ಮೇಡಮ್.
2: ಥ್ಯಾಂಕ್ ಯು.
1: ಸೊ ಮೂಲತಃ ಹೇಳಿ, ಅವರು ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್.
2: ನನ್ನ ತಾಯಿ ಮನೆ ಹಾಸನ. ಹಾಸನಿಂದ ನಾನು ಸಾಲಿಗ್ರಾಮಕ್ಕೆ ಮದುವೆ ಆಗಿರೋದು. ಅಲ್ಲಿ 13 ಹೌಸ್ ವೈಫ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನಾನು ಓದಿರೋದೆಲ್ಲ ಡಿಗ್ರಿ ಮತ್ತು ಪ್ಯಾರಾಮೆಡಿಕಲ್ ಹಾಸನಲ್ಲೇ ಮುಗಿಸಿರೋದು. ಅಲ್ಲಿಂದ ನನಗೆ ಯಾವುದೇ ರೀತಿ ಕೆಲ್ಸಕ್ಕೆ ಹೋಗೋದು, ಮನೆ ಒತ್ತಡ ಸಮಸ್ಯೆಯಿಂದ ನನಗೆ ಹೋಗೋಕ್ಕಾಗಲಿಲ್ಲ. ಆಮೇಲೆ ನನ್ನ ಫ್ರೆಂಡು ಒಬ್ಬರು ಈ ಥರ SVM ಹುಣಸೂರಲ್ಲಿ ನಡೆಸ್ಕೊಡ್ತಿದ್ದಾರೆ ಬ್ಯೂಟಿಷಿಯನ್ ಕೋರ್ಸ್ ಅಂತ ಹೇಳಿದಾಗ ನಾನು ಬಂದು ನನಗೆ ಖುಷಿಯಾಯಿತು. ಅಂದರೆ ಮೊದಲಿಂದ ನನಗೆ ಇಂಟ್ರೆಸ್ಟ್ ಇತ್ತು, ತುಂಬ ಇದರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಇಂಟ್ರೆಸ್ಟ್ ಇತ್ತು. ಕೆಲವೊಂದು ಕಡೆ ಎಲ್ಲ ಕೇಳಿದೆ, ಬಟ್ ಇಲ್ಲಿಂದ ಈ ಸಂಸ್ಥೆಯಿಂದ ನನಗೆ ಅಮೌಂಟು ಹೊರಗಡೆ ಅಂದರೆ ಅಮೌಂಟ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೋಗಿರಲಿಲ್ಲ. ಇಲ್ಲಿ ಬಂದಾಗ ಕೇಳಿ ನೋಡಿದಾಗ ಇಲ್ಲಿ ಪರವಾಗಿಲ್ಲ ಅನ್ನಿಸ್ತು, ಬಂದು ಜಾಯ್ನ್ ಆದೆ.
1: ಕುಟುಂಬದಲ್ಲಿ ಯಾರ್ಯಾರು ಇದ್ರಿ ಮೇಡಮ್?
2: ನಾನು, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಪಾಪು ಇದ್ದಾರೆ.
1: ಮಗ ಏನು ಮಾಡ್ತಾ ಇದ್ದಾರೆ?
2: ಮಗ 7th ಓದ್ತಾ ಇದ್ದಾರೆ.
1: ಮನೆಯವರು ಏನು ಮಾಡ್ತಾರೆ?
2: ಮನೆಯವ್ರು ಫಾರ್ಮರ್, ತೋಟ ನೋಡ್ಕೊಂಡಿದ್ದಾರೆ.
1: ಮಾತಾಡ್ತಾ ಇದ್ರಿ ಪ್ಯಾರಾಮೆಡಿಕಲ್ ಮಾಡಿದ್ದೀನಿ ಅಂತ.
2: ಹೌದು.
1: ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಥರ ಉದ್ಯೋಗಕ್ಕೆ ನೀವು ಹೋಗಲಿಲ್ವಾ, ಹೇಗೆ ಮ್ಯಾಮ್?
2: ಇಲ್ಲ ಮ್ಯಾಮ್, ಅದು ಇಂಟ್ರೆಸ್ಟ್ ಇದೆ, ಓದ್ದೆ. ಬಟ್ ಮದುವೆ ಆದಮೇಲೆ ಮನೇಲಿ ಕಳಿಸ್ಲಿಲ್ಲ, ಹಂಗಾಗಿ ಹೋಗೋಕ್ಕಾಗಲಿಲ್ಲ ಮ್ಯಾಮ್.
1: ಓಕೆ. ನಿಮ್ಮ ಕುಟುಂಬ ಅಥವಾ ನಿಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಂಡ್ರೆ?
2: ಮೊದಲಿಂದ ಚಿಕ್ಕ ವಯಸ್ಸಿಂದನೂ ನನಗೆ ಈ ಥರ ಮೆಹಂದಿ ಹಾಕೋದು, ಸ್ಯಾರಿ ಹಾಕೋದು ಅದೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಆವಾಗೆಲ್ಲ ಮದುವೆಗಳಿಗೆಲ್ಲ ಸ್ವಲ್ಪ ನಾನೇ ಅಂದರೆ ಅಕ್ಕಂದ್ರ ಮದುವೆಗೆಲ್ಲ ನಾನೇ ರೆಡಿ ಮಾಡೋದು ಆ ಥರ ಎಲ್ಲ ಇತ್ತು. ಆಮೇಲೆ ಅದೇ ಓದೋದು, ಮದುವೆ ಇದೆಲ್ಲ ಆದಮೇಲೆ ಅವಕಾಶ ಸಿಕ್ಕಿರಲಿಲ್ಲ ಮ್ಯಾಮ್ ನನಗೆ, ತುಂಬ ಕನಸಿತ್ತು ಇದ್ರ ಬಗ್ಗೆ.
1: ಸೊ ಮದುವೆಯಾಗಿ 13 ಕಾಲ ಮನೆಯಲ್ಲೇ ಹೌಸ್ ವೈಫ್ ಆಗಿ ಕಾಲ ಕಳೆದ್ರಿ. ಸೊ ತದನಂತರದಲ್ಲಿ ಈ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿ ಸಿಗ್ತಾ ಇದೆ ಅಂತ ಯಾರ ಮೂಲಕ ಗೊತ್ತಾಯಿತು ಮೇಡಮ್?
2: ನನ್ನ ಫ್ರೆಂಡು ಬಿಂದು ಅಂತ ಒಬ್ಬರು ಅಲ್ಲೇ ಹೋಗ್ತಾಯಿದ್ರು ಮ್ಯಾಮ್, ಅವ್ರ ಕಡೆಯಿಂದ ನನಗೆ ಗೊತ್ತಾಗಿದ್ದು.
1: ಒಂದು ತರಬೇತಿ

0: ಆಗಿತ್ತು ನಿಮಗೆ?
1: ಇದು 3 ತಿಂಗಳು ತರಬೇತಿ. ನಾನು ಡಿಸೆಂಬರ್ ಎಂಡಲ್ಲಿ ಜಾಯ್ನ್ ಆಗಿದ್ದು, ಜನವರಿ ಫೆಬ್ರವರಿ ಮತ್ತು ಮಾರ್ಚ್ 3 ತಿಂಗಳಲ್ಲಿ ಕಂಪ್ಲೀಟ್ ಆಗಿದೆ ನಂದು. ಅಲ್ಲಿಂದ ಇವಾಗ 5 ಮಂತ್ ಆಗಿದೆ ನಂದಾಗಿ. ಅಲ್ಲಿಂದ ಬೆಟರ್ ಮ್ಯಾಮ್ ಇಲ್ಲಿ ಅಲ್ಲಿ ಹೋದ್ಮೇಲೆ.
0: ಅಂದರೆ ಈಗ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿದ್ದೆ ಅವಾಗ?
1: ಸ್ವಂತ ಅಂದರೆ ತಕ್ಷಣ ಮಾಡಿಬಿಟ್ಟೆ ಮ್ಯಾಮ್. 3 ತಿಂಗಳು ಕಳೆದ ನಂತರ ಮಾರ್ಚಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು, ಮಾರ್ಚ್ ಎಂಡಿಂಗಲ್ಲೇ ಸ್ಟಾರ್ಟ್ ಮಾಡಿದ್ದು. ಅದು ಅಲ್ಲದೆ ನಾನು ಕೋರ್ಸ್ ಮಾಡಬೇಕಾದ್ರೇ ಮೆಹಂದಿ ಎಲ್ಲ ಹಾಕೋಕೆ ಹೋಗ್ತಾ ಇದ್ದೆ. 2 ಮಂತ್ಸ್ಗೆ 7,000 ರುಪೀಸ್ ಆಗಿತ್ತು.
0: ಓಕೆ, ಟ್ರೈನಿಂಗ್ನಲ್ಲೇ?
1: ಟ್ರೈನಿಂಗಲ್ಲೇ.
0: ಓಕೆ, ಹಾಗಿದ್ರೆ 3 ತಿಂಗಳ ಒಂದು ತರಬೇತಿಯಲ್ಲಿ ನಿಮಗೆ ಏನೇನೆಲ್ಲ ತರಬೇತಿಗಳು ಸಿಗುತ್ತೆ ಮೇಡಮ್?
1: ಖಂಡಿತ, ಫೇಷಿಯಲ್ಲು ವಿತ್ ಸ್ಯಾರಿ ಡ್ರಾಪಿಂಗು, ಹೇರ್ ಕಟ್ಟಿಂಗು, ಐಬ್ರೋಸು, ಈ ಥರ ಸುಮಾರು ಸಿಗುತ್ತೆ ಮ್ಯಾಮ್. ಬ್ರೈಡು, ಬ್ರೈಡಲ್ ಮೇಕಪ್ಪು, ಪೆಡಿಕ್ಯೂರ್, ಮೆನಿಕ್ಯೂರು, ಈ ಥರ ಎಲ್ಲ ಸಿಗುತ್ತೆ ಮ್ಯಾಮ್.
0: ಅಂದರೆ 30 ಥರದ್ದು?
1: ಹೌದು, 30 ಥರದ್ದು ಹೇಳ್ಕೊಡ್ತಾರೆ.
0: ಅಂದರೆ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮೋದಕ್ಕೆ ಆ 3 ತಿಂಗಳ ತರಬೇತಿ ಅನುಕೂಲ ಆಗುತ್ತೆ ಮ್ಯಾಮ್?
1: ತುಂಬ ಮ್ಯಾಮ್ ಅನುಕೂಲ ಆಗಿದೆ. ಅಂದರೆ ಹೊರಗಡೆ ನಾವು ಕೇಳೋದಕ್ಕಿಂತ ಅಲ್ಲೆಲ್ಲ ತುಂಬಾ ದುಡ್ಡು ಕೊಟ್ಟಿನೂ ಕಲಿಯೋದು ಕಡಿಮೆ ಇರುತ್ತೆ ಮ್ಯಾಮ್. ಇಲ್ಲಿ 3 ತಿಂಗಳಲ್ಲಿ ತುಂಬಾ ಕಲ್ತ್ವಿ ಮ್ಯಾಮ್. ನಮ್ಮ ನಮ್ಗೆ ಹೇಳ್ಕೊಟ್ಟ ಟೀಚರು ಸಹ ತುಂಬ ಹೇಳ್ಕೊಟ್ರು ಮ್ಯಾಮ್.
0: ಅಂದರೆ ನಿಮಗೆ ಕೈಗೆಟುಕುವ ದರದಲ್ಲಿ ಈ ಒಂದು ತರಬೇತಿ ಸಿಗುತ್ತೆ?
1: ಹೌದು ಮ್ಯಾಮ್, ಹೌದು ಮ್ಯಾಮ್. ತುಂಬ ಖುಷಿಯಾಗುತ್ತೆ ಇಷ್ಟೊಂದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಮಗೆ ಈ ಸಂಸ್ಥೆ ಕಡೆಯಿಂದ ನಮಗೆ ಒಂದು ಏನು ಹೇಳ್ಕೊಡ್ತಿದ್ದಾರೆ, ತುಂಬ ಖುಷಿಯಾಗುತ್ತೆ ಮ್ಯಾಮ್. ಎಲ್ರಿಗೂ ಆ ಥರ ಸಿಗಲ್ಲ, ಈ ಸಂಸ್ಥೆಗೆ ಅದಕ್ಕೊಂದು ಖುಷಿ, ನನಗೆ ಖುಷಿ ಇದೆ ಮ್ಯಾಮ್.
0: ಅಂದರೆ ಈಗ ಪ್ರಸ್ತುತ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ ಮೇಡಮ್?
1: ಪ್ರಸ್ತುತ ತಿಂಗಳಿಗೆ 15-20 ಸಾವಿರ ಆಗುತ್ತೆ ಮ್ಯಾಮ್ ನನಗೆ. ಅಂದರೆ ಓನಾಗಿ ಇಟ್ಕೊಂಡಿರೋದ್ರಿಂದ ಬಾಡಿಗೆ ಪರ್ಪಸ್ ಏನೂ ಇರಲ್ಲ. ಇವಾಗ ಅಂದರೆ ನನಗೆ ನಾನು ನನ್ನನ್ನು ಗುರುತಿಸ್ತಿದ್ರೆ ಮ್ಯಾಮ್.
0: ಅಂದರೆ ಏನೆಲ್ಲ ಸರ್ವಿಸ್ನ ನೀವು ಜನಗಳಿಗೆ ಕೊಡ್ತಾ ಇದ್ದೀರಿ ಇವಾಗ?
1: ಹಾಂ ಮ್ಯಾಮ್, ಮೆಹಂದಿ ಹಾಕ್ಕೊಡ್ತೀನಿ, ನೆಕ್ಸ್ಟು ಫೇಷಿಯಲ್ಲು, ಮನೆಯಲ್ಲೇ ಫೇಷಿಯಲ್ಲು, ವ್ಯಾಕ್ಸು, ಇನ್ನು ಹೊರಗಡೆ ಮೇಕಪ್ಪು, ಇದೆಲ್ಲ ಕೊಡ್ತೀವಿ ಮ್ಯಾಮ್. ಪೆಡಿಕ್ಯೂರ್, ಮೆನಿಕ್ಯೂರ್, ಪ್ರತಿಯೊಂದು ಮಾಡಿಕೊಡ್ತೀವಿ ಮ್ಯಾಮ್. ಈಗ ಆ್ಯಕ್ಚುಲಿ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನನ್ನದು ಮುಗ್ದಿತ್ತು. ಅಲ್ಲಿ 500 ರೂಪಾಯಿ ನನ್ನ ದುಡ್ಡು ಕಟ್ಟಬೇಕಾಗಿತ್ತು. ಅದನ್ನು ನನ್ನ ಹತ್ರ ಅಮೌಂಟ್ ಇರಲಿಲ್ಲ, ಯಾಕೆಂದರೆ ಮನೇಲಿ ಕೊಡ್ತಾ ಇರಲಿಲ್ಲ. ಹಂಗಾಗಿ ನಾನು ಓನಾಗೆ ಕಟ್ಕೊಬೇಕಾಗಿತ್ತು. ಫಸ್ಟು ರಾಜ್ಯಸರ್ಗೆಯಲ್ಲಿ 1-2 ಸಾವಿರ ರೂಪಾಯಿ ಪೇ ಮಾಡಿದ್ದೆ. ಅದಾದಮೇಲೆ ನಾನು 2 ತಿಂಗಳು ಮಾಡ್ತಾ 7,000 ರೂಪಾಯಿ ದುಡ್ಡೆ. ಅದರಿಂದನೇ ನಾನು ಅದರ ಸಂಸ್ಥೆಗೆ ನಾನು ಕಲಿಯೋಕ್ಕೆ ಅನುಕೂಲ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಮ್ಯಾಮ್. ಫಸ್ಟು ಕೋನ್ ಮೆಹಂದಿಯಿಂದ ಸ್ಟಾರ್ಟ್ ಆಗಿದ್ದು, ಆಮೇಲೆ ಆರ್ಡ್ರುಗಳು ಸಿಕ್ತು. ಅದಾದಮೇಲೆ ಒಂದೊಂದೇ ಐಟಮ್ನ ನಾನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ದುಡ್ಡು ಹೇಗಾಗ್ತೋ ಆಗ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಲಾಸ್ಟ್ ಇದೆಲ್ಲ ಮುಗಿದ್ಮೇಲೆ ಒಂದ್ಸಲ ನಾನು ಗೋಲ್ಡ್ ಇನ್ವೆಸ್ಟ್ ಮಾಡಿ ನಾನು 130,000 ರೂಪಾಯಿ ಬಂಡವಾಳ ಹಾಕಿದ್ದು ನಾನು. ಇವಾಗ ಪರವಾಗಿಲ್ಲ, 50,000-60,000 ರೂಪಾಯಿ ಇನ್ಕಮ್ ಆಗಿದೆ ಮ್ಯಾಮ್. ಖರ್ಚು ಎಲ್ಲ ಕಳೆದು 50-60,000 ರೂಪಾಯಿ ಇನ್ಕಮ್ ಆಗಿದೆ. ಮನೆಗೂ ಹೆಲ್ಪ್ ಮಾಡಿದ್ದೀನಿ ಮ್ಯಾಮ್, ಮನೆಯವ್ರಿಗೂ ಕೊಡ್ತೀನಿ. ಖುಷಿ ಪಡ್ತಾರೆ ಇವಾಗ, ಪರವಾಗಿಲ್ಲ, ಫಸ್ಟ್ ಎಲ್ಲ ಬೇಡ ಬಿಟ್ಬಿಡು ಅಂತಾನೆ ಹೇಳ್ತಾ ಇದ್ರು. ಬಿಡಲ್ಲ ಅಂತ ನಾನು ಆವಾಗ ಹಠ ಮಾಡಿದೆ, ಇವಾಗ ಸುಮ್ಮನೆ ಆಗ್ತಾರೆ ಮ್ಯಾಮ್. ಏನಿಲ್ಲ,
0: 3 ತಿಂಗಳ ಒಂದು ತರಬೇತಿಯಲ್ಲಿ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಕ್ಕೆ ಅವಕಾಶ ಆಯಿತು ಅಂತ ಹೇಳಿದ್ರು
1: ಮ್ಯಾಮ್.
0: ಸೊ ತದನಂತರದಲ್ಲಿ ನಿಮ್ಗೆ ಇನ್ನು ಯಾವುದೇ ರೀತಿ ತರಬೇತಿಗಳು ಅಥವಾ ಅದು ಬೇಕು ಅಂತ ಅನ್ನಿಸ್ಲಿಲ್ವಾ ನಿಮಗೆ?
1: ಇಲ್ಲ ಮ್ಯಾಮ್, ಈಗ ಮಾಸ್ಟರ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮ್ಯಾಮ್. ಯಾಕಂದರೆ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಅಂದರೆ ನೈಲ್ ಹೈಟ್ಸು ಕೆಲವೊಂದೆಲ್ಲ ಹೇಳ್ಕೊಟ್ಟಿಲ್ಲ, ಅದನ್ನೆಲ್ಲ ಕಲೀಲೇಬೇಕು ಮೇಡಮ್. ಈಗ ಮೆಹಂದಿ ಹಾಕೋಕ್ಕೋದ್ರೆ ನೈಲ್ ಹೈಟ್ ಕೇಳ್ತಾರೆ, ಅದು ಕಲಿಬೇಕು ಮೇಡಮ್. ನಾನಿನ್ನು ನೆಕ್ಸ್ಟ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ.
0: ಓಕೆ, ಈಗ ಈ 3 ತಿಂಗಳ ಒಂದು ತರಬೇತಿಯಲ್ಲಿ ನಿಮ್ಮ ಒಂದು ಸ್ವಉದ್ಯೋಗಿ ಆಗೋದಕ್ಕೆ ಎಷ್ಟು ಅವಕಾಶ ಆಯಿತು, ಹಾಗೆ ಸ್ವಬೆಳವಣಿಗೆ ಆಗೋದಕ್ಕೂ ನಿಮಗೆ ಒಂದು ತರಬೇತಿಗಳನ್ನ ಕೊಡ್ತಾರೆ. ಸೊ ಅದ್ರ ಬಗ್ಗೆ ನೀವು ಹಂಚ್ಕೊಳ್ಳೋದಾದ್ರೆ ಮೇಡಮ್.
1: ಹಾಂ ಮ್ಯಾಮ್, ಇದರಲ್ಲಿ ಇನ್ಸ್ಪೈರ್ ಅಂದರೆ ರವಿ ಸರು, ರಾಜ ಸರ್ ಹೇಳಿದರು, ತುಂಬ ಅಂದರೆ ಮೋಟಿವೇಟ್ ಆಗಿದ್ದರು. ಈ ಥರ ಮಾಡೋದು ಈಗ ಕಷ್ಟ ಅಂದ್ರೆ ಎಲ್ಲರಿಗೂ ಇರುತ್ತೆ. ಸೊ ತುಂಬ ಮೋಟಿವೇಟ್ ಮಾಡಿದ್ರು ಮ್ಯಾಮ್, ಅದೊಂದು ಖುಷಿ ಪಡ್ತೀನಿ ನಾನು.
0: ಬೇರೆಯವ್ರಿಗೆ ಏನಾದರೂ ನೀವು ಈ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀರಾ ಹೇಗೆ ಮೇಡಮ್, ಬ್ಯೂಟಿಷಿಯನ್ ತರಬೇತಿನ?
1: ಇಲ್ಲ ಮ್ಯಾಮ್, ಕೊಡು ಅಂದರೆ ಕೇಳ್ತಾ ಇದ್ದಾರೆ ಮೇಡಮ್, ಕೊಡಿ ಕ್ಲಾಸಸ್ ನಡೆಸ್ಕೊಡಿ ಅಂತ ಕೇಳಿದ್ದಾರೆ. ಇದು ಆ ಪ್ಲ್ಯಾನ್ ಸದ್ಯಕ್ಕಿಲ್ಲ ಮ್ಯಾಮ್, 1 ಇಯರ್ ಆದಮೇಲೆ ನೋಡೋಣ ಅಂತ ಸುಮ್ಮನೆ ಇದ್ದೀನಿ.
0: ಓಕೆ, ಈ ವೃತ್ತಿಗೆ ಬರೋಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ ಮೇಡಮ್?
1: ಹೌಸ್ ವೈಫ್ ಮ್ಯಾಮ್.
0: ಹೌಸ್ ವೈಫ್. ಹೇಗನ್ಸುತ್ತೆ ಈಗ ಮನೆಯಲ್ಲಿ ಗಂಡ ಮಕ್ಕಳು ಸಂಸಾರ ಅಂತ ಇದ್ದಂಥವ್ರು ಇವಾಗ ಒಂದು 4 ಲಕ್ಷ ಸಂಪಾದನೆ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಕುಟುಂಬಕ್ಕೆ ನೆರವಾಗ್ತಾ ಇರುವಂಥದ್ದು ಎಷ್ಟು ಖುಷಿಯನ್ನು ತಂದಿದೆ?
1: ತುಂಬ ಖುಷಿ ಆಗುತ್ತೆ ಮ್ಯಾಮ್, ಯಾಕೆಂದರೆ ಎಲ್ಲದು ಡಿಪೆಂಡ್ ಅಪ್ ಹಸ್ಬೆಂಡ್ ಆಗಿರುತ್ತೆ. ಅದು 10 ರೂಪಾಯಿ ಕೇಳಬೇಕು ಅಂದ್ರೂ ನಾನು ಹಸ್ಬೆಂಡ್ನೇ ಕೇಳಬೇಕಾಗಿತ್ತು, ಅವ್ರು ಕೊಟ್ಟರೆ ಕೊಡ್ತಾ ಇದ್ರು ಇಲ್ಲಾಂದ್ರಿಲ್ಲ. ಅದು ಸ್ವಲ್ಪ ಪೈನ್ ಆಗ್ತಿತ್ತು. ಈಗ ಯೋಚನೆ ಮಾಡಿ ಮಾಡಿ ನಾನು ಸ್ವಲ್ಪ ಡಿಪ್ರೆಷನ್ಗೆ ಹೊರಟೋಗಿದ್ದೆ ಅಂತ ಹೇಳ್ಕೊತೀನಿ. ಯಾಕೆ ಅಂದರೆ ಎಲ್ಲದಕ್ಕೂ ಅವ್ರನ್ನೇ ಕೇಳಬೇಕು, ಹೊರಗಡೆ ಹೋಗೋಕೆ ಕೇಳಬೇಕು, ನಮ್ದು ಏನು ಸ್ವಾತಂತ್ರ್ಯನೇ ಇಲ್ಲ ಅನ್ನೋ ಥರದಲ್ಲಿ ಇದ್ದಿದ್ದು ನಾನು. ಅದಾದಮೇಲೆ ಇದಕ್ಕೇನು ಜಾಯ್ನ್ ಆದೆ, ಇದು ಏನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದೆ, ಆವಾಗಿಂದ ಸ್ವಾಭಿಮಾನ ಅನ್ನೋದೊಂದು ಬಂದಿದೆ ನನ್ನಲ್ಲಿ.

0: ಅವ್ರಿಗೆ ಹೇಳ್ತೀನಿ ಮ್ಯಾಮ್, ಮನೇಲಿ ಯಾರು ಕೂರ್ಬೇಡಿ ಹೋಗಿ ಹೊರಗಡೆ, ಆ ಥರ ಹೇಳ್ತೀನಿ ಮ್ಯಾಮ್. ನನಗೆ ಅಪ್ರಿಷಿಯೇಟ್, ನನಗೆ ನನ್ನ ಮೇಲೆ ಅಪ್ರಿಷಿಯೇಟ್ ಫೀಲ್ ಆಗುತ್ತೆ ಮ್ಯಾಮ್. ಆಮೇಲೆ ಎಲ್ಲರೂ ಒಂಥರ ಗೌರವ ಕೊಡೋದಾಗಲಿ, ಮೇಡಮ್ ಅಂತ ಕರೆಯೋದಾಗಲಿ, ಇದೆಲ್ಲ ಒಂಥರ ಖುಷಿ ಬರುತ್ತೆ ಮ್ಯಾಮ್ ನನಗೆ.
1: ಅಂದರೆ ಇವಾಗ ನೀವು ಓದಿದ್ದು ಪ್ಯಾರಾಮೆಡಿಕಲ್ ಅಂತ ಹೇಳಿದ್ರೆ ಅವ್ರ ಪ್ಯಾಷನ್ನು, ನಿಮಗೆ ಅದು ಓದಬೇಕು ಅಂತಲೇ ಓದಿದ್ರಿ, ಸೊ ತದನಂತರದಲ್ಲಿ ಮನೆಯಷ್ಟೇ ಇರಬೇಕು ಅಂತಂದ್ರೆ ಅದನ್ನ ಹೇಗೆ ಆಕ್ಸೆಪ್ಟ್ ಮಾಡಿದ್ರಿ ಮೇಡಮ್?
0: ತುಂಬ ಕಷ್ಟ ಆಯಿತು ಮ್ಯಾಮ್. ಸಡನ್ಲಿ ಅದು ಪ್ಯಾರಾಮೆಡಿಕಲ್ ಮುಗಿದ ತಕ್ಷಣನೇ ಸಡನ್ಲಿ ಮದುವೆ ಫಿಕ್ಸ್ ಆಯಿತು. ಆಮೇಲೆ ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡಿದೆ, ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತೀನಿ ಅಂತ, ಕಳಿಸ್ಲಿಲ್ಲ. ಮನೆ ಆಯಿತು, ಕೆಲಸ ಆಯಿತು, ಮಗು ಆಯಿತು, ಇಷ್ಟೇ ನೋಡ್ಕೊಂಡು ಇಷ್ಟೇ ಜೀವನ ಅಂದ್ಕೊಂಡಿದ್ದವಳು ನಾನು. ಇವಾಗ ತುಂಬಾ ಖುಷಿಯಾಗುತ್ತೆ ಮ್ಯಾಮ್, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ.
1: ಅಂದರೆ ಬ್ಯೂಟಿಷಿಯನ್ ತಗೊಳ್ಳೇಬೇಕು ಅಂತ ಯಾಕೆ ಕನಸು ಬಂತು?
0: ಕಾರಣ ಅಂದರೆ ಇಷ್ಟೇ ಮ್ಯಾಮ್, ಏನಿಲ್ಲ ಮ್ಯಾಮ್. ನನಗೆ ಹಸ್ಬೆಂಡ್ ಕಡೆಯಿಂದ ಸಪೋರ್ಟ್ವಿನೆಸ್ ಆಗಲಿ ಮತ್ತೊಂದಾಗಲಿ ಎಲ್ಲ ಕಡಿಮೆನೆ. ಇವಾಗ ಅಮೌಂಟಿಂದ ಅಂತ ಅಲ್ಲ, ನಾನು ಏನೇ ಮಾಡ್ತೀನಿ ಅಂದರೂ ಸಪೋರ್ಟ್ ಮಾಡಲ್ಲ ಅವರು. ಆಯ್ತು, ನಿನ್ನ ಮಾಡ್ಕೊ, ನಿಂದೇನಿದೆ ಅದು ಮಾಡ್ಕೊ ಅಂತ ಹೇಳ್ತಾರೆ. ಸೊ ಹಂಗಾಗಿ ಸ್ವಲ್ಪ ಬೇಜಾರಾಗಿ ನಾನು ಹೋಗಲೇಬೇಕು ಅಂತ, ಏನಾದರೂ ಮಾಡಬೇಕು ಅಂತ ಮನಸ್ಸಲ್ಲಿ ಗಾಢವಾಗಿ ಅನಿಸ್ತು. ಆಮೇಲೆ ಬ್ಯೂಟಿಷಿಯನ್ನು ಅಂದರೆ, ನನ್ನ ಒಬ್ಬ ಅಣ್ಣ ಇದ್ದಾರೆ, ಅವರು ಹೇಳ್ಕೊಟ್ಟಿದ್ದು ನನಗೆ, ಬ್ಯೂಟಿಷಿಯನ್ ಕಲಿ, ಅದರಲ್ಲಿ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಅಂತ. ಹಾಸನಲ್ಲಿ ವಿಚಾರಿಸ್ತೆ, ಮೈಸೂರಲ್ಲಿ ವಿಚಾರಿಸ್ತೆ, ಎಲ್ಲ ಅಮೌಂಟ್ ಜಾಸ್ತಿ ಮ್ಯಾಮ್, ಅಲ್ಲಿ 1,85,000 ಆ ಥರನೇ ಹೇಳ್ತಾಯಿದ್ರು. ಲಾಸ್ಟಲ್ಲಿ ನನ್ನ ಫ್ರೆಂಡು ಒಬ್ಬರು ಬಿಳಿಕೆರೆಯವರು, ರಶ್ಮಿ ಅಂತ ಒಬ್ಬರಿದ್ದಾರೆ, ಅವ್ರು ಹೇಳಿದ್ದು ನಾವು ಅಲ್ಲೇ ಓದ್ತಾ ಇದ್ದೀವಿ, ಕಲಿತಾ ಇದ್ದೀವಿ, ಬಂದು ಜಾಯ್ನ್ ಆಗಿದ್ರೆ ಹಾಗೆ ಅಂತ. ಆವಾಗ ಹುಣಸೂರಿಗೆ ಬಂದು ಕೇಳಿಕೊಂಡು ವಿಚಾರಿಸ್ಕೊಂಡು ಜಾಯ್ನ್ ಆದೆ ಮೇಡಮ್ ಅಲ್ಲಿ.
1: ಹೌದು, ಮಕ್ಕಳೇ ಕಲಿಯುವಂಥ ಜಾಗ.
0: ಹೌದು, ಏನೆಲ್ಲ ಸೇಫ್ಟಿ ತುಂಬ ಚೆನ್ನಾಗಿ ಸೇಫ್ಟಿ ಇತ್ತು ಮ್ಯಾಮ್. ಅಂದರೆ ಜೆಂಟ್ಸ್ ಎಲ್ಲ ಒಳಗಡೆ ಬರೋಂಗಿಲ್ಲ, ಈವನ್ ನಮ್ಮ ಹಸ್ಬೆಂಡ್ ಕೂಡ ಕೇಳ್ಕೊಂಡು ಬರಬೇಕಿತ್ತು, ಆ ಥರ ಇತ್ತು. ತುಂಬ ಚೆನ್ನಾಗಿ ಹೇಳ್ಕೊಟ್ರು ಕೂಡ. ಸರ್ರೆಲ್ಲ ಹೆಣ್ಮಕ್ಳು ಅಂತ ಏನು ಇದು ಮಾಡ್ತಾರೆ, ಸರ್ರೆಲ್ಲ ತುಂಬಾ ಅಂದರೆ ಗೌರವ ಕೊಡೋದಾಗಲಿ, ಒಂದು ಸೇಫ್ಟಿ ಮಾಡೋದಾಗಲಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಮ್ಯಾಮ್.
1: ಬ್ಯೂಟಿಷಿಯನ್ ತರಬೇತಿ ಪಡ್ಕೊಳ್ಳೋದಕ್ಕೂ ಮುಂಚೆ ಆರ್ಥಿಕವಾಗಿ ಎಷ್ಟು ಸಬಲರಾಗಿದ್ರಿ, ಈಗ ಬಂದು ಅಂದರೆ ಒಂದು ಸ್ವಉದ್ಯೋಗನ ಆರಂಭ ಮಾಡಿದ್ರಿ, ಈಗ ಎಷ್ಟು ಸಬಲರಾಗಿದ್ದೀರಿ, ಈ ವೃತ್ತಿ ನಿಮಗೆ ಎಷ್ಟು ಸಂತೃಪ್ತಿಯನ್ನು ತಂದಿದೆ ಮ್ಯಾಮ್?
0: ಖಂಡಿತ, ನಾನು ಎಲ್ಲದಕ್ಕೂ ಅಪ್ಪನ ಮೇಲೆ ಡಿಪೆಂಡ್ ಆಗಿದ್ದೆ. ಅಂದರೆ ಹಸ್ಬೆಂಡ್ ಕೊಡ್ತಾ ಇರಲಿಲ್ಲಲ್ಲ, ಹಂಗಾಗಿ ಅಪ್ಪನ ಮೇಲೆ ಡಿಪೆಂಡ್ ಆಗಿದ್ದೆ. ಅವ್ರಿಗೂ ವಯಸ್ಸಾಯ್ತಲ್ವ, ಏಜ್ ಆಗ್ತಾ ಆಗ್ತಾ ಅವ್ರಿಗೂ ಹಾಸ್ಪಿಟ್ಲು ಅದು ಇದು, ಮತ್ತು ನಾನು ಕೇಳೋಕ್ಕೆ ಮನಸ್ಸಾಗಲಿಲ್ಲ. ಇವಾಗ ಅಂದರೆ ಅಪ್ಪಂದು ಏನೇ ಇದ್ರು ಹಾಸ್ಪಿಟ್ಲ್ ಖರ್ಚಾಗಲಿ, ಇಲ್ಲ ನನ್ನ ಮಗನ ಖರ್ಚಾಗಲಿ, ನಂದು ಓನ್ ಖರ್ಚಾಗಲಿ, ಮನೆ ನಡೆಸೋದಾಗಲಿ, ನಾನು ಯಾರ ಹತ್ರನೂ ಕೈ ಚಾಚ್ತಲ್ಲ ಮ್ಯಾಮ್, ಓನಾಗೆಲ್ಲ ಮಾಡ್ಕೊತೀನಿ ಮ್ಯಾಮ್ ಇವಾಗ. ಅದೊಂದು ತುಂಬ ಖುಷಿ ಇದೆ ಮ್ಯಾಮ್ ನನಗೆ.
1: ಸೊ ಈ ಬ್ಯೂಟಿಷಿಯನ್ ವೃತ್ತಿಯ ಜೊತೆಗೆ ಮನೆಯ ನಿರ್ವಹಣೆಯನ್ನು ಸಹ ಮಾಡಬೇಕು. ಸೊ ಏನೇನೆಲ್ಲ ಚಾಲೆಂಜಸ್ ಎದುರಾಗುತ್ತೆ ಮೇಡಮ್, ಹೇಗೆ ನಿಭಾಯಿಸ್ತಾ ಇದ್ದೀರಿ ಇದೆಲ್ಲ?
0: ಯಾಕೆಂದರೆ ಸಮಟೈಮ್ಸ್ ನನ್ನ ಯಜಮಾನ್ರೆ ಸಾಲ ಕೇಳ್ತಾರೆ ಮ್ಯಾಮ್, ಕೊಡ್ತಾಯಿದ್ದೀನಿ, ಕೇಳ್ತಾರೆ ಕೊಡ್ತೀನಿ ಮ್ಯಾಮ್, ಇದ್ದಾಗ ಕೊಡ್ತೀನಿ, ಇಸ್ಕೊತೀನಿ ಕೊಟ್ಟು, ಸಾಲ ಅಂತ ಕೊಡ್ತೀನಿ ಮ್ಯಾಮ್. ಯಾಕೆ ಅಂದರೆ ಅವರು ನನಗೆ ಸಾಲ ಅಂತ ಕೊಡ್ತಾಯಿದ್ರು, ನಾನು ಸಾಲ ಅಂತಲೇ ಕೊಡ್ತೀನಿ ಮ್ಯಾಮ್.
1: ಓಕೆ,
0: ಅದನ್ನು ಖುಷಿಯಾಗುತ್ತೆ.
1: ಸೊ ಕಾಲಚಕ್ರ ಹೀಗೆ ಇರುತ್ತೆ,
0: ಹೆಣ್ಮಕ್ಳೆಲ್ಲ ಮನೇಲೇ ಇರಬೇಕು, ಅಡುಗೆ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು, ಆ ಥರ ರಿಸ್ಟ್ರಿಕ್ಷನ್ ಇದ್ದಿದ್ದ ಮನೆ ನಮ್ಮದು. ನಮ್ಮ ಮನೆಯವರೆಲ್ಲ ಹೊರಗಡೆ ಬಿಡೋ ಅಂದರೆ ಅದೊಂದು ಮನೆತನ, ಅಂದರೆ ಫ್ಯಾಮಿಲಿ ಒಂದು ನೇಮ್ ಇತ್ತು ಮ್ಯಾಮ್ ನಮ್ಮ ಮನೆಗೆ, ಹಾಗಾಗಿ ಹೊರಗಡೆ ಕಳ್ಸೋಕೆ ಸ್ವಲ್ಪ ಇಂಜರ್ ಇತ್ತಾ ಇದ್ರು. ಈಗ ಆ ಫ್ಯಾಮಿಲಿಯಲ್ಲಿ ಹೊರಗಡೆ ಬಂದು ವರ್ಕ್ ಮಾಡ್ತಿರೋದು ನಾನೇ ಫಸ್ಟ್ ಮ್ಯಾಮ್.
1: ಬ್ಯೂಟಿಷಿಯನ್ ಜೊತೆಗೆ ಏನೆಲ್ಲ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ರಿ ಮೇಡಮ್, ಬೇರೆ ಏನು ಏನಿಲ್ವಾ?
0: ಇಲ್ಲ, ಬ್ಯೂಟಿಷಿಯನ್ ಅಷ್ಟೇ. ಇನ್ನು ಇವಾಗ ಟೈಲರಿಂಗ್ ಇವಾಗ ಅಮೌಂಟ್ ಕಟ್ಟಿದ್ದೀನಿ ಮ್ಯಾಮ್, ಅದಕ್ಕೊಂದಕ್ಕೆ ಹೋಗ್ತಾ ಇದ್ದೀನಿ, ಕಲಿತಾ ಇದ್ದೀನಿ.
1: ಓಕೆ,
0: ನಾರ್ಮಲ್
1: ಕಲಿತಾ ಇದ್ದೀರಾ?
0: 2-in-1 ಆದರೆ ಇವಾಗ ಸೀಸನ್ ಇದ್ದಾಗ ಮೇಕಪ್ ಕ್ಲಾಸ್ ಆಗುತ್ತೆ, ಇಲ್ಲಾಂದರೆ ಟೈಲರಿಂಗ್ ಕ್ಲಾಸ್ ಆಗುತ್ತೆ ಅಂತೇಳಿ ಸಾಲಿಗ್ರಾಮದಲ್ಲೇ ಕಲಿತಾ ಇದ್ದೀನಿ ಮೇಡಮ್. ಇಲ್ಲಿ ಸಂಸ್ಥೆಯಲ್ಲಿ ಅದೇ 1 year ಆಗುತ್ತೆ ಅನ್ಕ ಕೊಡಲ್ಲ ಅಂತ ಹೇಳಿದ್ರಲ್ಲ, ಹಂಗಾಗಿ ಅಲ್ಲೇ ಜಾಯ್ನ್ ಆಗಿದ್ದೀನಿ.
1: ತರಬೇತಿ ಪಡಿಬೇಕಾದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಮೇಡಮ್?
0: ಫಸ್ಟ್ ಬಸ್ ರೂಟ್ ಮೇಡಮ್ ನನಗೆ, ಅಲ್ಲಿಂದ 2 hours ಆಗ್ತಿತ್ತು ಮ್ಯಾಮ್. ಕೆ ಆರ್ ನಗರ ಹೋಗಿ ಸಾಲಿಗ್ರಾಮ ಹೋಗಬೇಕು, ಬಸ್ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ, ನೈಟ್ ಆಗ್ತಿತ್ತು. ಬೆಳಗ್ಗೆ 7:30 ಮನೆ ಬಿಟ್ಟರೆ ರಾತ್ರಿ 7:30 ಹೋಗ್ತಾ ಇದ್ದಿದ್ದು ನಾನು. ಅಂದರೆ ಪಾಪು ಇಲ್ಲ, ಅದೊಂದು ಬೆನಿಫಿಟ್ ಆಗ್ತು ಮೇಡಮ್. ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅವ್ರು ಏನು ಹೇಳ್ತಾರೆ ಎಲ್ಲ ಮಾಡ್ಕೊಂಡು ಬರಬೇಕಾಗಿತ್ತು. ಸಮಟೈಮ್ಸ್ ಜಗಳ ಮಾಡ್ತಾಯಿದ್ರು, ತನ್ನ ಕೆಡಿಸ್ಕರ್ತಿರ್ಲಿಲ್ಲ. ಮನಸ್ಸೆಲ್ಲ ಗಾಢವಾಗಿ ಕೂತ್ಬಿಟ್ಟಿತ್ತು, ನಾನು ಕಲಿಲೇಬೇಕು, ನಾನು ಏನಾದರೂ ಅಚೀವ್ ಮಾಡಬೇಕು ಅನ್ನೋದೊಂದು ಮನಸ್ಸಲ್ಲಿ ಗಾಢವಾಗಿ ಇಟ್ಕೊಂಡಿದ್ದೆ.
1: ಅಂದರೆ ಇವಾಗೆಲ್ಲ ನಿಮಗಿದು ಅಭ್ಯಾಸ ಇತ್ತಾ, ಬ್ಯೂಟಿಷಿಯನ್ದು ಏನು ಕಷ್ಟ ಅನಿಸ್ಲಿಲ್ವ ತರಬೇತಿ ಇಲ್ಲೋ ನಿಮ್ಗೆ?
0: ಇಲ್ಲ ಮ್ಯಾಮ್, ನಾನು ಖುಷಿ ಖುಷಿಯಾಗೆ ಮಾಡಿದ್ದೀನಿ. ಅಂದರೆ ಮಿಡ್ಲಲ್ಲಿ ಅಪ್ಪ ಸ್ವಲ್ಪ ಹುಷಾರು ತಪ್ಪಿದ್ರು, ಆವಾಗ ಹೇರ್ ಸ್ಟೈಲ್ ಕ್ಲಾಸು, ಹೇರ್ ಕಟಿಂಗ್ ಕ್ಲಾಸು ಸ್ವಲ್ಪ ಮಿಸ್ ಆಯಿತು, ಮತ್ತೆ ರಿಕವರ್ ಮಾಡ್ಕೊಂಡೆ ಮೇಡಮ್.
1: ಸೊ ಫೈನಲಿ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಿದ್ರಿ. ಸೊ ಏನೆಲ್ಲ ಚಾಲೆಂಜಸ್ ತರಬೇತಿಯಲ್ಲಿತ್ತು ಅಂತ, ಈಗ ಸ್ವಂತ ಒಂದು ಉದ್ಯೋಗವನ್ನು ಆರಂಭ ಮಾಡಿದಿರಿ, ಈಗ ಕಾಂಪಿಟೇಷನ್ ಯುಗ. ಸೊ

0: ಎಲ್ಲಂದ್ರಲ್ಲಿ ಬ್ಯೂಟಿ ಪಾರ್ಲರ್ ಇದೆ, ಸೊ ಎಲ್ಲಂದ್ರಲ್ಲಿ ಬ್ಯೂಟಿಷಿಯನ್ ತರಬೇತಿಗಳು ಸಿಗ್ತಾ ಇದೆ. ಸೊ ಈ ಇದರಲ್ಲಿ ಸೊ ನಿಮ್ಮನ್ನೇ ಒಂದು ಬ್ಯೂಟಿಷಿಯನ್ನ ಆಯ್ಕೆ ಮಾಡಬೇಕು ಅಂತಂದರೆ ಏನೆಲ್ಲ ಒಂದು ಹೊಸತನವನ್ನು ನೀವು ಅಳವಡಿಸ್ಕೊಂಡಿದ್ದೀರಿ ಅಥವಾ ಯಾಕೆ ನಿಮ್ಮನ್ನೇ ಆಯ್ಕೆ ಮಾಡಬೇಕು ಅನ್ನೋದನ್ನು ಹೇಳ್ಬೋದಾ ಮ್ಯಾಮ್?
1: ಓಕೆ, ಅಂದರೆ ಮೊದಲು ಇಲ್ಲಿ ಮಾತು ಕಲ್ತಿರಬೇಕು, ಆಮೇಲೆ ಕಸ್ಟಮರ್ನ ಹೇಗೆ ಮಾತಾಡಿಸ್ಬೇಕು, ಯಾವ ರೀತಿ ನಮ್ಮನ್ನ ಅವ್ರನ್ನ ಅಟ್ರ್ಯಾಕ್ಟ್ ಮಾಡಬೇಕು, ಯಾವ ರೀತಿ ಅವ್ರನ್ನ ಗೌರವ ಕೊಡ್ತೀವಿ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಮೇಡಮ್. ಒಂದು ನನಗೆ ಅನಲೈಸ್ ಆಗಿರೋ ಪ್ರಕಾರ ನಾವು ಹೇಗೆ ಮಾತಾಡ್ತೀವಿ ಅದ್ರ ಮೇಲೆ ಅವ್ರು ಇದು ಮಾಡ್ತಾರೆ. ಆಮೇಲೆ ನಾವು ಯಾವ ಥರ ಮೇಕಪ್ ಮಾಡ್ತೀವಿ ಅದನ್ನ ನೋಡ್ತಾರೆ ಮೇಡಮ್. ಫಿನಿಷಿಂಗ್ ಇರುತ್ತಾ, ಹೇಗೆ ಮಾಡ್ತಾರೆ ಆ ಥರನೂ ನೋಡ್ತಾರೆ. ಅದನ್ನೆಲ್ಲ ಇನ್ಕ್ಲೂಡ್ ಮಾಡಬೇಕಾಗತ್ತೆ.
0: ಓಕೆ, ಇವಾಗ ಪ್ರಸ್ತುತ ಏನೆಲ್ಲ ಜನಗಳಿಗೆ ನೀವು ಸರ್ವಿಸ್ ಕೊಡ್ತಾ ಇದ್ದೀರಿ?
1: ಈಗ ಅಂದರೆ ಅದೇ ಹೇರ್ ಕಟ್ಟಿಂಗ್ ಮಾಡ್ತೀವಿ, ವ್ಯಾಕ್ಸು, ಫೇಶಿಯಲ್ಲು, ಮೆನಿಕ್ಯೂರ್, ಪೆಡಿಕ್ಯೂರು, ಮೆಹೆಂದಿ, ಅದೇ ಫೋಟೋಶೂಟ್ಗಳೆಲ್ಲ ಹೋಗ್ತೀನಿ. ಆರ್ಡರ್ಸ್ ಬಂದರೆ ಮದುವೆ ಆರ್ಡರ್ಗಳಿಗೆಲ್ಲ ಹೋಗ್ತೀನಿ. ಇನ್ನು ಪ್ಯಾಕೇಜ್ ವೈಸ್ ಮಾಡ್ತೀನಿ ಅಂದರೆ 1,500 ರೂಪಾಯಿ ಪ್ಯಾಕೇಜ್ ವೈಸ್ ಮಾಡೋದ್ರಿಂದ ತುಂಬ ಜನ ಬರ್ತಿದ್ದಾರೆ ಮೇಡಮ್ ನಮ್ಮ ಹತ್ರ.
0: ಏನೇನೆಲ್ಲ ಇರುತ್ತೆ ಮೇಡಮ್ ಪ್ಯಾಕೇಜಲ್ಲಿ?
1: ಪ್ಯಾಕೇಜಲ್ಲಿ 1,500 ರೂಪಾಯಿಗೆ 3 ಟೈಮ್ ಮೇಕಪ್ ಇರುತ್ತೆ, ಫೇಶಿಯಲ್ಲು ಮತ್ತು ವ್ಯಾಕ್ಸು ಫ್ರೀ ಮಾಡಿಕೊಡ್ತಾ ಇದ್ದೀವಿ, ಮತ್ತು ನಾನ್ ಬ್ರೈಡ್ಸ್ಗೆ ಒಬ್ರಿಗೆ ಫ್ರೀ ಮಾಡಿಕೊಡ್ತೀವಿ ಮ್ಯಾಮ್.
0: ಸೊ ಇಷ್ಟೆಲ್ಲ ಇರುತ್ತೆ, ಸೊ ಹಾಗಾಗಿ ತುಂಬ ಜನ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಸೊ ಹೊಸತನವನ್ನು ಅಳವಡಿಸ್ಕೊಂಡು ಅದರಲ್ಲಿ ಜನಗಳನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋ ರೀತಿ ಮತ್ತೆ ಮಾತುಗಾರಿಕೆ ಇರಬೇಕು ಅನ್ನೋದು.
1: ಮಾತುಗಾರಿಕೆ ತುಂಬ ಮೇನ್ ಮೇಡಮ್ ಇದರಲ್ಲಿ.
0: ಓಕೆ, ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿದ್ರಿ, ಈ ಉದ್ಯೋಗದಲ್ಲಿ ನೀವು ಏನೇನೆಲ್ಲ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಿ ಮೇಡಮ್?
1: ಅದೇ ಇವಾಗ ನಾನು ಬ್ಯೂಟಿಷಿಯನ್ ಮಾಡಿದ್ಮೇಲೆ, ಇವಾಗ ಅಂದರೆ ಬಿಗಿನಿಂಗ್ ಅಲ್ವಾ, ಅವ್ರ ಹತ್ರನೇ ಹೋಗ್ತಿರಲ್ಲ, ಈಗ ನಾವು ಅವಾಗಿಂದನೂ ಇದ್ದೀವಿ, ನಮ್ಮಕಳ ಹತ್ರ ಬರಲ್ಲ, ಅವ್ರ ಹತ್ರ ಹೋಗ್ತಿರಲ್ಲ ಅಂತ ತುಂಬ ಜನ ಟೀಕೆ ಮಾಡಿರೋರು ಇದ್ದಾರೆ ಮ್ಯಾಮ್. ನಾನು ಅದನ್ನು ಚಾಲೆಂಜಾಗಿ ತಗೊಂಡಿದ್ದೀನಿ. ಯಾಕೆ ಅಂದರೆ ಅವ್ರು ಎಷ್ಟು ವರ್ಷದಿಂದ ಮಾಡಿರ್ಬೋದು, ಬಟ್ ನಾವು ಇವಾಗ ಕಲ್ತಿರೋದಲ್ವಾ, ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ಇನ್ಕ್ಲೂಡ್ ಆಗುತ್ತೆ ಇಲ್ಲಿ. ಹಂಗಾಗಿ ಅದೊಂದು ಚಾಲೆಂಜಾಗಿ ತಗೊಂಡಿದ್ದೀನಿ ಮೇಡಮ್. ತುಂಬ ಹರ್ಟ್ ಆಗಿದೆ ಈ ಮಾತು ನನಗೆ, ನಿಜವಾಗ್ಲೂ ಹರ್ಟ್ ಆಗಿದೆ ಮ್ಯಾಮ್. ಅಲ್ಲೇ ಬ್ಯೂಟಿಷಿಯನ್ ಅವರೇ ಆ ಥರ ಹೇಳಿದ್ದಾರೆ ನನಗೆ. ಸೊ ಅದನ್ನು ಚಾಲೆಂಜಾಗಿ ತೊಗೊಂಡಿದ್ದೀನಿ ಮ್ಯಾಮ್.
0: ಇವಾಗೆಲ್ಲ ಒಟ್ನಲ್ಲಿ ಆರ್ಡ್ರ್ಗಳು ತುಂಬ ಬರ್ತಾ ಇದೆ,

0: ಅಂದರೆ ಈ ಫೀಲ್ಡಲ್ಲಿ ಬಂದಾಗ ಅಂದರೆ ಸಾಲಿಗ್ರಾಮ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಈ ಫೀಲ್ಡಲ್ಲಿ ಬೇರೆ ವ್ಯಕ್ತಿಗಳು ನೋಡೋ ರೀತಿಯೇ ಚೇಂಜ್ ಇರುತ್ತೆ. ಬ್ಯೂಟಿಷಿಯನ್ನಾ ಅಂತ ಒಂಥರ ನೆಗ್ಲೆಕ್ಟ್ ಆಗಿ ಒಂಥರ ಮನಸ್ತಪ್ಪದಲ್ಲಿ ನೋಡ್ತಾರೆ. ಯಾಕೆ ಅಂದರೆ ಕೆಲವೊಂದು ಕಡೆ ಕೆಲವರು ನೇಮ್ ಕೆಡಿಸ್ಕೊಂಡಿದ್ದಾರೆ, ಹಾಗಂತ ಎಲ್ಲ ಹೆಣ್ಮಕ್ಳು ಆ ಥರ ಇರಲ್ಲ. ಅಂದರೆ ಬಡಸ್ತನ ಆಗಿರ್ಬೋದು ಅಥವಾ ಏನೋ ಒಂದಿರ್ಬೋದು, ನಾನೊಂದು ಅಚೀವ್ ಮಾಡ್ತೀನಿ ಅಂತ ಬಂದಾಗ ಅದು ಅವ್ರ ಮನಸ್ಸಲ್ಲಿ ಇರುತ್ತೆ. ಹಂಗಂತ ಬೇರೆ ಕಡಿಸ್ಕೋತಾರೆ ಅಂತ ಎಲ್ಲರೂ ನೇಮ್ ಕೆಡಿಸ್ಕೊಂಡಿರಲ್ಲ.
1: ಸೊ ಅಲ್ಲೇ ಇರ್ತಾರೆ ಆ ಥರ ಮಾತಾಡೋರೆಲ್ಲ.
0: ಸೊ ಹೌದು, ಮಾಡ್ತೀನಿ, ಹೊರಗಡೆ ಹೋಗ್ತೀನಿ, ಏನಿದೆ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಏಕೆಂದರೆ ಮಾತಾಡೋರೆಲ್ಲ ನಮ್ಮ ಕಷ್ಟಕ್ಕಾಗಲ್ಲ, ಮಾತಾಡೋರೆಲ್ಲ ನಮ್ಮ ನೆರವಿಗೆ ಬರಲ್ಲ, ಮಾತಾಡೋರೆಲ್ಲ ಆಗಲ್ಲ. ಸೊ ಅದನ್ನ ತಲೆಯಿಂದ ಕಿತ್ತಾಕ್ಬಿಟ್ಟು ನಿಮ್ಮ
1: ಎಂತಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಇದ್ದೇ ಇರುತ್ತೆ ಒಂದೊಂದೆಲ್ಲ ಸವಾಲು. ಸೊ ಆ ಥರ ಆಡೋರು ಮಾಡೋರೆಲ್ಲ ಬಂದು ನಮ್ಮ ಕಷ್ಟಕ್ಕಾಗೋದಾಗಲಿ ಮಾಡೋದಾಗಲಿ ಇರಲ್ಲ. ಸೊ ಆಡೋರು ಅಲ್ಲೇ ಇರ್ತಾರೆ, ನಾವಷ್ಟೇ ಬೆಳ್ಕೊಂಡು ಹೋಗ್ಬೇಕು. ಸೊ ಅದನ್ನು ತಗೋಬೇಕು, ಚಾಲೆಂಜ್ ಆಗಿ ಅದನ್ನೇ ಮೆಟ್ಲಾಗಿ ಹತ್ತುತ್ತಾ ಹೋಗ್ಬೇಕು ನಾವು.
0: ಹತ್ಕೊಂಡು ಹೋದಾಗಲೇ ಆಡೋರಿಗೆ ಎಲ್ಲರಿಗೂ ಮಂದಟ್ಟಾಗುತ್ತೆ, ಪರವಾಗಿಲ್ಲ ಈ ಕಲ್ತಿದ್ದಕ್ಕೂ ಇಲ್ಲಿ ಮಾಡ್ತಿರೋದಕ್ಕೂ ಒಂದು ಗೌರವ ಆಗಲಿ, ಒಂದು ಇದಾಗಲಿ ಅವ್ರಿಗೆ ಸಿಗುತ್ತೆ, ಖಂಡಿತ ಸಿಗುತ್ತೆ. ಈ ತಲೆಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಅವ್ರು ಅನ್ಕೊಳ್ಳಲಿ ಅಂತ ಒಂದೊಂದೇ ಸ್ಟೆಪ್ ಒಂದೊಂದೇ ಸ್ಟೆಪ್ ಮೇಲೆ ಹತ್ತಾ ಹೋದರೆ ನಾವು ಅಚೀವರ್ ಆದರೆ ಅಲ್ಲಿ ನಮ್ಮನ್ನ ಗುರುತಿಸೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದೊಂದು ಹೇಳೋಕೆ ಇಷ್ಟಪಡ್ತೀನಿ.
1: ಖಂಡಿತ ಮ್ಯಾಮ್, ಅದೇ ನಾವು ಅವ್ರು ಆಡೋದನ್ನೇ ನಾವು ಸ್ಟೆಪ್ಸ್ ಆಗಿ ಮೆಟ್ಲಾಗಿ ಹತ್ಕೊಂಡು ಹೋಗ್ಬೋದು. ಸೊ ನೆಕ್ಸ್ಟು ಮುಂದೊಂದು ದಿನ ನಾವು ಸಾಧನೆ ಮಾಡಿದಾಗ ಅಥವಾ ಅಚೀವ್ ಮಾಡಿದಾಗ ಅವರೇ ನಮ್ಮ ಹತ್ರ ಬಂದೇ ಬರ್ತಾರೆ.
0: ಹೌದು ಮ್ಯಾಮ್,
1: ಅದಂತೂ ಖಂಡಿತ. ಸೊ ಹಾಗಾಗಿ
0: ನಮ್ಮ ಫ್ಯಾಮಿಲಿನೇ ಎಷ್ಟು ಜನ ಹೇಳಿದ್ದಾರೆ, ಬಟ್ ಇವಾಗ ಬ್ಯೂಟಿಷಿಯನ್ ಎಲ್ಲ ಇದು ಮಾಡಬೇಕಾದ್ರೆ ಅವರಾಗೆ ಮಾತಾಡ್ಸ್ಕೊಂಡು ಬರ್ತಾರೆ, ಚೆನ್ನಾಗಿ ಮಾಡಿದೀಯಾ, ಚೆನ್ನಾಗಿ

0: ಪರವಾಗಿಲ್ಲ ಅಂತ ಹೇಳಿರೋರು ಇದ್ದಾರೆ ಮೇಡಮ್, ಆಡಿರೋರು ಇದ್ದಾರೆ, ಹೇಳಿರೋರು ಅದೇ ಥರ ಹೇಳಿರೋರು ಇದ್ದಾರೆ.
1: ಓಕೆ ಮ್ಯಾಮ್, ಖಂಡಿತ ಇದೇ ಥರ ಮುಂದೆ ಸಹಕಾರವಾಗಿ ನಿಮ್ಮ ಒಂದು ಬಿಸ್ನೆಸ್ ನಡೀತಾ ಹೋಗ್ಲಿ ಅಂತ ನಾನಾದರೂ ಕೂಡ ಆಶಿಸ್ತೀನಿ.
0: ಥ್ಯಾಂಕ್ ಯು ಮ್ಯಾಮ್.
1: ಸೊ ಫೋಟೋಶೂಟಿಗೆಲ್ಲ ಹೊರಗಡೆ ಹೋಗ್ತಾ ಇದ್ದೀರಿ, ಅಲ್ಲೆಲ್ಲ ಏನಾದರೂ ಚಾಲೆಂಜಸ್ ಇದೆಯಾ, ಹೇಗೆ?
0: ಇಲ್ಲ ಮ್ಯಾಮ್, ಅಲ್ಲ ಆರಾಮಾಗಿರುತ್ತೆ.
1: ಈಗ ನೀವು ಒಬ್ಬ ಮಹಿಳೆಯಾಗಿ ಒಂದು ಸ್ವಉದ್ಯೋಗವನ್ನು ಆರಂಭ ಮಾಡಿ ಪ್ರಸ್ತುತ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾ ಇದ್ದೀರಿ, ಏನು ಅನ್ಸುತ್ತೆ ಮೇಡಮ್ ಇದೆಲ್ಲ? ಒಂದ್ಸರಿ ಮೆಲ್ಕಾಕ್ ನೋಡಿದ್ರೆ 13 ವರ್ಷದ ಸಾಂಸಾರಿಕ ಜೀವನ, ಮತ್ತೆ ಈಗ ಒಂದು 5 ತಿಂಗಳಿಂದ ನೀವು ಒಂದು ತರಬೇತಿಗೆ ಬರ್ತಾ ಇರೋರು, ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಒಂದು 4 ಸಂಪಾದನೆ ಮಾಡ್ತಾ ಇರೋದು, ಇದೆಲ್ಲ ಮೆಲ್ಕಾಕಿದ್ರೆ ಏನು ಅನ್ಸುತ್ತೆ?
0: ಅಂದರೆ ಹೆಣ್ಮಕ್ಳು ಎಲ್ಲ ರೀತಿನೂ ಇರಬೇಕು, ಬರೀ ಗಂಡ ಆಯಿತು, ಮಕ್ಕಳಾಯ್ತು, ಮನೆ ಆಯಿತು ಅನ್ನೋದು ತಪ್ಪು ಮ್ಯಾಮ್. ಅಲ್ಲಿ ಗಂಡನ ಸಪೋರ್ಟಿವ್ನೆಸ್ಸು ಇರಬೇಕು, ಬಟ್ ಅದು ಆಗಲಿಲ್ಲ ಅಂದಾಗ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕಲೇಬೇಕಾಗುತ್ತೆ. ಯಾಕೆ ಅಂದರೆ ಸಣ್ಣ ಪುಟ್ಟ ಆಸೆಗಳಿರುತ್ತೆ ಹೆಣ್ಮಕ್ಳಿಗೆ, ಅದೆಲ್ಲ ಈಡೇರಿಸ್ಕೋಬೇಕು ಅಂತ ಅನಿಸುತ್ತೆ.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಇಲ್ಲ ಆಗಿದ್ರೆ ನಿಮಗೆ,
0: ಇಲ್ಲ
1: ಒಂದು ತರಬೇತಿಗಾಗಿರ್ಬೋದು ಅಥವಾ ಸ್ವಉದ್ಯೋಗಕ್ಕಾಗಿರ್ಬೋದು? ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಅನೇಕ ಮಹಿಳೆಯರಿಗೆ, ಯುವಕರಿಗೆ, ಯುವತಿಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಬರೀ ಕೆಂಚನಹಳ್ಳಿಗಷ್ಟೇ ಸೀಮಿತ ಆಗಿರ್ದೇನೆ, ಸೊ ಹುಣಸೂರು ಆಗಿರ್ಬೋದು, ಗುಂಡ್ಲುಪೇಟೆ ಆಗಿರ್ಬೋದು, ಜೈಪುರ ಈ ಥರ ಒಂದು ಸೆಂಟರ್ಗಳನ್ನ, ಉಪಕೇಂದ್ರಗಳನ್ನ ಆರಂಭ ಮಾಡಿ ಮಹಿಳೆಯರಿಗೆ, ಯುವಕರಿಗೆ, ಯುವತಿಯರಿಗೆ ನಾನಾ ರೀತಿಯ ತರಬೇತಿಗಳನ್ನ ಕೊಡ್ತಾ ಇರೋವಂಥದ್ದು ಆ ಸ್ಥಳೀಯ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಮೇಡಮ್?
0: ತುಂಬ ಅನುಕೂಲ ಆಗುತ್ತೆ ಮ್ಯಾಮ್, ಯಾಕೆಂದರೆ ಬಡ ಕುಟುಂಬದವ್ರು ಇರ್ತಾರೆ, ಓದಿರೋರು ಇರ್ತಾರೆ, ಇದ್ದಾಗ ಅವರಿಗೆ ಓದಿದ್ರು ಒಂದು ಏನು ಮೂವ್ ಮಾಡೋಕ್ಕಾಗಲ್ಲ. ಹೌದು, ಅದಿರಲ್ಲ, ಎಲ್ಲರಿಗೂ ಬರಲ್ಲ ಮ್ಯಾಮ್ ಅದು. ಹಂಗಾಗಿ ತುಂಬ ಅನುಕೂಲ ಆಗುತ್ತೆ ಈ ಸಂಸ್ಥೆ ಕಡೆಯಿಂದ. ನನಗಂತೂ ತುಂಬ ಖುಷಿ ಇದೆ ಮ್ಯಾಮ್ ಈ ಥರ ಬಡವ್ರಿಗಾಗಲಿ, ಒಂದು ಇದಕ್ಕೆ ಅಂದರೆ ಓದಿಲ್ದೇ ಮನೇಲಿ ಕೂತಿರೋ ಮಹಿಳೆಯರಿಗಾಗಲಿ ತುಂಬಾ ಅನುಕೂಲ ತಂದ್ಕೊಟ್ಟಿದೆ ಇದು ಸಂಸ್ಥೆ. ತುಂಬ ಹೆಮ್ಮೆ ಆಗುತ್ತೆ ಮ್ಯಾಮ್ ಈ ಸಂಸ್ಥೆಯಿಂದ.
1: ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ಇದಕ್ಕಿಂತ ಮೇಲೆ ಬೆಳಿಬೇಕು ಅಂತ ಅನ್ಕೊಂಡಿದ್ದೀನಿ ಮ್ಯಾಮ್. ಇಷ್ಟೇ ಜೀವನ ಅಲ್ಲ ಇಷ್ಟೇ, ಆದರೆ ಇದು ಇನ್ನೂ ಸ್ಟಾರ್ಟಿಂಗು ಅನ್ಕೋತೀನಿ. ಬಟ್ ಇದ್ರಲ್ಲಿ ಖುಷಿ ಇದೆ ನನಗೆ, ತುಂಬಾ ಖುಷಿ ಇದೆ. ಬಟ್ ಇನ್ನೂ ನಾನು ಇನ್ನೂ ಹೆಸರು ಮಾಡಬೇಕು, ನನ್ನನ್ನು ಸ್ಪೆಸಿಫಿಕ್ ಆಗಿ ಗುರುತಿಸ್ಬೇಕು ಅನ್ನೋದು ನನ್ನ ಆಸೆ. ಇಷ್ಟಕ್ಕೆ ಸುಮ್ಮನೆ ಆಗಬಾರ್ದು ಅನ್ನೋದು ನನ್ನ ಆಸೆ ಮ್ಯಾಮ್.
1: ಒಟ್ಟಾರೆ ಈ ವೃತ್ತಿ ನಿಮಗೆ ಸಂತೃಪ್ತಿಯನ್ನು ತಂದಿದೆ, ಸೊ ಈ ಕ್ಷೇತ್ರದಲ್ಲೇ ನೀವು ಇನ್ನೂ ಮುಂದೆ ಬರಬೇಕು ಅನ್ನೋದನ್ನು ಹೇಳ್ತಾ ಇದ್ರಿ. ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಇರೋಂಥ ಮಹಿಳೆಯರಿಗೆ ನಿಮ್ಮ ಕಿವಿ ಮಾತು ಅಥವಾ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್?
0: ಖಂಡಿತ ಮ್ಯಾಮ್, ಎಲ್ಲರೂ ಒಂದು ಏಮ್ ಇಟ್ಕೊಂಡು ಬದುಕಬೇಕು. ಅಂದರೆ ಅವ್ರ ಮನಸ್ಸಿರಬೇಕು, ಏನೇ ಮಾಡಬೇಕು ಅಂದ್ರೂ ಮನಸ್ಸಿರಬೇಕು ಫಸ್ಟು. ಸ್ವಾಭಿಮಾನಿ ಆಗಬೇಕು, ಕೈ ಚಾಚೋದಕ್ಕಿಂತ ಸ್ವಾವಲಂಬಿಯಾಗಿ ಈಗ ಅಪ್ಪ ಅಮ್ಮನ ಸಾಕೋದಾಗಲಿ, ಮಕ್ಕಳು ಸಾಕೋದಾಗಲಿ, ಮನೆ ಜವಾಬ್ದಾರಿ ತೊಗೊಳೋದಾಗಲಿ, ಯಾವುದೇ ಒಂದು ಮನ್ ಇಟ್ಕೊಂಡಿರಬೇಕು. ಎಲ್ಲದನ್ನು ಗಂಡನ ಮೇಲೆ ಡಿಪೆಂಡ್ ಅಪ್ಪ ಆಗಬಾರ್ದು ಮ್ಯಾಮ್ ನಾನು ಹೇಳೋ ಪ್ರಕಾರ. ಯಾಕೆ ಅಂದರೆ ಇವಾಗ ಗಂಡಸ್ರು ಏನಂತಾರೆ, ಹೆಂಗಸ್ರು ಇವರು ಅಂತ ತುಂಬ ನೆಗ್ಲೆಕ್ಟ್ ಮಾಡೋರಿದ್ದಾರೆ, ಇವನ್ ನನ್ನನ್ನೇ ಆ ಥರ ಮಾಡಿದ್ದಾರೆ. ಅದು ಅನುಭವ ನನಗೆ ಬಂದಿದೆ ಅದು. ನೀನು ಹೆಂಗಸು, ನೀನೇನು ಮಾಡ್ತೀಯಾ, ನಿನಗೇನು ಮಾಡೋಕ್ಕಾಗುತ್ತೆ, ಅದರಿಂದ ನಾನು ತುಂಬಾ ನೋವು ಪಟ್ಟಿದ್ದೀನಿ. ಹಂಗಾಗಿ ಈ ಸಂಸ್ಥೆ ಕಡೆಯಿಂದ ಏನು ಯೂಸ್ ಆಗುತ್ತೆ ಗೊತ್ತಿಲ್ಲದೆ ಇದ್ದವ್ರು ಕೂಡ ಇದನ್ನು ಕೇಳಿಕೊಂಡು ಇದರಿಂದ ತುಂಬ ಯೂಸ್ ಆಗುತ್ತೆ, ಕೇಳಿಕೊಂಡು ಬಂದು ಜಾಯ್ನ್ ಆಗಿ ಕಲ್ತ್ಕೊಳ್ಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ.
1: ಓಕೆ, ಅಂದರೆ ಒಟ್ಟಾರೆ ಹೆಣ್ಣಾಗಲಿ ಗಂಡು ಮಕ್ಕಳಾಗಲಿ, ಸೊ ಅವ್ರದ್ದೇ ಆದ ಒಂದು ತರಬೇತಿಯನ್ನು ಪಡ್ಕೊಂಡು, ಕೌಶಲ್ಯಗಳನ್ನ ಪಡ್ಕೊಂಡು, ಸೊ ಯಾವುದಾದ್ರೂ ಒಂದು ಸ್ವಉದ್ಯೋಗನ ಆರಂಭ ಮಾಡಿ, ಸೊ ಆರ್ಥಿಕವಾಗಿ ಸಬಲರಾಗಿದ್ರೆ ಎಲ್ರಿಗೂ ಅವ್ರದ್ದೇ ಆದ ಒಂದು ರೆಸ್ಪೆಕ್ಟ್ ಇರುತ್ತೆ.
0: ಖಂಡಿತ ಖಂಡಿತ ರೆಸ್ಪೆಕ್ಟ್ ಇವಾಗ ತುಂಬ. ಇವಾಗ ನಾನು ಹೌಸ್ ವೈಫ್ ಆಗಿದ್ನಲ್ಲ, ಆವಾಗ ಮಾತಾಡ್ಸೋ ರೀತಿಗೂ ಇವಾಗ ಬ್ಯೂಟಿಷಿಯನ್ ಅಂತ ಮಾತಾಡ್ಸೋದ್ ರೀತಿಗೂ ತುಂಬ ಡಿಫ್ರೆನ್ಸ್ ಇದೆ ಮ್ಯಾಮ್. ಹಾಗು ಬೆಲೆ ಗೌರವ ಎಲ್ಲೋದ್ರೂ ಬೆಲೆ ಗೌರವ ಒಂದು ಇದ್ದೇ ಇರುತ್ತೆ. ಇವ್ರು ಬ್ರಿಟಿಷರ್ನು ಮ್ಯಾಮ್ ಅಂತ ಮಾತಾಡ್ಸೋದಾಗಲಿ, ನಮ್ಗೆ ಅದು ಕೇಳೋದೇ ಒಂದು ಖುಷಿಯಾಗಿರುತ್ತೆ ಮ್ಯಾಮ್ ಅಲ್ಲಿ.
1: ಸೊ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಸಮುದಾಯದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ?
0: ಥ್ಯಾಂಕ್ ಯು ಕೆಂಚನಹಳ್ಳಿಯಿಂದ ಈ ಥರ ಸಂಸ್ಥೆ ಸ್ವಾಮಿ ವಿವೇಕಾನಂದ ಯೂತ್ ಟ್ರಸ್ಟ್ ಅಂತ ಮಾಡಿದ್ದೀರಾ. ಹಲವಾರಿಗೆ ಹುಡುಗರಿಗಾಗಲಿ ಹುಡುಗಿರಿಗಾಗಲಿ ಒಂದು ಓದಿಲ್ಲದೆ ಇರೋರಿಗೆ ಕೂಡ ಇದು ತುಂಬ ಅನುಕೂಲ ಆಗಿದೆ. ಬಟ್ ಗೊತ್ತಿಲ್ಲದೆ ಇದ್ದವರೆಲ್ಲ ಬಂದು ಗೊತ್ತು ಮಾಡ್ಕೊಂಡು ಕಲ್ತ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಈ ಸಂಸ್ಥೆ ಕಡೆಯಿಂದ ಏನೇ ಮಾಡಿದ್ರು ಒಂದು ಒಳ್ಳೆಯದಕ್ಕೆ ಮಾಡ್ತಾರೆ, ಯೂತ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಮ್ಯಾಮ್, ತುಂಬಾ ಯೂಸ್ ಆಗುತ್ತೆ. ಸಿಕ್ಕಿದ್ರೆ ಅವಕಾಶ ಕಳ್ಕೊಬೇಡಿ, ಖಂಡಿತ ಮೂವ್ ಮಾಡಿ ಅಂತ ಹೇಳ್ತೀನಿ ಮ್ಯಾಮ್ ನಾನು.
1: ಭಾಳ ಸಂತೋಷ ಮೇಡಮ್ ಈ ಸುತ್ತ ನಮ್ಮ ಜೊತೆ ಇದ್ದು, ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು, ನಿಮ್ಮ ಕೆಲಸದ ವಿಚಾರಗಳ ಜೊತೆ ಮಹಿಳೆಯರು ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬೋದು, ಅದರಲ್ಲಿ ಸಾಧನೆ ಮಾಡಬಹುದು ಅಂತ ಪ್ರೇರಣೆ ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ರಿ, ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.
0: ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.

0: ಕೇಳುಗರೇ, ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಉಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಕೆಆರ್ ನಗರ ತಾಲೂಕಿನ ಸಾಲಿಗ್ರಾಮ ಗ್ರಾಮದ ಶ್ರೀಮತಿ ಲಾವಣ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

0: ಬಾ.
1: ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುವರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದಾರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅಸಕ್ತಂ ತೇಷು ಕರ್ಮಸು. ಧನಂಜಯ, ಈ ಕರ್ಮಗಳು ನನ್ನನ್ನು ಬಂಧಿಸವು, ಏಕೆಂದರೆ ನಾನು ಅವುಗಳಲ್ಲಿ ಉದಾಸೀನನಾಗಿ ಆಸಕ್ತಿರಹಿತನಾಗಿ ವರ್ತಿಸುತ್ತೇನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ನಾವು ಕೂಡ ಹೇಗೆ ಈ ಜಗತ್ತಿನಲ್ಲಿ ಬದುಕಬೇಕು ಎಂಬ ಅಂಶವನ್ನು ಕೂಡ ಕೃಷ್ಣ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾನೆ. ಈ ಸೃಷ್ಟಿಯನ್ನೆಲ್ಲ ದೇವರು ಮಾಡುತ್ತಿರುವುದರಿಂದ

ಅವನಿಗೂ ಒಂದು ಉದ್ದೇಶವಿದೆ ಎಂದಂತಾಯಿತು. ಅವನಿಗೆ ಸಾಧಿಸುವುದಕ್ಕೆ ಏನೋ ಇದೆ ಎಂದರೆ ಅವನು ಅಪೂರ್ಣನಾಗುತ್ತಾನೆ. ಪೂರ್ಣ ಕಾಮನಾದವನು ಏನನ್ನು ಪಡೆಯಲು ಇದನ್ನೆಲ್ಲ ಮಾಡಬೇಕು? ನಮಗೆ ಒಂದು ಸಣ್ಣ ಬಯಕೆ ಇದೆ, ಅದಕ್ಕೆ ಪ್ರಪಂಚಕ್ಕೆ ಬಂದು ಹೋಗ್ತಾ ಇರುವಂಥದ್ದು. ಆದರೆ ಆ ಭಗವಂತನಿಗೆ ಒಂದು ದೊಡ್ಡ ಬಯಕೆ ಇದೆ. ಅದಕ್ಕಾಗಿಯೇ ಈ ಸೃಷ್ಟಿ ಸಂಹಾರ ಕಾರ್ಯದಲ್ಲಿ ಮಗ್ನನಾಗಿರುವುದು ಅಂಥೇಳಿ ನಾವು ಭಾವಿಸಬಹುದು. ಅವನಿಗೆ ಪಡೆಯದೇ ಇರುವುದು ಯಾವುದು ಇಲ್ಲ. ಇದನ್ನು ಸುಮ್ಮನೆ ಮಾಡುತ್ತಾನೆ ಎನ್ನಬಹುದು. ಸುಮ್ಮನೆ ಮಾಡುವವನು ಹುಚ್ಚನೊಬ್ಬನೇ. ಅವನು ಕುಳಿತಿರಲಾರದೆ ಏನನ್ನಾದರೂ ಮಾಡ್ತಾನೆ ಇರ್ತಾನೆ. ಹಾಗೆಯೇ ದೇವರು ಸುಮ್ಮನೆ ಏನೇನೋ ಮಾಡುವನು. ಅದರಿಂದ ನರಳುವವರು ಜೀವರಾಶಿಗಳು. ಅಂತೂ ದೇವರು ಉದ್ದೇಶವನ್ನಿಟ್ಟುಕೊಂಡವನೆಂದರೆ ಅಪೂರ್ಣನಾಗುವನು. ಉದ್ದೇಶವಿಲ್ಲ ಎಂದರೆ ಹುಚ್ಚನೋ ಮರುಳನೋ ಯಾರೋ ಆಗಿರ್ತಾನೆ ಅಂತ ಹೇಳ್ಬೋದು. ಆದರೆ ದೇವರು ಈ ಸೃಷ್ಟಿಯನ್ನೆಲ್ಲ ಮಾಡಿದರೂ ಕೂಡ ಅವನು ಆಸಕ್ತಿಯಿಂದ ಮಾಡುತ್ತಿಲ್ಲ, ಅದರಿಂದ ಬರುವ ಫಲವನ್ನು ಉಣ್ಣಲು ಮಾಡುತ್ತಿಲ್ಲ. ಆದರೆ ಅವನು ಉದಾಸೀನನಾಗಿ ಸೃಷ್ಟಿ ಮಾಡದೇ ಇದ್ದರೆ ಬದ್ಧ ಜೀವಿಗಳು ಮುಕ್ತರಾಗುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಜೀವರಾಶಿಗಳ ಮೇಲಿನ ಕಾರುಣ್ಯದಿಂದಲೇ ಅವರ ಉದ್ಧಾರಕ್ಕಾಗಿ ಮತ್ತೊಂದು ಸೃಷ್ಟಿಯ ಅವಕಾಶವನ್ನು ಕೊಡುತ್ತಾನೆ. ಇಷ್ಟೊಂದು ಕರುಣೆ ಇದ್ದರೆ ಸುಮ್ಮನೆ ಅವನು ಏತಕ್ಕೆ ಒಂದೇ ಸಲ ಮುಕ್ತಿಯನ್ನು ಕೊಡಬಾರದು ಅಂತ ನಾವು ಅನ್ನಿಸ್ಕೊಳ್ಬಹುದಲ್ವಾ? ಕೊಟ್ಟು ಅವರನ್ನು ಪ್ರಕೃತಿಯ ಜೈಲಿನಿಂದ ಪಾರು ಮಾಡಬಾರದೇಕೆ? ಕಷ್ಟಪಟ್ಟು ಸಾಧನೆ ಮಾಡುವವನಿಗೂ ಮುಕ್ತಿ, ಏನೂ ಮಾಡದೆ ಸುಮ್ಮನೆ ಇಂದ್ರಿಯ ಪ್ರಪಂಚದಲ್ಲಿ ವಿಹರಿಸುವವನಿಗೂ ಕೂಡ ಮುಕ್ತಿ ಕೊಟ್ಟ ಅಂತಂದ್ರೆ, ನಾವು ಕಷ್ಟಪಟ್ಟು ಓದುವವನು ಪಾಸಾಗ್ತಾನೆ, ಸುಮ್ಮನೆ ಓದದೆ ಹರಟೆ ಹೊಡೆಯುತ್ತಿರುವವನು ಪಾಸಾಗ್ತಾನೆ ಅಂತಂದ್ರೆ ಯಾರು ಓದುವುದಕ್ಕೆ ಹೋಗೋದಿಲ್ಲ. ಆದರೆ ದೇವರನ್ನ ಹೇಗೆ ಮಾಡಿದ್ರೂ ದೂರುವುದನ್ನ ಮಾತ್ರ ನಾವು ಬಿಡೋದಿಲ್ಲ, ಆಗ ದೇವರನ್ನ ಪಕ್ಷಪಾತಿ ಎನ್ನುತ್ತೇವೆ. ಒಟ್ಟಿನಲ್ಲಿ ದೇವರಿಗೂ ಮತ್ತು ಸೃಷ್ಟಿಗೂ ಇರುವ ಸಂಬಂಧವನ್ನ ನಾವು ಹೇಗೆ ನೋಡಿದ್ರೂ ಕೂಡ ಯಾವುದಾದ್ರೂ ಒಂದು ದೋಷ ಕಂಡೇ ಕಾಣ್ತೇವೆ. ಈ ದೋಷಗಳೆಲ್ಲ ಕಡಿಮೆ ಅನ್ನಬಹುದು. ಶ್ರೀಕೃಷ್ಣ ಕೊಡುವ ಕಾರಣದಲ್ಲಿ ತನಗಾಗಿ ಸೃಷ್ಟಿ ಮಾಡ್ತಾ ಇಲ್ಲ, ಜೀವರಾಶಿಗಳಿಗಾಗಿ ಸೃಷ್ಟಿ ಮಾಡ್ತಾ ಇದ್ದಾನೆ. ಅದರಿಂದ ಅವನು ಕೊನೆಗೆ ಯಾವ ಫಲಕ್ಕೂ ಕೈಯೊಡ್ಡುವುದಿಲ್ಲ, ಅಥವಾ ಅದನ್ನು ಮಾಡುತ್ತಿರುವಾಗಲೂ ಆ ಕೆಲಸದಲ್ಲಿ ಆಸಕ್ತಿ ಇಲ್ಲ, ಉದಾಸೀನವಾಗಿ ಆ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಹಾಗಾಗಿ ವ್ಯಷ್ಟಿ ಅಂಥ ದೃಷ್ಟಿಯಿಂದ ನಾವು ನೋಡೋದಾದರೆ ಜೀವನು ಮಾಯೆಯ ಹಿಡಿತದ ಒಳಗಿರೋದ್ರಿಂದ ಅವನಿಗೆ ಕರ್ತೃತ್ವ ಮತ್ತು ಭೋಕ್ತೃತ್ವಗಳು ಅದರ ಅಭಿಮಾನವಿದೆ. ಆದುದರಿಂದ ಅವನು ಸಂಸಾರಕ್ಕೊಳಗಾಗಿದ್ದಾನೆ. ಅವನು ಮಾಡುವ ಕರ್ಮಗಳು ಅವನ ಮನಸ್ಸಿನಲ್ಲಿ ಒಂದು ವಾಸನೆಗಳ ರೂಪದಲ್ಲಿ ಉಳಿಯೋದ್ರಿಂದ ಅವನು ಕರ್ಮ ಮಾಡಿದ್ದಷ್ಟಕ್ಕೆ ಅವನ ವಾಸನಾರಾಶಿಯೂ ಕೂಡ ಹೆಚ್ಚುತ್ತದೆ. ಉದಾಹರಣೆಗೆ, ಒಂದು ಸಣ್ಣ ಮಗುವು ಕೈಕಾಲಾಡಿಸ್ತಾ ಇರುವಾಗ ತನ್ನ ತಂದೆಯನ್ನೇ ಒದೆಯುತ್ತಿದೆ ಎಂದಿಟ್ಕೊಳ್ಳೋಣ. ಅದೇ ಸಮಯ ಒಬ್ಬ ಬೆಳೆದ ಯುವಕ ತನ್ನ ತಂದೆಯನ್ನ ಒದೆಯುತ್ತಿದ್ದಾನೆ ಎಂದಿಟ್ಕೊಳ್ಳೋಣ. ಇವೆರಡೂ ಕೂಡ ಕರ್ಮಗಳೇ. ಆದರೆ ಒಂದು ಸಣ್ಣ ಮಗು ತಂದೆಯನ್ನ ಆಟಾಡುವಾಗ ಒದೆಯುವಂಥದ್ದು ಒಂದು ಅಹಂಕಾರ ರಹಿತವಾದ ಮನಸ್ಸಿನಿಂದ ನಡೆದ ಕರ್ಮ. ಇನ್ನು ಬೆಳೆದ ಯುವಕ ತಂದೆಯನ್ನ ಒದಿತಾ ಇದ್ದಾನೆ ಅಂತಂದ್ರೆ ಅದು ಅಹಂಕಾರಪೂರಿತ ಮನಸ್ಸಿನಿಂದ ಮಾಡಿದ ಕರ್ಮ. ಹಾಗಾಗಿ ಮಗು ಮಾಡಿದ ಕರ್ಮಕ್ಕೆ ಕರ್ಮಫಲವಿಲ್ಲ, ಆದರೆ ಯುವಕನು ಮಾತ್ರ ತಾನು ಮಾಡಿದ ಕರ್ಮಕ್ಕೆ ತಕ್ಕ ಫಲವನ್ನ ಅನುಭವಿಸಿಯೇ ತೀರ್ತಾನೆ. ಹಾಗಾಗಿ ಪರಮಾತ್ಮನು ತನ್ನ ಮಾಯಾಶಕ್ತಿಯನ್ನ ಆಧಾರವಾಗಿಟ್ಟುಕೊಂಡು ಜೀವರಾಶಿಗಳನ್ನ ಮತ್ತೆ ಮತ್ತೆ ಹುಟ್ಟಿಸುವ ಈ ಕ್ರಮದಿಂದ ಯಾವ ರೀತಿಯಲ್ಲಿಯೂ ಬಂಧನಕ್ಕೊಳಗಾಗುವುದಿಲ್ಲ. ಏಕೆಂದರೆ ಪರಮಾತ್ಮನಲ್ಲಿ ಯಾವುದೇ ರೀತಿಯ ಅಹಂಕಾರಕ್ಕೆ ರಾಗದ್ವೇಷಗಳಿಗೆ ಎಡೆಯಿಲ್ಲ. ಸಿನಿಮಾದಲ್ಲಿ ಎಷ್ಟೇ ದುಃಖಕರವಾದ ಘಟನೆ ನಡೆದಿರಲಿ, ಅಲ್ಲಿರುವ ಬಿಳಿಯ ಪರದೆಗೆ ಯಾವುದೇ ರೀತಿಯ ಹಾನಿಯಾಗಿರುವುದಿಲ್ಲ. ಒಂದು ವೇಳೆ ಆ ಬಿಳಿ ಪರದೆ ಇಲ್ಲದಿರುತ್ತಿದ್ರೆ ಖಂಡಿತವಾಗಿಯೂ ನಮಗೆ ಸಿನಿಮಾವನ್ನು ನೋಡಲು ಸಾಧ್ಯವಾಗ್ತಾ ಇರಲಿಲ್ಲ. ಅದೇ ರೀತಿ ನಾಮ ರೂಪ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಪರಮಾತ್ಮನು

ಅಧಿಷ್ಠಾನ ಶಕ್ತಿ ಮಾತ್ರ. ಎಲ್ಲ ಜೀವರಾಶಿಗಳು ಅವರವರ ವಾಸನೆಗಳಿಗೆ ಅವರಾಗಿ ಸಿಕ್ಕಿಬಿದ್ದಂತಹ ಪಾತ್ರಧಾರಿಗಳು. ಉಗಿ ಬಂಡಿಯಲ್ಲಿರುವ ಉಗಿಯನ್ನು ಯಾರೂ ಕೂಡ ಶ್ಲಾಘಿಸುವುದೂ ಇಲ್ಲ, ಬೈಯುವುದೂ ಇಲ್ಲ. ಈ ಉಗಿಯು ಬಂಡಿಗೆ ಶಕ್ತಿಯನ್ನ ಕೊಡುತ್ತದೆ. ಬಂಡಿಯು ಒಂದು ವೇಳೆ ಅಪಘಾತಕ್ಕೀಡಾದರೆ ಆಗ ಉಗಿಯನ್ನ ಬೈಯುವಂತಿಲ್ಲ. ಬಂಡಿಯು ಸಕಾಲಕ್ಕೆ ಗುರಿಯನ್ನ ಸೇರಿದರೆ ಆಗ ಉಗಿಯನ್ನು ಶ್ಲಾಘಿಸುವಂತೆಯೂ ಇಲ್ಲ. ಹಾಗೆಂದು ಉಗಿ ಇಲ್ಲದೆ ಬಂಡಿ ಚಲಿಸಲಾರದು. ಈ ಉಗಿಗೆ ಮಾತ್ರ ಬಂಡಿಯು ಚಲಿಸುವ ಬಗ್ಗೆಗಾಗಲಿ ಅಥವಾ ಬಂಡಿಯನ್ನು ಅಪಘಾತಕ್ಕೊಳಿಪಡಿಸುವುದಾಗಲಿ ಯಾವುದೇ ರೀತಿಯ ಆಸಕ್ತಿ ಇಲ್ಲ. ಅದೇ ರೀತಿ ಪರಮಾತ್ಮ ಕೂಡ. ಹಾಗಾಗಿ ಕ್ರಿಯಾಶಕ್ತಿಯ ಒಂದು ಮೂಲವೇ ಆ ಪರಮಾತ್ಮ. ಮನಸ್ಸು ಬುದ್ಧಿಯನ್ನ ಪ್ರಚೋದಿಸುವವನು ಅವನೇ. ಹಾಗಾಗಿ ಈ ಜಗತ್ತನ್ನ ಸೃಷ್ಟಿಸುವುದು ನನ್ನ ಕಾರ್ಯ ಕರ್ತವ್ಯ. ಆದರೆ ಅದರ ಬಗ್ಗೆ ಯಾವುದೇ ಆಸಕ್ತಿಯನ್ನ ತಳೆಯದೇ ಇರುವಂಥದ್ದು ನನ್ನ ನಿರ್ಧಾರ ಅಂತ ಹೇಳಿ ಭಗವಂತ ಹೇಳ್ತಿರುವಂಥದ್ದು ಈ ಒಂದು ಶ್ಲೋಕಕ್ಕೆ. ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ರೆಂಬೆ ಮೂಲೆಯಲೊಂದು ಹಕ್ಕಿ ಹಾಡುವುದೊಲಿದು, ರೆಂಬೆ ಮೂಲೆಯಲೊಂದು ಹಕ್ಕಿ ಹಾಡುವುದೊಲಿದು,

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು: ಆಂಬ್ಯುಲೆನ್ಸ್ ನೌಕರರ ಮುಷ್ಕರದಿಂದ ರೋಗಿಗಳಿಗೆ ಸಮಸ್ಯೆಯಾದರೆ ಕಠಿಣ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಕಾನೂನಿನ ಚೌಕಟ್ಟಿನಲ್ಲಿಯೇ ನೈಸ್ ನಿವೇಶನ ಹಂಚಿಕೆ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ರಕ್ಕೆ ಮುಖ್ಯಮಂತ್ರಿ ಪ್ರತಿಕ್ರಿಯೆ. ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ನೂತನ ಶಿಕ್ಷಣ ನೀತಿ ಜಾರಿಗೆ ತರಲು ನಿರ್ಧಾರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ, ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಸ್ಪಷ್ಟನೆ. ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ತೀರ್ಥಹಳ್ಳಿಯಲ್ಲಿ ಕಾಂಗ್ರೆಸ್ ಪಾದಯಾತ್ರೆ. ರಾಜ್ಯದಲ್ಲಿ 108 ಆಂಬ್ಯುಲೆನ್ಸ್ ನೌಕರರ ಮುಷ್ಕರದಿಂದ ರೋಗಿಗಳಿಗೆ ಸಮಸ್ಯೆಯಾದರೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೌಕರರ ನೇಮಕ, ಸಮವಸ್ತ್ರ, ಸ್ವಚ್ಛತೆ, ತರಬೇತಿ ನೀಡುವ ಜವಾಬ್ದಾರಿ ಕಂಪನಿಗಳದ್ದಾಗಿದ್ದು ಚಾಲಕರಿಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಕಂಪನಿ ಜೊತೆ ಮಾತುಕತೆ ನಡೆಸಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೇಡಿಕೆ ಈಡೇರಿಸಲು ಆಂಬ್ಯುಲೆನ್ಸ್ ಚಾಲಕರು ಸರ್ಕಾರಕ್ಕೆ 15 ದಿನಗಳ ಗಡುವು ನೀಡಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಆಹಾರ ಸುರಕ್ಷತೆಗೆ ಸಂಬಂಧಿಸಿದ ದಾಳಿ ಮುಂದುವರೆದಿದ್ದು, ಔಷಧಿಗಳ ಸುರಕ್ಷತೆಯ ತಪಾಸಣೆಯೂ ಕೂಡ ಮುಂದುವರೆಯಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಸಾರ್ವಜನಿಕರು ಆಹಾರದ ಜೊತೆಗೆ ಔಷಧಿ ಬಗ್ಗೆಯೂ ಸಮಸ್ಯೆಗಳಿದ್ದಲ್ಲಿ ದೂರು ನೀಡಲು ಕ್ಯೂಆರ್ ಕೋಡ್ ವ್ಯವಸ್ಥೆ ಮಾಡಲಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸಚಿವರು ಕರೆ ನೀಡಿದ್ದಾರೆ. ನೈಸ್ ಯೋಜನೆ ಕುರಿತಂತೆ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಂಡರೂ ಕಾನೂನಿನ ಚೌಕಟ್ಟಿನಲ್ಲಿಯೇ ಇರಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಬರೆದ ಪತ್ರಕ್ಕೆ ಪ್ರತಿಕ್ರಿಯಿಸಿ, ನೈಸ್ ಸಂಸ್ಥೆಗೆ ಸಂಬಂಧಿಸಿದಂತೆ ನಿವೇಶನ ಹಂಚಿಕೆಯಲ್ಲಿ ಕಾನೂನು ಉಲ್ಲಂಘನೆಯಾಗಿದ್ದರೆ ನ್ಯಾಯಾಲಯವಿದೆ, ಆಸ್ತಿ ಕಳೆದುಕೊಂಡ ರೈತರ ರಕ್ಷಣೆ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬರ ಘೋಷಣೆ ವಿಚಾರದಲ್ಲಿ ವೈಜ್ಞಾನಿಕ ಹಾಗೂ ತಾಂತ್ರಿಕ ವರದಿಗಳನ್ನು ಆಧರಿಸಿ 2-3 ಹಂತಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗುವುದು, ಇನ್ನು ಹಲವು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗುವುದು, ಶಾಸಕರು ಯಾವುದೇ ಕಾರಣಕ್ಕೂ ಆತಂಕ ಪಡಬಾರದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ. ಯುವ ಪೀಳಿಗೆಯ ಅಗತ್ಯ ಆಲೋಚನೆಗೆ ತಕ್ಕಂತೆ ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ನೂತನ ಶಿಕ್ಷಣ ನೀತಿ ರೂಪಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ನಡೆದ ರಾಮಯ್ಯ ವಿಜ್ಞಾನ ಮತ್ತು ಆಡಳಿತ ನಿರ್ವಹಣಾ ಸಂಸ್ಥೆ ಉದ್ಘಾಟನೆ ಹಾಗೂ ನಾರಾಯಣ ಪ್ರಜ್ಞಾಲಯ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಉದ್ಯೋಗ ಹುಡುಕುವವರಾಗದೆ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಾಗಬೇಕು ಎಂದು ಕರೆ ನೀಡಿದ್ದಾರೆ. ಬೆಂಗಳೂರು ವಿದೇಶಿ ಉದ್ಯಮಿಗಳ ನೆಚ್ಚಿನ ಆಯ್ಕೆಯಾಗಿದೆ, ಕೌಶಲ್ಯ ಶಿಕ್ಷಣ ಪಡೆದು ವಿದ್ಯಾರ್ಥಿಗಳು ದೇಶದ ಏಳಿಗೆಗೆ ಕೊಡುಗೆ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಮುಖ ಸಂಸ್ಥೆಯಾದ ಇಸ್ರೋವನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಎಂಬ ವರದಿಗಳನ್ನು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನಲ್ಲಿಂದು ಸಿಐಐ ಆಯೋಜಿಸಿದ್ದ ವಸ್ತು ಪ್ರದರ್ಶನದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಸ್ರೋ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು

0: ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ನೀಡಿದ ಆದೇಶ ಹಾಗೂ ನೂತನ ಬಾಹ್ಯಾಕಾಶ ನೀತಿಗೆ ಅನುಗುಣವಾಗಿ ಕಾರ್ಯಾಚರಣೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಖಾಸಗಿ ವಲಯವು ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದೆ ಎಂದು ಅವರು ತಿಳಿಸಿದ್ದಾರೆ.
1: ISRO is not private agency, not private. ISRO is a government organization and we are working for government investment and we are working there. One of the mandate, government mandate to InSpace, ISRO and NCLs to grow the space ecosystem with respect to the budget. Whatever ISRO needs per year, government is allotting. Whatever we request, government is allotting.
0: ಇದೇ ವೇಳೆ ಇನ್ಸ್ಪೇಸ್ ಅಧ್ಯಕ್ಷ ಪವನ್ ಗೋಯಂಕಾ ಮಾತನಾಡಿ, ಇಸ್ರೋದಿಂದ ಕೆಲವು ವಿಜ್ಞಾನಿಗಳು ಉದ್ಯೋಗ ತ್ಯಜಿಸಿದ್ದರೂ ಇಸ್ರೋ ಚಟುವಟಿಕೆಗಳು ಸದಾ ವಿಸ್ತರಿಸುತ್ತಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಇಂದು ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಆರೋಪ ಪಟ್ಟಿ ಸಲ್ಲಿಸಿದ ಬಳಿಕ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ಇಡಿ ಸಮನ್ಸ್ ಜಾರಿ ಮಾಡಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಣ ವರ್ಗಾವಣೆ, ಹಣಕಾಸು ವಹಿವಾಟುಗಳು ಮತ್ತು ಬ್ಯಾಂಕ್ ಖಾತೆಗಳ ಮೇಲೆ ಇಡಿ ನಿಗಾ ವಹಿಸಿದೆ. ಕಸ್ತೂರಿರಂಗನ್ ವರದಿ ಜಾರಿ ಖಂಡಿಸಿ ಹಾಗೂ ಮಲೆನಾಡು ಉಳಿಸುವಂತೆ ಆಗ್ರಹಿಸಿ ಇಂದು ತೀರ್ಥಹಳ್ಳಿಯ ಬಿಂತಳದಿಂದ ಶಾಂತವೇರಿ ಗೋಪಾಲಗೌಡ ರಂಗಮಂದಿರದವರೆಗೆ ಕಾಂಗ್ರೆಸ್ ಪಾದಯಾತ್ರೆ ನಡೆಸಿತು. ಪಾದಯಾತ್ರೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ಮಲೆನಾಡಿನ ಜನರ ಬದುಕಿಗೆ ಧಕ್ಕೆಯನ್ನುಂಟು ಮಾಡುವ ಕಸ್ತೂರಿರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಜಾರಿಗೆ ತರಲು ಅವಕಾಶ ನೀಡುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ. ಕಸ್ತೂರಿರಂಗನ್ ವರದಿ ಕುರಿತಂತೆ ಬಿಜೆಪಿಯು ರಾಜ್ಯ ಮತ್ತು ಕೇಂದ್ರ ನಾಯಕರ ನಿಲುವು ಸ್ಪಷ್ಟಪಡಿಸುವಂತೆ ಸಚಿವರು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊರಗ ಸಮುದಾಯದ ಪ್ರಮುಖ ಬೇಡಿಕೆಯಾದ ಭೂಮಿ ಹಕ್ಕು ಸೇರಿದಂತೆ ಸಮಗ್ರ ಅಭಿವೃದ್ಧಿಗೆ ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಶಾಶ್ವತ ಪರಿಹಾರಕ್ಕೆ ನಿಯಮ ರೂಪಿಸುವಂತೆ ಒತ್ತಾಯಿಸಿ ಕೊರಗ ಪ್ರತಿನಿಧಿಗಳು ಇಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೌನ ಜಾಥ ನಡೆಸಿದರು. ಸಮುದಾಯದ ನಾಯಕರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ನಿವಾಸಿಗಳಾದ ಕೊರಗರು ಬುಡಕಟ್ಟು ಪಂಗಡಕ್ಕೆ ಸೇರಿದವರು. ಭಾರತದ ಅತಿ ನಿರ್ಲಕ್ಷಿತ ಬುಡಕಟ್ಟು ಸಮುದಾಯಗಳ ಪಟ್ಟಿಯಲ್ಲಿ ಕೊರಗ ಸಮುದಾಯವು ಒಂದು. ಈ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಶಾಶ್ವತ ಪರಿಹಾರ ರೂಪಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ಘೋಷಿಸಿರುವ ಬರಪೀಡಿತ ತಾಲೂಕುಗಳ ಮೊದಲ ಹಾಗೂ ಎರಡನೇ ಪಟ್ಟಿಯಲ್ಲಿ ಗುರುಮಿಟ್ಕಲ್ ಮತ್ತು ಯಾದಗಿರಿ ತಾಲೂಕುಗಳನ್ನು ಸೇರಿಸದಿರುವುದನ್ನು ಖಂಡಿಸಿ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು. ಕೂಡಲೇ ಸರ್ಕಾರ ಎರಡು ತಾಲೂಕುಗಳನ್ನು ಬರಪೀಡಿತ ಪಟ್ಟಿಗೆ ಸೇರಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಪ್ರತಿನಿಧಿಸುವ ಕ್ಷೇತ್ರಗಳನ್ನು ಏಕೆ ಬರಪೀಡಿತ ಪಟ್ಟಿಯಲ್ಲಿ ಸೇರಿಸಿಲ್ಲ ಎಂದು ಅವರು ಪ್ರಶ್ನಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ವಿಚಾರಣೆ ಎದುರಿಸುತ್ತಿರುವ ನಟ ದರ್ಶನ್ ವಿಚಾರಣೆಯ ಸಮಯದಲ್ಲಿ ತಮ್ಮನ್ನು ಖುದ್ದಾಗಿ ಹಾಜರುಪಡಿಸದಿರುವ 59ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ನಿರ್ಧಾರವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಸಾಕ್ಷಿಗಳು ತಮ್ಮ ಹೇಳಿಕೆಗಳನ್ನು ದಾಖಲಿಸುವಾಗ ತಮ್ಮನ್ನು ಖುದ್ದಾಗಿ ವಿಚಾರಣಾ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ವಿಚಾರಣೆಯಲ್ಲಿ ಈವರೆಗೆ 23 ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಲಾಗಿದೆ. ಭದ್ರತೆಯ ದೃಷ್ಟಿಯಿಂದ ದರ್ಶನ್ ಅವರನ್ನು ಖುದ್ದಾಗಿ ಹಾಜರುಪಡಿಸಲು ಸಾಧ್ಯವಿಲ್ಲ ಎಂದು ಈ ಹಿಂದೆ ವಿಚಾರಣಾ ನ್ಯಾಯಾಲಯ ಖುದ್ದು ಹಾಜರಾತಿಗೆ ತಿರಸ್ಕರಿಸಿತ್ತು. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಇಂದು ಅಂತಾರಾಷ್ಟ್ರೀಯ ಸ್ವಚ್ಛ ವಾಯು ದಿವಸ ಆಯೋಜಿಸಿದೆ. ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಅಧ್ಯಕ್ಷ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ ಮಾತನಾಡಿ, NCAP ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಯತ್ನಗಳನ್ನು ಶ್ಲಾಘಿಸಿದರು. ಶುದ್ಧ ಗಾಳಿಯು ಒಂದು ಆಕಾಂಕ್ಷೆಯಲ್ಲ, ಸರಿಯಾದ ಯೋಜನೆ ಮತ್ತು ತಳಮಟ್ಟದ ಅನುಷ್ಠಾನದಿಂದ ಸಾಧಿಸಬಹುದಾದ ಪ್ರಾಯೋಗಿಕ ಗುರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶುದ್ಧ ಗಾಳಿಯು ಮೂಲಭೂತ ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದ ಅವರು, ಮುಂದಿನ ಪೀಳಿಗೆ ಜನರು ಶುದ್ಧ ವಾತಾವರಣದಲ್ಲಿ ಬದುಕಲು ಸಾಧ್ಯವಾಗುವಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ರಾಷ್ಟೀಯ ಹೆದ್ದಾರಿ 66ರ ಅಂಚಿನಲ್ಲಿರುವ ತ್ರಾಸಿ ಮತ್ತು ಮರವಂತೆ ಬೀಚ್ನ ಅಭಿವೃದ್ಧಿ ಕಾಮಗಾರಿಗಳನ್ನು ಮುಂದಿನ 3-4 ತಿಂಗಳ ಒಳಗಾಗಿ ಪೂರ್ಣಗೊಳಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ KJ ಜಾರ್ಜ್ ತಿಳಿಸಿದ್ದಾರೆ.

ಭಾರತ ಪಾಕ್ ನಡುವಿನ 1965 ಯುದ್ಧದಲ್ಲಿ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ ಸಾಹಸಿ ಕೊಡಗಿನ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ಅವರ 61ನೇ ಪುಣ್ಯಸ್ಮರಣಾ ಕಾರ್ಯಕ್ರಮ ಮಡಿಕೇರಿಯಲ್ಲಿ ಇಂದು ನಡೆಯಿತು. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷರಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್, ಉಪಾಧ್ಯಕ್ಷರಾಗಿ ಚಿಕ್ಕಬಳ್ಳಾಪುರದ ಮೋಹನ್ ರೆಡ್ಡಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್

ಇಲಾಖೆಯಿಂದ ನೈಜ ಕಲಾವಿದರುಗಳ ಪಟ್ಟಿಯನ್ನು ತಯಾರಿಸಲು ಹಾಗೂ ಗುರುತಿನ ಚೀಟಿಯನ್ನು ನೀಡಲು ಗದಗ ಜಿಲ್ಲೆಯ ಕಲಾವಿದರುಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕಸ್ತೂರಿ ರಂಗನ್ ವರದಿ ಕುರಿತು ಚರ್ಚೆ ನಡೆಸಲು ಸರ್ಕಾರ 10 ದಿನಗಳ ವಿಶೇಷ ಅಧಿವೇಶನ ನಡೆಸಬೇಕು ಎಂದು ಬಳ್ಳಾರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸುವ ಸಂದರ್ಭದಲ್ಲಿ ಎದುರಾಗಿದ್ದ ತಾಂತ್ರಿಕ ತೊಡಕುಗಳನ್ನು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಬಗೆಹರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಂಬ್ಯುಲೆನ್ಸ್ ನೌಕರರ ಮುಷ್ಕರದಿಂದ ರೋಗಿಗಳಿಗೆ ಸಮಸ್ಯೆ ಆದರೆ ಕಠಿಣ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಕಾನೂನಿನ ಚೌಕಟ್ಟಿನಲ್ಲಿಯೇ ನೈಸ್ ನಿವೇಶನ ಹಂಚಿಕೆ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ರಕ್ಕೆ ಮುಖ್ಯಮಂತ್ರಿ ಪ್ರತಿಕ್ರಿಯೆ. ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ನೂತನ ಶಿಕ್ಷಣ ನೀತಿ ಜಾರಿಗೆ ತರಲು ನಿರ್ಧಾರ. ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ, ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಸ್ಪಷ್ಟನೆ. ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ತೀರ್ಥಹಳ್ಳಿಯಲ್ಲಿ ಕಾಂಗ್ರೆಸ್ ಪಾದಯಾತ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಗಂಟೆಗೆ.

0: ಮುದ್ದು.
1: ನಮ್ಮ ಜನಧ್ವನಿಯಿಂದ ಇದೀಗ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಇಚ್ಚಿಟಿಕೋಟೆ ಮತ್ತು ಸರಗೂರು ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಶ್ರೀ ಮಹೇಶ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾಂಧವ್ಯ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವ್ಯ ಗೆಳೆಯ ನಿಂಗರಾಜು. ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶಕರು, ಸಲಹೆಗಾರರು ಹಾಗೂ ಲೇಖಕರು ಆದ ಡಾಕ್ಟರ್ ಲಕ್ಷ್ಮಣ್ ಬೀರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ಥ್ಯಾಂಕ್ ಯು, ಧನ್ಯವಾದಗಳು.
3: ಸರ್, ಬಹಳ ಮುಖ್ಯವಾದ ಒಂದು ವಿಷಯ ಅಂತಲೇ ಕೂಡ ಹೇಳ್ಬೋದು, ಅದರಲ್ಲೂ ಗ್ರಾಮೀಣ ಮಟ್ಟದಲ್ಲಿ ಈ ಮಕ್ಕಳಿಗೆ ಒಂದು ವೃತ್ತಿ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂತೆ, ಒಂದು ಕೆರಿಯರ್ ಗೈಡೆನ್ಸ್ ಸಂಬಂಧಪಟ್ಟಂತೆ ಇವತ್ತು ತಾವು ಒಂದು ಮಾರ್ಗದರ್ಶನ ಸಲಹೆಗಳನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ನಮ್ಮ ಜೊತೆ ಇರ್ತಕ್ಕಂಥ ಬಹಳ ಸಂತೋಷ. ಸರ್, ಮೊದಲನೇದಾಗಿ ಈ ಒಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಒಂದು ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಏಕೆ ಅಗತ್ಯ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
4: ವೃತ್ತಿ ಮಾರ್ಗದರ್ಶನ ಅನ್ನೋದು ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಅನಿವಾರ್ಯ ಮತ್ತು ಅವಶ್ಯಕವಾದಂಥ ವಿಷಯ.
3: ಹೌದು,
4: ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದು ತುಂಬ ಬೇಕು. ಯಾಕೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅಂದರೆ, ಈಗ ನಗರ ಮತ್ತು ಪಟ್ಟಣದಲ್ಲಿ ಇಂಥ ವಿದ್ಯಾರ್ಥಿಗಳು ಈಗಿನ ಎಲ್ಲ ಥರದ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಎಲ್ಲವೂ ಅವ್ರಿಗೆ ಕೈಗೆ ಬೇಗ ಸಿಗುತ್ತೆ. ಆದರೆ ನಮ್ಮ ಗ್ರಾಮೀಣ ಪರಿಸರದ ಭಾಗದ ಮಕ್ಕಳಿಗೆ ವಿಶೇಷವಾಗಿ ಏನಂತಂದರೆ, ಈಗ ಅವರು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಓದ್ತಾರೆ, ಅದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ತುಂಬ ಗೊಂದಲಕ್ಕೊಳಗಾಗ್ತಾರೆ. ಸೊ ಕಾಮನ್ ಆಗಿ ಅವರು ಹೆಂಗೆ ನಿರ್ಧಾರಗಳನ್ನ ತಗೋತಾರೆ ಅಂತಂದರೆ, ನಾನು ನನ್ನ ಸ್ವಂತ ಅನುಭವವನ್ನು ಹೇಳೋದಾದರೆ, ನಾವೆಲ್ಲ ಹೆಂಗೆ SSLC ಆದಮೇಲೆ PUC ಆದಮೇಲೆ ಏನು ಮಾಡಬೇಕು ಅಂತ ನಾವು ಡಿಸಿಷನ್ ತಗೊಳ್ಳೋದು ಹೆಂಗೆ ಅಂದರೆ, ಕಾಮನ್ ಆಗಿ SSLCಲಿ ಮಾರ್ಕ್ಸ್ ಮೇಲೆ ನಿರ್ಧಾರ ತಗೊಬಿಡ್ತೀವಿ. ಈಗ ನಮಗೆ ತುಂಬ ಒಳ್ಳೆ ಅತ್ಯುತ್ತಮ ಅಂಕಗಳು ಬಂದರೆ ನಾವೇನು ಮಾಡ್ತೀವಿ, ಯೂಶ್ವಲಿ ಸೈನ್ಸ್ಗೆ ಹೋಗೋದು, ತುಂಬ ಕಡಿಮೆ ಮಾರ್ಕ್ಸ್ ಬಂದರೆ ಆರ್ಟ್ಸ್ಗೆ ಹೋಗೋದು, ಅಥವಾ ಸೈನ್ಸು ತುಂಬ ಕಷ್ಟ ನನಗೆ ಮಾಡೋಕ್ಕಾಗಲ್ಲ ಅಂತಂದಾಗ ನಾವು ಎಲ್ಲಿಗೆ ಆರ್ಟ್ಸ್ ಅಥವಾ ಕಾಮರ್ಸ್ಗೆ ಹೋಗ್ಬಿಡೋದು, ಇದು ಯೂಸ್ ಮಾಡ್ತೀವಿ. ಮತ್ತು ಇನ್ನೊಂದು ಮಾನದಂಡ ಏನು ಯೂಸ್ ಮಾಡ್ತೀವಿ ಅಂದರೆ, ನಮಗೆ ಯಾವುದು ಸ್ಕೂಲು ತುಂಬ ಹತ್ರ ಇದೆ, ನಮಗೆ ಹಾಸ್ಟೆಲ್ ಫೆಸಿಲಿಟಿ ಎಲ್ಲಿ ಹತ್ರ ಇದೆ, ಈ ಒಂದು ಮಾನದಂಡನ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಒಬ್ಬ ವಿದ್ಯಾರ್ಥಿ ಆ SSLC ಮುಗಿದ ನಂತರ ತಾನು ಏನು ಮಾಡಬೇಕು ಅನ್ನೋದನ್ನು ಹೆಂಗೆ ನಿರ್ಧಾರ ಮಾಡಬೇಕು ಅಂದರೆ, ಅವನಿಗೆ ಏನು ಇಷ್ಟ ಇದೆ, ಅವನ ಆಸಕ್ತಿ ಏನು, ಅವನ ಪ್ಯಾಷನ್ ಏನು, ಜೀವನದಲ್ಲಿ ಅವನ ಗುರಿ ಏನು ಅನ್ನೋ ಒಂದು ವಿಷಯವಾದ ಮಾನದಂಡ ಆಗಬೇಕು. ನಾವು ತೆಗೆದಿರ್ತಕ್ಕಂಥ ಮಾರ್ಕ್ಸ್ ಆಗಿರ್ಬೋದು, ಯಾಕಂದ್ರೆ ಮಾರ್ಕ್ಸ್ಗೆ ಬುದ್ಧಿವಂತಿಕೆ ಅಲ್ಲ, ಮಾರ್ಕ್ಸೇ ಬೇರೆ. 3 ಗಂಟೆ ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ಬರೆಯೋದನ್ನೇ ನಾವು ಅವನ ಒಂದು ಜೀವನ ಮತ್ತು ಅವನ ಬುದ್ಧಿವಂತಿಕೆ ನಾವು ಅಳತೆ ಮಾಡೋಕ್ಕಾಗಲ್ಲ. ಹಾಗಾಗಿ ಮಾರ್ಕ್ಸು ಮತ್ತು ಬೇರೆ ಬೇರೆ ಥರದ ಒಂದು

0: ಈಗ ನಾವು ಅವ್ರ ತಕ್ಕಂಥ ಫಿನಾನ್ಷಿಯಲ್ ಕಂಡೀಷನ್ಸ್ ಇರ್ಬೋದು, ಆಮೇಲೆ ಫ್ರೆಂಡ್ಸ್ ಇನ್ಫ್ಲುಯೆನ್ಸ್ ಇರ್ಬೋದು, ಸೊಸೈಟಿ ಇನ್ಫ್ಲುಯೆನ್ಸು, ಇದ್ಯಾವುದು ಸಹ ಆ ವಿದ್ಯಾರ್ಥಿ ಮೇಲೆ ಪರಿಣಾಮ ಬೀರಬಾರ್ದು. ಅವನ ಸ್ವಂತ ಆಸಕ್ತಿ ಮತ್ತು ಜೀವನದಲ್ಲಿ ಏನು ಮಾಡಬೇಕು ಅಂತ ಇದ್ದಾನೆ ಅವನ ಗುರಿ, ಅದ್ರ ಬೇಸ್ ಮೇಲೆ ಅವನ ಆಸಕ್ತಿ ಮೇಲೆ ಅವನು ಒಂದು ಕೋರ್ಸ್ನ ಆಯ್ಕೆ ಮಾಡ್ಕೋಬೇಕು.
1: ಹೌದು,
0: ಆ ಗುರಿ ಅಂತ ಬಂದಾಗ ಈಗ ನೀವೇ ನೋಡಿ ಮಕ್ಕಳಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಡಿಫೈನ್ ಆಗಿರಲ್ಲ ಮಕ್ಕಳಲ್ಲಿ. ಈಗ ಯಾವುದೇ ಒಂದು ಮಗುನ ನೀವು ಅಬ್ಸರ್ವ್ ಮಾಡಿ, ಅವನು ಒಂದು 6ನೇ ಕ್ಲಾಸ್ಗೆ ಹೋದಾಗ ಅವನು ಅವ್ರ ಟೀಚರ್ಸು ಫ್ರೆಂಡ್ಸ್ ಪೇರೆಂಟ್ಸ್ ಎಲ್ಲ ಕೇಳಿದಾಗ ಹೇಳ್ತಾ ಇರ್ತಾನೆ ನೀವೇನ್ ಮಾಡ್ಬೇಕು ಅಂತ ಕೇಳಿದಾಗ 6ನೇ ಕ್ಲಾಸ್ಲ್ಲಿ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಅಂತ ಹೇಳ್ತಾನೆ.
1: 7ನೇ ಕ್ಲಾಸ್ಗೆ
0: ನಾವು ಅದೇ ಮಗುನ ಕೇಳಿದಾಗ ಅದು ಇನ್ನೊಂದೇನೋ ಹೇಳುತ್ತೆ. 8ನೇ ಕ್ಲಾಸ್ಗೆ ಬಂದಾಗ ಏನೋ AS ಆಫೀಸರ್ ಅನ್ಬೋದು, 9ನೇ ಕ್ಲಾಸ್ಗೆ ಬಂದಾಗ ನಾನು ಟೀಚರ್ ಆಗ್ಬೇಕು ಅನ್ಬೋದು, ಆಮೇಲೆ 10ನೇ ಕ್ಲಾಸ್ಗೆ ಬಂದಾಗ ಇನ್ನೇನೋ. ಅಂದ್ರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ನೀವು ಯಾವುದೇ ಮಕ್ಕಳನ್ನ ನೋಡಿ ಅವರು ಗುರಿ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಅದು ಬದಲಾಗ್ತಾ ಇರುತ್ತೆ. ಈ ಬದಲಾವಣೆ ಆಗ ತಪ್ಪಲ್ಲ. ಮಕ್ಕಳು ತಾವು ಬೆಳೀತಾ ಬೆಳೀತಾ ಅವರ ಮನೋವಿಕಾಸ ಹೆಚ್ಚಾದಂಗೆ ಮತ್ತೆ ಅವರು ಬೇರೆ ಬೇರೆ ತರದ ಶೈಕ್ಷಣಿಕ ಪರಿಸರಕ್ಕೆ ಅವರು ಪರಿಸರವನ್ನು ನೋಡಿದಂತ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ವ್ಯಕ್ತಿಗಳ ಪರಿಚಯ ಆಗ್ತಾ ಹೋಗುತ್ತೆ ವರ್ಷದಿಂದ ವರ್ಷಕ್ಕೆ. ಅದರ ಪರಿಣಾಮ, ಅದರ ಇನ್ಫ್ಲುಯೆನ್ಸ್ ಮಕ್ಕಳಲ್ಲಾಗಿ ಅವರ ಗುರಿನಲ್ಲಿ ಬದಲಾವಣೆ ಆಗೋದು ತಪ್ಪಲ್ಲ. ಆದ್ರೆ ಆ ಮಕ್ಕಳ ಗುರಿ ಯಾವ್ದ ಮೇಲೆ, ಅವ್ರ ಕೆಪಾಸಿಟಿ ಮೇಲೆ ನಿಂತಿರ್ಬೇಕು, ಅವ್ರ ಆಸಕ್ತಿ ಗುರಿ ಎರಡೂ ಒಂದೇ ಆಗಿರ್ಬೇಕು.
1: ಹೌದು.
0: ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ಕೆಲವು ಮಕ್ಕಳಿಗೆ ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು ಅಂತ ಇರ್ತಾರೆ. ಬಟ್ ಅವ್ರಿಗೆ ವಿಜ್ಞಾನನೇ ಆಸಕ್ತಿ ಇರಲ್ಲ, ಮ್ಯಾಥಮೆಟಿಕ್ಸೇ ಕಷ್ಟ ಇರುತ್ತೆ. ಎಷ್ಟೋ ಮಕ್ಕಳು ನಮ್ಮ ಗ್ರಾಮೀಣ ಮಕ್ಕಳು PUC ಅದನ್ನು ಆರ್ಟ್ಸ್ ತಗೊಂಡಿರ್ತಾರೆ. ನಾವು ಕೇಳ್ತೀವಿ ನೀವು ಏನಾಗಬೇಕು ಅಂತಂದ್ರೆ, ಅವ್ರು ಆರ್ಟ್ಸ್ ಓದ್ತಾ ಇರೋ ಸಹ ನಾನು ವೈದ್ಯನಾಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ.
1: ಹೌದು.
0: ಅಂದರೆ ನಮ್ಮ ಮಕ್ಕಳಿಗೆ ಇಲ್ಲಿ ನಾನು ಜೀವನದ ಅವ್ರ ಗೋಲ್ಸೇ ಡಿಫೈನ್ ಆಗಿರಲ್ಲ. ಪ್ರಾಬ್ಲಮ್ ಏನಪ್ಪ ಅಂದ್ರೆ, ನಾವೇನು ಅವರು SLC ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ಯಾವ್ದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಅವರ ಜೀವನದ ಗುರಿ ಮೇಲೆ ನಿಂತಿರುತ್ತೆ. ಹಾಗಾಗಿ ಇಲ್ಲಿ ಪೋಷಕರು ಮತ್ತೆ ಶಿಕ್ಷಕರು ನಾವು ಮಕ್ಕಳನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ ಅವರ ಗೋಲ್ಸ್ನ ಡಿಫೈನ್ ಮಾಡಿದ್ರೆ ನಾವು ಹೆಲ್ಪ್ ಆಗ್ಬೇಕು. ನಿಮ್ಮಲ್ಲಿ ಈ ಕೆಪಾಸಿಟಿ ಇದೆ. ಈಗ ಮಕ್ಕಳಲ್ಲಿ ಕೆಲವು ತುಂಬಾ ಬುಕ್ಕಿಶ್ ಇರ್ತಾರೆ, ಕೆಲವು ತುಂಬಾ ಪ್ರಾಕ್ಟಿಕಲ್ ಆಗಿ ಇರ್ತಾರೆ, ಕೆಲವು ತುಂಬಾ ಪೀಪಲ್ ಓರಿಯೆಂಟೆಡ್ ಇರ್ತಾರೆ. ಸಾಕಷ್ಟು ಮಕ್ಕಳಲ್ಲಿ ಬೇರೆ ಬೇರೆ ತರದ ಬುದ್ಧಿವಂತಿಕೆ ಇರುತ್ತೆ. ಬುದ್ಧಿವಂತಿಕೆ ಅಂದ್ರೆ ಪುಸ್ತಕದ ಜ್ಞಾನವನ್ನ ಓದಿ ತಲೆಯಲ್ಲಿ ಇಟ್ಟುಕೊಂಡು ಪರೀಕ್ಷೆ ಬರೆಯೋದಷ್ಟೇ ಅಲ್ಲ, ಬುದ್ಧಿವಂತಿಕೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇರುತ್ತೆ, ಸ್ಪೋರ್ಟ್ಸ್ ಅಲ್ಲಿ ಇಂಟೆಲಿಜೆನ್ಸ್ ಇರುತ್ತೆ, ಕೆಲವಿಗೆ ಬರವಣಿಗೆ ಇರುತ್ತೆ, ಕೆಲವಿಗೆ ವಾಕ್ಚಾತುರ್ಯ ಇರುತ್ತೆ. ಈ ತರ ಸಾಕಷ್ಟು ಡಿಫ್ರೆಂಟ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಇರುತ್ತೆ ಮಕ್ಕಳಲ್ಲಿ. ಸೊ ನಾವು ಇದನ್ನ ಒಂದನ್ನೇ ನಾವು ಬುದ್ಧಿವಂತಿಕೆ ಅಂತ ಕನ್ಸಿಡರ್ ಮಾಡ್ಬಿಡ್ತೀವಿ. ಆಮೇಲೆ ಮೂರವರು ನಮ್ಮ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಗುರಿ ಅಂತಂದಾಗ ಅವರು ದೊಡ್ಡ ಮಟ್ಟದ ಗುರಿ ಇಟ್ಕೊಳ್ಳೋದೇ ಇಲ್ಲ.
1: ಹೌದು.
0: ಯಾಕಂದ್ರೆ ಅವ್ರ ಸುತ್ತಮುತ್ತ ವಾಸಿಸುವ ಪರಿಸರ ಅವ್ರಿಗೆಲ್ಲ ಕಾಣದ ಯಾರಪ್ಪ ಅಂದ್ರೆ, ಒಂದು ಸಣ್ಣ ಪುಟ್ಟ ಸರ್ಕಾರಿ ನೌಕರರು ಮಾತ್ರ ಅವ್ರು ಕಣ್ಣು ಕಾಣ್ತಾರೆ. ಯಾರೊಬ್ರು ಪ್ರೈಮರಿ ಟೀಚರು, ಹೈಸ್ಕೂಲ್ ಟೀಚರ್ ಆಗಿರ್ಬೋದು, KSRTC ಬಸ್ ಡ್ರೈವರು, ಕಂಡಕ್ಟರು, ಈ ತರ ಸಣ್ಣ ಪುಟ್ಟ ಹುದ್ದೆಗಳನ್ನೇ ನೋಡಿ ನೋಡಿ ನೋಡಿ ಅವ್ರಿಗೂ ಅದೇ ತರ ಆಗ್ಬೇಕು ಅಂತ ಇರುತ್ತೆ. ನೀವು ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ನೋಡಿ, ಅವ್ರು ಯಾರಿಗೂ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕು, ಹೈಕೋರ್ಟ್ ಜಡ್ಜ್ ಆಗ್ಬೇಕು, ನಾನು ಇಸ್ರೋ ಈಗ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಲ್ಲಿ ನಾನು ವಿಜ್ಞಾನಿ ಆಗ್ಬೇಕು, ಮತ್ತೆ ನಾನು ದೊಡ್ಡ ದೊಡ್ಡ MNC ಕಂಪನೀಸ್ಗಳಲ್ಲಿ ಮೈಕ್ರೋಸಾಫ್ಟ್ ಗೂಗಲ್ ಅಂತ ಕಂಪ್ನಿಗಳಲ್ಲಿ ನಾನು ಒಂದು ಕ್ರೋಸ್ ಟುಗೆದರ್ ಪ್ಯಾಕೇಜ್ ತಗೋಬೇಕು, ಮತ್ತೆ ನಾನು ದೊಡ್ಡ ದೊಡ್ಡ ನಮ್ಮ ದೇಶದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಅಂತಿದೆ, ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಇದೆ, ಸುಮಾರು 121 ಇನ್ಸ್ಟಿಟ್ಯೂಟ್ಗಳಿವೆ. ಇಂತ ಅಂದ್ರೆ ಯಾವುದು NIT ಆಗಿರ್ಬೋದು, IIT, ನ್ಯಾಷನಲ್ ಲಾ ಸ್ಕೂಲ್ ಇರ್ಬೋದು, DRDO, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಇಂತ ಕಡೆಯಲ್ಲಿ ನಾನು ಹೋಗಿ ಓದ್ಬೇಕು. ಸೊ ಯಾವುದು ಅವರಲ್ಲಿ ಇರಲ್ಲ, ತುಂಬಾ ಮಾಹಿತಿಯ ಕೊರತೆ ಇದೆ.
1: ಹೌದು.
0: ಓಕೆ. ಸೊ ಇಂಥ ಮಕ್ಕಳನ್ನ ಅಡ್ರೆಸ್ ಮಾಡೋಕ್ಕೆ ಅವ್ರನ್ನ 1-to-1 ಕುಂತ್ಕೊಂಡು ಮಾತಾಡೋರಾಗಿರ್ಬೋದು, ಮತ್ತೆ ಇದಕ್ಕೆ ಇದನ್ನ ಪ್ರೇರೇಪಿಸುವಂತಹ ಮತ್ತೆ ಇಂತಹ ಶೈಕ್ಷಣಿಕ ವಾತಾವರಣವನ್ನ ಕಲ್ಪಿಸುವಂತಹ ವ್ಯವಸ್ಥೆನೇ ನಮ್ಮ ಗ್ರಾಮೀಣ ಮಕ್ಕಳಿಗೆ ಇಲ್ಲ ನಾನು ನೋಡ್ದಂಗೆ. ಈ ಉದ್ದೇಶದಿಂದ ಅವ್ರಿಗೆ ಈ ಕೆರಿಯರ್ ಗೈಡೆನ್ಸು ತುಂಬಾ ಅನಿವಾರ್ಯ ಅಂತ ನನ್ಗನ್ಸುತ್ತೆ.
1: ಓಕೆ ಸರ್, ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ, ಹೇಳಿ. ಹಲೋ. ಓಕೆ ಸರ್, ತಾವು ಹೇಳಿದ್ರಿ ಈಗ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ವೃತ್ತಿ ಮಾರ್ಗದರ್ಶನದ ಅಗತ್ಯ ಅಥವಾ ಅದ್ರದ್ದು ಮಹತ್ವ ಏಕೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಈಗ ನಾವು ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಆ ವಿದ್ಯಾರ್ಥಿಗಳು ಯಾವ ಒಂದು ಅಂಶಗಳನ್ನ ಮುಖ್ಯವಾಗಿ ಪರಿಗಣಿಸ್ಬೇಕು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
0: ಸರ್, ಯಾವುದೇ ಒಂದು ವೃತ್ತಿ, ಈಗ ವೃತ್ತಿ ಅಂತ ಬಂದ್ರೆ ಸುಮಾರು ನಮ್ಮಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಹೆಚ್ಚು ಡಿಫ್ರೆಂಟ್ ವೃತ್ತಿಗಳಿದೆ, ಪ್ರೊಫೆಷನ್ಸ್ ಇದೆ. ಈಗ ಟೀಚಿಂಗ್ ಒಂದು ಪ್ರೊಫೆಷನ್,

0: ಅಡ್ವೊಕೇಟ್ ಒಂದು ಪ್ರೊಫೆಷನ್, ಜಡ್ಜ್ ಒಂದು ಪ್ರೊಫೆಷನ್, ಪೊಲೀಸ್ ಅದು ಒಂದು ವೃತ್ತಿ. ಇದೇ ಇದೇ ಥರ ಸಾಕಷ್ಟು ಈಗ ಸಿಂಗಿಂಗ್ ಅದು ಕೂಡ ಒಂದು ವೃತ್ತಿನೇ. ಸೊ ಇದೇ ಥರ ಸುಮಾರು 150,000+ ಹೆಚ್ಚು ವೃತ್ತಿಗಳು ನಮ್ಮಲ್ಲಿದೆ. ಅದರಲ್ಲಿ ಅವನು ವೃತ್ತಿನ ಹೆಂಗ್ ಆಯ್ಕೆ ಮಾಡ್ಕೋಬೇಕಂದ್ರೆ ಅವನಲ್ಲಿರೋ ಆಸಕ್ತಿ, ಪ್ಯಾಷನ್. ಈಗ ನನ್ನಲ್ಲಿ ತುಂಬಾ ನಾನು ಒಳ್ಳೆ ಗುಡ್ ಕಮ್ಯುನಿಕೇಟರು, ನನ್ಗಳ ಜನಗಳ ಜೊತೆ ಮಾತಾಡೋಂತ ಒಂದು ಸ್ಕಿಲ್ ಇದೆ ನನಗೆ, ಮಾತುಗಾರಿಕೆ ಚೆನ್ನಾಗಿದೆ. ಅವರು ಟೀಚಿಂಗ್ ಪ್ರೊಫೆಷನ್ಗೆ ಬರ್ಬೋದು ಅಥವಾ ಯಾವುದು ಲಾ ಪ್ರೊಫೆಷನ್ಸ್ಗೆ ಬರ್ಬೋದು. ಕೆಲವರು ಪೀಪಲ್ ಓರಿಯಂಟೆಡ್ ಇಲ್ಲ, ಮಷಿನ್ ಓರಿಯಂಟೆಡ್ ಇರ್ತಾರೆ. ಅವ್ರಿಗೂ ಅವ್ರಿಗೆ ಜನಗಳ ಜೊತೆ ಸಂವಹನ ಇದರಲ್ಲಿ ತುಂಬಾ ಕಡಿಮೆ ಇರ್ತಾರೆ. ಅಂತ ವಿದ್ಯಾರ್ಥಿಗಳು ಈ ರಿಸರ್ಚ್, ಇನೋವೇಷನ್ ಇಂಥ ಫೀಲ್ಡ್ಗೆ ಹೋಗ್ಬೋದು. ಅಂದ್ರೆ ಇದು ಅವರ ಒಂದು ಕೆಪಾಸಿಟಿ ಮೇಲೆ ಹೋಗುತ್ತೆ ಸರ್, ಅವರ ಆಸಕ್ತಿ ಮೇಲೆ. ಅದು ಅವರು ಒಂದು ವೃತ್ತಿನ ಆಯ್ಕೆ ಮಾಡ್ಕೋಬೇಕಾಗುತ್ತೆ.
1: ಖಂಡಿತ.
0: ಅಂದ್ರೆ ಈಗ ನನಗೆ ಅಲ್ಲ ಆ ವೃತ್ತಿಗೆ ಹೋದ್ರೆ ಈಗ ಎಲ್ಲ ವೃತ್ತಿನ ಹೆಂಗ್ ಆಯ್ಕೆ ಮಾಡ್ಕೋತಿದ್ರೆ ಅಂದ್ರೆ ಎಲ್ರಿಗೂ ಏನ್ ಬೇಕು, ನನಗೆ ಒಂದು ಜಾಬ್ ಬೇಕು. ಜಾಬ್ ಎರಡೇ ಮಾನದಂಡ ನನಗೆ, ಅದು ಒಂದು ಒಳ್ಳೆ ಒಳ್ಳೆ ಸಂಬಳ ಕೊಡಬೇಕು ಮತ್ತೆ ಒಂದು ರೆಸ್ಪೆಕ್ಟ್ ಕೊಡಬೇಕು. ಇವೆರಡೂ ಬೇಕು ನನಗೆ. ಬರೀ ರೆಸ್ಪೆಕ್ಟ್ ಕೊಟ್ಟು ಸ್ಯಾಲ್ರಿ ಕೊಡ್ಲಿಲ್ಲ ಅಂತಂದ್ರು ನಾನು ಕೆಲಸ ಮಾಡಲ್ಲ, ಅಥವಾ ಬರೀ ಸ್ಯಾಲ್ರಿ ಕೊಟ್ಟು ರೆಸ್ಪೆಕ್ಟ್ ಇಲ್ಲ ಅಂತಂದ್ರು ಇಲ್ಲ, ಜನಗಳ ನಿರೀಕ್ಷೆ ಆಗೇನೆ. ಅದರಲ್ಲೂ ನಮ್ಮ ಗ್ರಾಮೀಣ ಪರಿಸರದ ಒಂದು ಮನಸ್ಥಿತಿ ಹೇಗಿದೆ ಅಂದ್ರೆ ನಮ್ಗೆ ಕೆಲಸ ಬೇಕು, ಅದರಲ್ಲೂ ಸರ್ಕಾರಿ ಕೆಲಸನೇ ಬೇಕು ಅನ್ನೋದು ಅವರ ವಾದ.
1: ಹೌದು.
0: ಆದ್ರೆ ವಾಸ್ತವ ನಿಮ್ಗೊಂದು ಹೇಳ್ಬಿಡ್ತೀನಿ, ಈಗ ನಮ್ಮ ಇಂಡಿಯಾದಲ್ಲಿ ಇರತಕ್ಕಂಥ ಒಟ್ಟು ಸರ್ಕಾರಿ ಒಟ್ಟು ಉದ್ಯೋಗ ಪ್ರಮಾಣದಲ್ಲಿ ಸರ್ಕಾರಿ ಉದ್ಯೋಗ ಇರೋದು ಕೇವಲ 2.5% ಮಾತ್ರ. ಇನ್ನು ಸುಮಾರು 97% ಉದ್ಯೋಗ ಖಾಸಗಿ ಕ್ಷೇತ್ರದಲ್ಲಿ, ಆರ್ಗನೈಸ್ಡ್ ಮತ್ತು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ, ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಇದೆ. ಸೊ ನಾವೇನ್ ಮಾಡ್ತಾ ಇದೀವಿ, ಕೇವಲ ಕಡಿಮೆ 2.5% ಇರ್ತಕ್ಕಂಥ ಈ ಸರ್ಕಾರಿ ಉದ್ಯೋಗಕ್ಕೆ ಹೆಚ್ಚು ಪ್ರಯತ್ನ ಪಡ್ತೀವಿ. ಸೊ ಈ ಮೈಂಡ್ ಸೆಟ್ ಒಬ್ಬ ಯಾಕೆ ಈಗ ನಮ್ಮ ಹಳ್ಳಿಗಳಲ್ಲಿ ನೋಡಿ ಸರ್ಕಾರಿ ಉದ್ಯೋಗಗಳಿಗೆ ಒಂದು ರೆಸ್ಪೆಕ್ಟ್ ಕೊಡೋದು, ಅವ್ರನ್ನ ಮಾತ್ರ ಎಲ್ಲೋ ಒಂದು ತುಂಬಾ ಉನ್ನತ ವಾಗಿ ಅವ್ರಿಗೆ ಗೌರವ ಕೊಟ್ಟು ಉನ್ನತ ಹಂತದಲ್ಲಿ ಇರ್ತಾರೆ. ಬೇರೆಯವರು ಖಾಸಗಿ ಕಂಪನಿಗಳಲ್ಲಿ ಅವರು ಒಳ್ಳೆ ಉತ್ತಮ ಜೀವನ ನಡೆಸಿ ಅವರಲ್ಲಿ ಸಾಕಷ್ಟು ಬುದ್ಧಿವಂತಿಕೆ ಇದ್ರು ಸಹ ಅವ್ರಿಗೆ ಒಳ್ಳೆ ರೆಸ್ಪೆಕ್ಟ್ ಇರಲ್ಲ. ನಮ್ ಗ್ರಾಮೀಣದಲ್ಲಿ ನಿಮ್ಗೂ ಗೊತ್ತಿದೆ ನೋಡ್ತೀರಾ. ಸೊ ಈ ಮನಸ್ಥಿತಿ ಹೋಗ್ಬೇಕು.
1: ಹೌದು.
0: ಎಲ್ರಿಗೂ ಸರ್ಕಾರಿ ಕೆಲಸ ತಗೊಳ್ಳಿ, ಅವರೆಲ್ಲರೂ ಸರ್ಕಾರಿ ಕೆಲಸಕ್ಕೆ ಹೋಗ್ಲೇಬೇಕು ಅನ್ನೋಂತ ಒಂದು ಅನಿವಾರ್ಯತೆಯಿಂದ ಆ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರಬೇಕು.
1: ಖಂಡಿತ ಸರ್. ಹೌದು.
0: ಇದು ಇವತ್ತು ಇದು ವಿದ್ಯಾರ್ಥಿಗಳಿಗಿಂತ ಪೋಷಕರಿಗೆ ಈ ಜ್ಞಾನ ಬೇಕು.
1: ಹೌದು.
0: ಹಾಗಾಗಿ ವೃತ್ತಿ ಆಯ್ಕೆಯಲ್ಲಿ ವೃತ್ತಿಗೆ ಪೂರಕವಾದಂತಹ ಕೋರ್ಸ್ಗಳ ಆಯ್ಕೆನಲ್ಲಿ ಫಸ್ಟ್ ನಾವು ಡಿಸಿಷನ್ ತಗೋಬೇಕು ಸರ್. ನಾವು ಒಂದು ಒಳ್ಳೆ ಕೋರ್ಸ್ ನ ಮಾಡಿದ್ರೆ ಅದು ನಮ್ಗೆ ಸಾಕಷ್ಟು ವೃತ್ತಿಗಳಿಗೆ ನಮ್ಮನ್ನ ತಗೊಂಡೋಗುತ್ತೆ. ಕೆಪಾಸಿಟಿ ಇದ್ರೆ ತುಂಬಾ ಬೇಕಂತ ವೃತ್ತಿಗೆ ಸ್ಕಿಲ್ ಇಂಪಾರ್ಟೆಂಟ್. ನಾವೊಂದು ಒಳ್ಳೆ ಕೋರ್ಸ್ ಮಾಡಿದ್ರೆ ಅಲ್ಲೆಲ್ಲ ಕಲಿತೀವಿ. ನೆಕ್ಸ್ಟ್ ನಾವು ಸುಮಾರು ವೃತ್ತಿಗಳನ್ನ ನಾವು ಮಾಡ್ಬೋದು. ಹಂಗೆ ಬೇಸಿಕಲಿ ನಾವು ವಿದ್ಯಾರ್ಥಿಗಳಿಗೆ ವೃತ್ತಿಯ ಜೊತೆಗೆ ಈ ಕೋರ್ಸ್ಗಳು, ಕಾಲೇಜಿನ ಆಯ್ಕೆ ತುಂಬಾ
1: ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು
0: ಹೌದು.
1: ಓಕೆ ಸರ್, ಈಗ ತಾವು ಹೇಳಿದ್ರಿ ಈಗ ಆಸಕ್ತಿ ಇರ್ಬೋದು, ನಾವು ಆ ಕಾಲೇಜ್ಗಳನ್ನ ನಾ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರೆ, ಈಗ ಅದೇ ರೀತಿಗೆ ವಿದ್ಯಾರ್ಥಿಗಳಿಗೆ ತಮ್ಮ ಆಸಕ್ತಿ, ಸಾಮರ್ಥ್ಯ ಮತ್ತು ತಮ್ಮ ಕೌಶಲ್ಯವನ್ನು, ಯಾಕಂದರೆ ಕೆಲವರುಗಳು ತಮ್ಮಲ್ಲಿ ಕೌಶಲ್ಯಗಳಿರುತ್ತೆ, ಆಸಕ್ತಿ ಇರುತ್ತೆ, ಅದನ್ನು ಅವರು ಒಂದು ಹೊರ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ತಾವು ಹೇಳಿದಂಗೆ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ತಾರೆ, ತುಂಬ ಕೌಶಲ್ಯವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ. ಸೊ ಇವರು ಹೇಗೆ ಈ ಒಂದು ಕೌಶಲ್ಯವನ್ನು ಅಥವಾ ಆಸಕ್ತಿಯನ್ನು ಗುರುತಿಸ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾವ ಥರ ಹೋಗಿ ಗುರುತಿಸ್ಕೊಳ್ಬೋದು ಸರ್ ಅವರು?
0: ಸರ್, ಅದೇ ನಾನು ಹೇಳಿದಾಗೆ ಈಗ ಒಬ್ಬ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಈಗ ದೇವಿ ಶೆಟ್ಟಿ ಅಂತ ಒಬ್ಬರು ಫೇಮಸ್ ಡಾಕ್ಟರ್ ನಿಮಗೆಲ್ಲ ಗೊತ್ತಿದೆ, ಅವರು ಒಂದು ಹೇಳ್ತಾರೆ, ದ ರೂರಲ್ ಸ್ಟೂಡೆಂಟ್ಸ್ ಹ್ಯಾಸ್ ಮ್ಯಾಜಿಕ್ ಇನ್ ದೇರ್ ಹ್ಯಾಂಡ್ಸ್ ಅಂತ. ಅಂದರೆ ಅವರ ಪ್ರಕಾರ ಈ ಯಾರು ಗ್ರಾಮೀಣ ಪರಿಸರದಲ್ಲಿ ಬೆಳೆದು ವಿಜ್ಞಾನನ ಓದಿ ಅದರಲ್ಲೂ MBBS ಅಂತ MBBS MD ಕೋರ್ಸ್ಗಳನ್ನ ಓದಿ ಬಂದಿರ್ತಾರೋ ಅವರು ಮೆಡಿಸಿನ್ ಫೀಲ್ಡಲ್ಲಿ ಪೇಷಂಟ್ನ ಕ್ಯೂರ್ ಮಾಡೋದ್ರಲ್ಲಿ, ಪೇಷಂಟ್ ಇಂಟ್ರಾಕ್ಟ್ ಮಾಡೋದ್ರಲ್ಲಿ ತುಂಬ ನಿಸ್ಸೀಮರು. ದೇ ಕ್ಯಾನ್ ಡೂ ಮ್ಯಾಜಿಕ್ ಇನ್ ದರ್ ಹ್ಯಾಂಡ್ಸ್ ಅಂತ ಈ ರೂರಲ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ತುಂಬ ಅಭಿಮಾನದಿಂದ ಒಂದು ಮಾತನ್ನ ಹೇಳ್ತಾರೆ.
1: ಹೌದು.
0: ಅಂದರೆ ನಾವು ಗ್ರಾಮೀಣ ಪರಿಸರದಲ್ಲಿ ಬೆಳೆದಿರೋದ್ರಿಂದ ನಾವೆಲ್ಲವನ್ನು ನೋಡಿರ್ತೀವಿ, ವಿಜ್ಞಾನ, ಈ ಕೃಷಿ, ಕೃಷಿಗೆ ನೇರವಾದ ಸಂಪರ್ಕನ ಹೊಂದಿರ್ತೀವಿ, ಅನಿಮಲ್ಸು ಎಲ್ಲವನ್ನು ನೋಡಿರ್ತೀವಿ ನಾವು. ಹಂಗಾಗಿ ಇವ್ರಿಗೆ ಬೇಗ ಎಲ್ಲವನ್ನು ಕಲಿಬೋದು ಅಂತ ಒಂದು ಕೆಪಾಸಿಟಿ ಇವರಲ್ಲಿರುತ್ತೆ.
1: ಹೌದು.
0: ಆದರೆ ಸಮಸ್ಯೆ ಏನಪ್ಪ ಅಂದರೆ ಗ್ರಾಮೀಣ ಮಟ್ಟದ ಭಾಗ ಮಕ್ಕಳಲ್ಲಿ ಒಂದು ಥರದ ಕೀಳರಿಮೆ ಇರುತ್ತೆ.
1: ಹೌದು ಸರ್. ಓಕೆ ಸರ್, ಅದ್ರ ಬಗ್ಗೆ ನಮ್ಮ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ.
2: ನನ್ನ ಹೆಸರು

0: ವಿಜಯ್ ಕುಮಾರ್ ಅಂತ ಹೇಳಿ ನಾನು ಉತ್ಕಲ್
1: ವಿಜಯ್ ಕುಮಾರ್ ಅವರು ಉತ್ಕಲ್ಹಾಡಿ ಶಾಲೆಯಿಂದ ಮಾತನಾಡ್ತಾ ಇದ್ದಾರೆ. ಹೇಳಿ ತಮ್ಮ ಪ್ರಶ್ನೆ ಏನು ಅಂತ ವಿಜಯ್ ಕುಮಾರ್ ಅವರೇ.
0: ಸರ್ ಇಲ್ಲಿ ಒಂದರಿಂದ ಐದನೇ ಕ್ಲಾಸ್ ಕಂಡೈತೆ ಪ್ರೈಮರಿ ಸ್ಕೂಲು. ಮುಂದಕ್ಕೆ ಮಕ್ಕಳಿಗೆ ಹೋಗಲ್ಲ, ಮಕ್ಕಳು ಮುಂದಕ್ಕೆ ಹೋಗ್ತೀವಿ ಸರ್. ಮುಂದಕ್ಕೆ ಅವ್ರು ಎಸ್ ಎಸ್ ಸಿ ತನಕ ಹೋಗಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನೇ.
2: ಓಕೆ, ಈಗ ತಾವ್ ಹೇಳ್ತಾ ಇದ್ದೀರಾ ಒಂದ್ರಿಂದ ಐದನೇ ತರಗತಿ ತನಕ ಮಾತ್ರ ಇಲ್ಲಿ ಶಾಲೆ ಇದೆ, ಮುಂದಕ್ಕೆ ಅವ್ರು ಎಸ್ ಎಲ್ ಸಿ ಓದೋದಕ್ಕೆ. ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಈಗ ನಿಮ್ಮ ಪ್ರಶ್ನೆನ ಸರ್ಗೆ ನಾನು ಹೇಳ್ತಾ ಇದ್ದೀನಿ, ನೀವು ಹೇಳಿದ್ದು ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಸರ್. ಅದ ಈಗ ಅವ್ರದ್ದು ಪ್ರಶ್ನೆ ಏನಪ್ಪ ಅಂದ್ರೆ ಇದು ಟ್ರೈಬಲ್ ಹಾಡಿ ಸ್ಕೂಲು, ಸೊ ಅಲ್ಲಿಗೆ ಒಂದರಿಂದ ಐದನೇ ತರಗತಿ ತನಕ ಮಾತ್ರ ಶಾಲೆ ಇದೆ. ಸೊ ಮುಂದಕ್ಕೆ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಅಂತ ಮಕ್ಳಿಗೆ ನಾವು ಏನು ಮಾಡ್ಬೋದು ಟೀಚರ್ ಆಗಿ ಅಂತಕ್ಕಂಥ ಒಂದು ಪ್ರಶ್ನೆ ಅವ್ರದ್ದು.
3: ಸರ್, ಒಂದು ನೀವು ಅಲ್ಲಿ ಮಕ್ಕಳು ಒಂದರಿಂದ ಐದನೇ ತರಗತಿ ತನಕ ಓದಿ ಐದನೇ ತರಗತಿಯಿಂದ ನೆಕ್ಸ್ಟು ಅವರ ಮುಂದಿನ ಶಿಕ್ಷಣಕ್ಕೆ ಅವ್ರು ಹೋಗ್ತಾ ಇಲ್ಲ ಅಂತಾರೆ, ಅವರಲ್ಲಿ ಎರಡು ಕಾರಣ ಇರ್ಬೋದು. ಒಂದು ಈ ಟ್ರೈಬಲ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ ತಾವು ಇರುವಂಥ ಸ್ಥಳದಲ್ಲೇ ಅವ್ರಿಗೆ ಶಾಲೆ ಎಲ್ಲವೂ ಅದೇ ಪರಿಸರದಲ್ಲಿ ಸಿಗಬೇಕು ಅನ್ನೋದು ಅವರ ಮನಸ್ಥಿತಿ ಆಗಿರುತ್ತೆ. ಸೊ ಇದು ಟ್ರೈಬಲ್ ಮೈಂಡ್ ಸೆಟ್ಟು. ಸೊ ಇಂಥ ವಿದ್ಯಾರ್ಥಿಗಳಿಗೆ ಏನು ಮಾಡ್ಬೋದು, ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಟ್ರೈಬಲ್ ಸ್ಟೂಡೆಂಟ್ಸ್ಗೆ ಅಂತಲೇ ಸಾಕಷ್ಟು ರೆಸಿಡೆನ್ಸಿಯಲ್ ಸ್ಕೂಲ್ನ ಕೊಟ್ಟಿದೆ. ಈಗ ಟ್ರೈಬಲ್ ಮಕ್ಕಳಿಗೆ ಅವ್ರಿಗೆ ಶಿಕ್ಷಣಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಮನೆಯಲ್ಲಿ ಆ ಥರ ಶೈಕ್ಷಣಿಕ ಪರಿಸರ ಇರಲ್ಲ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ಇಂತಹ ವಿದ್ಯಾರ್ಥಿಗಳಿಗೋಸ್ಕರನೇ ಆರನೇ ತರಗತಿಯಿಂದ ಉಚಿತ ಶಿಕ್ಷಣ, ಅವ್ರಿಗೆ ಊಟ ವಸತಿ ಇಂದ ಹಿಡಿದು ಪ್ರತಿಯೊಂದನ್ನೂ ಒಂದು ಉಚಿತ ಶಿಕ್ಷಣ ಅವ್ರಿಗೆ ಸಿಗ್ತಾ ಇದೆ. ಹಂಗಾಗಿ ನೀವೇನು ಮಾಡ್ಬೋದು ಅಂತಂದ್ರೆ ಐದನೇ ಕ್ಲಾಸ್ ಮುಗಿದ ನಂತರ ಆರನೇ ಕ್ಲಾಸ್ಗೆ ಅವ್ರನ್ನ ಆ ಒಂದು ರೆಸಿಡೆನ್ಸಿಯಲ್ ಸ್ಕೂಲ್ಗೆ ಸೇರಿಸ್ಬೋದು. ರೆಸಿಡೆನ್ಸಿಯಲ್ ಸ್ಕೂಲಲ್ಲಿ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇರುತ್ತೆ ಖಂಡಿತವಾಗ್ಲೂ. ಯಾಕಂದ್ರೆ ಅವ್ರಿಗೆ ನಮ್ಮ ನೀವು ಮನೇಲೆ ಬಿಟ್ಟರೆ ಏನಾಗುತ್ತೆ ಅಂದರೆ ಅವರು ಮನೆಯಲ್ಲಿರ್ತಕ್ಕಂಥ ಪರಿಸರ ಏನಾಗಿರುತ್ತೆ ಅಂದರೆ ಅವರ ಶಿಕ್ಷಣಕ್ಕೆ ಪೂರಕವಾಗಿರಲ್ಲ. ಈಗ ಅವ್ರ ತಂದೆ ತಾಯಿ ಪ್ರತಿದಿನ ಕೂಲಿನಲ್ಲಿ ಮಾಡಿ ಬರ್ತಾರೆ, ಮತ್ತು ಅವರು ಮದ್ಯ ವ್ಯಸನಕ್ಕೆ ಒಳಗಾಗಿರ್ತಾರೆ. ಮಕ್ಕಳು ಪ್ರತಿದಿನ ಅದನ್ನೇ ನೋಡ್ತಾ ನೋಡ್ತಾ ಎಲ್ಲೋ ಒಂದು ಕಡೆ ಅವರು ಒಂದು ಅದಕ್ಕೆ ಅಡಿಕ್ಟ್ ಆಗ್ತಾರೆ, ಆಕರ್ಷಣೆ ಹೊಂದ್ತಾರೆ. ಹಂಗಾಗಿ ಅಂತ ವಾತಾವರಣದಿಂದ ಮಕ್ಕಳನ್ನ ಒಂದು ಶೈಕ್ಷಣಿಕ ಪರಿಸರಕ್ಕೆ ಶಿಫ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವರಲ್ಲಿ ಅವ್ರನ್ನ ನಾವು ಸಾಕಷ್ಟು ವಿದ್ಯಾವಂತರಾಗಿ ಮಾಡ್ಬೋದು. ಈ ವಿಚಾರದಲ್ಲಿ ನಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅನ್ನ ಸಾಕಷ್ಟು ಕೆಲಸ ಮಾಡಿದೆ. ಅವ್ರದ್ದು ಮೇನ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದೇನೆ ಈ ಟ್ರೈಬಲ್ ಪೀಪಲ್ಗೆ ಎಜುಕೇಶನ್ ಕೊಟ್ಟು ಅವ್ರನ್ನ ಸಮಾಜದ ಮುಖ್ಯ ಒಂದು ವಾಹಿನಿಗೆ ತರದೇ ಅವರ ಮುಖ್ಯ ಉದ್ದೇಶ. ಅದರಿಂದನೇ ಅದನ್ನ ಅದ ಮೋಟೋ ಇಟ್ಕೊಂಡೇನೆ ಅದೊಂದು ಪ್ರಾರಂಭ ಆಗಿರೋದು. ಸೊ ಇಂಥ ಸಾಕಷ್ಟು ಎನ್ ಜಿ ಒಗಳು ಸಹ ಇವತ್ತು ಕೆಲಸ ಮಾಡ್ತಾ ಇದೆ. ಮತ್ತು ಇಂಥ ಟ್ರೈಬಲ್ ಆಡಿಯಿಂದ ಓದಿ ಇವತ್ತು ಅಗ್ರಿಕಲ್ಚರ್ ಸೈನ್ಸಲ್ಲಿ ಸೈಂಟಿಸ್ಟ್ಗಳು ಸಹ ಆಗಿದ್ದಾರೆ. ನಾವು ತುಂಬ ಜನ ನೋಡಿದ್ದೀವಿ, ಅವರು ಟ್ರೈಬಲ್ ಆಡಿಗೆ ನಮ್ಮ ಹುಣಸೂರು ಭಾಗದವರು, ಶ್ರೀಕೋಟೆ ಭಾಗದವರು ಎಲ್ಲ ಸಾಕಷ್ಟು ಜನ ಓದಿದ್ದಾರೆ ಸರ್ ಸ್ಪೋರ್ಟ್ಸಲ್ಲಿ. ಈಗ ಒಬ್ಬರು ಇಲ್ಲಿ ಪೊನ್ನಂಪೇಟೆ ಫಾರೆಸ್ಟ್ರಿ ಕಾಲೇಜಲ್ಲಿ ಒಬ್ಬರು ಫಾರೆಸ್ಟ್ನಲ್ಲಿ ಪ್ರೊಫೆಸರು ಸಹ ಆಗಿದ್ದಾರೆ.
2: ಹೌದು,
3: ಹಂಗಾಗಿ ಸಾಕಷ್ಟು ಉದಾಹರಣೆಗಳಿದೆ. ನೀವು ಅಂಥವ್ರನ್ನ ನೀವು ಮಾದರಿಯಾಗಿ ತಗೊಂಡು ಮಕ್ಕಳನ್ನ ಮೋಟಿವೇಟ್ ಮಾಡಿಸಿ ನಾವು ಬೆಳಿಬೇಕು ಸರ್.
2: ಓಕೆ ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಈಗ ಮಕ್ಕಳು ಹೇಗೆ ಅಂದರೆ ಗ್ರಾಮೀಣ ವಿದ್ಯಾರ್ಥಿಗಳು ಯಾವ ಥರ ಒಂದು ಕೌಶಲ್ಯಗಳನ್ನು ಗುರುತಿಸ್ಕೊಳ್ಬೇಕು ಅನ್ನೋದ್ರೆ. ಸೊ ಅದೇ ರೀತಿಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನಂತರ ಇರತಕ್ಕಂಥ ಒಂದು ಪ್ರಮುಖ ಶಿಕ್ಷಣಗಳಿರ್ಬೋದು ಮತ್ತು ವೃತ್ತಿ ಅವಕಾಶಗಳ ಬಗ್ಗೆ ತಾವು ತಿಳಿಸ್ಬೋದು ಸರ್. ಯಾಕೆಂದರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಂತಕ್ಕಂಥದ್ದು ಒಂದು ಮೆಟ್ಟಿಲು. ಸೊ ಈ ಸಂದರ್ಭದಲ್ಲಿ ನಾವು ಯಾವ ಥರ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅದ್ರ ಮೇಲೆ ಕೂಡ ನಮ್ಮ ಒಂದು ಜೀವನ ಇರ್ಬೋದು ಅಥವಾ ನಮ್ಮ ವೃತ್ತಿ ಇರ್ಬೋದು ಎಲ್ಲ ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಹೇಗೆ ಅವ್ರಗಳಿಗೆ ಈ ಒಂದು ಅವಕಾಶಗಳ ಬಗ್ಗೆ ತಿಳಿಸ್ಬೋದು ಸರ್?
3: ಸರ್, ಎಸ್ ಎಸ್ ಎಲ್ ಸಿ ಮುಗಿದ ನಂತರ ವಿದ್ಯಾರ್ಥಿಗಳಿಗೆ ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ಲಾಸ್ಟ್ ಕಳೆದ ವರ್ಷದಲ್ಲಿ ಸುಮಾರು 724,794 ಜನ ವಿದ್ಯಾರ್ಥಿಗಳು ಪಾಸ್ ಆದರು. ಸೊ ಇದರಲ್ಲಿ ಕಾಮನ್ಗೆ ಅವ್ರಿಗೆ ಏನೇನು ಅವಕಾಶ ಇದೆ ಅಂತಂದರೆ ಮಾಮೂಲಿ ಒಂದು ಪ್ರೀ ಯೂನಿವರ್ಸಿಟಿ ಕೋರ್ಸ್ ಇದೆ, ಅದ್ಬಿಟ್ಟು ಡಿಪ್ಲೊಮೊ ಇದೆ, ಐ ಟಿ ಐ ಇದೆ, ಪ್ಯಾರಾಮೆಡಿಕಲ್ ಇದೆ, ಮತ್ತು ಅದರ್ ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸ್ಗಳು, 5 ತರದ ಕೋರ್ಸ್ಗಳಿವೆ. ಇದರಲ್ಲಿ ಸುಮಾರು 95% ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ತಾರೆ ಅಂದರೆ PUC ಸೇರ್ತಾರೆ. ಇನ್ನು 5-10% ವಿದ್ಯಾರ್ಥಿಗಳು ಈ ಐ ಟಿ ಐ, ಡಿಪ್ಲೊಮೋ, ಪ್ಯಾರಾಮೆಡಿಕಲು ಈ ಥರದ ಕೋರ್ಸ್ಗಳಿಗೆ ಸೇರ್ತಾರೆ. ಬಟ್ ನಾನು ಸಜೆಸ್ಟ್ ಮಾಡಿದೆ ಏನಪ್ಪ ಅಂದರೆ ಈ ವಿದ್ಯಾರ್ಥಿಗಳು ಅವ್ರ ಜೀವನದಲ್ಲಿ ಏನಾದರೂ ದೊಡ್ಡದಾಗಿ ಸಾಧನೆ ಮಾಡಬೇಕು, ನಾವು ಈ ಎಂಥ ಇರೋರು ನನ್ನ ಪ್ರಕಾರ ಅವರು PUC ಜಾಯ್ನ್ ಆಗಬೇಕು. ಈ ಐ ಟಿ ಐ ಡಿಪ್ಲೊಮೋ ಈಗ ಕೆಲವು ವಿದ್ಯಾರ್ಥಿಗಳು ಡಿಪ್ಲೊಮಾಗೆ ಸೇರ್ತಾರೆ, ಯಾಕೆಂದರೆ ಈ PUC ಸೈನ್ಸ್ ಕಷ್ಟ ಅಂದ್ಬಿಟ್ಟು ಡಿಪ್ಲೊಮಾಗೆ ಸೇರ್ತಾರೆ, ಅದು ತಪ್ಪೋದು. ಡಿಪ್ಲೊಮಾ ಕರಿಕುಲಮ್ ಹೇಗಿದೆ ಅಂದರೆ ಸೈನ್ಸ್ ಕರಿಕುಲಮ್ಮು ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಏನಿದೆ ಅದೇ ಡಿಪ್ಲೊಮಾದಲ್ಲೂ ಬರುತ್ತೆ. ಹಾಗಾಗಿ ಅವರು ಸೈನ್ಸು ಡಿಫಿಕಲ್ಟ್ ಅಂತ ಡಿಪ್ಲೊಮಾಗೆ ಸೇರೋದು ತಪ್ಪು. ಹಾಗೆ ನಾನು ಸಜೆಸ್ಟ್ ಮಾಡೋದು ಅವರು ಪಿ ಯು ಸಿಗೆ ಸೇರೋದು ಬೆಸ್ಟು. ಈ ಐ ಟಿ ಐಗೆ ಯಾವ ಐ

0: ಮತ್ತೆ ಪ್ಯಾರಾಮೆಡಿಕಲ್ ಇಲ್ಲೂ ಹೋಗ್ಬೋದು, ಬಟ್ ಇಲ್ಲಿ ಐ ಟಿ ಐ ಪ್ಯಾರಾಮೆಡಿಕಲ್ ಮತ್ತೆ ಅದರ ಜಾಬ್ ಓರಿಯೆಂಟೆಡ್ ಕೋರ್ಸ್ ಮುಗಿದ ನಂತರ ಅವ್ರಿಗೆ ಮುಗಿಸಿದ ನಂತರ ಯಾವ್ದಾದ್ರು ಒಂದು ಕೆಲಸ ಸಿಕ್ಕೇ ಸಿಗುತ್ತೆ. ಆಮೇಲೆ ಐ ಟಿ ಐ ಮುಗಿದ ತಕ್ಷಣ ಅವರು ಸ್ವಂತವಾಗಿ ಯಾವ್ದಾದ್ರು ಒಂದು ಕೆಲಸವನ್ನ ಪ್ರಾರಂಭ ಮಾಡಬಹುದು. ಆದ್ರೆ ಒಂದು ತಮ್ಮ ವೃತ್ತಿಯಲ್ಲಿ ತುಂಬಾ ದೊಡ್ಡ ಬದಲಾವಣೆಗಳನ್ನ ಮತ್ತೆ ಗ್ರೋತ್ ಇರಲ್ಲ ಇಲ್ಲಿ. ಆ ದೃಷ್ಟಿಯಿಂದ ನಾನು ಪಿ ಯು ಸಿಗೆ ಅವ್ರನ್ನ ರೆಕಮೆಂಡ್ ಮಾಡ್ತೀನಿ. ಮತ್ತೆ ಪಿ ಯು ಸಿನಲ್ಲಿ ನಿಮ್ಗೆ ಗೊತ್ತಿದೆ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಮೂರಿದೆ. ಬಟ್ ಈಗ ಬದಲಾದ ಶೈಕ್ಷಣಿಕ ಪರಿಸರದಲ್ಲಿ ಏನಾಗಿದೆ ಅಂದ್ರೆ, ಈಗ ಮೊದಲೆಲ್ಲ ಏನಾಗಿತ್ತು, ನಮ್ಮ ಹತ್ರ ದುಡ್ಡಿದೆ ಅಂತಂದ್ರೆ ನಮ್ಗೆ ಬೇಕಾದಂತ ಶಾಲೆಗಳನ್ನ ನಾವು ಆಯ್ಕೆ ಮಾಡ್ಕೋಬಹುದಾಗಿತ್ತು.
1: ಹೌದು.
0: ಬಟ್ ಈಗ ಏನಾಗಿದೆ ಅಂದ್ರೆ ಸರ್, ಎಸ್ ಎಸ್ ಎಲ್ ಸಿ ಮುಗಿಸಿದ ತಕ್ಷಣ ಪಿ ಯು ಸಿ, ಪಿ ಯು ಸಿ ಆದ ತಕ್ಷಣ ನೆಕ್ಸ್ಟ್ ಇಯರ್ ಎಜುಕೇಶನ್ಗೆ ಹೋಗ್ಬೇಕಾದ್ರೆ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ, ಎಲ್ಲದಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ. ಸುಮಾರು 40 ಹೆಚ್ಚು ಡಿಫ್ರೆಂಟ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಇವೆ ಸರ್. ಯಾವುದೇ ಪ್ರೊಫೆಷನಲ್ ಕೋರ್ಸ್ಗೆ ಹೋಗ್ಬೇಕಂತಂದ್ರೆ, ಮತ್ತೆ ನಮ್ಮ ಭಾರತದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿಗೆ ಹೋಗ್ಬೇಕಾದ್ರೆ, ಮತ್ತೆ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳು, ಮತ್ತೆ ನಮ್ಮ ರಾಜ್ಯದ ವಿಶ್ವವಿದ್ಯಾನಿಲಯಗಳು, ಈ ಎಲ್ಲಾ ವಿಶ್ವವಿದ್ಯಾನಿಲಯಗಳಿಗೆ ಹೋಗ್ಬೇಕಾದ್ರೂ ಈ ಎಂಟ್ರೆನ್ಸ್ ಎಕ್ಸಾಮ್ ಇದು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎಡವು ತರದ ಇಲ್ಲೇನೆ.
1: ಹೌದು.
0: ಅವರು ಸ್ಟ್ರೈಟ್ ಅವೇ ಆಫ್ಟರ್ ಎಸ್ ಎಸ್ ಎಲ್ ಸಿ ಆರ್ಟ್ಸ್ ಸೇರ್ತಾರೆ, ಕಾಮರ್ಸ್ ಸೇರ್ತಾರೆ, ಸೈನ್ಸ್ ಸೇರ್ತಾರೆ. ಅವ್ರಿಗೆ ಪಿ ಯು ಸಿ ಆದ್ಮೇಲೆ ಏನ್ ಮಾಡ್ಬೇಕು ಅದನ್ನ ಗಮನದಲ್ಲಿ ಇಟ್ಕೊಂಡು ಅವರು ಪಿ ಯು ಕೋರ್ಸ್ ನ ಪ್ಲಾನ್ ಮಾಡಲ್ಲ ಅವರು. ಈಗ ನೋಡಿ ಹೆಂಗೆ ಅಂತಂದ್ರೆ, ಈಗ ಪಿ ಯು ಸಿ ನಲ್ಲಿ ಎಲ್ಲರೂ ಕಾಮರ್ಸ್ ಅಂತ ಬರೋಣ. ಕಾಮರ್ಸ್ ಗೆ ನಾವು ಟ್ರೆಡಿಷನಲ್ ಆಗಿ ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್, ಅಕೌಂಟೆನ್ಸಿ ಓದ್ತೀವಿ. ಈಗ ನೋಡಿ, ಈ ಬಿಸ್ನೆಸ್ ಅಕೌಂಟೆನ್ಸಿಗೆ ಹಿಸ್ಟ್ರಿ ಪೂರಕವಾದ ಸಬ್ಜೆಕ್ಟ್ ಅಲ್ಲ.
1: ಹೌದು.
0: ಅದ್ರ ಬದಲು ನಾನು ಅವ್ರಿಗೆ ರೆಕಮೆಂಡ್ ಮಾಡೋದೇನಪ್ಪ ಅಂದ್ರೆ, ನೀವು ಬಿಸ್ನೆಸ್ ಅಕೌಂಟೆನ್ಸ್ ಜೊತೆಗೆ ಎಕನಾಮಿಕ್ಸ್ ಓದಿ, ಸ್ಟಾಟಿಸ್ಟಿಕ್ಸ್ ಓದಿ, ಕಂಪ್ಯೂಟರ್ ಸೈನ್ಸ್ ಓದಿ, ಬೇಸಿಕ್ ಮ್ಯಾಥಮೆಟಿಕ್ಸ್ ಇದೆ, ಈಗೆಲ್ಲ ಇಂತಹ ಕಾಂಬಿನೇಷನ್ ಬಂದಿದೆ. ಸೊ ನೀವು ಟ್ರೆಡಿಷನಲ್ ಆಗಿ ಎಚ್ ಇ ಬಿ ಎ ಓದೋ ಬದಲು ನೀವು ಬಿಸ್ನೆಸ್, ಅಕೌಂಟೆನ್ಸಿ, ಹಿಸ್ಟ್ರಿ, ಎಕನಾಮಿಕ್ಸ್ ಮೂರು ಒಳ್ಳೆ ಸಬ್ಜೆಕ್ಟ್, ಇದ್ರ ಜೊತೆಗೆ ಒಂದು ಕಂಪ್ಯೂಟರ್ ಸೈನ್ಸ್, ಒಂದು ಸ್ಟಾಟಿಸ್ಟಿಕ್ಸ್ ಬೇಸಿಕ್ ಇದನ್ನ ತಗೊಳ್ಳಿ. ಆಮೇಲೆ ಇನ್ನು ಆರ್ಟ್ಸ್ ಓದಂತವ್ರಿಗೆ ನಾನು ರೆಕಮೆಂಡ್ ಮಾಡೋದು, ನೀವು ಆರ್ಟ್ಸ್ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿ. ಇವತ್ತು ಆರ್ಟ್ಸ್ ಏನಾಗಿದೆ ಅಂದ್ರೆ, ನಿಮ್ಗೊಂದು ಡೇಟಾ ಹೇಳ್ತೀನಿ ಕೇಳಿ, ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ಪಿ ಯು ಸಿಗೆ ಸೇರೋ ವಿದ್ಯಾರ್ಥಿಗಳಲ್ಲಿ ನಮ್ಗೆಲ್ಲ ಮೊದಲು ಹೆಂಗಿದೆ ಸೈನ್ಸ್ ತುಂಬಾ ಕಷ್ಟ, ಸೈನ್ಸ್ಗೆ ಯಾರು ಸೇರಲ್ಲ ಅಂತ ಮೈಂಡ್ ಇತ್ತು. ನಿಮ್ಗೆ ಇನ್ನೊಂದು ಡೇಟಾ ಗೊತ್ತಾ, ಈ ಲಾಸ್ಟ್ ಇಯರ್ ರಿಸಲ್ಟ್ ಅಲ್ಲಿ ನಮ್ಮ ರಾಜ್ಯದಲ್ಲಿ ಪಿ ಯು ಸಿ ಪಾಸ್ ಆಗಿರೋರು ಸುಮಾರು 637,000 ಜನ ಎಕ್ಸಾಮ್ ಬರೀತಾರೆ. ಆರ್ಟ್ಸ್ ಅಲ್ಲಿ ಪಾಸ್ ಆಗಿರೋದು ಕೇವಲ 98,000 ಜನ. ಕಾಮರ್ಸ್ 182,000, ಸೈನ್ಸ್ 266,000. ಅಂದ್ರೆ ಎಷ್ಟು ಅಂತಂದ್ರೆ ಆರ್ಟ್ಸ್ಗೆ ವಿದ್ಯಾರ್ಥಿಗಳಿಲ್ಲ. ನಿಮ್ಗೆ ಇನ್ನೂ ಒಂದು ಗೊತ್ತಿಲ್ಲ, 2024-25 ಆರ್ಟ್ಸ್ ಅಲ್ಲಿ ಪಾಸ್ ಔಟ್ ಆಗಿರೋದು ಇಡೀ ನಮ್ಮ ರಾಜ್ಯದಲ್ಲಿ ಬರೀ 81,000 ಜನ ಅಷ್ಟೇ. ಅಂದ್ರೆ ಹಿಂಗಾಗಿದೆ, ಒಬ್ಬ ವಿದ್ಯಾರ್ಥಿ ಆರ್ಟ್ಸ್ ಸೇರಿದ್ರೆ ಕಾಮರ್ಸ್ಗೆ ಇಬ್ರು, ಸೈನ್ಸ್ಗೆ 3 ಜನ. ಅತಿ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ವಿಜ್ಞಾನಕ್ಕೆ ಹೋಗ್ತಾ ಇದಾರೆ.
1: ಖಂಡಿತ. ಹೌದು.
0: ಹೆಚ್ಚು ಪದವೀಧರರು ಇವತ್ತು ವಿಜ್ಞಾನದಲ್ಲೇ ಬರ್ತಾ ಇರೋದು.
1: ಹೌದು.
0: ಬಟ್ ಆರ್ಟ್ಸ್ಗೆ ನನ್ನ ಪ್ರಕಾರ ಇನ್ನು 5 ಹಿಂಗೆ ಇದು ಫ್ರೀಸಿಂಗ್ ಅಲ್ಲಿ ಇರುತ್ತೆ. ಆರ್ಟ್ಸ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ತುಂಬಾ ಕಡಿಮೆ ಆಗುತ್ತೆ. ಇನ್ನು 5 ಆದ್ಮೇಲೆ ಆರ್ಟ್ಸ್ ಪದವೀಧರರಿಗೆ ತುಂಬಾ ಡಿಮ್ಯಾಂಡ್ ಬರುತ್ತೆ. ಆಮೇಲೆ ಹೆಚ್ಚು ಅನ್ಎಂಪ್ಲಾಯ್ಗಳು ಸೃಷ್ಟಿಯಾಗೋದು ಎಲ್ಲೇಪ್ಪ ಅಂದ್ರೆ ಈ ಒಂದು ವಿಜ್ಞಾನ ಪದವೀಧರರು. ಯಾಕಂದ್ರೆ ಕಳೆದ 10 ಈ ಟ್ರೆಂಡ್ ಏನಾಗಿದೆ ಅಂದ್ರೆ, ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಒಂದು ತರದ ಪ್ರೆಸ್ಟೀಜ್ ಇದೆ, ಇಂಜಿನಿಯರಿಂಗು, ಡಾಕ್ಟರ್ ಓದೋದ್ರ ಮಾತ್ರ ಜೀವನ ಇದೆ, ಸೈನ್ಸ್ ಓದೋರು ಮಾತ್ರ ಬುದ್ಧಿವಂತರು, ಆರ್ಟ್ಸ್ ಓದೋರಿಗೆ ಕೆಲಸ ಸಿಗಲ್ಲ, ಈ ತರ ಒಂದು ಪೂರ್ವಗ್ರಹ ಪೀಡಿತರಾಗಿದ್ದಾರೆ. ಕಾಲ್ ಅಟೆಂಡ್ ಮಾಡೋಣ. ಸೊ ಈ ತರ ಪೂರ್ವಗ್ರಹ ಪೀಡಿತರಾಗಿ ಏನಾಗಿದೆ ನೋಡಿ, ಈ ತರ ನಮ್ಮಲ್ಲಿ ಒಂದು ಇಂಬ್ಯಾಲೆನ್ಸ್ ಆಗಿ ಇವತ್ತು ಎಷ್ಟೋ ಕಡೆ ಆರ್ಟ್ಸ್ ಕ್ಲೋಸ್ ಆಗ್ತಾ ಇದೆ. ಆರ್ಟ್ಸ್ ಕಾಲೇಜ್ಗಳು, ಆರ್ಟ್ಸ್ಗೆ ವಿದ್ಯಾರ್ಥಿಗಳೇ ಹೋಗ್ತಾ ಇಲ್ಲ. ಅಂದ್ರೆ ಈ ಪ್ರೆಜುಡಿಸ್ನ ಅಂದ್ರೆ ಇದು ಯಾಕೆ ಆಗ್ತಾ ಇದೆ ಅಂತಂದ್ರೆ, ಅವ್ರಿಗೆ ಹೇಳ್ದಲ್ಲ ಸರ್, ಸ್ಕೋಪ್ ಅನ್ನೋ ಒಂದು, ಈಗ ಸೈನ್ಸ್ ಮಾಡಿದ ಸ್ಕೋಪ್ ಇದೆ, ಆರ್ಟ್ಸ್ ಸ್ಕೋಪ್ ಇಲ್ಲ ಅಂತ.
1: ಹೌದು.
0: ನನ್ನ ಪ್ರಕಾರ ಇದಕ್ಕೆ ನಿಮ್ದು ನೆಕ್ಸ್ಟ್ ಪ್ರಶ್ನೆ ಇದೆ, ಈ ಸ್ಕೋಪ್ ಅನ್ನೋದು ಡಿಪೆಂಡ್ ಆಗೋದು ಕೋರ್ಸ್ ಮೇಲೆ ಸರ್, ಸ್ಟೂಡೆಂಟ್ ಇಂದ ಡಿಪೆಂಡ್ ಆಗೋದು. ಅವನು ಒಂದು ಕೋರ್ಸ್ ನ ಎಷ್ಟು ಪರಿಣಾಮಕಾರಿಯಾಗಿ ಅವನು ಅಧ್ಯಯನ ಮಾಡ್ತಾನೆ ಅದ್ರ ಮೇಲೆ ಸ್ಕೋಪ್ ನಿಂತಿರುತ್ತೆ ಹೊರತು ಆ ಕೋರ್ಸ್ ಮೇಲೆ ಸ್ಕೋಪ್ ನಿಂತಿರಲ್ಲ.
1: ಖಂಡಿತ ಸರ್. ಹೌದು.
0: ಈ ಕನ್ನಡ ಲಿಟ್ರೇಚರ್ ಓದೋರು IAS IPS ಎಕ್ಸಾಮ್ಗಳನ್ನ ಪಾಸ್ ಮಾಡಿದ್ದಾರೆ. ಹಂಗಾಗಿ ಎಲ್ಲವೂ ಸ್ಕೋಪು ಡಿಪೆಂಡ್ ಆಗ ಎಲ್ಲಾ ಸಬ್ಜೆಕ್ಟ್ಗಳಿಗೂ ಸ್ಕೋಪ್ ಇದೆ. ಆದ್ರೆ ವಿದ್ಯಾರ್ಥಿ ಅದನ್ನ ಚೆನ್ನಾಗಿ ಓದ್ಬೇಕಷ್ಟೇ. ಈಗ MBBS ಓದಿ ಅನ್ಎಂಪ್ಲಾಯ್ಗಳಾಗಿರೋರು ಇದಾರೆ, BSc ನರ್ಸಿಂಗ್ ಮಾಡಿ, BSc ಅಗ್ರಿಕಲ್ಚರ್ ಮಾಡಿ, ಈವನ್ ಇಂಜಿನಿಯರಿಂಗ್, ನಿಮ್ಗೆ ಗೊತ್ತಿರಲಿ ಇವತ್ತು ಅತ್ಯಂತ ಇಂಜಿನಿಯರಿಂಗ್ ನಾವೇನು ದೊಡ್ಡ ಪದವಿ ಅಂತ ಕರಿತೀವಿ, ಇವತ್ತು ಇಂಜಿನಿಯರಿಂಗ್ ಮಾಡಿರೋದ್ರಲ್ಲಿ ಸುಮಾರು 60% ವಿದ್ಯಾರ್ಥಿಗಳಿಗೆ ಜಾಬ್ ಸ್ಕಿಲ್ಸೇ ಇಲ್ಲ.
1: ಹೌದು.
0: ಆ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮ್ ಅಲ್ಲಿ ಜಾಬ್ ತಗೊಳ್ತಕ್ಕಂತ ಅರ್ಹತೆನೆ ಅವ್ರಿಗಿಲ್ಲ. ಅವರೆಲ್ಲ 15,000-20,000 ಬೆಂಗಳೂರದಂತ ಒಂದು MNC ಕಂಪನೀಸ್ ಗಳಲ್ಲಿ ಕೆಲಸ ಮಾಡ್ತಾ ಇದಾರೆ. ಈಗ ನಮ್ಮೂರುಗಳಲ್ಲೇ ಕೂಲಿಗೆ ಹೋದ್ರೆ 500-600 ಸಂಬಳ ಸಿಗುತ್ತೆ, ತಿಂಗಳಿಗೆ 18,000 ಆಯ್ತು. ಸೊ ಅವರು ಸೂಟು, ನಮ್ಮ ಅಲ್ಲಿ ಸೂಟು ಬೂಟ್ ಹಾಕೊಂಡು ಅವರು 18,000 ತಗೋತಾ ಇದಾರೆ. ದಟ್ ಇಸ್ ದ ಡಿಫರೆನ್ಸ್. ಸೊ ಈ ತರ

0: ಸನ್ನಿವೇಶಕ್ಕೆ ನಾವಿವತ್ತು ಬಂದಿದ್ದೀವಿ ಸರ್.
1: ಖಂಡಿತ.
0: ಆಮೇಲೆ ನಮ್ದು ವಿಷಯ ಏನಪ್ಪ ಅಂದ್ರೆ ಪಿ ಯು ಇನ್ನೊಂದು ಪ್ರಮುಖವಾದ ವಿಚಾರ, ಎಲ್ಲ ಪೋಷಕರು ಒಂದು ಅರ್ಥ ಮಾಡ್ಕೋಬೇಕಾರಪ್ಪ ಅಂದ್ರೆ, ನಾನು ಒಂದು ಪಾಯಿಂಟ್ ಹೇಳಿದ್ನಲ್ಲ ಸರ್, ಈ ಪಿ ಯು ಸಿ ಆದ ನಂತರ ಇದೆಯಲ್ಲ, ನಮ್ಗೆ ಬೇಕಾದಂತ ಕೋರ್ಸ್ ಮತ್ತೆ ಕಾಲೇಜನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಕೆಲವು ಕೋರ್ಸ್ ಮತ್ತೆ ಕಾಲೇಜನ್ನ ನಾವು ಆಯ್ಕೆ ಮಾಡ್ಕೊಳಕ್ ಆಗಲ್ಲ.
1: ಹೌದು,
0: ಎಂಟ್ರೆನ್ಸ್ ಎಕ್ಸಾಮ್ಸ್ ಮುಖ್ಯ ಸರ್, ಎಲ್ಲದಕ್ಕೂ ಇವತ್ತು ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ. ಯಾವ್ದಕ್ಕೆ ಅಂದ್ರೆ, ಉದಾಹರಣೆಗೆ ಯಾವುದೇ ಪ್ರೊಫೆಷನಲ್ ಕೋರ್ಸ್ಗೆ, ಈಗ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಬಿ ಎಸ್ ಸಿ ನರ್ಸಿಂಗ್ ಮತ್ತೆ ವಾಟ್ ಬಿ ಎಸ್ ಸಿ ನರ್ಸಿಂಗ್ ಇರ್ಬೋದು, ಆಮೇಲೆ ಸೆಂಟ್ರಲ್ ಯೂನಿವರ್ಸಿಟೀಸ್ ಹೋಗುದು, ಎಲ್ಲದಕ್ಕೂ ಇವತ್ತು ಎಂಟ್ರೆನ್ಸ್ ಎಕ್ಸಾಮ್ಸ್ ಇದೆ.
1: ಓಕೆ ಸರ್, ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ.
2: ಹಲೋ.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನಾಗರಾಜ್ ಅಂತ, ಮಾಗುಳಿಂದ ಮಾತಾಡ್ತೀನಿ.
1: ಹಾ ನಾಗರಾಜ್ ಅವ್ರು ಹೇಳಿ, ಇವತ್ತು ವೃತ್ತಿ ಮಾರ್ಗದರ್ಶನದ ಬಗ್ಗೆ ಮಾತನಾಡ್ತಾ ಇದ್ದಾರೆ.
2: ವೃತ್ತಿಪರ ಶಿಕ್ಷಣಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಗ್ರಾಮೀಣ ಮಕ್ಕಳು ದಾರಿ ತಪ್ಪುತ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು?
0: ಸರ್ ಅದು ಹೌದು, ಸತ್ಯ ಅದು. ಈಗ ವೃತ್ತಿಪರ ಮಾರ್ಗದರ್ಶನ ಇಲ್ಲದೆ ದಾರಿ ತಪ್ಪತ್ತಾ ಇರೋದು ಸತ್ಯ ಅಂತ ನಿಮಗೆ ಗೊತ್ತಾದ್ಮೇಲೆ ಅದಕ್ಕೆ ಪೋಷಕರಾಗಿ ಮತ್ತೆ ಅಲ್ಲಿನ ಒಂದು ಶಾಲೆ ಮತ್ತೆ ಅಲ್ಲಿನ ಶಾಲೆನಲ್ಲಿ ಒಂದು ಒಂದು ಸಮಿತಿನೂ ಇರುತ್ತೆ. ಅವರೆಲ್ಲ ಏನ್ ಮಾಡ್ತಾ ಇದಾರೆ ಸರ್? ಈಗ ನಾವೆಲ್ಲ ಸೇರಿ ಮಕ್ಕಳಿಗೆ ಏನಾದ್ರು ಮಾಡ್ಲೇಬೇಕಲ್ವ ಸರ್? ಸೊ ಹಾಗಾಗಿ ಇದನ್ನ ಅರಿವು ಮೂಡಿಸಕ್ಕಂತ ಕೆಲಸವನ್ನ ನಾವು ಮಾಡಬೇಕು. ಈಗ ಪ್ರತಿ ವರ್ಷ ಒಂದು ಊರಿನಲ್ಲಿ ಈ ಥರ ಒಂದು ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಗಳನ್ನ ಇದಕ್ಕೆ ಸಂಬಂಧಪಟ್ಟಂತ ಸಂಪನ್ಮೂಲಗಳ ವ್ಯಕ್ತಿಗಳನ್ನ ಕರೆದು, ಸೊ ಪೋಷಕರು ಮತ್ತೆ ಈ ವೃತ್ತಿ ಮಾರ್ಗದರ್ಶನ ಅನ್ನೋದು ಸರ್ ನಾವು ಅಂತೀವಿ, ಇದು ವಿದ್ಯಾರ್ಥಿಗಳಿಗಿಂತ ಪೋಷಕರಿಗೆ ಬೇಕು ಸರ್. ಯಾಕೆಂದ್ರೆ ನನ್ನ ಮಗ ಇವತ್ತು 5ನೇ ಕ್ಲಾಸ್ ಓದ್ತಾ ಇದ್ದಾನೆ, 6ನೇ ಕ್ಲಾಸ್ ಓದ್ತಾ ಇದ್ದಾನೆ, ಇನ್ನು 5 ವರ್ಷ ಆದ್ಮೇಲೆ SSLC ಮುಗಿಯುತ್ತೆ, ಇನ್ನು 7 ವರ್ಷ ಆದ್ಮೇಲೆ, ಇನ್ನು ಅದಾದ್ಮೇಲೆ 2 ಇಯರ್ಸ್ಗೆ PUC ಮುಗಿಯುತ್ತೆ, ಇದು ಮುಗಿದಾದ್ಮೇಲೆ ಯಾವ ಸಂಸ್ಥೆಗೆ ನಾವು ಸೇರಿಸ್ಬೇಕು, ಆ ಸಂಸ್ಥೆಗೆ ಸೇರಿಸಿದಾಗ ಅವನಿಗೆ ಹಾಸ್ಟೆಲ್ ವ್ಯವಸ್ಥೆ ಹೆಂಗೆ ಮಾಡಬೇಕು, ಮತ್ತು ಇದಕ್ಕೆ ಬೇಕಾದಂತಹ ಹಣಕಾಸು ವ್ಯವಸ್ಥೆಯನ್ನು ನಾನು ಹೇಗೆ ಮಾಡ್ಕೋಬೇಕು ಅಂತ ಒಂದು ನಮ್ಮ ಮಕ್ಕಳ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಭವಿಷ್ಯದ ರೂಪುರೇಷೆನೆ ಪೋಷಕರಲ್ಲಿ ಇಲ್ಲ ಸರ್ ಇವತ್ತು, ಅದು ದೊಡ್ಡ ಸಮಸ್ಯೆ.
2: ಪಾಪ ಹಳ್ಳಿಯಲ್ಲಿ ಇರ್ತಾರೆ, ಅವ್ರಿಗೆ ಏನು ಗೊತ್ತಾಗ ಮಾರ್ಗದರ್ಶನ, ಅವ್ರಿಗೂ ಮಾರ್ಗದರ್ಶನ ಬೇಕು ಸರ್. ಅವ್ರು ಹಳ್ಳಿಯಲ್ಲಿ ಇರ್ತಾರೆ, ಸೈನ್ಸ್ ಯಾವ್ದು ಆರ್ಟ್ಸ್ ಯಾವ್ದು ಅನ್ನೋದೇ ಗೊತ್ತಿರಲ್ಲ ಪಾಪ.
0: ಹೌದು ಸರ್, ಹೌದು.
2: ಬೇರೆ ಏನ್ ಹೇಳ್ತಾರೆ ಅದು ಒಪ್ಪತ್ತಾರ, ಅವ್ರು
0: ಒಪ್ಕೊಬಿಡ್ತಾರೆ. ಆಮೇಲೆ ನಾ ಹೇಳ್ದಲ್ಲ ಸರ್, ಈಗ ಮಕ್ಳು ಹೆಂಗಿದೆ ಅಂದ್ರೆ ಅವರು ಎಷ್ಟು 15-16 ವಯಸ್ಸಲ್ಲಿ ಇರ್ತಾರೆ, ಅವ್ರಿಗೆ ನಿರ್ಧಾರ ತಗೊಳಕ್ಕಾಗಲ್ಲ, ಎಲ್ಲ ನಾವು ಮಕ್ಕಳ ಮೇಲೆ ಬಿಡೋಕ್ಕಾಗೋದಿಲ್ಲ. ಈಗ ಮಕ್ಕಳಿಗೆ ನಿರ್ಧಾರ ತಗೊಳ್ತವೆ ಅಂತಂದ್ರೆ, ಈಗ ನಾವು ಹೇಳಿದ್ರೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಎಲ್ಲೋ ಒಂದ್ ಕಡೆ ಕಾಲೇಜ್ ಸೇರ್ತಾ ಇರ್ತಾರೆ, ಇವರು ಹೋಗಿ ಆ ಕಾಲೇಜ್ ಸೇರ್ಕೊಳ್ಳೋದು, ಮತ್ತೆ ಈ ತರ ಅವ್ರದ್ದು ನಿರ್ಧಾರಗಳು ಹೆಂಗಿರ್ತವೆ ಅಂತಂದ್ರೆ, ಅವ್ರಿಗೆ ಮೆಚುರಿಟಿ ಇರಲ್ಲ. ಅವ್ರಿಗೆ ನಾವು ತಿಳಿ ಹೇಳ್ಬೇಕು, ನಿನ್ಗೆ ಈ ತರ, ನಿನ್ನ ಬುದ್ಧಿವಂತಿಕೆ ಈ ತರ ಇದೆ, ನೀನು ಈ ವಿಷಯದಲ್ಲಿ ಬುದ್ಧಿವಂತ ಇದೀಯಾ, ಹಾಗಾಗಿ ನೀನು ಈ ಒಂದು ಕೋರ್ಸ್ನ ಮಾಡಿದ್ರೆ ನೀನು ಸಕ್ಸಸ್ ಆಯ್ತಿ ಅಂತ ಆ ಮಕ್ಕಳಿಗೆ ತಿಳಿಯೇಳುವಂತಹ ಕೆಲಸವನ್ನ ಪ್ರಮುಖವಾಗಿ ಶಿಕ್ಷಕರು ಮತ್ತೆ ಪೋಷಕರು ಇಬ್ರು ಸಹ ಕೂಡಿ ಮಾಡ್ಬೇಕು ಸರ್. ಈ ತರದ ಶೈಕ್ಷಣಿಕ ಪರಿಸರವನ್ನ ನಾವು ಸೃಷ್ಟಿ ಮಾಡಲಿಲ್ಲ ಅಂತ ಏನಾಗುತ್ತೆ, ನಮ್ಮ ಮಕ್ಕಳು ಓದ್ತಾರೆ, ಕೊನೆಗೆ ಒಂದು ಪ್ರಾಪರ್ ಡೈರೆಕ್ಷನ್ ಇಲ್ಲದೆ ಅವರು ಯಾವುದೋ ಒಂದು ಕೋರ್ಸ್ಗೆ ಸೇರಿ ನಮಗೆ ಅನ್ಎಂಪ್ಲಾಯ್ ಆಗಲಿ, ಪುನಃ ಪೋಷಕರಿಗೆ ಹೊರೆ ಆಗ್ತಕ್ಕಂಥ ಸನ್ನಿವೇಶ ಇವತ್ತು ಸಾಕಷ್ಟು ನಾವು ನಮ್ಮ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ದೀವಿ.
2: ಮಾಧ್ಯಮಗಳಲ್ಲಿ ಅವ್ರಿಗೆ ತಿಳ್ಕೊಳಕ್ಕೆ ಬೇಕಾದಷ್ಟು ಚಾನಲ್ಗಳಿವೆ ಸರ್. ಅವರು ಏನೇನು ಯಾವ್ಯಾವ ರೀತಿ ಆರಿಸ್ಕೋಬೇಕು, ಅವರ ಇಚ್ಛೆಗನುಸಾರವಾಗಿ ಮಾಡ್ಕೋಬಹುದು ಅವರು. ಈಗ ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಇದು ಹುದ್ದೆಗ ಬಿ ಮಾಡಿದವರು PhD ಮಾಡಿದವರೆಲ್ಲ ಬರ್ತಿದ್ದಾರೆ ಸರ್. ಅದೇ ಬಹಳ ವಿಷಾದವಾಗಿದೆ. ಬೇಕಾಗಿರೋದೇ SSLC SSLC PUC ಕ್ವಾಲಿಫಿಕೇಶನ್, MSc PhD ಮಾಡಿದವರೆಲ್ಲ ಇಂಜಿನಿಯರಿಂಗ್ ಎಲ್ಲ ಸಾಕಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ರು.
0: ಹೌದು. ಸೊ ಈಗ ಪೋಷಕರಾಗಿ ನೀವಿದ್ದ ಅನಲಿಸಿದ ಯಾಕೆ ಹಿಂಗೆ ಆಗ್ತಾ ಇದೆ, ನಮ್ಮ ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿದ್ರೆ? ಯಾಕಂದ್ರೆ ನೋಡಿ, ಈಗ BE ಗ್ರಾಜ್ಯುವೇಟು PhD ಗ್ರಾಜ್ಯುವೇಟು, ಅವನ ಉದ್ದೇಶ ಅವನು ಪೊಲೀಸ್ ಆಗ್ಬೇಕನ್ನೋ ಉದ್ದೇಶದಿಂದ ಅವನು ಇಂಜಿನಿಯರಿಂಗ್ ಸೇರಿಲ್ಲ, ಅವನು ಪೊಲೀಸ್ ಆಗ್ಬೇಕನ್ನೋ ಉದ್ದೇಶದಿಂದ ಅವನು ಮಾಸ್ಟರ್ ಡಿಗ್ರಿ ಮಾಡಿ PhD ಮಾಡಿಲ್ಲ, ಅವನ ಉದ್ದೇಶನೇ ಬೇರೆ. ಅವನು ಇಂಜಿನಿಯರಿಂಗ್ ಅಂತಂದ್ರೆ ಅವನು ಇಂಜಿನಿಯರಿಂಗ್ ರಿಲೇಟೆಡ್, ಉದಾಹರಣೆಗೆ ಯಾವುದು ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಕಂಪ್ಯೂಟರ್ ಸೈನ್ಸು, ಇದರನ್ನೆಲ್ಲೇ ಸಾಕಷ್ಟು ದೊಡ್ಡ ದೊಡ್ಡ ಸಂಬಳವನ್ನು ಕೊಡ್ತಕ್ಕಂಥ ಉದ್ಯೋಗಗಳಿದೆ. ಸೊ ಅವನು ಅದಕ್ಕೆ ಫೋಕಸ್ ಮಾಡಿದಾನು, ಇಲ್ಲಿಗೆ ಯಾಕೆ ಬರ್ತಾ ಇದ್ದಾನೆ ಅಂತಂದರೆ, ಅವನು ಓದ್ತಕ್ಕಂಥ ಇಂಜಿನಿಯರಿಂಗ್ ಸ್ಟ್ರೀಮ್ನ ಅವನು ಸರಿಯಾಗಿ ಅಭ್ಯಾಸ ಮಾಡದಿರೋದ್ರಿಂದ ಸೊ ಅವನಿಗೆ ಅಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಆಗಿದೆ. ಸೊ ಈ ಕೋರ್ಸಿಂದ ನಾನು ಉದ್ಯೋಗವನ್ನು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಇನ್ಸೆಕ್ಯೂರಿಟಿ, ಮತ್ತೆ ಅವನಿಗೆ ಕಾನ್ಫಿಡೆನ್ಸ್ ಇಲ್ಲದಿರೋದ್ರಿಂದ ಏನು ಮಾಡ್ತಾ ಇದ್ದಾರೆ, ಅವರು ಈ ಕಡೆ ಮುಖ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾವು ಇದು ಇದು ಪ್ರಾರಂಭದಲ್ಲಿ ಆಗ್ಬೇಕು ಸರ್. ಇದು ನಾವು ಈಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಒಂದು ಗಾದೆ ಮಾತು ಇದೆಯಲ್ಲ ಸರ್,

0: ಆ ತರ ನಾವು ಅವ್ರಿಗೆ ಈಗ ಪಿ ಯು ಸಿ ಡಿಗ್ರಿನಲ್ಲಿ ಅವ್ರಿಗೆ ಈ ಕೆರಿಯರ್ ಗೈಡೆನ್ಸ್ ಮಾಡಬಾರ್ದು. ಈಗ ನೀವೇ ನೋಡಿ, ಒಬ್ಬ ಡಿಗ್ರಿ ಓದ್ತಾ ಇರೋನು, ಒಬ್ಬ ಮಾಸ್ಟರ್ ಡಿಗ್ರಿ ಓದ್ತಾ ಇರೋನು, ನಾ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ಲಿ ಮಕ್ಳು ಇದ್ದಾರೆ ಅಂತಂದರೆ ಅದು ಇಟ್ಸ್ ಅ ಫೇಲ್ಯೂರ್ ಆಫ್ ಅವರ್ ಸಿಸ್ಟಮ್. ಅವ್ರಿಗೆ ಆ ಥರ ಕನ್ಫ್ಯೂಷನೇ ಬರಬಾರ್ದು. ಯಾಕಂದ್ರೆ ಕಳೆದ ಒಬ್ಬ ಹುಡುಗ ಪದವಿ ಅಂತಂದರೆ ಅವನು 12-13 ವರ್ಷ ಶೈಕ್ಷಣಿಕ ಪರಿಸರದಲ್ಲಿ ಅವನು ಓದಿರ್ತಾನೆ. ಸೊ ಆ ಒಂದು ಶಿಕ್ಷಣ ಅವನಿಗೆ ಏನು ತಂದುಕೊಡ್ತು? ಅವನು 600-600 ಮಾರ್ಕ್ಸ್ ತೆಗೆದಿರ್ಬೋದು, 100-100 ತೆಗೆದಿರ್ಬೋದು, ಆದರೆ ಒಂದು ಸ್ವಂತ ನಿರ್ಧಾರವನ್ನು ತಗೊಳ್ತಕ್ಕಂಥ ಸಾಮರ್ಥ್ಯ, ಶಕ್ತಿ, ಮನೋಬಲ ನಮ್ಮ ಮಕ್ಕಳಲ್ಲಿ ಇಲ್ಲ ಅಂತಂದರೆ ಸೊ ನಾವು ಯೋಚನೆ ಮಾಡಬೇಕಾಗಿರೋದು ನಾವು ಎಂಥ ಒಂದು ಶೈಕ್ಷಣಿಕ ಪರಿಸರವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ. ಸೊ ಇದನ್ನು ನಾವು ತುಂಬ ಗಂಭೀರವಾಗಿ ಆಲೋಚನೆ ಮಾಡಬೇಕು.
1: ಅವರು ಓದ್ದವರು ಒಳ್ಳೆ ಪರಿಸರ ಪಟ್ಟಣ ಇಟ್ಕೊಂಡು ಮಾಡಲ್ಲ, ಎಡಬಿಡಂಗಿ ಬಹಳ ತ್ರಿಶಂಕವಾಗಿರ್ತಾರೆ ಸರ್ ಕೆಲವರೆಲ್ಲ, ಬಹಳ ಸಮಾಜದಲ್ಲಿ ಅವರು ಮುಂದುವರಿಬೇಕಾದ್ರೆ ಬಹಳ ಕಷ್ಟವಾಯ್ತು ಅಂತ.
0: ಹೌದು ಹೌದು ಹೌದು.
2: ಬೇರೆ ಪ್ರಶ್ನೆ ಇತ್ತ ನಾಗರಾಜ್ ಅವರೇ? ಓಕೆ ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ SSLC PUC ನಂತರ ನಾವು ಹೇಗೆ ಯಾವ ಥರ ಒಂದು ವೃತ್ತಿ ಇರ್ಬೋದು ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಈಗ ಅದೇ ರೀತಿ ಈ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ವೃತ್ತಿ ಆಯ್ಕೆ ಕುರಿತು ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
0: ಸರ್, ವೃತ್ತಿ ಆಯ್ಕೆಯ ತಪ್ಪು ಕಲ್ಪನೆಗಳು ಅನ್ನೋದಕ್ಕಿಂತ ನಾನು ಫಸ್ಟ್ ಹೇಳ್ದಲ್ಲ, ನಾನು ಯಾವ ವೃತ್ತಿಯನ್ನು ನಾನು ಮಾಡಬೇಕು ಅನ್ನೋದೇ ಅವ್ರು ಡಿಫೈನ್ ಆಗಿರಲ್ಲ. ಅದು ತಪ್ಪು ಕಲ್ಪನೆ. ಅನ್ನಕ್ಕಿಂತ ಈಗ ಮಕ್ಕಳೇನಾಗಿದ್ದಾರೆ, ನನಗೆ ಯಾವುದಾದ್ರು ಕೆಲಸ ಸಿಕ್ಕರೆ ಸಾಕು, ನಿಮಗೆ ಸಂಬಳ ಬಂದರೆ ಸಾಕು ಅನ್ನೋ ಒಂದು ಲೆವೆಲ್ಗೆ ಮಕ್ಕಳು ಯೋಚನೆ ಮಾಡ್ತಾಯಿದ್ದಾರೆ. ಸೊ ಸ್ಪೆಸಿಫಿಕ್ ಆಗಿ ಈಗ ನಾವು ಮಕ್ಕಳಿಗೆ ಏನಾಗ, ನಾವು ನಮ್ಮ ಡಿಗ್ರಿನಲ್ಲಿ ನಮ್ಮ ಕಾಲೇಜಲ್ಲಿ 3,500 ಜನ ಸ್ಟೂಡೆಂಟ್ಸ್ ಇರ್ತಾರೆ. ನಾವು ಅವ್ರಿಗೆ BSC ಅಡ್ಮಿಷನ್ ಆದ ತಕ್ಷಣ ಒಂದು ಪ್ರಶ್ನೆ ಕೇಳ್ತೀನಿ, ನೀವು BSC ನೀವು ಚೂಸ್ ಮಾಡ್ಕೊಂಡಿರೋದ ಅಥವಾ ನೀವು BSC ಬೈ ಚಾನ್ಸ್ ಬಂದಿರೋದಂತ? ಆರ್ ಯು ಎಂಟರ್ಡ್ BSC ಬೈ ಚಾನ್ಸ್ ಆರ್ ಯು ಐ ಚೂಸ್ BSC ಅಂತ? ಬೈ ಚಾನ್ಸ್ ಅಂದರೆ ನಾವು ಏನೋ ಬೇರೆ ಮಾಡಬೇಕಾಗಿತ್ತು, ಅಲ್ಲೆಲ್ಲೂ ಸಿಗಲಿಲ್ಲ, ಅದಕ್ಕೆ BSC ಬಂದಿದ್ದೀವಿ. ಆ ಥರದವ್ರು ಇರ್ತಾರೆ. ಸುಮಾರು 90% ಮಕ್ಕಳು ಅವ್ರಿಗೆ ಇಂಜಿನಿಯರಿಂಗು, ಮೆಡಿಕಲು, ಫಾರ್ಮಸಿ, ನರ್ಸಿಂಗ್ ಸಿಗದೇ ಇವತ್ತು BSC ಸೈನ್ಸ್ ಬರ್ತಾ ಇದ್ದಾರೆ. ಕೇಳ್ತಾ ಇರ್ತೀವಿ ನಾವು ಈ ಯಾಕೆ ಅಂದರೆ ಈಗ ಪ್ರಿಪೇರ್ಡ್ನೆಸ್ ಅಂತ ಕರಿತೀವಿ, ಸಿದ್ಧತೆ, ಒಂದು ಮಾನಸಿಕ ಸಿದ್ಧತೆ ಇರಬೇಕು. ಮತ್ತು ಇನ್ನೊಂದು, ಈ ಶೈಕ್ಷಣಿಕ ಪರಿಸರವನ್ನು ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದ ಅವ್ರು ಏನಾಗ್ತಾರೆ, ಫೇಲ್ಯೂರ್ ಆಗ್ತಾ ಇದ್ದಾರೆ.
2: ಹೌದು.
0: ಓಕೆ, ಈಗ ವೃತ್ತಿ ಆಯ್ಕೆ ಅಂತ ನಾನು ಹೇಳ್ದಲ್ಲ, ವೃತ್ತಿ ಅನ್ನೋದು ಯಾರ ಮೇಲೆ ಇರುತ್ತೆ ಅಂದರೆ ಅವನ ಆಪ್ಟಿಟ್ಯೂಡ್ ಮೇಲೆ, ಅವನ ಪರ್ಸ್ನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಅವನ ಪ್ಯಾಷನ್ ಏನು. ಈಗ ಒಬ್ಬ ವಿದ್ಯಾರ್ಥಿ ಬಂದು ನಾನು ಏನು ವೃತ್ತಿ ಮಾಡ್ತೆ ಅಂತ ನಾನು ಕೇಳಿದಾಗ ನಾನು ಅವನು ಆನ್ಸರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವನ ಕೆಪಾಸಿಟಿ ಏನು, ಅವ್ನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು. ಈಗ ಸ್ವಾಟ್ ಅನಾಲಿಸ್ ಅಂತ ಕರಿತೀವಿ. ಓಕೆ, ಸ್ಟ್ರೆಂತು, ವೀಕ್ನೆಸ್ಸು, ಅಪಾರ್ಚುನಿಟಿ, ಥ್ರೆಟ್ಟು, ಅದು ಇಂಡಿವಿಜುವಲ್ಲಿ ಡಿಫ್ರೆನ್ಸ್ ಇರುತ್ತೆ. ಅವನ ಅನಾಲಿಸಿಸ್ ಮಾಡಬೇಕು, ನನ್ನ ಸ್ಟ್ರೆಂತ್ ಏನು, ನಾನು ಯಾವ ಕ್ಷೇತ್ರಕ್ಕೆ ಹೋದರೆ ನಾನು ಸಕ್ಸಸ್ ಆಗ್ಬೋದು, ನನ್ನ ಕೆಪಾಸಿಟಿ ಏನು, ನನ್ನ ಸ್ಕಿಲ್ಲು, ಕೆಪಾಸಿಟಿಗೆ ಮತ್ತು ಈ ವೃತ್ತಿಗೆ ಒಂದಕ್ಕೊಂದು ಪೂರಕವಾಗಿದೆಯಾ. ಈಗ ಎಷ್ಟೋ ಜನ ಹೇಳ್ದಲ್ಲ, ಅವ್ರಿಗೆ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ, ದೇ ನಾಟ್ ಗುಡ್ ಸ್ಪೀಕರ್. ಓಕೆ, ಅವರು ಜನಗಳ ಜೊತೆ ಮಾತಾಡೋಗಿರ್ಬೋದು, ಕಮ್ಯುನಿಕೇಷನ್ಲಿ ತುಂಬ ಪೂರ್ ಇರ್ತಾರೆ. ಬಟ್ ಅಂಥವ್ರನ್ನ ಟೀಚಿಂಗ್ ಫೀಲ್ಡಿಗೆ ಬಂದರೆ ಅವ್ರು ಸರ್ವ್ ಆಗ್ತಾರಾ? ಅಲ್ಲಿ ಸರ್ವೈವ್ ಆಗಲ್ಲ, ಅಲ್ಲಿ ಫೇಲ್ಯೂರ್ ಆಗ್ತಾನೆ ಅವನು. ಹಂಗಂತ ಅವನು ದಡ್ಡ ಅಂತಲ್ಲ, ಅವನು ಬೇರೆ ಏನೋ ಕ್ಷೇತ್ರ ಇರುತ್ತೆ. ಸೊ ಅದನ್ನ ಗುರುತಿಸ್ಕೋಬೇಕು ಅವನು.
2: ಖಂಡಿತ,
0: ನಾನು ಈ ಕ್ಷೇತ್ರಕ್ಕೆ ಫಿಟ್ ಇಲ್ಲ, ಹಂಗಾಗಿ ನಾನು ಬೇರೆ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ. ಸೊ ಅವ್ರ ಪ್ರಶ್ನೆಗಳು ಕೇಳ್ಕೋಬೇಕು ಅಲ್ಲಿ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಒಂದು ದೊಡ್ಡ ಕೊರತೆ ಏನಪ್ಪ ಅಂದ್ರೆ, ಈಗ ನಾನು ನಮ್ದು ಇಲ್ಲಿ ಈಗ ಸರ್ಗುರುಲೊಂದು PU ಕಾಲೇಜ್ ಆಗಿದೆ, ಸೈನ್ಸ್, ನಮ್ಮ ಕೋಟೆಯಲ್ಲಿ ಸೈನ್ಸ್ ಕಾಲೇಜ್ಗಳು ಒಂದಷ್ಟು ಆಗಿದೆ. ನಮ್ಮ ಕೋಟೆ ತಾಲೂಕಿನ ಮಕ್ಕಳು, ಎಸ್ಪೆಷಲ್ ನಮ್ಮ ಮೈಸೂರು ಜಿಲ್ಲೆ ಮಕ್ಕಳು, ಗ್ರಾಮೀಣ ಭಾಗದ ಮಕ್ಕಳು ನೋಡ್ತೀನಲ್ಲ, ಇವರೆಲ್ಲರೂ ಒಂದು ಕಾಮನ್ ಪ್ಯಾಟರ್ನ್ ಇದೆ. ಎಲ್ಲ ಗ್ರಾಮೀಣ ಮಕ್ಕಳಲ್ಲಿ ಒಂದು ಕಾಮನ್ ಪ್ಯಾಟರ್ನ್ ಆಫ್ ಚೂಸಿಂಗ್ ಅ ಕೋರ್ಸ್ ಇದೆ. ಏನು, PUC ಆರ್ಟ್ಸ್ ಆಯ್ತಾ, ನೆಕ್ಸ್ಟು BA, PUC ಕಾಮರ್ಸ್ ಆಯ್ತಾ, ನೆಕ್ಸ್ಟು BCOM, PUC ಸೈನ್ಸ್ ಆಯ್ತಾ, ನೆಕ್ಸ್ಟು BSC. ಇದೇ ಕಾಮನ್ ಪ್ಯಾಟರ್ನಲ್ಲಿ ನಾವು ಸುಮಾರು ಯಾವಾಗ ಶಿಕ್ಷಣದಲ್ಲಿ ಜಾಗೃತಿ ಬಂದು ಇವರೆಲ್ಲ, ಆಮೇಲೆ ಇದೆಲ್ಲ ಇವರೆಲ್ಲ ಫಸ್ಟ್ ಜನ್ರೇಷನೇ. ಸುಮಾರು ಬಹುತೇಕ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು 80% ಮಕ್ಕಳು ಫಸ್ಟ್ ಜನ್ರೇಷನ್ ಲರ್ನರ್ಸೇ. ಇಲ್ಲಿ ಯಾರು ಸೆಕೆಂಡ್ ಜನ್ರೇಷನ್ ತುಂಬ ಕಡಿಮೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಜನ್ರೇಷನ್ ಅಂತೂ ಇಲ್ವೇ ಇಲ್ಲ ಬಿಡಿ. ಸೊ ಇವರಲ್ಲಿ ಏನಾಗಿದೆ ಅಂದರೆ ಒಂದು ಕಾಮನ್ ಪ್ಯಾಟರ್ನ್ ಇದೆ. ಇದನ್ನ ಬ್ರೇಕೇ ಮಾಡಲ್ಲ ಇವರು. ಇದು ಯಾಕೆ ಬ್ರೇಕ್ ಮಾಡಲಕ್ಕಂದ್ರೆ ಅವ್ರಿಗೆ ಮಾಹಿತಿ ಕೊರತೆ ಇದೆ.
2: ಹೌದು.
0: ಈಗ ನೋಡಿ, ಒಬ್ಬ ವಿದ್ಯಾರ್ಥಿ, ಈಗ ಉದಾಹರಣೆಗೆ ಒಬ್ಬ ಆರ್ಟ್ಸ್ ಮಾಡೋ ವಿದ್ಯಾರ್ಥಿ ನೋಡಿ, ಅವನು ಮನಸ್ಪಟ್ರೆ PUC ಆದ ತಕ್ಷಣ ಅವನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಹೋಗಿ ಡಿಫೆನ್ಸ್ ಅಲ್ಲಿ ಅವನು ಲೆಫ್ಟಿನೆಂಟ್ ಆಗಿ ಸೆಲೆಕ್ಟ್ ಆಗ್ಬೋದು PUC ಆದ ತಕ್ಷಣ. ಆಮೇಲೆ ಅವನು PUC ಆದ ತಕ್ಷಣ ಡೈರೆಕ್ಟ್ ಆಗಿ ಸೆಂಟ್ರಲ್ ಯೂನಿವರ್ಸಿಟಿಗೆ ಮಾಸ್ಟರ್ಸ್ ಡಿಗ್ರಿ ಮಾಡ್ಬೋದು.

0: ಇಂಟಿಗ್ರೇಟೆಡ್ 5 ವರ್ಷ ಡಿಗ್ರಿಗೆ ಹೋಗ್ಬೋದು. ಅವನು ಪಿ ಯು ಸಿ ಆದ ತಕ್ಷಣ ಸೆಂಟ್ರಲ್ ಯೂನಿವರ್ಸಿಟಿ ಅಥವಾ ಎಂ ಎ ಇನ್ ಇಂಗ್ಲೀಷ್, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಮಾಡ್ಬೋದು. ಇವಾಗ ಒಬ್ಬ ಪಿ ಯು ಸಿ ಆರ್ಟ್ಸ್ ಆದ ವಿದ್ಯಾರ್ಥಿ, ಸಾರಿ ಪಿ ಯು ಸಿ ಕಾಮರ್ಸ್ ವಿದ್ಯಾರ್ಥಿ, ಅವನು ಪಿ ಯು ಸಿ ಆದ ತಕ್ಷಣ ಐ ಐ ಎಂ ಅಲ್ಲಿ ಅವನು ಎಂ ಬಿ ಎ ಮಾಡ್ಬೋದು 5 ಇಯರ್ಸ್. ನೋಡಿ, ಪಿ ಯು ಸಿ ಆದ ತಕ್ಷಣ ಆ ಥರದ ಅವಕಾಶಗಳಿದೆ. ಆಮೇಲೆ ಒಬ್ಬ ಪಿ ಯು ಸಿ ವಿದ್ಯಾರ್ಥಿ ಸೈನ್ಸ್ ಮುಗಿದ ತಕ್ಷಣ ಅವನು ಟ್ರೆಡಿಷನಲ್ ಆಗಿ ಇಂಜಿನಿಯರಿಂಗ್ ಮೆಡಿಕಲ್ ಬದಲು ಅವನು ಇಸ್ರೋದಲ್ಲಿ ಏವಿಯೇಷನ್ ಇಂಜಿನಿಯರಿಂಗ್ ಮಾಡ್ಬೋದು, ಐ ಐ ಟಿನಲ್ಲಿ ಬಿಟೆಕ್ ಕೋರ್ಸ್ಗಳನ್ನ ಮಾಡ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿಗಳಿಗೆ ಹೋಗ್ಬೋದು. ಸೊ ಅಂದರೆ ಇಲ್ಲಿ ಅವರು ಸರಿಯಾಗಿ ಆಫ್ಟರ್ ಪಿ ಯು ಸಿ ಒಬ್ಬ ವಿದ್ಯಾರ್ಥಿಗೆ ಒಂದು ಒಳ್ಳೆ ಕೋರ್ಸ್ ಮತ್ತು ಒಂದು ಒಳ್ಳೆ ಕಾಲೇಜ್ ಎರಡೂ ಇಲ್ಲಿ ಬೇಕಾಗುತ್ತೆ ಸರ್.
1: ಖಂಡಿತ ಸರ್.
0: ಯಾಕಂದರೆ ಒಳ್ಳೆ ಕಾಲೇಜ್ ಯಾಕೆ ಇವತ್ತಿನ ಜಾಬ್ ಮಾರ್ಕ್ ಉದ್ಯೋಗ ಮಾರುಕಟ್ಟೆ ಹೆಂಗಿದೆ ಅಂದರೆ, ನಿಮಗೆ ಕೆಲಸ ಹೆಂಗೆ ಕೊಡುತ್ತೆ ಅಂದರೆ ನೀವು ಯಾವ ಇನ್ಸ್ಟಿಟ್ಯೂಟ್ ಪ್ರಾಡಕ್ಟು ನೀವು ಅದ್ರ ಮೇಲಾಗುತ್ತೆ.
1: ಹೌದು.
0: ಈಗ ಒಂದು ಉದಾಹರಣೆಗೆ ನಮ್ಮಲ್ಲಿ ಲಾ ಇದೆ, ಈಗ ಪಿ ಯು ಸಿ ಆದಮೇಲೆ ನಾವು ಲಾನ ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಲೆವೆಲ್ ಲಾ ಕಾಲೇಜ್ ಇದೆ, ಮತ್ತು ರಾಷ್ಟ್ರೀಯ ಕಾನೂನು ಶಾಲೆಗಳು ಅಂತ ನಮ್ಮಲ್ಲಿದೆ. ಈ ರಾಷ್ಟ್ರೀಯ ಕಾನೂನು ಶಾಲೆಗಳು, ಉದಾಹರಣೆಗೆ ಬೆಂಗಳೂರು ನ್ಯಾಷನಲ್ ಲಾ ಸ್ಕೂಲ್ ಇದೆ, ಏಷ್ಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಲಾ ಕಾಲೇಜ್ ಇನ್ ಏಷ್ಯಾದು. ಸೊ ಪಿ ಯು ಸಿ ಆದಮೇಲೆ ಅಲ್ಲೂ ಲಾ ಮಾಡ್ಬೋದು. ಈಗ ಅಲ್ಲಿ ಲಾ ಮಾಡೋದ್ರಿಂದ ಏನು ಲಾಭ ಅಂತಂದರೆ, ಈಗ ಒಬ್ಬ ಎನ್ ಎನ್ ಯು ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರಲ್ಲಿ ಲಾ 5 ವರ್ಷದ ಲಾ ಪ್ರೋಗ್ರಾಮ್ ಪಿ ಯು ಸಿ ಆದಮೇಲೆ ಅಲ್ಲಿಗೆ ಜಾಯ್ನ್ ಆದರೆ, ನೋಡಿ ಅಲ್ಲಿ ಅಲ್ಲಿಗೆ ಮುಗಿಸಿದ ತಕ್ಷಣ ಅವನು ಮಿನಿಮಮ್ ಒಂದು 20-25 ಲಕ್ಷ ಮಿನಿಮಮ್ ಪ್ಯಾಕೇಜ್ ಇದೆ. ಮತ್ತು ಇಂಥ ಲಾ ಸ್ಕೂಲಲ್ಲಿ ಡಿಗ್ರಿ ಮಾಡಿ ಹೊರಗಡೆ ಬರ್ತಾರಲ್ಲ, ಇವ್ರು ಯಾರೂ ಯಾವುದು ಗೌರ್ಮೆಂಟ್ ಕೆಲಸಕ್ಕೂ ಹೋಗಲ್ಲ, ಪ್ರೈವೇಟ್ ಕೆಲಸಕ್ಕೂ ಹೋಗಲ್ಲ, ಅವರೇ ಓನ್ ಸ್ಟಾರ್ಟಪ್ ಮಾಡ್ತಾರೆ, ಲೀಗಲ್ ಕನ್ಸಲ್ಟೆನ್ಸಿಗಳನ್ನ ಓಪನ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಸ್ಕಿಲ್ಲು ಕೆಪಾಸಿಟಿ ಅವ್ನಿಗೆ ಎಲ್ಲಿ ಸಿಗುತ್ತೆ ಅಂದರೆ ಆ ಇನ್ಸ್ಟಿಟ್ಯೂಟಲ್ಲಿ ಸಿಗುತ್ತೆ. ಹಾಗಾಗಿ ಇನ್ಸ್ಟಿಟ್ಯೂಷನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್.
1: ಹೌದು.
0: ಅವನು ಯಾವ ಒಂದು ಶೈಕ್ಷಣಿಕ ಪರಿಸರದಲ್ಲಿ ಬೆಳೀತಾನೆ, ಸೊ ನೇಚರ್ ಆ್ಯಂಡ್ ನರ್ಚರ್ ಅಂತ ಒಂದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಯಾಕೆ ಇದನ್ನು ಒಂದು ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ನೋಡಿ, ಯಾಕೆ ಅಲ್ಲಿ ವಿದ್ಯಾರ್ಥಿಗಳು ಇಂಥ ಸಂಸ್ಥೆಗಳಿಗೆ ಹೋಗಬೇಕು ಅಂತಂದರೆ, ಈಗ ನಾವು ನಾರ್ಮಲ್ ಲಾ ಕಾಲೇಜು ಅಲ್ಲಿಗೂ ಏನು ಡಿಫ್ರೆನ್ಸ್ ಅಂದರೆ, ಈಗ ಒಬ್ಬ ನಾರ್ಮಲ್ ಲಾ ಕಾಲೇಜ್ 5 ವರ್ಷ ಇದೆ, ಅಲ್ಲೂ 5 ವರ್ಷ ಕೋರ್ಸ್ ಇದೆ.
1: ಹೌದು.
0: ಈಗ ನಾರ್ಮಲ್ ಲಾ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ಇಂಟರ್ನ್ಶಿಪ್ನ 5-5ನೇ ವರ್ಷದ ಕೊನೆಯ 3 ತಿಂಗಳಲ್ಲಿ ಅವನಿಗೊಂದು ಇಂಟರ್ನ್ಶಿಪ್ ಇರುತ್ತೆ. ಬಟ್ ಇಲ್ಲಿ ನೀವು ಎನ್ ಎಲ್ ಯು ನ್ಯಾಷನಲ್ ಲಾ ಸ್ಕೂಲ್ಗಳಲ್ಲಿ ಅವನು ಫಸ್ಟ್ ಸೆಮ್ಮಿಂದಲೇ ಇಂಟರ್ನ್ಶಿಪ್ ಇರುತ್ತೆ. ಅವನಿಗೆ ಬೆಳಗ್ಗೆ 9 ರಿಂದ 1 ಗಂಟೆ ಕ್ಲಾಸ್ ಮುಗಿದ್ರೆ ಮಧ್ಯಾಹ್ನ 2 ಗಂಟೆ ಮೇಲೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅಂಡರ್ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ವರ್ಷ? 5 ವರ್ಷ ಇಂಟರ್ನ್ಶಿಪ್ ಇರುತ್ತೆ ಅವನಿಗೆ. 50% ಈಸ್ ಗೋಯಿಂಗ್ ಟು ಸ್ಪೆಂಡ್ ದ ಟೈಮ್ ವಿತ್ ದ ರಿನೌಂಡ್ ಅಡ್ವೊಕೇಟ್ಸ್. ಸೊ ಯು ಜಸ್ಟ್ ಇಮ್ಯಾಜಿನ್ ದ ಕೆಪಾಸಿಟಿ ಅವನಿಗೂ. ಮತ್ತೆ ನಮ್ಮ ನಾರ್ಮಲ್ ಲಾ ಕಾಲೇಜ್ ಇಬ್ಬರು ನಾವು ಪೈಪೋಟಿ ಬಿಟ್ರೆ ಯಾರು ವಿನ್ ಆಗ್ತಾರೆ? ಹಾಗಾಗಿ ನನ್ನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮೊದಲನೇ ಪ್ರಯತ್ನ ಆಫ್ಟರ್ ಪಿ ಯು ಸಿ ಒಳ್ಳೆ ನೀವು ಯಾವ್ದಾದ್ರು ಕೋರ್ಸ್ಗೆ ಹೋಗಿ, ನೀವು ಬಿ ಎನೆ ಮಾಡಿ ಸೆಂಟ್ರಲ್ ಯೂನಿವರ್ಸಿಟಿ ಬಿ ಎ ಮಾಡಿ, ನೀವು ಬಿ ಕಾಮ್ನೇ ಮಾಡ್ಬೇಕಾ ಸೆಂಟ್ರಲ್ ಯೂನಿವರ್ಸಿಟಿಗೆ ಹೋಗಿ, ನೀವು ಎಂ ಬಿ ಎ ಮಾಡ್ಬೇಕಾ ಎಮ್ ಎ ಮಾಡ್ಬೇಕಾ, ನಿಮ್ಗೆ ಎಲ್ಲ ಈ ಥರ ಶೈಕ್ಷಣಿಕ ನಮ್ಮಲ್ಲಿ 171 ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತಿದೆ, ಪ್ರತಿಷ್ಠಿತ ಸಂಸ್ಥೆಗಳು. ಈ ಸಂಸ್ಥೆಗಳಿಂದ ಭಾರತದಲ್ಲಿ ಪ್ರತಿ ವರ್ಷ 125,000 ಪದವೀಧರರು ಹೊರಗಡೆ ಬರ್ತಾ ಇದ್ದಾರೆ. ಈ 125,000 ಪದವೀಧರಲ್ಲಿರಲ್ಲ, ಬಹುತೇಕ ಐ ಎ ಎಸ್ನ ಪಾಸ್ ಮಾಡೋಂಥವ್ರು ಇಂಥ ಸಂಸ್ಥೆಯಲ್ಲಿ ಬಂದವರೇ. ನೀವು ನೋಡಿ, ಪ್ರತಿ ವರ್ಷ ಐ ಎ ಎಸ್ ಕಾಲಾದಾಗ ಹೆಚ್ಚು ಐ ಎ ಎಸ್ನ ಪಾಸ್ ಮಾಡೋರು ಇಂಥ ಸಂಸ್ಥೆ ವಿದ್ಯಾರ್ಥಿಗಳೇ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ
2: ಸರ್? ನನ್ನ ಹೆಸರು
1: ದೊಡ್ಡಸಿದ್ನಾಯ್ಕ್ರೆ. ಹಾ ಹೇಳಿ. ಇವತ್ತು
2: ಸಮಾಜ ಸೇವಕ.
1: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಇವತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು
2: ಸರ್, ಈಗ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಗೆ ಶಿಕ್ಷಣ ಮಾಧ್ಯಮ ಮತ್ತು ಆರೋಗ್ಯ ಮಾಧ್ಯಮ ಮತ್ತು ಆರ್ಥಿಕತೆಯ ಬೆಳವಣಿಗೆ ಪೂರಕ ಚೈತನ್ಯವನ್ನ ಈಗ ಸಂವಿಧಾನಾತ್ಮಕ ಯಾರು ಮಾಡಿದ್ದಾರೆ. ಆದ್ರೆ ಮಾಧ್ಯಮಕ್ಕೆ ಅವರು ಅನುದಾನ ಬಳಕೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವ ಒಂದು ಪ್ರವೃತ್ತಿಯನ್ನು ಗ್ರಾಮ ಪಂಚಾಯತಿಗಳು ಬಳಸ್ಕೋತಾ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಯಾವುದೇ ಶಿಕ್ಷಣ ಮಾಧ್ಯಮದ ಅಮೌಂಟ್ ಇರೋದ್ರೆ ಯಾವುದೋ ಒಂದು ಬಿಲ್ಡಿಂಗ್ ಬಣ್ಣ ಹೊಡೆದ್ಬಿಟ್ಟು ಆಗೋಯ್ತು ಅಂತ ಅಮೌಂಟ್ ಡ್ರಾ ಮಾಡ್ಬಿಡ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರು. ಈ ರೀತಿ ಪ್ರವೃತ್ತಿಯಿಂದ ಶಿಕ್ಷಣ ಮಾಧ್ಯಮ ಡೆವಲಪ್ ಆಗಲ್ಲ. ಆದ್ರಿಂದ ನಾನು ಗ್ರಾಮ ಪಂಚಾಯತಿಗೆ ಒಂದು ಮನವರಿಕೆಯನ್ನ ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ ಸಾಹೇಬ್ರೆ, ತಾವು ಒಂದು ಸಲಹೆಯನ್ನ ಅವ್ರಿಗೆ ಕೊಡಬೇಕು ಅಂತ ಮನವಿಯನ್ನು ಮಾಡ್ತಾ, ಶಿಕ್ಷಣ ಮಾಧ್ಯಮಕ್ಕೆ ಮಕ್ಕಳಿಗೆ ಬುಕ್ ಇರ್ಬೋದು, ಗೈಡ್ಸ್ ಇರ್ಬೋದು, ಈ ತರ ಮಾಧ್ಯಮಗಳ ಪುಸ್ತಕ ಮತ್ತು ಕೆಲವು ಸಲಕರಣೆಗಳಿರ್ಬೋದು ಸ್ಕೂಲ್ಗೆ, ಇಂಥ ವಸ್ತುಗಳನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಿಕ್ಷಣ ಮಾಧ್ಯಮಕ್ಕೆ 4%

0: ಅಂತ ತೆಗೆದುಕೊಡೋದ್ರಿಂದ ಶಿಕ್ಷಣ ಮಾಧ್ಯಮ ತುಂಬಾ ಪ್ರಗತಿ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇ ತಮ್ಮ ಇಂಥ ಒಂದು ಅನುದಾನ ಬರ್ತಾ ಇದ್ರು ಅದು ದುರ್ಬಳಕೆ ಆಗ್ತಾ ಇದೆ. ಇದನ್ನ ಶಿಕ್ಷಣಕ್ಕೆ ಮಕ್ಕಳ ಪ್ರವೃತ್ತಿಗಾಗಿ ಬೆಳೆಸಿದ್ರೆ ಅದು ಶಿಕ್ಷಣ ಮಾಧ್ಯಮ ಪ್ರಗತಿಪೂರ್ಣವಾಗುತ್ತೆ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಅಂತ ನನ್ನ ಒಂದು ಅನಿಸಿಕೆ.
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ದೊಡ್ಡಸಿದ್ ನಾಯಕರೆ.
2: ಸರ್, ದೊಡ್ಡಸಿದ್ ನಾಯಕ್ ಸರ್ ನಮಸ್ತೆ. ನಿಮ್ಮ ಕಾಳಜಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸರ್, ಗ್ರಾಮ ಪಂಚಾಯತಿಗಳ ಉದ್ದೇಶ ಕೇವಲ ಆ ಒಂದು ಗ್ರಾಮದ ಮೂಲ ಸೌಕರ್ಯಗಳನ್ನ ಡೆವಲಪ್ ಮಾಡೋದಲ್ಲ, ಶಿಕ್ಷಣಕ್ಕೂ ಸಹ ಅವರು ಫಂಡನ್ನು ಕೊಡ್ಬೋದು ಅಂತ ಪ್ರಾವಿಷನ್ ಇದೆ. ಈಗ ಆ ಒಂದು ಸುತ್ತಮುತ್ತಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಒಳ್ಳೆ ಉನ್ನತ ಸಂಸ್ಥೆಗಳಲ್ಲಿ ಹೋದರೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುವಂಥ ಯೋಜನೆ ಇರ್ಬೋದು, ಅಥವಾ ಅವರಿಗೆ ಒಂದು ಪ್ರೋತ್ಸಾಹಧನವಾಗಿ ಅವರ ಸ್ಕೂಲ್ ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ನೇರವಾಗಿ ಅವ್ರಿಗೆ ಪ್ರೋತ್ಸಾಹಧನವನ್ನು ಕೊಡುವಂಥ ಸಾಕಷ್ಟು ಪ್ರಾವಿಷನ್ನು ಗ್ರಾಮ ಪಂಚಾಯತ್ನಲ್ಲಿ ಇದೆ. ಆದರೆ ಇದು ಹೆಚ್ಚಿನ ಅಂಶ ಇದು ರಾಜಕೀಯ ಹಿತಾಸಕ್ತಿನ ಹೊಂದಿರುತ್ತೆ. ಆ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಸೊ ಇವರ ವಿವೇಚನೆಗೆ ಇದು ಬಿಟ್ಟಿರುತ್ತೆ. ಸೊ ಇದನ್ನು ನಾವು ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಹಣಕಾಸಿನ ಸಹಾಯವನ್ನು ಮಾಡಬೇಕು ಅಂತಂದರೆ, ಇದು ನಾ ಹೇಳ್ದಂಗೆ ಅಲ್ಲಿನ ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ಅಧ್ಯಕ್ಷರು ಇವರ ಇಚ್ಛಾಶಕ್ತಿಯಲ್ಲಿ ಪ್ರಮುಖವಾಗುತ್ತೆ. ಸೊ ನಾವು ಕಾನೂನು ಮುಖಾಂತರನು ಇದನ್ನು ಪಡ್ಕೋಬೋದು, ಬಟ್ ಇದು ಹೆಂಗಾಗಬೇಕಂದ್ರೆ ಇದು ಒಂಥರ ಕಲೆಕ್ಟಿವ್ ಎಫರ್ಟ್ ಆಗಬೇಕಿದು. ಸೊ ಒಬ್ಬರೇ ನಾವು ವಾಯ್ಸ್ ರೈಸ್ ಮಾಡೋದ್ರಿಂದ ಆಗಲ್ಲ, ಇದು ಎಲ್ಲರೂ ಸಮುದಾಯದವರು. ಈಗ ನಾನು ಹೇಳ್ದಲ್ಲ, ನೀವೇನು ಮಾಡ್ಬೋದು, ಇದನ್ನ ಒಂದು ಕ್ಯಾಂಪೇನ್ ಥರ ಮಾಡ್ಬೋದು. ನಮ್ಮ ಈ ಉದಾಹರಣೆಗೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮದ ಮಕ್ಕಳಿಗೆ ನೀವು ಮೊದಲು ಮುಂಚಿತವಾಗಿ ನೀವು ನಿಮ್ಮ ಶಿಕ್ಷಣದಲ್ಲಿ ಓದಿ ಅತ್ಯುತ್ತಮ ಅಂಕಗಳನ್ನ ಗಳಿಸಿ ಉನ್ನತ ವ್ಯಾಸಂಗಕ್ಕೆ ನೀವು ಜಾಯಿನ್ ಆದರೆ ನಮ್ಮ ಗ್ರಾಮ ಪಂಚಾಯತಿಯಿಂದ ನಿಮಗೆ ಇಷ್ಟು ಸಹಾಯಧನ ಕೊಡ್ತೀವಿ ಅಂತ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಪಂಚಾಯತಿ ಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಇದಾಗುತ್ತೆ.
0: ತಮ್ಮ ಸಲಹೆಯನ್ನ ಶಿಕ್ಷಣ ಮಾಧ್ಯಮದ ಜೀವಾಗ ಹೇಳುವುದರ ಮುಖಾಂತರ ಏನಾದರೂ ಒಂಚೂರು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ
2: ಇದ್ದೀನಿ. ಸರ್, ಖಂಡಿತ ಸರ್, ಪ್ರಯತ್ನ ಪಡ್ತೀವಿ ಸರ್. ಥ್ಯಾಂಕ್ ಯು,
1: ಧನ್ಯವಾದಗಳು ದೊಡ್ಡಸಿದ್ ನಾಯಕ್ ಕರೆ ಮಾಡಿದ್ದಕ್ಕೆ.
0: ಆಯ್ತು, ತುಂಬಾ ಕೃತಜ್ಞತೆಗಳು ಸರ್.
1: ಓಕೆ ಸರ್, ಓಕೆ ಸರ್. ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ರಿ, ಏನೋ ವೃತ್ತಿ ಮಾರ್ಗದರ್ಶನ ಸಂಬಂಧಪಟ್ಟಂತೆ ಗ್ರಾಮೀಣ ಮಕ್ಕಳು ಎಲ್ಲಿ ಇಡಿರ್ತಾ ಇದ್ದಾರೆ, ಯಾವ ಥರ ಒಂದು ಅಪರ್ಚುನಿಟಿಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ರಿ. ಈಗ ಅದೇ ರೀತಿ ಈಗ ಈ ಒಂದು ಡಿಜಿಟಲ್ ತಂತ್ರಜ್ಞಾನ ಮತ್ತು ಈ ಒಂದು ಕೃತಕ ಬುದ್ಧಿಮತ್ತೆ ಅಂದರೆ ಏ ಐ ಯುಗದಲ್ಲಿ ಈ ಒಂದು ಹೊಸ ವೃತ್ತಿ ಅವಕಾಶಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದ ಸರ್?
2: ಹೌದು ಸರ್. ಸರ್, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ವೆಲ್ಕಮ್ ಮಾಡಬೇಕು. ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ, ಇದು ನಮ್ಮ ಉದ್ಯೋಗಗಳನ್ನ ಕಸಿದುಕೊಳ್ಳುತ್ತೆ ಅನ್ನೋ ಒಂದು ಭಯವನ್ನು ವ್ಯಕ್ತಪಡಿಸಬಾರ್ದು. ಅದು ಯಾಕೆಂದ್ರೆ ನೀವೇ ನೋಡಿ, ಈಗ ಒಂದು 30-35 ವರ್ಷಗಳಿಂದ ನಮಗೆ ಕಂಪ್ಯೂಟರ್ ಬಂತು. ಕಂಪ್ಯೂಟರ್ ಬಂದಾಗಲೂ ಸಹ ನಾವು ಇದೇ ತರ ಭಯವನ್ನು ವ್ಯಕ್ತಪಡಿಸಿದ್ವಿ, ಕಂಪ್ಯೂಟರ್ ನಮ್ಮ ಉದ್ಯೋಗವನ್ನು ಕಸಿದುಕೊಳ್ಳುತ್ತೆ, 100 ಜನ ಮಾಡೋ ಕೆಲಸನ 1-5 ಕಂಪ್ಯೂಟರ್ ಮಾಡುತ್ತೆ, 100 ಜನರು ಅನ್ಎಂಪ್ಲಾಯ್ ಆಗ್ತಾರೆ ಅಂತ ನಾವು ಭಯ ವ್ಯಕ್ತಪಡಿಸಿದ್ವಿ. ಇದು ನಿಮಗೂ ಗೊತ್ತಿಲ್ಲ. ಸೊ ಈ ನೀವು ಈಗ 35 ವರ್ಷ ಆದ್ಮೇಲೆ ನಾವು ಇವಾಗ ನೋಡಿ, ಕಂಪ್ಯೂಟರ್ ಇಲ್ಲಾಂದ್ರೆ ಏನಾಗ್ತಿತ್ತು? ಕಂಪ್ಯೂಟರ್ನ ನಾವು ಹೊಸ ಹೊಸ ತಂತ್ರಜ್ಞಾನವನ್ನು ನಾವು ಕಲೀಲಿಲ್ಲ ಅಂದ್ರೆ ನಾವು ಏನಾಗ್ತಿದ್ವಿ ಅನ್ನೋದನ್ನ ನೀವು ಜಸ್ಟ್ ನೀವ ಪ್ರಶ್ನೆ ಮಾಡ್ಕೊಳ್ಳಿ. ಆಮೇಲೆ ಇಡೀ ಪ್ರಪಂಚದ ಎಲ್ಲಾ ದೇಶಗಳು ವಿಜ್ಞಾನ ತಂತ್ರಜ್ಞಾನದಲ್ಲಿ ತಾಮುಂದು ಅನ್ನೋ ಒಂದು ಸ್ಪರ್ಧೆನ ಇಟ್ಟಿವೆ ಇವತ್ತು. ಆ ಸ್ಪರ್ಧೆಯಲ್ಲಿ ನಾವೇನಾದ್ರೂ ಭಾಗವಹಿಸಲಿಲ್ಲ ಅಂತಂದ್ರೆ ನಾವು ಹಿಂದುಳಿತೀವಿ. ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದ ನಾವು ಕಲೀಲೇಬೇಕು ಸರ್. ಆಮೇಲೆ ಇನ್ನೊಂದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಾವು ಇದೊಂಥರ ಆ್ಯಡೆಡ್ ಬೆನಿಫಿಟ್ ಇದ್ದಂಗೆ. ಇದು ಇದನ್ನು ನಾವು ಕಲಿಯೋದ್ರಿಂದ ನಾವು ಮಾಡ್ತಕ್ಕಂಥ ಕೆಲಸವನ್ನು ನಾವು ತ್ವರಿತಗತಿಯಲ್ಲಿ ಮಾಡ್ಬೋದು. ಈಗ ನಾವು ಹೇಳಿದ್ ನಾನು ನಿಮ್ಗೆ ಮುಂಚೆ ಹೇಳ್ದೆ, ಯಾವುದೋ ಒಂದು ರಿಪೋರ್ಟ್ 200 ಪೇಜ್ ಇದೆ, ನನಗದನ್ನು ಓದೋಕ್ಕಾಗಲ್ಲ. AI ಟೂಲ್ಸ್ನ ಯೂಸ್ ಮಾಡ್ಕೊಂಡು ನಾನು ಒಂದು 5-10 ನಿಮಿಷದಲ್ಲಿ ನಾನು ಒಂದು ಕನ್ಸಾಲಿಡೇಟ್ ರಿಪೋರ್ಟ್ನ ರೆಡಿ ಮಾಡ್ಬೋದು. ಸೊ ಬೇರೆ ಬೇರೆ ಥರ ಇದೆ ಬಿಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾಗ್ತದೆ, ಇದು ಜಾಬ್ ರೋಲನ್ನು ಚೇಂಜ್ ಮಾಡುತ್ತೆ, ಜಾಬ್ಸನ್ನು ಏನು ಕಡಿಮೆ ಮಾಡಲ್ಲ. ಇದು ಅಂದ್ರೆ ಇಲ್ಲಿ ಇದೆಂಗಾಗಿತ್ತು ಅಂದ್ರೆ ಈಗ ಒಂದು ಫಿಟ್ಟೆಸ್ಟ್ ಆಫ್ ದ ಸರ್ವೈವಲ್ ಅಂತ ಒಂದು ಮಾತಿದೆಯಲ್ಲ, ಈಗ ಪ್ರಪಂಚ ದಿನೇ ದಿನ ವಿಜ್ಞಾನ ತಂತ್ರಜ್ಞಾನ ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ.

0: ಸೊ ಈ ಒಂದು ಯಾವುದು ಕಾಂಪಿಟೇಟಿವ್ ಪ್ರಪಂಚಕ್ಕೆ ಬೇಕಾದಂತ ಕೌಶಲ್ಯಗಳನ್ನ ನಾನು ಕಲೀಲಿಲ್ಲ ಅಂತ ನಾನು ಸರ್ವೈವ್ ಆಗಲ್ಲ.
1: ಹೌದು,
0: ಈಗ ಫಿಟ್ಟೆಸ್ಟ್ ಆಫ್ ದ ಸರ್ವೈವ್ ಅಲ್ಲದನು, ಈ ಒಂದು ಕಾಡಿನಲ್ಲಿ ಸಾವಿರಾರು ಪ್ರಾಣಿಗಳಿರ್ತವೆ, ಯಾವುದು ಬಲಿಷ್ಠವಾಗಿರುತ್ತೆ ಅದು ಮಾತ್ರ ಸರ್ವೈವ್ ಆಗಿರುತ್ತೆ. ಅದೇ ತರ ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಇವತ್ತಿಗೆ ಬೇಕಾದಂತ ಎಲ್ಲಾ ತರ ಸ್ಕಿಲ್ಗಳನ್ನ ನಾವು ಕಲೀಲಿಲ್ಲ ಅಂತ ನಾನು ಸರ್ವೈವ್ ಆಗಲ್ಲ.
1: ಖಂಡಿತ ಸರ್.
0: ಹಾಗಾಗಿ ಸೊ ನಾನು ಬೀಯಿಂಗ್ ಅ ಹೈಯರ್ ಎಜುಕೇಶನ್ ಟೀಚರ್, ನಾನು ಏನ ವೆಲ್ಕಮ್ ಮಾಡ್ತೀನಿ, ನಾವು ಏನ ಕಲಿಯಲೇಬೇಕು ಅನಿವಾರ್ಯ.
1: ಹೌದು,
0: ಏನ ಕಲಿಯೋದ್ರಿಂದ ಏನಾಗುತ್ತೆ ಈಗ ನೀವು ನೋಡಿ. ಈಗ ಮೊದಲು ನಮ್ಮ ಒಂದು 20-30 ವರ್ಷದಿಂದ ನಮ್ಮ ಜನಸಂಖ್ಯೆ ಎಷ್ಟಿತ್ತು, ಈಗ ಜನಸಂಖ್ಯೆ ಎಷ್ಟಾಗಿದೆ, ಇಷ್ಟು ಜನಸಂಖ್ಯೆ ಕೆಲಸಗಳನ್ನ ಮಾಡಬೇಕು ಅಂತ ತಂದಾಗ ಸೊ ನಮ್ಗೆ ಮಷಿನರೀಸ್ ಬೇಕೇ ಬೇಕು.
1: ಖಂಡಿತ
0: ಕಂಪ್ಯೂಟರ್ಸ್ ನಮ್ಗೆ ಬೇಕೇ ಬೇಕು. ಈಗ ಕಂಪ್ಯೂಟರ್ ಅನ್ನೋದು ಕಾಮನ್ ಆಗಿದೆ, ಈಗ ನಿಮ್ಗೆ ಎಲ್ಲ ಕಡೆ ಡಿಜಿಟಲೈಸ್ ಆಗಿದೆ.
1: ಹೌದು,
0: ಎಲ್ಲ ಈ ಡಿಜಿಟಲ್ ವರ್ಲ್ಡ್ ಅಲ್ಲೇ ಬದುಕ್ತಾ ಇದೀವಿ ನಾವೀಗ. ಎಲ್ಲ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಆಮೇಲೆ ನಾವು ಅಕಾಡೆಮಿಕ್ ರೆಕಾರ್ಡ್ ಮ್ಯಾನೇಜ್ಮೆಂಟ್ ಇರ್ಬೋದು, ಎವ್ರಿಥಿಂಗ್ ಈಸ್ ಥ್ರೂ ಡಿಜಿಟಲ್.
1: ಹೌದು,
0: ಹೌದು, ಈ ತರ ಆಗಿದೆ. ಎಐ ಬಂದಾಗ ನೆಕ್ಸ್ಟ್ ಶಿಫ್ಟ್ ಆಗ್ತಾ ಇದೆ, ಖಂಡಿತ ನಾವು ಇದಕ್ಕೆ ಶಿಫ್ಟ್ ಆಗಿ ಇದಕ್ಕೆ ಒಂದು
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಕರು ಕೈಜೋಡಿಸುವಂತೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಲಕ್ಸಂಬರ್ಗ್ ಉಪ ಪ್ರಧಾನಿ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ವಿಶ್ವ ಪ್ಯಾರಾ ಆರ್ಚರಿ ಮಹಿಳೆಯರ ವಿಭಾಗದ ಫೈನಲ್ಗೆ ಭಾರತದ ಶೀತಲ್ ದೇವಿ ಲಗ್ಗೆ. ವಾರ್ತೆಗಳ ವಿವರ. ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗಳನ್ನು ಇಂದು ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಮಂಡಳಿಯ ಸಭೆಯಲ್ಲಿ ಈ ಅನುಮೋದನೆ ನೀಡಲಾಗಿದೆ. ಭಾರತೀಯ ಸೇನೆಗಾಗಿ ರಾಸಾಯನಿಕ ಜೈವಿಕ ವಿಕಿರಣ ಮತ್ತು ಅಣುಪತ್ತೆ ವಾಹನಗಳು, ಹೈ ಮೊಬಿಲಿಟಿ ವಾಹನಗಳು, ಅತ್ಯಾಧುನಿಕ ಲಘು ಹೆಲಿಕಾಪ್ಟರ್ಗಳು ಸೇರಿದಂತೆ ಅಗತ್ಯ ಉತ್ಪನ್ನಗಳು ಖರೀದಿ ಪ್ರಸ್ತಾವನೆಯಲ್ಲಿ ಸೇರಿವೆ. ಇದೇ ವೇಳೆ ಭಾರತೀಯ ನೌಕಾಪಡೆಗಾಗಿ ಆರುದ್ರ ರಾಡಾರ್ಗಳು ಮತ್ತು ಯುದ್ಧ ನೌಕೆ ಪ್ರೊಪೆಲ್ಷನ್ ವ್ಯವಸ್ಥೆಯಾದ MGT ಹಾಗೂ ಭಾರತೀಯ ವಾಯುಪಡೆಗಾಗಿ ಭೂ ಆಧಾರಿತ ಬಹುಪಯೋಗಿ ಜಾಮರುಗಳ ಖರೀದಿಗೆ ಅನುಮೋದನೆ ನೀಡಲಾಗಿದೆ. ಒಟ್ಟು ಶೇಕಡ 98% ಖರೀದಿಗಳನ್ನು ಭಾರತೀಯ ಕೈಗಾರಿಕೆಗಳಿಂದ ಮಾಡಲಾಗುವುದು. ಇದು ವಿದೇಶಿ ಮಾರಾಟಗಾರರ ಮೇಲಿನ ಅವಲಂಬನೆ ಕಡಿಮೆ ಮಾಡಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಡ್ಯುರಾಂಟ್ ಕಪ್ ಪಂದ್ಯಾವಳಿ 2026 ಅಧ್ಯಕ್ಷರ ಕಪ್ ಅನ್ನು ವಿಜೇತ ತಂಡವಾದ ಪೂರ್ವ ಬಂಗಾಳ ಫುಟ್ಬಾಲ್ ಕ್ಲಬ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ NS ರಾಜ ಸುಬ್ರಹ್ಮಣಿ, ಡ್ಯುರಾಂಟ್ ಫುಟ್ಬಾಲ್ ಪಂದ್ಯಾವಳಿ ಮಂಡಳಿ ಅಧ್ಯಕ್ಷ ಹಾಗೂ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್, ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ AP ಸಿಂಗ್, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಮಂಡಳಿಯ ಉಪಾಧ್ಯಕ್ಷರು, ಪೂರ್ವ ಬಂಗಾಳ ಫುಟ್ಬಾಲ್ ಕ್ಲಬ್ನ ಅಧಿಕಾರಿಗಳು ಮತ್ತು ಆಟಗಾರರು ಉಪಸ್ಥಿತರಿದ್ದರು. ಯುವಜನತೆ ಮಾದಕ ವಸ್ತು ದುರುಪಯೋಗದ ವಿರುದ್ಧ ದೃಢ ನಿಲುವು ತಳೆದು ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡಬೇಕು ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಅಸ್ಸಾಂನ ಗುವಾಹತಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾದಕ ವಸ್ತುಗಳ ವಿರುದ್ಧದ ಹೋರಾಟಕ್ಕೆ ಯುವಜನತೆ ಬದ್ಧರಾಗಬೇಕು. ಶೈಕ್ಷಣಿಕ ಸಂಸ್ಥೆಯ ಮೌಲ್ಯವು ಕೇವಲ ಶ್ರೇಯಾಂಕಗಳಿಂದ ನಿರ್ಧಾರವಾಗುವುದಿಲ್ಲ, ಸಮಾಜವನ್ನು ಪರಿವರ್ತಿಸುವ ಸಾಮರ್ಥ್ಯದಲ್ಲೇ ಅದರ ನಿಜವಾದ ಮೌಲ್ಯ ಅಡಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಯವರು 3 ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ಅಲ್ಲದೆ ಗುವಾಹತಿ ವಿಶ್ವವಿದ್ಯಾಲಯದಲ್ಲಿ 110 ಕೋಟಿ ರೂಪಾಯಿ ವೆಚ್ಚದ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಇಡೀ ಜಗತ್ತು ಅನಿಶ್ಚಿತತೆಯ ಬಗ್ಗೆ ಚಿಂತಿತರಾಗಿರುವ ಯುಗದಲ್ಲಿ ಭಾರತ ಮತ್ತು ಲಕ್ಸೆಂಬರ್ಗ್ ವಿಶ್ವಾಸಾರ್ಹ ಸಂಬಂಧ ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಲಕ್ಸೆಂಬರ್ಗ್ನ ಉಪಪ್ರಧಾನಿ ವಿದೇಶಾಂಗ ಸಚಿವ ಕ್ಸೇವಿಯರ್ ಬೆಟ್ಟೆಲ್ ಅವರನ್ನು ನವದೆಹಲಿಯಲ್ಲಿ ಇಂದು ಭೇಟಿಯಾದ ಸಂದರ್ಭದಲ್ಲಿ ಡಾ ಜೈಶಂಕರ್ ಈ ವಿಷಯ ತಿಳಿಸಿದರು. ಈ ಭೇಟಿಯು ಭಾರತ ಮತ್ತು ಲಕ್ಸೆಂಬರ್ಗ್ ನಡುವೆ ಬೆಳೆಯುತ್ತಿರುವ ಮತ್ತು ಆಳವಾದ ಪಾಲುದಾರಿಕೆಯನ್ನು ಸೂಚಿಸುತ್ತದೆ. ವ್ಯಾಪಾರ, ಹೂಡಿಕೆ, ಆರ್ಥಿಕ ಸಹಕಾರವು ಪ್ರಮುಖವಾಗಿದ್ದು ಇವುಗಳನ್ನು ಮೀರಿ ಎರಡೂ ಕಡೆಯವರು ಬಾಹ್ಯಾಕಾಶ, ಡಿಜಿಟಲ್ ಮತ್ತು ಹಸಿರು ತಂತ್ರಜ್ಞಾನಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಗಮನಹರಿಸಬೇಕಿದೆ ಎಂದರು. ಲಕ್ಸೆಂಬರ್ಗ್ ಉಪಪ್ರಧಾನಿ ಕ್ಸೇವಿಯರ್ ಬೆಟ್ಟೆಲ್ ಮಾತನಾಡಿ, ಭಾರತದೊಂದಿಗೆ ಲಕ್ಸೆಂಬರ್ಗ್ ವಿಶ್ವಾಸಾರ್ಹ ಮತ್ತು ಪ್ರಾಮಾಣಿಕ ಸಂಬಂಧವನ್ನು ಹೊಂದಿದೆ. ಸಂಬಂಧವನ್ನು ಗಾಢವಾಗಿಸಲು ಎರಡೂ ಕಡೆಯವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು. ನವದೆಹಲಿಯ ಸತ್ಯನಿಕೇತನ್ ಪ್ರದೇಶದಲ್ಲಿ ಕಟ್ಟಡ ಕುಸಿತ ಘಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ 7 ಏರಿಕೆಯಾಗಿದೆ. ಒಟ್ಟು 12 ಮಂದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರ ಪೈಕಿ 7 ಮಂದಿ ಚಿಕಿತ್ಸೆ ಫಲಕಾರಿ

0: ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ರಕ್ಷಿಸಲ್ಪಟ್ಟವರ ಪೈಕಿ ಮೂವರ ಸ್ಥಿತಿ ಗಂಭೀರವಾಗಿದ್ದು ಇಬ್ಬರು ಆರೋಗ್ಯವಾಗಿದ್ದಾರೆ. ಒಬ್ಬರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ ಎಂದು ಏಮ್ಸ್ ದೆಹಲಿ ತಿಳಿಸಿದೆ. ಇದೇ ವೇಳೆ ಕಟ್ಟಡ ಕುಸಿತ ಘಟನೆಯ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಮತ್ತು ಆ ಕಟ್ಟಡವನ್ನು ಮಾನ್ಯ ಅನುಮತಿಗಳೊಂದಿಗೆ ನಿರ್ಮಿಸಲಾಗಿದೆಯೇ ಹಾಗೂ ನಿರ್ವಹಿಸಲಾಗಿದೆಯೇ ಎಂದು ಪರಿಶೀಲಿಸುವಂತೆ ದೆಹಲಿ ಹೈಕೋರ್ಟ್ ದೆಹಲಿ ಮಹಾನಗರ ಪಾಲಿಕೆಗೆ ನಿರ್ದೇಶಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಸರ್ಕಾರ ದಕ್ಷಿಣ ವಲಯದ ಎಂಸಿಡಿ ಉಪ ಆಯುಕ್ತ ರಾಕೇಶ್ ಕುಮಾರ್, ಅಧೀಕ್ಷಕರ ಇಂಜಿನಿಯರ್ ರಣವೀರ್ ಸಿಂಗ್, ಕಾರ್ಯಪಾಲಕ ಇಂಜಿನಿಯರ್ ಲಲಿತ್ ಕುಮಾರ್, ಸಹಾಯಕ ಇಂಜಿನಿಯರ್ ಸುನೀಲ್ ಚೌಹಾಣ್ ಹಾಗೂ ಕಿರಿಯ ಇಂಜಿನಿಯರ್ ಒಬ್ಬರನ್ನು ಅಮಾನತುಗೊಳಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಗುಜರಾತ್ ಮತ್ತು ಮಹಾರಾಷ್ಟ ರಾಜ್ಯಕ್ಕೆ ಭೇಟಿ ನೀಡಲಿದ್ದು, ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಲವು ಮೂಲಸೌಕರ್ಯ ಹಾಗೂ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಹಲವು ಸರಕು ಸೇವೆ ರೈಲುಗಳಿಗೆ ಮತ್ತು ವಡೋದರಾ ತಾಂಡಾ ನಡುವಿನ ನೂತನ ರೈಲು ಸೇವೆಗೆ ಹಸಿರು ನಿಶಾನೆ ತೋರಲಿದ್ದಾರೆ. 9,700 ಕೋಟಿ ರೂಪಾಯಿ ಮೌಲ್ಯದ 3 ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಹಾರಾಷ್ಟ ಪ್ರವಾಸದ ಭಾಗವಾಗಿ ಪ್ರಧಾನಿ ಮುಂಬೈನಲ್ಲಿ ನಡೆಯಲಿರುವ ಜಾಗತಿಕ ಫಿನ್ಟೆಕ್ ಉತ್ಸವ 2026 ಉದ್ಘಾಟಿಸಿ ಭಾಷಣ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ವೈದ್ಯಕೀಯ ಪ್ರವಾಸೋದ್ಯಮವು ಆರ್ಥಿಕ ಬೆಳವಣಿಗೆಗೆ ವೇಗ ನೀಡುವ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಬಗ್ಗೆ ಸದ್ಭಾವನೆ ಮೂಡಿಸುವ ಅಪಾರ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿ ನಡೆದ ಹೆಲ್ತ್ ಕೇರ್ ಅಂಡ್ ವೆಲ್ನೆಸ್ ಎಕ್ಸ್ಪೋ ಸಂಜೀವನಿ 2026 ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಲಿಷ್ಠ ವೈದ್ಯಕೀಯ ವ್ಯವಸ್ಥೆಯ ಮೂಲಕ ಜಾಗತಿಕ ಆರೋಗ್ಯ ಸೇವೆಗಳ ಅಗತ್ಯಗಳನ್ನು ಪೂರೈಸುವಲ್ಲಿ ಭಾರತ ಹೊಂದಿರುವ ಸಾಮರ್ಥ್ಯವನ್ನು ಈ ಕಾರ್ಯಕ್ರಮ ಮುನ್ನೆಲೆಗೆ ತರುತ್ತಿದೆ ಎಂದರು. ಕೊರೋನಾ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಭಾರತದ ಪಾತ್ರವನ್ನು ಪ್ರಸ್ತಾಪಿಸಿದ ಸಚಿವರು, ಅಗತ್ಯವಿದ್ದವರಿಗೆ ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಪೂರೈಸಲು ಭಾರತ ಹಗಲು ರಾತ್ರಿ ಕಾರ್ಯನಿರ್ವಹಿಸುವ ತ್ವರಿತ ಸಹಾಯವಾಣಿ ವ್ಯವಸ್ಥೆ ಮಾಡಿತ್ತು. ಅಲ್ಲದೆ 100ಕ್ಕೂ ಹೆಚ್ಚು ದೇಶಗಳಿಗೆ ತುರ್ತು ವೈದ್ಯಕೀಯ ಸಾಮಗ್ರಿಗಳನ್ನು ವಿಮಾನದ ಮೂಲಕ ರವಾನಿಸಿತ್ತು ಎಂದು ಹೇಳಿದರು. ರಾಜ್ಯಗಳ ಭಾಗವಹಿಸುವಿಕೆಯ ಮೂಲಕ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಬಲಪಡಿಸುವ ಕ್ರಿಯಾ ಯೋಜನೆಯನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ಇಂದು ನಡೆದ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ವಹಿಸಿದ್ದರು. 2027 ಮಾರ್ಚ್ ವೇಳೆಗೆ 300 ಆದ್ಯತೆಯ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಸೌಕರ್ಯ ಮತ್ತು ಲಾಜಿಸ್ಟಿಕ್ಸ್ ಅನ್ನು ನವೀಕರಿಸುವ ಕ್ರಿಯಾ ಅಂಶದ ಕುರಿತು ಚರ್ಚೆಗಳು ಕೇಂದ್ರೀಕೃತವಾಗಿದ್ದವು. ಸಭೆಯಲ್ಲಿ ನಿಗದಿತ ಸಮಯದೊಳಗೆ ಗುರಿ ಸಾಧಿಸಲು ರಾಜ್ಯ ಸರ್ಕಾರಗಳಿಂದ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಸಕಾಲಿಕ ಬೆಂಬಲದ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ರಾಷ್ಟೀಯ ಸ್ವಯಂ ಸೇವಕ ಸಂಘದ ಕೆಲಸವು ಶುದ್ಧ ಸಾತ್ವಿಕ ಪ್ರೇಮ ಅಥವಾ ಶುದ್ಧ ಮತ್ತು ಉದಾತ್ತ ಪ್ರೀತಿಯ ತತ್ವಶಾಸ್ತ್ರದ ಮೇಲೆ ಸ್ಥಾಪಿತವಾಗಿದೆ ಎಂದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಸಂದರ್ಭದಲ್ಲಿ ಲಂಡನ್ನಲ್ಲಿ ನಡೆದ ಸಂವಾದದಲ್ಲಿ ಮಾತನಾಡಿದ ಅವರು, ಏಕತೆಯ ಭಾವನೆಯು ಹಿಂದೂ ಚಿಂತನೆ ಮತ್ತು ಆರ್ಎಸ್ಎಸ್ ವಿಧಾನದ ಕೇಂದ್ರವಾಗಿದೆ. ಈ ಭಾವನೆಯು ವ್ಯಕ್ತಿಯನ್ನು ಮೀರಿ ಕುಟುಂಬ, ಸಮುದಾಯ, ಸಮಾಜ ಮತ್ತು ಮಾನವೀಯತೆಗೆ ವಿಸ್ತರಿಸುತ್ತದೆ ಹಾಗೂ ಪ್ರಕೃತಿಯೊಂದಿಗೆ ಹಿಂದೂ ನಾಗರಿಕತೆಯ ಸಂಪರ್ಕವನ್ನು ಒತ್ತಿ ಹೇಳುತ್ತದೆ ಎಂದು ಅವರು ವಿವರಿಸಿದರು. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ವಿಶ್ವ ಪ್ಯಾರಾ ಆರ್ಚರಿ ಸರಣಿಯ 3ನೇ ಹಂತದಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ಶೀತಲ್ ದೇವಿ ಮಹಿಳೆಯರ ಕಾಂಪೌಂಡ್ ವೈಯಕ್ತಿಕ ವಿಭಾಗದ ಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ ಪದಕ ಖಚಿತಪಡಿಸಿದ್ದಾರೆ. ಅವರು ಸೆಮಿಫೈನಲ್ನಲ್ಲಿ ಸರಿತಾ ಅವರನ್ನು 145-143 ಅಂತರದಿಂದ ಮಣಿಸಿದರು. ಫೈನಲ್ನಲ್ಲಿ ಅವರು ಕಜಕಿಸ್ತಾನದ ಐಜಾದಾ ಸೈದಾನ್ ಅವರನ್ನು ಎದುರಿಸಲಿದ್ದಾರೆ. ಸರಿತಾ ಕಂಚಿನ ಪದಕಕ್ಕಾಗಿ ಚೀನಾದ ವಾಂಗ್ ಹುಯಿಟಿಂಗ್ ವಿರುದ್ಧ ಸೆಣಸಲಿದ್ದಾರೆ. ಪುರುಷರ ಕಾಂಪೌಂಡ್ ವಿಭಾಗದ ಸೆಮಿಫೈನಲ್ನಲ್ಲಿ ತೋಮನ್ ಕುಮಾರ್ ಇಂಡೋನೇಷ್ಯಾದ ಕೆನ್ ಸ್ವಾಂಗ್ ಮಿಲಾಂಗ್ ವಿರುದ್ಧ 146-144 ಅಂತರದಿಂದ ಸೋತಿದ್ದು ಕಂಚಿನ ಪದಕಕ್ಕಾಗಿ ಇರಾಕ್ನ ಅಬ್ಬಾಸ್ ಕದೀಮ್ ಅವರನ್ನು ಎದುರಿಸಲಿದ್ದಾರೆ. W1 ವಿಭಾಗದಲ್ಲಿ ಸ್ವಾತಿ ಚೌಧರಿ ಕಂಚಿನ ಪದಕಕ್ಕಾಗಿ ಸ್ಪರ್ಧಿಸಲಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಯದ ಸೂಚ್ಯಂಕ ಸೆನ್ಸೆಕ್ಸ್ 383 ಅಂಕಗಳ ಇಳಿಕೆಯಾಗಿದ್ದು ದಿನದಂತ್ಯಕ್ಕೆ 76,133 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಮಯದ ಸೂಚ್ಯಂಕ ನಿಫ್ಟಿ 119 ಅಂಕಗಳ ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,779 ಅಂಕಗಳಾಗಿ ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್

0: ಮಾಡಿದ್ರೂ ಭಾರತೀಯ ರೂಪಾಯಿ ಮೌಲ್ಯ 94.49 ರೂಪಾಯಿಯಷ್ಟಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಕರು ಕೈಜೋಡಿಸುವಂತೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಲಕ್ಸೆಂಬರ್ಗ್ ಉಪಪ್ರಧಾನಿಯವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ವಿಶ್ವ ಪ್ಯಾರಾ ಆರ್ಚರಿ ಮಹಿಳೆಯರ ವಿಭಾಗದ ಫೈನಲ್ಗೆ ಭಾರತದ ಶೀತಲ್ ದೇವಿ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.
1: ಒಂದು ಕೋಟಿಗೂ ಹೆಚ್ಚು ಫೀಸ್ನ ಕಟ್ಟಬೇಕಾಗುತ್ತೆ. ಇದು ಹಿಂಗೆ ವ್ಯವಸ್ಥೆ ಇದೆ. ಆದರೆ ಸೀಟ್ಸ್ ಕಡಿಮೆ, ಸ್ಪರ್ಧೆ ಜಾಸ್ತಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ತಯಾರಿ ಆಗಬೇಕು. ಯಾಕಂದ್ರೆ ಸಕ್ಸಸ್ಗೆ ಒಂದು ಸಕ್ಸಸ್ ಇದೆ. ಸಕ್ಸಸ್ ಅಂದರೆ ಏನೋನೋ ನಾವು ಹೇಳ್ತೀವಿ. ಸಕ್ಸಸ್ ಅಂದರೆ ಪ್ರಿಪ್ರೇಷನ್ ಪ್ಲಸ್ ಅಪಾರ್ಚುನಿಟಿ ಈಸ್ ಈಕ್ವಲ್ ಟು ಸಕ್ಸಸ್. ಅಂದರೆ ಸಿದ್ಧತೆನೇ ಆಗಿನ ಅವಕಾಶಗಳು ಎಲ್ರಿಗೂ ಸಿಕ್ಕೇ ಸಿಗುತ್ತೆ. ಬಟ್ ಯಾರು ಸಿದ್ಧತೆಯನ್ನು ಮಾಡಿರ್ತಾರೋ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ಸಿದ್ಧತೆ ಯಾವಾಗ ಮಾಡಬೇಕು ಅಂದ್ರೆ ಸಿದ್ಧತೆ ಅರ್ಲಿ ಪ್ರಿಪ್ರೇಷನ್ ಮಾಡಬೇಕು. ಈಗ ಸ್ಪರ್ಧೆ ದೊಡ್ಡರದಿಂದ ಅರ್ಲಿ ಪ್ರಿಪ್ರೇಷನ್ ಮಾಡಬೇಕು. ಆಮೇಲೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಸಮಸ್ಯೆ ಏನು ಗೊತ್ತಾ ಸರ್? ನಾನು ಹೇಳಿದ್ನಲ್ಲ, ಈ ನೀಟ್ ಆಗಿರ್ಬೋದು, JEE ಆಗಿರ್ಬೋದು, NDA ಆಗಿರ್ಬೋದು, ಕ್ಲಾಟ್ ಎಕ್ಸಾಮ್ ಆಗಿರ್ಬೋದು, ಮತ್ತೆ CUET, IPMAT, ಈ ಎಲ್ಲ ಪರೀಕ್ಷೆಗಳು ಯಾವಾಗ ಬರ್ತವೆ ಅಂದರೆ ಅವರ ಸೆಕೆಂಡ್ PUC ಓದ್ತಾ ಇರ್ತಾರಲ್ಲ ಸರ್, ಸೆಕೆಂಡ್ PUC ಜೂನ್ಗೆ ಅಡ್ಮಿಷನ್ ಆಗಿರ್ತಾರಲ್ಲ, ಇನ್ ದ ಮಂತ್ ಆಫ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರಲ್ಲೇ ಈ ಪರೀಕ್ಷೆಗಳಿಗೆ ಪ್ರೋಸೆಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಕೆಲವು ಪರೀಕ್ಷೆಗಳು PUC ಬೋರ್ಡ್ ಎಕ್ಸಾಮ್ ಮುಗಿಯೋಕ್ಕಿಂತನೇ ಇರ್ತವೆ. ಸೊ ನಮ್ಮವ್ರು ನಾವು ಅನ್ಕೋತೀವಿ PUC ಮುಗಿದಾದ್ಮೇಲೆ ಏನೋ ಮಾಡ್ಬೋದು, ಮುಗಿದಾದ್ಮೇಲೆ ನಾವು, ಈ ಪ್ರೋಸೆಸ್ ಮುಂಚೆನೆ ಇದೆ. ಇದ್ರ ಜಾಗೃತಿ ಇಲ್ಲ, ಇದು ಒಂದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಂದಾಗ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಷ್ಟೇ. ಈಗ 1,000 SDA ಪೋಸ್ಟ್ ಕಾಲ್ ಆದರೆ ಅದಕ್ಕೆ 10 ಲಕ್ಷ ಜನ ಅಪ್ಲೈ ಮಾಡ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು.
2: ಹೌದು,
1: ನೀವು ಯಾವುದೇ ಸ್ಪರ್ಧಾತ್ಮಕ ಈ UPSC ಎಕ್ಸಾಮ್ಸ್ ಆಗಿರ್ಬೋದು, 700-800 ಪೋಸ್ಟ್ ಅಷ್ಟೇ ವರ್ಷಕ್ಕೆ ಕಾಲ್ ಮಾಡ್ತಾರೆ.
2: ಹೌದು,
1: ಅಪ್ಲಿಕೆಂಟ್ಸ್ ಎಷ್ಟಿರ್ತಾನೆ, 11 ಲಕ್ಷ. ಲಾಸ್ಟ್ ಇಯರ್ 11 ಲ್ಯಾಕ್ ಅಪ್ಲಿಕೆಂಟ್ಸ್. ಈ 11 ಲ್ಯಾಕ್ಸ್ ಅಲ್ಲಿ ಪ್ರಿಲಿಮ್ಸ್ ಬರೆದು ಮೇನ್ಸ್ಗೆ ಒಂದು 2.5 ಲಕ್ಷ ಜನ ತಗೋತಾರೆ. ಆ ಮೇನ್ಸ್ ಆದ್ಮೇಲೆ ನೆಕ್ಸ್ಟ್ ಇಂಟರ್ವ್ಯೂಗೆ ಒಂದು 5,000 ಜನ ಹೋಗ್ತಾರೆ, ಅದರಲ್ಲಿ ಸೆಲೆಕ್ಟ್ ಆಗೋದು 800 ಜನ. ಸೊ ನಾನು ಹೇಳೋದೇನಪ್ಪ ಅಂದ್ರೆ ನೀವು ಡಿಫೈನ್ ಮಾಡ್ಕೋಬೇಕು. ನೀವು ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ಮ ಪ್ರಿಯಾರಿಟಿ ಆದ್ರೆ, ಸೊ ನೀವು ಅದರ ಆಳಾಗ್ಲೇ ತಿಳ್ಕೋಬೇಕು. ನಾನು ಯಾವ ಪರೀಕ್ಷೆಗೆ ಓದ್ಬೇಕು, ಆ ಪರೀಕ್ಷೆ ಯಾವಾಗ ಕಾಲ್ ಆಗುತ್ತೆ, ನೋಟಿಫಿಕೇಶನ್ ಟೈಮ್ ಯಾವುದು, ಮತ್ತೆ ಇದಕ್ಕೆ ಎಷ್ಟು ಜನ ಆಸ್ಪಿರೆಂಟ್ಸ್ ಇರ್ತಾರೆ, ಸ್ಪರ್ಧೆ ತಿಳ್ಕೋಬೇಕು. ಅದಾದ್ಮೇಲೆ ಸಿಲೆಬಸ್ ಏನಿರುತ್ತೆ. ಸೊ ಈಗ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋದ್ರೆ ನಮ್ಮ KPSC ಇರ್ಬೋದು, UPSC ಇರ್ಬೋದು, ಮತ್ತೆ ಬ್ಯಾಂಕಿಂಗ್ ಇರ್ಬೋದು, RRB ಇರ್ಬೋದು, ಈ ತರ ಸುಮಾರಿದೆ. ಅದರಲ್ಲಿ ನಮಗೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಡಿಫೆನ್ಸ್, ಮತ್ತೆ ಇದರಲ್ಲಿ ಸಾಕಷ್ಟು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಎಲ್ಲ ಬರುತ್ತೆ. ಸೊ ಇದರಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಬಂದಂಗೆ ಸಿಲೆಬಸ್ ಬೇರೆ ಇರುತ್ತೆ. ಬಟ್ UPSC KPSC ಒಂದು ಕಾಮನ್ ಸಿಲೆಬಸ್ ಇರುತ್ತೆ. ಯಾವುದು? ಈಗ ಹಿಸ್ಟ್ರಿ ಇರ್ಬೋದು, ಮತ್ತೆ ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಮತ್ತೆ ಎನ್ವಿರಾನ್ಮೆಂಟಲ್ ಅಂಡ್ ಬಯೋಡೈವರ್ಸಿಟಿ ಇರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್, ಇವೆಲ್ಲ ಕಾಮನ್ ಇರುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು, ನೀವು ನಿಜವಾಗ್ಲೂ ನೀವು ಕಾಂಪಿಟೇಟಿವ್ ಆಸ್ಪಿರೆಂಟ್ ಇದ್ರೆ ನೀವು ಇದನ್ನ PUC ಇಂದನೇ ಸ್ಟಾರ್ಟ್ ಮಾಡಬೇಕು. ನಾನು ಹೇಳ ಸರ್, PUC ಡಿಸೈಡ್ ಮಾಡ್ಕೋಬೇಕು ಅವನು, ನಾನು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಹೈಯರ್ ಎಜುಕೇಶನ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು. ನನ್ನ ಪ್ರಕಾರ ಒಬ್ಬ ವಿದ್ಯಾರ್ಥಿ SLC ಮುಗಿದ ತಕ್ಷಣ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಸರ್. ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ PUC ಆದ ನಂತರ ನೆಕ್ಸ್ಟ್ UG ಹೋಗ್ತಾರೆ ಸರ್, ಅಂಡರ್ ಗ್ರಾಜ್ಯುಯೇಷನ್. ಆವಾಗ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಅವಾಗ ತಲೆ ಕೆಡಿಸ್ಕೋಬೇಕು. ಅರ್ಥ ಆಯ್ತಾ? ನಾವು SSLC ಇಂದ ಎಂಟ್ರೆನ್ಸ್ ಎಕ್ಸಾಮ್ಸ್, PUC ಆದ್ಮೇಲೆ ಏನೇನು ನಾವು ಒಳ್ಳೆ ಇನ್ಸ್ಟಿಟ್ಯೂಟ್ ತಗೊಳ್ಳದೆ ಒಬ್ಬ ವಿದ್ಯಾರ್ಥಿಯ ಪ್ರಮುಖ ಗುರಿ ಆಗಿರ್ಬೇಕು. ಆಫ್ಟರ್ PUC ಡಿಗ್ರಿಯಿಂದ ಏನು ಮಾಡಬೇಕು ಅವನು, ಕಾಂಪಿಟೇಟಿವ್ಗೆ ತಯಾರಾಗಬೇಕು ಫಸ್ಟ್ ಇಯರ್ ಇಂದನೇ.
2: ಓಕೆ ಸರ್, ಒಂದು ಮತ್ತೊಂದು ಕರೆ ಇದೆ. ಹಲೋ,
3: ಹಲೋ,
2: ಹಾಂ ನಮಸ್ತೆ, ತಮ್ಮ ಹೆಸರು? ಹಲೋ,
3: ಹಲೋ ಸರ್, ನಮಸ್ತೆ.
2: ನಮಸ್ತೆ, ಹಾಂ ಮೇಡಮ್ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್, ಇವಾಗ ನೀವು ಸರ್ ಮಾತಾಡ್ತಿದ್ರು ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ, ಆಮೇಲೆ ಕರಿಯರ್ ಈಗ PUC ಮತ್ತೆ ಎಲ್ಲ ಹೇಗಾಗುತ್ತೆ ಅಂತಂದ್ರೆ, ಮಕ್ಳಿಗೆ ತುಂಬಾ ಆಸಕ್ತಿ ಇರುತ್ತೆ ಆ ತರ ಕೋರ್ಸ್ ಮಾಡಬೇಕು, ಈ ತರ ಕೋರ್ಸ್ ಮಾಡ್ಬೇಕು ಅಂತೆಲ್ಲ. ಸರ್, ಮಕ್ಳಿಗಿಂತ ಹೆಚ್ಚಾಗಿ ಸ್ವಲ್ಪ ಪೇರೆಂಟ್ಸ್ ಬಗ್ಗೆ ಮಾಹಿತಿ ಏನನ್ನ ಅವ್ರು ತಿಳಿಸ್ತೀವಿ.

ಗ್ರೇಟ್ ಪೇರೆಂಟ್ಸ್ ಒಪ್ಪದೇ ಇಲ್ಲ, ಒಂದು ಫೀಸ್ ತುಂಬಾ ಜಾಸ್ತಿ ಇರುತ್ತೆ ಸ್ಕೂಲಲ್ಲಿ. ಸೊ ಹಂಗಾಗಿ ಅವರು ಪಾಪ ಮಕ್ಕಳಿಗೆ ಡಿಲೇ ಮಾಡ್ಬಿಡ್ತಾರೆ, ಬೇರೆ ಬೇಡ ಅಂತ ಅಲ್ಲೇ ಬ್ರೇಕ್ ಡೌನ್ ಮಾಡ್ಬಿಡ್ತಾರಲ್ವಾ. ಯಾ ಆತರ ಪೇರೆಂಟ್ಸ್ಗೂ ಒಂದು ಅಷ್ಟು ಮಾಹಿತಿ ಕೊಡೋ ಅಂತದ್ ಏನಾದ್ರೂ ತಿಳಿಸ್ಬೋದಾ ಅಂತ ನಾನ್ ಕೇಳೋದು. ಯಾಕಂದ್ರೆ ಮಕ್ಕಳಿಗೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಪೇರೆಂಟ್ಸ್ ಅದಕ್ಕೆ ಸಹಕಾರ ಕೊಡ್ತಿರಲ್ಲ, ಅಂತ ಟೈಮ್ ನಲ್ಲಿ ಹೇಗೆ ಸರ್ ಮುಂದುವರಿಯೋದು ಕರಿಯೋದಕ್ಕೆ ಎಲ್ಲ?

0: ಸೊ ಈ ತರದ ಒಂದು ದ್ವಂದ್ವಕ್ಕೆ ಎಲ್ಲರೂ ಒಳಗಾಗ್ಬಿಡ್ತೀವಿ. ಪೇರೆಂಟ್ಸ್ ಮನಸ್ಸಲ್ಲಿ ಏನಿರುತ್ತೆ, ನನ್ನ ಮಕ್ಕಳು ಇಂಥ ಕೋರ್ಸ್ಗೆ ಹೋಗ್ಬೇಕು, ಇಂಥ ವೃತ್ತಿಗೆ ಹೋಗ್ಬೇಕು ಅಂತ ಪೇರೆಂಟ್ಸ್ ಮನಸ್ಸಲ್ಲಿ ಇರುತ್ತೆ. ಬಟ್ ಮಗುಗೆ ಅದು ಆಸಕ್ತಿ ಇರಲ್ಲ. ಬಟ್ ನನ್ನ ಪ್ರಕಾರ ಇಲ್ಲಿ ಎರಡು, ಈಗ ಕೆಲವು ಮಕ್ಕಳಿಗೆ ಏನಂತಂದ್ರೆ, ನಾನು ಹೇಳ್ದಲ್ಲ ಅವ್ರಿಗೆ ಈ ನಿರ್ಧಾರ ತಗೊಳ್ಳೋ ಅಂತ ಶಕ್ತಿ SSLC ಟೈಮಲ್ಲಿ ತುಂಬ ಕಡಿಮೆ ಇರುತ್ತೆ. ಆದರೆ ಪೇರೆಂಟ್ಸ್ ಹೆಂಗೆ ಡಿಸಿಷನ್ ತಗೋಬೇಕು ಅಂದರೆ, ನಿಮ್ಮ ಮಗುನ ನೀವು ಫಸ್ಟ್ ಒಂದನೇ ವರ್ಷದಿಂದ ನೋಡಿರ್ತೀರ, ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಮಗ ಯಾವ ವಿಷಯದಲ್ಲಿ ಬುದ್ಧಿವಂತ ಇದ್ದಾನೆ, ಅವನು ಯಾವ ಕೋರ್ಸ್ಗೆ ಓದಿದ್ರೆ ಅವನು ಸಕ್ಸಸ್ ಆಗ್ಬೋದು ಅಂತ ನಿಮಗೆ ಗೊತ್ತಿರುತ್ತೆ, ಅದನ್ನ ಅವನಿಗೆ ತಿಳಿಸೇಳಿ. ಆಮೇಲೆ ಇನ್ನೊಂದು ಹೇಳಿದ್ರಿ, ಈಗ ಅವರು ಮಕ್ಕಳು ಯಾವುದೋ ಒಂದು ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಅದಕ್ಕೆ ಸಾಕಷ್ಟು ಫೀಸ್ ಇರುತ್ತೆ, ಆ ಫೀಸ್ನ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ, ಆ ಕಾರಣದಿಂದ ನಾವು ಆ ಮಕ್ಕಳು ಆ ಕೋರ್ಸಿಂದ ವಂಚಿತರಾಗ್ತಾರೆ ಅಂತ ನಿಮ್ಮ ಒಂದು ಇದು. ನೋಡಿ, ನನ್ನ ಪ್ರಕಾರ ಫಿನಾನ್ಸ್ ಅನ್ನೋದು ಮ್ಯಾಟ್ರ್ ಆಗಲ್ಲ ನಮಗೆ. ಯಾಕೆ ಅಂತಂದರೆ ನೋಡಿ, ಈಗ ನಿಮ್ಮ ಮಕ್ಕಳನ್ನ PUC ಆದಮೇಲೆ ನೀವು IIT ಓದಿಸ್ಬೋದು, ಇಂಜಿನಿಯರಿಂಗು ಕಲಿಸ್ಬೋದು, ಮೆಡಿಕಲ್ನು ಮಾಡಿಸ್ಬೋದು, ಫಾರ್ಮಸಿ ಎಲ್ಲ ಕೋರ್ಸ್ನು ಕಡಿಮೆ ದುಡ್ಡಲ್ಲೇ ಮಾಡಿಸ್ಬೋದು. ಸೊ ಇಲ್ಲಿ ಸಮಸ್ಯೆ ಏನಾಗ್ಬಿಡುತ್ತೆ ಅಂತಂದರೆ, ಈಗ ಈ ಫಿನಾನ್ಷಿಯಲ್ ಪ್ರಾಬ್ಲಮ್ ನಮಗೆ ಯಾಕೆ ಸಡನ್ನಾಗಿ ಅರೈಸ್ ಆಗುತ್ತೆ ಅಂದರೆ, ನಮಗೆ ನಾನು ಹೇಳ್ದಲ್ಲ, ಒಬ್ಬ ಪೋಷಕರಿಗೆ ಅವರು ತಮ್ಮ ಮಕ್ಕಳ ಶಿಕ್ಷಣವನ್ನು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿರಬೇಕು. ಯಾಕಂದರೆ ನಮಗೆ ನಮ್ಮ ಹತ್ರ ದುಡ್ಡು ಸಾಕಷ್ಟಿದೆ, ಕೋಟಿ ಕೋಟಿ ದುಡ್ಡಿದೆ, ಏನಿಗಾರು ಸೇರಿಸ್ತೀನಿ ಅಂತಂದರೆ ಅವರು ಅವಶ್ಯಕತೆ ಇಲ್ಲ. ಆದರೆ ಈ ಮಿಡಲ್ ಕ್ಲಾಸ್ ಮತ್ತು ಬಡ ಜನಗಳು ಏನು ಮಾಡಬೇಕು ಅಂದರೆ, ಒಂದು ಪ್ಲ್ಯಾನ್ ಇರಬೇಕು. ಈಗ ನಮ್ಮಗೊಂದು PUC ಮುಗಿತಾ ಇದೆ, ನೆಕ್ಸ್ಟು ಡಿಗ್ರಿಗೆ ಸೇರಿಸ್ಬೇಕು, ಇಂಥ ಕಾಲೇಜ್ ಇಂಥ ಕೋರ್ಸ್ ಹೋಗಬೇಕಲ್ಲ, ಎಷ್ಟು ಫೀಸ್ ಆಗುತ್ತೆ ಅಂತಂದದು ಒಂದು 3-4 ವರ್ಷದಿಂದನೇ ಪೇರೆಂಟ್ಸು ಸಹ ಸಿದ್ಧತೆ ಮಾಡ್ಕೊಂಡಿರ್ಬೇಕು. ಆಮೇಲೆ ಇವತ್ತೆಲ್ಲ ಏನಾಗಿದೆ ಅಂದರೆ ನೋಡಿ, ನಮ್ಮ ಮಗು ಚೆನ್ನಾಗಿ ಓದಿದ್ರೆ PUC ಆದ ನಂತರ ಈಗ ಏನಾಗಿದೆ ಅಂದರೆ, ನಮ್ಮ ಮಕ್ಕಳು PUC-ಲಿ 600-600 ಮಾರ್ಕ್ಸ್ ತೆಗೆದ್ರೂ ಕೆಲವು ಸೀಟ್ ಸಿಗಲ್ಲ. ಈ ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ, ಈಗ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಮಾಡಿದ್ರೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಅವ್ರಿಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇದೆ. ಉದಾಹರಣೆಗೆ ನೋಡಿ, ಈಗ ನಾನು ನಿಮ್ಮ ಮಗು PUC ಓದ್ತಾ ಇದ್ದಾನೆ ಅನ್ಕೊಳ್ಳಿ, ಅವನೇನಾದರೂ IIT ನ್ಯಾಷನಲ್ ಲಾ ಸ್ಕೂಲ್ಗೆ ಸೇರಿದ್ರೆ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ 2.5 ಲಕ್ಷ ಒಂದು ಟೈಮ್ ಸ್ಕಾಲರ್ಶಿಪ್ ಬರುತ್ತೆ. ಆಮೇಲೆ ಕೆಲವು ಕೋರ್ಸ್ಗಳಿದೆ, ಉದಾಹರಣೆಗೆ ಅವರು ನಮ್ಮ ದೇಶದಲ್ಲಿ ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ ಇದೆ, IIC ಬ್ಯಾಂಗ್ಳೂರು ಅಂತ, ಅಲ್ಲಿ ಅವರು ಬೇಸಿಕ್ ಸೈನ್ಸಿಗೆ ಸೇರಿದ್ರೆ ಪ್ರತಿ ತಿಂಗಳು 5,000 ಸ್ಕಾಲರ್ಶಿಪ್ ಬರುತ್ತೆ. ಈ ಥರ ಅವರು ಡಿಗ್ರಿ ಸೇರ್ತಾ ಇದ್ದಂಗೆ ಸ್ಕಾಲರ್ಶಿಪ್ ಬರ್ತಕ್ಕಂಥ ಸಾಕಷ್ಟು ಕೋರ್ಸ್ಗಳಿದೆ, ಪ್ರತಿ ತಿಂಗಳು 5,000, ಅದಾದಮೇಲೆ 7,000, ಈ ಥರ ಸ್ಕಾಲರ್ಶಿಪ್ ಪ್ರೋಗ್ರಾಮ್ಸ್ಗಳಿದೆ. ಸೊ ಅದನ್ನು ನಾವು ತಿಳ್ಕೋಬೇಕು. ಸೊ ನಮ್ಮ ಮಕ್ಕಳನ್ನ ಏನು ಮಾಡಬೇಕು, ನಮಗೆ ಸ್ಕಾಲರ್ಶಿಪ್ಪರಿಂದ ಫೈನಾನ್ಷಿಯಲ್ ಬರ್ಡನ್ನು ಕಡಿಮೆ ಆಗುತ್ತೆ, ಮತ್ತು ನಿಮ್ಮ ಮಗುಗೆ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆನೂ ಸಹ ಸಿಗುತ್ತೆ. ಸೊ ಈ ಥರ ನಾನು ಹೇಳಲ್ವಾ, ಈಗ ನಮಗೆ ಗ್ರಾಮೀಣ ಭಾಗದವ್ರಿಗೆ ನಾನು ಹೇಳಲ್ವಾ, ಮೆಡಿಕಲ್ ಅಂದ್ರೆ ನಮ್ಗೆ ಭಯ, ಯಾಕಂದರೆ ಮೆಡಿಕಲ್ ಓದ್ಸೋಕ್ಕೆ ನಮ್ಗೆ 100,000 ರೂಪಾಯಿ ದುಡ್ಡು ಖರ್ಚಾಗುತ್ತೆ, ನಮಗೆ ಕಷ್ಟ ಆಗುತ್ತೆ ಅನ್ನೋ ಒಂದು ಈ ಭಯ ಇರುತ್ತೆ. ಬಟ್ ಅದು ಭಯ ಅಲ್ಲ, ಅದು ಅಜ್ಞಾನ ಅದು. ಯಾಕೆ ಅಂದರೆ ನೋಡಿ, ನಾನು ಹೇಳ್ದಲ್ವಾ, ನಿಮ್ಮ ಮಗಳು ಕರೆಕ್ಟಾಗಿ PUC ಆದಮೇಲೆ ಒಳ್ಳೆ ರ್ಯಾಂಕಿಂಗ್ ಬಂದರೆ, ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ನಿಮ್ಮ ಮಗಳಿಗೆ ವರ್ಷಕ್ಕೆ 50,000 ಫೀಸ್ ಬರುತ್ತೆ, ಸ್ಕಾಲರ್ಶಿಪ್ಪನ್ನೇ 60,000-70,000 ಬರುತ್ತೆ, ಮತ್ತು ಮೆಡಿಕಲ್ ಸೀಟ್ ತಗೊಂಡಿದ್ದೀರಾ ಅಂದರೆ 100% ಬ್ಯಾಂಕ್ ಲೋನ್ ಸಿಗುತ್ತೆ. ಸೊ ಹೀಗಾಗಿ ಏನು ಮಾಡ್ಬೋದು, ಈಗ ಫಿನಾನ್ಷಿಯಲ್ ಬರ್ಡನ್ ಕಡಿಮೆ ಆಯ್ತಲ್ಲ, ಪ್ರಾಬ್ಲಮ್ ಏನಪ್ಪ ಅಂದರೆ ನಮಗೆ ಧೈರ್ಯನೇ ಇರಲ್ಲ, ಎಜುಕೇಷನ್ ಲೋನ್ಗೆ ನಾವು ಹೋಗೋದಿಲ್ಲ. ನಾವು ಈಗ ಎಜುಕೇಷನ್ ಲೋನು ಯಾವಾಗ ಅಂದರೆ, ಅದು ಮಕ್ಕಳ ಶಿಕ್ಷಣ ಮುಗಿದ ನಂತರ ನೀವು ಆ ಲೋನನ್ನು ತೀರಿಸೋಂಥದ್ದಿರುತ್ತೆ, ಅದು ಇನ್ಸ್ಟಾಲ್ಮೆಂಟಲ್ಲಿ. ಸೊ ಹಾಗಾಗಿ ನಾವು ಎಜುಕೇಟ್ ಆಗಬೇಕು. ಫಿನಾನ್ಷಿಯಲ್ ಅಂತ ಬಂದಾಗ ನಾವು ಯಾವ ಥರ ಒಂದು ಅರೇಂಜ್ಮೆಂಟ್ ಮಾಡ್ಬೋದು, ಈ ಕೋಚಿಂಗು ಟ್ಯೂಷನ್ ಫೀಸ್ ಎಲ್ಲ ನಾವು ಹೆಂಗೆ ಅರೇಂಜ್ ಮಾಡ್ಬೋದು. ಸ್ಟಾರ್ಟಿಂಗ್ ಬಿಗಿನಿಂಗ್ ನಾವು ಇವತ್ತಿನ ಶೈಕ್ಷಣಿಕ ಪರಿಸರ ಹೇಗಿದೆ ಅಂದರೆ, ಕಾಶಿದ್ದವ್ರಿಗೆ ಕಜ್ಜೆ ಆ ಥರ ಆಗಿದೆ. ನಮ್ಮಲ್ಲಿ ನಾವು ಒಂದೊಳ್ಳೆ ಫೀಸು, ಈಗ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಳ್ಳೆ ಫೀಸ್ ಕೊಟ್ಟರೆ ಒಳ್ಳೆ ಶಿಕ್ಷಣ ಅನ್ನೋ ಒಂದು ಇದೆ. ಬಟ್ ಹಲವಾರು ಸರ್ಕಾರಿ ಸಂಸ್ಥೆಗಳಲ್ಲಿ ಉಚಿತವಾಗಿ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಸಾಕಷ್ಟು ಸರ್ಕಾರಿ ಸಂಸ್ಥೆಗಳಿದೆ. ಈಗ ನಮ್ಮ ಮೈಂಡಲ್ಲಿ ಒಂದು ಇದೆಯಲ್ಲ, ನಮಗೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಳ್ಳೆ ಶಿಕ್ಷಣ ಇಲ್ಲ, ಆ ಮೈಂಡ್ ಸೆಟ್ಟಿಂದ ಫಸ್ಟ್ ನಾವು ಹೊರಗಡೆ ಬರಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಅರ್ಧ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ. ಸೊ ದಯವಿಟ್ಟು ನೀವೇನ್ ಮಾಡಿ, ಪ್ಲಾನ್ ಮಾಡಿ. ನಿಮ್ಮ ಮಗು ಈಗ ನಿಮ್ಮ ಮಗು ಏನ್ ಮಾಡ್ತಾ ಇದಾರೆ, ಈಗ ನಿಮ್ಮ ಮಗು ಏನ್ ಮಾಡ್ತಾ ಇದಾರೆ ಹೇಳಿ.
1: ಸರ್ ಅಂದ್ರೆ ಇವಾಗ ಅವರು ಗ್ರೇಡ್ 8 ಅಲ್ಲಿ ಇದಾರೆ, ಬಟ್ ಈಗಿನಿಂದನೇ ಅವ್ರಿಗೆ ಬೇಕಲ್ ಬರ್ತಾರೆ ಎಲ್ಲ, ಈಗ ಜಾಸ್ತಿ ಬರುತ್ತಿರೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ರೆಡಿ ಬರ್ತಿದೆ ಮೆಸೇಜಸ್. ವಿವೇಕ ಸ್ಕೂಲ್ ಅಲ್ಲಿ ಓದ್ತಿರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಮಾಡಿರ್ತೀವಿ, ಬಟ್ 10th class ಅಲ್ಲಿ ಅವ್ರದ್ದು ಏನೋ ಬೇರೆ ಪ್ಲಾನ್ ಇರುತ್ತೆ, ನಾವೇನೋ ಹೇಳ್ತೀವಿ ಅದಕ್ಕೆ ಅವ್ರು ಒಪ್ತಿರಲ್ಲ. ಬಟ್ ಅವ್ರು ಹೇಳೋ ಅಂತದ್ದು ಹೈ ಕ್ವಾಲಿಟಿ ಎಜುಕೇಶನ್ ಬೇಕಂದ್ರೆ ನೋಡಿರ್ತಾರಲ್ಲ ಸರ್ ಎಲ್ಲ ಕಡೆ ಫ್ರೆಂಡ್ಸ್, ಅಷ್ಟೊಂದು ನಮ್ಗೆ ನಾವು ಏನೋ ಒಂದು ಇದ್ರೆ ಇರ್ತೀವಿ. ಅದಕ್ಕೆ ನಿಮ್ಗೆ ಹತ್ರ ತಿಳ್ಕೊಂಡು ನಾವು ಮಾಡಿ
0: ಈಗ ಹೈ ಕ್ವಾಲಿಟಿ ಅದು ಗೊತ್ತಾಯ್ತು ನೀವು ನೋಡಿ ನೀವು

0: ಈಗ ನಿಮ್ಮ ಮಗನಿಗೆ ಇನ್ಸ್ಟಿಟ್ಯೂಟ್ ಬೇಕಲ್ವಾ, ಒಳ್ಳೆ ಇನ್ಸ್ಟಿಟ್ಯೂಟ್ಗಳು ಕಡಿಮೆ ಫೀಸಲ್ಲೇ ನಿಮಗೆ ಅತ್ಯುತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಳ್ಳೆ ಒಳ್ಳೆ ಸಂಸ್ಥೆಗಳಿದ್ದಾವೆ.
1: ಅವನು ಆ ಕೋರ್ಸ್ ಮಾಡಬೇಕು, ಆ ಕೋರ್ಸ್ಗೆ ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳಿದೆ, ಅದನ್ನ ಹೇಳಲು ಮಾಹಿತಿ ಕೊರತೆ. ನಾವೇನು ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಬೇಕು. ಈಗ ಇಂಥ ಕೋರ್ಸ್ ಮಾಡಬೇಕು, ಉದಾಹರಣೆಗೆ
0: ಲಾ ಕೋರ್ಸನ್ನ ಸಾಕಷ್ಟು ಈಗ ನಮ್ಮ ಪ್ರೈವೇಟ್ ಕಾಲೇಜು ಸುಮಾರು 1 ಲಕ್ಷದಿಂದ 5 ಲಕ್ಷ ಫೀಸ್ ಇರ್ತಕ್ಕಂಥ ಲಾ ಕಾಲೇಜುಗಳಿದ್ದಾವೆ. ಗೌರ್ಮೆಂಟ್ ಕಾಲೇಜ್ಗಳು 15,000 ರಿಂದ 20,000 ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಗೌರ್ಮೆಂಟ್ ಕಾಲೇಜ್ಗಳಲ್ಲೂ ಲಾ ಒಂದು ಕೋರ್ಸ್ಗೂ ಸೇರಿಸ್ಬೋದು. ಮತ್ತು ನ್ಯಾಷನಲ್ ಲಾ ಸ್ಕೂಲ್ಗೆ ಹೋದ್ರೆ ನಿಮಗೆ ಅಲ್ಲಿ 2.5 ಲಕ್ಷ ಫೀಸ್ ಇದೆ, ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ 2 ಲಕ್ಷ ಬರುತ್ತೆ. ಈ ಥರದ್ದೆಲ್ಲ ನಾವು ಸ್ಟಾರ್ಟಿಂಗ್ ನಾವು ಫೀಸ್ ಇದು ಕಟ್ಟಿದ್ರೆ ಆಮೇಲೆ ನಮ್ಗೆ ಸ್ಕಾಲರ್ಶಿಪ್ ಬರುತ್ತೆ, ನೆಕ್ಸ್ಟ್ ವರ್ಷದಿಂದ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ. ಇದು ಸಮಸ್ಯೆ ನಮಗೇನಂದ್ರೆ ಏಕದು ಒಂದೇ ಸರಿ ಇಷ್ಟೆಲ್ಲ ಅಮೌಂಟ್ನ ನಾವು ರೆಡಿ ಮಾಡೋಕ್ಕೆ ನಮಗೆ ಕಷ್ಟ ಆಗೋದ್ರಿಂದ ಏನು ಮಾಡ್ತೀವಿ, ನಾವು ಗೊಂದಲಕ್ಕೊಳಗಾಗ್ತೀವಿ. ಇದು ಯಾಕೆಂದರೆ ನಮಗೆ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಪ್ಲಾನ್ ಇರಲ್ಲ. ನಾವು ಶಿಕ್ಷಣಕ್ಕೆ ಅಂತಲೇ ಒಂದಷ್ಟು ಹಣಕಾಸನ್ನ ಕೂಡಿಡುವಂತಹ ಒಂದು ಎಜುಕೇಷನ್ ಇನ್ಸೂರೆನ್ಸ್, ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಒಂದು ಸಾಕಷ್ಟು ಇನ್ಸೂರೆನ್ಸ್ಗಳಿದೆ. ನಿಮ್ಮ ಮಗ ಅಥವಾ ಮಗಳು 18 ವರ್ಷ ಆದಮೇಲೆ ನೀವು ಒಂದು ಅವ್ರಿಗೆ 5ನೇ ಕ್ಲಾಸ್ 6ನೇ ಕ್ಲಾಸ್ಗೆ ಒಂದು ಇನ್ಸೂರೆನ್ಸ್ ಮಾಡಿಸಿದ್ರೆ 18 ವರ್ಷ ಆದಮೇಲೆ ಒಂದಷ್ಟು ದುಡ್ಡು ಬರುತ್ತೆ, ಆ ದುಡ್ಡನ್ನು ಅವರ ಶಿಕ್ಷಣಕ್ಕೆ ನೀವು ವಿನಿಯೋಗಿಸ್ಬೋದು. ಬಟ್ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಎಜುಕೇಷನ್ ಅನ್ನೋದನ್ನ ನಾವು ಎಜುಕೇಷನ್ಗೆ ಯಾವುದೇ ಥರದ ಒಂದು ಪ್ರೀ ಪ್ಲಾನಿಂಗ್ ಆಗಿರ್ಬೋದು, ಅದಕ್ಕೊಂದಷ್ಟು ಅಮೌಂಟನ್ನು ಸೇವ್ ಮಾಡೋದಾಗಿರ್ಬೋದು, ಇಂಥ ಒಂದು ಮನಸ್ಥಿತಿ ನಮ್ಮಲ್ಲಿಲ್ಲ. ನಾವು ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತೀವಿ, ಈಗ ನೋಡಿ ಮಕ್ಕಳು ಮದುವೆ ಅಂತ ಬಂದಾಗ ಸಾಕಷ್ಟು ಲಕ್ಷಾಂತರ ರೂಪಾಯಿ ಅವ್ರಿಗೆ ಚಿನ್ನ ಮಾಡಿಸೋದು, ಒಡವೆ ಮಾಡಿಸೋದನ್ನು ಅವರು ಒಂದು 5-6ನೇ ಕ್ಲಾಸಿಂದಲೇ ಶುರು ಮಾಡ್ತೀವಿ. ಬಟ್ ನನ್ನ ಪ್ರಕಾರ ನೀವು ಮಕ್ಕಳಿಗೆ ಆಸ್ತಿ ಮಾಡೋ ಬದಲು ಅವ್ರಿಗೆ ಗೋಲ್ಡ್ ಬದಲು ಅವ್ರ ಎಜುಕೇಷನ್ ಮೇಲೆ ಇನ್ವೆಸ್ಟ್ ಮಾಡಿ, ಅದು ನಿಮಗೆ ದೊಡ್ಡ ರಿಟರ್ನು. ಸೊ ದಯವಿಟ್ಟು ಆ ದಿಸೆಯಲ್ಲಿ ನಮ್ಮ ಪೇರೆಂಟ್ಸ್ ಯೋಚನೆ ಮಾಡಿದ್ರೆ ಖಂಡಿತವಾಗಲೂ ನಾವು ಯೋಚನೆ ಅದಕ್ಕೆ ನಾನು ಹೇಳೋದು ಕೆರಿಯರ್ ಗೈಡೆನ್ಸು ಪೇರೆಂಟ್ಸ್ಗೆ ಬಹುಮುಖ್ಯವಾಗಿ ಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಮ್ಮದು ಈ ಥರ ವರ್ಕ್ಶಾಪ್ ಮಾಡ್ತಾ ಇರ್ತೀವಿ, ದಯವಿಟ್ಟು ನಮ್ಮ ವರ್ಕ್ಶಾಪ್ ಅಟೆಂಡ್ ಮಾಡಿ, ಮೈಸೂರು AKS ಅಕಾಡೆಮಿಲಿ ಇರುತ್ತೆ, ನೀವು ಬನ್ನಿ, ನಿಮಗೆ ಅಲ್ಲಿ ವಿಸ್ತೃತ ಇದ್ರ ಬಗ್ಗೆನೇ ಒಂದು ದಿನದ ಒಂದು ವರ್ಕ್ಶಾಪ್ ನಾವು ಮಾಡ್ತೀವಿ, ಆಗ ನಿಮ್ಗೆ ಗೊತ್ತಾಗುತ್ತೆ.
2: ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಹಾಂ ಸರ್, ತಾವು ಕೂಡ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್, ಈ ಒಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ವೃತ್ತಿ ಮಾರ್ಗದರ್ಶನದ ಒಂದು ಅವಕಾಶಗಳು ಮತ್ತು ಅದರ ಒಂದು ಮಹತ್ವ ಕುರಿತು. ಈಗ ಈಗ ನಾವು ಕೊನೆಯದಾಗಿ ನಾವು ಮಾತನಾಡೋದಾದ್ರೆ, ಈಗ ವಿದ್ಯಾರ್ಥಿಗಳು ತಮ್ಮ ಕನಸಿನ ವೃತ್ತಿಯನ್ನು ಸಾಧಿಸಲು ಪ್ರತಿದಿನ ಯಾವ್ಯಾವ ರೀತಿಯ ಒಂದು ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಬೇಕು ಸರ್?
0: ಸರ್, ಈಗ ಅವ್ರ ಕನಸಿನ ವೃತ್ತಿನ ಅವರು ಹೋಗ್ಬೇಕು ಅಂತಂದರೆ, ಈಗ ವಿದ್ಯಾರ್ಥಿ ಯಾವ ಸ್ಟೇಜ್ ಅಂತಂದರೆ, ಉದಾಹರಣೆಗೆ ಅವನು SSLC ಮುಗಿಸಿ PUC ಬಂದಿದ್ದಾನೆ ಅಂತಂದರೆ, ಅವನಿಗೊಂದು ವೃತ್ತಿ ಡಿಫೈನ್ ಆಗಿದೆ ಅಂದರೆ ಅದಕ್ಕೆ ಅವನು ಪ್ರತಿದಿನ ವರ್ಕ್ ಮಾಡಲೇಬೇಕು. ಅದರಲ್ಲೂ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಅಂತೂ ವರ್ಕ್ ಮಾಡಲೇಬೇಕು.
2: ಹೌದು,
0: ಹೆಂಗಿದೆ ಅಂದರೆ, ನಮ್ಮಲ್ಲಿ ಪ್ರತಿ ವರ್ಷ ನಮ್ಮ ಕಳೆದ 2025-26 ಸಾಲಿನಲ್ಲಿ ಭಾರತ ದೇಶದಲ್ಲಿ ಔಟ್ಪುಟ್ ಆಗಿರತಕ್ಕಂಥ ಗ್ರಾಜ್ಯುಯೇಟ್ಸ್ ಎಷ್ಟು ಅಂದರೆ 1,25,00,000. ಪ್ರತಿ ವರ್ಷ ಆನ್ ಆನ್ ಆವರೇಜ್ ಫ್ರಮ್ ಲಾಸ್ಟ್ 5 ಇಯರ್ ಎವ್ರಿ ಇಯರ್ ವಿ ಆರ್ ಪ್ರೊಡ್ಯೂಸಿಂಗ್ 1 ಕ್ರೋರ್ ಗ್ರಾಜ್ಯುಯೇಟ್ಸ್. ಇನ್ನು ನೆಕ್ಸ್ಟ್ ಇಯರ್ ಅದು 1.3 ಕೋಟಿ, ಇನ್ನು 5 ಇಯರ್ಸಲ್ಲಿ 1.5 ಕೋಟಿ ಆಗ್ಬೋದು. ಹಿಂಗಾಗಿ ಸ್ಪರ್ಧೆ ಇರೋದ್ರಿಂದ ಇದಕ್ಕೆ ಒಬ್ಬ ವಿದ್ಯಾರ್ಥಿ ತನ್ನ ವೃತ್ತಿಗೆ ಏನು ಮಾಡ್ಬೋದು, ಅವನು ಪ್ರತಿದಿನ ಅವನು ತಯಾರಾಗಲೇಬೇಕು. ಹೆಂಗೆ ಅವನು ತಯಾರಾಗ್ಬೋದು ಅಂದರೆ, ಅವನು ಒಂದು ಟೈಮ್ ಟೇಬಲ್ ಹಾಕೋಬೇಕು ಸರ್. ಹೆಂಗೆ, ಈಗ ಒಂದು 24 ಗಂಟೆನಲ್ಲಿ ಅವನು ಊಟ, ಸ್ನಾನ, ಅವನ ಸ್ವಚ್ಛ, ಅವನ ಕಾಲೇಜಿನ ಸಮಯ, ನಿದ್ರೆ ಇವೆಲ್ಲನೂ ಕಳೆದ್ರೆ ಅವನಿಗೆ ಒಂದು 5-6 ಗಂಟೆ ಸಿಕ್ಕೇ ಸಿಗುತ್ತೆ ಸರ್. ಈಗ ಒಂದು 7 ಗಂಟೆ ನಿದ್ದೆ, ಒಂದು 8 ಗಂಟೆ ಅವನ ಸ್ಕೂಲು ಹೋಗಿ ಅವನು ಹೋಗಿದ್ದು ಬರೋದು, ಮತ್ತು ಶಾಲೆಯಲ್ಲಿರ್ತಕ್ಕಂಥ ಟೈಮ್ ಟೇಬಲ್ ಒಂದು 8 ಗಂಟೆ ಸ್ಕೂಲು, 15 ಗಂಟೆ ಆಯಿತು, ಮತ್ತು ಇನ್ನೊಂದು ಮನೆಯಲ್ಲಿ ಅವನಿಗೆ ಒಂದಷ್ಟು ಸಮಯ ಬೇಕೇ ಬೇಕು, ಅದಕ್ಕೊಂದು 4 ಗಂಟೆ ಅಂತಂದ್ರು ಒಂದು 19 ಗಂಟೆ ಆಯಿತು ಸರ್, ಇನ್ನು 5 ಗಂಟೆ ಅಂತ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಸೊ ಈ 5 ಅವರ್ಸ್ ಇದರಲ್ಲಿ ಇದು ಗೋಲ್ಡನ್ ಅವರ್ಸು, ಇದನ್ನು ಅವರು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. 5 ಅವರ್ಸ್ ಮಿನಿಮಮ್ ಓದಲೇಬೇಕು ಒಬ್ಬ ವಿದ್ಯಾರ್ಥಿ. ಸೊ ಈ ವಿದ್ಯಾರ್ಥಿನಲ್ಲಿ ಬರ್ತಾನೆ, ಈಗ PUC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಅವನ ಒಂದು ರುಟೀನ್ ಬೇರೆ ಇರಬೇಕು, ಡಿಗ್ರಿ ಓದ ವಿದ್ಯಾರ್ಥಿ ರುಟೀನ್ ಬೇರೆ ಇರಬೇಕು. ಯಾಕಂದ್ರೆ ಡಿಗ್ರಿ ಓದ ವಿದ್ಯಾರ್ಥಿ ಏನು ಮಾಡ್ತಾನೆ, ಡಿಗ್ರಿ ಆದ ನಂತರ ಅವನು ಉದ್ಯೋಗಕ್ಕೆ ಎಲಿಜಿಬಲ್ ಇರ್ತಾನೆ, ಅವನು ಉದ್ಯೋಗನ ಮಾಡಲೇಬೇಕು ಅನ್ನೋ ಅರ್ಜಿ ಸುಮಾರು ಜನ ಇರುತ್ತೆ. ಹಂಗಾಗಿ ಅವನ ತಯಾರಿ ಬೇರೆ, PUC. ಈಗ PUC ವಿದ್ಯಾರ್ಥಿಗಳ ತಯಾರಿ 5 ಗಂಟೆಲಿ ಹೆಂಗಿರ್ಬೇಕು ಅಂತಂದರೆ, ಅವ್ರಿಗೆ ಅಸೈನ್ಡ್ ಆಗಿರೋ ಸಿಲೆಬಸ್ನ ಚೆನ್ನಾಗಿ ಓದಬೇಕು, ಮತ್ತು ಅವರು ನೆಕ್ಸ್ಟ್ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕಲ್ಲ, ಆ ಒಂದು ಪರೀಕ್ಷೆಗಳಿಗೂ ಸಹ ಅವರು ಪ್ಯಾರಲಲ್ಲಿ ಸಿದ್ಧತೆ ಮಾಡ್ಕೋಬೇಕು ಸರ್. ಈ ಐದು ಗಂಟೆ ಒಬ್ಬ ನನ್ನ ಪ್ರಕಾರ ಮಿನಿಮಮ್ 4-5 ಗಂಟೆ ವಿದ್ಯಾರ್ಥಿ ಓದಲೇಬೇಕು. ಬಟ್

0: ಇನ್ನೊಂದು ಸಮಸ್ಯೆ, ಈಗ ಮೊಬೈಲ್ ಬಂದಿದೆ, ಮೊಬೈಲು ಅವರಿಗೆ ಒಂದು ದೊಡ್ಡ ಡೈವರ್ಜೆನ್ಸು.
1: ಹೌದು,
0: ನನ್ನ ಪ್ರಕಾರ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೊಬೈಲ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಪಿ ಯು ಸಿಗೆ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಇದೆ, ಕಾಲೇಜಲ್ಲಿ ಪಾಠ ಮಾಡಿ ನೋಟ್ಸು ಕೊಡ್ತಾರೆ, ಮತ್ತೆ ಅವರಿಗೆ ಸಾಕಷ್ಟು ರೆಫರೆನ್ಸ್ ಬುಕ್ಸ್ ಇರುತ್ತೆ.
1: ಹೌದು,
0: ಈಗ ಪುಸ್ತಕಗಳೇ ಇರಬೇಕಾದ್ರೆ ಮೊಬೈಲ್ ಏನಕ್ಕೆ?
1: ಖಂಡಿತ.
0: ಸೊ ಇಲ್ಲಿ ಸಮಸ್ಯೆ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳ ಸಮಯವನ್ನ ಕಿತ್ಕೋತಾ ಇರೋದಪ್ಪ ಅಂದ್ರೆ ಮೊಬೈಲ್, ಸ್ಕ್ರೀನ್ ಟೈಮು. ಸೊ ಈ ಮೊಬೈಲಿಂದ ಅವರು ಫಸ್ಟು, ಈಗ ನಾನು ಹೇಳಿ, ಈಗ ಇಲ್ಲಿ ಒಂದು ಲೋಟ ಇದೆ, ಲೋಟದಲ್ಲಿ ಆಲ್ರೆಡಿ ಕಸ ತುಂಬಿದೆ, ಅಲ್ಲಿಗೆ ನಾವು ಮತ್ತಷ್ಟು ನಾವು ಶುದ್ಧವಾದ ನೀರನ್ನ ಹಾಕ್ರೆ ಏನಾಗುತ್ತೆ ಅದು? ಮತ್ತೆ ಅದು ಆ ಲೋಟದಲ್ಲಿ ಆ ನೀರು, ಶುದ್ಧವಾದ ನೀರು ಸಹ ಕಲುಷಿತ ಆಗುತ್ತೆ.
1: ಹೌದು,
0: ಫಸ್ಟ್ ಏನು ಮಾಡ್ಬೇಕು, ಈ ಲೋಟದಲ್ಲಿ ಕಸ ತೆಗಿಬೇಕು, ಹಂಗೆ ನಮ್ಮ ಮೈಂಡ್ಲಿ ಇರ್ತಕ್ಕಂಥ ಡೈವರ್ಜೆನ್ಸ್ ಇದೆಯಲ್ಲ, ಅದನ್ನು ಕ್ಲೀನ್ ಮಾಡ್ಕೋಬೇಕು ಸ್ಟೂಡೆಂಟು. ಆಗ ಅವನು ಏನೇ ಓದಿದ್ರು ಅವನು ಈಸಿಯಾಗದು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಅವನು ಬ್ರೈನಲ್ಲಿ ಕೂರುತ್ತೆ. ಹಂಗಾಗಿ ಸ್ಟೂಡೆಂಟ್ಸು ಫಸ್ಟು ಮೊಬೈಲಿಂದ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೊಬೈಲ್ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲ ಪಿ ಯು ಸಿಲಿ ನೋಟ್ಸ್ನ ಹೇಳಿದ್ರೆ ಕೊಡ್ತಾ ಇದ್ದಾರೆ. ಮತ್ತು 4-5 ಗಂಟೆ ಅವನು ಪ್ರತಿದಿನ ಅಭ್ಯಾಸ ಮಾಡಲೇಬೇಕು. ಒಂದು ಒಂದು ಈಗ ಇದು ದೊಡ್ಡ ಸಮಸ್ಯೆ. ಇದೇನಾಗಿದೆ ಅಂದರೆ ನಾನು ಹೇಳ್ದಲ್ಲ, ಈಗ ಪಿ ಯು ಸಿ ಮಾರ್ಕ್ಸ್ ತೆಗೆಯೋದು ತುಂಬ ಈಸಿ ಆಗಿಬಿಟ್ಟಿದೆ. ನಿಮ್ಗೆ ಗೊತ್ತಿರಲಿ, ಈಗ ಇವ್ಯಾಲ್ಯುವೇಷನ್ಸ್ ಎಲ್ಲ ಹೆಂಗೆ ನಡೀತಾ ಇದೆ ಅಂತಂದರೆ, ಇವ್ಯಾಲ್ಯುವೇಷನ್ನ ಪ್ರಮುಖ ಉದ್ದೇಶ ವಿದ್ಯಾರ್ಥಿಗಳು ಎಷ್ಟು ಬರೆದಿದ್ದಾರೆ ಅವ್ರನ್ನ ಜ್ಞಾನವನ್ನು ಚೆಕ್ ಮಾಡೋದು ಉದ್ದೇಶ ಆಗಿಲ್ಲ. ಈಗ ನಾವು ಇಷ್ಟು ಪರ್ಸೆಂಟ್ ನಮ್ಮ ರಾಜ್ಯದಲ್ಲಿ ತೆಗಿಬೇಕು, ನಮ್ಮ ಜಿಲ್ಲೆಯಲ್ಲಿ ಇಷ್ಟೊಂದು ಫಲಿತಾಂಶವನ್ನು ನಾವು ಕೊಡಿಸ್ಬೇಕು ಅನ್ನೋದೇ ಉದ್ದೇಶ ಆಗಿದೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ರು ನೀವು ನೋಡಿ, ಪಿ ಯು ಸಿಲಲ್ಲಿ ಮೊದಲು ಪಿ ಯು ಸಿಲಲ್ಲಿ 55-60% ಬರ್ತಾ ಇತ್ತು, ಈಗ 75-80 ಓವರ್ ಆಲ್ ಇಡೀ ಸ್ಟೇಟ್ ಮೇ 73% ಬರ್ತಾ ಇದೆ. ಅಂದರೆ ನಾವು ಮಕ್ಕಳನ್ನ ಏನು ಮಾಡ್ತಾ ಇದ್ದೀವಿ, ಮಾರ್ಕ್ಸ್ ಕೊಟ್ಟು ಕೊಟ್ಟು ಅವ್ರನ್ನ ಬುದ್ಧಿವಂತರು ಬುದ್ಧಿವಂತರು ಅಂತ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಮಾಡಿ ಅವ್ರನ್ನ ಎಲ್ಲೋ ಒಂದು ಕಡೆ ನಾವೇನು ಮಾಡ್ತಾ ಇದ್ದೀವಿ, ಕುಬ್ಜರನಾಗಿ ಮಾಡ್ತಾ ಇದ್ದೀವಿ. ಮೊದಲು ನಾನು ಸ್ಟೂಡೆಂಟ್ ಸಜೆಷನ್ ಮಾಡೋದು, ನೀವು ಮಾರ್ಕ್ಸ್ ಮೈಂಡ್ ಸೆಟ್ ಇಂದ ಹೊರಗಡೆ ಬನ್ನಿ. ನಾವು ಮಾರ್ಕ್ಸ್ ತೆಗೆಯದೇ ನಿಮ್ಮ ಒಂದು ಗುರಿ ಆಗಿರಬಾರ್ದು. ಮಾರ್ಕ್ಸ್ ನಮಗೆ ಅವಶ್ಯಕತೆ ಇದೆ, ಅನಿವಾರ್ಯ ಇಲ್ಲ. ಇವತ್ತಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಾ ಮಕ್ಕಳು ಸರ್ವೈವ್ ಆಗಬೇಕಾದ್ರೆ, ಈಗ ನೀವೇ ನೋಡಿ ಯಾವ ಸರ್ಕಾರಿ ಹುದ್ದೆನ ಮಾರ್ಕ್ಸ್ ಮೇಲೆ ಕೊಡ್ತಾ ಇದಾರೆ? ಮೊದಲು ವಿಲೇಜ್ ಅಕೌಂಟೆಂಟ್ ಕೊಡ್ತಾ ಇದ್ರು, ಈಗ ಅದಕ್ಕೂ ಎಕ್ಸಾಮ್ ಬಂದಿದೆ. ಯಾವ ಸರ್ಕಾರಿ ಉದ್ಯೋಗಗಳು ಕೊಡ್ತಾ ಇಲ್ಲ, ಯಾವ ಪ್ರೈವೇಟ್ ಜಾಬ್ ಅಲ್ಲಿ ಮಾರ್ಕ್ಸ್ ನ ಮಾನದಂಡಕೊಂಡು ನಿಮಗೆ ಜಾಬ್ ಕೊಡ್ತಾ ಇದಾರೆ? ಖಾಸಗಿ ಕ್ಷೇತ್ರದಲ್ಲಿ ಇಲ್ಲ ಅಲ್ವಾ? ಏನೋ ಮಿನಿಮಮ್ ಒಂದು 50% ಇರಬೇಕು, ಅದು ಮಿನಿಮಮ್ ಮಾಡಿದ್ದಾರೆ. ಅದನ್ನ ಬಿಟ್ಟರೆ ಖಾಸಗಿ ಉದ್ಯೋಗ ಸರ್ಕಾರಿ ಉದ್ಯೋಗದಲ್ಲೂ ಮಾರ್ಕ್ಸ್ ಇಲ್ಲ. ಆಮೇಲೆ ನೀವು ನೆಕ್ಸ್ಟ್ ಪಿ ಯು ಸಿ ಆಯಿತು, ಡಿಗ್ರಿ ಆಯಿತು, ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕು, ಅಲ್ಲೆಲ್ಲೂ ಮಾರ್ಕ್ಸ್ ನೋಡ್ತಾ ಇದ್ದಾರಾ? ಎಲ್ಲೂ ನೋಡ್ತಾ ಇಲ್ಲ. ಸೊ ಮಾರ್ಕ್ಸ್ ಯಾಕೆ ಇಲ್ಲಿ ಸಮಸ್ಯೆ? ಏನಾಗಿದೆ ಅಂದರೆ ವಿದ್ಯಾಸಂಸ್ಥೆಗಳ ಪ್ರಮುಖ ಗುರಿ, ನಮ್ಮಲ್ಲಿ ವಿದ್ಯಾಸಂಸ್ಥೆಗಳು ಏನಾಗಿದ್ದಾವೆ ಗೊತ್ತಾ ಸರ್, ಅವರ ಗುರಿ ಮಾರ್ಕ್ಸ್ ತೆಗಿಬೇಕು, ಫ್ಲಕ್ಸ್ ಹಾಕ್ಸ್ಬೇಕು, ಹೆಚ್ಚು ಹೆಚ್ಚು ಅಡ್ಮಿಷನ್ ಮಾಡ್ಕೋಬೇಕು, ಅದು ಅವರ ಪ್ರಮುಖ ಗುರಿಯಾಗಿದೆ. ಪಿ ಯು ಸಿ ಆದಮೇಲೆ ನಮ್ಮ ಕಾಲೇಜಿನ ಮಕ್ಕಳು ಎಲ್ಲಿಗೆ ಏನು ಮಾಡ್ತಾರೆ, ಡಿಗ್ರಿ ಆದಮೇಲೆ ಈ ಕಾಲೇಜಿನ ಮಕ್ಕಳಲ್ಲಿ ಏನು ಮಾಡ್ತಾ ಇದ್ದಾರೆ, ನಮ್ಮ ಕಾಲೇಜಿನ ಮಕ್ಕಳನ್ನ ನಾವು ಎಲ್ಲೆಲ್ಲಿಗೆ ಕಳಿಸ್ಬೇಕು ನೆಕ್ಸ್ಟು? ನಮ್ಮ ಮಕ್ಕಳಿಗೆ ನಾವು ಒಂದು ಒಳ್ಳೆ ವೃತ್ತಿನ ಡಿಫೈನ್ ಮಾಡಿಕೊಡ್ಬೇಕು, ನಾವು ಗೋಲ್ನ ಡಿಫೈನ್ ಮಾಡಿಕೊಡ್ಬೇಕು ಅನ್ನೋದು ಯಾವ ಕಾಲೇಜಿನಲ್ಲೂ ಇದ್ರ ಉದ್ದೇಶ ಇಲ್ಲ. ಅವುಗಳ ಉದ್ದೇಶ ಪಾಠ ಮಾಡಿ ಮಾರ್ಕ್ಸ್ ತೆಗೆದ ಮುಖಾಂತರ ಅವು ತಮ್ಮ ಹಿರಿಮೆಯನ್ನು ಹೆಚ್ಚಿಸ್ಕೋತಾವೆ, ತಮ್ಮನ್ನು ತಾವೇ ತಟ್ಕೋತಾವೆ. ಸೊ ಈ ಸೂಕ್ಷ್ಮತೆಗಳನ್ನ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೋಬೇಕು, ನಮ್ಮ ಭವಿಷ್ಯ ನಿಜವಾಗಿ ಎಲ್ಲಿದೆ. ಸೊ ಸಬ್ಜೆಕ್ಟ್ನ ಅಲ್ಲಿ ನಾನು ಹೇಳ್ತೇನೆ, ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಂಡು ಕಲಿಬೇಕು, ಓದ್ಬೇಕು ಸರ್ 5 hours.
1: ಖಂಡಿತ.
0: ಪಿ ಯು ಸಿ ವಿದ್ಯಾರ್ಥಿಗಳು ಪ್ರಮುಖ ಗುರಿ ಎಂಟ್ರೆನ್ಸ್ ಎಕ್ಸಾಮ್ ಆಗಬೇಕು. ಪಿ ಯು ಸಿ ಅಂತಂದ್ರೆ ಡಿಗ್ರಿಗೆ ಬರ್ತಲ್ಲ ಸರ್, ಅವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿದಿನ 2 ಗಂಟೆ ಓದಬೇಕು. 2 ಗಂಟೆ ಅಂದ್ರೆ ಈಗ ಅವ್ರಿಗೂ ಎನ್ ಸಿ ಆರ್ ಟಿ ಬುಕ್ಸ್ ಕಂಪ್ಲೀಟು, ಒಂದು 6ನೇ ಕ್ಲಾಸಿಂದ 2nd PUC ತನಕ ಎನ್ ಸಿ ಆರ್ ಟಿನ ಓದ್ಬೇಕು ಸರ್. ಯಾಕಂದ್ರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾನು ಹೇಳ್ದಲ್ಲ, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲವೂ ಎನ್ ಸಿ ಆರ್ ಟಿಯಿಂದನೇ ಬರುತ್ತೆ. ಹಂಗಾಗಿ ಅವರು ಮೊದಲನೇ ವರ್ಷ ಎನ್ ಸಿ ಆರ್ ಟಿನ ಕಂಪ್ಲೀಟ್ ಕವರ್ ಮಾಡಿದ್ರೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿಗೆ ಜನರಲ್ ಸ್ಟಡೀಸ್ ಪ್ರಿಪೇರ್ ಆದಂಗೆ ಆಗುತ್ತೆ ಎನ್ ಸಿ ಆರ್ ಟಿ. ಸೊ 2ನೇ ವರ್ಷಕ್ಕೆ ಮೈನ್ಸ್ ಪ್ರಿಪೇರ್ ಆಗಬೇಕು, 3ನೇ ವರ್ಷಕ್ಕೆ ಮಾಕ್ ಟೆಸ್ಟ್ ತಗೋಬೇಕು ಅವರು. 2 ವರ್ಷ ಕಂಪ್ಲೀಟ್ ಸಿಲೆಬಸ್ನ ಓದಬೇಕು, 3ನೇ ವರ್ಷಕ್ಕೆ ಮಾಕ್ ಟೆಸ್ಟ್ ತಗೋಬೇಕು. ಆಮೇಲೆ ಕೋಚಿಂಗ್ ಅಂತ ಇದೆ ಸರ್ ನೀವು, ಆಮೇಲೆ ಇನ್ನೊಂದು ಕೋಚಿಂಗ್ ಅನ್ನೋದು ಒಂದು ಶುರು ಆಗಿಬಿಟ್ಟಿದೆ ಸರ್. ಈಗ ನೀವೇ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ಮೊದಲು ಟ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಯಾರಿಗಿತ್ತು ಸರ್? ನಮ್ಮ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಯಾರಾದರೂ ಒಬ್ಬ ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ ಅಂತಂದರೆ ಅವನು ಫೇಲ್ ಆಗಿದ್ದಾನೆ, ಅವ್ನು ಸಬ್ಜೆಕ್ಟ್ ಹೋಗಿದೆ, ಅದಕ್ಕೆ ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ. ನೀವು ನೋಡಿಲ್ಲ, ನಿಮ್ಗೆ ಅನುಭವ ಇದೆ ಅಲ್ವ ಇದು? ಅದೇ ಥರ ಟ್ಯೂಷನ್ ಇದ್ದದ್ದು ಯಾರಿಗೆ? ಯಾರು ಸ್ಟಡೀಸಲ್ಲಿ ಹಿಂದೆ ಉಳಿದಿದ್ದಾರೋ ಅವ್ರಿಗೆ ಸ್ಪೆಷಲ್ ಕ್ಲಾಸ್ ತಗೊಂಡು ಟ್ಯೂಷನ್. ಈಗ ಟ್ಯೂಷನ್ ಕಾನ್ಸೆಪ್ಟ್ ಏನಾಗಿದೆ?
1: ಚೆನ್ನಾಗಿ ಓದೋರ್ಗೂ ಕೂಡ
0: ಅವ್ನು ಓದಲಿ ಓದದೆ ಇರಲಿ ಟ್ಯೂಷನ್ಗೆ ಹೋಗ್ಬೇಕು. ಆಮೇಲೆ ಪೇರೆಂಟ್ಸ್ ಅಷ್ಟೇ, ವೈ ದ ಪೇರೆಂಟ್ಸ್ ಸೆಂಡಿಂಗ್ ದ ಸ್ಟೂಡೆಂಟ್ಸ್ ಟು ಟ್ಯೂಷನ್?

0: ಮನೆಯಲ್ಲಿದ್ರೆ ಏನೋ ಕಿರಿಕಿರಿ ಮಾಡ್ತಾರೆ ಅಂತ ಅವ್ರನ್ನ ಟ್ಯೂಷನ್ ಕಳಿಸೋದು ಅಂದ್ರೆ ಈ ಟ್ಯೂಷನ್ ಕಾನ್ಸೆಪ್ಟ್ ತಪ್ಪು.
1: ಹೌದು,
0: ಮಕ್ಕಳೇ ಸ್ವಂತವಾಗಿ ಓದ್ಬೋದು. ಸೊ ನಾನು ಅನ್ನೋದು ವಿದ್ಯಾರ್ಥಿ, ನೀವು ಟ್ಯೂಷನ್ಗೆ ಯಾವಾಗ ಡಿಪೆಂಡ್ ಆಗಿ, ನಿಮಗೆ ಓದಕ್ಕೆ ಸಾಮರ್ಥ್ಯ ಇಲ್ಲ ಅಂತಂದ್ರೆ ನೀವು ಟ್ಯೂಷನ್ಗೆ ಹೋಗಿ. ನಿಮಗೆ ಕೆಪಾಸಿಟಿ ಇದೆ ಸ್ವಂತವಾಗಿ, ನಮ್ಗೆ ಸಬ್ಜೆಕ್ಟ್ ಕ್ಲಾಸಲ್ಲೇ ಅರ್ಥ ಆಗಿದೆ. ನೀವೇ ನೋಡಿ, ನನಗೊಂದು ಪ್ರಜಾವಣಿಯವರು ಇಂಟರ್ವ್ಯೂ ಮಾಡಿದ್ರು, ಈ ಸಿಇಟಿ ಕೆ ಸಿಇಟಿ ರಿಸಲ್ಟು ನಮ್ಮ ಮೈಸೂರು ಜಿಲ್ಲೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಯಾಕೆ ಅಂತ ಕೇಳಿದ್ರೆ ನಾನು ನಿದ್ದೆ ಅನಾಲಿಸ್ ಮಾಡಿದೆ. ಒಬ್ಬ ವಿದ್ಯಾರ್ಥಿ ದಿನದ 24 ಗಂಟೆಯಲ್ಲಿ 7 ಗಂಟೆ ನಿದ್ದೆ ಮಾಡಬೇಕು, 8 ರಿಂದ 10 ಗಂಟೆ ಕ್ಲಾಸಲ್ಲಿ ಇರ್ತಾನೆ. ಅದರಲ್ಲಿ ಮನೆಗೆ ಬಂದಮೇಲೆ ಮಾರ್ನಿಂಗು ಟ್ಯೂಷನ್ ಇರುತ್ತೆ, ಈವ್ನಿಂಗು ಒಂದು 2 ಅವರ್ ಟ್ಯೂಷನ್ಗೆ ಹೋಗ್ತಾನೆ. ಅವನು ಟ್ಯೂಷನು ಕಾಲೇಜು ಇಲ್ಲೇ ಎಂಗೇಜ್ ಆದರೆ ಇಷ್ಟು ಕಲಿತ ವಿಷಯವನ್ನು ನಾವು ಅನಾಲಿಸ್ ಮಾಡೋಕ್ಕೆ ಅವನಿಗೆ ಸಮಯ ಎಲ್ಲಿ ಸಿಗ್ತಾ ಇದೆ? ಸೊ ಇಂಥ ವಿದ್ಯಾರ್ಥಿಯಿಂದ ನಾವು ಒಳ್ಳೆಯ ಫಲಿತಾಂಶ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನಾ? ನಾನು ಹೇಳಿದ್ರೆ ಸರ್, 5 ರಿಂದ 6 ಗಂಟೆ ಅವನಿಗೆ ಬೇಕು.
1: ಹೌದು,
0: ಈ ನೀಡ್ ಈಸ್ ಓನ್ ಟೈಮ್ ಟು ಅನಲೈಸ್, ಬಟ್ ಈಸ್ ನಾಟ್ ಗೆಟಿಂಗ್. ಹಂಗಾಗಿ ವಿದ್ಯಾರ್ಥಿಗಳು, ಪದವಿ ವಿದ್ಯಾರ್ಥಿಗಳು, ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಜೊತೆಗೆ ನಿಮ್ಮ ಕರಿಕುಲಮ್ನು ಓದಬೇಕು. ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಿಮ್ಮ ಕರಿಕುಲಮ್ ಜೊತೆಗೆ ಎಂಟ್ರೆನ್ಸ್ ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ನನ್ನ ಸಜೆಷನ್ ಸರ್.
1: ಓಕೆ, ಬಹಳ ಖುಷಿ ಆಯಿತು ಸರ್, ತುಂಬ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಕೇಳೋದರಿಗೆ ಮತ್ತು ಸಮುದಾಯಕ್ಕೆ ತಾವು ತಿಳಿಸ್ತೀರಿ. ಯಾಕಂದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಥರ ಒಂದು ಮಾಹಿತಿಗಳು ತುಂಬ ಅವಶ್ಯಕ ಅಂತ ಕೂಡ ನಾನು ಹೇಳ್ತೀನಿ. ತುಂಬ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಈ ಒಂದು ಬಾನಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವೃತ್ತಿಪರ ಮಾರ್ಗದರ್ಶನದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬಿರುವುದಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತು ಕೇಳುವರಿಗೆ ಒಂದು ಅನೌನ್ಸ್ಮೆಂಟ್ ಏನಪ್ಪ ಅಂದರೆ, ಈ ಥರ ವೃತ್ತಿ ಮಾರ್ಗದರ್ಶನ ಸಂಬಂಧಪಟ್ಟಂಗೆ ನಿಮ್ಮ ಊರಿನಲ್ಲಿ, ನಿಮ್ಮ ತಾಲೂಕಿನಲ್ಲಿ ನೀವೇನಾದರೂ ಒಂದು ಅವ್ರಿಗೆ ಗೈಡೆನ್ಸ್ ಬೇಕು ಅಂತ ಸಂದರ್ಭದಲ್ಲಿ ದಯವಿಟ್ಟು ನೀವು ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಅಥವಾ ನಮ್ಮ ಜನಧ್ವನಿ FM ಇವ್ರನ್ನು ಸಹ ನೀವು ಸಂಪರ್ಕಿಸಿ, ನಿಮಗೆ ಇಂಥ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದಾಗ ಖಂಡಿತವಾಗ್ಲೂ ನಾನು ನಿಮಗೆ ಈ ಒಂದು FM ಮುಖಾಂತರ ನಿಮಗೆ ಮಾಹಿತಿನ ತಲುಪಿಸೋಂಥ ಒಂದು ಕೆಲಸ ಮಾಡ್ತೀನಿ. ಮತ್ತು ನನಗೆ ಸಮಯ ಸಿಕ್ಕಿದ್ರೆ ನಿಮ್ಮ ಒಂದು ಶಾಲೆಗಳಿಗೆ ಅಥವಾ ನೀವೊಂದು ತಾಲೂಕು ಕೇಂದ್ರದಲ್ಲಿ ನೀವೊಂದು ಆರ್ಗನೈಸ್ ಮಾಡಿದ್ರೆ ವಿದ್ಯಾರ್ಥಿಗಳು ಮತ್ತು ಪೋಷಕರೆಲ್ಲ ಸೇರಿದ್ರೆ ಅಲ್ಲಿಯೂ ಸಹ ಬಂದು ನಿಮ್ಮ ಜೊತೆ ಈ ಒಂದು ವೃತ್ತಿ ಮಾರ್ಗದರ್ಶನ ಸಂಬಂಧಪಟ್ಟಂಗೆ ವಿಷಯಗಳನ್ನ ನಾನು ನಿಮಗೆ ನೀಡಲು ಸಿದ್ಧ ಇದ್ದೇನೆ. ದಯವಿಟ್ಟು ಇದನ್ನ ನೀವೆಲ್ಲರೂ ಬಳಸ್ಕೊಳ್ಳಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪುಸ್ತಕವನ್ನು ಸಹ ನಾನು ರಚಿಸಿದ್ದೇನೆ, ಕೆರಿಯರ್ ಗೈಡೆನ್ಸ್ ಹ್ಯಾಂಡ್ ಬುಕ್ ಅಂತ. ಇನ್ನೊಂದು ತಿಂಗಳಲ್ಲಿ ಅದು ಬರುತ್ತೆ. ಅದನ್ನು ನೀವು ಓದಿದ್ರೆ ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಶಯಗಳಿಗೂ ಒಂದು ಪರಿಪೂರ್ಣ ಮಾಹಿತಿ ಅದರಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಕೆಳಗರೆ ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶಕರು, ಸಲಹೆಗಾರರು ಹಾಗೂ ಲೇಖಕರು ಆದ ಡಾಕ್ಟರ್ ಲಕ್ಷ್ಮಣ್ ಬೀರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಮತ್ತೆ ನಾಳೆ ಮತ್ತೊಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ಸಮಗ್ರ ಬುಡಕಟ್ಟು ಅಭಿವೃದ್ಧಿಯ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಇಚ್ಚಿಟಿಕೋಟೆ ಮತ್ತು ಸರಗೂರು ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಶ್ರೀ ಮಹೇಶ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನಿಂಗ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು.
2: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9000513119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900505119. ನಮಸ್ಕಾರ, ಶುಭರಾತ್ರಿ.